ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 16 ದಿನ ಅಂದರೆ 2026 ಇಸವಿ ಜುಲೈ ತಿಂಗಳ 7 ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:59. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಪಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಖರ್ಜಿಗಿ ಅವರಿಂದ ಕರುಣಾಳುಪ ಬೆಳಗ್ಗೆ ಕಥನಗಳು, ಸಂಚಿಕೆ ಜೇನ್ ಕೆಫೆ, 6:40 ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನಿಗಿಲಮಿಡಿತ, ಇದರಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ರುದ್ರಗೌಡ, ವಿಜ್ಞಾನಿ ಬೇಸಾಯಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ

ತಲೆ ಸುತ್ತು ಮತ್ತು ಪರಿಹಾರ ಈ ಕುರಿತು ಡಾಕ್ಟರ್ ಶ್ರೀಪಾದ ಹೆಗಡೆ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು, 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊಕ್ಕರಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎಸ್ಆರ್ ಭಟ್. 7:45 ಚಿತ್ರಗೀತೆಗಳು. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಐಪಿಎಸ್ ಅಂದರೆ ಪದೇ ಪದೇ ಮಲ ವಿಸರ್ಜನೆ ಆಗುವುದು, ಇದರ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞರಾದ ಡಾಕ್ಟರ್ ತೇಜಸ್ವಿನಿ ಡಿ ಭಟ್ ಅವರೊಂದಿಗೆ ಸಂದರ್ಶನ. 9:05 ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ. 11:00 ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾ ನಾಯಕ್ ಮತ್ತು ತಂಡದವರಿಂದ ಕೋಲಾಟದ ಪದಗಳನ್ನು ಆಲಿಸಬಹುದು. 12:05 ಮಧ್ಯಾಹ್ನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವಂತಹ ಕುಟುಂಬ ವೈದ್ಯ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಮನೋವೈದ್ಯ ಡಾ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 4:00 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಇನ್ನು 5:00 ಚಿತ್ರಗೀತೆಗಳು. 6:00 ಸೇವಾ ಮಾಹಿತಿ. 6:30 ಅವಲೋಕನ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಂತಹ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿ ಭಾಗ 1 ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ಶಭಾನಾ ಭಾನು. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು. ನಂತರ 8:00 ಕನ್ನಡ ಚಿತ್ರಗೀತೆಗಳು ಬಿತ್ತರವಾಗಲಿದೆ. 9:15 ಭಾವಗೀತೆಗಳು. 9:30 ಯಕ್ಷಗಾನ. ಪ್ರಸಂಗ ವಾಲಿ ಮೋಕ್ಷ ನಡೆಸಿಕೊಡುತ್ತಾರೆ ಎಸ್ಎನ್ ನಾಯಕ್ ಮತ್ತು ತಂಡದವರು.

ಹತ್ತು ಗಂಟೆಗೆ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೆ, ಪ್ರಯಾಗ್ರಾಜ್ ಈ ಕ್ಷೇತ್ರದಲ್ಲಿ ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸರಸ್ವತಿ ನದಿಗಳು ಸಂಗಮಗೊಳ್ಳುತ್ತೆ. ತ್ರಿವೇಣಿ ಸಂಗಮ ಸ್ಥಳವಾದ್ದರಿಂದ ಪ್ರಯಾಗ್ರಾಜ್ ಸ್ಥಳವನ್ನು ಪವಿತ್ರ ಸ್ಥಳ ಅಂತ ಕೂಡ ಹೇಳಲಾಗುತ್ತೆ. ಭಾರತದಲ್ಲಿ ಕುಂಭಮೇಳ ನಡೆಯುವಂತಹ ನಾಲ್ಕನೇ ಪ್ರಸಿದ್ಧ ಸ್ಥಳಗಳಲ್ಲಿ ಪ್ರಮುಖವಾದದ್ದು ಈ ಪ್ರಯಾಗ್ರಾಜ್. ಪ್ರಯಾಗ್ರಾಜ್ನಲ್ಲಿ 10,000 ತೀರ್ಥಗಳು ಸಮ್ಮಿಲನಗೊಂಡಿದೆ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಿದೆಯಂತೆ. ಈ ಕ್ಷೇತ್ರದಲ್ಲಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ, 144 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೆಯುತ್ತೆ. ಈ ಮೇಳ ಜಗತ್ತಿನ ಬೃಹತ್ ಧಾರ್ಮಿಕ ಸಮಾಗಮ ಎಂದು ಕೂಡ ಹೇಳಲಾಗುತ್ತೆ. ಕೋಟ್ಯಾಂತರ ಜನರು ಈ ಕುಂಭಮೇಳಕ್ಕೆ ಕೂಡ ಹೋಗ್ತಾರೆ. ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ವಿಜಯದಾಸರ ಕೃತಿ ಗಜವದನ ಪಾಲಿಸು ಎಂಬ ಭಕ್ತಿಗೀತೆಯನ್ನು ಕೇಳೋಣ ಆರ್ ರಂಜಿನಿ ಅವರ ಧ್ವನಿಯಲ್ಲಿ.

ವೇದ ಪುರಾಣಗಳಲ್ಲಿ ಪ್ರಯಾಗ್ರಾಜ್ ಕ್ಷೇತ್ರದ ಬಗ್ಗೆ ಅನೇಕ ಅನೇಕ ಉಲ್ಲೇಖಗಳು ಕಂಡುಬರುತ್ತೆ. ಬ್ರಹ್ಮನು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ನಂತರ ಈ ಪ್ರಯಾಗ್ ಕ್ಷೇತ್ರದಲ್ಲಿಯೇ ತಮ್ಮ ಪ್ರಥಮ ಯಜ್ಞವನ್ನ ನೆರವೇರಿಸಿದನಂತೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಪ್ರಯಾಗ ಎಂದು ಹೆಸರಿಡಲಾಗಿದೆಯಂತೆ. ಇನ್ನು ಮಹಾಭಾರತದ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದ ಕಾಲವನ್ನ ಕಳೆದಂತಹ ವಾರಣಾವತ್ ಎಂಬ ಪ್ರದೇಶ ಇದೇ ಪ್ರಯಾಗ್ ಎಂದು ಕೂಡ ನಂಬಲಾಗತ್ತೆ. ರಾಮಾಯಣದಲ್ಲೂ ಸಹ ರಾಮ ಮತ್ತು ಸೀತೆಯರು ವನವಾಸದಲ್ಲಿ ಇರುವಾಗ ಇದೇ ಕ್ಷೇತ್ರದ ಮೂಲಕ ಹಾದು ಹೋಗಿದ್ದರಂತೆ ಎಂದು ಕೂಡ ನಂಬಲಾಗತ್ತೆ. ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಶ್ರುತಿ ಇಲ್ಲಾರ್ ಅವರ ಕಂಠದಲ್ಲಿ ಕೇಳೋಣ ಜಗನ್ನಾಥ ದಾಸರ ಕೃತಿ ದಯಮಾಡಿ ತಾಯಿ ವಾಗ್ದೇವಿ.

ಪುರಾಣದ ನಂಬಿಕೆಯ ಪ್ರಕಾರ ದಾನವರು ಹಾಗೂ ದೇವತೆಗಳು ಅಮರತ್ವವನ್ನು ಪಡೆಯುವ ಉದ್ದೇಶದಿಂದ ಮಂದಾರ ಪರ್ವತವನ್ನು ಕಡೆಗೊಳಗಿಸಿಕೊಂಡು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಉಪಯೋಗಿಸಿಕೊಂಡು ಕ್ಷೀರಸಾಗರದ ಮಂಥನವನ್ನು ನಡೆಸುತ್ತಿರುವಾಗ ಕ್ಷೀರಸಾಗರದಿಂದ ಅಮೃತದ ಕಳಸವು ಹೊರಬರುತ್ತೆ. ಅನಂತರ ಅಮೃತವನ್ನು ಪಡೆಯಲು ದೇವ ದಾನವರ ನಡುವೆ ಘರ್ಷಣೆ ಉಂಟಾಗಿ ಅಮೃತದ ನಾಲ್ಕು ಹನಿಗಳು ಭೂಮಿಯ ಮೇಲೆ ಬೀಳತ್ತೆ. ಆ ನಾಲ್ಕು ಹನಿ ಬಿದ್ದ ಸ್ಥಳವೇ ಪ್ರಯಾಗ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನಿ ಕ್ಷೇತ್ರಗಳು. ಈ ಕ್ಷೇತ್ರದಲ್ಲಿರುವ ನದಿಗಳು ಅಮೃತ ಸದೃಶ ಫಲವನ್ನು ನೀಡುತ್ತವೆ ಎಂಬ ನಂಬಿಕೆ ಭಕ್ತರದ್ದು. ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ವೃಂದಗಾನದಲ್ಲಿ ಭಕ್ತಿಗೀತೆ.

ನದಿಗಳ ಪರಿಚಯಾತ್ಮಕ ಪಯಣದಲ್ಲಿ ಇಂದು ನಾವು ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದ ಕಡೆಗೆ ಪಯಣವನ್ನು ಮಾಡಿದ್ವಿ. ಮುಂದಿನ ಮಂಗಳವಾರ ಮತ್ತೊಂದು ನದಿಯ ಕುರಿತು ಕಿರುಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿಗೆ ಈ ದಿನದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಕೇಳೋಣ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ವರದರಾಜ ಚಂದ್ರಗಿರಿ ಅವರಿಂದ.
1: ನಮ್ಮ ಸಂವಹನ ಮಾಧ್ಯಮಗಳಲ್ಲೆಲ್ಲ ಮಾತಿನ ಪರಿಣಾಮವೇ ಮಿಗಿಲಾದದ್ದು ಎನ್ನುವುದು ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದಾದ ವಿಷಯ. ಮಾತು ಗೊತ್ತಿಲ್ಲದವನು ಈ ಮಣ್ಣಿನಲ್ಲಿ ಬದುಕಬಲ್ಲನಾದರೂ ಮಾತು ಬಲ್ಲವನಷ್ಟು ಚೆನ್ನಾಗಿ ಬದುಕಲಾರ ಎನ್ನುವುದು ಸ್ಪಷ್ಟ. ಹಾಗಾಗಿಯೇ ಮಾತಿನ ಸಾಧ್ಯತೆ ಮತ್ತು ಅಪಾಯ ಎರಡರ ಬಗೆಗೂ ಆಗಾಗ ಎಚ್ಚರಿಸುವ ಕೆಲಸಗಳು ನಮ್ಮಲ್ಲಿ ನಡೆದಿವೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತು ಆಕರ್ಷಕವಾಗುವುದು ಮತ್ತು ಪರಿಣಾಮಕಾರಿಯಾಗುವುದು.

0: ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಣಾಮಕಾರಿ ಸಂವಹನ ಸಾಮರ್ಥ್ಯವು ಒಂದು ಪ್ರಮುಖ ಅಂಶ ಎಂದು ಗುರುತಿಸಲಾಗಿದೆ. ಇದರಿಂದಾಗಿಯೇ ಮಾತಿನ ಪ್ರಾಮುಖ್ಯತೆಯ ಬಗ್ಗೆ ಹಲವು ಗಾದೆ ಮಾತುಗಳು, ನುಡಿಕಟ್ಟುಗಳು ಹುಟ್ಟಿಕೊಂಡಿವೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತೇ ಮುತ್ತು ಮಾತೇ ಮಾಣಿಕ್ಯ, ಮಾತೆಂಬುದು ಜ್ಯೋತಿರ್ಲಿಂಗ ಇತ್ಯಾದಿ. ಹಾಗೆಯೇ ಮಾತು ಹೆಚ್ಚಾದರೂ ಕಷ್ಟ, ಮಾತು ಮನೆ ಕೆಡಿಸಿತು, ಎಲುಬಿಲ್ಲದ ನಾಲಗೆ ಎಲುಬು ಮುರಿದೀತು, ಈ ಬಗೆಯ ಋಣಾತ್ಮಕ ಗಾದೆಗಳು ಪ್ರಚಲಿತದಲ್ಲಿವೆ. ಹೀಗೆ ಮಾತಿನ ಬಗ್ಗೆ, ಸಂವಹನದ ಬಗ್ಗೆ ಸಾಕಷ್ಟು ಮಾತನಾಡುವ ನಾವು ಇತ್ತೀಚೆಗೆ ಮಾತು ಗೊತ್ತಿದ್ದೂ ಮಾತನಾಡದ ಅಥವಾ ಅತಿ ಕಡಿಮೆ ಮಾತನಾಡುವ ಹೊಸ ಜನಸಮೂಹವೊಂದು ನಿರ್ಮಾಣವಾಗುತ್ತಿರುವುದರ ಬಗ್ಗೆ ಎಚ್ಚರಗೊಳ್ಳಬೇಕಿದೆ. ತಂತ್ರಜ್ಞಾನದಿಂದ ನಾವೆಲ್ಲ ಸಾಕಷ್ಟು ಮುಂದುವರಿದವರಾಗಿದ್ದೇವೆ. ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮಗಳ ಮೂಲಕ ನಮ್ಮ ಪ್ರಾದೇಶಿಕ ಭಾಷೆಗಳು ಸಾಕಷ್ಟು ವಿಸ್ತಾರವನ್ನು ಪಡೆದುಕೊಳ್ಳುತ್ತಿರುವುದನ್ನು ಕಂಡು ನಾವು ಸಂತೋಷಿಸುತ್ತೇವೆ. ಒಂದು ಹಂತದವರೆಗೆ ಇದು ನಿಜವೂ ಹೌದು. ಆದರೆ ನವಮಾಧ್ಯಮಗಳಿಗೆ ಮಾರು ಹೋಗಿರುವ ನಮ್ಮ ಯುವ ಸಮೂಹವು ಮಾತಿನ ಸಂವಹನವನ್ನು ತುಂಬ ಕಡಿಮೆ ಮಾಡುತ್ತಿವೆ ಎಂಬುದನ್ನೂ ಗಮನಿಸಬೇಕಾಗಿದೆ. ಟಿವಿ ಸೀರಿಯಲ್ಗಳು ಬಂದ ಬಳಿಕ ಮನೆ ಹೊರಗಿನ ಪಟ್ಟಾಂಗಗಳು ನಿಂತು ಹೋದ ಬಗ್ಗೆ ಕೇಳಿದ್ದೇವೆ. ಕಂಪ್ಯೂಟರ್ ಗೇಮ್ಗಳು, ವಿಡಿಯೋ ಗೇಮ್ಗಳು ಬಂದ ಬಳಿಕ ನಮ್ಮ ಮನೆಯ ಮಕ್ಕಳು ಬಯಲಲ್ಲಿ ಗುಂಪಾಗಿ ಆಡುವ ಆಟಗಳನ್ನು ಬಿಟ್ಟು ಏಕಾಂತದಲ್ಲಿ ಕೂತು ಮೌನವಾಗಿ ಆಡುವ ಆಟಗಳಿಗೆ ಶರಣಾಗಿದ್ದಾರೆ. ನಮ್ಮ ಬಾಲ್ಯದಲ್ಲಿ ಮಾತಿಲ್ಲದೆ ಆಡುತ್ತಿದ್ದ ಆಟಗಳು ಯಾವುದಾದರೂ ಇತ್ತೇ ಯೋಚಿಸಿ. ಇಂದಿನ ಮಕ್ಕಳು ಮಾತೇ ಆಡದೆ ಮೌನವಾಗಿ ಆಡುತ್ತಾರೆ. ಮಾತಿನ ವಲಯಗಳು ಕಡಿಮೆಯಾಗುತ್ತಿದೆ. ಇತ್ತೀಚೆಗೆ ನವಮಾಧ್ಯಮಗಳಲ್ಲೇ ತಲ್ಲೀನರಾಗಿರುವ ಯುವಜನತೆ ಅಲ್ಲೂ ಮಾತಾಡುವುದಿಲ್ಲ. ವಾಟ್ಸಪ್, ಫೇಸ್ಬುಕ್ಗಳಂತಹ ನವಮಾಧ್ಯಮಗಳಲ್ಲಿ ಭಾಷೆಯು ಒಂದು ಸಂಕೇತವಾಗಿ ಮಾತ್ರ ಬಳಸಲ್ಪಡುತ್ತದೆಯೇ ವಿನ ಮಾತಿನ ಧ್ವನಿ ಅಲ್ಲಿಲ್ಲ. ಹೀಗಾಗಿ ಈ ಸಂವಹನಗಳಲ್ಲಿ ಎಷ್ಟೋ ವೇಳೆ ಭಾವನೆಗಳೇ ಇರುವುದಿಲ್ಲ. ಕನ್ನಡ ಭಾಷೆಯ ಸಂವಹನಕ್ಕೂ ಆಂಗ್ಲ ಲಿಪಿಯನ್ನೇ ಬಳಸಲಾಗುತ್ತದೆ. ಅಲ್ಲಿ ಕನ್ನಡ ಲಿಪಿ ಬಳಕೆಯೇ ಕಡಿಮೆಯಾಗುತ್ತದೆ. ಇಂದು ಸಂವಹನ ಎನ್ನುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಎನ್ನುವುದರ ಬದಲಾಗಿ ಡಿಜಿಟಲ್ ಪರ್ಸನ್ ಟು ಡಿಜಿಟಲ್ ಪರ್ಸನ್ ಎಂದಾಗಿದೆ. ಮಾತು ಗೊತ್ತಿದ್ದೂ ಮಾತನಾಡದ ಈ ಮನಸ್ಥಿತಿಗೆ ತಜ್ಞರು ಲಿಂಗ್ವಿಸ್ಟಿಕ್ ಅಫೇಸಿಯಾ ಎಂದು ಹೆಸರಿಸಿದ್ದಾರೆ. ಇಂದು ಇದು ಗಂಭೀರ ಸಮಸ್ಯೆ ಎಂದೆನಿಸದೇ ಹೋದರೂ ಭಾಷೆಯ ಉಳಿವಿನ ದೃಷ್ಟಿಯಿಂದ ಇದೊಂದು ಭವಿಷ್ಯದ ಸವಾಲು ಎನ್ನುವುದನ್ನು ಮರೆಯಬಾರದು.
1: ಇದುವರೆಗೂ ಡಾಕ್ಟರ್ ವರದರಾಜ ಚಂದ್ರಗಿರಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕರುಣಾಳು ಬಾಬೆಳಿಗೆ ಕಥನಗಳು.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದೊಂದು ಮಾರ್ಮಿಕವಾದಂಥ ಝೆನ್ ಕತೆ. ಒಂದು ದೊಡ್ಡ ಬೌದ್ಧ ದೇವಾಲಯ. ಆ ದೇವಾಲಯದ ಹಿಂದೆ ಒಂದು ದೊಡ್ಡ ತೋಟ. ಅಲ್ಲಿ ಅನೇಕ ಹಣ್ಣಿನ ಗಿಡ ಹಾಕಿದ್ದಾರೆ, ಬಳ್ಳಿಗಳನ್ನು ಬೆಳೆಸಿದ್ದಾರೆ, ಹೂವು ತರಕಾರಿ ಎಲ್ಲ ಬೆಳೀತಾರೆ. ದೇವಸ್ಥಾನಕ್ಕೆ ಬೇಕಲ್ಲ, ಅದಕ್ಕೆ ಔಷಧಿ ಗುಣವುಳ್ಳ ಸಸ್ಯಗಳ ಭಾಗ ಒಂದು ಬೇರೆ ಕಡೆ ಇದೆ. ದೇವಾಲಯಕ್ಕೆಲ್ಲೆಲ್ಲ ಆರಿಸ್ಕೊಂಡು ಶಿಷ್ಯರು ತಂದು ಹೂವು ಹಣ್ಣು ತಗೊಂಡ್ಬರ್ತಾ ಇದ್ರು. ಹಾಗೆ ದೇವಸ್ಥಾನ ನೋಡೋಕೆ ಬಂದಂತ ಭಕ್ತರು ಕೂಡ ತೋಟದಲ್ಲಿ ಸುತ್ತಾಡಿ ಮರಗಳ ಕೆಳಗೆ ಕುಳಿತು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ತಗೋತಾ ಇದ್ರು. ಈ ದೇವಸ್ಥಾನದ ಹಿಂದಿನ ಗೋಡೆಗೆ ಒಂದು ಸೋರೆಕಾಯಿ ಬಳ್ಳಿ ಹಬ್ಕೊಂಡಿದೆ. ಅದು ಎರಡು ಭಾಗ ಆಗಿ ಎಡಕ್ಕೆ ಬಲಕ್ಕೆ ಹರಡಿಕೊಂಡು ಗೋಡೆಯನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದೆ. ಅಲ್ಲಲ್ಲಿ ಸೋರೆಕಾಯಿ ಆಗಿದ್ದವಲ್ಲ, ದೊಡ್ಡ ದೊಡ್ಡ ಸೋರೆಕಾಯಿ ನೇತು ಬಿದ್ದಿದ್ದಾವೆ, ಅಲಂಕಾರದಂಗೆ ಕಾಣಿಸ್ತಾ ಇತ್ತು ಗೋಡೆಗೆಲ್ಲ. ಒಂದು ದಿನ ಯಾಕೋ ಏನೋ ಈ ಎಡಭಾಗದ ಸೋರೆಕಾಯಿಗಳಿಗೂ ಬಲ

0: ಮೇಲ್ಭಾಗದ ಸೋರೆಕಾಯಿಗಳಿಗೂ ಯಾವುದೋ ಕಾರಣಕ್ಕೆ ಜಗಳ ಹುಟ್ಕೊಂಡ್ಬಿಡ್ತು. ಮೊದಲು ಪಿಸ ಪಿಸ ಗುಸ ಗುಸ ಅಂತ ಜಗಳ ಶುರು ಆದದ್ದು ಮಂದಿ ಭಾರಿ ಜಗಳಕ್ಕೆ ತಿರುಗಿಬಿಡ್ತದೆ. ಸಾಯಂಕಾಲ ಧ್ಯಾನದ ಸಮಯ ಅದು ದೇವಸ್ಥಾನದಲ್ಲಿ. ಈ ಸೋರೆಕಾಯಿಗಳ ಜಗಳಾಟ ಆ ಜೈನ ಗುರುವಿನ ಧ್ಯಾನ ಕೆಡಿಸ್ಬಿಡ್ತು. ಆತ ಎದ್ದ ದೇವಸ್ಥಾನ ಹಿಂದೆ ಬಂದು ನೋಡ್ತಾನೆ, ಈ ಸೋರೆಕಾಯಿಗಳು ಜೋರಾಗಿ ಜಗಳಾಡ್ತಾ ಇದ್ದಾವೆ. ಆಗ ಜೋರ ಧ್ವನಿಯಲ್ಲಿ ಕೂಗಿದ, ಏ ಸೋರೆಕಾಯಿಗಳೇ ನಿಲ್ಸಿ ಧ್ಯಾನ, ಏನ್ ಜಗಳಾಡ್ತೀರಿ, ಧ್ಯಾನ ಸಮಯ ಗೊತ್ತಿಲ್ಲ ನಿಮ್ಗೆ, ಶಾಂತವಾಗಿರ್ಬೇಕಲ್ವಾ ಅಂದ್ರು. ಆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಗುರು ಮತ್ತೆ ಹೇಳ್ದ, ನೀವು ಧ್ಯಾನ ಮಾಡಿ ನೋಡೋಣ, ನಿಮ್ಗೆ ಕಲಿಸಿದ್ದೇನಲ್ಲ ನಾನು, ನೀವೆಲ್ಲ ನನ್ನ ಹಾಗೆ ಕಾಲು ಬಡಿಸ್ಕೊಂಡು ಕೂತ್ಕೊಳ್ಳಿಸಿದ, ನಿಮ್ ಬೆನ್ನು ಕತ್ತು ತಲೆ ನೇರವಾಗಿರ್ಲಿ, ಸೋರೆಕಾಯಿಗಳು ಗುರು ಹೇಳ್ದಂಗೆ ಕೂತ್ಕೊಂಡು, ಈಗ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಈಗ ನಿಧಾನವಾಗಿ ನಿಮ್ ಕೈಗಳನ್ನ ನಮ್ಮ ತಲೆ ಮೇಲೆ ಎತ್ಕೊಂಡು ತಲೆ ಮೇಲೆ ಮುಟ್ಕೊಳ್ಳಿ ನೋಡೋಣ ಅಂದು. ಎರಡು ಕೈ ಹೋಗಿ ಮೇಲೆ ತಗೊಂಡಾಗ ತಲೆ ಮುಟ್ಕೊಂಡು, ಒಂದು ಕಾಯಿ ತಲೆ ಮೇಲೆ ಇಟ್ಕೊಂಡಾಗ ಏನೋ ಒಂದು ಕಡ್ಡಿ ತರ ಸಿಕ್ತು ಕೈಗೆ, ಅದೇನದು ಅಂತ ಕಡ್ಡಿ ಎಳ್ಕೊಂಡು ಹಿಂಗೆ ಹೋಯ್ತು ಮುಂದೆ. ಅದು ಇನ್ನೊಂದು ಸೋರೆಕಾಯಿ ಮುಟ್ಟಿತ್ತು. ಆ ಇನ್ನೊಂದು ಸೋರೆಕಾಯಿ ತನ್ನ ತಲೆಯಿಂದ ಹೊರಟು ಕಡ್ಡಿನ ಅನುಸರಿಸಿದಾಗ ಮತ್ತೊಂದು ತಲೆ ಮುಟ್ತು. ಆಗ ಅವಕ್ಕೆ ಅರ್ಥ ಆಯ್ತು, ಅಯ್ಯೋ ನಾವು ಒಂದೇ ಗಿಡದ ಕಾಯಿಗಳು, ಆ ಕಡೆ ಕಡೆ ಹರ್ಕೊಂಡಿದ್ದೀವಿ ಅಷ್ಟೇನೆ, ಒಂದೇ ಗಿಡದ ಕಾಯಿಗಳಲ್ವಾ ನಾವು ಅಂತ ಜಗಳ ಬಿಟ್ಟು ಜೋರ ನಗೋಕ್ ಶುರು ಮಾಡುದು ಅಂತೆ. ಅವುಗಳ ನಗು ನೋಡಿ ಗುರು ಹೇಳ್ದ, ಅಲ್ಲಯ್ಯ ಯಾರ ಜೊತೆ ಜಗಳಾಡ್ತಾ ಇದ್ದೀರಿ ನೀವು, ನೀವೆಲ್ಲ ಒಂದೇ ಅಲ್ವಾ, ಇದನ್ನ ಹಿಡ್ಕೊಂಡು ಮುಂದೆ ಚೆನ್ನಾಗಿ ಬಾಳಿ ನೀವು ಅಂತ ಹೇಳಿದ್ರಂತೆ. ಮುಂದೆ ಸೋರೆಕಾಯಿಗಳು ಜಗಳಾಡ್ಲಿಲ್ಲ ಅನ್ನೋ ಕಥೆ ಇದು. ನನಗೆ ಆಶ್ಚರ್ಯ ಆಗೋದು ಸ್ನೇಹಿತರೆ, ಸೋರೆಕಾಯಿಗಳಿಗೆ ತಿಳಿದದ್ದು ನಮಗೆ ತಿಳಿತಾ ಇಲ್ಲ. ಇನ್ನು ನಾವೇ ನಿರ್ಮಿಸಿಕೊಂಡಂತಹ ಜಾತಿ, ಒಳಜಾತಿ, ಪಂಥ ಇವೆಲ್ಲ ನಿಜವಾದ ಧರ್ಮದ ತಿಳುವಳಿಕೆ ಇಲ್ಲದ ಗಡಿಗಳು. ಲಿಂಗಭೇದಗಳು, ರಾಷ್ಟ್ರಭೇದಗಳು ಇವೆಲ್ಲವುಗಳ ನಡುವೆ ನಾವು ಮೂಲತಃ ಮನುಷ್ಯರು ಎಂಬುದನ್ನು ಮರೆತು ಬಿಟ್ಟಿದ್ದೀವಲ್ಲ. ಆ ಸೋರೆಕಾಯಿಗಳು ಹುಡುಕಿದು ತಮ್ಮೆಲ್ಲ ದಂಟು ಎಲ್ಲದಕ್ಕೂ ಒಂದೇ ಆಗಿರೋದ್ರಿಂದ ನಾವು ಒಂದೇ ಗಿಡದ ಬಳ್ಳಿಗಳು ಅಂತ ಅವು ಜಗಳ ನಿಲ್ಲಿಸ್ಬಿಟ್ಟುವಂತೆ. ಆದರೆ ನಾವು ಜಗಳ ಹೆಚ್ಚು ಮಾಡ್ಕೋತಾ ಇದ್ದೀವಲ್ಲ, ಯಾವುದೋ ಜಾತಿ, ಯಾವ ಒಳಪಂಗಡ, ಅದು ಇದು ಜಗಳಾಡ್ತೀವಲ್ಲ. ಅದಕ್ಕೆ ಕವಿವಾಣಿ ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತದೆ, ನೀ ಏನಾದರೂ ಆಗು, ಮೊದಲು ಮಾನವನಾಗು ಅಂತ. ಆ ಮಾನವನಾಗುವ ಕಡೆಗೆ ನಮ್ಮ ಮನಸ್ಸು ಹೋದಾಗ ಈ ಪ್ರಪಂಚದ ಜಗಳ ಸ್ವಲ್ಪ ಆದರೂ ಕಮ್ಮಿ ಆದೀತೆ ಅಂತ ನನಗಂಬಿಕೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸ್ಟುಡಿಯೋ ಸಮಯ 6:39. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮಗಳನ್ನು ಕೇಳುಗರೇ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಜಟಕಾ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ದಿನ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
3: ಇನ್ನು ಮುಂದೆ ಕೇಳೋಣ ನೀಗಿಲೆ ಮಿಡಿತ.
5: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀಗಿಲ ಹೋರಲು ಮಾಹಿತಿ ಬೇಕು.
6: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
7: ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ. ವಿಜ್ಞಾನ ಬೇಸಾಯ ಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ಇವತ್ತು ನಮಗೆ ಕಳೆಗಳು ಬಹಳ ಸಮಸ್ಯೆ ಆಗ್ತದೆ ಆಕ್ಚುಲಿ ಪ್ರತಿಯೊಂದು ಬೆಳೆಗೆ. ಈಗ ಮೆಕ್ಕೆಜೋಳಕ್ಕೆ ಹೋದ್ರೆ ನಮಗೆ ಏನಾಗ್ತೈತಿ, ಮುಳ್ಳು ಸಜ್ಜೆ

0: ಹೇಳ್ತೀವಿ, ಭತ್ತದಲ್ಲಿ ಮೆಂತೆ ಅಂತ ಹೇಳ್ತೀವಿ, ಬೇರೆ ಬೇರೆ ಕಾಂಗ್ರೆಸ್ ಕಸ ಇರ್ಬೋದು ಅಥವಾ ಮುಳ್ಳು ಸಜ್ಜೆ ಇರ್ಬೋದು ಅಥವಾ ಜೇಕ್ ಇರ್ಬೋದು ಕರಿಕೆ ಇರ್ಬೋದು. ಸೊ ಇವೆಲ್ಲ ನಮಗೇನಂತಂದ್ರೆ ಬಳೆ ನಮ್ಮ ದೇಶ ಸರ್ವೆ ಮಾಡಿದಾಗ ಎಷ್ಟು ಕಳೆಗಳಿಂದ ಎಷ್ಟು ಲಾಸ್ ಆಗ್ತದೆ ಸುಮಾರು, ನಾವೇನಂತಂದ್ರೆ ಸರಿಯಾಗಿ ನಾವೇನಾದ್ರೂ ಕಳೆಯನ್ನ ತೆಗಿಲ್ಲ ಅಂದ್ರೆ ಇಳುವರಿಯಲ್ಲಿ ಸುಮಾರು 30-80% ಅಷ್ಟು ಇಳುವರಿ ಕಡಿಮೆ ಆಗ್ತಾ ಇದೆ ಕಳೆಗಳಿಂದ. ಅದಕ್ಕೋಸ್ಕರ ಕಳೆ ನಿಯಂತ್ರಣ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಬಿತ್ತರೆ ಅಂದ್ರೆ ಈಗ ಕೀಟನಾಶಕ ರೋಗನಾಶಕದಿಂದ ಸುಮಾರು 20% ಇಳುವರಿ ಲಾಸ್ ಆಗ್ತತಿ. ಯಾಕಂದ್ರೆ ಕಳೆಗಳು ಒಂದೇನಂತಂದ್ರೆ ಬೆಳೆಗಳ ಜೊತೆಗೆ ಪೈಪೋಟಿ ಮಾಡ್ತತೆ, ಒಂದೇನಂತಂದ್ರೆ ನೀರಿಗಾಗಿ, ಪೋಷಕಾಂಶಗಾಗಿ, ಸೂರ್ಯಕಿರಣಕ್ಕಾಗಿ. ಅನಂತರ ಕಳೆಗಳು ಈ ಕೀಟ ಮತ್ತು ರೋಗಗಳ ತಂಗುವ ಜಾಣ ಆಗ್ಬಿಡುತ್ತೆ. ಆಕ್ಚುಲಿ ಅಂದ್ರೆ ಈಗ ಬೆಳೆ ಇಲ್ದಾಗ ಆ ರೋಗ ಕೀಟದ ಬೆಳೆಗಳು ಆ ಕಳೆಗಳನ್ನು ಇರ್ತವೆ. ಹೆಚ್ಚಿನ ಪ್ರಮಾಣದ ನಮಗೇನಂತಂದ್ರೆ ಬೆಳೆಗಳಲ್ಲಿ ಲಾಸ್ ಆಗೋದಂತಂದ್ರೆ ಕಳೆಗಳಿಂದನೆ ಹೈಯೆಸ್ಟ್ ಈ ರೋಗ ಕೀಟಕ್ಕಿಗಿಂತ. ಸೊ ಅದಕ್ಕೋಸ್ಕರ ನಾವು ಪ್ರಮುಖವಾಗಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಸಮಗ್ರ ಕಳೆ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಬರೀ ಕಳೆನಾಶಕ ಉಪಯೋಗ ಮಾಡ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಅದರಿಂದ ಲಾಭ ಆಗಲ್ಲ, ಜಸ್ಟ್ ಶಾರ್ಟ್ ಫೀಲ್ಡ್ ಇರುತ್ತೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ಸಮಗ್ರವಾಗಿ ನಾವು ಕಳೆ ನಿರ್ವಹಣೆ ಮಾಡೋದು ಯಾವ ತರ ಮಾಡೋದು ಅಂತ ಹೇಳ್ತೇನೆ ನಿಮಗೆ. ಒಂದು ಮಾಗೆ ಉಳುಮೆ ಮಾಡೋದು, ನಮಗೆ ಮಾಗೆ ಉಳುಮೆ ಮಾಡೋದ್ರಿಂದ ನಾವು ಆಳವಾಗಿ ಉಳುಮೆ ಮಾಡ್ತೇವೆ, ಕೆಳಗಿದ್ದುದೆಲ್ಲ ಮೇಘ ಬಂದು ಒಂದು ಸೂರ್ಯನ ಕಿರಣ ಬಿಸಿಲಿಗೆ ತಾಪಮಾನಕ್ಕೆ ಸುಟ್ಟು ಹೋಗ್ಬಿಡುತ್ತೆ ಆಕ್ಚುಲಿ. ನಂತರ ಏನ್ ಮಾಡಕ್ಕಂತಂದ್ರೆ ಸ್ಟೇಲ್ ಸೀಡ್ ಬೆಡ್ ಅಂತ ಹೇಳ್ತೇವೆ ಆಕ್ಚುಲಿ. ಸ್ಟೇಲ್ ಸೀಡ್ ಬೆಡ್ ಅಂತಂದ್ರೆ ಈಗ ನಾವು ಕಟಾವ್ ಮಾಡ್ತೇವೆ ಬೆಳೆ. ಸೊ ಕಟಾವ್ ಆದ ತಕ್ಷಣ ಉಳುಮೆ ಮಾಡಿರ್ತೇವೆ. ಸ್ವಲ್ಪ ಏನಂದ್ರೆ ಉಳುಮೆ ಮಾಡಿದ ನಂತರ ಏನಂದ್ರೆ ಸ್ವಲ್ಪ ಕಲ್ಟಿವೇಟರ್ ಹೊಡೆದು ರೋಟೋವೇಟರ್ ಹೊಡೆದು ಸ್ವಲ್ಪ ನೀರು ಬಿಟ್ಬಿಟ್ಟು ಏನಾಗ್ತದೆ ಅಂದ್ರೆ ಭೂಮಿಲಿ ಇದ್ದಂತ ಕಳೆ ಬೀಜಗಳು ಮೊಳಕೆ ಬರ್ತವೆ. ಸೊ ಮೊಳಕೆ ಬಂದ ತಕ್ಷಣ ಅದನ್ನ ಒಂದು 20 ದಿವಸ ಆದ್ಮೇಲೆ ನಾವೇನಂತಂದ್ರೆ ಈ ಒಂದು ಅಂತರ ಬೇಸಾಯ ಅಥವಾ ಹರಗು ಬಿಟ್ಟರೆ ಏನಾಗ್ತತಿ, ಒಂದು ಫಸಲು ಅಂತ ಹೇಳ್ತೇವೆ, ಒಂದು ಕಳೆ ಫಸಲು ನಾವು ಮಾಡಬಹುದು ಈ ಒಂದು ಸ್ಟೇಲ್ ಸೀಡ್ ಬೆಡ್ನಿಂದ. ಇನ್ನೊಂದು ಏನಂತಂದ್ರೆ ಕಳೆಗಳು ಸ್ಪ್ರೆಡ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಒಂದು ಹೊಲದಲ್ಲಿ ಹೊಡೆದ ಕಳೆ ಕುಂಟಿ ತಗೊಂಡು ಇನ್ನೊಂದು ಹುಡುಗಿತ್ತು, ಅದಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಆ ಕುಂಟಿಯನ್ನು ಕ್ಲೀನ್ ಮಾಡ್ಕೊಂಡಾಗ ಆ ಕಳೆಗಳು ಬೀಜಗಳು ಬೆತ್ತೊಂದು ಹೊಲಕ್ಕೆ ಪ್ರಸಾರ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ನಾವು ಈ ಒಂದು ಕೈ ಕಳೆಯಿಂದ ನಾವು ಕಳೆನ ಹತೋಟಿ ಮಾಡ್ಕೊಬಹುದು. ಸೊ ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಅಂತರ್ ಬೇಸಾಯ ಮಾಡೋದ್ರಿಂದ ನಾವೇನಂತಂದ್ರೆ ಕಳೆನ ರಿಪೀಟೆಡ್ ಆಗಿ ಅಂತರ್ ಬೇಸಾಯ ಅಂದ್ರೆ ಎರಡು ಸಾಲ ಮಧ್ಯೆ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಯನ್ನ ಹತೋಟಿ ಮಾಡಬಹುದು. ಸೊ ಇನ್ನೊಂದು ಬೆಳೆ ಪರಿವರ್ತನೆ, ಈಗ ನೀವು ಮುಳ್ಳುಸಜ್ಜೆ ಅಂತ ಹೇಳ್ತೇವೆ, ಮೆಕ್ಕೆಜೋಳದಲ್ಲಿ ಇರ್ಬೋದು ಅಥವಾ ಮುಳ್ಳುಸಜ್ಜೆ ನಾವು ಹತೋಟಿ ಮಾಡಬೇಕಾದ್ರೆ ಬೇರೆ ಬೆಳೆಗಳನ್ನ ಬೆಳೆಯಿರಿ, ಬೆಳೆ ಪರಿವರ್ತನೆ ಮಾಡ್ರಿ. ಸೊ ಮೆಕ್ಕೆಜೋಳ ಬದಲಿ ಹೆಸರು ಅಲಸಂದೆ ಹೋಗುದು, ಈ ತರ ನಾವೇನಂದ್ರೆ ಬೆಳೆ ಪರಿವರ್ತನೆ. ಈಗ ನಮಗೆ ಏನಾಗ್ತದೆ, ಜೇಕು ಸಮಸ್ಯೆ ಅಂತ ಹೇಳ್ತೀರಿ. ಸೊ ಜೇಕು ಸಮಸ್ಯೆ ಇದ್ದ ಎಲ್ಲ ಬೆಳೆಗೆ ಸಮಯ ಇರ್ತದೆ. ಸೊ ಅಂತ ಸಮಯದಲ್ಲಿ ನಾವು ರಾಗಿ ಬೆಳೆ ಅಂತ ಹೇಳ್ತೇವೆ, ಮೂಲಂಗಿ ಬೆಳೆ ಅಂತ ಹೇಳ್ತೇವೆ. ಕಂಟಿನ್ಯೂಸ್ ಅದೇ ಬೆಳೆ ಬದಲಿ ಈ ಮೂಲಂಗಿ ರಾಗಿ ಬೆಳೆಬಿಟ್ರ ಆ ಉಷ್ಣಾಂಶ ಡೆವಲಪ್ ಆಗಿ ಆ ರೈಸೋಬಿಯಂ ಕರಿಗೆ ಹೋಗ್ಬಿಡ್ತದೆ ಗಡ್ಡೆ ಈ ಒಂದು ಜೇಕಿನಲ್ಲಿ. ಸೊ ಈ ತರ ವ್ಯವಸಾಯಗಳನ್ನ ಅಳವಡಿಸಬೇಕು. ಆಮೇಲೆ ಅಂತರ್ ಬೇಸಾಯ ಮಾಡಬಹುದು, ಕೈ ಕಳೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಅಗಲವಾದ ಸಾಲುಗಳ ಮಧ್ಯದಲ್ಲಿ ಈಗ ನಾವು ಅಡಿಕೆ ಇರಬಹುದು. ಸೊ ಹಸಿರುಳೆ ಗೊಬ್ಬರ ಬೆಳಕಂದ್ರ ಸ್ವಲ್ಪ ಕಳೆಗಳ ಕಾಂಪಿಟೇಷನ್ ಕೊಟ್ಟು ಕಳೆಗಳು ಕಡಿಮೆ ಆಗ್ತದೆ. ಅಥವಾ ಮೆಕ್ಕೆಜೋಳದಲ್ಲಿ ನಾವು ಹೇಳ್ತೇವೆ ನಿಮಗೆ, ಅಂತರ ಬೆಳೆಯಾಗಿ ನಾವು ಅವರೆ ಹಾಕ್ರಿ, ಹೆಸರು ಹಾಕ್ರಿ, ಸನ್ನೆಂಪು ಬೆಳಕೋಬಹುದು. ಏನಂತಂದ್ರೆ ಸಣಬ್ ಅಂತ ಹೇಳ್ತಾರೆ, ಅದನ್ನು ಬೆಳಕೋಬಹುದು. ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಇನಿಷಿಯಲಿ ಏನಾಗ್ತದೆ, ಕಳೆ ಬರಂಗಿಲ್ಲ. ಸೊ ಈ ತರ ನಾವೇನಂದ್ರೆ ಎಲ್ಲಾ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು. ಸೊ ಒಂದು ಮಾಗೆ ಉಳಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಹೆಚ್ಚೆಚ್ಚು ಅಂತರ ಬೇಸಾಯ ಮಾಡಬೇಕು, ನಂತರ ಕೈ ಕಳೆಯನ್ನ ತೆಗಿಬೇಕು, ಲಾಸ್ಟ್ ಆಪ್ಷನ್ ಅಂತಂದ್ರೆ ಕಳೆನಾಶಕವನ್ನು ಉಪಯೋಗ ಮಾಡಬೇಕು. ಸೊ ಪ್ರತಿಯೊಂದು ಬೆಳೆಗೆ ಪ್ರತಿಯೊಂದು ಕಳೆನಾಶಕ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಸಮಗ್ರವಾಗಿ ಈ ಒಂದು ಕಳೆ ನಿಯಂತ್ರಣ ಮಾಡಿದ್ರೆ ಮತ್ತೆ ಆ ಕಳೆ ಬರಂಗಿಲ್ಲ. ಈಗ ನಾವು ಕಳೆನಾಶಕ ಸಿಂಪಡಣೆ ಮಾಡ್ತವೆ, ಒಂದ್ಸತ ಅದು ಕಂಟ್ರೋಲ್ ಆಗ್ತದೆ, ನೆಕ್ಸ್ಟ್ ಬರ್ತಾ ಇರುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ಈ ಎಲ್ಲಾ ಸಮಗ್ರ ಬೇಸಾಯಗಳನ್ನು ಅಳವಡಿಸಿಕೊಂಡ್ರೆ ನಾವು ಕಳೆಯನ್ನ ನಿಯಂತ್ರಣ ಮಾಡಬೇಕು. ಯಾಕಂದ್ರೆ ನಮಗೆ ಗೊತ್ತಿದೆ, ಒಂದು ಪಾರ್ಥೆನಿಯಂ ಕಳೆ ತೆಗಿಲ್ಲ ಅಂದ್ರೆ 5,000 ಪಾರ್ಥೆನಿಯಂ ಗಿಡಗಳು ಬರ್ತಾ ಇರ್ತವೆ. ಯಾವುದೇ ಕಳೆಯನ್ನು ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ಕಿತ್ತಾಕ್ಬೇಕು. ಹೂ ಬಂದು ಬೀಜ ಆದ್ಬಿಟ್ಟೆ ನಮ್ಗೆ ಏನಾಗ್ತದೆ, ಕಳೆ ಆಗ್ತದೆ. ರೈತರು ಈ ತರ ಎಲ್ಲಾ ಪದ್ಧತಿಗಳನ್ನ ಸಮಗ್ರವಾಗಿ ಕಳೆ ನಿಯಂತ್ರಣ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಕಳೆಯನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾ, ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ಮೊಬೈಲ್ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು. 9449692274ಕ್ಕೆ ನೀವು ಸಂಪರ್ಕ ಮಾಡ್ಕೋಬಹುದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ.
3: ನಾನು ಹೋಮಿಯೋಪತಿ ತಜ್ಞ ಡಾಕ್ಟರ್ ಶ್ರೀಪಾದ ಹೆಗಡೆ ಮಾತನಾಡ್ತಾ ಇರೋದು. ಮೆಟ್ರೋ ರೈಲಲ್ಲಿ ಹೋಗ್ತಾ ಇದ್ವಿ, ಹಾಗೆ ಇದ್ದಕ್ಕಿದ್ದಾಗೆ ಒಬ್ರು ಬಿದ್ದೋಗೋ ರೀತಿಯಾಗಿ ಹಿಡ್ಕೊಂಡ್ರು. ಯಾಕೆ ಬೀಳ್ತಾ ಇದ್ದೀರಾ? ನಾನು ಹೇಳಿದೆ ಬೇರೆ ಯಾರಿಗಾದ್ರೂ ಜಾಗ ಬಿಟ್ಕೊಡಿ ಅವರಿಗೆ, ಪಾಪ ಅವ್ರ ಹತ್ರ ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ, ತಲೆ ತಿರುಗ್ತಾ ಇರಬೇಕು ಅಂತ. ಸಹಜ, ಗೊತ್ತು ನಿಮ್ಗೆ. ಈಗಿನ ಹುಡುಗರಿಗೆ ಹೇಳಿದ ಹೊರತು ನಾವು ಅವ್ರ ಜಾಗ ಬಿಟ್ಟು ಹೇಳೋದಿಲ್ಲ.

ಆದರೆ ಆಮೇಲೆ ಎದ್ರು, ಹಾಗೆ ಯಜಮಾನರು ಕೂತ್ಕೊಂಡ್ರು. ಕೇಳಿದೆ, ಏನು ತೊಂದರೆ ನಿಮಗೆ? ಸಹುಶಃ ವಯಸ್ಸಾಗಿದೆ, ಬ್ಲಡ್ ಪ್ರೆಷರ್ ಹೆಚ್ಚಾಗಿರ್ಬೋದು ಅಥವಾ ಏನೋ ತೊಂದರೆ ಆಗಿರ್ಬೋದು ಅಂತ. ಆದರೆ ನಾನು ಮೊದಲು ಹೇಳಿದ್ದವರಿಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಆಗ ಕೇಳಿದೆ, ಸಾಧಾರಣ ಅವರ ವಯಸ್ಸು ಒಂದು 55-60 ಇರಬಹುದು. ಅವರು ಹೇಳಿದ್ರು, ಇಲ್ಲ ಇಲ್ಲ, ನನಗೆ ಒಂದು ಕಿವಿ ಸ್ವಲ್ಪ ಸರಿಯಾಗಿ ಕೇಳಿಸೋದಿಲ್ಲ, ಮತ್ತೆ ಆ ಕಿವಿನಲ್ಲಿ ಯಾವಾಗಲೂ ಒಂದು ಗುಯಿ ಅಂತ ಶಬ್ದ

0: ಓಹ್ ಹೌದಾ, ನನಗೆ ಬಹಳ ದಿವಸದಿಂದ ಈ ತೊಂದರೆ ಇದೆ, ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳಿದರು. ಹಾಗಾಗಿ ನಾನು ಅವರಿಗೆ ಈ ಮಿನಸ್ ಡಿಸೀಸ್ ಅಂದರೆ ಏನು ಅನ್ನೋದನ್ನು ಮೊದಲು ಹೇಳುವಂಥ ಪ್ರಸಂಗ ಆಯಿತು. ನೋಡಿ, ತಲೆ ಸುತ್ತು ಒಂದು ಸರೇ ಸಾಮಾನ್ಯವಾಗಿ ಬರುವಂಥದ್ದು, ಎಲ್ಲ ವಯಸ್ಸಿನವರಿಗೂ ಎಲ್ಲ ಸಮಯದಲ್ಲೂ ಬರುತ್ತೆ, ಆದರೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಈಗ ನಾನು ಹೇಳ್ತಾ ಇರೋ ಈ ಮಿನರ್ ಸಿಂಡ್ರೋಮ್ ಅನ್ನೋದು ಒಂದು ತಲೆ ಸುತ್ತುವಿಕೆಗೆ ಒಂದು ಕಾರಣ. ಇದರೊಳಗೆ ಏನಾಗ್ತದೆ ಅಂತ ಕೇಳಿದ್ರೆ, ಮೊದಲನೇದು ತಲೆ ಸುತ್ತು, ಎರಡನೇದು ಆ ಕಿವಿಯಲ್ಲಿ ಸತತವಾಗಿ ಗುಯಿ ಅಂತ ಒಂದು ಶಬ್ದಗಳು ಕೇಳಿಸ್ತಾ ಇರುವಂಥದ್ದು ಯಾವಾಗಲೂ. ಮೂರನೇ ಲಕ್ಷಣ ಅಲ್ಲಿ ಕೇಳಿಸುವಿಕೆ ಕಡಿಮೆ ಆಗುವಂಥದ್ದು, ಅಂದರೆ ಹಿಯರಿಂಗ್ ಲಾಸು. ಸಾಧಾರಣ ಮಾಡರೇಟ್ ಟು ಸಿವಿಯರ್ ಲಾಸ್ ಇರುತ್ತೆ, ವಯಸ್ಸಿನ ಪ್ರಮಾಣ ಅಥವಾ ಬೇರೆ ಬೇರೆ ರೋಗಗಳಿಗೆ ಸಂಬಂಧಪಟ್ಟು ಅದಿರುತ್ತೆ. ಹಾಗಿದ್ರೆ ಇದು ಒಂದು ಮುಖ್ಯವಾದಂತಹ ಕಾರಣ ತಲೆ ಸುತ್ತು ಬರಲಿಕ್ಕೆ. ಇಲ್ಲಿ ನಾನು ಈ ತಲೆ ಸುತ್ತು ಬರೋದು ಒಂದು ವಯೋಮಾನದಲ್ಲಿ ಬರುವಂಥದ್ದು, ಸೆನೈಲ್ ವರ್ಟಿಗೋ ಅಂತ ಹೇಳ್ತೀವಿ. ಮತ್ತೊಂದು ಸಾಧಾರಣ ಈ ವೆಸ್ಟಿಬ್ಯುಲರ್ ನ್ಯೂರೈಟಿಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಕಿವಿಯ ಮಧ್ಯಭಾಗದಲ್ಲಿ ಇನ್ಫೆಕ್ಷನ್ಗಳೇನಾದರೂ ಆದರೆ ಅದು ಕೂಡ ನಮ್ಮ ಶರೀರದ ಬ್ಯಾಲೆನ್ಸನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು, ಆಗ ಹೆಚ್ಚು ಕಡಿಮೆ ಆದಾಗ ತಲೆ ಸುತ್ತು ಬರ್ತದೆ. ಅದು ಒಂದು. ಎರಡನೇದು ಇನ್ನೊಂದು, ನಾವು ನೋಡಿದಾಗೆ ಸೈನೋಸೈಟಿಸ್ ಆದವರಿಗೂ ಕೆಲವೊಮ್ಮೆ ತಲೆ ಸುತ್ತು ಬರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬಹುಶಃ ಇವತ್ತಿಗೂ ಕಾರಣ ಸರಿಯಾಗಿ ಗೊತ್ತಿಲ್ಲದೆ ಇರೋದು, ಅಥವಾ ಚಿಕ್ಕ ವಯಸ್ಸಿನಿಂದ ಆಗಾಗ ನಾವು ಒಟೈಟಿಸ್ ಮೀಡಿಯಾ ಅಂತೀವಿ, ಅಂದರೆ ಮಿಡ್ಲ್ ಇಯರ್ ಇನ್ಫೆಕ್ಷನ್ ಆಗಿ ಅದರಿಂದ ಡಿಸ್ಚಾರ್ಜ್ ಬರುವಂಥದ್ದು ಅಥವಾ ಅಲ್ಲಿ ರಂಧ್ರ ಆಗಿರುವಂಥದ್ದು, ಈ ಥರ ಎಲ್ಲ ಆಗಿರುವಾಗ ಒಂದು ಕಿವಿಯಲ್ಲಿ ಸತತವಾಗಿ ಶಬ್ದ ಬರುವಂಥದ್ದು ಮತ್ತು ಕಿವಿ ಕೇಳದೇ ಇರುವಂಥದ್ದು, ಅದ್ರ ಜೊತೆಯಲ್ಲಿ ತಲೆ ತಿರುಗುವಂಥದ್ದು, ಇದಕ್ಕೆ ಮಿನಿಯರ್ಸ್ ಡಿಸೀಸ್ ಅಥವಾ ಮಿನರ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಸಾಧಾರಣ ಒಂದು 100-25 30 ಜನರಿಗೆ ಎರಡು ಕಿವಿಯಲ್ಲೂ ಇದಾಗ್ತಾ ಇರುತ್ತೆ, ಕೆಲವರಿಗೆ ಒಂದೇ ಕಿವಿಯಲ್ಲಿ ಆಗ್ತಾ ಇರುತ್ತೆ. ಇದರ ಜೊತೆಯಲ್ಲಿ ಕೆಲವೊಮ್ಮೆ ನಾವು ತುಂಬ ಗಮನಿಸಬೇಕಾದಂಥ ವಿಷಯ ಏನು ಅಂತಂದರೆ, ಬ್ಲಡ್ ಪ್ರೆಷರ್ ಅವರಿಗೆ ಹೆಚ್ಚಾಗಿರ್ಬೋದು, ಅಥವಾ ಹಳೆಯ ಯಾವುದಾದ್ರೂ ತಲೆಗೆ ಏಟು ಬಿದ್ದಿರೋದು ಅಥವಾ ಈ ಥರದ್ದು ಏನಾದರೂ ಲಕ್ಷಣಗಳಿದ್ರೂ ಸಹಿತ ತಲೆ ಸುತ್ತಿಗೆ ಕಾರಣ ಆಗ್ತದೆ ಅನ್ನೋದನ್ನು ಮರಿಬಾರ್ದು. ಹಾಗಿದ್ರೆ ಈ ಮಿನಸ್ ಡಿಸೀಸ್ಗೆ ಏನಾದರೂ ಪರಿಹಾರ ಇದೆಯೇ? ಹೌದು ನೋಡಿ, ಚಳಿಗಾಲದಲ್ಲಿ ಗಾಳಿಗೆ ನಿಮ್ಮ ಕಿವಿಯನ್ನು ಒಡ್ಡಿದರೆ ಆ ಚಳಿ ಅದರೊಳಗಡೆ ಹೋಗಿ ಈ ಒಂದು ಕೇಳುವಿಕೆ ಮತ್ತು ಆ ಒಳಗಿನ ಏನು ಸಾಂದ್ರತೆ ಇದೆ ಅದರೊಳಗೆ ಏರುಪೇರಾಗಿ ತೊಂದರೆಗಳಾಗುವಂಥ ಲಕ್ಷಣಗಳಿರುತ್ತೆ. ಹಾಗಾಗಿ ಕಿವಿಗೆ ಹತ್ತಿಯನ್ನು ಇಟ್ಕೊಂಡೋ ಅಥವಾ ಕಿವಿಯನ್ನು ಮುಚ್ಚಿಕೊಂಡೋ ಓಡಾಡುವಂಥದ್ದನ್ನು ಮಾಡಬೇಕು ಮೊದಲನೇದು. ಎರಡನೇದಾಗಿ ನಾನು ಹೇಳೋದಾದರೆ, ಈ ಹೋಮಿಯೋಪತಿಕ್ ಔಷಧಿಗಳನ್ನು ಸರಿಯಾಗಿ ಕಲಿತಂತಹ ಹಿರಿಯ ವೈದ್ಯರಲ್ಲಿ ತೋರಿಸಿ ಪಡೆದುಕೊಂಡ್ರೆ ಈ ಮಿನಸ್ ಡಿಸೋರ್ಸಿಂದ ಅವರು ಸಂಪೂರ್ಣವಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದರೊಳಗೆ ನಾವು ಮುಖ್ಯವಾಗಿ ಒಂದು ಕೆಲವೊಂದಿಷ್ಟು ಔಷಧಿಗಳ ಹೆಸರನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಎಕೋನೈಟು, ಆರ್ಸೆನಿಕ್ಕು, ಆರೋಮೆಟ್ಟು, ಚೈನಾ, ಕೋನಿಯಮ್ಮು, ಚೆನಪೋಡಿಯಮ್ಮು, ಈ ಥರದ್ದೆಲ್ಲ ಕೆಲವೊಂದಿಷ್ಟು ಔಷಧಿಗಳು. ಇಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿದ್ದೀನಿ, ಇದರರ್ಥ ಇದೇ ಔಷಧಿಗಳು ಅಂತಲ್ಲ. ನಾವು ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ರೋಗಿಯ ಗುಣಲಕ್ಷಣಗಳನ್ನು ನೋಡಿ, ರೋಗಿಯ ಮಾನಸಿಕ ಸ್ಥಿತಿಯನ್ನು, ಅವನ ತಿಳುವಳಿಕೆಗಳನ್ನು ಹಾಗೂ ಅವನಿಗೆ ಬೇಕಾಗಿರುವಂತಹ ಬೇಕು ಬೇಡಗಳನ್ನು, ಶರೀರದ ಉಷ್ಣಾಂಶವನ್ನು, ಅವನು ಚಳಿಯನ್ನು ತಡೆದುಕೊಳ್ತಾನೋ ಅಥವಾ ಸೆಕೆಯನ್ನು ತಡೆದುಕೊಳ್ತಾನೋ, ಈ ರೀತಿಯಾದಂತಹ ಶರೀರದ ಸರ್ವಾಂಗದ ಗುಣಲಕ್ಷಣಗಳನ್ನು ನೋಡಿ ವ್ಯಕ್ತಿಯ ಸದೃಢವಾದಂತಹ ಶರೀರಕ್ಕೆ ಯಾವುದು ಬೇಕಾಗಬಹುದು ಅನ್ನೋದನ್ನು ಕಂಡುಹಿಡಿಯುವಂಥದ್ದು ವಿಶೇಷವಾದಂತಹ ಪದ್ಧತಿ ಇದಾಗಿರೋದ್ರಿಂದ ಹೋಮಿಯೋಪತಿ ಔಷಧಿಯನ್ನು ಪಡೆದುಕೊಂಡ್ರೆ ಈ ಮಿನಸ್ ಡಿಸೀಸಿಂದ ಸಂಪೂರ್ಣವಾಗಿ ಗುಣ ಹೊಂದಬಹುದು.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೆ ತಲೆ ಸುತ್ತು ಮತ್ತು ಪರಿಹಾರ ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಶ್ರೀಪಾದ ಹೆಗಡೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಸರಿಯಾಗಿ 6:50:40.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026, ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ

0: ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಳುಗರೇ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಜಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಕ ಶ್ರೀಧರ್ ಕೊರಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಎಸ್ಆರ್ ಭಟ್. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಐಪಿಎಸ್ ಅಂದರೆ ಪದೇ ಪದೇ ಮಲ ವಿಸರ್ಜನೆ ಆಗುವುದು, ಇದರ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞರಾದ ಡಾಕ್ಟರ್ ತೇಜಸ್ವಿನಿ ಡಿ ಭಟ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸುದ್ದಿ ಮಿಂಚು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 20 ಬೆಳಗ್ಗೆ 10 ಉದ್ಯೋಗಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಯಾವುದೇ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಪೂರೈಸಿದ 18-30 ಒಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ತಿಳಿಸಿರುತ್ತಾರೆ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಾಗರ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯರ 3 ಹುದ್ದೆಗಳಿಗೆ ಹಾಗೂ 62 ಸಹಾಯಕಿಯರ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಸಾಗರ ಹಾಗೂ ಸಂಬಂಧಿಸಿದ ಅಂಗನವಾಡಿ ಕೇಂದ್ರಗಳಿಗೆ ಪ್ರಕಟಿಸಲಾಗಿದೆ. ಈ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಜೂನ್ 20 ಒಳಗಾಗಿ ಸಲ್ಲಿಸುವಂತೆ ಸಾಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಕೇಳಿದಿರಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ. ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ, ಈವರೆಗೆ ಡಿಜಿಟಲೀಕರಣ. ಈಗ ವಾರ್ತೆಗಳ ವಿವರ. ಶಿವಮೊಗ್ಗ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ತುಂಗಾ ಜಲಾಶಯದ ಒಳಹರಿವು 26,437 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 22 ಕ್ರಸ್ಟ್ ಗೇಟ್ಗಳ ಮೂಲಕ ಒಳಹರಿವಿನಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 3-4 ದಿನಗಳ ಕಾಲ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 48 ಗಂಟೆಗಳಲ್ಲಿ ಅಥಣಿ, ಕಿತ್ತೂರು, ಕಾಗವಾಡ, ನಿಪ್ಪಾಣಿಯಲ್ಲಿ ಭಾರಿ ಮಳೆಯಾಗಿದೆ. ನೆರೆ ರಾಜ್ಯ ಮಹಾರಾಷ್ಟದಲ್ಲೂ ಉತ್ತಮ ಮಳೆಯಾಗುತ್ತಿದ್ದು

0: ಜಲಾಶಯಗಳಿಗೆ ನೀರಿನ ಒಳಹರಿವು ಹೆಚ್ಚಿದೆ. ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 5 ಮನೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದೆ. ಶೀಘ್ರವೇ ಪರಿಹಾರ ವಿತರಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ.
1: ಲಾಸ್ಟ್ 48 ಗಂಟೆ ಒಳಗಡೆ ಅಥಣಿನಲ್ಲಿ, ಚಿಕ್ಕೋಡಿನಲ್ಲಿ, ಹುಕ್ಕೇರಿನಲ್ಲಿ, ರಾಯಬಾಗ್ನಲ್ಲಿ, ಸೌದತ್ತಿ, ಕಿತ್ತೂರು, ನಿಪ್ಪಾಣಿ ಮತ್ತೆ ಕಾಗವಾಡ್ನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ದಿವಸದಲ್ಲಿ 200-400 mm ಮಳೆ ಈ ಭಾಗಗಳಲ್ಲಿ ಆಗಿದೆ. ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ ಮುಖಾಂತರ ಒಟ್ಟು 59,857 ಕ್ಯೂಸೆಕ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ. ದುದ್ಗಂಗಾ ವೇದಗಂಗಾ ಸೇರ್ಕೊಂಡು 17,000 ಕ್ಯೂಸೆಕ್ಸ್ ಹೋಗಿ ಹಿಪ್ಪರಿಗೆ ಸ್ಟೋರ್ ಆಗ್ತಾ ಇದೆ. ಹಿಪ್ಪರಿಗಿನಲ್ಲಿ ನೀರಿನ ಮಟ್ಟ 1.54 TMC ನೀರು ಅಲ್ಲಿ ನಾವು ಸಂಗ್ರಹಣೆ ಮಾಡಿಕೊಂಡಿದ್ವಿ. 5 ಮನೆಗಳು ಲಾಸ್ಟ್ 2 ಡೇಸ್ ಅಲ್ಲಿ ಪೂರ್ತಿ ಪ್ರಮಾಣದ ಹಾನಿಯಾಗಿದೆ. ಎಲ್ಲಾ ರೀತಿಯ ಪರಿಹಾರ NDRF SDRF ನಾಮ್ಸ್ ಪ್ರಕಾರ ಕೊಡಬೇಕಂತ ಹೇಳಿ ನಾನು ಎಲ್ಲ ಕನ್ಸರ್ನ್ಡ್ ತಹಶೀಲ್ದಾರ್ಸ್ಗೆ ಹೇಳಿದ್ದೀನಿ.
0: ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ ಹಾಗೂ ದಾಂಡೇಲಿ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇಂದು ರಜೆ ಘೋಷಿಸಿದ್ದಾರೆ. ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೂ ಪಿಯು ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಇಂದು ರಜೆ ಪ್ರಕಟಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಕಳಸ, ಮೂಡಿಗೆರೆ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕು ಜಾಗರ, ಖಾಂಡ್ಯ, ಆಲ್ದೂರು, ಆವತಿ, ವಸ್ತಾರೆ ಹೋಬಳಿಯ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 282,677 ಹೆಕ್ಟೇರ್ ಬಿತ್ತನೆ ಗುರಿ ಕೃಷಿ ಇಲಾಖೆ ಹೊಂದಿದೆ. ಈವರೆಗೆ 255,191 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು 90.28% ಗುರಿ ಸಾಧನೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ತಿಳಿಸಿದ್ದಾರೆ. ಮುಸುಕಿನ ಜೋಳ, ಭತ್ತ, ಉದ್ದು, ಹೆಸರು, ಶೇಂಗಾ, ಸೋಯಾ ಅವರೆ, ಹತ್ತಿ ಹಾಗೂ ಕಬ್ಬು ಬೆಳೆಸಿದ್ದಾರೆ ಎಂದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ನೇತೃತ್ವದಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣೆ ಪ್ರಗತಿ ಪರಿಶೀಲನಾ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಜಿಲ್ಲೆಯ 8 ತಾಲೂಕುಗಳ ಪೈಕಿ ಕುಂದಗೋಳ ತಾಲೂಕಿನಲ್ಲಿ ಅಧಿಕ ಮಳೆಯಾಗಿದೆ. ಉಳಿದ 7 ತಾಲೂಕುಗಳಲ್ಲಿ ಸಾಧಾರಣ ಮಳೆ ಕೊರತೆ ಕಂಡುಬಂದಿದೆ ಎಂದು ಮಾಹಿತಿ ನೀಡಿದರು. ಧಾರವಾಡ, ಹುಬ್ಬಳ್ಳಿ ಹಾಗೂ ಕಲಘಟಕಿ ತಾಲೂಕಿನ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದ್ದು ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮೀಣ ಜನರ ಜೀವನೋಪಾಯ ಬಲಪಡಿಸಲು ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ಡ್ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಉತ್ತೇಜಿಸುತ್ತಿದೆ ಎಂದು ನಬಾರ್ಡ್ ಮುಖ್ಯ ಮಹಾಪ್ರಬಂಧಕ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಉಡುಪಿ ಸೀರೆಗಳ ಪ್ರಚಾರಕ್ಕಾಗಿ ಪ್ರತ್ಯೇಕ ವೆಬ್ಸೈಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಬಾಗಲಕೋಟೆಯ ಐತಿಹಾಸಿಕ ತಾಣವಾದ ಐಹೊಳೆಯಲ್ಲಿ ಇಳಕಲ್ ಸೀರೆಗಳ ವಿಶೇಷ ಜಿಐ ಸ್ಟೋರ್ ಶೀಘ್ರದಲ್ಲೇ ಉದ್ಘಾಟನೆಯಾಗಲಿದೆ ಎಂದರು. ತಿಪಟೂರು ಕೊಬ್ಬರಿ, ಹೊಯ್ಸಳ ಶೈಲಿಯ ಶಿಲ್ಪಕಲೆ, ಸಾಣಿಕಟ್ಟೆ ಉಪ್ಪು, ಕುಣಬಿ ಮುಡ್ಲಿ ಗೆಡ್ಡೆಗೆ 2025-26 ಸಾಲಿನಲ್ಲಿ ಜಿಐ ನೋಂದಣಿ ಶೀಘ್ರ ದೊರಕಲಿದೆ. ದೇಶದಲ್ಲಿ ಒಟ್ಟು 822 ಉತ್ಪನ್ನಗಳು ಭೌಗೋಳಿಕ ಸೂಚ್ಯಂಕಕ್ಕಾಗಿ ನೋಂದಣಿಯಾಗಿದ್ದು ಆ ಪೈಕಿ ರಾಜ್ಯದ 51 ಉತ್ಪನ್ನಗಳು ಜಿಐ ಟ್ಯಾಗ್ ಪಡೆದಿವೆ ಎಂದು ಸುರೇಂದ್ರ ಬಾಬು ಹೇಳಿದರು. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 740 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಅನುಭವ ಮಂಟಪಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಚಿವರೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿಯವರು, ಜಗತ್ತಿನ ಇತಿಹಾಸದಲ್ಲೇ ಸಮಾನತೆಯ ತಳಹದಿಯ ಮೇಲೆ ಪ್ರಥಮ ಬಾರಿಗೆ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಕಟ್ಟಿದ ವಿಶ್ವದ ಮೊದಲ ಆಧ್ಯಾತ್ಮಿಕ ಸಂಸತ್ತು ಅನುಭವ ಮಂಟಪ ಎಂದರು. ನಾಡೋಜ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಾಗತಿಕ ಗುಣಮಟ್ಟದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕುರಿತ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ನಡೆಯಲಿದೆ. ರಾಜ್ಯದ ಪ್ರವಾಸಿ ತಾಣಗಳನ್ನು ಜಾಗತಿಕ ಮಟ್ಟದ ಪ್ರವಾಸೋದ್ಯಮ ತಾಣಗಳಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುವಾಶಿಷ್ ದಾಸ್, ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ತ್ರಿಲೋಕಚಂದ್ರ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ಸ್ ಪದಾಧಿಕಾರಿಗಳು ಸೇರಿದಂತೆ ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೌಶಲಾಭಿವೃದ್ಧಿ ಕೇಂದ್ರ ಹಾಗೂ 100 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಯೂನಿಯನ್ನ ಸ್ವಂತ ಕಟ್ಟಡ ಸಹಕಾರ ಸೌಧ ನಿರ್ಮಾಣಕ್ಕಾಗಿ 2 ಎಕರೆ ಜಾಗೆ ನೀಡಲಾಗುವುದು ಎಂದರು. ಜವಳಿ ಪಾರ್ಕ್ ಸ್ಥಾಪನೆಯಿಂದ ಜಿಲ್ಲೆಯ 15,000 ಯುವಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದು ಸಂಸದ ಬೊಮ್ಮಾಯಿ ಹೇಳಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ರಾಜ್ಯಾದ್ಯಂತ ಪ್ರಗತಿಯಲ್ಲಿದೆ. ಮತಗಟ್ಟೆ ಅಧಿಕಾರಿಗಳು ಇದುವರೆಗೆ 3,96,48,190 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಿದ್ದು %71.53 ಪ್ರಗತಿ ಸಾಧಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ 14,194 ಮತಗಟ್ಟೆಗಳಲ್ಲಿ %100 ಪ್ರಗತಿ ಸಾಧಿಸಲಾಗಿದೆ. ಒಟ್ಟು 33,69,178 ಮತದಾರರ ದಾಖಲೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮತಗಟ್ಟೆ ಅಧಿಕಾರಿಗಳು ಈ ತಿಂಗಳ 29ರವರೆಗೆ ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ. ಒಟ್ಟು 5,54,32,314 ಎನ್ಯುಮರೇಷನ್ ಅರ್ಜಿಗಳನ್ನು ಮುದ್ರಿಸಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಜಿ ರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಿಇಒ ನರ್ವಾಡೆ ವಿನಾಯಕ ಕಾರ್ಪಾರಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ತಿಂಗಳ 1ನೇ ತಾರೀಖಿನಿಂದ ಕನಿಷ್ಠ ಕೂಲಿ 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆ ಖಾತ್ರಿಪಡಿಸಲು ವಿಬಿ ಜಿರಾಮ್ಜಿ ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಳೆ ಚುರುಕು, ನದಿಗಳಿಗೆ ಜೀವಕಳೆ, ಹಲವು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಇಂದು ರಜೆ. ಬಾಗಲಕೋಟೆ ಜಿಲ್ಲೆಯ ಐಹೊಳೆ ಹಾಗೂ ಇಳಕಲ್ನಲ್ಲಿ ಪಾರಂಪರಿಕ ಸೀರೆಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಜಿಐ ಸ್ಟೋರ್ಸ್. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಕಾಮಗಾರಿ ವೀಕ್ಷಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ 33,69,178 ಮತದಾರರ ದಾಖಲೆ ಈವರೆಗೆ ಡಿಜಿಟಲೀಕರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆಕಾಶವಾಣಿ
4: ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬಾ.
3: ಬದುಕು ಜಟಕಾ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಎಸ್ಆರ್ ಭಟ್.
5: ಕೆಳಗರೆ ಬದುಕು ಜಟಕಾ ಬಂಡಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಬದುಕು ಬಹಳ ದುಸ್ತರ, ಆದರೆ ದುಸ್ತರವಾದ ಬದುಕನ್ನು ಸಬಲವಾಗಿ ಕಟ್ಟಿಕೊಳ್ಳುವಂತಹ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಪ್ರತಿಯೊಬ್ಬರೂ ಅದನ್ನು ಕಟ್ಟಿಕೊಂಡಾಗ ಮಾತ್ರ ಸುಖ ಸಮೃದ್ಧಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಕಷ್ಟದ ಜೀವನವನ್ನು ಕಂಡು ಸುಖ ಸಮೃದ್ಧಿಯಿಂದ ಬದುಕ್ತಾ ಇರೋವಂಥ ವ್ಯಕ್ತಿಯೊಬ್ಬರನ್ನ ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಅವರೇ ಶ್ರೀಧರ್ ಕೊರಗೆಯವರು. ಶ್ರೀಧರ್ ಕೊರಗೆಯವರೇ ನಮಸ್ಕಾರ.
6: ನಮಸ್ತೆ.

0: ಸರ್
1: ಬದುಕು ಹೇಗಿದೆ?
0: ಚೆನ್ನಾಗಿದೆ ಸರ್ ಬದುಕು. ಈಗ
1: ಈಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ರಿ ಅಂದ್ರೆ ಮೊದಲು ಚೆನ್ನಾಗಿರ್ಲಿಲ್ವಾ?
0: ಇಲ್ಲ ಸರ್, ಭಾಳ ತುಂಬ ಕಷ್ಟ ಇತ್ತು. ಕಷ್ಟದಿಂದ ಇವಾಗ ಸುಖ ನೋಡಿದಾಗ ಎಲ್ಲೋ ಒಂದು ಕಡೆಗೆ ಈ ಒಂದು ದಾರಿ ಜೀವನಕ್ಕೆ ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಅಂದರೆ ಪರಿಪೂರ್ಣ ಆಗಬೇಕು ಅಂದರೆ ಮನುಷ್ಯ ಕಷ್ಟದಿಂದ ಸುಖಕ್ಕೆ ಬಂದರೆ ಪರಿಪೂರ್ಣ ಅನ್ನೋದಕ್ಕಾಗಿ ಆ ಹಿಂದಿನ ನೆನಪುಗಳು ಈಗಿನ ಸಂತೋಷ ಎರಡು ಸೇರಿ ಸುಖವಾಗಿದ್ದೀನಿ.
1: ಹೌದು, ನಾವು ಹೇಳ್ತೀವಿ ಒಂದು ಕಲ್ಲು ಬಂಡೆ ಇರುತ್ತಪ್ಪ, ಆ ಕಲ್ಲು ಬಂಡೆ ಒಂದು ಜಾಗದಲ್ಲಿ ಬಿದ್ದಾಗ ಅದು ಕಲ್ಲು ಬಂಡೆ. ಅದೇ ಶಿಲ್ಪಿ ಕೆತ್ತಿ ಕಡಿದು ಮೂರ್ತಿ ಮಾಡಿದ್ರೆ ಅದು ಪೂಜೆಗೆ ಯೋಗ್ಯ ಆಗುತ್ತೆ ಅಲ್ವಾ?
0: ನಿಜ ಸರ್.
1: ಅದೇ ತರ ಒಬ್ಬ ಮನುಷ್ಯ ಕಷ್ಟದಿಂದ ಮೇಲಕ್ಕೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನ ತಾವು ಪ್ರೂವ್ ಮಾಡಿದಿರಿ.
0: ಹೌದು ಸರ್.
1: ತಮ್ಮೂರು?
0: ನನ್ನ ಊರು ಕೊರಗಿ ಅಂತ ಸರ್, ಶಿವಮೊಗ್ಗ ತಾಲೂಕು ಹುಣಸಿ ಹೋಬಳಿ ಕೊರಗಿ ಗ್ರಾಮ ಚುರುಡಿ ಪೋಸ್ಟ್.
1: ಅಲ್ಲಿ ತಾವು ಏನ್ ಮಾಡ್ಕೊಂಡಿದ್ದೀರಿ?
0: ಈಗ ಸದ್ಯಕ್ಕೆ ಕೃಷಿ, ಸಾವಯವ ಕೃಷಿಕನಾಗಿ ಕೃಷಿ ಬದುಕನ್ನು ಕಟ್ಕೊಂಡಿದ್ದೀರಿ.
1: ಸಾವಯವ ಕೃಷಿಕನಾಗಿ ಬದುಕು ಕಟ್ಕೊಂಡ್ರು ಅಂತ ಹೇಳ್ತಾ ಇದ್ದೀರಿ. ಈಗ ನಿಮ್ಮ ಒಂದು ಸಾರಿ ಆರಂಭದ ಜೀವನಕ್ಕೆ ಹೋಗೋಣ ಶ್ರೀಧರ್ ಅವರೇ.
0: ಸರಿ ಸರ್. ನೆನಪಿನ ಬುತ್ತಿಗಳು ಕೆಲವು ಮರ್ತೋಗಿರ್ತವೆ, ಕೆಲವು ಆದ್ರೂ ಅತಿ ಕಠಿಣವಾದ ಪರಿಸ್ಥಿತಿಗಳನ್ನು ದಾಟಿ ಬಂದು ಜೀವನದಲ್ಲಿ ಅವತ್ತು ಮರೆಯಲ್ಲ.
1: ಆ ಒಂದು ಕಠಿಣ ಪರಿಸ್ಥಿತಿಯನ್ನು ನಾವು ಮರೆಯಲು ಬಾರದು.
0: ಹೌದು, ಅದಕ್ಕೆ ಅದೇ
1: ಕಠಿಣ ಅಂತಂದ್ಬಿಟ್ರಿ. ಏನು ಕಠಿಣ ಆಗಿತ್ತು ತಮಗೆ?
0: ನನ್ನ ಬುದ್ಧಿ ತಿಳಿದ ಹಾಗೆ ನಮ್ಮ ತಂದೆಯವರು ಶಿಕ್ಷಕರಾಗಿ ಜೀವನ ಪ್ರಾರಂಭ ಮಾಡಿದವರು. ಆ ಸಮಯದಲ್ಲಿ ಅವರಿಗೆ ಶಿಕ್ಷಕ ವೃತ್ತಿಗಿಂತನೂ ಕೃಷಿ ರಂಗನೇ ಮೇಲು, ನಾನು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬೋದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದು ಕೃಷಿಯನ್ನು ಪ್ರಾರಂಭ ಮಾಡಿದ್ರು. ಭಾಳ ಚೆನ್ನಾಗೇ ನಡೀತಾ ಇತ್ತು. ಒಂದು ಸಂದರ್ಭದಲ್ಲಿ ಒಂದು ನನ್ನ ಅಂದಾಜಿನ ಪ್ರಕಾರ 1992
1: ಆ ಸಂದರ್ಭ, ನೀವು ಬಹಳ ತುಂಬಾ ಚಿಕ್ಕವರಿರುವಂತ,
0: ನಾನು ಚಿಕ್ಕವನಿದ್ದಾಗಲೇ ಆ ಸಂದರ್ಭದಲ್ಲಿ ಬರಗಾಲ ಬಂತು. ಅದು ಎಲ್ಲ ಕಡೆಗೂ ಬಂತು, ಆದ್ರೆ ನಮ್ದೊಂದು ದೊಡ್ಡ ಕುಟುಂಬ, ಒಂದು 10-11 ಜನ ಆವಾಗ ಮನೆಯಲ್ಲಿ ಇದ್ದಿದ್ದು. ಆ ಸಂದರ್ಭದಲ್ಲಿ ಬರಗಾಲದಿಂದ ನಮ್ಮ ಕೃಷಿಯಲ್ಲಿ ಯಾವುದೇ ಒಂದು ಉತ್ಪಾದನೆ ಸತತವಾಗಿ 2 ವರ್ಷ ಬರಲೇ ಇಲ್ಲ. ಬರದೇ ಇರೋದ್ರಿಂದ ನಮ್ಮ ಕುಟುಂಬ ಎಷ್ಟು ಅಧೋಗತಿಗೆ ಹೋಯ್ತು ಅಂದ್ರೆ ಒಂದು ಹೊತ್ತಿನ ಊಟನೂ ಕಷ್ಟ. ಆ ಸಮಯದಲ್ಲಿ ಈ ನ್ಯಾಯಬೆಲೆ ಅಂಗಡಿಯಿಂದ ಅಕ್ಕಿಗಳನ್ನು ಕೊಡೋರು, ಅದನ್ನು ತಂದು ಅದನ್ನೇ ಗಂಜಿ ಮಾಡ್ಕೊಂಡು ಕುಡ್ಕೊಂಡು ಈ ತರ ಹೋಗ್ತಾ ಇದ್ವಿ. ಆದ್ರೂ ಕೂಡ ನಮ್ಮ ತಂದೆಯವರಿಗೆ ನಮ್ಮನ್ನು ಓದಿಸ್ಬೇಕು, ನಮ್ಮಂಗೆ ಈಗ ಆಗ್ಬಾರ್ದು ಅಂತ. ಆದ್ರೆ ಬಡತನದಲ್ಲಿ ಓದ್ಕೊಂತ ಹೋಗೋದು ಅಂದ್ರೆ ಮನೆ ಕಡೆ ಸ್ವಲ್ಪ ಒಂದು ಚಿಂತೆ ಇರೋಂಥ ಮನುಷ್ಯನಿಗೆ ನಾನು ಸುಖವಾಗಿ ಓದ್ಕೊಂತ ಎಲ್ಲ ಇರ್ಬೇಕು ಅನ್ನೋದು ಕಷ್ಟ ಆಗ್ತಾ ಹೋಗುತ್ತೆ. ನಮ್ಮನ್ನು ತಗೊಂಡು ಹೋಗಿ ಒಂದು ಹಾಸ್ಟೆಲ್ ಸೇರಿಸಿದ್ರು. ಆ ಹಾಸ್ಟೆಲ್ಲಿ 2 ಹೊತ್ತಿನ ಊಟ ಕೊಡ್ತಾ ಇದ್ರು. ಬೆಳಿಗ್ಗೆ 7 ಗಂಟೆಗೆ ಕೊಟ್ಟರು, ಸಂಜೆ 7 ಗಂಟೆಗೆ ಇನ್ನೊಂದು ಊಟ ಕೊಡ್ತಾ ಇದ್ರು. ಆದರೂ ಕೂಡ ಹೇಗೆಗೋ ಮಾಡಿಕೊಂಡು SLC ಮುಗಿಸಿದ್ವಿ. ಆ ನಂತರದಲ್ಲಿ PUC ಒಂದು ಹಾಸ್ಟೆಲಲ್ಲಿ ಎತ್ಕೊಂಡು ಮುಗಿಸಿದ್ವಿ. ಆ ನಂತರ ಡಿಗ್ರಿಗೆ ಬಂದ್ವಿ. ಡಿಗ್ರಿಯನ್ನು ಕೂಡ ಕೆಲವು ನೆಂಟರ ಮನೆಯಲ್ಲಿ ಅಲ್ಲಿ ಇಲ್ಲಿ ಇದ್ಕೊಂಡು ಮುಗಿಸ್ಕೊಂಡ್ವಿ ನಾವು. ಆ ಸಂದರ್ಭದಲ್ಲಿ ನಾವು ಡಿಗ್ರಿ ಮುಗಿಸಿದಂಥ ಸಂದರ್ಭದಲ್ಲಿ ಉದ್ಯೋಗ ಅವಕಾಶಗಳು ಭಾಳ ಕಡಿಮೆ ಇದ್ವು. ಎಲ್ಲೋ ನಿರ್ದಿಷ್ಟವಾದ ಇಷ್ಟೇ ವ್ಯಕ್ತಿಗಳಿಗೆ ಈ ದೃಷ್ಟಿಯಲ್ಲಿತ್ತು. ನಮ್ಮ ತಂದೆಯವ್ರ ಕನಸು ಈ ಕಡೆಗೆ ನನ್ನಂಗೆ ಕಷ್ಟಪಡಬಾರ್ದು, ಇವರು ಹೇಗಾರು ಆಗಿ.
1: ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಪಡುವಂಥದ್ದು.
0: ಆದರೂ ಓದಿಸಿದೆ, ಇವರಿಗೇನು ಉದ್ಯೋಗ ಸಿಕ್ಕಿಲ್ಲ ಅಂತ ಒಂದು. ಆದರೂ ನನ್ನ ಮನಸ್ಸಲ್ಲಿ ಹೇಗೆಗೂ ಆಗಿ, ಆದರೂ ನಾನು ಪ್ರೈವೇಟು ಒಂದೆರಡು ಮೂರು ಕಡೆಗೆ ಕೆಲಸ ಮಾಡಿದೆ. ಅಂದರೆ ಬೇಕರಿಗಳಲ್ಲಿ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ಕೊಂಡು ಏನಾದ್ರು ಜೀವನಕ್ಕೆ ಬೇಕಲ್ಲ, ಮನೆಯವ್ರಿಗೆ ಹೊರೆ ಆಗಬಾರ್ದು ನಾವು ಅಂತ. ಆದರೂ ಮನೆ ಕಡೆ ಪರಿಸ್ಥಿತಿನೂ ತುಂಬ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಇಲ್ಲ, ಇದು ಕೃಷಿಯಲ್ಲಿ ಎಲ್ಲೋ ನಾವು ಮುಗ್ಗುರಿಸಿದೀವಿ. ಬರಗಾಲ ಆಗಿರ್ಬೋದು, ಮಾಡೋ ಪದ್ಧತಿ ಆಗಿರ್ಬೋದು, ಯಾವ್ದ್ರಿಂದನೋ. ಯಾಕೆಂದ್ರೆ ಕೃಷಿ ತೋನಾಸ್ತಿ ದುರ್ಭಿಕ್ಷೆ ಬಂದಾಗ ಕೃಷಿ ಮಾಡೋನಿಗೆ ಕಷ್ಟ ಅಂತ. ಯಾವುದು
1: ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ಪರಿಸ್ಥಿತಿ
0: ಆ ತರ ಇದೆ. ಅದನ್ನ ಇಟ್ಕೊಂಡು ನಾನು ಕೃಷಿಯಲ್ಲೇ ಗೆಲ್ಲಬೇಕು ಅಂತ ಹೇಳಿ 2003 ಸುಭಾಷ್ ಪಾಳೇಕರ್ದ ಒಂದು ಇದು ಜಾಸ್ತಿ, ಅವಾಗ ಸಾವಯವ ಕೃಷಿಗೆ ಇದು ಒತ್ತು ಕೊಟ್ಟು ಇದು ಮಾಡ್ತಾ ಇದ್ರು. ಮೈಸೂರಲ್ಲಿ ಒಂದು ಕಾರ್ಯಾಗಾರ ನಡೀತವ್ರದ್ದು, ಅದಕ್ಕೆ ಹೋಗೋಣ ಅಂತ ಹೊರಟು ಅದಾಗಿ 2 ದಿವಸದ ಮೇಲೆ ಮೈಸೂರಿಗೆ ಹೋದೆ ನಾನು. ಹೋಗಿ ಅದರಲ್ಲಿ ಪಾಲ್ಗೊಂಡ ರೈತರನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದೆ. ಅವರು ಇನ್ನು ಪ್ರಾರಂಭ ಆವಾಗ, ಆಗುತ್ತೋ ಇಲ್ಲೋ ಅನ್ನೋ ತರಕ್ಕೆ ಆದರೂ ಮಾಡಲೇಬೇಕು. ಯಾಕೆಂದರೆ ರಾಸಾಯನಿಕ ಕೃಷಿ ದುಬಾರಿ,
1: ಕೈಗೆಟಕದೇ ಇರೋದು.
0: ಹಾ, ಸಮಸ್ಯೆ ನಮ್ದದು. ಇದನ್ನ ನಾನು ಈಗ
1: ನಿಮ್ದು ಅಂದ್ರೆ ಆರ್ಗ್ಯಾನಿಕ್ ಕೃಷಿ ಆದರ್ಶ ಅಲ್ಲ, ಅನಿವಾರ್ಯ.
0: ಅನಿವಾರ್ಯದಿಂದ ಬಂದವನು ನಾನು ಇದರಲ್ಲಿ. ಇದು ಸತ್ಯವಾದ ಮಾತು ಸರ್. ಇದು ಇದನ್ನ ನಾನು ಹೇಳ್ಕೊಳಕ್ಕೆ ಹಿಂಜರಿ ಪ್ರಶ್ನೆ ಅಲ್ಲ, ಅನಿವಾರ್ಯವಾದ್ರೆ ಮಾತ್ರ ಬರ್ಬೇಕು ಅನ್ನೋ ಅಂತ ಪ್ರಶ್ನೆ ಕೇಳ್ತಾರೆ ಅನ್ನೋದಕ್ಕೆ ಹೇಳ್ತಾ ಇರ್ಲಿಲ್ಲ. ಸತ್ಯವಾದ ಮಾತು ಈಗ ಹೊರಗೆ ಬಂತು. ಈ ರೀತಿ ಅನಿವಾರ್ಯದಿಂದ ನಾನು ಬಂದವನು. ಯಾಕೆಂದ್ರೆ ನಮ್ಮ ತಂದೆಯವರು ಒಂದು ಯಾವುದೋ ಒಂದು ಬೆಳೆಗೆ ಒಂದು ಗೊಬ್ಬರದ ಅಂಗಡಿಯಲ್ಲಿ ಅವಾಗೆಲ್ಲ ಸಾಲ ಸೂಲ ಕೊಡೋರು. ಅವ್ರ ಹತ್ರ ಹೋಗಿ ನಿಂತ್ಕೊಂಡು 2 ಮುಟ್ಟೆ ಗೊಬ್ಬರ ಕೊಡ್ತೀಯಾ ಅಂದರೆ ಇವತ್ತು ಸ್ಟಾಕ್ ಕಡಿಮೆ ಇದೆ, ನಾಳೆ ಬನ್ನಿ ಅನ್ನೋರು. ನಾಳೆ ಹೋಗಿ ನಿಂತ್ಕೊಂಡ್ರೆ ನಾಡ್ದು ಬನ್ನಿ ಅನ್ನೋರು.
1: ಹಣ ಕೊಡ್ತಿರ್ಲಿಲ್ಲ
0: ಸಾಲ ಲೀಸ್ಟಲ್ಲಿ ಬರ್ಕೊಳ್ಳೋದು. ಇದು ಹಾಗಾಗಿ ಈ ರೀತಿ ನಾನು ಅವ್ರ ಜೊತೆಗೆ ಗೊಬ್ಬರ ಇನ್ನೊಂದು ತರಕ್ಕೆ ಹೋದಾಗ

0: ನನಗೆ ಅನಿಸ್ತಾ ಇತ್ತು. ಹಾಗಾದ್ರೆ ಈ ಸಾಲವನ್ನು ಬಿಟ್ಟು ಕೃಷಿ ಮಾಡಕ್ ಸಾಧ್ಯ ಇಲ್ಲವೇ, ಬೇರೆ ಯಾವುದು ಪರ್ಯಾಯ ದಾರಿಗಳೇ ಇಲ್ವಾ?
1: ರಾಸಾಯನಿಕ ಗೊಬ್ಬರ ಬೇಕು ಅಂತಂದ್ರೆ ಸಾಲ ಮಾಡಬೇಕು
0: ಮಾಡಬೇಕು
1: ಸಾಲ ಮಾಡೋದಕ್ಕೆ ಸಾಲ ಯಾರು
0: ಕೊಡಲ್ಲ, ಕೃಷಿಯಲ್ಲಿ ಫೇಲು. ಮತ್ತು ಈ ಬಡತನದ ದಾರಿ ಮತ್ತು ದೊಡ್ಡ ದಾರಿನೇ ಆಗ್ತಾ ಇದೆ ಬಿಟ್ರೆ ಅದು ಹೇಗೋ ಮುಗಿತದೆ ಅನ್ನೋ ತರ ದೃಷ್ಟಿಯಲ್ಲಿ ಹೋಗಲೇ ಇಲ್ಲ ಸರ್ ಇದು. ಆವಾಗ 2003 ನಾನು ಅತ್ತ ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ಕೂಡ ಅವಾಗಿನ ದಿವಸದಲ್ಲಿ ಬಹಳ ತಿಂಗಳಿಗೆ 300 ರೂಪಾಯಿ ಸಂಬಳದಲ್ಲಿ ಕೆಲಸ ಮಾಡಿದ್ದೀನಿ ನಾನು. ತಿಂಗಳಿಗೆ 300 ರೂಪಾಯಿ ಸಂಬಳ ನಮಗೆ, ಒಂದು ಊಟ ಕೊಡೋರು 2 ಊಟ, ಇದು ಅಷ್ಟು ಒಳ್ಳೇದಲ್ಲ. ಇದನ್ನೇ ಮನೇಲಿ ಮಾಡ್ಕೊಂಡು ಏನಾದ್ರು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ಬೋದಾ, ಎಲ್ಲೊಂದು ಕಡೆ ಕನಸು. ಜಮೀನ್ದಾರರು ಅಂದ್ರೆ ಹಾಗಿದ್ರಂತೆ ಹೀಗಿದ್ರಂತೆ, ಆ ಕನಸು ಬೇರೆ.
1: ಆ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ ಇರ್ಲಿಲ್ವಲ್ಲ,
0: ಅದಕ್ಕೂ ಮೊದಲು
1: ಹೌದು
0: ಅವ್ರು ಚೆನ್ನಾಗಿದ್ರು, ಅದು ಬಂದ್ಮೇಲೆ ಹಾಳಾಗಿದ್ದು. ಇದನ್ನ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಅದೊಂದು ರೀತಿ ಬೇರೆ ರೂಟಿಗೆ ಹೋಗುತ್ತೆ. ಅದು ಆ ಸಂದರ್ಭಗಳು ಇರಲಿ, ಸಾವಯವಕ್ಕೆ ನಾವು ಹೊರಟ್ವಿ. 2004 3 ಎಕರೆನು ಭತ್ತನ ನಾನು ಸಾವಯವದಲ್ಲಿ ಮಾಡಬೇಕು ಅಂತ ಹೊರಟೆ. ಅಲ್ಲಿ ಹೋಗಿ ಬಂದಿದ್ದೆ, ಅವರೆಲ್ಲ ಹೇಳಿದ್ದು ಹುಮ್ಮಸ್ಸಿತ್ತು. ಅದು ಕೆಲವು ಸ್ವಲ್ಪ ಸ್ವಲ್ಪ ರಾಸಾಯನಿಕಗಳಿಗೆ ಒಗ್ಗಿದ ಜಮೀನು, ಒಂದೇ ಸಾರಿಗೆ ಸಾವಯವಕ್ಕೆ ಒಗ್ಗದೆ ಆ 3 ಎಕರೆ ಏನೋ ಭತ್ತದ ಕೊಯ್ಲೆ ಮಾಡಲಿಲ್ಲ. ಅದೇನು ಗಾಯದ ಮೇಲೆ ಬರ ಹೇಳದಂಗೆ ಅಂತ
1: ಹೆಂಗಾಯ್ತು ಅಂತಂದ್ರೆ, ಅಲೋಪತಿ ಔಷಧಿ ತಗೊಂಡವನಿಗೆ ಇಮಿಡಿಯೇಟ್ ಆಗಿ ಆಯುರ್ವೇದಿಕ್ ಕೊಟ್ಟರು ತಾಗ್ದ ಇಲ್ಲ ಅನ್ನೋ ತರದಲ್ಲಿ ಆಗೋಯ್ತು
0: ಮನೆಯವರಿಂದ. ಮತ್ತು ಮನೆಯವರು ಏನ್ ಅನ್ಲಿಲ್ಲ, ನನ್ನ ಮನಸ್ಸಿಗೆ ಯಾರೇನು ಅಂತ ಇದಾರೆ ಅನ್ಸೋದು.
1: ಇಲ್ಲಿ ಒಂದು ಶ್ರೀಧರ್ ಅವರೇ, ಮನೆಯವರು ಅಂತ ಅಂದ ಕೂಡಲೇ ಕೇಳಬೇಕು, ಕೃಷಿಕರಿಗೆ ಹೆಣ್ಣೆ ಕೊಡೋದಿಲ್ಲ ಅಂತ ಹೇಳ್ತೀವಿ, ನಿಮ್ಗೆ ಹೆಣ್ಣು ಸಿಕ್ಬಿಡ್ತಾ
0: ಇಲ್ಲ? ಹಾಗೆ ಆ ರೂಟ್ನಲ್ಲಿ ಮದುವೆ ಆಗಿರ್ಲಿಲ್ಲ, ಮದುವೆ ಆಗಿರ್ಲಿಲ್ಲ. ಆ ನಂತರದಲ್ಲಿ ಸರ್ ಒಂದೊಂದೇ ಹಂತವಾಗಿ ಸಾವಯವದಲ್ಲಿ ಕೇಳು, ಮೊದಲಿಗೆ ಸಾಧಾರಣವಾಗಿ ಸುಲಭದಲ್ಲಿ ಬರೋವಂಥವು ಹೆಸರು ಆಗಿರ್ಬೋದು, ಉದ್ದು, ಈ ಥರದನ್ನೆಲ್ಲ ಬೆಳೆದು ಸುಮ್ಮನೆ ಮನೆಯವ್ರನ್ನ ಮತ್ತೆ ಹೊರಗಡೆಯವ್ರನ್ನ ನೋಡಿ ನನ್ನ ಹೆಸರಾಗಿ ಹೇಗೆ ಬಂದಿದೆ ಸಾವಯವದಲ್ಲಿ ಬೆಳೆದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನನಗೆ ಗೊತ್ತಿಲ್ಲದ ಹಾಗೆ ಈ ಹೆಸರು ಉದ್ದು ಇಂಥವನ್ನೆಲ್ಲ ಜಮೀನಲ್ಲಿ ಬೆಳೆದಾಗ ಆ ಮಣ್ಣು ಫಲವತ್ತಾಗಿ ಅದೇನೋ ಒಂದು ಗಾದೆ ಹೇಳ್ತಾರೆ ಆ ರೀತಿಯಲ್ಲಿ, ಅದಕ್ಕದೇ ಒಂದು ನಮಗೆ ದೇವರು ವರ ಅನ್ನೋ
1: ಅದೃಷ್ಟ ಕೈಗೂಡ್ಬಿಡ್ತು.
0: ಕೈಗೂಡ್ತಾ ಒಂದೊಂದೇ ಬೆಳೆ ಆಗಿ ಸರ್ ನಾನು 2011 1 ಎಕರೆಯಲ್ಲಿ ಸಾವಯವದಲ್ಲಿ 46 ಕ್ವಿಂಟಲ್ ಭತ್ತ ಬೆಳೆದಿದ್ದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ನಂಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತ.
1: ಅಂದ್ರೆ ಸಾವಯವದಲ್ಲಿನೂ ಕೂಡ ಅನಿವಾರ್ಯತೆಯಲ್ಲಿ ಬೆಳೆದ್ರು ಅದೃಷ್ಟ ಕೈಗೂಡ್ತು
0: ಅನ್ನೋದು. ಅವಾಗ ಇನ್ನೂ ಧೈರ್ಯ ಬಂತು ಸರ್ ನನಗೆ. ಇನ್ನು ಬಾಳೆ ಹಾಕಿದೆ ನಾನು, ಬಾಳೆನೂ ಒಳ್ಳೆ ರೀತಿಯಲ್ಲಿ ಬಂತು. ಒಂದೊಂದೇ ಬೆಳೆಗಳು ಸರ್ ಎಲ್ಲದೂ ಚೆನ್ನಾಗಿ ಬರ್ತಾ ಹೋಯ್ತು. ಕೊನೆಗೆ ನಮಗೆ 2017-18 ರೇಷ್ಮೆ ಇಲಾಖೆ DD ಅವರು ಪರಿಚಯ ಆದರು. ಅವರು ತಮ್ಮಣ್ಣೇಗೌಡ ಸರ್ ಅಂತ ಇದ್ರು ಅವಾಗ, ಆನಂತರ ಮುರಳೀಧರ್ ಸರ್ ಅಂತ ಬಂದರು. ಅವರು ಇದ್ದರು, ಹಿಂಗೆ ನೀವು ರೇಷ್ಮೆ ಮಾಡಿ ಭಾಳ. ಇನ್ನೂ ಅಲ್ಲಿವರೆಗೂ ನನ್ನ ಜೀವನ ಅಂತ ಸುಧಾರಣೆಗೇನು ಹೋಗಿರಲಿಲ್ಲ.
1: ಈಗ ಭತ್ತ ಬೆಳೆದ್ರೆ, ಬಾಳೆ ಬೆಳೆದ್ರೆ ವರ್ಷಕ್ಕೂ 6 ತಿಂಗಳಿಗೂ ಬರೋ ಬೆಳೆ, ರೇಷ್ಮೆ ಬೆಳೆದ್ರೆ 2 ತಿಂಗಳಿಗೆ ಕುಯ್ಲು ಮಾಡಬಹುದು ಅಂತ
0: ಈ ರೀತಿ ಅಂದಾಗ ನಾವು ಸಾವಯವ ಕೃಷಿಕ ನೋಡಿ, ಸಾವಯವದಲ್ಲಿ ರೇಷ್ಮೆ ಬೆಳೆಯಕ್ಕಾದ್ರೆ ಬೆಳಿತೀನಿ, ಇಲ್ಲದ್ರೆ ನಾನು ಮತ್ತೆ ಯಾವುದೋ ಬೆಳೆಗಾಗಿ ನನ್ನ ಪದ್ಧತಿಯನ್ನು ನಾ ಬದಲಾವಣೆ ಮಾಡ್ಕೊಳ್ಳಲ್ಲ ಅಂತ. ಅವಾಗ ಅವರು ಮಾಡ್ಬೋದು, ನಿಮ್ಮ ಮನಸ್ಸು ಕರೆಕ್ಟಾಗಿರ್ಬೇಕು, ಒಂದು ಛಲ ಬೇಕು ಅಂತ ಅಂದಿದ್ರು. ಅದನ್ನು ಇಟ್ಕೊಂಡು ಹೊರಟೆ ನಾನು. ಸಾವಯವದಲ್ಲಿ ರೇಷ್ಮೆ ಬೆಳೆಗಳು ಕೂಡ ಭಾಳ ಚೆನ್ನಾಗೇ ಬಂತು. ಇಲಾಖೆ ಅಧಿಕಾರಿಗಳು ಕೂಡ ತುಂಬ ಖುಷಿ ಪಟ್ಟರು, ಇದು ಸಾಧ್ಯ ಇದೆ ಅಂತ.
1: ಬೆಳೆದು ಬಿಡ್ರಿ.
0: ಹೌದು ಸರ್. ಈ ರೀತಿಯಲ್ಲಿ ಮಾಡ್ಕೊಂತ ಹೋದಾಗ ಟೋಟಲಿ ನನಗೆ ಗೊತ್ತಿದ್ದಂಗೆ ಒಂದು 1990 2020 ಒಂದು 30 ವರ್ಷಗಳಲ್ಲಿ 25 ವರ್ಷ ಕಷ್ಟದ ಹಾದಿನೇ. ಅಂದರೆ ಒಂದು ಯಾವುದೇ ಒಂದು ವೃತ್ತಿಯಲ್ಲಿ ಅವನು ಒಂದು ಮಾಗಬೇಕು ಅಥವಾ ಪಳಗಬೇಕು ಅಂದರೆ ಒಂದಿಷ್ಟು ಕಾಲ ತಗೊಳುತ್ತಲ್ಲ, ಆ ಕಾಲನೇ ನಾನು ಇಷ್ಟು ದಿವಸ ತಗೊಂಡಿರ್ಬೋದು ಅಂತ ಬಿಟ್ಟರೆ
1: ಕಾಯುವಿಕೆ ಅವಶ್ಯಕ. ಯಾವುದೇ ವ್ಯಕ್ತಿ ಕಾಯಿದೇನೆ ಇಮ್ಮಿಡಿಯೇಟ್ ಆಗಿ ನನಗೆ ನಾಳೆನೇ ಬರಬೇಕು ಅಂತಂದ್ರೆ ಯಾವುದೇ ಕೆಲಸ ಸುಲಭ ಸಾಧ್ಯ ಅಲ್ಲ.
0: ಶ್ರಮ ಮತ್ತು ತಾಳ್ಮೆ,
1: ಶ್ರಮ ತಾಳ್ಮೆ ಇದ್ರೆ ಏನನ್ನಾದ್ರೂ
0: ಸಾಧಿಸಬಹುದು ಅನ್ನೋದು ನನ್ಗೆ ನಿಜವಾಗ್ಲು ಆ ನಂತರದಲ್ಲಿ ಅರ್ಥ ಆಗ್ತಾ ಬಂತು. ಆ ರೀತಿಯಲ್ಲಿ ನಾವು ತಾಳ್ಮೆ ಸಮಾಧಾನದಲ್ಲಿ ಬಂದಿರೋದ್ರಿಂದಾನೆ ಒಳ್ಳೊಳ್ಳೆ ವ್ಯಕ್ತಿಗಳು ಇವನು ಕಾಯದ್ ಮಾಡ್ಬೋದು, ಲಾಸ್ ಆದ್ರೂ ಇವನೇನು ಬೇಜಾರು ಮಾಡ್ಕೊಳ್ಳಲ್ಲ ಏನೋ ಅನ್ನೋ ದೃಷ್ಟಿಯಲ್ಲಿ ನೀನು ಇದನ್ನ ಮಾಡಪ್ಪ ಈ ದೃಷ್ಟಿ ಕೆಲವು ಹೊಸ ಪದ್ಧತಿಗಳನ್ನ, ಈ SRI ಪದ್ಧತಿ, ಶ್ರೀ ಪದ್ಧತಿ ಅನ್ನೋದು ಅವಾಗಷ್ಟೇ ಇನ್ನೂ ಇದಾಗಿತ್ತು 2010 ಸಂದರ್ಭದಲ್ಲಿ, ಇದನ್ನು ಮಾಡಿ ನೀವು ಅಂತೇಳಿ ಕೃಷಿ ಇಲಾಖೆಯವರು ಬಂದು ಹೇಳಿದರು. ಆ SRI ಪದ್ಧತಿಯಲ್ಲಿ ಮಾಡ್ದಾಗಲೇ ನನಗೆ ಅಷ್ಟೊಂದು ಇಳುವರಿ ಭತ್ತದ್ದು ಗೊತ್ತಾಗಿತ್ತು. ಆ ನಂತರ ಗೊತ್ತಾಯಿತು ಭತ್ತನು ಇಷ್ಟು ಬೆಳಿಬೋದಲ್ಲ. ನಮ್ಮ ಒಂದು ಏರಿಯಾದಲ್ಲಿ ಇವತ್ತಿಗೂ ಕೂಡ 20 ಚೀಲ 70 kg ಇದು, ಒಂದು 15-16 ಕ್ವಿಂಟಲ್ ಆವರೇಜಿನ ಇದು. ಇವಾಗಲೂ ಕೂಡ ನಾನು ಆರ್ಗ್ಯಾನಿಕ್ ಅಲ್ಲಿ ಬೆಳೀತಾ ಇದ್ದೀನಿ, ನನಗೆ ಊಟಕ್ಕಾಗುವಷ್ಟು ಭತ್ತವನ್ನು ವರ್ಷಕ್ಕೆ ಒಂದು 16 ಗುಂಟೆಯಲ್ಲಿ ಬೆಳ್ಕೊಳ್ತಾ ಇದ್ದೀನಿ.
1: 16 ಗುಂಟೆಯಲ್ಲಿ ಭತ್ತ ಬೆಳಿತೀರಿ, ಉಳಿದಿದ್ರು

0: ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಎಲ್ಲ ರೀತಿಯದನ್ನು ಇಟ್ಕೊಂಡ್ಬಿಟ್ಟಿದ್ದೀರಿ.
1: ಹೌದು ಸರ್.
0: ಮನೆಗೆ ಬೇಕಾಗುವಂತಹ ಎಲ್ಲ ರೀತಿಯ ತೆಂಗಿನ ಮರದಿಂದ ಹಿಡಿದು ಅಡಿಕೆಯಿಂದ ಹಿಡಿದು ಅದೇ ರೀತಿಯಲ್ಲಿ ನಿಮಗೆ ಉಪ್ಪಿನಕಾಯಿ ಮಿಡಿಯ ಮಾವಿನ ಮರವನ್ನು ಸೇರ್ಕೊಂಡು ಏನೇನು ಬೇಕೋ ಎಲ್ಲ
1: ಸಾಧಾರಣವಾಗಿ ಬೇಕಾಗಿರೋ ಒಂದು 75% ಬೆಳ್ಕೊಳ್ಳಕ್ಕೆ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ.
0: ಅಂದ್ರೆ
1: 100% ಆಗಲ್ಲ.
0: ಅಲ್ಲ, ನಿಮ್ಗೆ ಹಾಗಿದ್ರೆ ಯಾವ್ದನ್ನು ಹೊರಗಡೆಯಿಂದ ತರಬೇಕು ಅಂತಾನೆ ಇಲ್ಲ.
1: ಇಲ್ಲ, ಒಂದ್ 30% ಬೆಂಕಿ ಪಟ್ಟಣ ಚಪ್ಪಲಿ ಬಟ್ಟೆಗಳು ಈ ರೀತಿಯಲ್ಲಿ ಒಂದಿಷ್ಟು ತರಬೇಕಾಗಿದೆ. ಬಿಟ್ರೆ ಉಳಿದಂತೆ ಜೀವನ ಭದ್ರತೆ ನಾವು ಉತ್ಪಾದನೆ ಮಾಡ್ಕೊಂಡೋಗ್ಲಿ ಅಂತ.
0: ನಮ್ಗೆ ಸ್ವಾವಲಂಬಿನೂ ಹೌದು, ಸ್ವತಂತ್ರನೂ ಹೌದು.
1: ಸ್ವತಂತ್ರ ಎರಡು ಮಾತಿಲ್ಲ ಅದರಲ್ಲಿ. ಬೇರೆ ಎಲ್ಲೋ ಒಂದು ಅಕಸ್ಮಾತ್ ಆ ಸಂದರ್ಭದಲ್ಲಿ ನನಗೆ ಒಂದು ಕೆಲಸ ಸಿಕ್ಕಿದ್ರೆ ಎಲ್ಲೋ ಈ ಸಂದರ್ಭದಲ್ಲಿ ನನ್ನ ಬಿ ಎ ಡಿಗ್ರಿಗೆ ಒಂದು 25-30 ಸಾವಿರ ರೂಪಾಯಿ ಸಂಬಳದಲ್ಲಿ ಒಂದು ಅನ್ನ ಬಟ್ಟೆ ಮಾಡ್ಕೊಂಡಿರ್ಬೋದಿತ್ತೇನೋ. ಆದರೆ ಇವತ್ತಿನ ದಿವಸ ಆ ಮಣ್ಣನ್ನು ನಂಬಿ ಆ ಕಷ್ಟದ ಒಂದು ಅನುಭವದ ಬುತ್ತಿಯೊಂದಿಗೆ ನಾನು ಜೀವನಕ್ಕೆ ಬಂದಿದ್ದಕ್ಕೆ ಹೆಸರು ನಿಮ್ಮಂಥವ್ರ ಒಂದು 10-6 ಜನದ ಒಂದು ಸಂಪರ್ಕ ಜೀವನದಲ್ಲಿ ನೆಮ್ಮದಿ ಒಂದು ಒಳ್ಳೆ ಮನೆ ಕಟ್ಕೊಂಡಿದ್ದೀನಿ. ರೇಷ್ಮೆ ಕೃಷಿ ಮಾಡಿದ್ಮೇಲೆ ಒಂದು 25-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮನೆ ಕಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ದೇವರು ಎಲ್ಲದನ್ನು
0: 300,000 ರೂಪಾಯಿ ಸಂಬಳದಲ್ಲಿ ಇದ್ದಿದ್ರೆ 30 ಲಕ್ಷ ಮನೆ ಕಟ್ಟೋದು ಕೂಡ ಕನಸಾಗೇ
1: ಇರ್ತಿತ್ತು. ಕನಸಾಗೇ ಇರ್ತಿತ್ತು. ಇವತ್ತಿನ ದಿವಸ ನನ್ನ ಒಂದು ಕೃಷಿ ಭೂಮಿಯನ್ನ ಯೂನಿವರ್ಸಿಟಿಯಿಂದ ಕೂಡ ನೋಡ್ಲಿಕ್ಕೆ ಕರ್ಕ ಬರ್ತಾ ಇದ್ದಾರೆ. ನನಗೆ ಇದಕ್ಕಿಂತ ದೇವರ ಹತ್ರ ಇನ್ನೇನು ಹೆಚ್ಚಿನ ನಿರೀಕ್ಷೆ ಮಾಡೋದಿಲ್ಲ.
0: ಒಂದೊಮ್ಮೆ ನೀವು ಹಿಂದಿನ ನೆನಪಿನಲ್ಲೇನೆ ಉಳ್ಕೊಂಡು ತನ್ನ ಹತ್ರ ಏನು ಆಗೋದಿಲ್ಲ ಅಂತ ಕೈ ಕಟ್ಟಿ ಕುಳಿತು ಬಿಟ್ಟಿದ್ದಿದ್ರೆ ಏನಾಗ್ತಿತ್ತು ಶ್ರೀಧರ್ ಅವ್ರೆ?
1: ಇನ್ನು ಮನುಷ್ಯ ಹೆಚ್ಚಾಗಿ ಅಂತ ನಿರಾಶೆಗೆ ಹೋದಾಗ ಆತ್ಮಹತ್ಯೆ ಅಂತಾರೆ. ನಿರಾಶೆಗೆ ಹೋದಾಗ ಆ ನಿರಾಶೆಗೆ ನಾನು ಹೋಗ್ಲಿಲ್ಲ, ಬಟ್ ಛಲ ಇವತ್ತೆಲ್ಲ ನಾಳೆ ಗೆಲ್ತೀನಿ ಅನ್ನೋದೊಂದು ಹಂಬಲ. ಈಗ ನಾನು ಮದುವೆ ಆದ್ಮೇಲೆ ನಮ್ಮ ಮನೆಯವರು ಕೂಡ ಅವ್ರು ಹೇಗೆ ಅಂದ್ರೆ ಹೋಗ್ಲಿ ಬಿಡಿ, ಈ ವರ್ಷ ಹೋದ್ರೆ ಮುಂದ್ ವರ್ಷ ಮಾಡೋಣ, ಮುಂದ್ ವರ್ಷ ಇನ್ನೇನು ಮುಗಿದೋಯ್ತಾ ಜೀವನ.
0: ನಮ್ಗೆ ಮನೆಯವ್ರು ಬಂದ ನಂತರ ನೀವು ಹಸುನು ಸಾಕ್ಬಿಟ್ರೆ?
1: ಹಸುನು ಸಾಕಿದ್ವಿ.
0: ಅವರು
1: ಈಗ ಅವರು ತವರ ಮನೆಯಲ್ಲಿ ಯಾವ್ದು ಉದ್ಯೋಗ ಕೃಷಿ ಉದ್ಯೋಗ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಅಲ್ಲ ಅವರು. ನಾನು ಹೇಳಿದ್ದೆ ಇವಾಗ ನನ್ನ ಡಿಗ್ರಿ ಆಗಿದೆ, ಎಲ್ಲರೂ ಉದ್ಯೋಗ ಸಿಕ್ಕರು ನಾವು ಉದ್ಯೋಗಕ್ಕೆ ಹೋಗಲ್ಲ, ನಾ ಕೃಷಿನೇ ಮಾಡೋದು, ಬದುಕಿರಿದ್ರಲ್ಲೇ ಸಾವು ಕಟ್ಕೊಂಡ್ರು ಇದ್ರಲ್ಲೇ ಸತ್ರ ಇದ್ರಲ್ಲೇ ಅಂತ ಹೇಳಿದ್ದೆ. ಇಷ್ಟ ಇದ್ರೆ ಬರ್ಬೇಕು, ಇಲ್ಲಾದ್ರೆ ನೀವು ತೊಂದ್ರೆ ಇಲ್ಲ ಅಂತ ಮೊದ್ಲೇ ಹೇಳಿದ್ದೆ.
0: ಇಷ್ಟಪಟ್ಟು ಮದುವೆ ಆದ್ರು
1: ಹೌದು,
0: ಈಗ ತಾವಿಬ್ಬರು ಸೇರಿ ಎಲ್ಲ ರೀತಿಯ ಸಮೃದ್ಧಿಯ ಜೀವನವನ್ನ ನಡೆಸ್ತಾ ಇದ್ದೀರಿ. ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ.
1: ಅವನು ಡಿಪ್ಲೊಮಾ ಮಾಡ್ತಾ ಇದ್ದಾನೆ.
0: ಅವನಿಗೆ ಏನಾದ್ರೂ ಕೃಷಿಯಲ್ಲಿ ಆಸಕ್ತಿ ಇದೆಯಾ?
1: ಕೃಷಿ ಬಗ್ಗೆ ಬಹಳ ಆಸಕ್ತಿ ಇದೆ. ಒಂದಿಷ್ಟು ವರ್ಷ ಪ್ರಪಂಚ ಜ್ಞಾನ ಮತ್ತೆ ಕಷ್ಟ ಎರಡು ಅರ್ಥ ಆಗಲಿ ಓದಿದ್ದನ್ನ
0: ಓದಿದ್ದನ್ನ ಬೇರೆ ಕಡೆಗೆ ಉಪಯೋಗಿಸಿ ನಂತರದಲ್ಲಿ ಮೂಲ ವೃತ್ತಿಗೆ ಬರೋದಕ್ಕೂ ಕೂಡ ಅವಕಾಶ ಇರುತ್ತೆ ಶ್ರೀಧರ್ ಅವರೇ. ಅದಕ್ಕೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಒಂದು ಆಶಾ ಜೀವನ ಇರಬೇಕು, ನಂತರದಲ್ಲಿ ಛಲ ಇರಬೇಕು, ಆ ನಂತರದಲ್ಲಿ ಮಾಡುವಂತ ಮನಸ್ಸಿರಬೇಕು. ಈ ಮೂರನ್ನ ಇಟ್ಕೊಂಡ್ರೆ ಯಾರ ಜೀವನವೂ ಕೂಡ ಹಾಳಾಗೋದಕ್ಕೆ ಸಾಧ್ಯ ಇಲ್ಲ.
1: ಸತ್ಯದ
0: ಒಂದಲ್ಲ ಒಂದು ಕಡೆಯಲ್ಲಿ ದಾರಿ ಸಿಗುತ್ತೆ, ಆದ್ರೆ ದಾರಿ ಹುಡುಕುವಂತಹ ಮಾರ್ಗವನ್ನ ನಾವು ಕಂಡ್ಕೋಬೇಕು. ಅದರ ಮೇಲೆ ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಾಗ ನಾವು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಇದನ್ನ ನಮ್ಮ ಪ್ರತಿಯೊಬ್ಬ ಕೇಳುಗರೂ ಕೂಡ ಅರ್ಥೈಸ್ಕೋಬೇಕು. ಯಾವತ್ತು ದೃಢ ಛಲ ನಿಶ್ಚಯವನ್ನು ಇಟ್ಟುಕೊಂಡು ಮುನ್ನುಗ್ಗುವ ಛಾತಿಯನ್ನು ಬೆಳೆಸ್ಕೊಂಡ್ರೆ ಪ್ರತಿಯೊಬ್ಬರ ಜೀವನವನ್ನು ಸುಭದ್ರವಾಗಿ ಕಟ್ಕೊಳ್ಳೋದಕ್ಕೆ ತಾವೇ ಉದಾಹರಣೆಯಾಗಿದ್ದೀರಿ ಶ್ರೀಧರ್ ಅವರೇ. ಇದಕ್ಕೆ ನಮಸ್ಕಾರ, ಧನ್ಯವಾದ.
1: ನಮಸ್ಕಾರ.
2: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ.
3: ಬದುಕು ಜಟಕ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
4: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
3: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ

0: ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏಕ್ ಪ್ರಕಾರ ಸೇ PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

0: ಐದು ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ಪೇನ್ ಕ್ವಾರ್ಟರ್ ಫೈನಲ್ ಗೆಲ್ಲಗೆ, ಪೋರ್ಚುಗಲ್ಗೆ ಆಘಾತ. ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಜಕಾರ್ತಾದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಭಿಯಾಂತೋ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸಲು ಉಭಯ ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಪತ್ರಗಳ ವಿನಿಮಯಕ್ಕೂ ಉಭಯ ನಾಯಕರು ಸಾಕ್ಷಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳು ಬೆಳಗ್ಗೆ 10:30 ಔಪಚಾರಿಕ ಸ್ವಾಗತದೊಂದಿಗೆ

0: ಪ್ರಾರಂಭವಾಗಲಿದ್ದು ನಂತರ ಅತಿಥಿ ಪುಸ್ತಕಕ್ಕೆ ಸಹಿ ಹಾಕಲಾಗುವುದು. ಅವರು ಇಂಡೋನೇಷ್ಯಾ ಗಣರಾಜ್ಯದ ಕಾಂಪ್ಲೆಕ್ಸ್ ಪಾರ್ಲಿಮೆಂಟ್ನಲ್ಲಿಯೂ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಇದು ಎರಡೂ ದೇಶಗಳ ನಡುವಿನ ಸಂಸದೀಯ ಸಹಕಾರದ ಮಹತ್ವಕ್ಕೆ ಪ್ರತಿಬಿಂಬವಾಗಿದೆ. ಪ್ರಧಾನಿಯವರು ಅಲ್ಲಿನ ಅನಿವಾಸಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಭಿಯಾಂತೋ ಅವರ ಆಹ್ವಾನದ ಮೇರೆಗೆ 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ನಿನ್ನೆ ಜಕಾರ್ತಾಗೆ ತಲುಪಿದರು. ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ಪ್ರಧಾನಮಂತ್ರಿಯವರ ಈ ಭೇಟಿಯ ಕುರಿತು ಮಾಹಿತಿ ನೀಡಿ, ಆಗ್ನೇಯ ಏಷ್ಯಾದ ಅತಿದೊಡ್ಡ ಆರ್ಥಿಕತೆಯಾಗಿರುವ ಇಂಡೋನೇಷ್ಯಾದೊಂದಿಗೆ ಭಾರತ ಹೊಂದಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಈ ಭೇಟಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿಯವರ ಈ ಪ್ರವಾಸದ ಅವಧಿಯಲ್ಲಿ ರಕ್ಷಣೆ, ಕಡಲ ಭದ್ರತೆ, ಡಿಜಿಟಲ್ ಸಂಪರ್ಕ, ನಿರ್ಣಾಯಕ ಖನಿಜಗಳು ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವಲಯಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಮತ್ತು ಐತಿಹಾಸಿಕ ಘೋಷಣೆಗಳು ಹೊರಬೀಳುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಟ್ರಸ್ಟ್ ಸದಸ್ಯ ಡಾ ಅನಿಲ್ ಮಿಶ್ರಾ ಅವರ ರಾಜೀನಾಮೆಗಳನ್ನು ಟ್ರಸ್ಟ್ ನಿನ್ನೆ ಅಂಗೀಕರಿಸಿದೆ. ಹೊಸ ಪ್ರಧಾನ ಕಾರ್ಯದರ್ಶಿಯ ನೇಮಕ ಆಗುವವರೆಗೆ ಕೃಷ್ಣಮೋಹನ್ ಅವರನ್ನು ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಕೃಷ್ಣಮೋಹನ್ ಸಲ್ಲಿಸಿದ್ದ ದೂರೇ ಆಧಾರವಾಗಿದ್ದು, ಈ ಪ್ರಕರಣದಲ್ಲಿ ಇದುವರೆಗೆ 8 ಮಂದಿಯನ್ನು ಬಂಧಿಸಲಾಗಿದೆ. ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆಯನ್ನು ಸೃಷ್ಟಿಸಲು ತೀರ್ಮಾನಿಸಲಾಗಿದ್ದು, ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶಿಫಾರಸು ಮಾಡಲು 3 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದೆ. ಟ್ರಸ್ಟ್ನ ವಿಶೇಷ ಆಹ್ವಾನಿತರ ಪಟ್ಟಿಯಿಂದ ಗೋಪಾಲ್ ನಗರಕೋಟೆ ಅವರ ಹೆಸರನ್ನು ಕೂಡ ಕೈಬಿಡಲಾಗಿದೆ. ಸಭೆಯ ಬಳಿಕ ಟ್ರಸ್ಟ್ ಖಜಾಂಚಿ ಗೋವಿಂದ ದೇವ್ಗಿರಿ ಹಾಗೂ ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಗೋವಿಂದ ದೇವ್ಗಿರಿ ಈ ಪ್ರಕರಣದ ಹಿಂದೆ ಸಂಚಿರುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಟ್ರಸ್ಟ್ಗೆ ಭಕ್ತರು ನೀಡಿರುವ ಆಭರಣಗಳು ಮತ್ತು ಇತರೆ ಅಮೂಲ್ಯ ವಸ್ತುಗಳನ್ನು ಮಾಧ್ಯಮಗಳಲ್ಲಿ ಪ್ರದರ್ಶಿಸಲಾಗಿದ್ದು, ದೇಣಿಗೆಯಾಗಿ ಬಂದಿರುವ ಎಲ್ಲ ವಸ್ತುಗಳು ಸುರಕ್ಷಿತವಾಗಿದೆ, ಅವುಗಳ ಸಮರ್ಪಕ ಲೆಕ್ಕಪತ್ರವನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಣಿಗೆ ವಸ್ತುಗಳ ವಿವರಗಳನ್ನು ಆಸಕ್ತರು ಟ್ರಸ್ಟ್ನಿಂದ ಪಡೆಯಬಹುದಾಗಿದೆ ಎಂದು ತಿಳಿಸಲಾಗಿದೆ. ಹಂಗಾಮಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೋಹನ್ ಈ ವಿವಾದದಿಂದ ಟ್ರಸ್ಟ್ನ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ಒಪ್ಪಿಕೊಂಡರು. ಈ ನಡುವೆ ತನ್ನ ಅಧಿಕೃತ ಪ್ರಕಟಣೆಯಲ್ಲಿ ಟ್ರಸ್ಟ್ ಕೋಟ್ಯಂತರ ರಾಮಭಕ್ತರು ರಾಮಮಂದಿರದ ಮೇಲೆ ಅಚಲವಾದ ನಂಬಿಕೆ ಹೊಂದಿದ್ದು, ದೇಣಿಗೆ ದುರ್ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರವೂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆಯಾಗಿಲ್ಲ ಎಂದು ತಿಳಿಸಿದೆ. ಸುಮಾರು 4.5 ಶತಕೋಟಿ ಡಾಲರ್ ಮೌಲ್ಯದ ರಫ್ತು ಹೊಂದಿರುವ ಭಾರತದ ಚರ್ಮ ಮತ್ತು ಪಾದರಕ್ಷೆ ಉದ್ಯಮ ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳಲ್ಲಿ ಮಾರುಕಟ್ಟೆಗಳನ್ನು ತೆರೆದಿರುವ ಹಿನ್ನೆಲೆಯಲ್ಲಿ ಮಹತ್ತರ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಚರ್ಮ ರಫ್ತು ಮಂಡಳಿಯ 2024-25 ಸಾಲಿನ ರಾಷ್ಟೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಅಮೆರಿಕ, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೇರಿದಂತೆ ಹಲವಾರು ರಾಷ್ಟಗಳೊಂದಿಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗದ ಬಗ್ಗೆ ಚರ್ಚಿಸಿದರು. ಕುವೈತ್ ಮತ್ತು ಒಮಾನ್ ಸೇರಿದಂತೆ 4 ರಾಷ್ಟಗಳ ಗಲ್ಫ್ ಭೇಟಿಯ 2ನೇ ಹಂತದಲ್ಲಿ ಜೈಶಂಕರ್ ಕತಾರ್ನಿಂದ ಬಹ್ರೇನ್ಗೆ ಆಗಮಿಸಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಶುಭಾಶಯಗಳನ್ನು ಸಚಿವರು ರಾಜರಿಗೆ ತಿಳಿಸಿದರು ಮತ್ತು ಬಹ್ರೇನ್ನಲ್ಲಿರುವ ಭಾರತೀಯ ವಲಸಿಗರ ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಸಚಿವ ಡಾಕ್ಟರ್ ಜೈಶಂಕರ್ ಬಹ್ರೇನ್ನಲ್ಲಿರುವ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಕೂಡ ಸಂವಾದ ನಡೆಸಿದರು. ಪ್ರಸ್ತುತ ಪ್ರವಾಸದ ಸಂದರ್ಭದಲ್ಲಿ ಸಚಿವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು 4 ಗಲ್ಫ್ ರಾಷ್ಟ್ರಗಳ ವಿದೇಶಾಂಗ ಸಚಿವರು

0: ಮತ್ತು ಉನ್ನತ ನಾಯಕರನ್ನು ಭೇಟಿಯಾಗುತ್ತಿದ್ದಾರೆ. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಒಡಿಶಾದ ಭುವನೇಶ್ವರದಲ್ಲಿ ಇಂದಿನಿಂದ 2 ದಿನಗಳ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಟಿಆರ್ಐ ಬಲವರ್ಧನೆ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕಾರ್ಯಾಗಾರವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಜುವೆಲ್ ಓರಾಮ್ ಉದ್ಘಾಟಿಸಲಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 200 ಪ್ರತಿನಿಧಿಗಳು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳ ಸಾಮರ್ಥ್ಯ ವೃದ್ಧಿ, ಉತ್ತಮ ಕಾರ್ಯಪದ್ಧತಿಗಳ ವಿನಿಮಯ ಹಾಗೂ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಯಲಿದೆ. ಕರಾವಳಿ ಕರ್ನಾಟಕ, ಗುಜರಾತ್, ಕೊಂಕಣ ಮತ್ತು ಗೋವಾ ಹಾಗೂ ಮಧ್ಯ ಮಹಾರಾಷ್ಟದ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಒಳನಾಡು ಕರ್ನಾಟಕ, ಅರುಣಾಚಲ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉಪ ಹಿಮಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನ ಕೆಲವು ಭಾಗಗಳಲ್ಲಿಯೂ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂಬೈ ಹಾಗೂ ಮಹಾರಾಷ್ಟದ ಕರಾವಳಿ ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭೂಕುಸಿತ, ಪ್ರವಾಹ ಹಾಗೂ ವ್ಯಾಪಕ ಹಾನಿ ಸಂಭವಿಸಿದೆ. ಮುಂದಿನ 2 ದಿನಗಳ ಕಾಲವು ತೀವ್ರ ಮಳೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಿಪತ್ತು ನಿರ್ವಹಣಾ ಸಂಸ್ಥೆಗಳನ್ನು ಕಟ್ಟೆಚ್ಚರದಲ್ಲಿ ಇರಿಸಿದೆ. ಭಾರತೀಯ ಹವಾಮಾನ ಇಲಾಖೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ಧ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಆ ಮೂಲಕ ಪೋರ್ಚುಗಲ್ನ ವಿಶ್ವಕಪ್ನ ಕನಸು ಭಗ್ನಗೊಂಡಿದೆ. ಮೈಕೆಲ್ ಮೆರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಸಮಯದಲ್ಲಿ ಗಳಿಸಿದ ಗೋಲು ಸ್ಪೇನ್ಗೆ ಗೆಲುವನ್ನು ತಂದುಕೊಟ್ಟಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ತನ್ನ ಏಕೈಕ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದ ನಂತರ ಸ್ಪೇನ್ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ತಂಡವನ್ನು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದೆ. ಈ ಪ್ರವಾಸದಲ್ಲಿ ಇದೇ 23, 25 ಮತ್ತು 27ರಂದು 3 ಅಂತಾರಾಷ್ಟೀಯ ಟಿ20 ಪಂದ್ಯಗಳು ನಡೆಯಲಿದ್ದು ಎಲ್ಲ ಪಂದ್ಯಗಳು ಹರಾರೆಯಲ್ಲಿ ಜರುಗಲಿವೆ. ವಿಶ್ವಕಪ್ ವಿಜೇತ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಈ ಬಾರಿ ತಂಡದಿಂದ ಕೈಬಿಡಲಾಗಿದ್ದು ವೇಗದ ಬೌಲರ್ಗಳಾದ ಯಶ್ ಠಾಕೂರ್ ಹಾಗೂ ಅಶೋಕ್ ಶರ್ಮಾ ಅವರಿಗೆ ಮೊದಲ ಬಾರಿಗೆ ಭಾರತ ತಂಡದಲ್ಲಿ ಸ್ಥಾನ ಕಲ್ಪಿಸಲಾಗಿದೆ. ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿಯು ಸಂಜು ಸ್ಯಾಮ್ಸನ್ ಬದಲಿಗೆ ಪಂಜಾಬ್ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಸಿಂಗ್ ಅವರನ್ನು ಮೊದಲ ಬಾರಿಗೆ ಆಯ್ಕೆ ಮಾಡಿದೆ. ವೇಗದ ಬೌಲರ್ ಮಯಾಂಕ್ ಯಾದವ್ ಅವರು 2024ರ ಬಳಿಕ ಮೊದಲ ಬಾರಿಗೆ ಭಾರತ ತಂಡಕ್ಕೆ ಮರಳಿದ್ದಾರೆ. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಕಾರ್ತಾದಲ್ಲಿಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಭಿಯಾಂತೋ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿಯೋಗ ಮಟ್ಟದ ಮಾತುಕತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರ್ಬಳಕೆ ಪ್ರಕರಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಹಾಗೂ ಸದಸ್ಯ ಡಾ ಅನಿಲ್ ಮಿಶ್ರಾ ರಾಜೀನಾಮೆ ಅಂಗೀಕಾರ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಗಲ್ಫ್ ರಾಷ್ಟಗಳ ಪ್ರವಾಸ, ಬಹ್ರೇನ್ನಲ್ಲಿ ದೊರೆ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಭೇಟಿ. ವಿಶ್ವಕಪ್ ಫುಟ್ಬಾಲ್ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ, ಪೋರ್ಚುಗಲ್ಗೆ ಆಘಾತ ಹಾಗೂ ಜಿಂಬಾಬ್ವೆ ಪ್ರವಾಸಕ್ಕೆ ಭಾರತ ಪುರುಷರ ಕ್ರಿಕೆಟ್ ತಂಡ ಪ್ರಕಟ ಮಾಡಿದ ಬಿಸಿಸಿಐ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮಧುರವಾದಂತಹ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ರಾಜ ನನ್ನ ರಾಜ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಜಿ ಕೆ ವೆಂಕಟೇಶ್ ಅವರ ಅದ್ಭುತ ಸಂಗೀತ ಸಂಯೋಜನೆಗೆ ಉದಯ ಶಂಕರ್ ಅವರ ಮಧುರ ಸಾಹಿತ್ಯ ಕೂಡ ಇದೆ. ಬನ್ನಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳೋಣ ಈ ಒಂದು ಗೀತೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ
1: ವಾಹ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
5: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
6: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
5: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ July 29 BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
7: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಅವರ ಧ್ವನಿಗಳಲ್ಲಿ ಅವಳ ಹೆಜ್ಜೆ. ಚಿತ್ರದ ಗೀತೆ ಸಾಹಿತ್ಯವನ್ನು ಬರೆದಿದ್ದಾರೆ ಚಿ ಉದಯಶಂಕರ್.

ಕೆಳಗರೆ ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಬಾನಲ್ಲಿ ಮಧು ಚಂದ್ರಕಿ, ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳು ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ್ ಪ್ರಭಾತ್. ನಂತರ 8:30 ನಿಮಿಷಕ್ಕೆ ನಮ್ಮ ನಿಲಯದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: Bridge in Nottingham tonight. The match is scheduled to begin at 10 p.m. Indian time. The men in blue will look to level the series as the new skipper, Shreyas Iyer, is yet to register first win under his captaincy. England, on the other hand, have named an unchanging playing 11 for the third T20 international. Earlier, host England defeated India by 4 wickets in the second T20 international on Saturday in Manchester. Opting to bat, India scored 190 for 7 in the stipulated 20 overs. And now, for a look at today's newspapers, it's over to Sarabjit Kaur.
1: Thank you, Pramod. Temple graft to sin. Trust chair Rai and Mishra exit is the lead in the Times of India. While the Hindustan Times headlines, Ram Temple Trust sets big overhaul in motion. The Statesman headlines, PM Modi in Indonesia to strengthen linkage with Indo-Pacific partners. His visit to Indonesia as part of his three-nation tour is widely covered on the front pages of all newspapers, with pictures of the Indonesian president specially receiving the Indian PM as a special gesture. The story of the National Investigating Agency chargesheeting LET chief Hafiz Saeed is widely covered on the front pages of all newspapers. The Pioneer headlines, NIA charges Hafiz Saeed for Pahalgam terror attack. The torrential rains in Maharashtra have been covered with pictures of the landslide blocking the Pune-Mumbai missing link, even as the Times of India headlines Pune-Mumbai link cut off for hours as heavy rains hit roads, rail and flights. And finally, a story in The Hindu says that a question in the BSc statistics exam at Kerala University had its answer printed alongside it. While the university sought a report, those part of the preparation called it a silly mistake. And with that, it's back to you, Pramod.
0: Thank you, Sarab. And now before we end the bulletin, the headlines once again. Prime Minister Narendra Modi to hold talks with Indonesian President Prabowo Subianto in Jakarta today to provide fresh momentum to comprehensive strategic partnership between the two countries. Home and Cooperation Minister Amit Shah says Cooperation Ministry infused new energy into lives of nearly 30 crore people over the past 5 years. Pakistan-occupied Kashmir protesters issue 48-hour ultimatum to Islamabad, warn of grand and final action on July 9th if demands are not met. India secured 20 medals, including 4 gold at Under-20 Asian Wrestling Championships in Pattaya. And Spain booked place in FIFA World Cup quarterfinals with a dramatic 1-0 victory over Portugal. Belgium beat US 4-1 to enter the quarterfinals. And with that, we end the morning news. Have a nice day.
2: ಸಮಯ 8:30.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ IBS ಅಂದರೆ ಪದೇ ಪದೇ ಮಲವಿಸರ್ಜನೆ ಆಗುವುದು, ಈ ಕುರಿತು ಶಿವಮೊಗ್ಗದ ಆಯುರ್ವೇದ ತಜ್ಞರಾದ ಡಾಕ್ಟರ್ ತೇಜಸ್ವಿನಿ ಡಿ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
5: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ IBS ಅಂದರೆ ಪದೇ ಪದೇ ಮಲವಿಸರ್ಜನೆ ಆಗುವಂಥದ್ದು, ಅದನ್ನು ಆಯುರ್ವೇದದಲ್ಲಿ ಗೃಹಿಣಿ ಅಂತ ಹೇಳ್ತಾರೆ. ಈ ಸಮಸ್ಯೆ ಯಾಕೆ ಆಗುತ್ತೆ, ಇದಕ್ಕೆ ಪರಿಹಾರ ಏನಿದೆ, ಈ ಕುರಿತಂತೆ ಇಂದು ಮಾಹಿತಿ ತಿಳಿಯೋಣ. ಈ ಕುರಿತಂತೆ ನಮಗೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ತೇಜಸ್ವಿನಿ ಡಿ ಭಟ್. ಇವರು ಶಿವಮೊಗ್ಗದಲ್ಲಿರುವ ಕಾಯಕಲ್ಪ ಆಯುರ್ವೇದ ಕ್ಲಿನಿಕ್ನಲ್ಲಿ ಆಯುರ್ವೇದ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ನಮಸ್ತೆ
5: ಡಾಕ್ಟರ್. ಮೊದಲಿಗೆ ಯಾವುದಕ್ಕೆ ನೀವು ಗೃಹಿಣಿ ಅಂತ ಹೇಳ್ತೀರಿ, ಈ ಗೃಹಿಣಿ ಅಂದ್ರೆ ಏನು?
6: ಈಗ ತುಂಬಾ ಜನಗಳು ಈಗ ನಿಮ್ ಕೇಳಿರ್ಬಹುದು, ಈಗಿನ ಕಾಲದಲ್ಲಿ ನಾವು ಲ್ಯಾಕ್ಟೋಸ್ ಇಂಟಾಲರೆಂಟ್ ಇದೀವಿ, ಅಥವಾ ಗ್ಲುಟನ್ ಅಲರ್ಜಿ ಇದೆ ನಮಗೆ, ಅಥವಾ ಪದೇ ಪದೇ ಮಲ ವಿಸರ್ಜನೆ ಮಾಡ್ತಾ ಇದೀನಿ, ಊಟ ಆಗಿದ ತಕ್ಷಣ ಮಲ ವಿಸರ್ಜನೆ ಮಾಡ್ತೀನಿ, ಅಥವಾ ಹೊಟ್ಟೆಲೆಲ್ಲ ಉಬ್ಬರ ಬರ್ತಾ ಇರುತ್ತೆ, ಹೊಟ್ಟೆ ಶಬ್ದ ಬರ್ತಾ ಇರತ್ತೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೆಲ್ಸಕ್ಕೆ ಹೋಗಿಂತ ಮೊದಲು 2-3 ಬಾರಿ ಮಲ ವಿಸರ್ಜನೆ ಹೋಗ್ತಾನೆ ಇರ್ತೀನಿ. ಸೊ ಇದೆಲ್ಲ ಲಕ್ಷಣಗಳು ಇರುವಂತಹ ಕಾಯಿಲೆಯನ್ನು ನಾವು ಗೃಹಿಣಿ, ಸೊ ಇದನ್ನ ಗೃಹಿಣಿ ರೋಗ ಅಂತ ಕರೀತಾರೆ ಆಯುರ್ವೇದದ ಪ್ರಕಾರ. ನೀವು ಕೇಳಿದ ಹಾಗೆ ಗೃಹಿಣಿ ಏನು ಅಂತ ಅಂದ್ರೆ, ಗೃಹಿಣಿ ಅಂತ ಅಂದ್ರೆ ಒಂದು ಅವಯವ ಅಥವಾ ಆರ್ಗನ್ ಅಂತ ಹೇಳ್ತೀವಿ. ಗೃಹಿಣಿ ಅನ್ನೋ ಒಂದು ಆರ್ಗನ್ ಅನ್ನ ಮೇನ್ ಕೆಲಸ ಮಾಡೋ ಕಾರ್ಯ ಏನು ಅಂತ ಅಂದ್ರೆ ಅದು ಅನ್ನವನ್ನ ಗ್ರಹಣೆ ಮಾಡೋದು, ಅಂದ್ರೆ ಹಿಡ್ಕೊಳ್ಳೋದು ಮತ್ತು ಜೀರ್ಣ ಮಾಡೋದು, ಜೀರ್ಣಕ್ರಿಯೆ ಮಾಡೋದು, ಅದ್ರ ಕೆಲಸ ಅದು ಮಾಡುತ್ತೆ. ಸೊ ಈ ಗೃಹಿಣಿಯಲ್ಲಿ ಅಗ್ನಿ, ನಾವೇನ್ ಹೇಳ್ತೀವಲ್ಲ ಅಗ್ನಿದು ಮೂಲ ಸ್ಥಾನ ಇದೆ, ಅದನ್ನ ಅಲ್ಲಿ ನಮ್ಮ ಜಠರಾಗ್ನಿ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಜಠರಾಗ್ನಿ ಅಂದ್ರೆ ಬೆಂಕಿ ಅಂತ ಕರಿಬಹುದು. ಸೊ ನಮ್ಮ ಜೀರ್ಣಕ್ರಿಯೆ ಮಾಡಕ್ಕೆ ಉಪಯೋಗ ಆಗುವಂತಹ ಅಗ್ನಿ, ಅದನ್ನ ಸ್ಥಾನ

0: ಗ್ರಹಣಿ ಅಂತ ಹೇಳ್ತೀವಿ. ಸೊ ಅದು ದುರ್ಬಲ ಆದಾಗ ನಿಮಗೆ ಅಗ್ನಿ ದುರ್ಬಲ ಆಗುತ್ತೆ, ಮತ್ತೆ ಆ ಗ್ರಹಣಿ ಅವಯವ ಆರ್ಗನ್ ದುರ್ಬಲ ಆದಾಗ ನಿಮಗೆ ಈ ಗ್ರಹಣಿ ದೋಷ ಅಂತ ಶುರುವಾಗತ್ತೆ. ಅದರಿಂದನೇ ನಿಮಗೆ ಬೇರೆ ತೊಂದರೆಗಳೆಲ್ಲ ಬರ್ತಾ ಹೋಗುತ್ತೆ.
1: ಹಾಗಾದ್ರೆ ಈ ಜಠರಾಗ್ನಿ ಹೇಗೆ ಕೆಲಸ ಮಾಡುತ್ತೆ ಡಾಕ್ಟರ್?
0: ಜಠರಾಗ್ನಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ನಮ್ಮ ಆಹಾರ ನಾವೇನು ತಗೋತೀವಲ್ಲ ಅದರದ್ದು ಮೂಲತಃ ಜೀರ್ಣಕ್ರಿಯೆ ಆಗಿರಬಹುದು. ನಾವು ಹೇಗೆ ಇವಾಗ ಹೇಳ್ತೀವಲ್ಲ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ, ಅಥವಾ ಅದರದ್ದು ಪೌಷ್ಟಿಕ ಅಂಶಗಳು ಹೇಗೆ ವಿಘಟನೆ ಆಗಬೇಕು ಅದರದ್ದು ಕ್ರಿಯೆಗಳು ಕೂಡ ಜಠರಾಗ್ನಿನೇ ಮಾಡೋದು. ಮತ್ತೆ ನಾವೇನೇ ಆಹಾರ ತಗೊಂಡ್ರು ಕೂಡ ನಮ್ಮ ಶರೀರ ಉಪಚಯ ಅಥವಾ ಅಪಚಯ ಆಗೋದು ಜಠರಾಗ್ನಿ ಮೇಲೆ ಇರುತ್ತೆ. ಅದಲ್ಲದೇ ವರ್ಣ ಇರ್ಬೋದು, ನಮ್ಮ ಆಯಸ್ಸು ಇರ್ಬೋದು, ನಮ್ಮ ತೇಜಸ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಜಠರಾಗ್ನಿನೇ ಪ್ರಾಮುಖ್ಯ ಕೆಲಸ ಮಾಡೋದು. ನಾವೇನೇ ತಗೊಳ್ಳೋ ಆಹಾರ ಜೀರ್ಣ ಆಗೋದಕ್ಕೆ ಒಂದು ಕಾರಣ ಅಂದ್ರೆ ಜಠರಾಗ್ನಿ. ಜಠರಾಗ್ನಿ ಮಂದ ಆದ್ರೆ ಅಥವಾ ಜಾಸ್ತಿ ಆದ್ರೂ ಕೂಡ ಮುಂದೆಲ್ಲ ಒಂದು ತೊಂದರೆ ಕೊಡುತ್ತೆ. ಸೊ ಈಗ ಆಯುರ್ವೇದದಲ್ಲಿ ಜಠರಾಗ್ನಿ ಮೂರು ತರಹ ಹೇಳಿದ್ದಾರೆ. ಒಬ್ಬೊಬ್ಬರಲ್ಲಿ ಒಂದೊಂದರ ಇರುತ್ತೆ. ಎಷ್ಟೊಂದು ಜನ ಬಂದ್ಬಿಟ್ಟು ನನ್ನ ಅಗ್ನಿ ಚೆನ್ನಾಗಿದೆ, ನಾನು ಚೆನ್ನಾಗಿ ತಗೋತೀನಿ, ನಮ್ಮ ಹತ್ರ ಪೇಷಂಟ್ಸ್ಗಳು ಬಂದು ನಾನು ಇವತ್ತು ತಿಂಡಿ ತಿಂದಿದ್ದೀನಿ, ಹೊರಗಡೆ ತಿಂದಿದ್ದೀನಿ, ಇವತ್ತು ನನಗೆ ಲೂಸ್ ಮೋಷನ್ ಆಯಿತು ಅಥವಾ ಮೋಷನ್ ಸರಿ ಇಲ್ಲ ಅಥವಾ ವಾಂತಿ ಆಗೋದು ಬೇದಿ ಆಗೋದು ಅದೆಲ್ಲ ಶುರುವಾಗುತ್ತೆ. ಒಬ್ಬೊಬ್ಬರಿಗೆ ಮನೆ ಊಟ ತಗೊಂಡಿರ್ತಾರೆ, ನನಗೆಲ್ಲ ಮನೆ ಊಟನೇ ತಗೊಂಡಾ ಇದ್ದೀನಿ, ಅಥವಾ ಹಾಲು ಕುಡಿತೀನಿ, ಹಾಲು ಕುಡಿದ್ರು ಕೂಡ ನನಗೆ ಬೇದಿ ಆಗುತ್ತೆ, ನನಗೆ ಜೀರ್ಣ ಆಗಲ್ಲ ಅಂತಾನು ಬರ್ತಾರೆ. ಸೊ ಅದೆಲ್ಲ ಅಗ್ನಿ ಇರುತ್ತೆ. ಹೇಗೆ ಅಂತಂದ್ರೆ, ಇವಾಗ ಮೂರು ತರಹದ ಅಗ್ನಿ ಇದೆ. ಜಠರಾಗ್ನಿನೇ ಮೂರು ತರಹದಿದೆ. ಒಂದು ವಿಷಮ ಅಗ್ನಿ ಅಂತ ಹೇಳ್ತೀವಿ. ವಿಷಮ ಅಗ್ನಿ ಅಂತ ಅಂದ್ರೆ ನೀವು ಅಹಿತ ಆಹಾರ ತಗೊಳ್ಳಿ ಇಲ್ಲ ಹಿತ ಆಹಾರ ತಗೊಳ್ಳಿ, ಅಂದ್ರೆ ಮನೆ ಊಟ ತಗೊಳ್ಳಿ ಇಲ್ಲ ಹೊರಗಡೆ ತಗೊಳ್ಳಿ, ನೀವು ಒಂದೊಂದ್ಸಲಿ ಪಚನೆ ಆಗುತ್ತೆ, ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ, ಒಂದೊಂದ್ಸಲಿ ಪಚನೆ ಆಗದೇ ಇಲ್ಲ. ಒಂದೊಂದು ವಾರದಲ್ಲಿ ಇವಾಗ ಮೂರ್ನಾಲ್ಕು ಸಲ ಹೊರಗಡೆ ತಿನ್ನೋರಿಗೆ ಒಂದಿನ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ, ಏನು ಆಗಲ್ಲ, ತೊಂದರೆ ಆಗಲ್ಲ. ಬಟ್ ಮೂರ್ನಾಲ್ಕು ದಿನ ಆದ್ಮೇಲೆ ಮತ್ತೆ ಬೇರೆ ತೊಂದರೆ ಬರುತ್ತೆ. ಈ ಅಗ್ನಿನ ವಿಷಮ ಅಗ್ನಿ ಅಂತ ಹೇಳ್ತೀವಿ, ಅಂದ್ರೆ ವಿಷಮತೆ ಇರುತ್ತೆ, ಒಂದೇ ರೀತಿಲಿ ಜೀರ್ಣ ಆಗಕ್ಕೆ ಶಕ್ತಿ ಇರಲ್ಲ. ಇನ್ನೊಬ್ಬರಿಗೆ ತೀಕ್ಷ್ಣ ಅಗ್ನಿ ಅಂತ ಹೇಳ್ತೀವಿ. ತೀಕ್ಷ್ಣ ಅಗ್ನಿ ಅಂತ ಹೇಳಿದವ್ರಿಗೆ ತಿಂಗಳಗಟ್ಟಲೆಯಿಂದ ಹೊರಗಡೆ ತಿಂತಿರ್ತಾರೆ, ತಿಂಡಿ ಅನ್ನೋದು ಮನೇಲಿ ಮಾಡೋದೇ ಇಲ್ಲ, ಹೋಟೆಲ್ ತಿಂಡಿನೇ ತಿಂತಿರ್ತಾರೆ. ಬಟ್ ಅವ್ರಿಗೆ ಏನೂ ಆಗಲ್ಲ ತೊಂದರೆ,
1: ಅಂದ್ರೆ ಅವ್ರ ಅಗ್ನಿ ಚೆನ್ನಾಗಿದೆ,
0: ಅವ್ರ ಅಗ್ನಿ ಚೆನ್ನಾಗಿದೆ, ತೀಕ್ಷ್ಣ ಅಗ್ನಿ ಇರುತ್ತೆ, ಅವ್ರಿಗೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿದೆ. ಇನ್ನೊಂದು ತರಹದ ಅಗ್ನಿ ಅಂದ್ರೆ ಮಂದಾಗ್ನಿ ಅಂತ ಹೇಳ್ತೀವಿ. ಮಂದಾಗ್ನಿ ಅಂತ ಅಂದ್ರೆ ಮನೆ ಊಟ ಕೂಡ ಜೀರ್ಣ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇರಲ್ಲ. ಮನೆ ಊಟ ತಿಂದಿರ್ತೀವಿ ಬಟ್ ಆದ್ರೂ ಅದು ಜೀರ್ಣ ಆಗಲ್ಲ, ಹಸುವೆ ಇರಲ್ಲ ಅನ್ನೋದು ಬರ್ತಾರೆ, ಅವರೆಲ್ಲ ಮಂದಾಗ್ನಿ ಅಂತ ಹೇಳ್ತೀವಿ ಅವ್ರನ್ನ. ಈಗ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲ ರೋಗಗಳು ಸರ್ವೇ ರೋಗೋಪಿ ಮಂದೇ ಅಗ್ನ ಅಂತಂದ್ರೆ ಎಲ್ಲ ರೋಗ ಕಾರಣ ಶುರುವಾಗದೆ ಮಂದ ಅಗ್ನಿಯಿಂದ. ಈ ಜಠರಾಗ್ನಿ ಯಾವಾಗ ಮಂದ ಆಗತ್ತಲ್ಲ ಅದೆಲ್ಲ ರೋಗಗಳನ್ನ ಶುರು ಮಾಡುತ್ತೆ. ಯಾಕಂದ್ರೆ ನಮ್ಗೆ ಏನೇ ಇದ್ರು ಆಹಾರದಿಂದ ಶುರುವಾಗದು. ನಾವ್ ಏನ್ ಜೀರ್ಣ ಮಾಡ್ತೀವೋ ಆಹಾರ ತಗೋತೀವೋ ಅದರಿಂದನೇ ಪೌಷ್ಟಿಕಾಂಶಗಳು ಬರಬೇಕು. ಜೀರ್ಣ ಆದ್ರೆ ಮಾತ್ರ ಬೇರೆ ನಮ್ಮ ಅವಯವಗಳು ಸಂಪೂರ್ಣವಾಗಿ ಉಪಚಯ ಆಗಬೇಕು. ಅದು ಒಂದು ತೊಂದರೆ ಆದಾಗ, ನಮ್ಮ ಅಗ್ನಿ ಕಮ್ಮಿ ಆದಾಗ ಬೇರೆ ರೋಗಗಳೆಲ್ಲ ಬರುತ್ತೆ. ಈಗ ಈ ಗ್ರಹಣಿ ರೋಗದಲ್ಲೂ ಹಾಗೆ ಆಗುತ್ತೆ, ನಿಮ್ಮ ಅಗ್ನಿ ಮಂದವಾಗಿರುತ್ತೆ. ಸೊ ಮಂದ ಆದಾಗ ಅದು ಮಂದ ಆಗಕ್ಕೆ ಕಾರಣಗಳು ಅಂದ್ರೆ ಒಂದಿನ ಎರಡು ದಿನ ಮಾಡಿರೋದ್ರಿಂದ ಆಗಲ್ಲ, ಪದೇ ಪದೇ ಪದೇ ಪದೇ ಅದನ್ನ ನಾವುಗಳು ಎಷ್ಟೊಂದು ಕಾರಣಗಳನ್ನ ಮಾಡ್ತಾ ಇರ್ತೀವಿ, ವ್ಯತ್ಯಾಸ ಮಾಡ್ತಾ ಇರ್ತೀವಿ ಊಟದಲ್ಲಿ, ಅದು ತಿಳಿದಿನ ಮಾಡ್ತಿರ್ತೀವಿ, ಒಂದ್ಸರಿ ತಿಳಿದು ಮಾಡ್ತಿರ್ತೀವಿ. ಸೊ ಅದರಿಂದ ನಿಮಗೆ ಈ ರೋಗದ ಗ್ರಹಣಿ ರೋಗ ಶುರುವಾಗ್ತಾ ಹೋಗುತ್ತೆ.
1: ಡಾಕ್ಟರ್, ಹಾಗಾದ್ರೆ ಈ ಜಠರಾಗ್ನಿ ಹುಟ್ಟತಾನೆ ಬಂದಿರುತ್ತಾ ಅಥವಾ ನಾವು ಏನಾರ ತಪ್ಪು ಮಾಡಿ ಈ ಮಂದಾಗ್ನಿ ಆಗೋದಕ್ಕೆ ಕಾರಣ ಇದೆಯಾ? ನಮ್ಮ ಜಠರಾಗ್ನಿಯನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಹೇಗಿದು?
0: ಹಾ, ಇದೆ, ಸಾಧ್ಯ ಇದೆ. ಇದು ಮೊದಲನೇ ಬಾರಿ ನೀವು ಹೇಳಿದಾಗೇನೆ ಹುಟ್ಟದಾಗಿಂದ ಒಂದು ಅಗ್ನಿ ಬಂದಿರುತ್ತೆ. ನಮ್ಮ ಪ್ರಕೃತಿ ಪ್ರಕಾರ ಒಂದೊಂದು ಅಗ್ನಿ ಅಂತ ಇರುತ್ತೆ. ಇವಾಗ ನಮ್ಮ ಆಯುರ್ವೇದದಲ್ಲಿ ಪ್ರಕೃತಿ ಅಂತ ಹೇಳ್ತಾರೆ, ವಾತ ಪಿತ್ತ ಕಫ ಅಂತ ಪ್ರಕೃತಿಗಳಿದೆ. ಸೊ ಅದರ ಮೂಲತಃ ಒಂದೊಂದು ಅಗ್ನಿಗಳು ಬಂದಿರುತ್ತೆ. ಬಟ್ ನಮ್ಗೆ ತೀಕ್ಷ್ಣ ಅಗ್ನಿ ಇದ್ದವ್ರು ಕೂಡ ನಾವು ಮಾಡುವಂತಹ ಆಹಾರ ಅಂದ್ರೆ ನಾವು ತಗೊಳ್ಳುವಂತಹ ಆಹಾರಗಳು, ನಾವು ಮಾಡುವಂತ ಕ್ರಿಯೆ, ಆಹಾರ ಸರಿಯಾಗಿ ತಗೊಳ್ದೇ ಇರೋದು, ಸಮಯಕ್ಕೆ ಸರಿಯಾಗಿ ತಗೊಳ್ದೇ ಇರುವಂತದ್ರು, ಅದರಿಂದ ನಾವು ಮಂದ ಮಾಡ್ಕೋತೀವಿ. ಹಾಗೂ ಜಾಸ್ತಿ ಮಾಡೋಕ್ಕೂ ಕೂಡ ನಮಗೆ ಅವಕಾಶಗಳಿದೆ. ಬಟ್ ಅದನ್ನ ಮಾಡಬೇಕು ಅಷ್ಟೇ. ಅದನ್ನ ಮಾಡೋದಕ್ಕೆ ಜನ ಈಗ ಪಥ್ಯ ಅಂತ ಅಂದ್ಬಿಟ್ಟು ಏನೇನೋ ಮಾಡ್ತಾರೆ, ಅದ್ರ ಬದಲು ಅವರು ರಕ್ತ ಪಥ್ಯ ಮಾಡಿದ್ರೆ ಅದನ್ನು ಜಾಸ್ತಿ ಮಾಡೋಕ್ಕೂ ಅವಕಾಶ ಇದೆ.
1: ಹಾಗಾದ್ರೆ ಈಗ ಮಂದಾಗ್ನಿ ಇರುತ್ತೆ ಕೆಲವರಿಗೆ, ಅವ್ರು ಹೇಗೆ ಜಾಸ್ತಿ ಮಾಡ್ಕೋಬೇಕು ಈಗ ಜಠರಾಗ್ನಿಯನ್ನ ಅಂತ ಹೇಳ್ತಾರೆ?
0: ಈಗ ಮಂದಾಗ್ನಿ ಆಗಲು ಕಾರಣಗಳೇನು ಅಂತಂದ್ರೆ, ಮೊದಲನೇದಾಗಿ ಸಮಯದಲ್ಲಿ ಊಟ ಮಾಡದೇ ಇರೋದು, ಅಂದ್ರೆ ಕರೆಕ್ಟ್ ಟೈಮ್ ಅಂತ ಯಾರು ಮಾಡ್ಕೊಂಡಿರಲ್ಲ. ಈಗ ಒಬ್ಬೊಬ್ರು ಕೆಲಸ ತುಂಬಾ ಆಯ್ತು, ತಿಂಡಿ ಬಿಟ್ಬಿಡ್ತಾರೆ, ಆಗಲ್ಲ ನಾನು ತಿಂಡಿ ಮಾಡಕ್ಕೆ ಮಧ್ಯಾಹ್ನ ಡೈರೆಕ್ಟ್ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಅದೇ ಒಬ್ಬೊಬ್ರು ಮಧ್ಯಾಹ್ನ ಊಟನೇ ಮಾಡಲ್ಲ, ನನಗೆ ಕೆಲಸದಲ್ಲೇ ತೊಂದರೆ ಇತ್ತು, ನಾನು ರಾತ್ರಿ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿಡ್ತಾರೆ. ಸೊ ಅದು ಒಂದು ಮೊದಲನೇ ತಪ್ಪು.
1: ಅಂದ್ರೆ ಹಸಿವಾದಾಗ ಊಟ ಮಾಡಬೇಕು,
0: ಹಸಿವಾದಾಗ ಊಟ ಮಾಡ್ಬೇಕು. ಮಂದಾಗ್ನಿಗೆ ಅದೇ ಒಂದು ಕಾರಣ, ಅಭೋಜನ ಅಂತ ಹೇಳ್ತೀವಿ. ಅಭೋಜನ ಅಂದ್ರೆ ಊಟ ಮಾಡಲ್ದೇ ಇರೋದು. ಒಬ್ಬೊಬ್ರು ತುಂಬಾ ವ್ರತ ಮಾಡ್ತಾರೆ, ವ್ರತ ಮಾಡಿ ಮಾಡಿ ಉಪವಾಸ ಮಾಡ್ತಾರೆ, ದೇವರಿಗೆ ಈ ದೇವರಿಗೆ ಅಂತ ದಿನ ದಿನ ದಿನ ವಾರದಲ್ಲಿ ಒಂದ್ ನಾಲ್ಕು ದಿನ ಉಪವಾಸ ಮಾಡ್ತಾ ಇದ್ರೆ ಅದು ಕೂಡ ನಿಮ್ಗೆ ಮಂದಾಗ್ನಿಗೆ ಆಗತ್ತೆ. ಇನ್ನೊಂದು ಕಾರಣ ಅಂತ ಅಂದ್ರೆ ಅತಿ ಭೋಜನ ಅಂತ ಹೇಳ್ತೀವಿ, ಅಂದ್ರೆ ನಿಮ್ಮ ಕೆಪಾಸಿಟಿ ಮೀರಿ ತಗೊಳ್ಳೋದು. ಇವಾಗ ನಿಮಗೆ ಹೊಟ್ಟೆ ತುಂಬಿರುತ್ತೆ ಅಥವಾ ಒಂದ್ ಸ್ವಲ್ಪ ಇರುತ್ತೆ, ಇವಾಗ ಒಂದ್ ಎರಡ್ ಮೂರು ಪದಾರ್ಥ ತಿನ್ನೋ ಅಷ್ಟು ಇರುತ್ತೆ ನಿಮ್ಗೆ ಕೆಪಾಸಿಟಿ, ಬಟ್ ನೀವು ಮೀರಿ ತಿಂತೀರ,
1: ಇಷ್ಟ
0: ಇಷ್ಟ ಹೆಚ್ಚು ಹೆಚ್ಚು ತಿನ್ನೋದು, ನಮ್ಗೆ ಇವತ್ತು ತಿನ್ಕೊಳ್ಬೋಣ, ಒಂದಿನ ಏನೋ ತಿಂತಾ ಇದೀವಿ ಅಂತ ಅಂದ್ಬಿಟ್ಟು ಅದ್ರ ಅದು ಪದೇ ಪದೇ ಆಗ್ತಾ ಇರತ್ತೆ, ಅದು ನಮಗೆ ತಿಳಿತಿರಲ್ಲ. ಅದು ಇನ್ನೊಂದು ಕಾರಣ ಮಂದಾಗ್ನಿ ಮಾಡ್ಕೊಳ್ತೀವಿ. ಇನ್ನೊಂದು ಕಾರಣ ಅಂತ ಅಂದ್ರೆ ಹಸಿವೆ ಇರಲ್ಲ ಆದ್ರೂ ಊಟ ಮಾಡೋದು, ಅದು ಇನ್ನೊಂದು ಕಾರಣ. ಈಗ ಅಂದ್ರೆ ಇವಾಗ ಟೈಮ್ ಆಯ್ತು ಅನ್ನೋದಕ್ಕೆ ಅಷ್ಟೇ, ಅಂದ್ರೆ ಇವಾಗ ಲಂಚ್ ಬ್ರೇಕ್ ಇದೆ, ಒಂದ್ ಗಂಟೆಗೆ ಊಟ ಮಾಡ್ಬೇಕು, ಒಂದ್ರಿಂದ ಎರಡು, ನನಗೆ ಹಸಿವಿದ್ಯೋ ಹಸಿವಿಲ್ವೋ, ಬೆಳಗ್ಗೆ ಏನ್ ತಿಂದಿದೀವೋ ಅದಿಲ್ಲ, ಅದು ಜೀರ್ಣ ಆಗಿದ್ಯೋ ಇಲ್ವೋ ಅದನ್ನ ನೋಡಲ್ಲ, ಟೈಮ್ ಆಯ್ತು ಅಂತ ಊಟ ಮಾಡ್ತೀವಿ, ಹಸಿವಿಲ್ದೇ ಇದ್ರು ಕೂಡ ಊಟ ಮಾಡ್ತೀವಿ. ಸೊ ಅದೇ ಇದೇ ಮೂರು ಮೇಜರ್

0: ಕಾರಣಗಳು ಅಂದ್ರೆ ಈಗ ಪ್ರಾಮುಖ್ಯ ಕಾರಣಗಳು ಅಂದ್ರೆ ಇದೇನೆ ಮೇನ್ ಆಗಿ. ಸೊ ಅದನ್ನೇ ನಾವು ಸ್ವಲ್ಪ ನೋಡ್ಕೊಂಡು ಹಿತವಾಗಿ ಊಟ ಮಾಡಿದ್ರೆ, ಸಮಯ ಆದ್ರೂ ಕೂಡ ನಮ್ಗೆ ಹಸಿವಿಲ್ಲ ಅಂತಂದ್ರೆ ನಮ್ಗೆ ಆಹಾರ ತಗೊಳ್ದೇ ಇರೋದು, ಅಥವಾ ಒಬ್ಬೊಬ್ರು ಏನ್ ಮಾಡ್ತಾರೆ ರಾತ್ರಿ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಸುಸ್ತಾಗಿದೆ ಏನೋ ಚೆನ್ನಾಗಿ ತಗೊಂಡಿಲ್ಲ ಅಂತಂದ್ಬಿಟ್ಟು ರಾತ್ರಿ ಜಾಸ್ತಿ ತಗೊಳ್ಳೋದಾಗ್ಲಿ ಅಥವಾ ಹೆವಿ ಐಟಮ್ಸ್ ತಗೊಳ್ಳೋದಾಗ್ಲಿ ಮಾಡ್ತಾರೆ, ನಾನ್ ವೆಜ್ ತಗೊಳ್ಳೋದಾಗ್ಲಿ ಮಾಡ್ತಾರೆ. ಸೊ ಅದೆಲ್ಲ ಕೂಡ ಅಗ್ನಿನ ಹಾಳು ಮಾಡುತ್ತೆ, ಬಿಕಾಸ್ ಅಷ್ಟು ಜೀರ್ಣ ಮಾಡೋಕೆ ರಾತ್ರಿ ಹೊತ್ತು ನಾವು ಏನು ಶಕ್ತಿ ಇರಲ್ಲ, ಕೆಲಸ ಮಾಡಲ್ಲ. ಅದು ಕೂಡ ನಮ್ಮ ಮಂದ ಅಗ್ನಿ ಮಾಡುವಂಥದ್ದು ಅಂದ್ರೆ ನಾವು ಸಮಯವಾಗಿ ಕರೆಕ್ಟ್ ಆಗಿ ತಗೊಳ್ಳೋದಾಗ್ಲಿ, ಮತ್ತೆ ಸಮಯ ತಗೊಳ್ಳೋದು ಒಂದೇ ಅಲ್ಲ, ನಮಗೆ ಎಷ್ಟು ಬೇಕಾಗತ್ತೋ ಶರೀರಕ್ಕೆ ಅಷ್ಟು ಮಿತವಾಗಿ ತಗೊಳ್ಳೋದು ಅದು ಮುಖ್ಯ. ಅಷ್ಟು ತಗೊಂಡ್ರೆ ಸಾಕಾಗತ್ತೆ,
1: ಪ್ರಮಾಣ
0: ಮಾತ್ರ ಮುಖ್ಯ ಆಗತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗತ್ತೆ, ಅದನ್ನ ತಗೊಳ್ಳೋದಾಗ್ಲಿ. ಮತ್ತೆ ಚಿಕ್ಕ ಪುಟ್ಟ ಮನೇಲೇ ಮಾಡ್ಕೋಬಹುದು, ಅಂದ್ರೆ ಇವಾಗ ನಿಮ್ಗಳು ಜೀರಿಗೆ ನೀರು ಕುಡಿಯೋದಾಗ್ಲಿ, ಶುಂಠಿ ಹಾಕೋದಾಗ್ಲಿ, ತುಪ್ಪ ಉಪಯೋಗಿಸೋದಾಗ್ಲಿ ಆಹಾರದಲ್ಲಿ, ಅದು ಕೂಡ ಅಗ್ನಿನ ಜಾಸ್ತಿ ಮಾಡುತ್ತೆ. ಇಂಥ ಕ್ರಿಯೆಗಳು ಮಾಡಿದ್ರು ಕೂಡ
1: ಆಹಾರ ಜೊತೆಗೆ ತುಪ್ಪ ಹಾಗೆ ಶುಂಠಿ ಉಪಯೋಗಿಸೋದ್ರಿಂದ ನಮ್ಮ ಜಠರಾಗ್ನಿ ಹೆಚ್ಚು ಮಾಡ್ಕೋಬಹುದು.
0: ಜೀರಿಗೆ ನೀರು ಕುಡಿದ್ರು ಕೂಡ ಸಾಕಾಗತ್ತೆ, ಜೀರಿಗೆನ ಕುದಿಸ್ಬಿಟ್ಟು ನೀರು ಹಾಕೊಂಡು ಕುಡಿದ್ರು ಕೂಡ ನಿಮ್ ಜಠರಾಗ್ನಿ ಜಾಸ್ತಿ ಆಗತ್ತೆ. ಸೊ ಇಂತ
1: ಸರಳವಾಗಿರುವಂತ ಮಾಡ್ಕೊಂಡ್ರು
0: ಥಿಂಗ್ಸ್ ಮಾಡ್ಕೋಬಹುದು ನೀವು,
1: ಉಪಯೋಗ ಇದೆ ಅಂತ. ಹಾಗಾದ್ರೆ ಡಾಕ್ಟರ್, ಈಗ ಸರಿಯಾಗಿ ಆಹಾರ ಜೀರ್ಣ ಆಗ್ಲಿಲ್ಲ, ಅವ್ರಿಗೇನೋ ತೊಂದರೆ ಇದೆ ಅಂದಾಗ ಏನ್ ಸಮಸ್ಯೆಗೆ ಎಡೆ ಮಾಡ್ಕೊಡುತ್ತೆ ಅದಂತ ಹೇಳ್ತೀರಿ ಡಾಕ್ಟರ್?
0: ಶುರುವಾಗ ಮಾಡ್ಬೇಕು ಅಂತಂದ್ರೆ ಶುರುವಾಗದು ಮೊದಲನೇದಾಗಿ ಗ್ರಹಣಿಯಿಂದಾನೇ ಶುರುವಾಗತ್ತೆ. ಈಗ ಶುರುವಾದಾಗ ನಿಮ್ಗೆ ಹೇಗನ್ಸುತ್ತೆ ಅಂತಂದ್ರೆ ಮೊದಲನೇದಾಗಿ ಹೊಟ್ಟೆ ಉಬ್ಬರದು ಬರೋದು ಅಂತದೆಲ್ಲ ಶುರುವಾಗತ್ತೆ, ಕಾಯಿಲೆಗಳು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಎದೆ ಉರಿ ಬರೋದು, ಹುಳಿ ತೆಗಾಗೋದು, ಅದು ಶುರುವಾಗತ್ತೆ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನೀವು ಇನ್ನೂ ಅದನ್ನ ಸರಿ ಮಾಡ್ಕೊಂಡಿಲ್ಲ ಅಂದಾಗ ಗ್ರಹಣಿ ರೋಗ, ನಾನು ಹೇಳೋದನ್ನ ಮಾತಾಡಿದ್ದು ಗ್ರಹಣಿ ರೋಗ. ಈಗ ಎಷ್ಟೊಂದು ಜನ ಬರ್ತಾರೆ, ಈಗ ನನಗೆ ಪದೇ ಪದೇ ಮಲ ವಿಸರ್ಜನೆ ಮಾಡೋ ಅಭ್ಯಾಸ ಇದೆ ಅಂತ ಎಷ್ಟು ಜನ ಇವಾಗ ಬರ್ತಾರೆ, ಇಲ್ಲಾಂದ್ರೆ ನನಗೆ ಹಾಲಿನ ಐಟಮ್ ಏನು ತಗೊಳಕ್ ಆಗಲ್ಲ, ನಂಗೆ ಲ್ಯಾಕ್ಟೋಸ್ ಆಗಲ್ಲ ಅಂತ ಅಂತಾರೆ. ಈಗ ಅದೆಲ್ಲ ಇದೆ, ಅದೆಲ್ಲ ಕೂಡ ಗ್ರಹಣಿ ರೋಗದೇ ಮೇನ್ ಕಾರಣ. ಅಂದ್ರೆ ನಿಮ್ಮ ಅಗ್ನಿನ ಮಂದ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಗ್ರಹಣಿ ರೋಗ ಬರ್ತಾ ಇರೋದು. ಈಗ ಗ್ರಹಣಿ ರೋಗದ ಕಾರಣಗಳು ನೀವು ಕೇಳಿದ ಹಾಗೆ, ಗ್ರಹಣಿ ಏನ್ ಆಗುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ಲೌಲ್ಯ ಅಂತ ಹೇಳ್ತಾರೆ. ಲೌಲ್ಯ ಅಂತ ಅಂದ್ರೆ ನೀವು ಮಿತಿ ಮೀರಿ ಅಥವಾ ನಿಮಗೆ ಹೊಟ್ಟೆ ತುಂಬಿದ್ರು ಕೂಡ ಆಸೆ ಇದೆ ಅಂತ ಅನ್ನೋದಕ್ಕೆ, ಸ್ವೀಟ್ ತಿನ್ನೋಣಪ್ಪ ಇವತ್ತು, ಜಾಸ್ತಿ ತಿನ್ನೋಣ, ಒಂದೇ ದಿನ ತಿಂತೀನಿ ಅಂತ ಅಂದ್ಬಿಟ್ಟು ಜಾಸ್ತಿ ತಿನ್ನೋದು ಅಥವಾ ಹೆಚ್ಚು ತಿನ್ನೋದ್ರಿಂದ ನಿಮಗೆ ಆಹಾರ ಜೀರ್ಣ ಆಗಲ್ಲ. ಈಗ ನಮ್ದು ಆಹಾರ ಜೀರ್ಣ ಆಗ್ಲಿಲ್ಲ ಅಂತಂದ್ರೆ ಅಜೀರ್ಣತೆ ಆಗಿರೋ ಆಹಾರನ ಆಮ ಅಂತ ಹೇಳ್ತೀವಿ, ಅಂದ್ರೆ ಡೈಜೆಸ್ಟಿವ್ ಟಾಕ್ಸಿನ್ಸ್ ಅಂತಾನು ಹೇಳ್ಬಹುದು. ಅದು ಏನಾಗುತ್ತೆ, ಒಂದು ದಿನದಲ್ಲಿ ಫಾರ್ಮ್ ಆಗಲ್ಲ. ನೀವು ಒಂದಿನ ಮಾಡಿದ್ರಿ, ಎರಡು ಮೂರು ದಿನ ತಿಂಗಳಾನುಗಟ್ಲೆ ಅದೇ ಅಭ್ಯಾಸ ಮಾಡ್ಕೊಂಡು ಹೋದಾಗ, ಆ ಆಹಾರದ ಅಭ್ಯಾಸ ಮಾಡ್ಕೊಂಡು ಹೋದಾಗ ನಿಮಗೆ ನಿಧಾನಕ್ಕೆ ಆಮ ಫಾರ್ಮ್ ಆಗತ್ತೆ. ಒಂದ್ಸರಿ ಆಮ ಬಂದಾಗ ಅದು ಸರ್ವ ಶರೀರದಲ್ಲಿ ಓಡಾಡ್ತಾ ಹೋಗುತ್ತೆ. ಅದು ಸರ್ವ ಶರೀರದಲ್ಲಿ ಓಡಾಡಿದಾಗ, ಸರ್ಕ್ಯುಲೇಟ್ ಆದಾಗ ನಿಮಗೆ ಬೇರೆ ಬೇರೆ ತೊಂದರೆಗಳು ಶುರುವಾಗತ್ತೆ. ಈಗ ನಿಮಗೆ ಅದು ಕೋಷ್ಠದಲ್ಲೇ ಉಳ್ಕೊಂಡ್ರೆ, ಅಂದ್ರೆ ಹೊಟ್ಟೆಯ ಭಾಗ ಅಥವಾ ಕರಳಲ್ಲಿ ಉಳ್ಕೊಂಡ್ರೆ ನಿಮಗೆ ಗ್ರಹಣಿ ರೋಗ ಅದಾಗಿರ್ಬೋದು, ಆಮ್ಲಪಿತ್ತ ಆಗಿರಬಹುದು, ಅಥವಾ ನಿಮಗೆ ಅಸಿಡಿಟಿ ಆಗಿರಬಹುದು, ಇಲ್ಲ ವೇದಿ ಆಗಿರಬಹುದು, ಇಲ್ಲ ಪದೇ ಪದೇ ವಾಂತಿ ಬರೋದು, ಅಥವಾ ಊಟ ಸೇರದೇ ಇರೋದು, ಇಂಥದ್ದೆಲ್ಲ ಶುರುವಾಗತ್ತೆ, ಅಥವಾ ಹಸು ಕಮ್ಮಿ ಆಗೋದು ಇಂಥದ್ದು. ಅದೇ ಬೇರೆ ಕೀಳುಗಳಿಗೆ ಹೋಯ್ತು, ಅದೇ ಆಮ ಸರ್ವ ಶರೀರ ಹೋಗ್ತಾ ಇದೆ ಅಂತಂದ್ರೆ ಕೀಳುಗಳಿಗೆ ಹೋಗಿ ಕುತ್ಕೊಂಡ್ರೆ ಅದು ನಿಮ್ಗೆ ಇವಾಗ ತಂದಿನ ಬರೋದಾಗ್ಲಿ, ಅಮವಾತ ಅಂತ ಹೇಳ್ತಾರೆ, ಅಂದ್ರೆ ರೂಮೆಟೋಡ್ ಅರ್ಥ್ರೈಟಿಸ್ ಅಂತ ಹೇಳ್ತಾರೆ ಮಾಡರ್ನಲ್ಲಿ. ಸೊ ಅದು ಕೂಡ ಆಗತ್ತೆ. ಮತ್ತೆ ಆಗಿನ ಕಾಲದಲ್ಲಿ ಆಟೋ ಇಮ್ಯೂನ್ ಡಿಸೀಸ್, ಈಗ ಎಷ್ಟು ಜಾಸ್ತಿ ಆಗ್ತಾರೆ ಎಲ್ಲ ಜನರಲ್ಲು ನನಗೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ, ಅದು ಕೂಡ ಒಂದು ಆಮದಿಂದಾನೇ ಆಗುವಂತದ್ದು. ಸೊ ಈ ಆಮ ಅನ್ನೋದು ಅಜೀರ್ಣತೆಯ ಒಂದು ಅಂಶ.
1: ಸರಿಯಾಗಿ ಆಹಾರ ಜೀರ್ಣ ಆಗಿಲ್ಲ ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ.
0: ಎಲ್ಲ ಕಾಯಿಲೆಗಳು ಆಮದಿಂದನೇ ಬರುವಂತದ್ದು. ನಿಮ್ಮ ಆಮ ಏನಿಲ್ಲ, ಅದು ಒಂದ್ಸಲಿ ಜೀರ್ಣತೆ ಆಗಿಲ್ಲ ಅಂತ ಅಂದ್ರೆ ಅದು ಬೇರೆ ಬೇರೆ ದೋಷಗಳನ್ನ ಶರೀರದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಅದಾ ದೋಷಗಳಿಂದ ನಮ್ಗೆ ಶರೀರದ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ.
1: ಆಮೇಲೆ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್ ಹಾಗಾದ್ರೆ?
0: ಗ್ರಹಣಿದ ಲಕ್ಷಣಗಳು ಅಂತ ಅಂದ್ರೆ ಮೊದಲು ಶುರುವಾದಾಗ ನಿಮಗೆ ಬರೀ ಅವ್ರಿಗೆ ಹೊಟ್ಟೆ ಉಬ್ಬರ ಇರುತ್ತೆ, ಗ್ಯಾಸ್ ಅಂತ ಅನ್ಕೊಂಡಿರ್ತಾರೆ, ಗ್ಯಾಸ್ ಆಗ್ತಾ ಇರತ್ತೆ, ಅಥವಾ ಹೊಟ್ಟೆ ನೋವಿರುತ್ತೆ, ಅಥವಾ ತೇಗ್ ಬರ್ತಾ ಇರತ್ತೆ, ಇದೆಲ್ಲ ಶುರುವಾಗತ್ತೆ. ಅಸಿಡಿಟಿ ತರನೇ ಶುರುವಾಗೋದು, ಮೊದಲಾದಾಗೆ ಅಸಿಡಿಟಿ ಆಗ್ತಾ ಇದೆ ಅಂತ ಮಾತ್ರ ತಗೋತಾ ಇರ್ತಾರೆ. ಬಟ್ ಹೋಗ್ತಾ ಹೋಗ್ತಾ, ಯಾಕೆಂದ್ರೆ ಅವರು ಕಾರಣಗಳನ್ನ ನಿಲ್ಸಿರಲ್ಲ, ಊಟ ಮಾಡೋದಾಗ್ಲಿ ಅಥವಾ ಸಮಯ ತಕ್ಕಂತೆ ಊಟ ಮಾಡದೆ ಇರೋದಾಗ್ಲಿ ಅದು ಮಾಡ್ತಾ ಇರ್ತಾರೆ. ಸೊ ಅದೇನಾಗತ್ತೆ ಅಂತ ಅಂದ್ರೆ ಇವಾಗ ಅದು ಹೋಗ್ತಾ ಹೋಗ್ತಾ ಅವರಿಗೆ ಮಲದ ತೊಂದರೆ ಶುರುವಾಗ್ತಾ ಹೋಗುತ್ತೆ. ಮೊದಲನೇದಾಗಿ ಪ್ರಾಮುಖ್ಯವಾಗಿ ಮಲ ವಿಸರ್ಜನೆ, ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಆಗ್ತಾರ. ಒಂದಿನ ಮಲಬದ್ಧತೆ ಇರತ್ತೆ, ಒಂದ್ ಮೂರ್ನಾಲ್ಕು ದಿನ ಆದ್ಮೇಲೆ ದ್ರವ ಮಲ ಅಂದ್ರೆ ಬೇದಿ ತರ ಹೋಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಾಗತ್ತೆ ಅಂತಂದ್ರೆ ಮಲದ ಜೊತೆ ನೋವು, ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ನೋವು ಬರೋದಾಗ್ಲಿ, ಅಥವಾ ಹೊಟ್ಟೆ ನೋವು, ಹೊಟ್ಟೆ ನೋವು ತುಂಬಾ ಇರುತ್ತೆ, ಮಲ ವಿಸರ್ಜನೆ ಮಾಡಿದ ತಕ್ಷಣ ಹೊಟ್ಟೆ ನೋವು ಕಮ್ಮಿ ಆಗೋದಾಗ್ಲಿ, ಇಲ್ಲ ಮಲದಲ್ಲಿ ಒಂಥರ ದುರ್ಗಂಧ ಸ್ಮೆಲ್ ಬರ್ತಾ ಹೋಗುತ್ತೆ, ಇದೆಲ್ಲ ಪ್ರಾಮುಖ್ಯ ಲಕ್ಷಣಗಳು. ಇದು IBS ಅಥವಾ ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಥವಾ ಗ್ಲೂಟನ್ ಅಲರ್ಜಿಗೂ ಹೇಳ್ತೀವಿ ನಾವು ಗ್ರಹಣದ ಪ್ರಾಮುಖ್ಯ ಲಕ್ಷಣಗಳು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ನಾವು ಬೇರೆ ಲಕ್ಷಣಗಳನ್ನು ಕಾಣ್ತೀವಿ, ಹೇಗೆ ಅಂತಂದ್ರೆ ಈಗ ಮೈಕೈ ನೋವು ಅಂತ ಹೇಳ್ತೀವಿ, ಕೀಳುಗಳೆಲ್ಲ ನೋವು ಬರ್ತಾ ಹೋಗುತ್ತೆ, ತಲೆ ಸುತ್ತು ಬರ್ತಾ ಹೋಗುತ್ತೆ, ಕಣ್ಕತ್ಲು ಬರೋದು, ಕಿವಿಯಲ್ಲೆಲ್ಲ ಶಬ್ದ ಬರೋದು, ಗುಯಿ ಅಂತ ಶಬ್ದ ಬರೋದು ಆಗ್ಲಿ, ಅಥವಾ ಅವರಿಗೆ ವಾಂತಿ ಬರೋದಾಗ್ಲಿ ಅಥವಾ ಕೈಕಾಲು ಊತ ಬರುತ್ತೆ, ಏನು ಕಾರಣ ಇರಲಿನೇ ಕೈಕಾಲು ಊತ ಬಂದಿರುತ್ತೆ, ಬೆಳಗ್ಗೆ ಎದ್ದಾಗ ಕೈಕಾಲು ಊತ ಬರ್ತಾ ಇರುತ್ತೆ, ಇದು ಕೂಡ ಒಂದು ಗ್ರಹಣೀಯ ಲಕ್ಷಣಗಳು. ಇದು ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಅಂದ್ರೆ ಇದನ್ನ ನಾವು ಸರಿಪಡಿಸ್

0: ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಅವಾಗ ರಕ್ತಹೀನತೆ ಆಗೋದು ಅಥವಾ ವೇಗವಾಗಿ ತೂಕ ಕಮ್ಮಿ ಆಗೋದು ಆಗ್ಲಿ ಅಥವಾ ಎದೆಯಲ್ಲ ಬಡಿತ ಜಾಸ್ತಿ ಆಗೋದು ಎದೆ ಹಿಡಿದಂಗ ಆಗೋದು ಪಾರ್ಶ್ವೆ ಪಕ್ಕೆ ತೊಡೆ ಇದೆಲ್ಲ ನೋವು ಎಳತಾ ಸೆಳತಾ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಇದು ಕರುಳಿನ ಸಮಸ್ಯೆ ಅಥವಾ ಇದು ಗ್ರಹಣೀಯ ಸಮಸ್ಯೆ ಅಥವಾ ಈ ಅಂಶ ಏನನ್ನಲ್ಲ ಅಗ್ನಿ ಸಮಸ್ಯೆ ಅಂತ ಗೊತ್ತಿರಲ್ಲ. ಬರೀ ಸುಸ್ತಾಗ್ತಾ ಇದೆ ನನಗೆ ಕೈಕಾಲೆಲ್ಲ ಎಳಿತಾ ಇದೆ ಅಂತ ಮಾತ್ರೆ ತಗೋತಾನೆ ಇರ್ತಾರೆ.
1: ಕಾರಣ ಗೊತ್ತಾಗ್ತಾ
0: ಕಾರಣ ಗೊತ್ತಾಗ್ತಿರಲ್ಲ ಎಷ್ಟೊಂದು ಜನಕ್ಕೆ ಕಾರಣ ಗೊತ್ತಾಗಲ್ಲ. ಇದಲ್ಲದೆ ಏನಂತಾರೆ ಅಂತಂದ್ರೆ ಅದೇ ಹೊಟ್ಟೆಲ್ ಗುಡುಗುಡು ಶಬ್ದ ಬರ್ತಾನೆ ಇರುತ್ತೆ ಮತ್ತೆ ಮಲ ವಿಸರ್ಜನೆಗೆ ಹೋದಾಗ ಅವ್ರಿಗೆ ಪರಿಪೂರ್ಣವಾಗಿ ಆಗಿದೆ ಅಂತ ಅನ್ಸಲ್ಲ. ಬರ್ತಾರೆ ಮತ್ತೆ ಎರಡನೇ ಸಲ ಹೋಗ್ತಾರೆ ಮತ್ತೆ ಆಗಲ್ಲ ಅನ್ಸುತ್ತೆ ಮತ್ತೆ ಬರ್ತಾರೆ ಮತ್ತೆ ಹೋಗ್ತಾರೆ ಮತ್ತೆ ಊಟ ಮಾಡಿದ ತಕ್ಷಣ ಅಂದ್ರೆ ಕೈ ತೊಳೆದಿರ್ತೀನಿ 5 ನಿಮಿಷ ಬಂದು ಕೂತಿರಲ್ಲ ನನಗೆ ಮೋಷನ್ ಹೋಗ್ಬೇಕು ಮಲ ವಿಸರ್ಜನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಇವಾಗ ತುಂಬಾ ಜನ ಇದೇ ಸಮಸ್ಯೆಯಿಂದ ಬರ್ತಾರೆ ಅದಕ್ಕೆ ಇದು ಪ್ರಾಮುಖ್ಯ ಲಕ್ಷಣ.
1: ಹಾಗಾದ್ರೆ ಡಾಕ್ಟರ್ ಈಗ ಇಷ್ಟು ಸಮಯದವರೆಗೂ ಈ ಲಕ್ಷಣಗಳಿದ್ರೆ ಈ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಅವ್ರು ಅನ್ಕೊಂಡು ನಿಮ್ಮ ಹತ್ರ ಬರ್ಬೇಕಾ ಅಥವಾ ಕೆಲವರಿಗೆ ಈಗ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಅನ್ಸುತ್ತೆ ಒಂದ್ ಎರಡ್ ಮೂರು ದಿವಸ ಇದ್ದ ಆಮೇಲೆ ಸರಿ ಆಗ್ಬಿಡುತ್ತೆ ಅಥವಾ ಇಷ್ಟು ಸಮಯದಿಂದ ಇಷ್ಟು ಸಮಯದಲ್ಲಿ ನನಗಿದೆ ನಾನೀಗ ಈ ಸಮಸ್ಯೆಗೆ ನಾನು ವೈದ್ಯರ ಬಳಿ ಹೋಗ್ಬೇಕು ತೋರಿಸ್ಕೋಬೇಕು ಅಂತ ಯಾವಾಗ ಅವ್ರು ಯೋಚನೆ ಮಾಡಿ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತೀರಿ?
0: ಎರಡು ಮೂರು ದಿನ ಆದರೆ ಅದು ಅಜೀರ್ಣತೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಅದು ನೀವು ಊಟ ಮಾಡಿರೋ ಆಹಾರದಿಂದ ಆಗಿರುವಂತ ಅಜೀರ್ಣತೆ ಅಂದ್ರೆ ಒಂದು ದಿನದ್ದು ಅದು ನಿಮ್ಮ ಅಗ್ನಿನ ಇನ್ನು ಮಂದ ಮಾಡಿಲ್ಲ ಅದು ನಾನು ಹೇಗೆ ಹೇಳದ್ನಲ್ಲ ವಿಷಮ ಅಗ್ನಿ ಅವಸ್ಥದಲ್ಲಿ ಇರುತ್ತೆ ಅಂತ ಅಂದ್ರೆ ಒಂದೊಂದ್ಸಲಿ ಜೀರ್ಣ ಆಗತ್ತೆ ಒಂದೊಂದ್ಸಲಿ ಜೀರ್ಣ ಆಗಲ್ಲ ಆಹಾರ. ಸೊ ಆತರ ಅವಸ್ಥೆದಲ್ಲಿ ಇದ್ರೆ ಇವಾಗ ನಾವೆಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ ಏನೋ ಊಟ ಮಾಡಿರ್ತೀವಿ ಭಾರಿ ಊಟ ಆಗಿರತ್ತೆ ಹೆವಿ ಊಟ ಐಟಮ್ಸ್ಗಳು ತಿಂದಿರ್ತೀವಿ ಅವಾಗ ಅಂತಂದ್ರೆ ಅವಾಗ ತೊಂದರೆ ಇಲ್ಲ ಎರಡ್ ಮೂರು ದಿನದಲ್ಲಿ ಈ ಸಮಸ್ಯೆಗಳು ಕಂಡು ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ. ಬಟ್ ತುಂಬಾ ದಿನ ಅಂದ್ರೆ ಒಂದು ತಿಂಗಳಷ್ಟು ನಿಮಗೆ ಇದೇ ತರ ಸಮಸ್ಯೆ ಆಗ್ತಾ ಇದೆ. ಒಂದು ತಿಂಗಳಲ್ಲಿ ನಿಮಗೆ ಪದೇ ಪದೇ ಮಲ ವಿಸರ್ಜನೆ ಆಗ್ತಾ ಇದೆ. ಮೊದಲು ಶುರುವಾದಾಗ ನಿಮಗೆ ಗೊತ್ತಾಗಲ್ಲ ಅದೇ ಹೇಳಿದ್ರಲ್ಲ ನಾವು ಎಸಿಡಿಟಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಒಂದ್ ತಿಂಗಳಲ್ಲಿ ನಿಮಗೆ ಪದೇ ಪದೇ ದಿನ ಅಥವಾ ವಾರದಲ್ಲಿ ಒಂದ್ 3-4 ದಿನ ಇದೇ ತರ ತೊಂದರೆ ಆಗ್ತಾ ಇದೆ ಅಥವಾ ನಿಮಗೆ ಮಲ ವಿಸರ್ಜನೆಗೆ ಹೋದ್ರು ಆಗಿಲ್ಲ ಅಂತ ಅನ್ಸೋದು ಇದನ್ನು ಕೂಡ
1: ಹೋಗಿ ಬಂದ್ರು
0: ಮತ್ತೆ ಮತ್ತೆ ಮತ್ತೆ ಹೋಗ್ಬೇಕು ಅಂತ ಅನ್ಸೋದು. ಇಲ್ಲಾಂದ್ರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತ ಅಂದ್ರೆ ಮಲಬದ್ಧತೆಯಿಂದಾನೇ ಶುರುವಾಗತ್ತೆ ಕಂಟಿನ್ಯೂಸ್ ಮಲಬದ್ಧತೆ ಇರುತ್ತೆ. ಅಂದ್ರೆ ಇವಾಗ ಸುಮಾರು 2-3 ತಿಂಗಳು ಇದನ್ನು ಕಾಮನ್ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ ನಂಗೆ ಸಾಮಾನ್ಯವಾಗಿ ಆಗದ ಇದು ಮಲಬದ್ಧತೆಯಿಂದ ಶುರುವಾಗ್ಬಿಟ್ಟು ಆಮೇಲೆ ಇದು ಗೃಹಿಣಿ ರೋಗಕ್ಕೆ ತಿರುಗುತ್ತೆ. ಸೊ ಅದು ಕೂಡ ಒಂದು ಲಕ್ಷಣ ಚೇತರಿಸ್ಕೋಬೇಕು ಜನ. ನನಗೆ ಒಂದ್ 4-5 ದಿನ ಮಲಬದ್ಧತೆ ಆದ್ರೆ ಪರವಾಗಿಲ್ಲ ಬಟ್ ಒಂದ್ ವಾರದ ಮೇಲೆ ನನಗೆ 10-15 ದಿನದಿಂದ ಮಲಬದ್ಧತೆ ತೊಂದರೆ ಇದೆ. ಮಲಬದ್ಧತೆ ಅಂದ್ರೆ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಒಂದ್ಸಲಿ ಮಲ ವಿಸರ್ಜನೆ ಆಗುತ್ತೆ ಅದು ಕೂಡ ಒಂದು ಚೇತರಿಸ್ಕೊಳ್ಳುವಂತದ್ದು. ಬಿಕಾಸ್ ದಿನಾ ದಿನ ಶರೀರ ಆರೋಗ್ಯಕರವಾಗಿದೆ ಅಂತಂದ್ರೆ ದಿನ ನಿಮಗೆ ಒಂದ್ಸಲಿಯಾರು ಆಗ್ಲೇಬೇಕು. ಒಂದ್ಸಲಿಯಾರು ಮಲ ವಿಸರ್ಜನೆ ಆದ್ರೆ ನಿಮ್ಮ ಶರೀರ ಆರೋಗ್ಯಕರವಾಗಿದೆ. ನಂಗೆ ಮೊದಲಿಂದಾನು 2 ದಿನಕ್ಕೆ ಒಂದ್ಸಲಿ ನನಗೆ ಮಲ ವಿಸರ್ಜನೆ ಆಗುತ್ತೆ ಬಟ್ ಅದು ನನಗೆ ಸಾಮಾನ್ಯವಾಗಿರುವಂತದ್ದೇ ಮೊದಲಿಂದ ಇರುವಂತದ್ದೇ ಅಂತ ಭಾವಿಸ್ತಾರೆ. ಬಟ್ ಅದು ತಪ್ಪು. ಯಾಕೆಂದ್ರೆ ಅದು 2 ದಿನಕ್ಕೆ ಒಂದ್ಸಲಿ ಆಗ್ತಾ ಇದೆ ಅಂದ್ರೆ ನಿಮ್ಮ ಶರೀರ ಅಥವಾ ನಿಮ್ಮ ಅಗ್ನಿ ಮಂದವಾಗಿದೆ. ಅದರಿಂದ ನೀವು ಚೇತರಿಸ್ಕೋಬೇಕಾಗತ್ತೆ. ಯಾಕೆ ಅದು ಕೂಡ ಮುಂದೆ ಹೋಗಿ ನಿಮಗೆ ಈ ತೊಂದರೆ ಗೃಹಿಣಿ ತೊಂದರೆ ಮಾಡುತ್ತಾ ಶುರುವಾಗುತ್ತೆ. ಅದಾಗ ತುಂಬಾ ತೊಂದರೆ ಆಗುತ್ತೆ ಗೃಹಿಣಿರು. ಇವಾಗ ಗೃಹಿಣಿ ರೋಗ ಬಂದಾಗ ಜನ ಹೊರಗಡೆನೂ ತಿನ್ನಕ್ಕೆ ಬೆದರಿಕೆ ಪಡ್ತಾರೆ. ಈಗ ನಾನು ಏನೇ ಹೊರಗಡೆ ತಿಂದ್ರೂ ಕೂಡ ಒಂದ್ ಚೂರ ಅಪಥ್ಯ ಮಾಡಿದ್ರೆ ನಾನು ಹೊರಗಡೆ ಹೋಟೆಲಲ್ಲಿ ತಿಂದ್ರೂ ಕೂಡ ಒಂದ್ ದಿನ ತಿಂದ್ರು ಒಂದ್ ಹೊತ್ತು ತಿಂದ್ರು ಕೂಡ ಅವರಿಗೆ ಅಷ್ಟು ಮೋಷನ್ ಶುರುವಾಗ್ಬಿಡುತ್ತೆ. ಮಲ ವಿಸರ್ಜನೆ ಆಗುತ್ತೆ. ಅದೇ ಅಜೀರ್ಣ ಆಗಿರುವಂತದ್ದು ಆಹಾರ ಅಥವಾ ಪದಾರ್ಥ ಶರೀರದಿಂದ ಹೋಗುವಷ್ಟು ಮಲ ವಿಸರ್ಜನೆ ಆಗ್ತಾನೆ ಇರುತ್ತೆ. ಸೊ ಸುಸ್ತಾಗಕ್ ಶುರು ಆಗುತ್ತೆ, ರಕ್ತಹೀನತೆ ಆಗ್ತಾ ಹೋಗುತ್ತೆ, ತೂಕ ಕಮ್ಮಿ ಆಗ್ತಾ ಹೋಗುತ್ತೆ, ಅದೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ
1: ಅಂದ್ರೆ ಇಲ್ಲಿ ಎಚ್ಚೆತ್ಕೋಬೇಕು ಅಂತ ನೀವು ಹೇಳ್ತೀರಿ. ಅಂದ್ರೆ ಮಲ ವಿಸರ್ಜನೆ ಆಗದೇ ಇದ್ದಾಗೂ ಕೂಡ ಅದು ಕೂಡ ಒಂದು ಲಕ್ಷಣ ಆಗುತ್ತೆ. ಹಾಗಾಗಿ ಪದೇ ಪದೇ ಹೋಗೋದಕ್ಕೆ ಇದು ಮುಂದೆ ಕಾರಣವಾಗುತ್ತೆ ಅನ್ನೋದನ್ನ ಎಚ್ಚೆತ್ಕೊಂಡು ಅಲ್ಲೇ ವೈದ್ಯರ ಬಳಿ ಹೋಗ್ಬೇಕು ಅಂತ ಹೇಳ್ತೀರಿ ಅಲ್ವಾ ಡಾಕ್ಟರ್? ಈಗ ಜೀರ್ಣಶಕ್ತಿ ಅಥವಾ ಈ ಜಾಠರಾಗ್ನಿ ಸಮಸ್ಯೆ ಆದಾಗ್ಲಿ ಈ ಎಲ್ಲಾ ತೊಂದರೆಗಳು ಬರುತ್ತೆ ಅಂತ ನೀವು ಹೇಳಿದ್ರಿ. ಹಾಗಾದ್ರೆ ಯಾವೆಲ್ಲ ರೀತಿಯ ಆಹಾರಗಳನ್ನ ತಗೊಂಡಾಗ ಈ ಜಾಠರಾಗ್ನಿ ಕಡಿಮೆ ಆಗುತ್ತೆ, ಈ ಸಮಸ್ಯೆ ಉಂಟಾಗಕ್ಕೆ ಏನೇನ್ ಕಾರಣ ಆಗುತ್ತೆ, ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಏನ್ ತಪ್ಪಾದಾಗ ಈ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀರಿ?
0: ಆಹಾರ ಅಂತಂದ್ರೆ ಮೊದಲನೇದಾಗಿ ನಾವು ತಗೊಳ್ಳುವಂಥದ್ದು ಈಗ ಸಾಮಾನ್ಯವಾಗಿ ಆಗಿರುವಂಥದ್ದು ನಾವು ನೋಡಿರೋ ಪ್ರಕಾರ ಸಿಟಿಗಳಲ್ಲಾಗ್ಲಿ ಅಥವಾ ಇದರಲ್ಲಾಗ್ಲಿ ಹೊರಗಡೆ ಪದಾರ್ಥಗಳು ಜಾಸ್ತಿ ಆಗಿದೆ. ಹೋಟೆಲ್ಗಳಾಗ್ಲಿ ಅಥವಾ ಚಾಟ್ಸ್ ತಗೊಳ್ಳೋದಾಗ್ಲಿ ಅಥವಾ ತುಂಬಾ ರೂಕ್ಷ ಪದಾರ್ಥ ಅಂದ್ರೆ ಒಣ ಪದಾರ್ಥಗಳನ್ನ ತಗೊಳ್ಳೋದ ಚಾಟ್ಸ್ ಹೇಳೋದನ್ನ ಅದು ತಗೊಳ್ಳೋದಾಗ್ಲಿ ಎಣ್ಣೆಲಿ ಕರೆದಿದ್ದು ತಗೊಳ್ಳೋದಾಗ್ಲಿ ಅಥವಾ ತುಂಬಾ ಖಾರ ಅಥವಾ ತುಂಬಾ ಹುಳಿ ಈ ಚೈನೀಸ್ ಫುಡ್ ತಗೋತಾರಲ್ಲ ವಿನೆಗರ್ ಎಲ್ಲ ಹಾಕಿರುವಂತಹ ಆಹಾರಗಳು ಈ ಆಹಾರಗಳಲ್ಲಿ ಅಗ್ನಿಯನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ. ಅದಲ್ಲದೇನೆ ನಮ್ಗೆ ಒಂದು ಆಹಾರ ಮಂದ ಅಗ್ನಿ ಮಾಡೋದಕ್ಕೆ ಎರಡು ರೀತಿ ಇರುತ್ತೆ. ನಾನು ಹೇಳ್ತಾ ಇದ್ನಲ್ಲ ಗುರು ಆಹಾರ ಅಂತ ಹೇಳ್ತೀವಿ. ಅಂದ್ರೆ ಗುರುತ ಅಂದ್ರೆ ಗುರು ಅಂತ ಅಂದ್ರೆ ಹೆವಿ ಆಗುವಂತ ಆಹಾರ, ಹೊಟ್ಟೆಗೆ ಹೆವಿ ಆಗುವಂತದ್ದು ಅಥವಾ ಭಾರ ಆಗೋದು,
1: ಜೀರ್ಣಕ್ಕೆ
0: ಕಷ್ಟ ಆಗುವಂತದ್ದು. ಸೊ ಇಂಥ ಆಹಾರಗಳಿರುತ್ತೆ. ಅಂಥದ್ರಲ್ಲಿ ನಿಮಗೆ ಬರೋದು ಅಂತಂದ್ರೆ ಇವಾಗ ಚೆನ್ನಾಗಿ ಕಾಳುಗಳಾಗ್ಲಿ ಅಥವಾ ರಾಜ್ಮಾ ಆಗ್ಲಿ ಅದು ಕಡಲೆಕಾಳುಗಳಾಗ್ಲಿ ಕಾಳುಗಳು ಕೂಡ ತುಂಬಾ ಜೀರ್ಣಕ್ಕೆ ಕಷ್ಟ ಆಗತ್ತೆ. ಬಟ್ ಅದನ್ನ ತಗೊಳ್ಳೋದು ಅಭ್ಯಾಸ ಇದೆ ಇವಾಗ ತುಂಬಾ. ಈಗ ಹೊಸದಾಗಿ ಶುರು ಮಾಡಿರೋದು ಅಂತಂದ್ರೆ ಈಗಿನ ಶೈಲಿಯಲ್ಲಿ ಎಲ್ಲರೂ ತಗೋತಾ ಇರೋದು ಸಲಾಡ್ ಅಂತ ತಗೋತಾರೆ, ಹಸಿ ತರಕಾರಿಗಳನ್ನ ತಗೋತಾರೆ. ಆ ಹಸಿ ತರಕಾರಿ ಕೂಡ ಜೀರ್ಣ ಆಗಕ್ಕೆ ಸಮಯ ತುಂಬಾ ಬೇಕಾಗತ್ತೆ.
1: ತುಂಬಾ
0: ನೀವು ಬೇಸಿರೋ ತರಕಾರಿ ತಗೊಂಡ್ರೆ ತೊಂದರೆ ಇಲ್ಲ, ಎಲ್ಲ ಹಸಿ ತರಕಾರಿ ತಗೋತಾರೆ, ಅದು ಕೂಡ ಅಗ್ನಿನ ಮಂದ ಮಾಡತ್ತೆ. ಮತ್ತೆ ಈಗ ಇನ್ನೊಂದು ಅಂತಂದ್ರೆ ಸ್ಪ್ರೌಟ್ಸ್ ತಗೋತಾರೆ, ಅಂದ್ರೆ

ಮೊಳಕೆ ಬಂದಿರೋ ಕಾಳುಗಳು ಅದನ್ನ ಎಲ್ಲರೂ ಹೇಳ್ತಾರೆ ಪ್ರೋಟೀನ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅದನ್ನ ತುಂಬಾ ಅಭ್ಯಾಸ ಮಾಡಕ್ ಶುರು ಮಾಡಿದ. ಅದು ಕೂಡ ನಿಮ್ಮ ಅಗ್ನಿಯನ್ನು ಕಮ್ಮಿ ಮಾಡುತ್ತೆ, ಯಾಕಂದ್ರೆ ಅದು ಕೂಡ ತುಂಬಾ ಗುರು ಆಗತ್ತೆ ಅಂದ್ರೆ ಡೈಜೆಷನ್ಗೆ.

0: ಇವಾಗ ತಿಂಡಿ ತಿಂದಿರ್ತಾರೆ, ಜೀರ್ಣ ಆಗಿರಲ್ಲ, ಆಗ್ಲೇ ಮಧ್ಯಾಹ್ನ ಊಟ ಮಾಡೋದು,
1: ಸಮಯ ನೋಡಿ
0: ಮಾಡುದು ಅಷ್ಟೇ.
1: ನಮ್ಮ ದೇಹದ ಒಳಗಿನ ಸಮಯ ನೋಡ್ಕೋಬೇಕು ನಾವು, ಜೀರ್ಣ ಕ್ರಿಯೆ ಆಗಿದೆಯಾ ಅಂತ, ಅದಕ್ಕೆ ಸಂಬಂಧಪಟ್ಟಂಗ್ ನಾವು
0: ಅದನ್ನ ನೋಡಲ್ಲ. ಅದ್ರ ಬದಲು ನನಗೆ ಸಮಯ ಆಯ್ತು, ನಾನು ಊಟ ಮಾಡ್ತೀನಿ ಅನ್ನೋದು ಒಂದು. ಮತ್ತೆ ಇನ್ನೊಂದು ಲೌಲ್ಯತೆ ಅಂತ ಹೇಳಿದಂಗೆ, ಅಂದ್ರೆ ನಾಲ್ಗೆ ಕಟ್ಟದೇ ಇರುವಂತದ್ದು,
1: ಬಾಯಿ
0: ಕಟ್ಟಲ್ಲ, ಅದೇನೇ ತಿಂದು ತಗೋಬೇಕು ಅನ್ಸುತ್ತೆ. ನಮ್ಗೆ ಬೇಕಾ ಬೇಡವ, ಹಸಿವಿದೆಯೋ ಇಲ್ವ ಅಂತ ನೋಡಲ್ಲ, ತಿನ್ನೋಣ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ನಾಲ್ಗೆಗೆ ಅಂತ ಕೊಡುವಂತದ್ದು, ರುಚಿಗೆ ಅಂತ ಕೊಡುವಂತದ್ದು, ಅದು ಕೂಡ ಮುಖ್ಯ ಕಾರಣ ಆಗತ್ತೆ ನಮ್ಮ ಅಗ್ನಿನ ಹಾಳು ಮಾಡಕ್ಕೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಗೃಹಿಣಿ ರೋಗಕ್ಕೆ ಇನ್ನೊಂದು ಕಾರಣ ಅಂತಂದ್ರೆ, ಈಗ ಜ್ವರ ಬಂದಿರತ್ತೆ ಅಥವಾ ನಿಮಗೆ ಬೇದಿ ಆಗಿರತ್ತೆ, ಆಗಿದ್ದ ಒಂದ್ ಎರಡು ದಿನದಲ್ಲಿ ಏನೋ ಕಾರ್ಯಕ್ರಮ ಬಂತು ಅಂತಂದ್ರೆ ಹೋಗೋದು ಫಂಕ್ಷನ್ ಅಟೆಂಡ್ ಹೋಗ್ತೀವಿ, ಅಲ್ಲಿ ಕೂಡ ಸಿಕ್ಕಾಪಟ್ಟೆ ನಮ್ಗೆ ಬೇಕಾಗಿರೋಕ್ಕಿಂತ ಜಾಸ್ತಿ ಊಟ ಮಾಡೋದು, ಅವಾಗ ಕೂಡ ಅಷ್ಟೆ ಜೀರ್ಣ ಆಗಲ್ಲ. ಬಿಕಾಸ್ ಜ್ವರ ಬಂದಾಗ ಅಥವಾ ಬೇದಿ ಆದಾಗ ನಮ್ಮ ಅಗ್ನಿ ಕಮ್ಮಿ ಆಗಿರತ್ತೆ, ಆದ್ರೆ ನಾವು ಎರಡು ದಿನದಲ್ಲಿ ಅಂತೂ ಚೇತರಿಸ್ಕೊಳಕಾಗಲ್ಲ, ಅಗ್ನಿಗೆ ಸ್ವಲ್ಪ ಸಮಯ ಕೊಡ್ಬೇಕಾಗತ್ತೆ. ಅದ್ರ ಬದಲು ನಾವು ಗುರು ಆಹಾರಗಳನ್ನ ಹಾಕ್ತಾ ಹೋದ್ರೆ ಅದ್ರ ಮೇಲೆ ಜೀರ್ಣ ಆಗಲ್ಲ, ಅದಕ್ಕೆ ನಿಮ್ಗೆ ಅಜೀರ್ಣತೆ ಆಗತ್ತೆ, ಆಮ ಆಗತ್ತೆ, ಮತ್ತೆ ಎಲ್ಲ ಸಮಸ್ಯೆಗಳು ಶುರುವಾಗತ್ತೆ, ಮತ್ತೆ ಈ ಒಂದು ಗೃಹಿಣಿನೂ ಶುರುವಾಗತ್ತೆ. ಇದರಿಂದ ನಿಮ್ಗೆ ತುಂಬಾ ತೊಂದರೆಗಳು ಆಗ್ತಾ ಹೋಗುತ್ತೆ. ಇನ್ನೊಂದು ನಮ್ಮ ಜೀವನ ಶೈಲಿಯಲ್ಲಿ ತಪ್ಪು ಮಾಡೋದೇನು ಅಂತಂದ್ರೆ, ನಮ್ಗಳಿಗೆ ಗೊತ್ತಾಗಲ್ಲ, ಅದು ನಮ್ಮ ವೇಗ ಧಾರಣೆ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ವೇಗ ಧಾರಣೆಗಳು ಅಂತಂದ್ರೆ, ಇವಾಗ ಮೂತ್ರಕ್ಕೆ ಹೋಗೋದಾಗ್ಲಿ ಅಥವಾ ಮಲ ವಿಸರ್ಜನೆ ತಡೆ ಹಿಡಿದುಕೊಳ್ಳೋದು, ನಮಗೆ ಟೈಮ್ ಇಲ್ಲ, ಈ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ, ಅಥವಾ ಜಾಗ ಚೆನ್ನಾಗಿಲ್ಲ, ಜಾಗ ಸರಿಯಿಲ್ಲ ನನಗೆ ಹೋಗಕ್ಕೆ ಅಂತ ಎಷ್ಟೊಂದು ಜನ ನಾವು ಕೆಲಸ ಮಾಡೋರು ಬೆಳಗಿಂದ ಸಂಜೆ ತನಕ ಹೋಗ್ದೇನೆ ಕೂತಿರ್ತೀವಿ, ಅಥವಾ ಬಸ್ ಅಲ್ಲಿ ಓಡಾಡ್ತಿರ್ತೀವಿ, ಅಥವಾ ಟ್ರಾವೆಲಿಂಗ್ ಇರುತ್ತೆ ಕೆಲಸಗಳು, ಅದ್ ಬಂದಾಗ ಅದನ್ನ ತಡೆ ಹಿಡಿತೀವಿ. ಆ ತಡೆ ಹಿಡಿಯೋದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಗ್ನಿನ ಹಾಳು ಮಾಡುತ್ತೆ. ಬಿಕಾಸ್ ನೀವು ತಡೆ ಹಿಡಿದಿರ್ತೀವಿ, ನಾವು ಅದನ್ನ ಹೊರಗಡೆ ಹಾಕಿರಲ್ಲ. ಈಗ ಮೂತ್ರಾರು ಆಗಿರ್ಬೋದು ಅಥವಾ ಮಲ ಆಗಿರ್ಬೋದು, ಅದು ಹೊರಗಡೆ ಹಾಕುವಂತದ್ದು ನಮ್ಮ ಕೆಟ್ಟ ಅಂಶನ ಹೊರಗಡೆ ಹಾಕೋದು ಶರೀರದ. ನಾವು ಅದನ್ನ ಹಾಕದೇ ಇರ್ಬೇಕಾದ್ರೆ ಹೊಸ ಅಂಶಕ್ಕೆ ಜಾಗನೇ ಬರಲ್ಲ. ಸೊ ನಾವು ಮತ್ತೆ ಪೌಷ್ಟಿಕಾಂಶಗಳನ್ನ ತಗೊಳಕ್ ಆಗಲ್ಲ, ಶರೀರಕ್ಕೆ ಜಾಗ ಇರಲ್ಲ. ಆ ವೇಗ ಧಾರಣೆ ಮಾಡೋದು ಕೂಡ ಅಂದ್ರೆ ತಡೆ ಹಿಡಿಯೋದು ಕೂಡ ಒಂದು ಕಾರಣ ಅಗ್ನಿಯನ್ನ ಕಮ್ಮಿ ಮಾಡಕ್ಕೆ. ಆದ್ರೆ ಇದನ್ನ ನಾವ್ಯಾರು ಅಷ್ಟೊಂದು ಗಮನ ನೋಡಿರಲ್ಲ, ಅದಕ್ಕೆ ಗಮನ ಸರಿಸಿರೋದು ಇಲ್ಲ. ಕೆಲಸದ ಒತ್ತಡ ಇರ್ಬೋದು ಅಥವಾ ನಮ್ಗೆ ಸರಿಯಾದ ಜಾಗ ಸಿಗದೇನೆ ಇರ್ಬೋದು, ಅದ್ರ ಕೂಡ ಮಾಡ್ತೀವಿ. ಇದಲ್ದೇನೆ ಮತ್ತೆ ಇನ್ನೊಂದು ಮುಖ್ಯ ಕಾರಣ ಅಂತಂದ್ರೆ, ಈಗ ಆಧುನಿಕ ವಿಜ್ಞಾನ ಅದೇ ಹೇಳುತ್ತೆ, ಐಬಿಎಸ್ಗೆ ಅಥವಾ ಗೃಹಿಣಿಗೆ ಮುಖ್ಯ ಕಾರಣ ಅಂತಂದ್ರೆ ಸ್ಟ್ರೆಸ್,
1: ಒತ್ತಡ.
0: ಕೆಲಸದ ಒತ್ತಡ ತುಂಬಾ ಇದೆ ಈಗಿನ ಜನದಲ್ಲಿ, ತುಂಬಾ ಒತ್ತಡನ ಮನ್ಸಕ್ ತಗೋತಾರೆ. ಮನೆ ಒತ್ತಡನೂ ಇರುತ್ತೆ, ಕೆಲಸದ ಒತ್ತಡನೂ ಇರುತ್ತೆ, ಅದೆಲ್ಲ ಕೂಡ ಅದನ್ನ ತಗೊಂಡಾಗ ಇದು ಅಗ್ನಿ ಇದೆ, ನಿಮ್ಗೆ ಮಂದ ಅಗ್ನಿ ಇದೆ, ನೀವು ದಾರಿ ಮಾಡ್ಕೊಡ್ತಾ ಇದೀರ. ಒಂದ್ ದಿನ ನಿಮ್ಗೆ ಒತ್ತಡ ಜಾಸ್ತಿ ಆಯ್ತು ಅಂತಂದ್ರೆ ನಿಮ್ಗೆ ಎಷ್ಟೊಂದು ಜನ ಕೇಳ್ಬೋದು, ನೀವು ಹೇಳ್ತಾರೆ ಈಗ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಬೇದಿ ಶುರು ಆಗ್ಬಿಡತ್ತೆ, ಭಯಕ್ಕೇನೂ ಬೇದಿ ಶುರು ಆಗ್ಬಿಡತ್ತೆ. ಅದು ಕೂಡ ಎಲ್ಲವೇ ಒಂದು ಆ ಒತ್ತಡದಿಂದನೇ ನಿಮ್ಗೆ ಒಂದು ದಾರಿ ಮಾಡ್ಕೊಡ್ತೀರ, ಅಗ್ನಿನ ಮಂದ ಮಾಡ್ಕೊಡಕ್ಕೆ. ಅದು ಕೂಡ
1: ಮಾನಸಿಕ
0: ಒತ್ತಡದಿಂದ ನಿದ್ರೆ ಸರಿಯಾಗಲ್ಲ, ನಿದ್ರೆ ಸರಿಯಾಗ್ಲಿಲ್ಲ ಅಂತಂದಾಗ ಅಜೀರ್ಣ ಮಾಡಿ ಮತ್ತೆ ನಿಮ್ಗೆ ಗೃಹಿಣಿ ರೋಗನ ಕೊಡುತ್ತೆ. ಹೇಗೆ ಅಂತಂದ್ರೆ ನಿಮ್ ಸೈಕಲ್ ತರ, ನೀವು ಏನೇ ಮಾಡ್ಲಿಲ್ಲ ಅಂತಂದ್ರೂ ಆಹಾರ ಜೀರ್ಣ ಆಗಲ್ಲ, ಕರೆಕ್ಟ್ ಆಗಿ ನೀವು ನಿದ್ದೆ ಮಾಡಲ್ಲ ಅಂತಂದ್ರೂ ಕೂಡ ಅಗ್ನಿನೇ ವ್ಯತ್ಯಾಸ ಆಗೋದು.
1: ಅಗ್ನಿ ಮಂದ ಕಾರಣಗಳಿಂದ ಈ ಒಂದು ತೊಂದರೆಗೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಳ್ತೀರಿ ಡಾಕ್ಟರ್. ಹಾಗಾದ್ರೆ ಈ ಒಂದು ಸಮಸ್ಯೆ ಬಂದಿದೆ ಅವ್ರಿಗಾಗ್ಲೇ, ಗೃಹಿಣಿ ಸಮಸ್ಯೆ ಅಥವಾ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕು ಅನ್ನೋ ಒಂದು ಸಮಸ್ಯೆ ಬಂದಂತವ್ರಿಗೆ ಪರಿಹಾರವಾಗಿ ಏನಿದೆ ಅಂತ ಹೇಳ್ತೀರಿ ಆಯುರ್ವೇದದಲ್ಲಿ?
0: ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಿಧಾನ ಪರಿವರ್ಜನ ಚಿಕಿತ್ಸೆ ಅಂತ ಹೇಳ್ತೇವೆ. ನಿಧಾನ ಪರಿವರ್ಜನ ಅಂತಂದ್ರೆ, ನಿಧಾನ ಅಂತಂದ್ರೆ ಕಾರಣಗಳು, ಯಾವ ಕಾರಣಗಳು ಇಂದ ಕಾಯಿಲೆ ಬರುತ್ತೋ ಅದನ್ನ ಪರಿವರ್ಜನೆ, ಅದನ್ನ ಬಿಟ್ಟು ಅದನ್ನ ಸರಿ ಮಾಡ್ಬಿಟ್ರೆ ನಿಮ್ಗೆ 50-60% ಕಾಯಿಲೆ ಅಲ್ಲೇ ಗುಣ ಆಗತ್ತೆ. ನಿಮ್ಗೆ ಔಷಧಿನೇ ಬೇಡ ಆಕ್ಚುಲ್ ಆಗಿ. ನಿಮ್ಗೆ 50-60% ಗುಣ ಆಗ್ಬೇಕು ಅಂತಂದ್ರೆ, ನಾವ್ ಏನ್ ಕಾರಣಗಳಿಂದ ಈ ಕಾಯಿಲೆ ಬಂದಿರತ್ತಲ್ಲ ಅದನ್ನ ಸರಿಪಡಿಸ್ಕೋಬೇಕು. ಹಾಗೆ ಹೇಳಿದ್ನಕ್ಕೆ, ನಿಮ್ ಆಹಾರದ ಸಮಯವನ್ನೇ ಕರೆಕ್ಟ್ ಮಾಡ್ಕೊಂಡ್ರೆ ನಾವು ಅಷ್ಟೇ ಸಾಕಾಗತ್ತೆ. ನಾವು ಆಹಾರ ತಗೊಳ್ಳೋ ಸಮಯ ಮತ್ತೆ ಆಹಾರ ತಗೊಳ್ಳೋ ಮಾತ್ರ, ಅಂದ್ರೆ ನಾವೆಷ್ಟು ಆಹಾರ ತಗೋಬೇಕು, ನಮ್ಗೆ ಎಷ್ಟು ಬೇಕಾಗತ್ತೋ ಅಷ್ಟನ್ನ ತಗೊಂಡ್ರೆ ಸಾಕಾಗತ್ತೆ ಅನ್ನೋದು ಆ ತಿಳುವಳಿಕೆ ನಮ್ಮಲ್ಲಿ ಬಂದ್ರೆ ಸಾಕಾಗತ್ತೆ. ಆಮೇಲೆ ಇನ್ನೊಂದು ಲೌಲ್ಯತೆ, ನಾ ಹೇಳಿದೆ ಅಂದ್ರೆ ನಾಲ್ಗೆಗೆ ಅಂತ ತಗೋಬಾರ್ದು, ರುಚಿಗೆ ಅಂತ ತಗೋಬಾರ್ದು. ನಮಗೆ ಎಷ್ಟು ನಮ್ಮ ಶರೀರಕ್ಕೆ ಬೇಕಾಗತ್ತಲ್ಲ ಅಷ್ಟೇ ಆಹಾರ ತಗೊಂಡ್ರು ಕೂಡ ನಮ್ಮ ಈ ಗೃಹಿಣಿ ರೋಗನ ತುಂಬಾ ಹಂತದಲ್ಲಿ ಅಗ್ನಿನ ಚೆನ್ನಾಗಿ ಮಾಡ್ಕೋಬಹುದು, ಗೃಹಿಣಿ ರೋಗನು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೊಂದು ಅಂತಂದ್ರೆ, ನಾವು ಹೇಳ್ತೀವಿ ಆಯುರ್ವೇದದಲ್ಲಿ ಪಥ್ಯ ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಈ ಅದು ಗೃಹಿಣಿ ರೋಗದಲ್ಲಿ ಪಥ್ಯದ್ದು ಪ್ರಾಮುಖ್ಯತೆ ಇದೆ, ಅದೇನ್ ಆಹಾರ ತಗೋಬೇಕು ಅಂತ. ಅದಕ್ಕೆ ಒಂದು ಹೇಳಿದಾರೆ ಆಯುರ್ವೇದದಲ್ಲಿ, ಪಥ್ಯ ಅಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವಣಂ ಅಂತಂತ. ಅಂದ್ರೆ ಪಥ್ಯ ಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವಣ ಅಂತಂದ್ರೆ, ನೀವು ಪಥ್ಯ ಮಾಡಿದ್ರೆ ಔಷಧಿ ತಗೊಳ್ಳೋದೇ ಬೇಡ, ಪಥ್ಯದಿಂದನೇ
1: ಮಾಡ್ಕೋಬಹುದು.
0: ಪಥ್ಯ ಅಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವಣ ಅಂತಂದ್ರೆ, ನೀವು ಪಥ್ಯ ಮಾಡ್ದೇನೆ ನೀವು ಎಷ್ಟೇ ಔಷಧಿ ತಗೊಂಡ್ರು ಕೂಡ ನಿಮ್ಮದು ಕಾಯಿಲೆ ಪೂರ್ಣ ರೀತಿಯಲ್ಲಿ ಗುಣ ಆಗಲ್ಲ. ಬರೀ ಔಷಧಿ ತಗೋತಾ ಇರ್ತೀವಿ ಬಟ್ ಕಾಯಿಲೆ ಪೂರ್ಣವಾಗಿ ಹೋಗಲ್ಲ, ಅದಕ್ಕೆ ಬರ್ತಾ ಇರ್ತೀವಿ. ಎಷ್ಟು ಔಷಧಿ ತಗೊಂಡೆ ಒಂದ್ ಸ್ವಲ್ಪ ಸಮಯ ಸರಿ ಆಯ್ತು ಮತ್ತೆ ಸರಿ ಹೋಗ್ಲಿ, ಬಿಕಾಸ್ ನೀವು ಪಥ್ಯನೇ ಮಾಡ್ತಾ ಇಲ್ಲ, ಮೂಲ ಕಾರಣನ ತೆಗಿತಾ ಇಲ್ಲ ಅದಕ್ಕೆ ಅಂತ ಹೇಳ್ತೀವಿ. ಸೊ ಅದನ್ನ ಹೇಳ್ಬೇಕು ಅನ್ನೋದಾದ್ರೆ, ಊಟ ತಿಂಡಿಲಿ ಏನ್ ತಗೋಬೇಕು ಅನ್ನೋದಾದ್ರೆ, ನೀವು ಅಕ್ಕಿನ ತಗೋಬಹುದು, ಆಮೇಲೆ ಹೆಸರು ಕಾಳು

0: ಹೆಸರು ಕಾಳನ್ನ ತಗೊಳ್ಳೋದು ಒಳ್ಳೇದಾಗತ್ತೆ. ಮಜ್ಜಿಗೆ ತುಂಬಾ ಒಳ್ಳೇದು. ಯಾರಿಗೆ ಈ ಪದೇ ಪದೇ ಮಲವಿಸರ್ಜನೆ ಸಮಸ್ಯೆ ಇದೆಯಲ್ಲ ಅವ್ರಿಗೆ ಮಜ್ಜಿಗೆ, ದಿನಾ ಮಜ್ಜಿಗೆ ತಗೊಳ್ಳೋದು ತುಂಬಾ ಒಳ್ಳೇದು ಅವ್ರಿಗೆ. ಅದಲ್ದೇ ದಾಳಿಂಬೆ ಹಣ್ಣು, ದಾಳಿಂಬೆ ಹಣ್ಣು ತುಂಬಾ ಒಳ್ಳೇದು, ಅಗ್ನಿ ಕೂಡ ಜಾಸ್ತಿ ಮಾಡತ್ತೆ, ಮಂದಾಗ್ನಿನ ಕಮ್ಮಿ ಮಾಡತ್ತೆ. ಮತ್ತೆ ಇನ್ನೊಂದು ಅಂತ ಅಂದ್ರೆ ಬಾಳೆಹಣ್ಣು, ಬಾಳೆಹಣ್ಣು ಕೂಡ ತುಂಬಾ ಒಳ್ಳೇದು ಗೃಹಿಣಿ ಇರುವಂತವ್ರಿಗೆ. ಅದಲ್ದೇನೆ ಮತ್ತೆ ಇವ್ರಿಗೆ ಹಸುವಿನ ಹಾಲಕ್ಕಿಂತ ಮೇಕೆ ಹಾಲು ಬರತ್ತಲ್ಲ, ಮೇಕೆ ಹಾಲು ಅವ್ರಿಗೆ ಹಗುರ ಆಗತ್ತೆ, ಡೈಜೆಷನ್ ಮಾಡಕ್ ಈಸಿ ಆಗತ್ತೆ ಅವ್ರಿಗೆ. ಮೇಕೆ ಹಾಲು ತಗೋಬೇಕು, ಜೀರ್ಣಶಕ್ತಿ ಅವಾಗೂ ಸ್ವಲ್ಪ ಜಾಸ್ತಿ ಆಗತ್ತೆ. ಅದಲ್ದೇನೆ ತುಪ್ಪದ ಉಪಯೋಗ ಅಂತೂ ದಿನನಿತ್ಯ 2 ಸ್ಪೂನ್ ಅಟ್ ಲೀಸ್ಟ್ ಇರಬೇಕು, ಅದು ತುಂಬಾ ಒಳ್ಳೇದು. ನಿಮ್ಮ ಅಗ್ನಿನ ಜಾಸ್ತಿ ಮಾಡಕ್ಕೆ ಏನು ಬೇರೆ ತಗೊಳ್ದೇ ಇದ್ರು ತುಪ್ಪ ತಗೊಂಡ್ರು ಕೂಡ ಸಾಕು, ನಿಮ್ಮ ಅಗ್ನಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ದೇನೆ ಆದಷ್ಟು ಬಿಸಿನೀರು ಉಪಯೋಗಿಸೋ ಅಭ್ಯಾಸ, ಅಂದ್ರೆ ಕುಡಿಯೋದಕ್ಕೆ ಬಿಸಿನೀರು ಉಪಯೋಗಿಸೋದು, ಅಥವಾ ಜೀರಿಗೆ ನೀರು ಉಪಯೋಗಿಸೋದು, ಶುಂಠಿ ನೀರು ಉಪಯೋಗಿಸೋದು, ಅಜ್ವೈನ್ ನೀರು ಉಪಯೋಗಿಸೋದು, ಇದನ್ನ ಕೂಡ ಮಾಡ್ಬೇಕು. ಕಷಾಯ ತರ ಮಾಡ್ಕೋಬೇಕಾಗತ್ತೆ, ಏನಿಲ್ಲ, ಒಂದು ಸ್ಪೂನ್ ತಗೊಂಡು ಅರ್ಧ ಮತ್ತು ಮುಕ್ಕಾಲು ಲೋಟ ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಅರ್ಧ ಲೋಟ ಬರೋಷ್ಟು ಮಾಡಿದ್ಕೊಂಡ್ರೆ ಸಾಕಾಗತ್ತೆ. ಅದನ್ನ ತಗೊಳ್ಳೋದು ದಿನ ಅಭ್ಯಾಸ ಇಟ್ಕೋಬೇಕು.
1: ಇಲ್ಲಿ ಬಿಸಿ ನೀರು ಅಂದ್ರೆ ನೀವು ಕುದ್ ಸಾರಿಸಿದ ನೀರು ಅಥವಾ ಬಿಸಿ ಬಿಸಿ ಇರುವಾಗ
0: ಇಲ್ಲ, ಕುದ್ ಸಾರಿಸಿರೋ ನೀರು ತಗೋಬಹುದು, ಕುದ್ ಸಾರಿಸಿರೋ ನೀರು ತಗೋಬಹುದು, ಅದು ಕೂಡ ನಿಮ್ ಜೀರ್ಣಶಕ್ತಿ ಜಾಸ್ತಿ ಮಾಡತ್ತೆ. ಇದರ ಜೊತೆಗೆ ಆದಷ್ಟು ಏಕೆಂದ್ರೆ ನಾವು ಒತ್ತಡ ಅಂತ ಹೇಳಿದ್ನಲ್ಲ, ಶೈಲಿಯಲ್ಲಿ ಯೋಗಾಭ್ಯಾಸ ಮಾಡೋದಾಗ್ಲಿ, ಪ್ರಾಣಾಯಾಮ ಮಾಡೋದಾಗ್ಲಿ, ಕೆಲಸದ ಒತ್ತಡ ಬಿಟ್ಟು ಬೇರೆ ಕ್ರಿಯೆಗಳಲ್ಲಿ ಅವ್ರನ್ನ ಅವರು ಇದು ಮಾಡ್ಕೋಬೇಕಾಗತ್ತೆ. ಈಗ ಏನೋ ಆಟದಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಅದಕ್ಕೆ ಹೋಗೋದಾಗ್ಲಿ, ಸೊ ಅಂತದೆಲ್ಲ ಮಾಡಿದ್ರೆ ಜೀರ್ಣಶಕ್ತಿ ಹಾಗೇನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಲ್ದೇ ಏನ್ ತಗೋಬಾರ್ದು ಅನ್ನೋದಂದ್ರೆ ನಾ ಹೇಳ್ದಂಗೆ ಬೈದ ಪದಾರ್ಥಗಳಾಗಿರ್ಬೋದು ಅಥವಾ ಬೇಕರಿ ಐಟಮ್ಗಳಿರ್ಬೋದು ಅಥವಾ ಇದರಲ್ಲಿ ನಾ ಹೇಳದ್ನಲ್ಲ ಚೆನ್ನಾಗಿ ಕಾಳು ಆಗಿರ್ಬೋದು, ಅದೇ ಕಡಲೆಕಾಳು ಆಗಿರ್ಬೋದು, ರಾಜ್ಮಾ ಆಗಿರ್ಬೋದು, ಅಥವಾ ಉದ್ದು ಕೂಡ ಜಾಸ್ತಿ ತಗೊಳ್ಳಾಗಿಲ್ಲ, ಬಿಕಾಸ್ ಅದು ತುಂಬಾ ಇವಾಗ ದೋಸೆ ಇರಲಿ ಅಭ್ಯಾಸ ತುಂಬಾ ಇದೆ ಎಲ್ಲರಿಗೂ. ಮತ್ತೆ ಆ ಹಿಟ್ಟನ್ನ ಒಳಗಡೆ ಇಟ್ಟು ಫ್ರಿಡ್ಜ್ ಅಲ್ಲಿ ಮತ್ತೆ ಉಪಯೋಗಿಸೋ ಅಭ್ಯಾಸ ಇದೆ, ವಾರಗಟ್ಟಲೆ ಅಭ್ಯಾಸ ಇದೆ, ಅದೆಲ್ಲ ಮಾಡಬಾರ್ದು. ಅದು ಹೋಗ್ತಾ ಹೋಗ್ತಾ ಅದಿನ್ನು ಜೀರ್ಣಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಉದ್ದಿನ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗ್ಬೇಕು. ಅದಲ್ದೇನೆ ಶೀತ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತ ನೀರ್ಗಳಾಗಿರ್ಬೋದು ಅಥವಾ ಫ್ರಿಡ್ಜ್ನ ಐಟಮ್ಗಳಾಗಿರ್ಬೋದು ಅದನ್ನ ಉಪಯೋಗಿಸಬಾರ್ದು, ಅದೆಲ್ಲ ಕಮ್ಮಿ ಮಾಡ್ತಾ ಹೋಗ್ಬೇಕು. ಜೀರ್ಣಶಕ್ತಿಗೆ ಉಪಯೋಗ ಅಂತ ಆಹಾರ ಅಥವಾ ಜಾಸ್ತಿ ಮಾಡುವಂತ ಆಹಾರ ಅಂತಂದ್ರೆ ಬೆಸ್ಟ್ ಆಹಾರ ಅಂತಂದ್ರೆ ಕಿಚಡಿ ಅಥವಾ ಪೊಂಗಲ್ ಅಂತ ಏನ್ ಹೇಳ್ತೀವಿ ಅದನ್ನ ಉಪಯೋಗಿಸ್ಬೇಕು. ಏನಂದ್ರೆ ನಿಮ್ಮ ಹೆಸರು ಕಾಳಿಂದ ಮಾಡ್ಕೋಬಹುದು, ಹೆಸರು ಬೇಳೆಯಿಂದ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬೇಳೆಯಿಂದ ಮಾಡ್ಕೊಂಡಂತ ಕಿಚಡಿ ಅಥವಾ ಪೊಂಗಲ್ ಅಂತ ತಗೋಬೇಕಾಗತ್ತೆ.
1: ಸುಲಭವಾಗಿ ಜೀರ್ಣ ಅದನ್ನ
0: ತಗೋಬೇಕಾಗತ್ತೆ.
1: ಈ ರೀತಿ ಎಲ್ಲ ಪರಿಹಾರ ಮಾಡ್ಕೊಂಡಾಗ ಖಂಡಿತ ಈ ಸಮಸ್ಯೆಯಿಂದ ಹೊರಬರಬಹುದು ಅಂತ ಹೇಳ್ತೀರಾ?
0: ಹೌದು.
1: ಕೊನೆಯದಾಗಿ ಡಾಕ್ಟರ್, ಈ ಒಂದು ಪದೇ ಪದೇ ಮಲವಿಸರ್ಜನೆ ಮಾಡಬೇಕು ಅನ್ನೋ ಸಮಸ್ಯೆಯಿಂದ ಹೊರಬರಬೇಕು ಅನ್ನೋ ನಿಟ್ಟಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಇದೆಲ್ಲ ತೊಂದರೆನ ಹೇಳಿದಾಗೇನೆ ಅಗ್ನಿ ಸಮಸ್ಯೆ, ಅಗ್ನಿ ನೀವು ಎಷ್ಟು ಚೆನ್ನಾಗಿ ಇಟ್ಕೋತಿರೋ ಅಷ್ಟು ನಿಮಗೆ ಈ ಮಲವಿಸರ್ಜನೆ ತೊಂದರೆ ಬರಲ್ಲ. ಅಗ್ನಿ ನಮ್ ಇಟ್ಕೋಬೇಕು ಅನ್ನೋದಾದ್ರೆ ನಿಮ್ಮ ಆಹಾರ ಶೈಲಿಯನ್ನು ಮತ್ತೆ ನಿಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರು ಕೂಡ ಸಾಕಾಗತ್ತೆ. ನೋಡ್ಕೊಂಡು ತಿನ್ನೋದನ್ನ, ಮಿತವಾಗಿ ತಿನ್ನೋದ, ಎಷ್ಟು ಬೇಕು ನಮ್ಮ ಶರೀರಕ್ಕೆ ಅಷ್ಟು ತಿನ್ನೋದು, ಸಮಯ ನೋಡ್ಕೊಂಡು ತಿನ್ನೋದು, ಇದನ್ನಿಷ್ಟು ಮಾಡಿದ್ರೂ ಸಾಕು. ನಿಮಗೆ ಇಂಥ ದೊಡ್ಡ ಕಾಯಿಲೆ ಬಂದು ನೀವು ಕಷ್ಟಪಡೋದಕ್ಕಿಂತ ಪದೇ ಪದೇ ಮಲವಿಸರ್ಜನೆ ಆಗಿ ಸುಸ್ತಾಗಿ ನಿಮಗೆ ರಕ್ತಹೀನತೆ ಆಗಿ ತೂಕ ಕಮ್ಮಿ ಆಗೋ ಆ ತೊಂದರೆಗಿಂತ ಇದಿಷ್ಟು ತೊಂದರೆಗಳಿಗೆ ಒಂದೇ ಒಂದು ನಿಮಗೆ ಪರಿಹಾರ ಅಂತಂದ್ರೆ ಸಮಯವಾಗಿ ಊಟ ಮಾಡೋದು ಮತ್ತೆ ಮಿತವಾಗಿ ಊಟ ಮಾಡೋದು, ಆಹಾರ ತಗೊಳ್ಳೋದು, ಮತ್ತೆ ಅಗ್ನಿಯನ್ನ ಸುರಕ್ಷಣೆ ಮಾಡುವಂತದ್ದು ಹೇಳಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಒಳ್ಳೇದು. ಡಾಕ್ಟರ್ ತೇಜಸ್ವಿನಿ ಭಟ್ ಅವರೇ, ತಾವು ಇದುವರೆಗೂ ಈ ಒಂದು ಪದೇ ಪದೇ ಮಲವಿಸರ್ಜನೆ ಮಾಡುವಂತಹ ಈ ಸಮಸ್ಯೆ, ಗೃಹಿಣಿ ಅನ್ನೋ ಒಂದು ಸಮಸ್ಯೆಗೆ ಏನ್ ಕಾರಣ, ಯಾಕೆ ಬರುತ್ತೆ, ಇದ್ರ ಲಕ್ಷಣಗಳು ಹೇಗಿರುತ್ತೆ, ಇದನ್ನ ನಾವು ಖಂಡಿತ ನಾವು ಸರಿಪಡಿಸ್ಕೊಳ್ಬಹುದು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಹಾಗೆ ಯಾವ ಸಮಯದಲ್ಲಿ ತಿನ್ಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು, ಹಾಗೇನೆ ಯಾವ್ಯಾವ ಆಹಾರ ತಗೊಂಡಾಗ ನಾವು ಅಗ್ನಿಯನ್ನ ಚೆನ್ನಾಗಿ ಇಟ್ಕೋಬಹುದು, ಹಾಗೆ ನಮ್ಮ ಅಗ್ನಿ ಕಡಿಮೆ ಆಗೋದಕ್ಕೆ ಮಂದವಾಗೋದಕ್ಕೆ ಏನೇನ್ ಕಾರಣ ಆಗುತ್ತೆ, ಯಾವ ಆಹಾರ ತಗೊಂಡಾಗ ಆಗುತ್ತೆ, ಈ ಕುರಿತಂತೆ ವಿಸ್ತೃತ ಮಾಹಿತಿ ತಿಳಿಸಿದ್ರ, ಹಾಗೆ ಮಾನಸಿಕ ಒತ್ತಡ ನಾವು ಕಡಿಮೆ ಮಾಡ್ಕೊಳ್ಳೋ ನಿಟ್ಟಲ್ಲಿ ನಾವು ಯೋಗ ಪ್ರಾಣಾಯಾಮಗಳನ್ನ ಮಾಡ್ಕೊಳ್ಳೋದು, ಒಂದು ಚಟುವಟಿಕೆ ಬೇರೆ ಬೇರೆ ನಮಗೆ ಖುಷಿ ಕೊಡುವಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋದು, ಇದನ್ನೆಲ್ಲ ಮಾಡ್ಕೊಂಡಾಗ ಖಂಡಿತ ಈ ಸಮಸ್ಯೆಯಿಂದ ಹೊರಬರಬಹುದು ಅಂತ ತಿಳಿಸಿದಿರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: IBS ಅಂದರೆ ಪದೇ ಪದೇ ಮಲವಿಸರ್ಜನೆ ಆಗುವುದು. ಈ ಕುರಿತು ಇದುವರೆಗೂ ಶಿವಮೊಗ್ಗದ ಆಯುರ್ವೇದ ತಜ್ಞರಾದ ಡಾಕ್ಟರ್ ತೇಜಸ್ವಿನಿ ಡಿ ಭಟ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶಿಲ್ಪಾ HM. ಇದು ಇಂದಿನ ಆರೋಗ್ಯ ಕಾರ್ಯಕ್ರಮ.

ತಾಲೂಕು ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 8:58 ಸೆಕೆಂಡುಗಳು.

ಕೇಳುಗರೆ ಗಮನಿಸಿ, ನಮನಿಲಯದಿಂದ ಈ ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಕಾಡಿ. ಗಾದೆಗಳ ಕುರಿತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಉತ್ತರಗಳನ್ನು ನಮ್ಮ ಶ್ರೋತೃಗಳು ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಕಳಿಸುವ ಮೂಲಕ ಭಾಗವಹಿಸಬಹುದಾಗಿದೆ. 11 ಗಂಟೆಗೆ ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:30ಕ್ಕೆ ಸೇವಾ ಮಾಹಿತಿ, ನಂತರ ಮಧುರವಾದಂತಹ ಭಾವಗೀತೆಗಳು ಬಿತ್ತರವಾಗಲಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾ ನಾಯಕ್ ಮತ್ತು ತಂಡದವರಿಂದ ಕೋಲಾಟದ ಪದಗಳು ಆಲಿಸಬಹುದು. ಮಧ್ಯಾಹ್ನ 1:20ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 2:40ಕ್ಕೆ ಭಾವಗೀತೆಗಳು, ಇದರಲ್ಲಿ ಕೆಎಸ್ ನರಸಿಂಹಸ್ವಾಮಿ, ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಎಂ ಗೋಪಾಲಕೃಷ್ಣ ಅಡಿಗ ಮತ್ತು ಕುವೆಂಪು ಅವರು ರಚಿಸಿರುವಂತಹ ಕವನಗಳನ್ನು ಆಲಿಸಬಹುದು. 3 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿ ಭಾಗ 1 ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ಶಭಾನಾ ಬಾನು. ರಾತ್ರಿ 7:45 ಹಾಗೂ 8:00 ಚಿತ್ರಗೀತೆಗಳು, 9:15 ಭಾವಗೀತೆಗಳು ಪ್ರಸಾರವಾಗಲಿದೆ. ಇದರಲ್ಲಿ ದರಾ ಬೇಂದ್ರೆ, ದೊಡ್ಡ ರಂಗೇಗೌಡ ಹಾಗೂ ಬಿಎಂ ಶ್ರೀಕಂಠಯ್ಯ ಅವರು ರಚಿಸಿರುವಂತಹ ಕವನಗಳನ್ನು ಆಲಿಸಬಹುದು. 9:30 ಯಕ್ಷಗಾನ ಪ್ರಸಂಗ ವಾಲಿ ಮೋಕ್ಷ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಎಸ್ಎನ್ ನಾಯಕ್ ಮತ್ತು ತಂಡದವರು. ಇನ್ನು ಬೆಂಗಳೂರು ಕೇಂದ್ರದಿಂದ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50 ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಮೂಡಿಬರಲಿದೆ.
1: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು

0: ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳುಗರೇ, ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481572600 ಈ ಬೆಳಗ್ಗೆ 9:45 ಒಳಗಾಗಿ ನಮಗೆ ಕಳಿಸಬೇಕಾಗತ್ತೆ. ಅದೇ ರೀತಿಯಲ್ಲಿ ಈ ಒಂದು ವಾಟ್ಸಪ್ ಸಂಖ್ಯೆಗೆ 10 ಗಂಟೆಗೆ ಪ್ರಸಾರವಾಗಲಿರುವಂತಹ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಗಾದೆಗಳ ಕುರಿತು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಉತ್ತರಗಳನ್ನು ಈ ಒಂದು ಸಂಖ್ಯೆಗೆ ಕಳಿಸುವ ಮೂಲಕ ನೀವು ಕೂಡ ಭಾಗವಹಿಸಬಹುದು.

ಎಲ್ಲರಿಗೂ ಕೂಡ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ದಿನ ನಿಮ್ಮ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಕೇಳುಗರೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಎಂದಿನಂತೆ ಈ ದಿನದ ವಿಶೇಷತೆ ಏನು, ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಶತ್ರುಗಳೇ, ಹಾಡುಗಳ ಜೊತೆ ಜೊತೆಯಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ಆರಂಭದಲ್ಲಿ ಹೇಳಬೇಕು ಅಂದರೆ, ಶ್ರೋತೃಗಳೇ, ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಜನ್ಮದಿನದ ಸಂಭ್ರಮ. ಈ ದಿನ ದಕ್ಷಿಣ ಕನ್ನಡದ ಕಿರಾಡಿಯಿಂದ ಬಂದು ತಮ್ಮ ವಿಶಿಷ್ಟ ಕಥಾ ಹಂದರ ಮತ್ತು ಮಣ್ಣಿನ ಸೊಗಡಿನ ಅಭಿನಯದ ಮೂಲಕ ಭಾರತೀಯ ಚಿತ್ರರಂಗವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದವರು ರಿಷಬ್ ಶೆಟ್ಟಿಯವರು. ಕಿರಿಕ್ ಪಾಟಿ ಮೂಲಕ ನಿರ್ದೇಶನದಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿದ್ರು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಕೂಡ ಸದ್ದು ಮಾಡಿದಂತಹ ಚಿತ್ರ ಯಾವುದು ಹೇಳಿ? ಖಂಡಿತ ಕಾಂತಾರ. ಕಾಂತಾರದ ಮೂಲಕ ಕರಾವಳಿಯ ದೈವಾರಾಧನೆಯನ್ನ ವಿಶ್ವಕ್ಕೆ ಪರಿಚಯಿಸಿದ್ರು. ಸರಳತೆ ಮತ್ತು ಸೃಜನಶೀಲತೆಯೇ ಇವರ ಗೆಲುವಿನ ಮಂತ್ರ ಅಂತ ಹೇಳ್ಬೋದು. ಇಂತಹ ಪ್ರತಿಭಾವಂತ ಕಲಾವಿದರಿಗೆ ನಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳು ರಿಷಬ್ ಶೆಟ್ಟಿ ಅವರಿಗೆ ಅಂತ ಹೇಳ್ತಾ ಈಗ ಅವರ ನಿರ್ದೇಶನದ ಒಂದು ನಟಿಸಿರುವಂತಹ ಕಾಂತಾರ ಚಿತ್ರದ ಗೀತೆಯನ್ನ ಕೇಳ್ತಲೇ ಇದ್ರೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವು ಕೂಡ ಪೂರ್ಣಗೊಳ್ಳಲ್ಲ ಅಂತ ಹೇಳ್ತಾ ಇದೀಗ ಮೂಡಿ ಬರ್ತಾ ಇದೆ. ಕಾಂತಾರ ಸಿನಿಮಾ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೀ ವಿಘ್ನೇಶ್ ಅವರು. ಸಂಗೀತ ಸಂಯೋಜನೆ ಬಿ ಅಜನೇಶ್ ಲೋಕನಾಥ್.

ಸ್ಟುಡಿಯೋ ಸಮಯ 9:12. ಶ್ರೋತೃಗಳೇ, ಅದೇ ರೀತಿಯಲ್ಲಿ ಭಾರತೀಯ ಕ್ರಿಕೆಟ್ನ ಕ್ಯಾಪ್ಟನ್ ಕೋಲ್ MS ಧೋನಿ ಅವರ ಜನ್ಮದಿನದ ಸಂಭ್ರಮ ಕೂಡ ರಾಂಚಿಯ ಸಣ್ಣ ಪಟ್ಟಣದಿಂದ ಬಂದು ತಮ್ಮ ಅದ್ಭುತ ನಾಯಕತ್ವ ಮತ್ತು ವಿಕೆಟ್ ಕೀಪಿಂಗ್ ಕೌಶಲ್ಯದಿಂದ ವಿಶ್ವ ಕ್ರಿಕೆಟ್ನಲ್ಲಿ ಒಂದು ಅಳಿಸಲಾಗದ ಛಾಪನ್ನು ಮೂಡಿಸಿದವರು ಧೋನಿ ಅಂತ ಹೇಳಿದರೆ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ICC ಮೂರು ಪ್ರಮುಖ ಟ್ರೋಫಿಗಳನ್ನು ಭಾರತಕ್ಕೆ ತಂದುಕೊಟ್ಟಂತಹ ನಾಯಕ ಇವರು. ಆ ಒಂದು ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿ ಯುವಕರಿಗೆ ಒಂದು ದೊಡ್ಡ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇವರು ಅವರ ಒಂದು ಕ್ರೀಡಾ ಸಾಧನೆಗಾಗಿ ಧೋನಿ ಅವರಿಗೆ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಹಾಗೂ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರಿಗೆ ನೀಡಿ ಗೌರವಿಸಲಾಗಿದೆ. ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಈಗ ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. MS ಧೋನಿ ಚಿತ್ರದ

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ನಲ್ಲಿ ಮೂಡಿ ಬರುತ್ತಿರುವಂತಹ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. ಕೇಳುಗರೆ, ಈ ದಿನ ಮತ್ತೊಂದು ವಿಶೇಷತೆ ಇದೆ. ಏನ್ ಗೊತ್ತಾ, ಇವತ್ತು ಜುಲೈ 7 ಆಗಿರೋದ್ರಿಂದ ವಿಶ್ವ ಚಾಕ್ಲೇಟ್ ದಿನ ಕೂಡ. ಬಾಯಲಿಟ್ರೇ ಕರಗುವಂತಹ, ಮನಸ್ಸಿಗೆ ಸಿಹಿ ನೀಡುವಂತಹ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅಲ್ಪ 100ರಲ್ಲಿ 0.1

ಪರ್ಸೆಂಟ್ ಅಷ್ಟು ಜನ ಇಷ್ಟಪಡೋದಿಲ್ಲ, ಯಾಕಂದರೆ ಶುಗರ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಅದರಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಚಾಕ್ಲೇಟ್ನ ಇಷ್ಟಪಟ್ಟೇ ಪಡ್ತಾರೆ. ಅದೇ ರೀತಿಯಲ್ಲಿ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕೂಡ ಎಲ್ಲರೂ ಕೂಡ ಇಷ್ಟಪಡುವಂತಹ ಈ ಚಾಕ್ಲೇಟ್ ಕೇವಲ ಒಂದು ಸಿಹಿ ಪದಾರ್ಥ ಅಂತ ನಾವು ಭಾವಿಸ್ತೇವೆ, ಅದು ಒಂದು ಪ್ರೀತಿ ಮತ್ತು ಸಂತೋಷದ ಸಂಕೇತ ಅಂತಲೇ ನಾವು ತಿಳ್ಕೊಬೇಕಾಗತ್ತೆ. ಇತಿಹಾಸದ ಪುಟಗಳನ್ನು ತಿರುಗಿದರೆ ನಮಗೆ 1550 ಇಸ್ವಿಯಲ್ಲಿ ಇದೇ ದಿನದಂದು ಜುಲೈ 7 ಯುರೋಪ್ನಲ್ಲಿ ಮೊದಲ ಬಾರಿಗೆ ಚಾಕ್ಲೇಟ್ ಪರಿಚಯ ಆಯಿತು ಅಂತ ಕೂಡ ಹೇಳಲಾಗುತ್ತೆ. ಒತ್ತಡದ ಜೀವನದಲ್ಲಿ ಸ್ವಲ್ಪ ಸಿಹಿಯಾದ ವಿರಾಮ ಬೇಕೆಂದಾಗ ನಮಗೆ ನೆನಪಾಗೋದು ಯಾವುದೇಳಿ, ಚಾಕ್ಲೇಟ್. ಬನ್ನಿ ಇವತ್ತಿನ ನಮ್ಮ ಚಿತ್ರಗೀತೆಗಳ ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಸಿಹಿಯಾದ ಕ್ಷಣದಲ್ಲಿ ಒಂದು ನೆಚ್ಚಿನ ಒಂದು ಮಧುರವಾದಂತಹ ಗೀತೆಯನ್ನು ಕೇಳೋಣ ಅಂತ ಹೇಳ್ತಾ ಬೆಲ್ ಬಾಟಮ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ಯೋಗರಾಜ್ ಭಟ್ ಅವರು.

ಸ್ಟುಡಿಯೋ ಸಮಯ 9:27. ಕೇಳುಗರೆ, ಈ ದಿನ 11 ಗಂಟೆಗೆ ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಈ ದಿನ ವಿಶೇಷವಾಗಿ ನಟ ಅಥವಾ ನಟಿಯರ ಕುರಿತು ಹಾಡುಗಳನ್ನು ಹಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಆದರೆ ಇವತ್ತು

ವಿಶ್ವ ಕ್ಷಮೆ ದಿನ ಕೂಡ ಇದೆ. ಹಾಗಾಗಿ ನಮ್ಮ ಶ್ರೋತೃಗಳು ಕೂಡ ಕಳಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ಜುಲೈ 7 ವಿಶ್ವ ಕ್ಷಮಾ ದಿನ ಅಂತ ಹೇಳಿದ್ರೆ ನಾವು ಕ್ಷಮೆ ಕೇಳ್ತೀವಲ್ಲ, ಫರ್ಗಿವ್ಸ್. ಅಂದರೆ ನಾವು ಪ್ರತಿಯೊಬ್ಬರು ಬದುಕಿನಲ್ಲಿ ಒಂದು ಸುಂದರ ಕನಸಿನ ಜಗತ್ತನ್ನು ಕಾಣ್ತೀವಿ. ಆ ಜಗತ್ತಿನಲ್ಲಿ ಜಗಳಗಳಿಲ್ಲ, ಕಹಿ ನೆನಪುಗಳಿಲ್ಲ, ಎಲ್ಲೆಲ್ಲೂ ಶಾಂತಿ ಪ್ರೀತಿ ಮಾತ್ರ ಇರಬೇಕು ಎಂಬುದು ನಮ್ಮೆಲ್ಲರ ಬಯಕೆ. ಆದರೆ ಆ ಸುಂದರ ಕನಸು ನನಸಾಗಬೇಕಾದ್ರೆ ನಮ್ಮಲ್ಲಿರಬೇಕಾದಂತಹ ಅತ್ಯಂತ ದೊಡ್ಡ ಶಕ್ತಿ ಯಾವುದು ಗೊತ್ತಾ? ಅದುವೇ ಕ್ಷಮೆ. ಯಾರು ತಪ್ಪು ಮಾಡಲ್ಲ ಹೇಳಿ? ಪ್ರತಿಯೊಬ್ಬರು ಕೂಡ ತಪ್ಪು ಮಾಡೇ ಮಾಡ್ತಾರೆ. ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಮನುಷ್ಯ ಆಗಿರಲ್ಲ ದೇವರು ಅಂತಲೇ ಹೇಳಲಾಗತ್ತೆ. ಆದರೆ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಯಾರ ಮೇಲಾದರೂ ಕೂಡ ಕೋಪ ಇದ್ದರೆ ಅಥವಾ ಯಾರನ್ನಾದರೂ ಕೂಡ ನಾವು ದ್ವೇಷಿಸ್ತಾ ಇದ್ದರೆ ಆ ಕಹಿ ನಮ್ಮ ಕನಸಿನ ಜಗತ್ತನ್ನು ಮಸುಕಾಗತ್ತೆ, ಮಸುಕು ಮಾಡುತ್ತೆ. ಇವತ್ತು ಆ ಹಳೆಯ ಕಹಿಗಳನ್ನು ತೊರೆದು ಕ್ಷಮೆಯ ಮೂಲಕ ನಿಮ್ಮ ಕನಸಿನ ಜಗತ್ತನ್ನು ಮತ್ತೆ ಹಸನಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ 11 ಗಂಟೆ ಚಿತ್ರಲಹರಿ ನೀರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶ್ವ ಕ್ಷಮಾ ದಿನ ಅಂತ ಇರುತ್ತೆ. ಯಾರಾದರೂ ಕೂಡ ಹೇಳ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅಂತ ಅರ್ಥ. ನೀವು ಇಂಡೈರೆಕ್ಟ್ ಆಗಿ ನಮ್ಮ ಒಂದು ನಿಲಯದ ಮೂಲಕ ಇನ್ನು ಕ್ಷಮೆಯನ್ನು ಇದು ಮಾಡ್ಕೊಬೋದು, ಈ ರೀತಿಯಲ್ಲಿ ಭಾವನೆಗಳನ್ನು ಹಂಚ್ಕೊಬೋದು ಅಂತ ಹೇಳ್ತಾ ನಮ್ಮ ದೂರವಾಣಿ ಸಂಖ್ಯೆ 11 ಗಂಟೆಗೆ ಪ್ರಸಾರವಾಗುವಂಥ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಆ ಒಂದು ವಿಷಯದ ಕುರಿತು ನಾವು ನೀವು ಮಾತಾಡೋಣ ಅಂತ ಹೇಳ್ತಾ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 08282220074ಕ್ಕೆ ಕರೆ ಮಾಡಿ 11 ಗಂಟೆಗೆ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಮಿಕ್ಸ್ ಮೆಲಡಿ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ಕಿರಿಕ್ ಪಾರ್ಟಿ ಚಿತ್ರದ ಈ ಗೀತೆ ಹಾಡಿದ್ದಾರೆ ಬಿಜೆ ಭಾರತ್, ಇಂದು ನಾಗರಾಜ್ ಹಾಗೂ ಸಂಗಡಿಗರು.

0: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂ ಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ಕೇಳುಗರೆ, ಇಲ್ಲಿಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇನ್ನು ಮುಂದೆ ಮಧುರವಾದಂತಹ ಭಾವಗೀತೆಗಳು ಪ್ರಸಾರವಾಗಲಿದ್ದು 10 ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಗಾದೆಗಳ ಕುರಿತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನಲಿ ಗೆಳತಿ ನಂದಿನಿ ವೈಬಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಮಧುರವಾದಂತಹ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕಾವ್ಯಾನಂದ ಅವರ ಕವನ, ನಂತರ ಶರತ್ ಕಲ್ಕೋಡ್ ಅವರ ಕವನಗಳನ್ನು ಕೇಳೋಣ.

ಗುಡಿಬಂಡೆ ಪೂರ್ಣಿಮಾ ಅವರು ರಚಿಸಿರುವಂತಹ ಕವನವನ್ನು ಕೇಳಿದಿರಿ, ರಾಜಮ್ಮ ಕೇಶವಮೂರ್ತಿ ಅವರ ಧ್ವನಿಯಲ್ಲಿ. ಸ್ಟುಡಿಯೋ ಸಮಯ 9:51. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮಗಳನ್ನು. ಶ್ರೋತೃಗಳು, ಬೆಳಗ್ಗಿನಿಂದ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಬೋಪ ವೆಂಕಟೇಶ್ ಅವರು ಕೂಡ ಕಳಿಸಿದ್ದಾರೆ. ವಿಶ್ವ ಕ್ಷಮಾ ದಾನ ದಿನದ ಮನುಷ್ಯ ತಪ್ಪು ಮಾಡೋದು ಸಹಜ, ಕ್ಷಮಿಸೋದು ದೈವತ್ವ, ಎಲ್ಲರನ್ನ ಕ್ಷಮಿಸಿ ಬಿಡೋಣ, ಮನಸ್ಸಿನ ಭಾರವನ್ನು ಇಳಿಸೋಣ, ದ್ವೇಷದ ಭಾರ ಇಳಿಸಿ ಪ್ರೀತಿಯ ಹಾದಿ ಹಿಡಿಯೋಣ ಅಂತಲೂ ಕೂಡ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಆಕಾಶವಾಣಿ ಇಂದಿನ ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಯಾಗ್ರಾಜ್ ಬಗ್ಗೆ ಮಾಹಿತಿ, ಕಜ್ಜಿಗೆಯವರ ಕಥನದಲ್ಲಿ ನಾವೇ ನಿರ್ಮಿಸಿಕೊಂಡ ಜಾತಿ ಧರ್ಮದ ಭೇದವನ್ನು ಮಾಡಿ ಜಗಳ ಮಾಡ್ತಾ ಇದ್ದೇವೆ, ಅದನ್ನು ಮರೆತು ಬಾಳೋಣ, ಕಿವಿಮಾತು ಹೇಳಿದರು ಚೆನ್ನಾಗಿತ್ತು ಅಂತಲೂ ಕೂಡ ಕಳಿಸಿದ್ದಾರೆ. ಸಲ್ಮಾ ಟೀಚರ್ ತರೀಕೆರೆಯಿಂದ ಕಜ್ಜಿಗೆಯವರ ಮಾತು ಮನಮುಟ್ಟುವಂತಿತ್ತು, ಅವರ ಧ್ವನಿಯೂ ಕೂಡ ಅದೇ ರೀತಿಯಲ್ಲಿದೆ. ಕಜ್ಜಿಗೆಯವರು ಅದು ಹೇಳುವಂಥ ಶೈಲಿ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ, ಗಂಗಾವತಿಯಿಂದ ಈರಣ್ಣ ಅವರು, ವಿಜಯಶ್ರೀ ಅವರು ಕೂಡ ಕಳಿಸಿದ್ದಾರೆ. ಬದುಕು ಚಟಕಾಬಂಡಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಉತ್ತಮ ಮಾಹಿತಿ ತುಂಬಿತ್ತು. ಏನೇ ಬಂದರೂ ಕುಗ್ಗದೆ ಮುನ್ನಡೆದರೆ ಎಲ್ಲವೂ ಕೂಡ ಸಾಧ್ಯ ಎನ್ನುವ ಸತ್ಯ ಎನ್ನುವುದು ಸತ್ಯ ಮೇಡಮ್. ಉತ್ತಮ ಕಾರ್ಯಕ್ರಮ ಇದು. ದಾವಣಗೆರೆಯಿಂದ ಚಂದ್ರಿಕಾ ನೀಲಗೊಂಡೆ ಅವರು ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್

ಪ್ರವೀಣ್ ಅವರು ಕೂಡ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು. ಆರೋಗ್ಯ ಕಾರ್ಯಕ್ರಮವೂ ಕೂಡ ತುಂಬ ಅದ್ಭುತವಾಗಿತ್ತು. ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ, ಮಲಬದ್ಧತೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಏಳು ಮುಕ್ಕಾಲಿಗೆ ಮೂಡಿಬಂತಹ ಚಿತ್ರಗೀತೆಗಳು ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಕಾಣಿಕರ ವಿಜಯ್ ಕುಮಾರ್ ಅವರು ಕೂಡ ವಿಶ್ವ ಚಾಕ್ಲೇಟ್ ಮತ್ತು ವಿಶ್ವ ಕ್ಷಮಾದಾನ ದಿನಾಚರಣೆಯ ಶುಭಾಶಯಗಳು. ಬೆಳಗ್ಗೆ ಸರ್ ಭಟ್ ಸರ್ ಅವರು ನಡೆಸಿಕೊಟ್ಟ ಸಂದರ್ಶನ ಅರ್ಥಪೂರ್ಣವಾಗಿತ್ತು. ಬದುಕು ಜಟಕಾಬಂಡಿ ಕಾರ್ಯಕ್ರಮ ಸೂಪರಾಗಿತ್ತು. ಆರೋಗ್ಯ ಕಾರ್ಯಕ್ರಮ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತಲೂ ಕೂಡ ಕಳಿಸಿದ್ದಾರೆ. ಇನ್ನು ಯಾರಿದು ಮಹೇಶ್ವರಿ ಕಾಗೆ ಹಳ್ಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಓಕೆ, ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರ ಸಂದೇಶವು ಕೂಡ ಬಂದಿದೆ. ಇನ್ನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಏಳು ಕಾಲಿಗೆ ಮುಡಿ ಬಂದಂತಹ ಬದುಕು ಜಟಕಾಬಂಡಿ ಸಾಧಕರ ಜೊತೆಗೆ ಸಂದರ್ಶನ ಕಾರ್ಯಕ್ರಮ ಚೆನ್ನಾಗಿತ್ತು ಹೇಳಿ, 45ಕ್ಕೆ ಮೂಡಿ ಬಂದಂತಹ, ಓ 7:45 ಮೂಡಿ ಬಂದಂತಹ ಚಲನಚಿತ್ರ ಸೊಗಸಾಗಿತ್ತು. ಆಯುರ್ವೇದ ವೈದ್ಯರೊಂದಿಗೆ ಸಂದರ್ಶನ ಎಲ್ಲವೂ ಕೂಡ ಉತ್ತಮವಾಗಿತ್ತು. ಮಿಕ್ಸ್ ಮೇಲೆ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗದಿಂದ ಶರಾವತಿ ಕಾವ್ಯ ಶಾನ್ ಭೋಗರ ಮತ್ತು ಮನೆಯವರು ಕಳಿಸಿದ್ದಾರೆ. ಮೇಡಮ್ ಹೇಗಿದ್ದೀರಾ? ಸೂಪರಾಗಿದ್ದೀವಿ, ನೀವು ಹೇಗಿದ್ದೀರಾ? ಎಲ್ಲರೂ ಈ ದಿನ ಆಕಾಶವಾಣಿಯಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮ ಸೂಪರಾಗಿತ್ತು. ಕಜ್ಜಿಗೆಯವರ ಕಥೆ ತುಂಬ ಇಷ್ಟ ಆಯಿತು. ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತೇಜಸ್ವಿನಿ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ IBS, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಉಳ್ಳ ವಿಷಯವನ್ನು ನಮಗೆ ತಿಳಿಸ್ಕೊಟ್ರು. ಶಿಲ್ಪಾ ಅವರು ಕೂಡ ಉತ್ತಮವಾದಂತಹ ಪ್ರಶ್ನೆಯನ್ನು ಕೊಟ್ಟರು, ನೀಡಿದರು. ಆಹಾರವನ್ನು ಹೇಗೆ ತೆಗೆದುಕೊಳ್ಬೇಕು, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಯಾವ ರೀತಿ ಸೇವಿಸಬೇಕು ಎಂಬುದರ ಒಂದು ಮಾಹಿತಿಯನ್ನು ತಿಳಿಸಿದರು ಅಂತ ಕಳಿಸಿದ್ದಾರೆ. ಇನ್ನು ಮಯೂರ್ ಕೋಟಿ ಜನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾಫಿ ಆಯಿತು ಒಳಗೆ, ಇನ್ನು ಕಾಫಿ, ಓಕೆ. ಇನ್ನು BH ಆಂಜನೇಯ ಅವರು ಕೂಡ ಕಳಿಸಿದ್ದಾರೆ, ವೆಲ್ಕಮ್, ಎಲ್ಲ ಮಿಕ್ಸ್ ಮೆರಳಿ ಕಾರ್ಯಕ್ರಮ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಕಳಿಸಿದ್ರೆ, KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಕತೆ ಹೋಬಳಿಯಿಂದ ಕಳಿಸಿದ್ದಾರೆ. ಮಮತಾ ಭದ್ರಾವತಿಯಿಂದ ಗುಡ್ ಮಾರ್ನಿಂಗ್, ಮಿಕ್ಸ್ ಮೆಲಡಿ ಹಾಡುಗಳೆಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ, ಮಳೆಗಾಲ ಆನಂದ ತಂದಿದೆ ಇವತ್ತು ನಮ್ಮ ಶಿವಮೊಗ್ಗ ಸೈಡ್ ಎಲ್ಲ ಅನೇಕ ಶಾಲೆಗಳಲ್ಲಿ ರಜೆಯನ್ನು ಘೋಷಿಸಲಾಗಿದೆ. ಅನೇಕ ಜಿಲ್ಲೆಗಳಲ್ಲೂ ಕೂಡ ರಜೆ ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ಘೋಷಿಸಲಾಗಿದೆ. ಎಲ್ಲ ಮಕ್ಕಳು ಕೂಡ ಬೆಚ್ಚಗೆ ಮನೆಗಿರಿ, ಓದ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಮಳೆ ಇನ್ನು ಗೀತಾರಾಧನಾ ಕಾರ್ಯಕ್ರಮದಲ್ಲಿ ತ್ರಿವೇಣಿ ಸಂಗಮದ ಬಗ್ಗೆ ಮಾಹಿತಿ, ಎಲ್ಲ ಬದುಕು ಚಟಕ ಬಂಡಿ ಪ್ರತಿಯೊಂದು ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಕಳಿಸಿದರೆ. ಸದಾಶಿವಪ್ಪ ಮಣ್ಣುಘಟ್ಟದಿಂದ, ನಮಸ್ತೆ ಮೇಡಮ್, ಈ ದಿನ ವೈದ್ಯರ ಸಂದರ್ಶನ ತುಂಬ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಓಕೆ. ಶಾರದಾ ಚಿಕ್ಕಪ್ಪ ರಾಮೇಶ್ವರದಿಂದ, ಹೇಗಿದ್ದೀರಾ ಅಂತ ಕಳಿಸಿದರೆ, ಸೂಪರಾಗಿದ್ದೀವಿ, ಭಾವಗೀತೆ ಇಷ್ಟ ಆಯಿತು, ಚಿತ್ರಗೀತೆ ಭಾವಗೀತೆ ಕಾರ್ಯಕ್ರಮವನ್ನು ತಪ್ಪದೇ ಆಲಿಸ್ತಾ ಇದ್ದೀವಿ, ನೀವು ಕೂಡ ತಪ್ಪದೇ ಕೇಳ್ತೀರಾ ಅಂತ ನಮಗೂ ಕೂಡ ಗೊತ್ತು. ನಮ್ಮ ಶ್ರೋತೃ ಆಕಾಶವಾಣಿ ಶ್ರೋತೃ ಬಳಗವೇ ಹಾಗೆ. ಅದೇ ರೀತಿಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಮಿಕ್ಸ್ ಮೆಲಡಿ ಪ್ರಸಾರ ಮಾಡಿದ ತುಮ್ಸೆ ಮಿಲ್ನ ಆ ಹಾಡು ತುಂಬಾ ಇಷ್ಟ ಆಯಿತು. MS ಧೋನಿ ಎಲ್ಲವೂ ಕೂಡ ಕನ್ನಡದ ಟೈಪ್ ಮಾಡಿ ಕಳಿಸಿದರೆ ಸ್ವಲ್ಪ ಅನುಕೂಲ ಆಗತ್ತೆ ಅಂತ, ಮುಂದಿನ ಮೆಸೇಜ್ಗಳು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ. MS ಧೋನಿ ಅವರ ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತಲೂ ಕೂಡ ಕಳಿಸಿದ್ದಾರೆ. ಹಾಗೆ ಓಕೆ ಮೇಡಮ್, ನಾವು 4 ದಿನದಿಂದ ಕಾರ್ಯಕ್ರಮ ಕೇಳಲಾಗಲಿಲ್ಲ, ಯಾಕಂದರೆ ಓಕೆ ಹೊರಗಡೆ ಹೋಗಿದ್ದರು. ಹಾಗಾಗಿ ಶ್ರೀಶೈಲ ಕುಮಾರ್ AR ಲೇಔಟ್ ಶಿವಮೊಗ್ಗದಿಂದ
ಓಕೆ ಇನ್ನು ಊರಿಂದ ಬಂದ್ರಲ್ವ.

ವಾ, ಇನ್ನು ಮೇಲೆ ತಪ್ಪದೆ ಕೇಳಿ ಆಯ್ತಾ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ನಮಸ್ತೆ ಮೇಡಮ್, ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೀವಿ. ಗೀತಾರಾಧನ ಭಕ್ತಿಗೀತೆ ಇಷ್ಟ ಆಯಿತು, ಮಿಕ್ಸ್ ಮೆರಡಿ ಎಲ್ಲವೂ ಕೂಡ ಇಷ್ಟ ಆಯಿತು. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಿಕ್ಸ್ ಮೆಲಡಿ ಹಾಡುಗಳು, ಎಲ್ಲ ಮಿಕ್ಸ್ ಮೆಲಡಿ ಹಾಡುಗಳಿಗೆ ಎಲ್ಲ ಫುಲ್ ಖುಷಿಯಾಗಿದ್ದೀರಾ ಅಂದಂಗಾಯಿತು. ಇನ್ನು ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು ಕಳಿಸಿದ್ದಾರೆ. ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ ಅವರು ಕೂಡ ಸಂದೇಶವನ್ನು ಶುಭ ಮುಂಜಾನೆ ಅಂತಲೂ ಕೂಡ ಕಳಿಸಿದ್ದಾರೆ. ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದರೆ. ಹಂಪಣ್ಣ ನ್ಯಾಮತಿಯಿಂದ ಆರೋಗ್ಯ ವಾಣಿ ಕಾರ್ಯಕ್ರಮದಲ್ಲಿ ಚಿಕಿತ್ಸೆ, ಓಕೆ, ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು, ಯಾವ ರೀತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಆಹಾರ ಪಥ್ಯ ಎಷ್ಟಿರಬೇಕು, ಎಲ್ಲದೂ ಕೂಡ ತುಂಬ ಚೆನ್ನಾಗಿ ವಿವರವಾಗಿ ನೀಡಿದರು ಅಂತಲೂ ಕೂಡ ಕಳಿಸಿದ್ದಾರೆ. ನಿತಿನ್ ಬಣಗಾರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಮೆಸೇಜನ್ನು ಮಾಡಿದರೆ, ನಮಸ್ತೆ ಮೇಡಮ್. ಓಕೆ, ಯಾರು ಜಗಳ ಮಾಡಲಿಲ್ಲ ಅಂತ ಹೇಳಿದ್ರು, ಆಕಾಶವಾಣಿ ಫೋನಿನ ಹತ್ರ ಮಾತ್ರ ಜಗಳ ಸಿಗ, ಏನು ಯಾರ ಹತ್ರ ಜಗಳ ಮಾಡಿಲ್ಲ ಅಂದರು, ಆಕಾಶವಾಣಿ ಫೋನಿನ ಹತ್ರ ಜಗಳ ಸಿಗಲ್ಲ ಅಂತ ಲತಾ ಜಗದೀಶ್ ಕರಡೇರ ಹಳ್ಳಿ, ಓಕೆ, ಅಲ್ಲಿಂದ ಕಳಿಸಿದ್ದಾರೆ. ಓಕೆ, ಏನು ಸಂದೇಶ ಬಾನಲ್ಲಿ ಬೆಳ್ಳಿ ನಕ್ಷತ್ರ ಹೊಳೆವಂತೆ ನಮ್ಮ ಬಾನುಲಿಯಲ್ಲಿ. ಓಕೆ, ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಬದುಕು ಜಟಕ ಬಂಡಿ ಕಾರ್ಯಕ್ರಮದಲ್ಲಿ ತುಂಬ ಅದ್ಭುತವಾಗಿ ಮಾತನಾಡಿದರು. ಏಳು ಮುಕ್ಕಾಲಿಗೆ ಮುಡಿ ಬಂದ ಚಿತ್ರಗೀತೆ ಮಿಕ್ಸ್ ಮೆರಡಿ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ರೆ, ಬೆಳಗ್ಗೆ ಪ್ರಸಾರವಾದ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮ ಇಷ್ಟ ಆಯಿತು, ಹಾಗೆ ಹಾಡುಗಳೆಲ್ಲವೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಕಾರ್ಯಕ್ರಮವನ್ನು ಆಲಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಾವೆಲ್ಲರೂ ಕೂಡ ಕಳಿಸಿದ್ದೀರಾ. ಈಗ ಒಂದು ಮೆಸೇಜ್ ಬಂತು, ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ಫೈರಸ್ ಟೈಲರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಆಕಾಶವಾಣಿ ಭದ್ರಾವತಿಯನ್ನು ಬೆಳಗಿನಿಂದ ಆಲಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಯಾವುದು ಇಷ್ಟ ಆಯಿತು ಎಲ್ಲವೂ ಕೂಡ ನೀವು ಮೆಸೇಜ್ಗಳ ಮೂಲಕ ಕಳಿಸ್ತಾ ಇದ್ದೀರಾ, ಆಲಿಸ್ತಾನು ಕೂಡ ಇದ್ದೀರಾ. ಹಾಗಾಗಿ ವಿಶೇಷವಾಗಿ ಧನ್ಯವಾದ ನಮ್ಮ ಆಕಾಶವಾಣಿ ಭದ್ರಾವತಿಯ ಪ್ರಿಯ ಕೇಳುಗರಿಗೆ ಅಂತ ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ. ಹಾಯ್ ಮೇಡಮ್, ಮೆಸೇಜ್ ಬರ್ತಾ ಇದೆ ಮಹಾರಾಷ್ಟ್ರದ ತಾರಾಪುರದಿಂದ ಉಷಾ ಗಜೇಂದ್ರ ಬೆನಕಣಹಳ್ಳಿ. ಓಕೆ, ತಮ್ಮ ಹೆಸರು ಬರೆದಿಲ್ಲ. ಓಕೆ, ಉಷಾ ಗಜೇಂದ್ರ ಅವರು ಕೂಡ ಬೆನಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ನೋಡೋಣ ಇನ್ನು ಗಾದೆಗಳತ್ತ ನಮ್ಮ ಪಯಣನ ಸಾಗೋಣ.

ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ನಾವು ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಶ್ರೋತೃಗಳೇ, ಗಾದೆಗಳತ್ತ ನಮ್ಮ ಪಯಣ ಸಾಗ್ತಾ ಇದೆ. ಎಲ್ಲರೂ ಕೂಡ ಕಾಫಿ ತಿಂಡಿ ಎಲ್ಲ ಆಗಿದೆ, ಮೊಬೈಲನ್ನು ಕೈಯಲ್ಲಿಟ್ಕೊಂಡು ಯಾವ ಪ್ರಶ್ನೆಗೆಂದು ಕೇಳ್ತಾರೆ ಅಂತ ಕಾಯ್ತಾ ಇದ್ದೀರಾ? ಅದೇ ರೀತಿಯಲ್ಲಿ 11 ಗಂಟೆಗೆ ಇವತ್ತು ವಿಶ್ವ ಕ್ಷಮಾ ದಿನ, ಕ್ಷಮೆಯನ್ನು ಕೇಳುವಂತಹ ದಿನ ಕೂಡ ಆಗಿರೋದ್ರಿಂದ ಕೆಲವು ಭಾವನೆಗಳನ್ನು ಕೆಲವರ ಹತ್ರ ಡೈರೆಕ್ಟಾಗಿ ಹೇಳೋಕ್ಕಾಗೋದಿಲ್ಲ, ಇಂಡೈರೆಕ್ಟಾಗಿ ನೀವು ಹೇಳ್ಬೋದು ಫೋನಿನ ಕಾರ್ಯಕ್ರಮ, ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅದೇ ರೀತಿಯಲ್ಲಿ ಒಂದು ಕ್ಷಮೆ ಅಂತಕ್ಕಂಥದ್ದು ಅವಶ್ಯಕತೆ ಇದೆಯಾ ನಮ್ಮ ಜೀವನದಲ್ಲಿ, ಇರಲೇಬೇಕಲ್ವಾ? ಅದರ ಕುರಿತು ಮಾತನಾಡೋಣ 11 ಗಂಟೆಗೆ ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇದೀನ. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ

ಕತೆ ಆಗ್ತಾ ಇದ್ದೀನಿ ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಭಿ. ಆರಂಭದಲ್ಲಿ ಯಾವ ಗಾದೆಯನ್ನ ಕೇಳಲಿ ಅಂತ ನೋಡಿದ್ರೆ ಆ ಅಮ್ಮದಲ್ಲಿಗೆ ಮೊದಲ ಗಾದೆ ಹೀಗಿದೆ. ಬಡವರಿಗೆ ಮೈಯೆಲ್ಲ ಡ್ಯಾಶ್, ಬಡವರಿಗೆ ಮೈಯೆಲ್ಲ ಡ್ಯಾಶ್. ಕಡೆಯ ಒಂದು ಪದ ಮಾತ್ರ ಬೇಕಾಗತ್ತೆ. ಏನು ಏನಿರಬಹುದು? ಗೆಸ್ ಮಾಡಿ ಉತ್ತರವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9481527200. 9481572600. ಉತ್ತರಗಳು ಗೊತ್ತಾಗ್ತಾ ಇದೆಯಾ? ಯಾವ್ದು ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಓಕೆ, ಟೈಪ್ ಮಾಡಿ ನಮ್ಮ ಶ್ರೋತೃಗಳು ಕಳಿಸ್ತಾ ಇದ್ದಾರೆ, ನೋಡೋಣ. ಬಡವರಿಗೆ ಮೈಯೆಲ್ಲ ಡ್ಯಾಶ್. ಕೆಲವೊಮ್ಮೆ ಪದಗಳು ವ್ಯತ್ಯಾಸ ಆಗ್ಬೋದು, ನಾನು ಹೇಳುವಂತಹ ಅರ್ಥ ನೀವು ಕೊಟ್ಟಿರುವಂತಹ ಪದಕ್ಕೆ ಸೂಕ್ತ ಆದರೆ ಅದು ಸರಿ ಇದೆ ಅಂತಲೇ ತಿಳ್ಕೊಳ್ಳಿ. ನೋಡೋಣ, ಬಡವರಿಗೆ ಮೈಯೆಲ್ಲ ಡ್ಯಾಶ್ ಯಾವುದಿರ್ಬೋದು ಅಂತ ಉತ್ತರಗಳನ್ನು ಕಳಿಸ್ತಾ ಇರಿ. ಅಷ್ಟರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳೋಣ ಬನ್ನಿ.

ಸ್ಟುಡಿಯೋ ಸಮಯ 10:15. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಮೂಡಿಬರುತ್ತಿರುವಂತಹ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಗಾದೆ ಬಿಡಿಸಿ ಗಾದೆಯ ಗಾಡಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ, ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ. ಕೆಲವರು ಪ್ರಶ್ನೆಯನ್ನು ಇನ್ನೂ ಕೇಳಿ ಅಂತಲೂ ಕೂಡ ಮೆಸೇಜನ್ನು ಕಳಿಸಿದ್ದಾರೆ. ಪ್ರಶ್ನೆ ಹೀಗಿದೆ, ಗಾದೆ ಹೀಗಿದೆ, ಬಡವರಿಗೆ ಮೈಯೆಲ್ಲ ಡ್ಯಾಶ್, ಬಡವರಿಗೆ ಮೈಯೆಲ್ಲ ಡ್ಯಾಶ್, ಕಡೆಯ ಒಂದು ಪದ ಮಾತ್ರ ಬೇಕಾಗತ್ತೆ, ಯಾವ ಪದ ಸೂಕ್ತ ಆಗತ್ತೆ ಅಂತ ನೀವು ಕೂಡ ಯೋಚಿಸಿ ಉತ್ತರಗಳನ್ನು ಕಳಿಸಿ ಅಂತ ಹೇಳ್ತಾ, ಹಾಗಾದರೆ ಯಾರೆಲ್ಲ ಉತ್ತರಗಳನ್ನು ಈಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸದ್ಯಕ್ಕೆ ಬಂದಿರುವಂತಹ ಮೆಸೇಜ್ನಲ್ಲಿ, ನಮಸ್ತೆ ಮೇಡಮ್, ಶುಭ ಮುಂಜಾನೆ, ಹೇಗಿದ್ದೀರಾ? ಸೂಪರ್. ಹಾಂ, ಶಿವಮೊಗ್ಗದಿಂದ ಶರಾವತಿ ಕಾವ್ಯ ಶಾನ್ಭೋಗರ ಮನೆಯವರು ಕೂಡ ಕಳಿಸಿದ್ದಾರೆ. ಕಜ್ಜಿಕೆಯವರ ಕಥೆ ತುಂಬ ಇಷ್ಟ ಆಯಿತು, ಆರೋಗ್ಯ ಕಾರ್ಯಕ್ರಮ ಇಷ್ಟ ಆಯಿತು. ಓಕೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಕಳಿಸಿದ್ದಾರೆ. ಸದಾಶಿವಪ್ಪ ಮಣ್ಘಟ್ಟದಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ರೇಖಾ ಬೆಂಗಳೂರಿನಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ ಕಳಿಸಿದ್ರೆ, ರಾಧಾ ನಿಧಿಗೆಯಿಂದ ಕಳಿಸಿದ್ದಾರೆ, ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು, ಸೀತಾ ಸರ್ಕಲ್ ಬೆಂಗಳೂರಿನಿಂದ. ಓಕೆ. ಇನ್ನು ಫೈರಸ್ ಟೈಲರ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಮುರಳೀಧರ್ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಕೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ಲಕ್ಷ್ಮೀ ಮಂಜುನಾಥ ಗಾಂಧಿ ನಗರ ಶಿವಮೊಗ್ಗದಿಂದ, ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಮಹೇಶ್ವರಿ ಕಾಗೆ ಹಳ್ಳದಿಂದ, ಹೈ ಗುಡ್ ಮಾರ್ನಿಂಗ್, ಟಿಫನ್ ಆಯ್ತಾ? ಟಿಫನ್ ಆಯಿತು. ಓಕೆ. ಮಳೆ ಜೋರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಸ್ಟುಡಿಯೋದು ಒಳಗಿದ್ದೀವಲ್ಲ, ಗೊತ್ತಾಗ್ತಾ ಇಲ್ಲ. ನಿಮ್ಮೂರ್ ಸೈಡು, ನಮ್ಮ ಎಲ್ಲ ಶ್ರೋತೃಗಳ ಊರುಗಳಲ್ಲೆಲ್ಲ ಈ ಸತಿ ಇವತ್ತು ತುಂಬ ಸಿಕ್ಕಾಪಟ್ಟೆ ಮಳೆ ಅಂತ ಕೇಳ್ಪಟ್ಟಿದ್ದೀನಿ. ಹೊರಗಡೆ ಸ್ಟುಡಿಯೋದಿಂದ ಹೊರಗೆ ತುಂಬ ಮಳೆ ಬರ್ತಾ ಇದೆ ಅಂತ ಅನ್ಕೊತಿದ್ದೀನಿ, ಯಾಕಂದರೆ ನಮ್ಮ ಶ್ರೋತೃಗಳೇ ಲಿಸನರ್ಸ್ ಎಲ್ಲ ಮೆಸೇಜ್ ಆಗ್ತಾ ಇದ್ದಾರೆ ತುಂಬ ಮಳೆ ಬರ್ತಾ ಇದೆ ಅಂತ. ಓಕೆ, ಹುಷಾರಾಗಿರಿ ಎಲ್ಲರೂ ಕೂಡ. ವಣಿಕಾ ಜೀವನ್ ಅರಳಿ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಲ್ಪನಾ ಹೊನ್ನಾಳಿಯಿಂದ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಉಡುಗಣಿ ಭಾಗ್ಯ ವಿಜಯ್ ಕುಮಾರ್ ಶಿವಮೊಗ್ಗದಿಂದ. ಓಕೆ. ಇನ್ನು ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಕಳಿಸಿದ್ರೆ, ಇನ್ನು ನಿತಿನ್ ಬಣಕಾರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ, ಧನ್ರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ. ಓಕೆ. ಎರಡು ಉತ್ತರಗಳನ್ನು ಕಳಿಸ್ತಾ ಇದ್ದಾರೆ ನಮ್ಮ ಅನೇಕ ಶ್ರೋತೃಗಳು ಕೂಡ, ಯಾವ್ದು ಬೇಕಾದರೂ ಆಗತ್ತೆ ಅಂತ. ಓಕೆ. ಇನ್ನು KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಕತೆ ಹೋಬಳಿಯಿಂದ ಕಳಿಸಿದ್ರೆ, ವಿಭಾ ದೀಪಕ್ ಬೆಂಗಳೂರಿನಿಂದ ಕಳಿಸಿದ್ದಾರೆ, ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಇನ್ನು ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ

ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಓಕೆ, ಜ್ಯೋತಿ, ನೀನಾ, ಸಂತೋಷ ನ್ಯಾಮ್ತಿಯಿಂದ ರೇಣುಕಾಡಿ ಶಿವಮೊಗ್ಗದಿಂದ ಕಳಿಸಿದ್ರೆ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಶ್ರೋತೃಗಳೇ, ಬಡವರಿಗೆ ಮೈಯೆಲ್ಲ ಡ್ಯಾಶ್, ಸ್ವಲ್ಪ ಯೋಚನೆ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ಉತ್ತರ ಗೊತ್ತಾಗತ್ತೆ. ನೋಡಿ, ಯೋಚಿಸಿ. ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಕೆಲಸ ಮಾಡ್ತಾ ಇದ್ದೇವೆ. ಓಕೆ ಓಕೆ, ಕಾಯಕವೇ ಕೈಲಾಸ. ಎಲ್ಲ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ. ಓಕೆ, ನಾ ವಿಶಾಲ್ ಆರ್ ಭದ್ರಾವತಿಯಿಂದ ಕಳಿಸಿದ್ದಾರೆ. ವಿಜಯಪುರ ನಗರದಿಂದ ರೇಖಾ ಅವರು, ಇನ್ನ ಹಾಯ್, ಗುಡ್ ಮಾರ್ನಿಂಗ್. ಓಕೆ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮ್ಯಾದನ ಹೊಳೆಯಿಂದ ವೆಂಕಟೇಶ್ ಅವರು ಕೂಡ ಮೆಸೇಜನ್ನು ಮಾಡಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆಯಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಕಳಿಸಿದ್ರೆ, ದಾವಣಗೆರೆಯಿಂದ ಚಂದ್ರಿಕಾ ನೇಲಗೊಂಡೆ ಅವರು, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಅವರು ಕೂಡ ಕಳಿಸಿದ್ದಾರೆ. ಓಕೆ, ರಾಜು ಶಂಕರಘಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾ ಬಾಯಿ ಚಂದ್ರಹಾಸ ಗಡತೆ ಅವರು ಕೂಡ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಲೂ ಕೂಡ ಮೆಸೇಜ್ ಮಾಡಿದ್ದಾರೆ. ವಿಜಯಪುರ ನಗರದಿಂದ ಭಾಗ್ಯ ಅವರು, ರೇಖಾ ಅವರು ಕಳಿಸಿದ್ರೆ ಇನ್ನು ಭಾಗ್ಯ ಅವರು ತಪ್ಪದೇ ಕಳಿಸ್ತಾರೆ ಮೆಸೇಜನ್ನು ಅಲ್ವಾ. ಇನ್ನು ವಿಶ್ವಾಸ್ ಸವಳಂಗದಿಂದ ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಪಾರ್ವತಮ್ಮ ಕೆ ವಿ ಜನಪುರ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ ಹೊತ್ತ ಭದ್ರಾವತಿಯಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಕಳಿಸಿದ್ರೆ, ಗೀತಾ ಮಲಕೊಪ್ಪದಿಂದ ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗದಿಂದ ಕ್ಷೀರಾಲಿಂಗ ಮುತ್ತಣ್ಣ ಇಕ್ಕಳಕ್ಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕ್ಕಿ ಅವರು, ಶಿವಶಂಕರ ಮಲ್ಲೆ ದೇವರಹಳ್ಳಿ ಚಿಕ್ಕಮಗಳೂರಿನಿಂದ ಕಳಿಸಿದ್ದಾರೆ. ಓಕೆ, ಇನ್ನು ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಸರೋಜಾ ಜೈಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಚಿನ್ನು ಕೀರ್ತನ ಆರಾಧ್ಯ ರಶ್ಮಿ ಆರಾಧ್ಯ ಅವರು, ಪುಷ್ಪ ಸುರೇಶ್ ಶಿವಮೊಗ್ಗದಿಂದ, ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮ್ತಿ ಗೋಪಾಲ ಶಿವಮೊಗ್ಗದಿಂದ, ಮಂಜುಳಾ ಶ್ಯಾಮ್ ಸುರೇಶ್ ಆರ್ಷಾ ಬಿ ಎಚ್ ರೋಡ್ ಭದ್ರಾವತಿಯಿಂದ ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಮುಡಲ ವಿಠಲಪುರದ ಪದ್ಮಶ್ರೀಧರ್ ಪನ್ನಗಟ್ಟಿ ಅನಂತ ಕುಮಾರ್ ಅವರು ಕೂಡ ಉತ್ತರವನ್ನು ಕಳಿಸಿ ಇರ್ಬೋದಲ್ವಾ ಮೇಡಮ್ ಅಂತ ಕಳಿಸಿದ್ದಾರೆ. ನೋಡೋಣ ಯಾವುದಿರ್ಬೋದು ಅಂತ. ಪ್ರತಿಮಾ ನಾಯಕ್ ಅವರು ಕೂಡ ಕಳಿಸಿದ್ದಾರೆ. ನಾ ಕಡೆಯ ಸಂದೇಶ ತಲುಪಿದೆ, ವಂದನಾ ಸುರೇಖಾ ಅಶ್ವಿನಿ ಗಗನ್ ತರೀಕೆರೆಯಿಂದ. ಹಾಗಾದರೆ ಶ್ರೋತೃಗಳೇ, ಯಾವುದಾಗಿತ್ತು ಉತ್ತರ? ನಿಮ್ಮ ಉತ್ತರ ಸರಿ ಇದೆಯೇ ಇಲ್ಲವೇ ನೋಡೋಣವೇ. ಓಕೆ, ಬಡವರಿಗೆ ಮೈಯೆಲ್ಲ ಹೊಟ್ಟೆ, ಬಡವರಿಗೆ ಮೈಯೆಲ್ಲ ಹೊಟ್ಟೆ ಸ್ಟಮಕ್, ಬಡವರಿಗೆ ಮೈಯೆಲ್ಲ ಹೊಟ್ಟೆ. ಮಹೇಶ್ ಹೊಸೂರ್ ಅವರ ಸಂದೇಶ ಕೂಡ ಈಗ ತಲುಪಿದೆ. ಗೊತ್ತಾಯ್ತಲ್ಲ ಶ್ರೋತೃಗಳೇ, ಬಡವರಿಗೆ ಮೈಯೆಲ್ಲ ಹೊಟ್ಟೆ ಏನಿದು ಗಾದೆಯ ಅರ್ಥ ಅಂತ ನೋಡೋದಾದ್ರೆ, ಈ ಗಾದೆ ಒಂದು ಹಸಿವಿನ ತೀವ್ರತೆ ಎಷ್ಟು ಮಾರ್ಮಿಕವಾಗಿ ಹೇಳ್ತಾ ಇದೆ ನೋಡಿ ಶತ್ರುಗಳೇ. ಬಡತನದಲ್ಲಿರುವವರಿಗೆ ನಾಳೆ ಅಥವಾ ಭವಿಷ್ಯದ ಚಿಂತನೆಗಿಂತ ನಮ್ಮ ಏನಾಗುತ್ತೆ, ಸದ್ಯದ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿರುತ್ತೆ ಅವರಿಗೆ. ಅವರ ಇಡೀ ಬದುಕು, ದುಡಿಮೆ, ಚಿಂತನೆ ಎಲ್ಲವೂ ಕೂಡ ಏನಾಗಿರುತ್ತೆ ಅಂದರೆ, ಕೇವಲ ಆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹ ಸುತ್ತಲೇ ಅದು ಸುತ್ತಿತಾ ಇರುತ್ತೆ. ಅದಕ್ಕೋಸ್ಕರ ಮೈಯೆಲ್ಲ ಹೊಟ್ಟೆ ಅಂದರೆ ದೇಹದ ಪ್ರತಿ ಕಣವು ಕೂಡ ಹಸಿವಿನ ಒಂದು ಸಂಕಟವನ್ನು ಅನುಭವಿಸ್ತಾ ಇದೆ ಎಂದು ಅರ್ಥವನ್ನು ನಾವು ಮಾಡ್ಕೊಬೇಕಾಗತ್ತೆ. ಬಡವರ ಬದುಕಿನ ಈ ಕಠಿಣ ವಾಸ್ತವವನ್ನು ಈ ಗಾದೆ ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದೆ. ಓಕೆ ಶ್ರೋತೃಗಳೇ, ಗೊತ್ತಾಯ್ತಲ್ಲ ಬಡವರಿಗೆ ಮೈಯೆಲ್ಲ ಹೊಟ್ಟೆ. ಓಕೆ ಶ್ರೋತೃಗಳೇ, ಇನ್ನು ಎರಡನೇ ಗಾದೆ ಕೇಳುವಂತಹ ಸಮಯ ಇದಾಗಿದೆ.
ಓಕೆ ಮಹೇಶ್ ಹೊಸೂರಿನಿಂದ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಈಗ ಮೆಸೇಜ್ ಬಂದಿತ್ತಲ್ಲ.

ಆಗಿದೆ. ಭದ್ರಾವತಿ ಕಾಗದ ನಗರದಿಂದ ಕನಕ ಸೋಮಶೇಖರ್ ಅವರು ಕೂಡ ಕಳಿಸಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಗರ ಶಿವಮೊಗ್ಗದಿಂದ. ಓಕೆ ಶ್ರೋತೃಗಳೇ, ಇನ್ನು ಎರಡನೇ ಪ್ರಶ್ನೆ ಗಾದೆ, ಎರಡನೇ ಗಾದೆ ಯಾವುದು ಅಂತ ಅಂದರೆ, ಹೆದರಿದವನ ಮೇಲೆ ಹೆದರ್ಕೊಳ್ತೀವಲ್ಲ, ಹೆದರಿದವನ ಮೇಲೆ ಡ್ಯಾಶ್ ಅರ್ಧ ಗಾದೆಯನ್ನು ಹೇಳಿದ್ದೀನಿ, ಇನ್ನು ಅರ್ಧ ಗಾದೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಹೆದರಿದವನ ಮೇಲೆ ಮೊದಲೇ ಹೆದರ್ಕೊಂಡಿರ್ತಾರೆ ನೋಡಿ, ಯೋಚಿಸಿ ಆಯಿತಾ. ಹೆದರಿದವನ ಮೇಲೆ ಡ್ಯಾಶ್ ಅಂದರೆ ಈ ಗಾದೆಯನ್ನು ಪೂರ್ಣಗೊಳಿಸಿ, ಒಂದು ಪದ ಬರಲ್ಲ ಅಲ್ಲಿ, ಓಕೆ ಪೂರ್ಣಗೊಳಿಸಬೇಕು. ಹೆದರಿದವನ ಮೇಲೆ ಈ ಗಾದೆಯನ್ನು ಪೂರ್ಣಗೊಳಿಸಬೇಕು. ಏನು ಹೆದರಿದವನ ಮೇಲೆ, ಮೈ ಮೇಲೆ ಅಂತ, ಹೆದರಿದವನ ಮೇಲೆ ಯಾವುದಿರ್ಬೋದು ಉತ್ತರವನ, ಗಾದೆಯ ಪೂರ್ಣ ವಾಕ್ಯವನ? ನಮ್ಮ ವಾಟ್ಸಪ್ ಸಂಖ್ಯೆ 9481520092487260 ನಿಮ್ಮ ಉತ್ತರಗಳು ಬರ್ತಾ ಇರಲಿ. ಅಷ್ಟರಲ್ಲಿ ಮತ್ತೆರಡು ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ, ನಿಮಗಾಗಿ ಅಲ್ಲ ನಮ್ಮೆಲ್ಲರಿಗಾಗಿ ಕಾಯ್ತಾ ಇದೆ, ಬನ್ನಿ ಕೇಳೋಣ.

ಸ್ಟುಡಿಯೋ ಸಮಯ 10:34. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಮೂಡಿಬರುತ್ತಿರುವಂತಹ ಗಾದೆ ಬಿಡಿಸಿ ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ಗಾದೆ ಬಿಡಿಸಿ ಗಾದೆಯ ಗಾಡಿ ಪ್ರಸಾರ ಆಗ್ತಾ ಇದೆ. ಈ ದಿನ ನಿಮ್ಮೊಟ್ಟಿಗೆ ನಿಮ್ಮ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ. ಶತ್ರುಗಳೇ, ಗಾದೆಯನ್ನು ಕೇಳಿದ್ದೆ ಅಲ್ವಾ, ಹೆದರಿದವನ ಮೇಲೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದೆ. ಹಾಗಾದರೆ ಯಾರೆಲ್ಲ ಪೂರ್ಣಗೊಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಶತ್ರುಗಳೇ. ಮೊದಲಿಗೆ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ಮಂಜುಳಾ ಜನಾಪುರದಿಂದ, ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಗಾಣದ ಕಟ್ಟೆ ಗ್ರಾಮದಿಂದ, ಇನ್ನು ಸುರೇಶ್ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು ಇನ್ನು ಟೈಪ್ ಮಾಡ್ತಾ ಇದ್ದೀರಾ. ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ BH ರೋಡ್ ಭದ್ರಾವತಿಯಿಂದ. ಓಕೆ, ಇನ್ನು ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ ಕಳಿಸಿದ್ರೆ, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಗಿಯಿಂದ ಕೀರಾಲಿಂಗ ಮುತ್ತಣ್ಣ ಇಕ್ಕಳಿಕ್ಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕ್ಕಿ ಅವರು ಕೂಡ ಕಳಿಸಿದ್ದಾರೆ. SS ಮುದಿಗೌಡರು ಇನಾಮ ಹೊಂಗಲ ಸೌದತಿಯಿಂದ ಕಳಿಸಿದ್ದಾರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು, ರೇಖಾ ಬೆಂಗಳೂರಿನಿಂದ ಕಳಿಸಿದ್ರೆ, ಕಲ್ಪನಾ ಹಿನ್ನಳ್ಳಿ ಆಗಿದೆ ಅದು ಹೊನ್ನಳ್ಳಿ ಅಲ್ವಾ, ಹೊನ್ನಾಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಟೈಪ್ ಮಾಡಬೇಕಾದ್ರೆ ಕೆಲವೊಮ್ಮೆ ಆಗತ್ತೆ, ತಪ್ಪು ಪರವಾಗಿಲ್ಲ. ಇನ್ನು ರೇಣುಕಾಡಿ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ವಂದನಾ ಸುರೇಖಾ ಮಂಜುನಾಥ್ ರಾವ್ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರವಿಕುಮಾರ್ HT ಜನಾಪುರ ಭದ್ರಾವತಿಯಿಂದ ಕಳಿಸಿದ್ದಾರೆ. ರಾಧಾ ನಿಧಿಗೆಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆಯಿಂದ, ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ, ಇನ್ನೊಬ್ಬ ಸತ್ಯನಾರಾಯಣ JH ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದರೆ, ಅಶೋಕ್ SL ಶಿವಮೊಗ್ಗದಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಓಕೆ ವಿಜಯಪುರ ನಗರದಿಂದ ರೇಖಾ ಅವರು, ನಿತಿನ್ ಬಣಗಾರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ, ಮಹೇಶ್ವರಿ ಕಾಗೇಹಳ್ಳದಿಂದ, ಗೀತಾ ಮಲಕೊಪ್ಪದಿಂದ, ಉಡುಗಣಿ ಭಾಗ್ಯ ವಿಜಯಕುಮಾರ್ ಶಿವಮೊಗ್ಗದಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ ಕಳಿಸಿದರೆ, ಮಹೇಶ್ ಹೊಸೂರಿನಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢನಗರ ಭದ್ರಾವತಿಯಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ವಿಜಯಪುರ ನಗರದಿಂದ ಭಾಗ್ಯಶ್ರೀ ಅವರು, ಇನ್ನು ಪಲ್ಲವಿ ನಿಲ್ಲಘಟ್ಟ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರದಿಂದ ನಾಗಶ್ರೀ ಭಾಗ್ಯ ಅವರು, ಭಾಗ್ಯಶ್ರೀ ಓಕೆ ಭಾಗ್ಯಶ್ರೀ ಅವರು ಕಳಿಸಿದರೆ, ಇನ್ನು HR ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿಯಿಂದ, ಇನ್ನು ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಸವಾರಿ ಮಧು ಶ್ರೀಧರ್ ಭದ್ರಾವತಿಯಿಂದ ಅವರು ಕೂಡ ಕಳಿಸಿದ್ದಾರೆ. ಪೂರ್ಣಿಮಾ ಹೊಸ್ಮನೆ ಭದ್ರಾವತಿಯಿಂದ

0: ತುಂಬ ದಿನದ ನಂತರ ಮೆಸೇಜ್ ಮಾಡ್ತಾ ಇದ್ದೀನಿ ಮೇಡಮ್, ಹೇಗಿದ್ದೀರಾ? ಸೂಪರಾಗಿದ್ದೀವಿ ಪೂರ್ಣಿಮಾ. ಹೊಸ್ಮನೆ ಬದಲಾಗ್ತಿದೆ. ಓಕೆ, ಹೋಗೋದ್ರಿಂದ ಓಕೆ, ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ಕಾರ್ಯಕ್ರಮ ಕೇಳೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಮಳೆ ಕಾರಣ ರಜಾ ಇದೆ, ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ, ನಮಗೂ ಕೂಡ ತುಂಬಾ ಸಂತೋಷ, ತುಂಬಾನೇ ಅಂತ ಹೇಳ್ತಾ ಇದ್ದೆ. ಆ ಒಂದು ರಜಾ ಟೈಮಲ್ಲೂ ಕೂಡ ನೀವು ನಮ್ಮ ಆಕಾಶವಾಣಿ ಭದ್ರಾವತಿಯನ್ನು ಕೇಳ್ತಿದ್ದೀರಾ ಅಂದರೆ ನಮಗಿನ್ನೂ ಕೂಡ ಖುಷಿ. ಓಕೆ, ಇನ್ನು ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿದ್ಯಾನಗರ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಮತ್ತು ಅನಿತಾ ಅವರು. ಇನ್ನು ವಿಶಾಲ್ ಆರ್ ಭದ್ರಾವತಿಯಿಂದ ನಮಸ್ಕಾರ. ಇನ್ನು ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ವಿಶ್ವಾಸ್ ಸವಳಂಗದಿಂದ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ್ ಹಿರೇಮಠ್ ಅವರು, ಮಂಜುಳಾ ಶ್ಯಾಮ್, ಸುರೇಶ್, ಹರ್ಷ, ಬಿ ಎಚ್ ರೋಡ್ ಭದ್ರಾವತಿಯಿಂದ. ಓಕೆ, ನಂದಿನಿ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಾರ್ವತಮ್ಮ ಕೆ ಬಿ ಜನಪುರ ಭದ್ರಾವತಿಯಿಂದ. ಇನ್ನು ಕಡೆಯ ಸಂದೇಶ ತಲುಪ್ತಾ ಇದೆ ಪುಷ್ಪ ಸುರೇಶ್ ಶಿವಮೊಗ್ಗದಿಂದ. ಶತ್ರುಗಳೇ, ಏನಾಗಿತ್ತು ನಿಮ್ಮ ಉತ್ತರಗಳು? ಹಾಂ, ನೋಡೋಣ ಅಲ್ವಾ. ಹೆದರಿದವನ ಮೇಲೆ ಕಪ್ಪೆಯನ್ನು ಎಸೆದಂತೆ. ಹೆದರಿದವನ ಮೇಲೆ ಕಪ್ಪೆಯನ್ನು ಎಸೆದಂತೆ. ಹಾಗಾದರೆ ಏನಿದು ಗಾದೆಯ ಅರ್ಥ ಅಂತ ನೋಡೋದಾದರೆ, ಈಗಾಗಲೇ ಅವರು ತುಂಬ ಭಯ ಪಡ್ಕೊಂಡಿರ್ತಾರೆ, ಅವರು ಭಯಭೀತರಾಗಿರ್ತಾರೆ. ಆ ವ್ಯಕ್ತಿಗೆ ಮತ್ತೊಂದು ಒಂದು ಸಣ್ಣ ಸಮಸ್ಯೆಯನ್ನು ಸೃಷ್ಟಿಸಿದರೆ ಅವರು ಎಷ್ಟು ವಿಚಲಿತರಾಗ್ತಾರೆ ಎಂಬುದನ್ನು ಈಗ ಅದೇ ತಿಳಿಸುತ್ತೆ. ಕಪ್ಪೆ ನೋಡೋದಕ್ಕೆ ಎಷ್ಟು ಪುಟಾಣಿದಲ್ವಾ? ಕಪ್ಪೆ ಆಗಲಿ ಪಲ್ಲಿ ಆಗಲಿ ನಾವೆಷ್ಟು ಹೆದರುತ್ತೀವಿ. ಹಾಂ, ಕಪ್ಪೆ ಎಂಬುದು ಬಹಳ ಒಂದು ಪುಟಾಣಿ ಸಣ್ಣ ಪ್ರಾಣಿ, ಆದರೆ ಭಯದಲ್ಲಿರುವವರಿಗೆ ಅದು ಕೂಡ ಏನಾಗುತ್ತೆ, ಒಂದು ದೊಡ್ಡ ಆಘಾತದಂತೆ ಕಾಣಿಸುತ್ತೆ. ಒಂದು ದೊಡ್ಡ ಒಂದು ಪ್ರಾಣಿನೋ ಏನೋ, ನಾವು ಹುಲಿ ಎದುರುತ್ತೀವೋ ಇಲ್ಲ ಗೊತ್ತಿಲ್ಲ, ಆ ಕಪ್ಪೆಗೆ ಪಲ್ಲಿಗೆ ಜಿರ್ಲಿಗೆ ಅಲ್ವಾ? ಅದೇ ಅಂದರೆ ಇದರ ಮೂಲ ಅರ್ಥವನ್ನು ನೋಡೋದಾದರೆ, ಶತ್ರುಗಳೇ ಸಂಕಷ್ಟದಲ್ಲಿರುವವರಿಗೆ ಮತ್ತಷ್ಟು ತೊಂದರೆಗಳನ್ನು ನೀಡಿ ಅವರನ್ನು ಇನ್ನೂ ಹೆಚ್ಚಿನ ಗೊಂದಲಕ್ಕೆ ಅಥವಾ ಭಯಕ್ಕೆ ತಳ್ಳುವಂತಹ ಸಂದೇಶವನ್ನು ಈಗ ಅದೇ ವ್ಯಂಗ್ಯವಾಗಿ ಚಿತ್ರಿಸುತ್ತೆ. ಮೇಲು ಹೊರನೋಟಕ್ಕೆ ಈ ರೀತಿಯಲ್ಲಿ ನಮಗೆ ಜೋಕಾಗಿ ಒಂಥರ ಕಾಣಿಸುತ್ತೆ, ವ್ಯಂಗ್ಯವಾಗಿ ಕಾಣಿಸುತ್ತೆ, ಆದರೆ ಒಳ ಅರ್ಥವನ್ನು ಕೂಡ ನೋಡಬೇಕಾಗತ್ತೆ ನಾವು. ಹಾಗಾಗಿ ಆ ಸಮಸ್ಯೆಯಲ್ಲಿರ್ತಾರೆ ಅವ್ರಿಗೆ, ಆ ಟೈಮಲ್ಲಿ ನಾವು ರೇಗಿಸೋದು ಅಥವಾ ವ್ಯಂಗ್ಯವಾಗಿ ಮಾತಾಡೋದು ಅದೆಲ್ಲ ಒಂಥರ ಆ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆಡುವ ಮಾತಿನಲ್ಲಿ ನಾವು ಎಚ್ಚರ ಇರಬೇಕಾಗತ್ತೆ, ಇಲ್ಲದೇ ಇದ್ದರೆ ಗಾಯದ ಮೇಲೆ ಏನಾಗತ್ತೆ, ಬರೆ ಎಳೆದಂತಾಗತ್ತೆ ಎಂಬುದ ನೀತಿಯನ್ನು ಕೂಡ ಇದು ಹೇಳುತ್ತೆ. ಹೆದರಿದವನ ಮೇಲೆ ಕಪ್ಪೆಯನ್ನು ಎಸೆದಂತೆ, ಒಳಾರ್ಥ ಬೇರೆಯಾಗಿ ಇರುತ್ತೆ ಅಲ್ವಾ? ಮೇಲೆ ನೋಡೋದಕ್ಕೆ ಮಾತ್ರ ಅರ್ಥ ಏನೋ ಈಸಿ ಇದೆ ಅಂತೀವಿ ನಾವು. ಕೆಲವೊಂದು ಗಾದೆ ಅನೇ ಎಲ್ಲ ಗಾದೆಗಳು ಕೂಡ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಸುಲಭವಾಗಿ ಏನೂ ಇಲ್ಲ ಅನಿಸಿದ್ರು ಕೂಡ ಒಳ ಅರ್ಥವನ್ನು ನಾವೇ ಚಿಂತನೆ ಮಾಡಿದಾಗ ನಮಗೆ ಅರ್ಥಗಳು ಗೊತ್ತಾಗ್ತಾ ಹೋಗುತ್ತೆ. ಅಷ್ಟು ಸುಲಭವಾಗಿ ಹಿರಿಯರು, ನಾನು ಅದಕ್ಕೆ ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ, ಗಾದೆಗಳು ಅಂತ ಹೇಳಿದ್ರೆ ನಮ್ಮ ಮನೇಲಿ ಅಜ್ಜ ಅಜ್ಜಿ ಹೇಗೆ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಈ ಗಾದೆಗಳು ಕೂಡ ನಮಗೆ ನಮ್ಮ ಒಂದು ನಮ್ಮ ಬದುಕನ್ನು ಒಂದು ಪರಿಪೂರ್ಣಗೊಳಿಸೋದಕ್ಕೆ ಒಂದು ದಾರಿದೀಪವಾಗಿ ಮಾರ್ಗದರ್ಶನವಾಗಿ ಈ ಗಾದೆಗಳನ್ನು ನಾವು ಕಾಣ್ತೇವೆ ಅಂತ ಹೇಳ್ಬೋದಾಗಿದೆ. ಇನ್ನು ಕಡೆಯದಾಗಿ ಮೂರನೇ ಗಾದೆ ಯಾವುದು ಅಂತ ಅಂದರೆ, ಗೊತ್ತಾಯ್ತಲ್ಲ ಶತ್ರುಗಳೇ, ಹೆದರಿದವನ ಮೇಲೆ ಕಪ್ಪೆಯನ್ನು ಎಸೆದಂತೆ. ಇನ್ನು ಕಡೆಯ ಗಾದೆ ಸ್ವಲ್ಪ ಈಸಿದು, ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ. ಮೂರನೇ ಗಾದೆ ಯಾವ್ದು ಹೇಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಓಕೆ ಓಕೆ, ಇಂಗು ತೆಂಗು ಹಾಕಿದ್ರೆ
1: ಏನು? ಗಾದೆಯನ್ನು ಪೂರ್ಣಗೊಳಿಸಿ. ಇಂಗು ತೆಂಗು ಹಾಕಿದ್ರೆ, ಗೊತ್ತಾಯ್ತಲ್ವಾ ಶ್ರೋತೃಗಳು, ಇನ್ಯಾಕೆ ತಡ ಮಾಡ್ತೀರಾ? ನಮ್ಮ ವಾಟ್ಸಪ್ ಸಂಖ್ಯೆ 9481527200 ನಿಮ್ಮ ಉತ್ತರಗಳು ಬರ್ತಾ ಇರಲಿ. 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇವತ್ತು ವಿಶ್ವ ಕ್ಷಮೆ ದಿನ ಅಂತಲೂ ಕೂಡ ಆಚರಿಸಲಾಗ್ತಾ ಇದೆ.

ಹಾಗಾಗಿ ಎಲ್ಲ ಟೈಮಲ್ಲೂ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡದೇ ಇರುವಂತಹ ಮನುಷ್ಯ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ತಪ್ಪುಗಳನ್ನು ಮಾಡಿರ್ತಾರೆ, ಸಾರಿ ಕೇಳಿರ್ತಾರೆ, ಎಲ್ಲ ಆಗಿರತ್ತೆ. ಕೆಲವೊಂದು ಹೇಳ್ಕೊಳಕ್ಕೂ ಆಗ್ತಾ ಇರೋದಿಲ್ಲ. ಈ ಒಂದು ವಿಶ್ವ ಕ್ಷಮಾ ದಿನ ಕೂಡ ಒಂದು ರೀತಿಯಲ್ಲಿ ಖುಷಿ ಅನಿಸುತ್ತೆ. ಅಂದರೆ ಅವರು ಕ್ಷಮೆ ಈ ಟೈಮಲ್ಲಿ ಈ ದಿನ ನೀವು ಯಾರ್ಯಾರಿಗೆ ಕೇಳಬೇಕು ಅನಿಸುತ್ತೋ ಕೇಳ್ಬೋದು ಅಂತ ಹೇಳ್ತಾ ಈಗ ಒಂದು ಸುಂದರವಾದಂತಹ ಗೀತೆ ಮುಡಿ ಬರ್ತಾ ಇದೆ ನಮ್ಮ ಆಕಾಶವಾಣಿ ಭದ್ರಾವತಿಯಿಂದ ಕೇಳಿ.

ಕೇಳುಗರೆ, ಯಾವುದು ಉತ್ತರ ಅಂತ ಮೆಸೇಜ್ಗಳು ಬಂದಿರೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಜನ. ಯಾಕಂದರೆ ಕಡೆಯ ಪ್ರಶ್ನೆ ಬಹಳ ಸುಲಭವಾದ ಪ್ರಶ್ನೆಯನ್ನು ಕೇಳೋದು ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಭಾಗವಹಿಸಲಿ. ಅನೇಕರಿಗೆ ಫಸ್ಟ್ನೇದು ಎರಡನೇದು ಎಲ್ಲ ಕೂಡ ಈಸಿ ಆಗಿರುತ್ತೆ, ಬಟ್ ಅದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗಿರುತ್ತೆ. ಆದರೆ ಕಡೆಯ ಒಂದು ಪ್ರಶ್ನೆಯನ್ನು ಕೇಳ್ತೀನಲ್ಲ, ಪ್ರತಿಯೊಬ್ಬರು ಕೂಡ ಭಾಗವಹಿಸಲಿ ಎನ್ನುವಂತಹ ದೃಷ್ಟಿಯಿಂದ ಕೇಳಲಾಗತ್ತೆ. ಮೂರನೇದು ಪ್ರಶ್ನೆ, ಗಾದೆ ಹೇಗಿತ್ತು? ಇಂಗು ತೆಂಗು ಹಾಕಿದ್ರೆ. ಈ ಗಾದೆಯನ್ನು ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಗಾಯತ್ರಿ ಹೊಳೆಹೊನ್ನೂರಿನಿಂದ, ಮಂಜುಳಾ ಜನಾಪುರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಸದಾಶಿವಪ್ಪ ಮಂಡಘಟ್ಟದಿಂದ, ಇನ್ನು ಹಂಬಣ್ಣ ನ್ಯಾಮ್ತಿಯಿಂದ, ಮುರಳೀಧರ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಟೈಪ್ ಮಾಡ್ತಾ ಇದ್ದೀರಾ, ಮಹೇಶ್ವರಿ ಕಾಗಿ ಹಳ್ಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ ಹುತ್ತ ಭದ್ರಾವತಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ವಾಸುಕಿ ವಿಜಯಲಕ್ಷ್ಮೀ ಸಾಗರ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ರೇಣುಕಾಡಿ ಶಿವಮೊಗ್ಗದಿಂದ, ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ನಿತಿನ್ ಬಣಗಾರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕಳಿಸಿದ್ದಾರೆ. ಇನ್ನು ವಂದನಾ ಸುರೇಖ ಅಶ್ವಿನಿ ಗಗನ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೀನಾ ಆಚಾರ್ ಮಸರಹಳ್ಳಿಯಿಂದ, ಇನ್ನು ಹೊನ್ನೂರ್ ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಪ್ರತಿದಿನವೂ ಕೂಡ ಇವರು ಹಿರಿಯರ ನುಡಿ ಚಿನ್ನುಡಿ ಮುತ್ತಿನಂತಹ ಮಾತು ಈ ರೀತಿಯಲ್ಲಿ ಕಳಿಸ್ತಾನೆ ಇರ್ತಾರೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಪೂರ್ಣಿಮಾ ಹೊಸ್ಮನೆ ಭದ್ರಾವತಿಯಿಂದ. ಓಕೆ, ಇವರ ನಂಬರ್ ಕೊನೆಗೊಳ್ತಾ ಇದೆ 526, ಯಾರ ಹೆಸರು ಗೊತ್ತಿಲ್ಲ. ಇನ್ನು ಸರೋಜಾ ಅಂತ ಇದೆ, ಇವರ ನಂಬರ್ ಕೂಡ ಕೊನೆಗೊಳ್ತಾ ಇದೆ 288. ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಸಂದೇಶವನ್ನು ಕಳಿಸಿದೆ. ರಂಗರಾಮೇಗೌಡ ಮಲಗೊಪ್ಪದಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಗಾಣದಕಟ್ಟೆ ಗ್ರಾಮದಿಂದ ಕಳಿಸಿದ್ದಾರೆ. ಮಹೇಶ್ವರಸೂರಿನಿಂದ ಕಳಿಸಿದ್ರೆ ರಾಧಾ ನಿದಿಗೆಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಆಶಾ ಪ್ರಕಾಶ್ ಕೋಲಾ ನಂದಿನಿ ಕೋಲಾರದಿಂದ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಕಳಿಸಿದ್ದಾರೆ. ಅದಕ್ಕೆ ಒಂದು ಅರ್ಥವನ್ನು ಕೂಡ ಕಳಿಸಿದ್ದಾರೆ, ನೋಡೋಣ. ಆಮೇಲೆ ಇನ್ನು ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಕಳಿಸಿದರೆ, ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಕಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಸಂಪತ್ ಕುಮಾರಿ ಮಿಷನ್ ಕಾಂಪೌಂಡ್ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗದಿಂದ ಕೀರಲಿಂಗ ಮುತ್ತಣ್ಣಪ್ಪ ಇಕ್ಕಳಿಕ್ಕಿ ಶಿವಲಿಂಗ ಹಾಗೂ ವನಶಂಕರ್ ಇಕ್ಕಳಿಕ್ಕಿ ಅವರು, ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಉಡುಗಣಿ ಭಾಗ್ಯ ವಿಜಯಕುಮಾರ್ ಶಿವಮೊಗ್ಗದಿಂದ, ಕಣಾದ ಎ ಎಸ್ ಹೊಸ್ಮನೆ ಭದ್ರಾವತಿ ಶಿವಮೊಗ್ಗದಿಂದ, ಓಕೆ, ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಲ್ಲವಿ ಮಿಲ್ಲಘಟ್ಟ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕ್ ಹಿರೇಮಠ ಅವರು ಮೆಸೇಜ್ ಬಂದು ತಲುಪಿದೆ. ಇನ್ನು ಮಧುಮತಿ ನ್ಯಾಮ್ತಿಯಿಂದ, ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಮತ್ತು ಅನಿತಾ ಅವರು, ರೇಖಾ ಬೆಂಗಳೂರಿನಿಂದ, ವೀಣಾ ಪೂರ್ಣ ಪ್ರಜ್ಞಾ ಲೇಔಟ್ ಬೆಂಗಳೂರು, ಸೀತಾ ಸರ್ಕಲ್ ಬೆಂಗಳೂರಿನಿಂದ

ಕಳಿಸಿದ್ದಾರೆ. ಇನ್ನು ಸಂತ್ ಸರೋಜಾ ಜೈಶಂಕರ್, ದೀಪಾ ಕುಮಾರ್ ಆರಾಧ್ಯ, ಚಿನ್ನು ಕೀರ್ತನಾ, ರಶ್ಮಿ ಆರಾಧ್ಯ ಅವರು. ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಪುಷ್ಪ ಸುರೇಶ್ ಶಿವಮೊಗ್ಗದಿಂದ, ಓಕೆ. ಇನ್ನು ಬಿ ಸತ್ಯನಾರಾಯಣ್, ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಶ್ಯಾನ್ ಭೋಗರ ಕೊಟ್ರೇಶ್, ಕವಿತಾ, ನಿರೀಕ್ಷಾ, ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿಯಿಂದ ಕಳಿಸಿದ್ದಾರೆ. ಜ್ಯೋತಿ ರಾಜಶೇಖರ್, ಸಿದ್ಧಾರೂಢ ನಗರ ಭದ್ರಾವತಿಯಿಂದ. ಗೀತಾ ಮಲಕೊಪ್ಪದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ ಕಳಿಸಿದ್ದಾರೆ. ಭಾಗ್ಯಲಕ್ಷ್ಮಿ, ಅನಿಲ್ ಕುಮಾರ್ ಎಚ್ ಶೆಟ್ಟರ್, ರಾಜಲಕ್ಷ್ಮಿ ಎಚ್ ಎಸ್ ಹೊಸ್ಮನೆ ಶಿವಮೊಗ್ಗದಿಂದ, ಓಕೆ. ಇನ್ನು ಎಸ್ ಎಸ್ ಮೋದಿಗೌಡರು ಇನಾಮ ಹೊಂಗಲ ಸೌದತ್ತೆಯಿಂದ ಕೂಡ ಮೆಸೇಜನ್ನು ಮಾಡಿದ್ದಾರೆ. ನಳಿನಿ ರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ವಿಜಯಪುರ ನಗರದಿಂದ ರೇಖಾ ಅವರು, ಇನ್ನು ಶಾಂತಾ ಶಿವಮೊಗ್ಗ ತಿಲಕ್ ನಗರ, ಓಕೆ, ತಿಲಕ್ ನಗರದಿಂದ ಕಳಿಸಿದ್ದಾರೆ. ಇನ್ನು ರಶ್ಮಿ ಕಿರಣ್ ಹೊಸ್ಮನೆ ಶಿವಮೊಗ್ಗದಿಂದ, ಸಿ ಟಿ ಚಂದ್ರಶೇಖರ್ ವಸಂತ ಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ವಿಶ್ವಾಸ್ ಸೌಳಂಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೀರುಕೊಡಿಗೆಯಿಂದ, ಮಹೇಶ್ವರಿ ಕಾಗೇಹಳ್ಳದಿಂದ, ಕೆರೆಬೀರನಹಳ್ಳಿಯಿಂದ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ. ಇನ್ನು ನಮಸ್ಕಾರಗಳು ರೀ, ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ತಾವರಗೆರೆ ಪಟ್ಟಣದಿಂದ ಕಳಿಸಿದ್ದಾರೆ. ಇನ್ನು ಕಡೆಯ ಸಂದೇಶ ಬಂದು ತಲುಪಿದೆ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ಜಯಶೀಲ ಸದಾಶಿವ ಅವರು ಕೂಡ ಕಳಿಸಿದ್ದಾರೆ. ಹಾಗಾದರೆ ಯಾವುದಾಗಿತ್ತು ಉತ್ತರ? ನಮ್ಮೆಲ್ಲ ಶ್ರೋತೃಗಳು ಕೂಡ ಇವತ್ತು ಪಾಸ್ ಆಗಿಬಿಟ್ಟಿದ್ದಾರೆ. ಇಂಗು ತೆಂಗು ಹಾಕಿದರೆ ಮಂಗನು ಅಡಿಗೆ ಮಾಡತ್ತೆ, ಸರಿಯಾದ ಉತ್ತರ ಅಲ್ವಾ? ಹಾಗಾದರೆ ಶಾಂತಾಚಾರ್ ಬಡಿಗೇರವರು ಇದಕ್ಕೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ, ಅಂದರೆ ಇದರ ಅರ್ಥವನ್ನು ನೀಡಿದ್ದಾರೆ. ನೋಡೋಣ. ಅಡಿಗೆಗೆ ಅಗತ್ಯವಿರುವಂತಹ ಇಂಗು ಅಂದರೆ ರುಚಿ ಮತ್ತು ಪರಿಮಳಕ್ಕೆ ಅಲ್ವಾ? ಹಿಂಗಿನ ಸ್ಮೆಲ್ ಎಷ್ಟು ಘಮ ಘಮ ಆಗಿರುತ್ತೆ. ಇನ್ನು ತೆಂಗು ಅಂದರೆ ತೆಂಗಿನಕಾಯಿ, ಇದ್ದರೆ ಎರಡು ಸರಿಯಾಗಿ ಅಡಿಗೆ ಮಾಡಲು ಬಾರದವರು ಅಥವಾ ಪ್ರಾಣಿಗಳು ಕೂಡ ರುಚಿಕರವಾದ ಅಡಿಗೆಯನ್ನು ಸುಲಭವಾಗಿ ಮಾಡಬಹುದು ಎಂಬುದು ಇದರ ಅರ್ಥ. ಸರಳವಾದ ಅರ್ಥ ಅಂದರೆ ಯಾವುದೇ ಒಂದು ಕೆಲಸ ಮಾಡಲು ಸರಿಯಾದ ಸಾಮಗ್ರಿಗಳು, ಸಂಪನ್ಮೂಲಗಳು ಅಥವಾ ಅನುಕೂಲಗಳು ಕೈಯಲ್ಲಿದ್ದರೆ ಆ ಕೆಲಸವನ್ನು ಯಾರು ಬೇಕಾದರೂ ಕೂಡ ಸುಲಭವಾಗಿ ನಿರ್ವಹಿಸಬಹುದು ಅಂತ ಸೂಚಿಸುತ್ತೆ ಅಂತ ಹೇಳಿ ಶಾಂತಾಚಾರ್ ಬಡಿಗೇರವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಓಕೆ, ಹುತ್ತಾ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅವರ ಸಂದೇಶ ಬಂದು ತಲುಪಿದೆ. ಇನ್ನು ಮಮತಾ ಸೂರಜ್ ಭದ್ರಾವತಿಯಿಂದ, ಮಾಳೇನಹಳ್ಳಿ ನಾಗರಾಜ್ ಕೆ, ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ ಕೂಡ ಅವರ ಮೆಸೇಜ್ ಕೂಡ ಬಂದು ತಲುಪಿದೆ. ಗೊತ್ತಾಯ್ತಲ್ಲ ಶ್ರೋತೃಗಳೇ, ನಮ್ಮ ಶಾಂತಾಚಾರ್ ಬಡಿಗೇರವರು ಕೂಡ ಅದಕ್ಕೆ ಇನ್ಫಾರ್ಮೇಷನ್ ಮಾಹಿತಿಯನ್ನು ನೀಡಿದರು ಅಂತ ಹೇಳ್ತಾ ಇವತ್ತು ಮೂರು ಖಾತೆಗಳು, ಬಡವರಿಗೆ ಮೈಯೆಲ್ಲ ಹೊಟ್ಟೆ, ಗೊತ್ತಾಯ್ತಲ್ವಾ? ಬಡವರಿಗೆ ಹಸಿವು ಅಂತಕ್ಕಂಥದ್ದು, ಅವರು ಏನೇ ಇದ್ರೂ ಕೂಡ ಹಸಿವಿಗೋಸ್ಕರನೇ ಅವರು ದುಡಿತಾ ಇರ್ತಾರೆ, ಚಿಂತನೆ ಕೂಡ ಅದೇ ಆಗಿರತ್ತೆ ಅವ್ರದ್ದು ಅಂತ ಹೇಳಿ. ಇನ್ನು ಎರಡನೇ ಗಾದೆ, ಹೆದರಿದವನ ಮೇಲೆ ಕಪ್ಪೆಯನ್ನು ಎಸೆದಂತೆ. ಮುಂಚೆನೇ ಹೆದರ್ಕೊಂಡಿರ್ತಾರೆ, ಅದು ಆ ಟೈಮಲ್ಲಿ ಕಪ್ಪೆ ಎಸ್ಬಿಟ್ರೆ ಏನಾಗುತ್ತೆ, ಸಣ್ಣದು ವಸ್ತು ಆದ್ರೂ ಕೂಡ ಕೆಲವೊಮ್ಮೆ ಆ ಸಿಚುಯೇಷನ್ ನೋಡಿಕೊಂಡು ನಾವು ಕೆಲವೊಂದು ಇಂಗು ತೆಂಗು ಹಾಕಿದರೆ ಮಂಗನು ಕೂಡ ಅಡಿಕೆ ಮಾಡುತ್ತೆ ಅಂತಂಬುದು ಮೂರು ಗಾದೆ ಆಯಿತು ಶ್ರೋತೃಗಳೇ. ಇದುವರೆಗೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಹಾಡನ್ನು ಆಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈಗ ಆಲ್ರೆಡಿ 11 ಗಂಟೆ, ಇನ್ನೂ 2 ನಿಮಿಷ ಇದೆ, ಬಾಕಿ ಇದೆ. ಆಲ್ರೆಡಿ ಫೋನ್ ಕಾಲ್ಸ್ ಕೂಡ ಬರ್ತಾ ಇದೆ. ಇವತ್ತು ವಿಶ್ವ ಕ್ಷಮಾ ದಿನ ಅಂತಲೂ ಕೂಡ ಆಚರಿಸಲಾಗ್ತಾ ಇದೆ. ಹಾಗಾಗಿ ನೀವು ಕೂಡ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ. ಇನ್ನು ಕೆಲವೇ 1.5 ನಿಮಿಷ ಮಾತ್ರ ಬಾಕಿ ಇದೆ, ನೋಡೋಣ ಸಿಗೋಣ ಆ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರತಿಯೊಬ್ಬ ಶ್ರೋತೃಗಳಿಗೂ, ಎಸ್ ಎಮ್ ಎಸ್ ಮಾಡಿದಂತಹ ಅಷ್ಟೇ ಅಲ್ಲ, ಎಸ್ ಎಮ್ ಎಸ್ ಮಾಡೋಕ್ಕಾಗಲಿಲ್ಲದರೂ ಕೂಡ ಕಾರ್ಯಕ್ರಮವನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೇಳ್ತಾ ಇರುವಂತಹ ಎಲ್ಲ ನಮ್ಮ ಶ್ರೋತೃ ಬಳಗದವರಿಗೂ ಕೂಡ ಈ ನಿಮ್ಮ ನಂದಿನಿ ವೈಬಿ ಮಾಡುವಂತಹ ಪ್ರೀತಿಪೂರ್ವಕವಾದಂತಹ ಧನ್ಯವಾದ.

0: ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿ ಪೂರಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಶ್ರೋತೃಗಳೇ, ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಕೂಡ ವಿಷಯವನ್ನ ತಿಳಿಸಿದ್ದೇನೆ. ತಿಂಗಳಲ್ಲಿ ಒಮ್ಮೆ ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ನಾವು ನೀವು ಚಿಂತನೆಯನ್ನು ಮಾಡೋಣ. ಅದರೊಟ್ಟಿಗೆ ಇನ್ನು ಮಿಕ್ಕೆಲ್ಲ ವಾರಗಳಲ್ಲಿ ನಾವು ಹಾಡುಗಳೊಂದಿಗೆ ಹೊಸ ನಾವು ಎಂಜಾಯ್ ಮಾಡೋಣ ಅಂತ ಹೇಳ್ತಾ, ಈಗ ನೋಡಿದ್ರೆ ಶ್ರೋತೃಗಳೇ, ಇವತ್ತು ಜುಲೈ 7 ವಿಶ್ವ ಕ್ಷಮಾ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಜೀವನದಲ್ಲಿ ನಾವು ಎಷ್ಟೋ ಬಾರಿ ಮನಸ್ತಾಪಗಳಿಗೆ ಮುನಿಸುಗಳಿಗೆ ಸಿಲುಕಿ ಹಾಕ್ಕೊಳ್ತೇವೆ ಅಲ್ವಾ? ಆದರೆ ಕ್ಷಮೆ ಎಂಬುದು ದೌರ್ಬಲ್ಯ ಅಲ್ಲ, ಅದು ನಮ್ಮ ಮನಸ್ಸಿನ ಒಂದು ಅತಿದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಕಹಿ ನೆನಪುಗಳನ್ನು ಮರೆತು ಸಂಬಂಧಗಳಿಗೆ ಒಂದು ಹೊಸ ಜೀವ ತುಂಬುವಂತಹ ದಿನವೇ ಇಂದಿನ ವಿಶ್ವ ಕ್ಷಮಾ ದಿನ ಅಂತ. ಇವತ್ತು ನಮ್ಮ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಮನಸ್ಸುಗಳನ್ನು ಹೇಗೆ ದೂರ ಮಾಡಿಕೊಳ್ಬೋದು, ಕ್ಷಮಿಸೋದ್ರಿಂದ ಸಿಗುವಂತಹ ನೆಮ್ಮದಿ ಏನು, ಎಲ್ಲದರ ಕುರಿತು ಮಾತನಾಡೋಣ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 08282200704. ಓಕೆ ಶ್ರೋತೃಗಳೇ, ಮೊದಲ ಕರೆ ಸಿದ್ಧ ಆಗಿದೆ ನೋಡೋಣ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಚಿತ್ರ ಶಿವಕುಮಾರ್ ಅವರೇ. ಹೇಳಿ, ಇವತ್ತು ವಿಶ್ವ ಕ್ಷಮಾ ದಿನ ಅಂತ ಇದೆ.
1: ಏನಂದ್ರೆ ಫಸ್ಟ್ ನಾವು ಯಾರಿಗೆ ಕೇಳ್ಬೇಕಂದ್ರೆ ಮ್ಯಾಮ್, ನಮ್ಮ ಪೇರೆಂಟ್ಸ್ಗೆ ಕೇಳ್ಬೇಕು. ಯಾಕೆ ಅಂದ್ರೆ ಎಲ್ಲಾ ಟೈಮಲ್ಲೂ ನಾವು ಕೇಳಿರಲ್ಲ ಮ್ಯಾಮ್, ಕೆಲವೊಂದ್ ಟೈಮ್ ಕೇಳಿರ್ತೀವಿ, ನಮಗೆ ಗೊತ್ತಿರೋ ವಿಷಯಕ್ಕೆ ತಪ್ಪಾದ್ರೆ ಕೇಳಿರ್ತೀವಿ, ಇಲ್ಲಾಂದ್ರೆ ಎಷ್ಟೋ ಗೊತ್ತಿಲ್ಲದೆ ಸಾಕಷ್ಟು ಸಣ್ಣದ್ರಿಂದ ತಪ್ಪುಗಳು ಮಾಡಿರ್ತೀವಿ. ಹಾಗಾಗಿ ಫಸ್ಟ್ ನಾವು ಅವ್ರಿಗೆ ಕೇಳ್ಬೇಕು ಸಾರಿ ಅಂತ. ಮತ್ತೆ ಏನಂದ್ರೆ ನಮ್ಮ ಫ್ರೆಂಡ್ಸ್ಗೆ ಮ್ಯಾಮ್, ಫಸ್ಟ್ ಕುಟುಂಬದವರಾದ್ರೆ ಫ್ರೆಂಡ್ಸೇ ಬರೋದು. ಯಾಕಂದ್ರೆ ನಾವು ಫ್ರೆಂಡ್ಸ್ ಹತ್ರ ತುಂಬಾ ಸಲಿಗೆಯಿಂದ ಇರ್ತೀವಿ, ಗೊತ್ತೋ ಗೊತ್ತಿಲ್ಲದೆ ಎಷ್ಟೊಂದ್ಸರಿ ತಪ್ಪು ಮಾಡಿರ್ತೀವಿ, ಆದ್ರೆ ಅದು ನಮಗೆ ಸರಿ ಅಂತ ಅನ್ಸಿರುತ್ತೆ, ಆದ್ರೆ ಅವ್ರ ಮನ್ಸಿಗೆ ಅದು ಕಿರಿಕಿರಿ ಆಗಿರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ನಾವು ಅವ್ರಿಗೂ ಸಾರಿ ಕೇಳ್ಬೇಕು ಮ್ಯಾಮ್. ನಮ್ಮ ಮತ್ತೆ ಟೀಚರ್ಸ್ಗೂ ಅಷ್ಟೇನೆ, ಯಾಕಂದ್ರೆ ಅವ್ರು ನಮ್ಮ ತಪ್ಪುಗಳನ್ನ ಎಷ್ಟೋ ಸರಿ ತಿದ್ದು ಹೇಳಿರ್ತಾರೆ, ಆದ್ರೆ ನಾವು ಮಂಜಲ್ ಸುಮಾರು ಬೈಕೊಂಡು ಕೂಡ ಇರ್ತೀವಿ, ಯಾಕಂದ್ರೆ ಆ ಟೈಮ್ ನಮಗೆ ಅದು ಸರಿನ ತಪ್ಪ ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಬ್ರಿಗೂ ಮ್ಯಾಮ್, ಈಗ ನಾವು ಪ್ರಕೃತಿಗೂ ಎಷ್ಟೊಂದ್ಸರಿ ಸಾರಿ ಕೇಳ್ಬೇಕಿರುತ್ತೆ, ನಮ್ ಕಡೆಯಿಂದ ಪ್ರಕೃತಿಗೆ ಎಷ್ಟೊಂದ್ಸರಿ ತಪ್ಪುಗಳು ನಡೆದಿರುತ್ತೆ, ತಪ್ಪಿಂದ ನಾವೀಗ ಶಿಕ್ಷಣ ಅನುಭವಿಸ್ತಾ ಇದೀವಿ. ಹಾಗಾಗಿ ಪ್ರಕೃತಿಗೆ, ಪ್ರಾಣಿಗಳಿಗೆ, ಎಲ್ಲದಕ್ಕೂ ಸಾರಿ ಕೇಳಂತ ಪರಿಸ್ಥಿತಿ ಬಂದೇ ಬರುತ್ತೆ ಮ್ಯಾಮ್. ಈಗ ಟೋಟಲ್ ಆಗಿ ಇವತ್ ಆಯ್ತು ಇರೋದ್ರಿಂದ ಎಲ್ಲರಿಗೂ ಟೋಟಲ್ ಆಗಿ ಎಕ್ಸ್ಟ್ರೀಮ್ಲಿ ಸಾರಿ ಕೇಳಕ್ ನಾವ್ ಇಷ್ಟ ಪಡ್ತೀವಿ ಮ್ಯಾಮ್.
0: ಓಕೆ, ಧನ್ಯವಾದ, ತುಂಬಾ ಅದ್ಭುತವಾಗಿ. ಹೌದು ಚಿತ್ರ ಶಿವಕುಮಾರ್ ಅವರೇ, ನೀವು ಹೇಳಿದ್ದು ಕೂಡ ಈಗ ನಮ್ಮ ತಂದೆ ತಾಯಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್,

0: ಪ್ರಕೃತಿ ಪ್ರತಿಯೊಂದರಲ್ಲೂ ಕೂಡ ನಾವು ಸಾರಿ ಕೇಳಲೇಬೇಕಾಗತ್ತೆ.
1: ಎಲ್ಲಾ ಟೈಮಲ್ಲೂ ನಾವ್ ಎಲ್ಲಾದ್ರಲ್ಲೂ ನಾವು ಕೇಳೇ ಕೇಳಿರ್ತೀವಿ ಅಂತ ಇಲ್ಲ, ನಮಗೆ ಎಷ್ಟೊಂದ್ ಸರಿ ಇಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತ ಸಾಧಿಸ್ತೀವಿ, ಅವ್ರ ಮನಸ್ಸಿಗೆ ಕಿರಿಕಿರಿ ಆಗಿರುತ್ತೆ.
0: ಹೌದೌದು, ಖಂಡಿತ
1: ಇದು ಒಂದು ಒಳ್ಳೆ ಅವಕಾಶ.
0: ಓಕೆ,
1: ಅವಕಾಶಕ್ಕಾಗಿ ಧನ್ಯವಾದ.
0: ಓಕೆ, ಧನ್ಯವಾದ.
1: ಧನ್ಯವಾದ.
0: ಶತ್ರುಗಳೇ, ನಿಜ ಅಲ್ವಾ, ಕೆಲವೊಮ್ಮೆ ನಾವೇನೋ ಮಾಡಿರ್ತೀವಿ, ನಮಗೆ ಅದು ಸರಿ ಅನ್ಸ್ಬೋದು, ಇಲ್ಲ ನಾವು ಕರೆಕ್ಟಾಗೇ ಇದ್ದೀವಿ ಅಂತ, ಬೇರೆಯವರಿಗೆ ಅದು ತಪ್ಪಾಗಿರ್ಬೋದು. ಕಾಲಕ್ರಮೇಣ ಹೌದು ನಾವು ಹಿಂಗೆ ಮಾಡಬಾರ್ದಾಯ್ತು, ನಾನು ತಪ್ಪು ಮಾಡಿಬಿಟ್ಟೆ, ಆ ಟೈಮಲ್ಲಿ ನನಗೆ ಗೊತ್ತಾಗಲಿಲ್ಲ ಅಂತಲೂ ಕೂಡ ಅನಿಸಿದ ಅಂತಹ ಸನ್ನಿವೇಶಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೆದಿರುತ್ತೆ ಅಲ್ವಾ. ಹಾಗಾಗಿ ಚಿತ್ರಾ ಶಿವಕುಮಾರ್ ಅವರು ಕೂಡ ಹೇಳಿದರು, ಗೊತ್ತಿಲ್ಲದಲ್ಲೇ ಆಗಿರತ್ತೆ ಅಂತ ಎಲ್ಲ ಹೇಳಿದರು. ಹಾಗಾಗಿ ಎಲ್ಲರಿಗೂ ಕೂಡ ಅವರು ಪ್ರಕೃತಿಯಿಂದ, ತಂದೆ ತಾಯಿಯಿಂದ ಹಿಡಿದು ಪ್ರಕೃತಿ, ಇವತ್ತು ಪ್ರತಿಯೊಂದು ಪ್ಲಾಸ್ಟಿಕ್, ಪ್ರತಿಯೊಂದು ನಾವು ಭೂಮಿಗೆ ಎಷ್ಟು ನಾವು ಅನಾನುಕೂಲಗಳು ಮಾಡ್ತಾ ಇದ್ದೀವಿ ಅಲ್ವಾ, ಭೂತಾಯಿಗೆ, ಪ್ರತಿಯೊಂದಕ್ಕೂ ಕೂಡ ವಾಯುಮಾಲಿನ್ಯ ಎಲ್ಲದಕ್ಕೂ ಕೂಡ ಮಾಡ್ತಾ ಇದ್ದೀವಿ. ನಾವು ಕ್ಷಮೆ ಯಾಚಿಸುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ತಪ್ಪುಗಳನ್ನು ಆಗದೇ ರೀತಿಯಲ್ಲಿ ಎಚ್ಚರಿಕೆಯನ್ನು ನಾವು ವಹಿಸ್ಕೊಂಡು ಹೋಗಬೇಕಾಗತ್ತೆ. ಅದು ಆವಾಗ ಈ ಒಂದು ವಿಶ್ವ ಕ್ಷಮಾ ದಿನ ಆಚರಿಸೋದಕ್ಕೂ ಕೂಡ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಈಗ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
2: ಹಲೋ, ನಮಸ್ತೆ.
0: ನಮಸ್ತೆ ಕೇಶವ್ ಅವರೇ, ಹೇಳಿ ಕೇಶವ್ ಅವರೇ.
2: ಕ್ಷಮೆ ಅನ್ನೋದು ಆಲ್ಮೋಸ್ಟ್ ಎಲ್ರು ಒಪ್ಕೋಬೇಕು. ಈಗ ಒಂದು ಹೆಂಗೆ ಅಂದ್ರೆ, ದೊಡ್ಡವರೇ ತಪ್ಪು ಮಾಡಿದ್ರು ಚಿಕ್ಕವ್ರ ಹತ್ರ ಕ್ಷಮೆ ಕೇಳಕ್ ಇದ್ ಮಾಡ್ತಾರೆ.
0: ಹೌದು,
2: ಯಾಕೆಂದ್ರೆ ನಾವು ಅವರು ದೊಡ್ಡವರಾಗಿರ್ತಾರಲ್ವಾ, ಅವರ ವ್ಯಕ್ತಿತ್ವಕ್ಕೆ ಎಲ್ಲಿ ತೊಂದರೆ ಬರುತ್ತೆ ಅಂತ ಅವ್ರು ಏನ್ ಮಾಡ್ತಾರೆ, ಚಿಕ್ಕವರಿಗೆ ಕ್ಷಮೆ ಆಗ್ಲಿ ಸರಿ ಆಗ್ಲಿ
0: ಕೇಳೋದಿಲ್ಲ. ಹೌದು,
2: ಅವರು ದೊಡ್ಡ ಮಟ್ಟದಲ್ಲೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ವ್ಯಕ್ತಿತ್ವ ಯಾವ ವ್ಯಕ್ತಿ ಆಗ್ಲಿ ಇಲ್ಲ ಶ್ರೀಮಂತಿಕೆ ಆಗ್ಲಿ, ಅವ್ರು ಯಾವ್ದೇ ರೀತಿಲಿ ದೊಡ್ಡದಲ್ಲಿ ಇರ್ಬೋದು, ಆದ್ರೆ ಅವ್ರು ಮಾಡಿರೋ ತಪ್ಪಿಂದ ಕೆಲವರು ಚಿಕ್ಕವರಿಗೆ ಕಿರಿಕಿರಿ ಅಂತಿರುತ್ತೆ.
0: ಹೌದೌದು, ಅದು ಅವ್ರು ದೊಡ್ಡವರು ಅನ್ನೋದು ಒಂದು ಇದು ಇರೋದ್ರಿಂದ ಅವ್ರ ಮನಸ್ಸಿನಲ್ಲಿ ಅದನ್ನ ಹೇಳ್ಕೊಂತಾ ಇರೋದಿಲ್ಲ ಅವರು.
2: ಅದೇ ಮಾಡುತ್ತ
0: ಯಾರೇ ಆಗ್ಲಿ ಕ್ಷಮೆ ಆಚರಿಸೋದ್ರಿಂದ
2: ಕೇಳಬೇಕು.
0: ಹೌದೌದು, ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ, ಕೆಲವೊಮ್ಮೆ ಸಣ್ಣ ಮಕ್ಕಳೇ ಹೇಳ್ತಾ ಇರ್ತಾರೆ, ಅಮ್ಮ ನೀ ತಪ್ಪು ಮಾಡಿದ್ಯಾ, ಅಪ್ಪ ನೀ ತಪ್ಪು ಮಾಡಿದ್ಯಾ ಅಲ್ವಾ, ಅವಾಗ ತಿದ್ಕೊಳ್ಳುವಂತಹ ಸ್ವಭಾವ ನಮ್ಮದಾಗಿರ್ಬೇಕು. ಓಕೆ, ಧನ್ಯವಾದಗಳು ಕೇಶವ್ ಮೂರ್ತಿಯವರೇ. ಓಕೆ, ಕೆಲವೊಮ್ಮೆ ಶ್ರೋತೃಗಳೇ, ಮನೇಲಿ ಪುಟ್ಟ ಪುಟ್ಟ ಮಕ್ಕಳುಗಳು ಇರ್ತಾರೆ, ಅವರಿಗೆಲ್ಲ ನಾವು ಹೇಳ್ತಾ ಇರ್ತೀವಿ, ತಿಳಿಸ್ತಾ ಇರ್ತೀವಿ, ಹಿಂಗೆ ಮಾಡಬಾರ್ದು, ಈ ಥರ ಹೇಳಬಾರ್ದು, ಸುಳ್ಳು ಹೇಳಬಾರ್ದು, ಎಲ್ಲದನ್ನು ಹೇಳ್ತಾ ಇರ್ತೀವಿ. ಅವಾಗ ಯಾರೋ ಒಬ್ಬರು ಬಂದರು ಅಂತ ಅಂದ ತಕ್ಷಣ, ಏ ಇಲ್ಲ ಅಂತ ಹೇಳು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಲ್ವಾ. ಆ ಮಕ್ಕಳು ಆ ನೆಕ್ಸ್ಟ್ ಕ್ವಶನ್ ಮಾಡುತ್ತೆ, ನೀವೇ ಹೇಳಿದ್ರಿ ಸುಳ್ಳನ್ನು ಹೇಳಬಾರ್ದು ಅಂತ ಹೇಳಿ, ಆದರೆ ನೀವೇ ಸುಳ್ಳು ಕಲಿಸ್ತಾ ಇದ್ದೀರಲ್ಲ. ಕೆಲವೊಮ್ಮೆ ಸಿಚುಯೇಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಹಾಗಾಗಿ ಕೆಲವೊಂದು ಟೈಮು ನಾವು ಕೂಡ ದೊಡ್ಡವರಾಗಿ ನಾವು ಅದೇ ರೀತಿ ನಡ್ಕೊಬೇಕಾಗತ್ತೆ. ಮುಂದಿನ ಕರೆ ನೋಡೋಣ. ಹಲೋ, ಆಕಾಶವಾಣಿ. ಹಲೋ,
3: ಹಲೋ,
0: ಹಲೋ, ಯಾರು ಮಾತಾಡ್ತಾ ಇರೋದು?
3: ನಾವು ಬಾರಂದೂರಿಂದ ರಮಾದೇವಿ ಅಂತ.
0: ರಮಾದೇವಿ ಅವರೇ ಹೇಳಿ.
3: ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋದಕ್ಕೆ.
0: ನಮಗೂ ಖುಷಿ ಆಯ್ತು. ಹೇಳಿ ರಮಾದೇವಿರೇ, ಯಾ ಹೇಗೆ ಅನ್ಸುತ್ತೆ ಇವತ್ತು ವಿಶ್ವ ಕ್ಷಮಾ ದಿನ? ಪ್ರತಿಯೊಬ್ಬರು ತಪ್ಪು ಮಾಡ್ತೀವಿ.
3: ಹೌದು, ಖಂಡಿತ
0: ಹೇಳಿ.
3: ಇದ್ದು ಮಾಡ್ತೀವಿ, ಗೊತ್ತಿಲ್ಲದನ್ನೂ ಮಾಡ್ತೀವಿ.
0: ಖಂಡಿತ ಹೌದು, ಹೌದು ಹೌದು.
3: ಆದ್ರೂ ಕ್ಷಮೆ ಇರ್ಬೇಕು, ಅನ್ನದಂತೀವಿ ಮಾಡ್ತೀವಿ, ಅದನ್ನ ಕ್ಷಮೆ ಕೇಳಿ ಒಂದಾಗ್ಬಿಡ್ಬೇಕು
0: ಒಟ್ಟಿಗೆ, ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಲ್ವಾ.
3: ಅದು ದ್ವೇಷಕ್ಕೆ ಇದಕ್ಕೆ ಕಾರಣ ಆಗ್ಬಿಡ್ತವೆ.
0: ಹೌದೌದು, ಬೂದಿ ಮುಚ್ಚಿದ ಕೆಂಡದಂತೆ ಯಾವಾಗ ಏನಾಗತ್ತ ಗೊತ್ತಿರಲ್ಲ,
3: ಹಂಗಾಗ್ಬಿಡುತ್ತೆ. ಹಂಗಾಗಿ ಏನೋ ಹೋಗಣಪ್ಪ ಹೇಳಿದ್ವಿ, ನೀವು ಮಾಡಿದ ತಪ್ಪು ಅಥವಾ ನಾವು ಮಾಡಿದ ತಪ್ಪು ಮಾಡಬಾರ್ದಿನ್ನ, ಚೆನ್ನಾಗಿ ಹೋಗ್ಬಿಡೋಣ ಅಂತ ಹೇಳಿ ಮಾತಾಡ್ಕೊಂಡು ಒಂದಾಗ್ಬಿಡ್ತೇವೆ.
0: ಹೌದು, ಒಂದು ಸ್ವಾರಿ ಕೇಳೋದ್ರಿಂದ ಸಂಬಂಧಗಳು ಎರಡು ಕೂಡ ಬೇಸಿಯುತ್ತೆ, ಅಂದ್ರೆ ಯಾಕೆ ಕೇಳಬಾರ್ದು ಅಲ್ವಾ, ನಾವೇ ಸಣ್ಣವರಾಗಣ.
3: ಖಂಡಿತ, ಇಲ್ಲ ಅಂದ್ರೆ ಅದೇ ಮತ್ತೆ ನಾವೇ ದಾರಿ ಮುಟ್ಕೊಟ್ಟಂಗಾಗತ್ತೆ.
0: ಖಂಡಿತ,
3: ತಪ್ಪು ಮಾಡಕ್ಕೆ ಮತ್ತೆ ಸಂಬಂಧಗಳು ಮುರಿದೋಗ್ಬಿಡುತ್ತೆ.
0: ಹೌದು ಹೌದು.

0: ಓಕೆ, ಧನ್ಯವಾದ ರಮಾದೇವಿ ಅವರೇ. ಶ್ರೋತೃಗಳೇ, ಇವತ್ತು ವಿಶ್ವ ಕ್ಷಮಾ ದಿನ, ಕ್ಷಮೆ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ನಮ್ಮ ಶ್ರೋತೃಗಳು ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ನೋಡೋಣ ಮುಂದಿನ ಕಾಲರ್ ಯಾರು ಅಂತ. ಹಲೋ,
1: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಸುಬ್ರಹ್ಮಣ್ಯ ಅವರು, ಹಾಂ ಹೇಳಿ ಸುಬ್ರಹ್ಮಣ್ಯ ಅವರೇ. ಇವತ್ತು ವಿಶ್ವ ಕ್ಷಮೆ ದಿನ.
1: ಖಂಡಿತ ಮೇಡಮ್, ಕ್ಷಮೆ ಅನ್ನೋದು ಅದೊಂದು ದೊಡ್ಡ ಇದು ಮೇಡಮ್. ಯಾಕೆಂದ್ರೆ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಕ್ಷಮೆ ಕೇಳಿದಾಗ ಅದು ಇದು ಅಲ್ಲಿಗೆ ಮರೆಯುವಂತದ್ದು. ಇಲ್ಲಿ ತಪ್ಪಿಸ್ತಾರೆ ಮತ್ತು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದುಃಖವನ್ನು ವ್ಯಕ್ತಪಡಿಸಿ ಎದುರಿಗಿರುವವರನ್ನ ಮನ್ನಣೆ ಪಡೆಯೋದೇ ಒಂದು ಕ್ಷಮೆ ಮೇಡಮ್.
0: ಡೆಫಿನೇಷನ್ ಕೊಡ್ತಾ ಇದ್ದೀರಾ.
1: ಕ್ಷಮೆ ಅನ್ನೋದು ಆ ಕ್ಷಮಿಸುವಂತ ಒಂದು ಗುಣ ಇದ್ದಾಗ ಅರಿತುಕೊಳ್ಳುವವರು ಬಹಳಷ್ಟು ಇರ್ತಾರೆ.
0: ಹೌದೌದು, ಖಂಡಿತ.
1: ಯಾಕೆಂತ ಹೇಳಿದ್ರೆ ಅದು ಕ್ಷಮಿಸುವಂತ ಒಂದು ಗುಣ ಇದ್ದಾಗ ತಪ್ಪು ಮಾಡೋ ಅಂತವ್ರು ಸ್ವಲ್ಪ ತಿದ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಮೇಡಮ್.
0: ಹೌದೌದು, ಖಂಡಿತ.
1: ಕ್ಷಮಿಸಬೇಕಾದ ಸಮಯದಲ್ಲಿ ಕ್ಷಮಿಸಲೇಬೇಕಾಗುತ್ತೆ ಮೇಡಮ್. ಕ್ಷಮಿಸ್ತಾ ಇರೋ ಸಮಯದ ಆಗದೆ ಇರೋ ಪಕ್ಷದಲ್ಲಿ ಅದು ಕ್ಷಮಿಸ್ತಾ ಇರೋದು ಆಗದೇನೆ ಇರ್ಬೋದು ಮೇಡಮ್.
0: ಹೌದೌದು,
1: ಈ ಸಣ್ಣ ಪುಟ್ಟಗಳೆಲ್ಲ ಪ್ರತಿಯೊಂದರಲ್ಲೂ ನಡೆಯುವಂತಹ ಒಂದು ಮಾತುಕತೆ ಇದ್ದೇ ಇರುತ್ತೆ ಮೇಡಮ್. ಅದಕ್ಕೆ ಒಂದು ಕ್ಷಮೆ ಅನ್ನೋದು ಇರುತ್ತೆ. ಒಂದು ಒಳ್ಳೆ
0: ಮಿತಿ ಮೀರಿದಾಗ ಅದಕ್ಕೆ ಕ್ಷಮೆಗೆ
1: ಇಲ್ಲ.
0: ಹೌದು,
1: ಕ್ಷಮೆನೇ ಇಲ್ಲ.
0: ಅದಾಗದಕ್ಕಿಂತ ಮುಂಚೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಅಲ್ವಾ?
1: ಹೌದು ಹೌದು ಮೇಡಮ್.
0: ಓಕೆ ಓಕೆ, ಧನ್ಯವಾದ ಸುಬ್ರಹ್ಮಣ್ಯ ಅವರೇ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಮೇಡಮ್, ನಾನು ಮಂಜುನಾಥ್.
0: ಮಂಜುನಾಥ್ ಅವರೇ ಹೇಳಿ.
2: ದಿನ ಇದೆ ಅಂತ ರೇಡಿಯೋ ಮುಖ.
0: ಹೌದು ಹೇಳಿ.
2: ಹೌದು
0: ಅಲ್ಲ, ಈ ಮೂಲಕನಾದ್ರೂ ಕೂಡ ಕೆಲವರು ಅಮಾಸ್ವಾರಿ, ಅಪಾಸ್ವಾರಿ, ಅಣಾಸ್ವಾರಿ ಇರುತ್ತೆ ಕೇಳಿ ಅಂತ.
2: ಸಣ್ಣವರಿಗಾಗ್ಲಿ ದೊಡ್ಡವರಾಗ್ಲಿ ಅದು ಹೇಳೋದ್ರಿಂದ ನಾವೇನ್ ಸಣ್ಣವರಾಗಲ್ಲ. ಅದು ಒಂದು ಒಳ್ಳೆ ಪದ. ಅದು ಹಿಂಗೆ ಎಂತ ಸಿಟ್ಟಿರೋ ಮನುಷ್ಯನು ಏನೋ ಒಂದು ಮಿಸ್ ಆಗಿ ಒಂಚೂರು ಏನೋ ತಾಕ್ತು, ಏನೋ ಇದಾಯ್ತು, ತಪ್ಪಾಯ್ತು, ಕ್ಷಮಿಸಿ ಅಂದ್ರೆ ಅಯ್ಯೋ ಇರ್ಲಿ ಬಿಡಿ ಇದಕ್ಕೆಲ್ಲ ಯಾಕೆ ಅಂತಾರೆ. ಆದ್ರೆ ಅದು ದೊಡ್ಡ ಪದ, ಅದು ಒಳ್ಳೇದದು.
0: ಅದರಿಂದ ಚಿಕ್ಕವರಾಗಲ್ಲ ನಾವು, ಸಾರಿ ಕೇಳೋದ್ರಿಂದ ಚಿಕ್ಕವರಾಗಲ್ಲ.
2: ಸಣ್ಣವರಾಗ್ಲಿ ದೊಡ್ಡವಾಗ್ಲಿ ಕೇಳ್ಬೇಕು ಅದು. ಯಾಕಂದ್ರೆ ಸಣ್ಣವರು ಮನುಷ್ಯರೇ, ದೊಡ್ಡವರು ಮನುಷ್ಯರೇ.
0: ಹೌದು,
2: ಎಲ್ಲರಿಗೂ ಅದು ಒಂದು ಮನುಷ್ಯತ್ವ ಅನ್ನೋದು ಎಲ್ಲರಿಗೂ ಇರುತ್ತೆ. ಆ ಕೆಲವರು ಒಂಚೂರು ತಾಗಿಸ್ಕೊಂತಾರೆ, ಇದು ಮಾಡ್ತಾರೆ, ಹೋಗ್ತಾ ಇರ್ತಾರೆ, ಒಂದು ಸಾರಿ ಕೇಳ ಇದು ಇಲ್ಲ ಅಂತ ಕೆಲವರು ಬೈತಾರೆ. ಒಂದು ಸಾರಿ ಕೇಳ ಇದು ಮೆನಸ್ಸು ಇಲ್ವಾ ನಿಮಗೆ ಅಂತಾರೆ.
0: ಹೌದು ಹೌದು,
2: ಅದ ಹೇಳಿಸ್ಕೊಳ್ಳೋ ಮಟ್ಟಕ್ಕೆ ಇರಬಾರ್ದು.
0: ಹೌದು,
2: ನಾನಂತೂ ಮ್ಯಾನೇಜ್ಮೆಂಟ್ ಅದು ಸರಿಯಾಗಲಿ
0: ಅಲ್ಲ, ಸಾರಿ ಕೇಳ್ಬಿಟ್ರೆ ಅಲ್ಲಿ ನೆಕ್ಸ್ಟ್ ಜಗಳನೇ ಇರಲ್ಲ ಅಲ್ಲಿ.
2: ಒಳ್ಳೆ ಪದ ಮೇಡಮ್, ಅದರಿಂದ ಏನು ಕಳ್ಕೊಳ್ಳೋದಿಲ್ಲ. ಧಾರವಾಡವಾಗ ಆ ತರ ಮಾತನ್ನ ಎಲ್ಲರೂ ಬಳಸ್ಬೋದು.
0: ಓಕೆ ಓಕೆ, ಧನ್ಯವಾದ ತಮಗೆ.
2: ಧನ್ಯವಾದ.
0: ಹಲೋ ಹಲೋ ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸರ್ ಸ್ವಲ್ಪ ಡಿಸ್ಟರ್ಬ್ ಇಲ್ದಲೆ ಇರೋ ಸ್ಥಳಕ್ಕೆ ಬನ್ನಿ ಮಾತಾಡಿ. ಹಾಂ ಹೇಳಿ ಈರಣ್ಣ ಅವರೇ ಹೇಳಿ. ಓಕೆ ಹೇಳಿ, ಸ್ವಲ್ಪ ಜೋರ ಮಾತಾಡಿ, ಡಿಸ್ಟರ್ಬೆನ್ಸ್ ಇದೆ. ಹಾಂ ಹೇಳಿ. ಹೌದು, ಹೌದೌದು, ಖಂಡಿತ.
3: ಯಾಕಂದ್ರೆ ನಾವ್ ಈಗ ನೋಡಿ ನೋಡ್ತಾ ಇರ್ತೀವಿ, ಒಳ್ಳೇದಾವ್ದು ಕೆಟ್ಟದ್ದು ನಮ್ಗೆಲ್ಲ ಗೊತ್ತಾಗ್ತಾ ಇರುತ್ತೆ. ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ನಾವೇ ತಪ್ಪು ಮಾಡಿದ್ರೆ, ನಮ್ಮ ಚಿಕ್ಕವರು ನೋಡ್ತಾ ಇದ್ರೆ ನಮ್ಮನ್ನೇ ಅವರು ಅನುಕರಣೆ ಮಾಡಿಬಿಡ್ತಾರೆ.
0: ಹೌದು ಖಂಡಿತ.
3: ಅವ್ರು ತಪ್ಪು ಮಾಡಿದ್ರೆ ಸುಮ್ಮನೆ ಕುತ್ಕೊಂಡಿದ್ರೆ ನಮ್ಗೆ ಬೇಕು ಅಂತ ನಾವ್ ಅನ್ಕೊಂಡಾಗ ಅದು ಮಕ್ಕಳು ಮುಂದೆ ಉದಾಹರಣೆಗೆ ನಾವು ಮನೆಯಲ್ಲಿ ಒಬ್ಬರು ಮಕ್ಕಳು

0: ಹಲೋ
1: ಹಲೋ
0: ಹಲೋ, ಯಾರು ಮಾತಾಡ್ತಾ ಇರೋದು?
1: ಹಲೋ ಮೇಡಮ್ ಅವರೇ, ನಮಸ್ಕಾರ. ತಿಂಡಿ ಆಯ್ತಾ? ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ.
0: ಹಾ, ತಿಂಡಿ ಆಯ್ತು, ಕಾಫಿ ಆಯ್ತು, ನಿಮ್ದು ಆಯ್ತಾ?
1: ಹಾ, ಖಂಡಿತವಾಗ್ಲೂ ಆಯ್ತು.
0: ಹೇಳಿ ಇವತ್ತಿನ ವಿಷಯ.
1: ಇವತ್ತಿನ ವಿಷಯ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಮಗೆ ಹುಷಾರಿ ಇಲ್ಲ ಅಂತಂದ್ರೆ ಡಾಕ್ಟರ್ ತಕ ಹೋಗಿ ಸರಿಪಡಿಸ್ಕೋಬಹುದು. ಆದ್ರೆ ಪ್ರತಿ ತಪ್ಪುಗಳಿಗೂ ಒಂದು ಕ್ಷಮೆನೆ ಔಷಧಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವ್ ಯಾವ್ದೇ ತಪ್ಪು ಮಾಡಿದ್ನು ಕ್ಷಮೆ ಕೇಳಿದಾಗ ಅದಕ್ಕೆ ಒಂದು ಪರಿಹಾರ ಆಗುತ್ತೆ.
0: ಹೌದು,
1: ಈಗ ನಾವು ಆ ಸಮಯದಲ್ಲೇ ತಪ್ಪು ಮಾಡಿ ಸಮಯದಲ್ಲೇ ಕ್ಷಮೆ ಕೇಳದ್ ಬಿಟ್ಟು ಯಾವಾಗೋ ಕ್ಷಮೆ ಕೇಳಕ್ ಹೋದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ.
0: ಆ ಒಂದು ಸಂದರ್ಭದಲ್ಲೇ ಕೇಳ್ಬೇಕು.
1: ಆ ಸಂದರ್ಭದಲ್ಲೇ ಕೇಳ್ಬೇಕಾಗುತ್ತೆ. ಯಾಕೆಂದ್ರೆ ಸ್ವಲ್ಪ ದಿನ ಹೋದ ನಂತರ ಅವ್ನ ಮನಸ್ಸು ಕೂಡ ಬದಲಾಗಿರುತ್ತೆ, ಅವ್ನ ಕ್ಷಮೆ ಕೇಳೋದ ಪೊಸಿಷನ್ ಅಲ್ಲೂ ಇರೋದಿಲ್ಲ. ಹಾಗಾಗಿ ಯಾರೇ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ, ತಪ್ಪು ಮಾಡದೆ ಯಾರು ಇರೋದಿಲ್ಲ.
0: ಹೌದೌದು, ಮನುಷ್ಯ ಅಂದ್ಮೇಲೆ ಅದನ್ನೇ ಹೇಳಿದ್ದು, ಮನುಷ್ಯ ಅಂದ್ಮೇಲೆ ತಪ್ಪು ಯಾರು ಮಾಡ್ತಾರೆ ಅಲ್ವಾ?
1: ಅದೇ, ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡೆಯೋದೇ ಮನುಷ್ಯನ ಅಂತಾರಲ್ಲ. ಪ್ರತಿ ಒಂದು ತಪ್ಪಿಗೂ ಆ ಕ್ಷಣದಲ್ಲೇ ಕ್ಷಮೆ ಕೇಳಬೇಕು. ನಾನು ಆ ಲೆವೆಲ್ ಅಲ್ಲಿದ್ದೀನಿ, ಅವನಿಗೇನು ಕ್ಷಮೆ ಕೇಳೋದು, ಈ ಭಾವನೆ ಎಲ್ಲ
0: ಬಿಡ್ಬೇಕಾಗುತ್ತೆ.
1: ಯಾಕಂದ್ರೆ ಮನೆಯಲ್ಲಿ ಏನೋ ಕಿರಿಕಿರಿ ಮಾಡ್ಕೊಂಡು ಒಂದು ಗಾಡಿ ತಗೊಂಡೋಗಿರ್ತಾರೆ, ಯಾರಿಗೋ ಶಾಲಾ ಮಕ್ಕಳಿಗೆ ನೀರ್ ಸಿಡ್ಸೋದು, ಅವ್ರಿಗೇನು ಕ್ಷಮೆ ಕೇಳೋದಂತ ಹೋಗೋದು, ಆಮೇಲೆ ಅವ್ರು ಯಾವ್ದೋ ಬಲ್ಗಡೆ ತಿರ್ಗಾದ್ರು ಬಂದು ಎಡಗಡೆ ಇಂಡಿಕೇಟರ್ ಹಾಕೋದು, ಆ ಟ್ರಾಫಿಕ್ ಸಿಗ್ನಲ್ ಬಿಡದಂತೆ ಹೋಗೋದು, ಅವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತಪ್ಪಾಗುತ್ತೆ. ಅದು ನಾವ್ ಯಾವ್ದೇ ಲೆವೆಲ್ ಆಗಿರ್ಲಿ, ಬಡವರಾಗಿರ್ಲಿ, ಸಾಹುಕಾರ ಆಗಿರ್ಲಿ, ಯಾರೇ ಆಗಿರ್ಲಿ, ನಾವು ತಪ್ಪು ಮಾಡಿದ ಆ ಕ್ಷಣದಲ್ಲೇ ಕ್ಷಮೆ ಕೇಳ್ಬಿಟ್ರೆ ಅದು ಅಲ್ಲಿಗೆ ಕ್ಲಿಯರ್ ಆಗ್ಬಿಡುತ್ತೆ.
0: ಓಕೆ ಓಕೆ, ಚಿಕ್ಕಪ್ಪ ಅವರೇ ಧನ್ಯವಾದ.
1: ಧನ್ಯವಾದಗಳು
0: ಮೇಡಮ್. ಧನ್ಯವಾದ. ಓಕೆ ಓಕೆ, ಚಿಕ್ಕಪ್ಪ ಅವರು ಹೇಳ್ತಾ ಇದ್ರು, ಯಾವುದೇ ಒಂದು ಸಂದರ್ಭದಲ್ಲಿ ಏನೋ ಆಯ್ತು ಅಂತ ಅಂದ್ರೆ ಆ ಒಂದು ಸಮಯದಲ್ಲಿ ನಾವು ಯಾವತ್ತೋ ಹೋಗಿ ಅವರಿಗೆ ಸಾರಿ ಅಂಗ ಆ ರೀತಿ ಹೇಳಬಾರ್ದಾಯ್ತು ಅಂತ ಅನ್ನೋದಕ್ಕಿಂತ ಆ ಒಂದು ಸಿಚುಯೇಷನ್ ಸಂದರ್ಭ

0: ಸಂದರ್ಭ ಬಂದಾಗೇನೆ ನಾವು ಅಲ್ಲಿ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಯಾವುದೋ ಸಮಸ್ಯೆಗಳು ದೊಡ್ಡದಾಗೋದಿಲ್ಲ ಅಂತ ಹೇಳಿದ್ರು. ಹಲೋ ಆಕಾಶವಾಣಿ,
1: ನಮಸ್ಕಾರ. ಕನಕ, ನಾವು ಮುರಳೀಧರ ಶಿವಮೊಗ್ಗ.
0: ಮುರಳೀಧರ್ ಅವರೇ ಹೇಳಿ. ಮುರಳೀಧರ್ ಅವರೇ,
1: ಏನ್ ಗೊತ್ತಾ, ಫಸ್ಟ್ ನೀವು ನಮಗೆ ಕ್ಷಮಿಸಬೇಕು.
0: ನಾವು ಕ್ಷಮೆ ಕೇಳ್ಬಿಡ್ತೀವಿ.
1: ನಾವು ಕಾರಣ ನಾವು ತಪ್ಪತ್ತು ಸಂದೇಶಗಳನ್ನು ಕಳಿಸುತ್ತೀವಿ, ನೀವು ತಿದ್ದಿಕೊಂಡು ಹೋಗ್ತೀರಾ, ಕ್ಷಮಿಸ್ತೀರಾ. ಹಾಗಾಗಿ ಮೊದಲು ನೀವು ನಮಗೆ ಕ್ಷಮಿಸಬೇಕು.
0: ನಾವ್ ಹೇಳಿದ್ವಲ್ಲ, ಮನುಷ್ಯರಾದ್ಮೇಲೆ ಎಲ್ಲರೂ ಕೂಡ ತಪ್ಪು ಮಾಡ್ತೀವಿ, ನಾವು ತಪ್ಪು ಮಾಡ್ತೀವಿ, ನೀವು ತಪ್ಪು ಮಾಡ್ತೀರಾ. ನಮ್ಮ ಕಡೆಯಿಂದನೂ ಏನಾರ ತಪ್ಪಾಗಿದ್ರೆ ನಮ್ಮೆಲ್ಲ ಶತ್ರುಗಳಿಗೂ ಸಾರಿ. ಆಯ್ತಾ? ಓಕೆ, ನಿಮ್ ಕಡೆಯಿಂದನೂ ಸಾರಿ, ನಮ್ ಕಡೆಯಿಂದನೂ ಸಾರಿ. ಮುಗಿದಾಯ್ತು. ಹಾ ಹೇಳಿ, ಟಾಪಿಕ್ ಮಾತಾಡಿ. ಹಾ ಹಲೋ. ಓಕೆ ಶತ್ರುಗಳೇ, ಲೈನ್ ಕಟ್ ಆಗಿದೆ. ಈಗ ಕ್ಷಮಾ ದಿನ, ಕ್ಷಮೆ ದಿನ ಅಂತ ಆಚರಿಸಲಾಗ್ತಾ ಇದೆ. ಇವತ್ತು ಯಾರಾದರೂ ನಿಮ್ಮ ಮಕ್ಕಳ ಆಗಿರ್ಬೋದು, ಅಥವಾ ನಿಮ್ಮ ಮಿಸ್ಸಸ್ನವರಿಗೆ, ಹೆಂಡತಿಗಾಗಿರ್ಬೋದು ಅಥವಾ ಗಂಡನಿಗಾಗಿರ್ಬೋದು, ತಂದೆ ತಾಯಿ ಯಾರಿಗೆ ಬೇಕಾದರೂ ಕೂಡ ಇವತ್ತು ಇಲ್ಲಮ್ಮ ಈ ರೀತಿ ಅನ್ಬಾರ್ದಾಯ್ತು, ಈ ರೀತಿ ಆಯಿತು, ಸಾರಿ, ಇನ್ಮೇಲೆ ಮಾಡಲ್ಲ ಅಂತ ಈ ಒಂದು ಅದು ಯಾವಾಗಲೂ ಕೂಡ ಹೇಳಬೇಕಾಗಿರುತ್ತೆ. ಈಗ ಒಂದು ವಿಶ್ವ ಕ್ಷಮೆ ದಿನ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಕೇಳೋದ್ರಿಂದ ಸೂಕ್ತ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಕೂಡ ಚಿಂತನೆ ಮಾಡಿ, ಇವತ್ತೇ ಸಾರಿ ಕೇಳಿ, ಆ ದ್ವೇಷವನ್ನು ಮರೆತು ಖುಷಿ ಖುಷಿಯಾಗಿ ಜೀವನವನ್ನು ನಡೆಸಿ ಅಂತ ತಿಳಿಸ್ತಾ ಇದ್ದೀನಿ. ಹಲೋ ಆಕಾಶವಾಣಿ.
2: ಹಲೋ,
0: ನರೇಂದ್ರ ಗೋರ್ಪಡೆ ಅವರೇ ಹೇಳಿ.
2: ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಹೆತ್ತ ತಾಯಿಗೆ ಆಕೆಯಲ್ಲಿ ಕ್ಷಮೆ ಬೇಡ್ತಾ ಇದ್ದ. ಆಕೆ ಇಲ್ಲ, ಆಕೆ ಈ ಲೋಕ ಬಿಟ್ಟು ಒಂದು 5 ವರ್ಷ ಆಯ್ತು. ಆಕೆ ಯಾವುದೋ ಒಂದು ವಿಷಯದಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮಿಸೋದಿಕ್ಕೆ ಆಕೆ ದೈಹಿಕವಾಗಿ ಇಲ್ದಾ ಇದ್ರು ಸಹ ಮಾನಸಿಕವಾಗಿ ಇದ್ದಾಳೆ ಅಂತ ಹೇಳಿ ನನ್ಗೆ. ಅದಕ್ಕೆ ಕ್ಷಮೆ ಕೇಳಿದ ಕಾರಣ ಏನಂತಂದ್ರೆ, ಆಕೆಗೆ ಒಂದು ಕನ್ಸಿತ್ತು ಏನು ಅಂತಂದ್ರೆ, ಈ ರಿಯಾಲಿಟಿ ಶೋಗಳೆಲ್ಲ ನೋಡ್ತಾ ಇದ್ಲು ಟಿವಿನಲ್ಲಿ. ಈ ಕೌನ್ ಬನೇಗಾ ಕರೋಡ್ಪತಿ ಏನು ಅಮಿತಾಬ್ ಬಚ್ಚನ್ ನಡ್ಸ್ಕೊಡ್ತಾ ಇದ್ರು, ಅದನ್ನ ನೋಡ್ತಾ ಇರ್ಬೇಕಂದ್ರೆ ನನ್ ಮಗನು ಹಾಗೆ ಹಾಟ್ ಶೀಟ್ ನಲ್ಲಿ ಕೂರ್ಬೇಕು ಅನ್ನೋ ಒಂದು ಆಸೆ ಬಹಳ ದಿನದಿಂದ ಇತ್ತು. ಅದು ನಾವು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ. ನಮ್ಮ ಅದೃಷ್ಟಕ್ಕೆ ಕರೆಕ್ಟ್ ಆಗಿ ಕನ್ನಡದ ಕೋಟೆ ಅಂತ ಹೇಳಿ ಕರ್ನಾಟಕದಲ್ಲಿ ಮಾಡ್ದಾಗ, ಅವಾಗ ನಾನು ಅಮ್ಮನ್ಗೋಸ್ಕರ ಬಹಳ ಮಾಡಿ ದಾವಣಗೆರೆಗೆ ಆಕ್ಷನ್ ಆಗಿ ಚೆನ್ನೈನಲ್ಲಿ ಅವಾಗ ಸೀಸನ್ ನಂಬರ್ 2 ಅಂತ ಕಾಣಿಸುತ್ತೆ, ಪುನೀತ್ ರಾಜ್ಕುಮಾರ್
0: ಅಲ್ಲಿ
2: ಅಲ್ಲಿ ಹೋದೆ. ಅಲ್ಲಿ ಹೋಗಿ ಇದು ಫಾಸ್ಟೆಸ್ಟ್ ಫಿಂಗರಿಂಗ್ ನಲ್ಲಿ
0: ಇರ್ಲಿ, ಕೆಲವೊಂದು ಕಂಪನಿಗಳನ್ನ ಹೆಸರುಗಳನ್ನ ಹೇಳೋ ಹಾಗಿಲ್ಲ ಹೇಳಿ. ಡೈರೆಕ್ಟ್ ವಿಷಯ
2: ಸಿಗ್ಬೋದಾಗ್ಲಿಲ್ಲ. ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂತು ಒಂದು 15 ದಿವಸದಲ್ಲಿ. ಆಗು ಸಹ ಅದೃಷ್ಟ ಕೈ ಕೊಡ್ತು. ಅವರು ನಮ್ಮಮ್ಮನ್ಗೆ ಭಾರಿ ಕಾನ್ಫಿಡೆನ್ಸ್ ಇತ್ತು, ನನ್ ಮಗ ತೀರಾ ಜಾಣ ಇದ್ದಾನೆ, ಏನಾದ್ರೂ ಬಹುಮಾನ ತಗೊಂಡ್ ಬಂದು ಹಾರ್ಟ್ ಶೀಟ್ ಹೋಗಿ ಹೋಗ್ತಾನೆ, ಬಹುಮಾನ ಅಲ್ಲ ಹಾರ್ಟ್ ಶೀಟ್ ಹೋಗ್ಬೇಕು, ಹಾರ್ಟ್ ಶೀಟ್ ನಲ್ಲಿ ನನ್ ಮಗನ್ ನೋಡ್ಬೇಕು ಅಂತೇಳಿ. ಎರಡು ಸಂದರ್ಭದಲ್ಲೂ ಸಹ ನಂದು ಓವರ್ ಕಾನ್ಫಿಡೆನ್ಸ್ ಏನಿತ್ತು, ಅದೇ ಕೈ ಕೊಡ್ತೇನೆ ಗೊತ್ತಿಲ್ಲ, ಆಸೆ ಈಡೇರ್ಸಕ್ ಆಗ್ಲಿಲ್ಲ, ಕೊನೆವರೆಗೂ ಆಗ್ಲಿಲ್ಲ. ಈಗ ನಾನ್ ಬೇಡ್ಕೊಂತೀನಿ, ಅಮ್ಮ ಸಾರಿ ಮಾ, ಐ ಬೆಗ್ ಯು ಪಾರ್ಡನ್ ಅಂತೇಳಿ ಕೇಳ್ಕೊಂತೀನಿ ಕ್ಷಮೆ. ಧನ್ಯವಾದಗಳು.
0: ಓಕೆ, ಧನ್ಯವಾದ. ಅದಕ್ಕೋಸ್ಕರ ಕೆಲವೊಂದು ಭಾವನೆಗಳನ್ನ ಕೆಲವೊಮ್ಮೆ ಹೇಳ್ಕೊಳಕಾಗಲ್ಲ, ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಕೂಡ ನಾನು ಮಾಡ್ತಾ ಇರೋದು. ಆ ಉದ್ದೇಶವನ್ನು ನೀವು ಉಪಯೋಗ ಮಾಡ್ಕೊಂತ
2: ಇದ್ದೀರಾ.
0: ಇಲ್ಲ ಇಲ್ಲ, ಕೆಲವೊಮ್ಮೆ ಹೇಳ್ಕೊಳಕ್ ಆಗಲ್ದಿಲ್ಲ ಡೈರೆಕ್ಟ್ ಆಗಿ, ಅದನ್ನು ಕೂಡ ಒಂದು ಸಿಚುಯೇಷನ್ ಅಲ್ಲಿ ಮನಸ್ಸು ಬಿಚ್ಚಿ. ಹೌದೌದು, ಖಂಡಿತ ಖಂಡಿತ. ಓಕೆ ಓಕೆ, ಓಕೆ, ಧನ್ಯವಾದ. ಶ್ರೋತೃಗಳೇ, ತಾಯಿಯ ಕನಸನ್ನು ಕಂಡಿದ್ರು, ಅದನ್ನು ನನಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ, ಪ್ರಯತ್ನ ಮಾಡಿದರು ಆದರೂ ಕೂಡ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ನರೇಂದ್ರ ಗೋರ್ಪಡೆಯವರು ಕೂಡ ಒಂದು ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಅವರು ಎಲ್ಲೋ ಒಂದು ಕಡೆ ಕೇಳ್ತಾ ಇರ್ತಾರೆ ಅನ್ನೋವಂತಹ ಮನಸ್ಥಿತಿಯಲ್ಲಿ ಅವರು ಕೂಡ ಸಾರಿ ಕೇಳಿದರು ಅಂತ ಹೇಳ್ತಾ. ಹಲೋ ಆಕಾಶವಾಣಿ.
3: ಗುಡ್ ಮಾರ್ನಿಂಗ್ ನಂದಿನಿ ಮೇಡಮ್.
0: ವೆರಿ ಗುಡ್ ಮಾರ್ನಿಂಗ್.
3: ಮಯೂರ್ಕೋಟಿ ಜನಪುರ.
0: ಮಯೂರ್ಕೋಟಿ ಅವರೇ ಹೇಳಿ. ಮಯೂರ್ ಅವರೇ,
3: ಕ್ಷಮಾ ದಿನದ ಶುಭಾಶಯಗಳೆಲ್ಲರಿಗೂ
0: ಹೇಳಿ.
3: ಮೊದಲು ನಾವು ಕೆಲವು ಯಾವ ತಪ್ಪುಗಳು ಮಾಡದಿರಂಗೆ ಅಥವಾ ಕ್ಷಮೆ ಕೇಳಂತ ಪರಿಸ್ಥಿತಿಗಳು ತಂದ್ಕೋಬಾರ್ದು, ಅದು ಮಕ್ಕಳಿಗೆ ನಾವು ಪರಿಣಾಮ ಬೀರುತ್ತೆ.
0: ಹೌದು,
3: ಮಕ್ಕಳನ್ನು ತಪ್ಪು ಮಾಡಿದಾಗ ಮತ್ತೆ ಕ್ಷಮೆ ಮಾಡಬೇಕು ದೊಡ್ಡವರಾಗಿ, ಆದ್ರೆ ಪದೇ ಪದೇ ಕ್ಷಮೆ ಕೇಳುವಂತ ಪರಿಸ್ಥಿತಿಗಳು ತಂದ್ಕೋಬಾರ್ದು.
0: ಖಂಡಿತ,
3: ಅದು ಇವು ಕೆಲಸ ಪರಂಪರೆಯಾಗಿ ಬಂದ್ಬಿಟ್ಟಿರುತ್ತೆ, ಅವ್ರು ಅದನ್ನೇ ಸಾಧಿಸ್ತಾನೆ ಇರ್ತಾರೆ. ಆದ್ರೆ ಅದು ಯಾವಾಗ್ಲೂ ಕ್ಷಮೆ ಕೇಳುವಂತ ಪರಿಸ್ಥಿತಿ ಅವ್ರು ತಂದ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಾವು ದೊಡ್ಡವರಾಗಿ ಸಣ್ಣ ಮಕ್ಕಳಿಗೆ ಕೆಲವು ವಿಚಾರಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಕ್ಷಮೆ ಕೇಳಬೇಕು ಅನ್ನೋ ವಿಚಾರಗಳಿರ್ಬಾರ್ದು. ಅವ್ರು ಯಾವಾಗ್ಲೂ ಅದೇ ಸೃಷ್ಟಿ ಆಗ್ತಾ ಇರುತ್ತೆ ಮಕ್ಕಳಲ್ಲಿ. ಕೆಲವರು ಮಂಡಾಟ ಅದ ಹಂಗೆ ಬಂದ್ಕೊಂಡು ಹಂಗೆ ಒಂಥರ
0: ಇರ್ಲಿ ಬಿಡು ಕ್ಷಮಿಸ್ತಾರೆ ಅನ್ನೋ ಒಂದು ಇರತ್ತಲ್ಲ ಅವರಿಗೆ, ಮಾಡ್ತಾನೆ ಹೋಗ್ತಾರೆ.
3: ಫ್ಯಾಮಿಲಿಯಲ್ಲಿ ಇವಾಗ ಸಪೋರ್ಟ್ ಇರುತ್ತಲ್ಲ, ಸುಮ್ನೆ ಏನಾರ ಒಂದ್ ಹೇಳೋದು ಆಮೇಲೆ ಬೈಸ್ಕೊಳ್ಳೋದು, ಕ್ಷಮೆ ಕೇಳಂತ ಪರಿಸ್ಥಿತಿ ತಂದ್ಕೊಳ್ಳೋದು ತುಂಬಾ ಮಾಡ್ಕೊಂತಿರ್ತಾರೆ.
0: ಅದೇ ಒಂದು ಹಂತ ತನಕ ನಾವು ಸಾರಿಗೆ ಕ್ಷಮೆ ಯಾಚಿಸ್ಬೋದು, ಆ ಹಂತನ ತಲುಪಿ ಮೀರಿದಾಗ ನಾವ್ ಏನು ಮಾಡಕ್ಕಾಗೋದಿಲ್ಲ, ಅದಕ್ಕೆ ಕ್ಷಮೆನೇ ಇಲ್ಲ.
3: ಮೀರ್ದಂಗೆ ನಾವು ಕಾಪಾಡಬೇಕು, ಏನ್ ಮಾತಾಡ್ಬೇಕು ಅನ್ನೋದು ನಾವು ನಿಗಾ ಇಟ್ಕೊಂಡು ಮಾತಾಡಿದ್ರೆ ಇನ್ನು ಒಳ್ಳೇದು.
0: ಓಕೆ, ಧನ್ಯವಾದ ಮಯೂರ್ಕೋಟೆ ಅವರೇ. ಓಕೆ, ಓಕೆ. ಹಲೋ ಹಲೋ
4: ಹಲೋ, ನಮಸ್ತೆ ಮೇಡಮ್. ನಂದಿನಿ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
4: ಮರಿಯಾ, ಭದ್ರಾವತಿಯಿಂದ.
0: ಮರಿಯಾ, ಓ ಮರಿಯಾ, ಓಕೆ, ಹೇಳಿ ಹೇಳಿ ಮರಿಯಾ ಅವರೇ.
4: ಆರಾಮಿದ್ದೀರಾ ಮೇಡಮ್?
0: ಹಾ, ಆರಾಮಿದ್ದೀವಿ. ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಕಾಲ್ ಸಿಕ್ತು ಅಂತೂ ಇಂತು. ಹಾ ಹೇಳಿ, ಖುಷಿ ಖುಷಿಯಾಗಿರಿ ಯಾವಾಗ. ಹ್ಮ್, ಹೇಳಿ.
4: ಥ್ಯಾಂಕ್ಸ್ ಮೇಡಮ್. ಮತ್ತೆ ಇವತ್ತು ಕ್ಷಮಾ ದಿನ, ವಿಶ್ವ ಕ್ಷಮಾ ದಿನ ಅಂತ ಹೇಳಿದೀರಾ, ಆದ್ರೂ ಎಲ್ಲರೂ ತಪ್ಪು ಮಾಡೇ ಮಾಡ್ತೀವಿ.
0: ಹೌದು,
4: ಅದ್ರಲ್ಲೂ ಮೇನ್ ಮೊದಲನೇದು ಫಸ್ಟ್ ನಮ್ಮ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ಬೇಕು. ನಾವು ಅಪ್ಪ ಅಮ್ಮಂಗೆ ಹೆಂಗ್ ಬೇಕಾರ ಹಂಗಂಗೆ ಅಂದಿರ್ತೀವಿ ಸಿಟ್ಟಲ್ಲಿ. ಹಂಗಾಗಿ ಫಸ್ಟ್ ಅಪ್ಪ ಅಮ್ಮ ಅವರಿಗೆ ಕ್ಷಮೆ ಕೇಳಿದ್ರೆ ಎಲ್ಲ ಒಂದು ನೆಮ್ಮದಿ ಸಂತೋಷ ಸಿಗತ್ತೆ. ಅದ್ರಲ್ಲೂ ನಮ್ ಮಕ್ಳು ತಪ್ಪು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಅವರು ಅವ್ರು ಅರ್ಥ ಮಾಡ್ಕೋಬೇಕು ಅವ್ರ ತಪ್ಪು. ಮೇಡಮ್, ನಾವು ಕ್ಷಮಿಸ್ಬೇಕಂತಾನೆ ಇರ್ತೀವಿ, ಅವರು ಅರ್ಥನೆ ಮಾಡ್ಕೊಳ್ಳಲ್ಲ, ಒಂದಲ್ಲ ಎರಡಲ್ಲ ಮಾಡ್ತಾನೆ ಇರ್ತಾರೆ. ಅವಾಗ ತುಂಬಾ ನೋವಾಗುತ್ತೆ.
0: ಹೌದೌದು,
4: ಕ್ಷಮಿಸ್ಬೇಕು ಅಂತಾನೆ ಇರ್ತಾರೆ, ಅದು ನೋವಾಗ್ಬಿಡುತ್ತೆ. ಅಂತ ಸಿಚುವೇಶನ್ ಅವರು ಜಾಸ್ತಿ ತಂದ್ಬಿಡ್ತಾರೆ.
0: ಅವ್ರು ತಂದ್ಕೊಂಬಾರ್ದು, ಅದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ?
4: ಅದು ಹ್ಮ್ ಮೇಡಮ್, ಒಂದೇ ಒಂದ್ ಇದಿರುತ್ತೆ, ಅದಕ್ಕೆ ಒಂದ್ ಮಿತಿ ಇರುತ್ತೆ ಮೇಡಮ್.
0: ಹೌದು,
4: ಅದು ಒಂದ್ ಎಲ್ಲೇ ದಾಟ್ಬಿಟ್ರೆ ಕ್ಷಮಿಸೋರಿಗೂ ಮನ್ಸು ಇರಲ್ಲ ಮೇಡಮ್.
0: ಹೌದೌದು, ಕಲ್ ಮನ್ಸಾ ಬಿಡುತ್ತೆ ಅವಾಗ.
4: ಮೇನ್ ಮೇಡಮ್, ಇದೊಂದೇ ಒಂದ್ ವಿಷಯ, ನನ್ ಗುರುಸ್ಥಾನದಲ್ಲಿ ಇರೋಂತವ್ರಿಗೆ ಒಬ್ರಿಗೆ ಅವ್ರಿಗೆ ನಾನ್ ಕ್ಷಮೆ ಕೇಳಕ್ ಇಷ್ಟ ಪಡ್ತೀನಿ ಈ ಕಾರ್ಯಕ್ರಮದಿಂದ. ಅವ್ರಿಗೆ ತುಂಬಾ ನಾನ್ ಸಿಟ್ಟಲ್ಲಿ ಏನಾದ್ರು ಅಂದಿರ್ತೀನ, ಅವರು ನೋವು ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ. ಅದಕ್ಕೆ ಈ ಆಕಾಶವಾಣಿ ಮುಖಾಂತರ ಅವ್ರಿಗೆ ನಾನ್ ಕ್ಷಮೆ ಕೇಳಕ್ ಇಷ್ಟ ಪಡ್ತೀನಿ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂತ.
0: ಗುರುಗಳೇ ಎಲ್ಲಿದ್ರು, ಮಯೂರಿ ಅವರ ಒಂದು ಕ್ಷಮೆ ಕೇಳ್ತಾ ಇದಾರೆ, ಅವ್ರನ್ನ ಕ್ಷಮಿಸ್ಬಿಡಿ ಅಂತ ನಾವು ಕೂಡ ನಿಲಯದ ಪರವಾಗಿ ಕೇಳ್ಕೊಂತೀವಿ. ಓಕೆ, ಧನ್ಯವಾದ,
4: ಧನ್ಯವಾದ,
0: ಖುಷಿ ಖುಷಿಯಾಗಿರಿ. ಓಕೆ ಓಕೆ
4: ಓಕೆ.
0: ಕೆಲವೊಂದು ಭಾವನೆಗಳು ಅದನ್ನೇ ಹೇಳಿದ್ದು ಶ್ರೋತೃಗಳೇ. ಕೆಲವೊಮ್ಮೆ ನಾವು ಡೈರೆಕ್ಟಾಗಿ ಒಬ್ಬ ಪರ್ಸನ್ ಅದನ್ನು ಹೇಳಿದ್ದು, ನಾವು ಕೂಡ ತಪ್ಪು ಮಾಡಿರ್ತೀವಿ, ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ಕೆಲವೊಂದು ಡೈರೆಕ್ಟಾಗಿ ಎದುರುಗಡೆ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ, ಅವ್ರ ಎದುರುಗಡೆ ಸಾರಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಮನಸ್ಸಿನ ಭಾರವನ್ನು ಇಳಿಸುವಂತಹ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ತಮ್ಮ ಮನಸ್ಸಿನ ಭಾರವನ್ನು ಇಳಿಸುವಂತಹ ಪುಟ್ಟ ಪ್ರಯತ್ನವೇ ಈ ಒಂದು ನೇರ ಫೋನಿನ ಕಾರ್ಯಕ್ರಮ ಅಂತ ತಿಳಿಸ್ತಾ ಇದ್ದೀನಿ. ಹಲೋ ಆಕಾಶವಾಣಿ.
5: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಿರೋದು? ಕುಸುಮ. ಕುಸುಮ ಅವರೇ ಹೇಳಿ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ.
5: ಇವತ್ತು ಕ್ಷಮಾ ದಿನ ಅಂತ ಕೇಳಿದೆ ಇವತ್ತು.
0: ಹಾ ಹೇಳಿ.
5: ಕ್ಷಮಾ ದಿನ ಇರೋದು ಒಂದು ನಮ್ಗೆಲ್ಲ ಒಂದು ಕ್ಷಮೆ ಕೇಳಲಿಕ್ಕೆ ಒಂದು ಅವಕಾಶ ಇಲ್ಲ ಅಂತ ಅನ್ಕೊಂತೀನಿ ಅಲ್ವಾ. ನಾನು ಕ್ಷಮೆ ಅಂತ ಅನ್ನೋದನ್ನ ಯಾವಾಗ್ಲೂ ನಾವು ಮನುಷ್ಯರು ಆದ್ಮೇಲೆ ನಾವೇ ತಪ್ಪು ಮಾಡೋದು ಸಹಜ ಅದು.
0: ಹೌದು,
5: ಅದಕ್ಕೆ ಅಂತಾನೆ ತಪ್ಪು ಮಾಡೋದವ್ರು ಯಾರವ್ರೇ
0: ತಪ್ಪೇ ಮಾಡಲ್ಲ
5: ಹಾಗಂತ ಹೇಳಿ ಅದನ್ನೇ ಒಂದು ಅಭ್ಯಾಸ ಮಾಡ್ಕೋಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ಆ ಕ್ಷಮೆಯನ್ನ ಪದಕ್ಕೆ ಅರ್ಥನೇ ಇಲ್ಲ ಆಗ್ಬಿಡುತ್ತೆ.
0: ಹೌದೌದು, ಎರಡೇ ಅಕ್ಷರದಾದ್ರೂ ಕೂಡ ಗಾಢವಾದಂತಹ ಅರ್ಥ.
5: ಅದ ಯಾವಾಗ್ಲೂ ಕೂಡ ಒಮ್ಮೆ ಎರಡ್ ಸಾರಿ ಅಂದ್ರೆ ಏನೋ ಓಕೆ ಅನ್ಬಹುದು. ಪದೇ ಪದೇ ಹೇಳಿದ್ದನ್ನೇ ಹೇಳೋದು ಮಾಡಿದ್ದನ್ನೇ ಮಾಡೋದು ಮಾಡ್ತಾ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲದಂಗ ಆಗುತ್ತೆ. ಹಾಗೆ ಆದಷ್ಟು ನಾವು ಜೀವನದಲ್ಲಿ ತಪ್ಪು ಮಾಡೋದವ್ರು ಯಾರಿದ್ದಾರೆ ಅನ್ಕೊಂಡು ತಪ್ಪು ಮಾಡ್ತಾನೆ ಇದ್ರೆ ಅದೊಂದು ಅದು ತಪ್ಪೇ ಅಂದ್ರೆ ಅದು ತಪ್ಪಿ ಕ್ಷಮೆನೇ ಇಲ್ಲ ಅನ್ನಂಗ ಆಗ್ಬಿಡುತ್ತೆ ಅದು. ಹಾಗಾಗಿ ತಪ್ಪು ಮಾಡೋದನ್ನ ಆದಷ್ಟು ನಾವು ಜೀವನದಲ್ಲಿ ನೋಡಿ ಮಾಡಿ ಅರ್ತ್ಕೊಂಡು ಜೀವನ ದಲ್ಲಿ ನಡೀತಾ ಇದ್ರೆ ಖಂಡಿತ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ತಪ್ಪು ಎಲ್ರು ಮಾಡ್ತಾರೆ. ನಾನು ಕ್ಷಮೆ ಕೇಳ್ಬೇಕು ಈ ದಿನ ಅಂದ್ರೆ ನನ್ನ ಅಮ್ಮಂಗ್ ಕೇಳ್ತೀನಿ ಅವ್ರೆ, ಯಾಕೆ ಅಂದ್ರೆ ನಮ್ಮಅಮ್ಮ ನನ್ಗೆ ಜೀವನದಲ್ಲಿ ಒಂದು ಒಳ್ಳೆ ಮಹತ್ತರವಾದ ಒಂದು ತೀರ್ಮಾನ ತಗೊಳೋ ಟೈಮಲ್ಲಿ ಒಂದ್ ಒಳ್ಳೆ ಮಾತು ಹೇಳಿದ್ರು. ಆ ಮಾತನ್ನ ನಾನು ಕೇಳ್ದೆ ಈಗ ಒಮ್ಮೊಮ್ಮೆ ಈಗ ಪಶ್ಚಾತ್ತಾಪ ಪಡ್ತಾ ಇರ್ತೇನೆ. ಹಾಗಾಗಿ ನಮ್ಮ ಅಮ್ಮನ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಮ
0: ಅಮ್ಮನ ಹೆಸರು
5: ನೋಡಿ ಭದ್ರಾವತಿಯಿಂದ.
0: ಅಮ್ಮನ ಹೆಸರು
5: ನಮ್ಮ ಅಮ್ಮ ಕೂಡ ಇಲ್ಲ.
0: ಓಕೆ, ಅಮ್ಮನ ಹೆಸರು ಹೇಳಿ ಪರವಾಗಿಲ್ಲ.
5: ಯಾಕೆಂದ್ರೆ ನಾನು ಕೇಳ್ಬೇಕಿತ್ತು ಅವ್ರು ಇದ್ದಾಗ್ಲೇನೆ, ಅಷ್ಟೊಂದು ಸಮಯ ಮೀರ್ಬಿಟ್ಟಿತ್ತು. ನಾನು ಅವ್ರ ಮಾತು ಕೇಳ್ದೆ ಇವಾಗ ಆ ಸಂದರ್ಭ ಬಂದಾಗೆಲ್ಲ ನನ್ಗೆ ನೋವಾಗುತ್ತೆ, ಪಶ್ಚಾತ್ತಾಪ ಪಡ್ತಾ
0: ಇರ್ತೀನಲ್ವಾ,
5: ಅಯ್ಯೋ ಅಮ್ಮ ಹೇಳಿದ್ರು ನಾನು ಈ ಮಾತು ಕೇಳ್ಬೇಕಿತ್ತು ಅಂತ ಹೇಳಿ ತುಂಬಾ ನೋವಾಗಿ ನೊಂದ್ಕೊಂಡು ತಕ್ಷಣ ಅಮ್ಮ ಸಾರಿ ಅಮ್ಮ ನಿನ್ ಮಾತ್ ಕೇಳಲಿಲ್ಲ ಅಂತ ಹೇಳಿ ಅವ್ರ ಮುಂದೆ ಫೋಟೋದ ಮುಂದೆ ನಿಂತ್ಕೊಂಡು ನಾನು ಕ್ಷಮೆ ಕೇಳ್ತಾ ಇರ್ತೀನಿ ಇವಾಗ್ಲೂ ಕೂಡ. ಹಾಗಾಗಿ ಹಿಂಗೆ ಜೀವನದಲ್ಲಿ ಆ ಅನುಭವದಿಂದ ಹೇಳುವಾಗ ಆ ಮಾತುಗಳನ್ನ ತಿಳಿದು ನಡೆದ್ರೆ ಖಂಡಿತ ತಪ್ಪು ಮಾಡ್ಕೊಳೋ ಅಂತ ಪರಿಸ್ಥಿತಿ ಪ್ರಸಂಗ ಬರಲ್ಲ ಅಂತ.
0: ಖಂಡಿತ, ಯಾವಾಗ ನಿಮ್ಮ ಮನಸ್ಸು ಕ್ಷಮೆ ಕೇಳಬೇಕು ಅಂತ ಮನ್ಸು ಬಂತಲ್ಲ ಅವತ್ತೇ ನಿಮ್ಮ ಅಮ್ಮ ಕ್ಷಮಿಸ್ಬಿಟ್ಟಿದ್ದಾರೆ ನಿಮಗೆ, ಯಾವತ್ತು ಮನ್ಸು ಬಂತಲ್ಲ ಅವತ್ತೇ ಆಯ್ತಾ. ಓಕೆ ಓಕೆ,
5: ಎದುರಿಗೆ ಕೇಳಲಿಲ್ವ
0: ಇರ್ಲಿ,
5: ಕೊನೆವರೆಗೂ ನಾನು ಇರೋ ತನಕ ಕೊನೆವರೆಗೂ ಅದೊಂದು ನನಗೆ
0: ಇರ್ಲಿ. ಓಕೆ, ಧನ್ಯವಾದಗಳು.
5: ಓಕೆ,
0: ಹಲೋ
6: ಹಲೋ
0: ಹಲೋ,
6: ಗೋಣೆಬೀಡಿಂದ ಕಡೆಗೂ ಸಿಕ್ತು.
0: ಕಡೆಗೂ ಸಿಕ್ತು, ಹೇಳ್ರಿ ಜಯಮ್ಮ ಅಲ್ವಾ? ಜಯಮ್ಮ ಹೇಳ್ರಿ ಹೇಳ್ರಿ, ಚೆನ್ನಾಗಿ ಹಾಡು ಹೇಳ್ತಿರ್ತೀರ, ಮಧ್ಯಾಹ್ನ ಕೇಳ್ತಾ ಇರ್ತೀನಿ. ಹೇಳ್ರಿ ಜಯಮ್ಮ ಅವ್ರೆ. ನಾವು ಕೇಳ್ತೀವಿ, ನಾವು ಆಕಾಶವಾಣಿ ರೇಡಿಯೋ ಇಟ್ಕೊಂಡಿದೀವಿ ರೀ. ಹೇಳ್ರಿ ಜಯಮ್ಮ ಅವ್ರೆ.
6: ಸರಿ, ತಪ್ಪು ಮಾಡೋದವ್ರ ಯಾರು ಇಲ್ಲ. ತಪ್ಪು ಎಲ್ಲಾರ ಜೀವನದಲ್ಲೂ ಆಗಿರ್ತಿತ್ತು, ಅದು ಒಪ್ಪಿಕೊಳ್ಳೋದೈತಲ್ಲ ಅದೇ ದೊಡ್ಡದು.
0: ದೊಡ್ಡ ಗುಣ,
6: ದೊಡ್ಡ ಗುಣ ಇರೋದು ಅದ್ರಲ್ಲಿ. ತಪ್ಪು ಮಾಡ್ದಂಗ ಯಾರು ಇರಕ್ ಆಗಲ್ಲ, ಯಾವ್ದೋ ಒಂದ್ ಟೈಮಲ್ಲಿ ತಪ್ಪು ಮಾಡಿರ್ತಾರೆ.
0: ಅದೇ ಅದೇ ಹೌದು, ಖಂಡಿತ.
6: ಅಪ್ಪನ ಮುಂದಾಗಿರ್ಬೋದು, ಅಮ್ಮನ ಮುಂದಾಗಿರ್ಬೋದು, ಬೇರೆ ಎಲ್ಲೋ ಒಂದ್ ಕಡೆ ತಪ್ಪು ಆಗಿರ್ತಿತ್ತು.
0: ಒಪ್ಕೊಂಡವ್ರೆ
6: ಜನರು ಗೊತ್ತಿದ್ದು ತಪ್ಪು ಮಾಡ್ತಾರಲ್ಲ ಅವ್ರಿಗೆ ಏನ್ ಅನ್ನೋದು ಮೇಡಮ್?
0: ಅವ್ರು ಏನೋ ಅನ್ನಕ್ಕೆ ಬರಲ್ಲ, ಪದಗಳೇ ಇಲ್ಲ. ಹುಡುಕ್ಬೇಕು ಡಿಕ್ಷನರಿನಲ್ಲಿ. ವಾದಿಸ್ತಾರೆ ಕೆಲವರು, ಕೆಲವರು ವಾದಿಸ್ತಾರೆ, ನಾವು ನೋಡ್ತಾ ಇರ್ತೀವಿ
6: ಅಲ್ವಾ.
0: ಅದೇ ಅವ್ರಿಗೆ ಏನು ಮಾತಾಡಕ್ ಆಗಲ್ಲ ನಾವು ಅಷ್ಟೇ. ಅಷ್ಟೇ
6: ಅವ್ರಿಗೆ ಭಗವಂತನ ಪಾಠ ಕಲ್ಸ್ರಿ ಮೇಡಮ್.
0: ಖಂಡಿತ, ಜಯಮ್ಮ ಅವ್ರೆ ಧನ್ಯವಾದ. ಶ್ರೋತೃಗಳೇ, ಕ್ಷಮೆ ಅನ್ನೋದು ದುರ್ಬಲನ ಅಲ್ಲ ಅಲ್ವಾ? ಅದು ಒಂದ್ ರೀತಿ ಕ್ಷಮೆ ಕೇಳೋದ್ರಿಂದ ಯಾರು ಕೂಡ ಸಣ್ಣವರಾಗೋದಿಲ್ಲ, ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಹಲೋ ಆಕಾಶವಾಣಿ.
7: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
7: ನಾವು ಕೆಂಚಹಳ್ಳಿಯಿಂದ ಚಂದ್ರಶೇಖರ್.
0: ಚಂದ್ರಶೇಖರ್ ಅವರೇ ಹೇಳಿ.
7: ಇವತ್ತು ನಾನು ಯಾರನ್ನ ಕ್ಷಮೆ ಕೇಳಬೇಕು ಅಂತ ಹೇಳ್ತಿದ್ದೇನೆ ಅಂದ್ರೆ ಮೇಡಮ್, ನಾನಂತೂ ಮನ್ಸರ ಹತ್ರ ಯಾರು ಕೇಳ್ತಾ ಇಲ್ಲ. ನಾನು ಒಬ್ಬ ರೈತ.
0: ಓಕೆ.
7: ನಾನು ರೈತಾಪಿ ಕೆಲಸ ಮಾಡ್ಬೇಕಾದ್ರೆ ಒಂದು ಹುಳ ಉಪ್ಪಡೆ ಒಂದು ಏನು ಹಕ್ಕಿ ಪಕ್ಷಿ ಆಗ್ಲಿ ಒಂದು ಪ್ರಾಣಿಗೆ ಆಗ್ಲಿ ಹಿಂಸೆ ಕೊಟ್ಟಿರ್ತೀವಿ. ಏಕೆ ನಾವು ಕೊಡ್ಬೇಕು ಅಂತ ಕೊಟ್ಟಿರಲ್ಲ. ಈಗ
0: ಕ್ರಿಮಿನಾಶಕಗಳು
7: ಹುಲ್ಲು ಸೊಪ್ಪಲ್ಲಿ ಇರ್ತವೆ, ಹೊಟ್ಟೆ ಬಿದ್ದಿರ್ತೇವೆ, ಹಾಳಾಗಿ ಹೋಗಿರ್ತವೆ. ಅದನ್ನ ಗೊತ್ತಿದ್ದು ಮಾಡಿಲ್ಲ, ಗೊತ್ತಿಲ್ದಲೆ ಮಾಡಿರ್ತೀವಿ, ಅದ್ರ ಬಗ್ಗೆ ನಾನು ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ನಾವು ಆದಷ್ಟು ಪ್ರಕೃತಿನ ಕ್ಷಮೆ ಕೇಳ್ತೀವಿ ಮೇಡಮ್ ಅವ್ರೆ, ಯಾಕೆಂದ್ರೆ ಪ್ರಕೃತಿ ಎಲ್ಲಾರ್ನು ಬೆಳೆಸಿರುತ್ತೆ, ಪ್ರಾಣಿ ಪಕ್ಷಿ ಮನುಷ್ಯನ ಎಲ್ಲಾರನ್ನು ಬೆಳೆಸಿರುತ್ತೆ, ಬಟ್ ನಾವು ಮನುಷ್ಯರಾಗಿ ಪ್ರಕೃತಿ ನಾಳೆ ಮಾಡ್ತಿದೀವಿ. ಫಸ್ಟ್ ಪ್ರಕೃತಿ ನಾನು ಕ್ಷಮೆ ಕೇಳ್ತೀನಿ ಮೇಡಮ್ ಅವ್ರೆ. ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲಿ ಎಸೆಯೋದು, ಸುಮ್ನೆ ಎಂತ ವೇಸ್ಟ್ ಅನ್ನ ಸುಟ್ಬಿಟ್ಟು ಹವಾಮಾನ ಹಾಳು ಮಾಡೋದು.
0: ಹೌದೌದು, ಪ್ರಕೃತಿನೇ ಪ್ರಕೃತಿಗೆ ಕ್ಷಮೆ ಯಾಚಿಸ್ತಿದಾರೆ.
7: ಏನು ಪ್ರಕೃತಿ ನಮ್ಗೇನ್ ತಪ್ಪು ಮಾಡಿರಲ್ಲ,
0: ತಪ್ಪು ಮಾಡಿರಲ್ಲ. ಈಗ ಬೆಳೆ ನೀಟಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಕ್ರಿಮಿನಾಶಕಗಳನ್ನು ಹಾಕ್ಲೇಬೇಕಾಗತ್ತೆ ನೀವು. ಅವಾಗ ನೋವಾಗತ್ತೆ, ಎಷ್ಟೊಂದು ಸತ್ತೋಗತ್ತಲ್ಲ, ಕಣ್ಣು ಮುಂದೆ ನೋಡಿದಾಗ ಎಷ್ಟೋ ಬೇಜಾರಾಗತ್ತೆ. ನಾವು ಊಟ ಮಾಡೋದಕ್ಕೋಸ್ಕರ ಅವನ್ ಸಾಯಿಸಿ ನಾವು ಊಟ ಮಾಡ್ದಂಗಾಗತ್ತಲ್ವಾ, ಅದೊಂಥರ ಇನ್ನೂ ಒಂಥರ ಬೇಜಾರಾಗತ್ತೆ.
7: ನಾವೊಂದ್ ಮನೆ ಕಟ್ಟೋದಾಗ್ಲಿ, ಒಂದ್ ಇದ್ ಮಾಡೋದಾಗ್ಲಿ, ಭೂಮಿ ತಾಯಿಗೆ, ಭೂಮಿ ತಾಯಿ ನಾನು ನಿನ್ ಮಗನೇ ಕಣಪ್ಪ, ನನಗೂ ಬದುಕಕ್ ಒಂಚೂರು ಜಾಗ ಕೊಡು ಅಂತ ಹೇಳಿ ಕೈ ಮುಗಿದ್ ಏನೋ ಒಂದ್ ಕೆಲಸ ಮಾಡೋದನ್ನು ಅದು ಸಕ್ಸಸ್ ಆಗತ್ತಂತೆ. ಯಾ ದೇವ್ರನ್ನ ಕೇಳದ್ಬೇಡ. ನಾವು ಈಗ ನಾವು ಹೋಗಿ ತೋಟದಲ್ಲಿ ಕೆಲಸ ಮಾಡ್ಬೇಕಾರೆ ಭೂಮಿ ತಾಯಿ ನಾನು ನಿನ್ ಮಗ ಕಣವ ನನಗೂ ಬದುಕಕ್ ಒಂದ್ ಜಾಗ ಕೊಡು ಅಂತ ಅಂದ್ ಕೈ ಮುಗಿದ್ ಕೆಲಸ ಮಾಡಿದ್ರೆ ಯಾವ ತೊಂದ್ರೆ ಇಲ್ದಂಗ ಆಗತ್ತೆ. ಹಂಗಾಗಿ ನಾ ಪ್ರಕೃತಿನ ಕ್ಷಮೆ ಕೇಳ್ತದೆ ಮೇಡಮ್.
0: ಓಕೆ, ಎಲ್ಲ ಒಂದ್ ರೀತಿಯಲ್ಲಿ ರೈತರ ಪರವಾಗಿ ಕೇಳ್ದಂಗ ಆಯ್ತು ನೀವು. ಇಲ್ಲ ಇಲ್ಲ ಅಲ್ಲ, ಒಬ್ಬೊಬ್ಬರಲ್ಲಿ ಒಂದೊಂದು ವಿಷಯಗಳನ್ನ ನಾವು ಕೇಳ್ತಾ ಇದೀವಿ ಅಲ್ವಾ. ಓಕೆ ಓಕೆ, ಧನ್ಯವಾದ, ತುಂಬಾ ಒಳ್ಳೆ ಮಾಹಿತಿಯನ್ನು ಕೂಡ ಹಂಚ್ಕೊಂಡ್ರಿ, ಧನ್ಯವಾದ ತಮಗೂ ಕೂಡ. ಶ್ರೋತೃಗಳೇ, ನೋಡಿದ್ರ ಒಂದು ಕ್ಷಮೆ, ನಾವು ಬರೀ ತಂದೆ ತಾಯಿ ಸೋದರರು ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಕೂಡ ಪ್ರಕೃತಿ ಭೂಮಿ ತಾಯಿ ಎಲ್ಲರೂ ಕೂಡ ಒಂದು ಒಂದು ರೀತಿಯಲ್ಲಿ ನಾವು ಎಲ್ಲ ಒಂದು ಸಾರಿ ಕೇಳಬೇಕಾಗತ್ತೆ, ಕ್ಷಮೆಯನ್ನು ಕೇಳಬೇಕಾಗತ್ತೆ. ಇವರು ಕೂಡ ಹೇಳಿದರು ರೈತರಾಗಿ ಒಂದು ಕ್ರಿಮಿನಾಶಕಗಳನ್ನು ಹಾಕಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಗಿಡ ನಾಶ ಆಗತ್ತೆ, ಬೆಳೆ ಯಾರಿಗೂ ಕೂಡ ಸಿಗೋದಿಲ್ಲ. ಹಾಗಾಗಿ ಹಸಿವನ್ನು ನೀಗಿಸುವಂತಹ ರೈತರು ಅವರು ಕೂಡ ಫೋನ್ ಮಾಡಿ ಕರೆ ಮಾಡಿ ತಿಳಿಸಿದ್ದಾರೆ. ಹಲೋ ಆಕಾಶವಾಣಿ, ಹಲೋ ಹಲೋ
8: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
8: ಎಲ್ಲೇಗೌಡ ಮೇಡಮ್.
0: ಎಲ್ಲೇಗೌಡ ಅವರೇ, ನಿಮ್ಮ ಕರೆ ಕಡೆಯ ಕರೆ ಆಗಿದೆ, ಹೇಳಿ
8: ಮೇಡಮ್.
0: ಹೇಳಿ ಹೇಳಿ, ಈಗ ಟೈಮ್ ಆಗ್ತಾ ಇದೆ, ಹೇಳಿ, ನಿಮ್ಮ ಮಾಹಿತಿ ನೀಡಿ. ಹೇಳಿ,
8: ನಾವು ಪದೇ ಪದೇ ಫೋನ್ ಮಾಡ್ತಿರ್ತೀವಲ್ಲ ಮೇಡಮ್, ನೀವು ಏನಾಗುತ್ತೆ
0: ತಿಳ್ಕೊಬೇಕು. ಕ್ಷಮೆ ಇರ್ಲಿ, ನಾವು ಅದೇ ಡ್ಯೂಟಿ, ನೀವು ಮಾಡ್ತಾ ಇರ್ತೀರಾ, ನಾವು
8: ಮಾಡ್ತಾ ಇರ್ತೀವಲ್ಲ ಮೇಡಮ್, ಪದೇ ಪದೇ ಮಾಡ್ತಾರಂತ ಬೇಜಾರಾಗ್ಬೇಡ ಮೇಡಮ್.
0: ಅಯ್ಯೋ, ಎಲ್ಲೇ ಗೌಡರೆ, ಹಿಂಗೆ ನೀವು ಮಾತಲ್ ಕಟ್ಟಾಕ್ಬಿಟ್ರೆ ನಮಗೆ, ಹೆಂಗೆ ಮಾತಲ್ ಕಟ್ಟಾಕ್ಬಿಟ್ರೆ ನಮಗೆ ಈ ರೀತಿಯಲ್ಲಿ. ಪ್ರಯತ್ನ ಮರಳಿ, ಇಲ್ಲ ಇಲ್ಲ ಇಲ್ಲ ಇಲ್ಲ, ತಲೆ ತಿಂತಾರ ನಮ್ಮ ಶ್ರೋತೃಗಳೇ, ಎಲ್ಲ ಖುಷಿ ಖುಷಿಯಿಂದ ಮಾಡ್ತೀರಾ, ನೀವು ಬೇಜಾರಾಗಬಾರ್ದು. ಯಾಕಂದ್ರೆ ಫೋನ್ ಕಾಲ್ ಸಿಕ್ಕಿಲ್ಲ ಅಂತ ಹೇಳಿ ಅದನ್ನು ಮಧ್ಯಾಹ್ನ ಕೂಡ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಬಹುದು. ಒಂದಕ್ಕೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದಕ್ಕೆ ಸಿಕ್ಕಾಗತ್ತೆ ಅಲ್ವಾ. ಹಾಗಾಗಿ ನೀವೆಲ್ಲರೂ ಕೂಡ ಯಾರು ಬೇಜಾರಾಗ್ಬೇಡಿ, ಪ್ರಯತ್ನ ಮಾಡ್ತಾ ಇರಿ. ಯಾರ್ಯಾರಿಗೆ ಯಾರು, ನಮಗೂ ಅದೃಷ್ಟ ಇರಬೇಕಲ್ವಾ, ನಿಮ್ಮೆಲ್ಲ ಶ್ರೋತೃಗಳ ಹತ್ರ ಮಾತಾಡೋದಕ್ಕೆ ನಮಗೂ ಅದೃಷ್ಟ, ಯಾರ್ಯಾರ ಅದೃಷ್ಟ ಇರುತ್ತೆ ಅಲ್ವಾ, ನಮಗೂ ಅದೃಷ್ಟ ಬೇಕು. ಓಕೆ ಓಕೆ, ಎಲೆಗಡಾರೆ
8: ಧನ್ಯವಾದ.
0: ಓಕೆ ಓಕೆ ಓಕೆ, ಧನ್ಯವಾದ. ಶ್ರೋತೃಗಳೇ, ಇದುವರೆಗೆ ಸಾಕಷ್ಟು ಜನ ವಿಶ್ವ ಕ್ಷಮಾ ದಿನ ಒಂದೇ ಒಂದು ಕರೆ ಅಟೆಂಡ್ ಮಾಡೋಣ, ಯಾಕಂದ್ರೆ ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ. ಹಲೋ ಆಕಾಶವಾಣಿ,
9: ಹಲೋ
0: ಹಲೋ ಹಲೋ
9: ಹೇಳಿ
0: ಹಲೋ. ಶ್ರೋತೃಗಳೇ, ಕಾಲ್ ಮಾಡಿದಾಗ ನೀವು ಯಾರಿಗಾರ ಮಿಸ್ ಆಗಿ ಮಾಡಿರ್ತೀರೋ ಅಥವಾ ಆಕಾಶವಾಣಿ ಭದ್ರಾವತಿ ಮಾಡಿರ್ತೀರೋ ನಮಗೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ಇಲ್ಲಿಗೆ ಹಲೋ ಹಲೋ
10: ನಮಸ್ತೆ
0: ನಮಸ್ತೆ ಕರೆ ಎಲ್ಲೆಗಡ ಅವ್ರದೇ ಲಾಸ್ಟ್ ಕಾಲ್ ಅನ್ಕೊಂಡೆ, ಇನ್ನೊಂದು ಕಾಲ್ ರಿಸೀವ್ ಮಾಡೋಣ ಅನ್ಕೊಂಡು ಮಾಡಿದೆ. ಹೇಳಿ ಹೇಳಿ ಹೇಳಿ. ಗೀತಾ ಮಲಕೊಪ್ಪದಿಂದ ಹೇಳಿ ಗೀತಾ ಅವರೇ.
10: ಮೇಡಮ್,
11: ಕ್ಷಮೆ ಅನ್ನೋದು ನಗು ಹೇಗೆ ಸಹಜನೋ ಮನುಷ್ಯರಿಗೆ, ಕ್ಷಮೆ ಕೂಡ ಹಾಗೆ ಸಹಜ. ನಗುವಿನಿಂದ ಲೋಕನೇ ಗೆಲ್ಬಹುದು, ಕ್ಷಮಿಸೋದ್ರಿಂದನೂ ನಾವು ಲೋಕ ಗೆಲ್ಬಹುದು ಮೇಡಮ್.

0: ಖಂಡಿತ ಖಂಡಿತ.
1: ನಾವ್ ಇವನ್ ಈಗ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರು ಕೂಡ ಅಷ್ಟೇ, ನಮ್ಗೆ ಯಾರೋ ಪರಿಚಯ ಇಲ್ಲ, ನಾವೇನೋ ಬಡಿಸ್ತೀವಿ ಅಥವಾ ಅವ್ರಿಗೆ ಗಾಡಿಗೆ ಆಕ್ಸಿಡೆಂಟ್ ಮಾಡ್ತೀವಿ, ಅವಾಗ ನಾವು ಒಂದು ಸಾರಿ ಕೇಳ್ಬಿಟ್ರೆ ಒಂದು ದೊಡ್ಡ ಇಶ್ಯೂನೇ ಬಗೆಹರಿದ ಹೋಗುತ್ತೆ ಮೇಡಮ್. ಇಲ್ಲ ಅಂದ್ರೆ ಅದು ವಿಕೋಪಕ್ಕೆ ಹೋಗಿ ಎಲ್ಲಿಗೋ ಹೋಗಿರೋ ಅದನ್ನು ನೋಡಿದೀವಿ.
0: ಹೌದೌದು ಖಂಡಿತ.
1: ಹೌದಾ ಮೇಡಮ್, ನಾವು ಕ್ಷಮೆ ಕೇಳೋದ್ರಿಂದ ಅವ್ರು ನಮಗೆ ಗೊತ್ತಿಲ್ಲ ಪರಿಚಯ ಇಲ್ಲ ನಾವ್ ಯಾಕೆ ಕೇಳ್ಬೇಕು ಅನ್ನೋದೆಲ್ಲ ಬೇಡ ಮೇಡಮ್. ಮತ್ತೆ ಇನ್ನ ನಾನು ಈ ಮೂಲಕ ನಾನು ಯಾರಿಗೆ ನೋವುಂಟು ಮಾಡಿದ್ರು ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ ಮೇಡಮ್ ಈ ವೇದಿಕೆ
0: ಮೂಲಕ. ಓಕೆ ಗೀತಾ ಅವರೇ ಧನ್ಯವಾದಗಳು.
1: ಧನ್ಯವಾದಗಳು ನಮ್ಗೆ ಅವಕಾಶಕ್ಕಾಗಿ.
0: ಶ್ರೋತೃಗಳೇ, ಇಂದಿನ ನಮ್ಮ ಈ ಫೋನಿನ ಕಾರ್ಯಕ್ರಮದ ಸಮಯ ಮುಗಿತಾ ಬರ್ತಾ ಇದೆ ಅಲ್ವಾ. ಇವತ್ತಿನ ವಿಶ್ವ ಕ್ಷಮಾ ದಿನದ ಈ ಒಂದು ಸಂವಾದನೇ ಆಯಿತು ಅಂತ ಹೇಳ್ಬೋದು. ನಾವು ಮಾತನಾಡಿದಂತಹ ವಿಷಯಗಳು ಕೇವಲ ಮಾತುಗಳಾಗಿ ಉಳಿಬಾರ್ದು, ನಾವು ಯಾರನ್ನ ಕ್ಷಮಿಸಬೇಕೋ ಅವರನ್ನ ಮನಸ್ಸಿನಿಂದ ಕ್ಷಮಿಸಿಬಿಡೋಣ. ಯಾರ ಬಳಿ ನಾವು ಕ್ಷಮೆ ಕೇಳಬೇಕೋ ಅವರನ್ನು ತಡ ಮಾಡದೆ ಕರೆ ಮಾಡಿ ಮಾತನಾಡೋಣ. ನೆನ್ಪಿಡಿ, ಬದುಕು ತುಂಬ ಚಿಕ್ಕದು, ನೀರಿನ ಮೇಲೆ ಗುಳ್ಳೆ ಥರ ಅಂತ ಹೇಳ್ತೀವಲ್ವಾ. ದ್ವೇಷದ ಭಾರವನ್ನು ಹೊತ್ಕೊಂಡು ಸಾಗೋದಕ್ಕಿಂತ ಕ್ಷಮೆಯ ಲಘುವಾದ ಮನಸ್ಸಿನೊಂದಿಗೆ ನಡೆಯೋದು ಒಂದು ಬಹಳ ಸುಂದರ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಿನ ಕಹಿಗಳನ್ನು ತೊರೆದು ಇಂದಿನ ನಿಮ್ಮ ಕನಸಿನ ಲೋಕಕ್ಕೆ ಪ್ರೀತಿಯ ಬಣ್ಣವನ್ನು ತುಂಬಿ ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಇಲ್ಲಿಗೆ ಈ ಹೊತ್ತಿನ ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನಲಿ ಕೆಳತಿ ನಂದಿನಿ ವೈಬಿ.
2: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸೇವಾ ಮಾಹಿತಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿವಯ್ಯ ಎಂಬ 60 ವರ್ಷದ ವ್ಯಕ್ತಿ, ದಿನಾಂಕ 15/7/2022 ಹೊಳೆಯನೂರಿನಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: ಸುಮಾರು 5 ಅಡಿ 5 ಇಂಚು ಎತ್ತರ. ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಚಹರೆ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ದುಂಡು ಮುಖವನ್ನು ಹೊಂದಿದ್ದಾರೆ. ಕಾಣೆಯಾದಾಗ ಇವರು ನೀಲಿ ಬಣ್ಣದ ಪಂಚೆ, ಬಿಳಿ ಬಣ್ಣದ ಶರ್ಟ್ ಧರಿಸಿರುತ್ತಾರೆ. ಶಿವಯ್ಯ ಎಂಬ 60 ವರ್ಷದ ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲ್ಲಿ ಕೂಡಲೇ ಠಾಣಾಧಿಕಾರಿಗಳು, ಹೊಳೆಹೊನ್ನೂರು ಪೊಲೀಸ್ ಠಾಣೆ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಹನುಮಕ್ಕ ಎಂಬ 72 ವರ್ಷದ ವೃತ್ತಿ, ದಿನಾಂಕ 16/10/2025 ಹೊಳೆಹೊನ್ನೂರಿನಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೇಗಿದೆ: ಸುಮಾರು 5 ಅಡಿ 6 ಇಂಚು ಎತ್ತರ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ದುಂಡು ಮುಖವನ್ನು ಹೊಂದಿದ್ದಾರೆ. ಕಾಣೆಯಾದಾಗ ಇವರು ಹಸಿರು ಬಣ್ಣದ ಸೀರೆ ಧರಿಸಿರುತ್ತಾರೆ. ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳನ್ನು ಮಾತನಾಡುತ್ತಾರೆ. ಹನುಮಕ್ಕ ಎಂಬ 72 ವರ್ಷದ ವೃತ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲಿ ಕೂಡಲೇ ಠಾಣಾಧಿಕಾರಿಗಳು, ಹೊಳೆಹೊನ್ನೂರು ಪೊಲೀಸ್ ಠಾಣೆ ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಇದುವರೆಗೆ ಮೂಡಿಬಂದಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನೀವು ಕೇಳ್ತಾ ಇದ್ದೀರಾ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮಗಳನ್ನು

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 11:45 ಆಗುತ್ತಲಿದೆ. ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾ ನಾಯಕ್ ಮತ್ತು ತಂಡದವರಿಂದ ಕೋಲಾಟದ ಪದಗಳು.
1: ಕೋಲು ಕೋಲು ಕೋಲು ಕೋಲು ಕೋಲು ಕೋಲು

ना गे दुनिया ले ओला ना पोले पोले ओला ना पोले पोले।

ಶಿವನ ಹಾಕಿದ ಮಲ್ಲಿಗೆ ತೋಟ, ಶಿವನ ಹಾಕಿದ ಮಲ್ಲಿಗೆ ತೋಟ, ಶಿವನ ಹಾಕಿ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭದ್ರಾವತಿ ತಲಕು ಗೋಣಿಬೀಡಿನ ಸೋಂಪಾ ನಾಯಕ್ ಮತ್ತು ತಂಡದವರಿಂದ ಕೋಲಾಟದ ಪದಗಳನ್ನು ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಾ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮಗಳನ್ನು. ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಮಧುರವಾದಂತಹ ಚಿತ್ರಗೀತೆಗಳನ್ನು ಆಲಿಸಬಹುದು. 2:40 ಭಾವಗೀತೆಗಳು ಮೂಡಿಬರಲಿದೆ. 3:00 ನೇರ ಫೋನ್ ಇನ್ ಕಾರ್ಯಕ್ರಮ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ಶಭಾನ ಬಾನು. ಆಕಾಶವಾಣಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇಶದ ವಿವಿಧ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಬೆಳಗ್ಗೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದ ಸ್ಥಳೀಯ ಸಂಪನ್ಮೂಲಗಳನ್ನೇ ಬಳಸಿ ತೂಗು ಸೇತುವೆಗಳನ್ನು ನಿರ್ಮಿಸಿ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದ ಅವರನ್ನು ಜನ ಶರಸೇತು ಸರದಾರ ಎಂದೇ ಅಭಿಮಾನದಿಂದ ಕರೆದಿದ್ದರು. ಗ್ರಾಮಗಳ ಉನ್ನತಿಯೇ ರಾಷ್ಟ್ರದ ಉನ್ನತಿ ಎಂಬ ಧ್ಯೇಯದೊಂದಿಗೆ ಪಂಚಾಯಿತಿ ರಾಜ್ ವ್ಯವಸ್ಥೆ ಜಾರಿಗೊಂಡ ಬಳಿಕ ಗ್ರಾಮೀಣ ಭಾಗದ ಸಮಗ್ರ ಅಭಿವೃದ್ಧಿಗೆ ಸ್ಥಳೀಯ ಸರ್ಕಾರ ಯೋಜನೆ ರೂಪಿಸಿ ಅನುಷ್ಠಾನಗೊಳಿಸುವ ಅಧಿಕಾರ ಪ್ರಾಪ್ತವಾಯಿತು. ವಿಶ್ವ ಗ್ರಾಮೀಣಾಭಿವೃದ್ಧಿ ದಿನಾಚರಣೆ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿಯ ತಜ್ಞ ಕಾರ್ಯಕರ್ತ ವಿಜಯಪುರದ ನರಸಿಂಹ ರಾಯಚೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯಿತಿಯ ಜೊತೆಗೆ ಸಮುದಾಯದ ಸಹಭಾಗಿತ್ವವು ಅಷ್ಟೇ ಅವಶ್ಯ. ಗ್ರಾಮ ಪಂಚಾಯಿತಿಯ ಆದಾಯವನ್ನು ಹೆಚ್ಚಿಸಬೇಕು ಅಂದಾಗ ಕರ ನಿರ್ವಹಣೆಯಿಂದ ಮಾತ್ರ ಆಗದೆ ಸಾಮಾಜಿಕ ಅರಣ್ಯ ಇರಬಹುದು, ಕೆರೆ ಬಾವಿಗಳನ್ನ ನಿರ್ಮಾಣ ಮಾಡುವುದರಿಂದ ಇರಬಹುದು, ನಾವು ಈ ಗ್ರಾಮಕ್ಕೆ ಏನು ಮಾಡಬಹುದು, ಗ್ರಾಮ ಪಂಚಾಯಿತಿಯವರ ಮೂಲಕ ಸಮುದಾಯ ಒಳಗಡೆ ಹೋಗಿ ಕೆಲಸ ಮಾಡಿದಾಗ ಅದರ ಮಾಲೀಕತ್ವದ ಫಲ ಸುಸ್ಥಿರವಾಗಿ ಆ ಯೋಜನೆ ಬಹಳಷ್ಟು ದಿನ ನಾವು ನೋಡಬಹುದು. ಸಮುದಾಯದ ಸಹಭಾಗಿತ್ವ, ಸಮುದಾಯದ ಮಾಲೀಕತ್ವ, ಈ ಎರಡೂ ಸಹಕಾರಿ ತತ್ವದ ಮೂಲಕ ಗ್ರಾಮೋತ್ಥಾನವೇ ರಾಷ್ಟ್ರೋತ್ಥಾನ ಅನ್ನುವ ಕಲ್ಪನೆಯಲ್ಲಿ ನಾವು ನಮ್ಮ ಗ್ರಾಮಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಮುದಾಯದ ಸಹಭಾಗಿತ್ವವನ್ನು ಪಡ್ಕೋಬೇಕನ್ನುವಂತ ಅನಿಸಿಕೆ ನಂತು.
0: ಹಾವೇರಿ ಜಿಲ್ಲೆಯಲ್ಲಿ ಸಂಸದರು ಮತ್ತು ಶಾಸಕರ ಸಹಕಾರದಿಂದ ಮೋಡ ಬಿತ್ತನೆ ಕೈಗೊಳ್ಳಲಾಗಿದ್ದು ಮೊದಲ ದಿನ 1 ಗಂಟೆ 18 ನಿಮಿಷ ಹಾರಾಟ ನಡೆಸಿದ ವಿಶೇಷ ವಿಮಾನ ಹೈಡ್ರೋಸ್ಕೋಪಿಕ್ ರಾಸಾಯನಿಕ ಬಳಸಿ ಹಲವು ಕಡೆ ಮೋಡಬಿತ್ತನೆ ಕೈಗೊಂಡಿದೆ ಎಂದು ಖ್ಯಾತಿ ಕ್ಲೈಮೇಟ್ ಮಾಡಿಫಿಕೇಶನ್ ಕನ್ಸಲ್ಟೆಂಟ್ ಸಂಸ್ಥೆಯ ಪಾಲುದಾರರೂ ಆಗಿರುವ ಶಾಸಕ ಪ್ರಕಾಶ್ ಕೋಳಿವಾಡ್ ತಿಳಿಸಿದ್ದಾರೆ. ಕಲಬುರಗಿಯ ಪಿಡಿಎ ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ತರಗತಿ ಕೊಠಡಿಯಿಂದ ನ್ಯಾಯಾಲಯದ ಕೋಣೆಗೆ ಸಾಮಾಜಿಕ ನ್ಯಾಯಕ್ಕೆ ವೇಗವರ್ಧಕರಾಗಿ ಕಾನೂನು ವಿದ್ಯಾರ್ಥಿಗಳು ಧ್ಯೇಯದ 5ನೇ ವಲಯ ಮಟ್ಟದ ಕಾರ್ಯಾಗಾರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಚಾಲನೆ ನೀಡಿದರು. ರಾಜ್ಯ ಲಲಿತಕಲಾ ಅಕಾಡೆಮಿ ಚಿತ್ರಕಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದೆ. ಅಕಾಡೆಮಿ ರಿಜಿಸ್ಟ್ರಾರ್ ಎನ್ ನಮೃತ ಮಾಹಿತಿ ನೀಡಿ ರಾಜ್ಯದ ಚಿತ್ರಕಲಾ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶವಿದ್ದು ಅರ್ಜಿ ಸಲ್ಲಿಸಲು 6 ಆಗಸ್ಟ್ ಕೊನೆ ದಿನವಾಗಿದೆ. ಜಾಲತಾಣ www.lalitakala.karnataka.gov.in ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯದ ವತಿಯಿಂದ ಕಬ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪುರಸ್ಕಾರ ಪ್ರಶಸ್ತಿ ಪ್ರಮಾಣಪತ್ರ ಪ್ರದಾನ ಸಮಾರಂಭ 10ನೇ ತಾರೀಖಿನಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆ ಹಿನ್ನೆಲೆ ಬೆಳೆ ವಿಮೆ ನೋಂದಣಿ ಅವಧಿಯನ್ನು ಈ ತಿಂಗಳ 15ನೇ ತಾರೀಖಿನವರೆಗೆ ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳ, ತೊಗರಿ, ಅಲಸಂದೆ ಮತ್ತು ಹುರುಳಿ ಸೇರಿದಂತೆ 10 ಪರ್ಯಾಯ ಬೆಳೆಗಳನ್ನು ಗುರುತಿಸಲಾಗಿದ್ದು ಬೆಳೆ ಆಯ್ಕೆಯಲ್ಲಿ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ 829 ರೈತರಿಂದ 15,766 ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 7,59,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರ ಜಮೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲಾ ಸ್ವೀಪ್ ಸಮಿತಿ ಜನಜಾಗೃತಿ ಜಾಥಾವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಉದ್ಘಾಟಿಸಿದರು. ಚಾಮರಾಜನಗರ ಜಿಲ್ಲೆ ಯಳಂದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಸಂವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಚಾಲನೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡಿಯರ್ ಮಡಿಕೇರಿಯಲ್ಲಿ ಜರುಗಿದ ಮಾನವ ವನ್ಯಜೀವಿ ಸಂಘರ್ಷ ಪರಿಹಾರ ಮೂಲಸೌಕರ್ಯ ಸಮಸ್ಯೆ ಇತ್ಯರ್ಥ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜುಗೊಳ ಸೇರಿದಂತೆ ಒಟ್ಟು 15 ಕೋಟಿ ರೂಪಾಯಿ ಕಾಮಗಾರಿಗೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
4: ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ 1 ನಾವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಗೆ ಒಬ್ರು ಅಪರೂಪದ ವೈದ್ಯರನ್ನ ಪರಿಚಯ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಇವರು ಅಪರೂಪದ ವೈದ್ಯರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 51 ವರ್ಷದಿಂದ ಕುಟುಂಬ ವೈದ್ಯೆಯಾಗಿ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಲಕ್ಷ್ಮೀ ದೇವಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ಧನ್ಯವಾದಗಳು, ನಿಮಗೂ ಕೂಡ ಸ್ವಾಗತ.
4: ಮೇಡಮ್, ಈಗ ನಾನು ನಿಮ್ಮ ಓಪನಿಂಗ್ ಅಲ್ಲಿ ಹೇಳಿದೆ, 51 ವರ್ಷದಿಂದ ನೀವು ವೈದ್ಯ ವೃತ್ತಿಯನ್ನ ಪೂರೈಸಿಕೊಂಡು ಬಂದಿದ್ದೀರಾ ಈಗ ಅಂತ. ಈ ವೈದ್ಯ ಆಗ್ಬೇಕು ಅನ್ನೋದು ನಿಮಗೆ ಏನಾದ್ರೂ ಬಾಲ್ಯದಿಂದ ಕನಸಿತ್ತ, ಅಥವಾ ಹೇಗೆ ನೀವು ವೈದ್ಯ ಆಗಿ ಮುಂದುವರೆದಿದ್ದು ಅಂತ ಹೇಳಕ್ ಇಷ್ಟಪಡ್ತೀರಾ?
5: ನನಗೆ ಬಹಳ ಚಿಕ್ಕ ವಯಸ್ಸಿನಿಂದನೂ ಕೂಡ, ಹೈಸ್ಕೂಲ್ ನಲ್ಲಿ ಇದ್ದಾಗಲಿಂದಲೂ ಕೂಡ, ಡಾಕ್ಟರ್ಗಳನ್ನ ನೋಡಿದಾಗೆಲ್ಲ, ಆಸ್ಪತ್ರೆಗೆ ಹೋದಾಗೆಲ್ಲ ನಾನು ವೈದ್ಯಳಾಗ್ಬೇಕು, ಜನಗಳ ಸೇವೆ ಮಾಡ್ಬೇಕು ಅಂತ ಒಂದು ದೊಡ್ಡ ಹಂಬಲ ಇತ್ತು. ಹಾಗಾಗಿ ನಾನು PUC ನಲ್ಲಿ ಅಪ್ಲೈ ಮಾಡಿದಾಗ ಕೇವಲ ಒಂದೇ ಮಾರ್ಕ್ಸ್ ನಿಂದ ನನಗೆ ಸಿಗ್ಲಿಲ್ಲ ವೈದ್ಯಕೀಯ ಸಿಕ್ಕಿಟ್ಟು. ಆಮೇಲೆ ಸೀಟ್ ಸಿಗದೇ ಇದ್ದಾಗ BSc ಕೋರ್ಸ್ ನ ಕಂಪ್ಲೀಟ್ ಮಾಡಿಕೊಂಡು BSc ಇಂದ ನನಗೆ MBBS ಗೆ ಸೆಲೆಕ್ಷನ್ ಆಯ್ತು. ಅವಾಗ ಸೆಕೆಂಡ್ ರ್ಯಾಂಕ್ ಇದ್ದೆ ನಾನು, ಅಲ್ಲಿ ಸೆಲೆಕ್ಷನ್ ಆಗಿ ನಾನು ವೈದ್ಯ ವೃತ್ತಿಗೆ ಸೇರ್ಕೊಂಡೆ. ಅಂದ್ರೆ ನನಗೆ ತುಂಬಾ ಆಸಕ್ತಿನೂ ಇತ್ತು, ತುಂಬಾ ನಾನು ವೈದ್ಯಳಾಗ್ಬೇಕು ಅಂತ ದೊಡ್ಡ ಹಂಬಲ ಇತ್ತು. ಅದೇ ತರ ನಾನು ವೈದ್ಯಕೀಯ ವೃತ್ತಿಯನ್ನ ಆರಿಸಿಕೊಂಡೆ.
4: ಓಕೆ, ನಿಮ್ಗೆ ಆ ಹಂಬಲ ಬರೋದಕ್ಕೆ ನಾನು ಇವರನ್ನ ನೋಡಿ ಹೀಗಾಗಿದ್ದು ಆತರ ಯಾರಾದ್ರೂ ರೋಲ್ ಮಾಡೆಲ್ ತರ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ ಅಂತ ಇದ್ರಾ ನಿಮ್ಗೆ?
5: ಇಲ್ಲ ಇಲ್ಲ, ನಮ್ ಫ್ಯಾಮಿಲಿನಲ್ಲಿ ಯಾರು ಡಾಕ್ಟರ್ ಇರ್ಲಿಲ್ಲ. ಅಂದ್ರೆ ಡಿಸ್ಟೆಂಟ್ ಆಗಿ ಒಬ್ರು ರಿಲೇಟಿವ್ ಇದ್ರು, ಅವರನ್ನು ನೋಡಿದಾಗೆಲ್ಲ ನಮ್ ತಾಯಿ ಹೇಳ್ತಾ ಇದ್ರು, ನೀನು ಒಳ್ಳೆ ಡಾಕ್ಟರ್ ಆಗ್ಬೇಕು, ನೀನು ಓದ್ಬೇಕು ಚೆನ್ನಾಗಿ ಅಂತ ತುಂಬಾ ನಮ್ಗೆ ನಮ್ ತಾಯಿ ಸಪೋರ್ಟ್ ಮಾಡ್ತಾ ಇದ್ರು, ಪ್ರೋತ್ಸಾಹಿಸ್ತಾ ಇದ್ರು. ನಮ್ ತಂದೆಯವರು ಕೂಡ ಹೇಳ್ತಾ ಇದ್ರು, ಇಲ್ಲೇ ಎಲ್ಲಾದ್ರೂ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿದ್ರೆ ಗೌರ್ಮೆಂಟ್ ಕಾಲೇಜ್ಗೆ ನಿನ್ನನ್ನು ಸೇರಿಸ್ತೀನಮ್ಮ ಅಂತ ಹೇಳ್ತಾ ಇದ್ರು. ನನ್ನ ಆಸೆನ ನೋಡ್ಬಿಟ್ಟು ಅವರು ಆತರ ಹೇಳ್ತಾ ಇದ್ರು.
4: ಓಕೆ, ಈಗ ನೀವು 51 ವರ್ಷದಿಂದಾನು ವೈದ್ಯೆಯಾಗಿ ನಿಮ್ಮ ಒಂದು ಜೀವನವನ್ನ ನಡೆಸ್ತಾ ಬಂದಿದ್ದೀರಾ. ನೀವು ಈಗ ಆ ಒಂದು 51 ವರ್ಷದ ಹಿಂದೆ ತಿರುಗಿ ನೋಡೋದಾದ್ರೆ, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವೈದ್ಯೆಯಾಗಿರೋದು ಏನು ಚಾಲೆಂಜ್ ಅಂತ ಅನ್ಸುತ್ತೆ ನಿಮ್ಗೆ?
5: ಖಂಡಿತವಾಗ್ಲೂ ನಾನು ಈ ಒಂದು 51 ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಒಂದು ಪ್ರೋಗ್ರಾಮ್ಗಳನ್ನ ನೋಡಿದೀನಿ, ಕಾರ್ಯಕ್ರಮಗಳನ್ನ, ಹಾಗೆ ಅನೇಕ ರೀತಿಯ ಚಾಲೆಂಜ್ಗಳನ್ನ ಕೂಡ ಎದುರಿಸ್ಕೊಂಡು ಬಂದಿದ್ದೀನಿ. ಯಾಕಪ್ಪ ಅಂತಂದ್ರೆ, ಆಗಿನ ಕಾಲನೇ ಬೇರೆ ಇತ್ತು, ಈಗಿನ ಕಾಲನೇ ಬೇರೆ. ಆಗ ಇವಾಗಿದ್ದ ತರ ವೈದ್ಯರು ಇರ್ಲಿಲ್ಲ, ಬರೀ ಕುಟುಂಬ ವೈದ್ಯರೇ ಜಾಸ್ತಿ ಇರ್ತಾ ಇದ್ರು. ಆಮೇಲೆ ಅವಾಗ ಬಹಳ ಕಮ್ಮಿ ದುಡ್ಡು, ದುಡ್ಡಿಗಿಂತ ಹೆಚ್ಚು ವೈದ್ಯರಿಗೂ ರೋಗಿಗಳಿಗೂ ಬಹಳಷ್ಟು ಅವಿನಾವ ಭಾವ ಸಂಬಂಧ ಇರ್ತಾ ಇತ್ತು. ಆಗ ನಾವು ದುಡ್ಡಿಗೋಸ್ಕರ ಚಿಕಿತ್ಸೆ ಕೊಡ್ತಾನೆ ಇರ್ಲಿಲ್ಲ. ಎಷ್ಟೋ ಸತಿ ಪೇಷಂಟ್ ದುಡ್ಡು ಕೊಡದೇನೆ ಹೊಟ್ಟೋಗಿದ್ದು ಉಂಟು, ನಮ್ ಕೈಲಿ ದುಡ್ಡಿಲ್ಲ ಅಂತ ಹೇಳ್ಬಿಡೋರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಅವಾಗೆಲ್ಲಾನು ಚಿಕಿತ್ಸೆ ಕೊಟ್ಟು ಪೇಷಂಟ್ಗೋಸ್ಕರನೇ ಬದುಕಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಕಾಲಕ್ರಮೇಣ ಈಗ ಬರ್ತಾ ಬರ್ತಾ ಇದು ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ವೈದ್ಯಕೀಯ ಕೋರ್ಸ್. ಅದು ಬೇಜಾರಾಗುತ್ತೆ ಕೆಲವು ಸರ್ತಿ, ಯಾಕೆಂದ್ರೆ ನಾವಿದ್ದ ದಿನಗಳು ಗೋಲ್ಡನ್ ಡೇಸ್. ನಾವು ಬಹಳ ಸಂತೋಷವಾಗಿದ್ವಿ ನಮ್ ಪೇಷಂಟ್ಸ್ ಜೊತೆ, ರೋಗಿಗಳ ಜೊತೆ, ಅವರು ತುಂಬಾ ಸಂತೋಷವಾಗಿದ್ರು ನಮ್ ಜೊತೆ. ಹಾಗಾಗಿ ಇವತ್ತಿಗೂ ಅವತ್ತಿಗೂ ನಾವು ಒಂದು ಯೋಚನೆ ಮಾಡಿದಾಗ ಎಲ್ಲ ರೀತಿಯ ವ್ಯತ್ಯಾಸಗಳನ್ನ ಕಾಣ್ತಾ ಇದೀವಿ. ದುಡ್ಡಿಂದ ಇರ್ಬೋದು, ಆರ್ಥಿಕವಾಗಿ, ಅಥವಾ ಇನ್ವೆಸ್ಟಿಗೇಷನ್ ಮಾಡಿಸೋದಿರ್ಬೋದು, ಅಥವಾ ಒಂದು ರೋಗವನ್ನ ನಿರ್ಣಯಿಸೋದಿರ್ಬೋದು, ಎಲ್ಲಾ ತರದಲ್ಲೂ ಅನೇಕ ರೀತಿಯ ಬದಲಾವಣೆಗಳನ್ನ ನಾವು ಈ ಕಾಲ ಕಾಲಕ್ಕೆ ಕಂಡಿದ್ದೀವಿ. ಈಗ ಅಷ್ಟು ಸುಲಭ ಅಲ್ಲ ವೈದ್ಯಕೀಯ ವೃತ್ತಿ, ಬಹಳ ಕಷ್ಟವಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
4: ಹೌದು, ಖಂಡಿತವಾಗ್ಲೂ ಈಗ ಯಾವುದೇ ಒಂದು ವೃತ್ತಿ ಅಂತ ತಗೊಂಡ್ರೆ ಅದು ಖಂಡಿತ ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಈಗ ಗೊತ್ತಿರುವಂತಹ ಸತ್ಯನೇ ಆಗಿದೆ. ಆದ್ರೆ ನೀವು 51 ವರ್ಷದಿಂದ ಡಾಕ್ಟರ್ ಆಗಿರೋದ್ರಿಂದ ಈ ಡಾಕ್ಟರ್ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿರತ್ತೆ ಯಾವ ಟೈಮ್ಗೆ ಬೇಕಾದ್ರೂ ಅವೈಲೇಬಲ್ ಇರುವಂತಹ ಡಾಕ್ಟರ್ ಆಗಿರ್ಬೇಕು ಅಂತ. ಈಗ ನಮ್ಗೆ ಕೆಲವರಿಗೆ ಇರತ್ತೆ, ನಾನು ಈ ಡಾಕ್ಟರ್ ಹತ್ರ ಹೋದ್ರೇನೆ ನನಗೆ ಸರಿ ಹೋಗೋದು, ಸೊ ನನಗೆ ಏನೇ ಒಂದು ಇದ್ರೂ ಅದು ಮಾನಸಿಕವಾಗಿ ಈ ಡಾಕ್ಟರ್ ಅನ್ನ ನೋಡಿದ್ರೆ ಸಾಕು ನನಗೆ ಸರಿ ಹೋಗುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಆ ರೀತಿಯಾದ ಸಮಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜೀವನ ಆಗ್ಲಿ ವೃತ್ತಿ ಜೀವನವನ್ನಾಗ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದೀರಾ 51 ವರ್ಷದಿಂದ ಅಂತ ಹೇಳ್ತೀರಾ?
5: ಈ ಒಂದು ಬಹಳ ಉತ್ತಮ ಪ್ರಶ್ನೆ ಕೇಳ್ಬಿಟ್ರಿ ನೀವು. ಯಾಕೆಂದ್ರೆ ವೈಯಕ್ತಿಕ ಜೀವನ ನಮಗೆ ಬಹಳ ಕಮ್ಮಿ ಇರುತ್ತೆ ಡಾಕ್ಟರ್ ಆದವ್ರಿಗೆ. ಕೆಲವು ಸತಿ ಊಟ ಮಾಡ್ತಾ ಇರುವಾಗ್ಲೂ ನಾವು ಎದ್ದು ಹೋಗ್ಬೇಕಾದಂತ ಪರಿಸ್ಥಿತಿ, ಎಮರ್ಜೆನ್ಸಿ ಬಂತು ಅಂದ್ರೆ ಊಟ ಬಿಟ್ಟು ಎದ್ದು ಹೋಗ್ಬೇಕು, ಆ ತರದ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಿದೀವಿ. ಹಾಗೆ ಅಂತಂದಾಗ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಈ ಇದು ಸೇವೆ, ಒಂದು ಮಾನವೀಯತೆಯ ಮೌಲ್ಯಗಳನ್ನ ನಾವು ಇಟ್ಕೊಂಡಾಗ, ಸೇವೆ ಅಂತ ಪರಿಗಣಿಸಿದಾಗ ವೈಯಕ್ತಿಕ ಜೀವನಕ್ಕೆ ಸಾಕಷ್ಟು ಸಮಯ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಆದ್ರಿಂದ ನಾವು ಸೇವೆ ಮನೋಭಾವದಿಂದನೇ ಕೆಲಸ ಮಾಡ್ಬೇಕಾಗತ್ತೆ, ಹೆಚ್ಚು ಸಮಯವನ್ನ ನಾವು ಪೇಷಂಟ್ಗಳಿಗೆ ಕೊಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು.
4: ಎಷ್ಟೋ ಸತಿ ನಿಮಗೆ ನಿಮ್ಮ ಹತ್ರ ಇರೋ ಪೇಷಂಟ್ಗಳೇ ನಿಮಗೆ ಮನೆಯವ್ರು ಕೂಡ ಆಗ್ಬಿಟ್ಟಿರ್ತಾರೆ ಅಲ್ವಾ?
5: ಹೌದು ಹೌದು, ಖಂಡಿತವಾಗ್ಲೂ. ಯಾಕೆಂದ್ರೆ ಕುಟುಂಬ ವೈದ್ಯಳು ಅಂತ ನಾನು ಹೇಳುವಾಗ ತುಂಬಾ ಹೆಮ್ಮೆ ಆಗುತ್ತೆ. ಯಾಕೆಂದ್ರೆ ಅವರ ಕುಟುಂಬದಲ್ಲಿ ನಾನು ಒಬ್ಬಳಾಗ್ಬಿಟ್ಟಿರ್ತೀನಿ. ಅದರಿಂದ ವೈದ್ಯರಿಗೂ ರೋಗಿಗಳಿಗೂ ತುಂಬಾ ಹತ್ತಿರದ ಸಂಬಂಧ. ಅವ್ರು ಏನಕ್ಕೆ ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋದ ತಕ್ಷಣ ನಮ್ ಕಷ್ಟ ಎಲ್ಲ ಹೊರಟೋಗುತ್ತೆ, ನಾವು ಸಂತೋಷವಾಗಿರ್ಬೋದು, ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಎಲ್ಲ ನಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ರೋಗಿಗಳು ನಮ್ಮ ಹತ್ರ ಬರ್ತಾರೆ. ಆತರ ಇರುವಾಗ ರೋಗಿಗಳಿಗೆ ಡಾಕ್ಟರ್ನ ನೋಡಿದ್ರೇನೆ ಸಾಕು, ಎಷ್ಟೋ ಸಮಾಧಾನ ಆಗ್ಬಿಡುತ್ತೆ. ಅದು ಬಹಳ ಮುಖ್ಯ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ 50% ಆದ್ರೆ ರೋಗಿಗಳಿಗೆ ಧೈರ್ಯ ತುಂಬೋದು, ಅವರ ಮಾನಸಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೆ ಮನೋಸ್ಥೈರ್ಯ ಕೊಡತಕ್ಕಂಥದ್ದು ಮತ್ತೊಂದು 50% ಆಗುತ್ತೆ. ಆದ್ರಿಂದ ಡಾಕ್ಟರ್ ಆಗಿರೋರಿಗೆ ಬಹಳ ಸಹನೆ ಬೇಕು, ಸಂಯಮ ಬೇಕು, ಆಮೇಲೆ ಪೇಷಂಟ್ಸ್ ಅಂದ್ರೆ ಒಂದು ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ಅವರಲ್ಲಿ ನಂಬಿಕೆಯನ್ನು ಇರಬೇಕು. ನಮ್ಗೆ ನಮ್ಮ ಹತ್ರನೇ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ಮಾಡಿ ಕಳಿಸ್ಬೇಕು ಅನ್ನೋ ಒಂದು ಮನೋ ನಿರ್ಧಾರನೂ ಇರಬೇಕು.
4: ಖಂಡಿತವಾಗ್ಲು. ಈಗ ನೀವು ಏನು ಸಹನೆ ಬಗ್ಗೆ ಮಾತನಾಡ್ತಾ ಇದ್ರಿ, ನೀವು 50 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಇಷ್ಟು ವರ್ಷ ನೀವು ವೈದ್ಯೆಯಾಗಿ ಇರ್ತೀನಿ ಅಂತ ಆಗ್ಲಿಂದ ಏನಾದ್ರು ಅನ್ಕೊಂಡಿದ್ರ?
5: ಖಂಡಿತವಾಗ್ಲೂ ಇತ್ತು. ಯಾಕೆಂದ್ರೆ ನನಗೆ ತುಂಬಾ ನನ್ನ ಒಂದು ವೃತ್ತಿಯ ಮೇಲೆ ಬಹಳಷ್ಟು ಆಸಕ್ತಿ ಆಸೆ ಎರಡೂ ಇದೆ. ನಾನ್ ಹೇಳೋದಾದ್ರೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮದಲ್ಲೂ ನಾನು ವೈದ್ಯಳಾಗೆ ಬಾಳ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಆ ಜನ್ಮಕ್ಕೂ ದೇವರು ನನಗೆ ವೈದ್ಯಳ ವೃತ್ತಿನೇ ಕರುಣಿಸಬೇಕು ದೇವರು ಅಂತ ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಒಂದು ವೃತ್ತಿಯಲ್ಲಿ ಸಿಗತಕ್ಕಂತಹ ಒಂದು ಸಂತೋಷ ಇರ್ಬೋದು, ಒಂದು ಆನಂದ ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಮಾಡಿರೋ ಕೆಲಸದಲ್ಲಿ ನಮಗೆ ತುಂಬಾ ತೃಪ್ತಿ ಸಿಗಬೇಕಾದಿದ್ದು ಅಂದ್ರೆ ವೈದ್ಯ ವೃತ್ತಿ.
4: ಖಂಡಿತ. ನೀವು ಹಿಂತಿರುಗಿ ನೋಡಿದಾಗ ಈ 50 ವರ್ಷಗಳಲ್ಲಿ ಯಾವ್ದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಇದೆ, ನಾನು ವೈದ್ಯ ಆದಾಗಿಂದಾನು ಇದನ್ನ ನನ್ನ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ ಅನ್ನುವಂತ ಒಂದು ಮೊಮೆಂಟ್ ಇದ್ರೆ ಅದನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿ?
5: ಖಂಡಿತವಾಗ್ಲು. ಈ ತರದ್ದು ಅನೇಕ ಸಂಗತಿಗಳು ಸನ್ನಿವೇಶಗಳನ್ನ ನಾನು ನೋಡಿದೀನಿ. ಒಬ್ಳು ಹೆಂಗಸಿಗೆ ಸುಮಾರು ಒಂದು 6 ಅಬಾರ್ಷನ್ ಆಗಿತ್ತು. 6 ಅಬಾರ್ಷನ್ ಅಂದ್ರೆ ಎಲ್ಲಾ ಮಕ್ಕಳನ್ನು ನ್ಯೂನತೆ. 7ನೇದಕ್ಕೆ ಅವಳು ಪ್ರೆಗ್ನೆಂಟ್ ಆದ್ಲು. ಅವಳು ಬಂದ್ಲು ನನ್ನ ಹತ್ರ, ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೆ ಈ ಮಗು ಬೇಡ, ತೆಗೆದ್ಬಿಡಿ ಅಂದ್ಲು. ನಾನ್ ಹೇಳಿದೆ ಬೇಡಮ್ಮ ಹಾಗನ್ಬೇಡ, ನಿಂಗೆ ಒಂದು ಮಕ್ಕಳಿಲ್ಲ, ಅದ್ ಹೆಂಗೆ ನಿನ್ಗೆ ಈ ಮಗುನ್ ತೆಗಿಯೋದು, ನನ್ ಕೈ ಬರಲ್ಲ ಅದ್ ಮಾಡೋದಕ್ಕೆ, ದೇವ್ರ ಮೇಲೆ ಭಾರ ಹಾಕ್ಬಿಡು ನೀನು, ನನ್ಗೇನೋ ನನ್ ಮನಸ್ಸು ಹೇಳ್ತಾ ಇದೆ ನಿಂಗೆ ಒಳ್ಳೇದಾಗತ್ತೆ ಅಂತ ಬಿಡು ಅಂತ ಹೇಳಿದೆ. ಅವಳು ಆಯ್ತು ಡಾಕ್ಟ್ರೆ ನಿಮ್ ಮೇಲೆ ಭಾರ ಹಾಕ್ಬಿಟ್ಟು ನಾ ಬಿಡ್ತೀನಿ ಅಂದ್ಲು. ತಿಂಗಳು ತಿಂಗಳು ಚೆಕಪ್ ಗೆ ಬರ್ತಾ ಇದ್ಲು. ನಾ ಹೇಳ್ದೆ ಈ ದೇವ್ರ ಮಗುನೇ, ನಮ್ದು ನಂದು ಅಲ್ಲ ನಿಂದು ಅಲ್ಲ, ದೇವ್ರು ಕೊಡೋ ಮಗು ಇದು, ಏನಾದ್ರೂ ಆಗ್ಲಿ ದೇವ್ರು ಒಳ್ಳೇದ್ ಮಾಡ್ತಾನೆ, ಸುಮ್ನಿರು ನಂಬಿಕೆ ಇಟ್ಕೊಂತ. ಕೊನೆಗೆ 9 ತಿಂಗಳಾಗಿ ಮಗು ಹುಟ್ಟಿತು, ಅದು ಒಂದ್ ಗಂಡು ಮಗು ಆಯ್ತು. ಆ ಮಗು ನಿಜವಾಗ್ಲು ಯಾವ ನ್ಯೂನತೆನೂ ಇರ್ಲಿಲ್ಲ. ಇದು ತುಂಬಾ ಆಶ್ಚರ್ಯವಾದಂತ ವಿಚಾರ. ಅವಳು ಆಮೇಲೆ ಹೇಳಿದ್ಲು, ಇಲ್ಲ ಡಾಕ್ಟರ್ ಯಾರೋ ನನಗೆ ಹೇಳಿ ಕಳ್ಸಿದ್ರು ನಮ್ ಗುರುತಿರೋರು, ನೀನ್ ಲಕ್ಷ್ಮೀ ಡಾಕ್ಟರ್ ಹತ್ರ ಹೋಗು, ನಿಂಗ್ ತುಂಬಾ ಒಳ್ಳೇದಾಗತ್ತೆ, ಅವ್ರ ಮನಸ್ಸು ತುಂಬಾ ಎಲ್ಲರಿಗೂ ಹಾರೈಸ್ತಾ ಇರ್ತಾರೆ, ಅವರು ಒಳ್ಳೇದನ್ನ ಹಾರೈಸ್ತಾರೆ, ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನ್ ನಿಮ್ ಹತ್ರ ಬಂದ್ಲೆ ಅಂತ ಹೇಳಿದ್ಲು. ಅವತ್ತು ನನಗೆ ತುಂಬಾ ಸಂತೋಷ ಆಯ್ತು, ಯಾಕೆಂದ್ರೆ ಒಂದ್ ಒಳ್ಳೆ ಕೆಲಸ ನಾನ್ ಮಾಡ್ದಂಗೆ ಅನ್ನಿಸ್ತು ನಂಗೆ. ಅಬಾರ್ಷನ್ ಮಾಡಿ ಮಗು ತೆಗಿತಿದ್ದವಳು, ಒಂದ್ ಒಳ್ಳೆ ಮಗುಗೆ ಜನ್ಮ ಕೊಟ್ಲವಳು, ನಾನು ಒಂದ್ ಒಳ್ಳೆ ಮಗುನ್ ಡೆಲಿವರಿ ಮಾಡಿದೆ, ಅವತ್ತು ನನಗೆ ತುಂಬಾ ಸಂತೋಷ ತೃಪ್ತಿ ಆಯ್ತು, ಅಯ್ಯೋ ದೇವ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ನಂಗನ್ನಿಸ್ತು.
4: ನಿಜ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಆ ಪುಟ್ಟ ಕಂದಮ್ಮಗಳನ್ನ ನೋಡಿದಾಗ ನಿಮಗೆ ಎಷ್ಟು ಸಂತೋಷ ಆಗಿರಬಹುದು ಅಂತ ನಾವು ಊಹಿಸ್ಕೊತಾ ಇದೀವಿ. ಆದ್ರೆ ಈಗ ನಿಮ್ಮ ಬಾಯಲ್ಲೇ ಹೇಳಿ, ನೀವು ಪ್ರತಿದಿನ ಎಷ್ಟೋ ಸಾವಿರಾರು ಮಕ್ಕಳುಗಳನ್ನ ನೋಡ್ತಾ ಇರ್ತೀರಾ, ಆ ಪುಟ್ಟ ಕಂದಮ್ಮನ ಅಳು ಕೇಳಿದಾಗ ನಿಮಗೆ ಎಷ್ಟು ಸಂತೋಷ ಆಗತ್ತೆ?
5: ಖಂಡಿತವಾಗ್ಲೂ ಸಂತೋಷ ಆಗತ್ತೆ. ಆ ಮಕ್ಕಳು ಒಂದ್ಸತಿ ಅಮ್ಮ ಅಂತಂದಾಗ ನಾನು ಅವಳಿಗೆ ಹೇಳ್ತೀನಿ, ಅಮ್ಮ ನೋಡು ನಿನ್ನ ಕರೀತಾ ಇದೆ ನಿನ್ ಮಗು ಅಂತ ಹೇಳ್ತೀನಿ. ಅಮ್ಮ ಅಂತಿದೆ ನೋಡು ನಿನ್ ಮಗು ನೀನ್ ಕರೀತಾ ಇದೆ ಅಂತ ಅವಳಿಗೂ ತುಂಬಾ ಸಂತೋಷ ಆಗುತ್ತೆ. ಹೀಗಾಗಿ ಒಂದು ಆ ಬಾಂಧವ್ಯ ಇದೆಯಲ್ಲ, ಎಸ್ಪೆಷಲಿ ಸ್ತ್ರೀರೋಗ ತಜ್ಞರಾದ್ರೆ ಆ ತಾಯಿ ಮಗು ಜೊತೆ ನಾವಿರ್ತೀವಲ್ವಾ, ಅದು ತುಂಬಾ ಸಂತೋಷದ ವಿಷಯ. ಆ ಮಕ್ಕಳು ದೊಡ್ಡವರಾದ್ರೂ ನಮ್ಗೆ ಅವ್ರನ್ನ ನೋಡ್ಬೇಕು. ನಾನು ಇವತ್ತಿಗೂ ಹೇಳ್ತೀನಿ, ಎಷ್ಟೋ ವರ್ಷ 25-30 ವರ್ಷ ಅಮೆರಿಕಾಗ ಹೋಗಿರ್ತಾರೆ, ಇಂಗ್ಲೆಂಡ್ ಹೋಗಿರ್ತಾರೆ, ಬರ್ತಾರೆ, ಬಂದಾಗ ಕರ್ಕೊಂಡ್ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ. ಅವಾಗ ಅವತ್ತು ಹೇಳ್ತೀನಿ, ಅಯ್ಯೋ ನನ್ನ ಮಕ್ಕಳು ಬಂದಿದ್ದಾರಲ್ಲಪ್ಪ, ನಂಗೆ ಎಷ್ಟು ಸಂತೋಷ ಆಯ್ತು, ನೀವು ಬಂದ್ರಲ್ಲ ನನ್ನ ನೋಡಿದ್ರಲ್ಲ ನಂಗೆ ಅದೇ ಒಂದು ಸಂತೋಷಪ್ಪ ಬಾ ಅಂತೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ತುಂಬಾ ಸಂತೋಷ ತಂದಿದೆ ನನಗೆ ಈ ವಿಷಯ.
4: ನಾವು ಸಂತೋಷದ ವಿಷಯಗಳನ್ನ ಮಾತಾಡ್ತಾ, ಈಗ ಲೈಫ್ ಅನ್ನೋದು ಖಂಡಿತವಾಗ್ಲೂ ಒಂದು ಬ್ಯಾಲೆನ್ಸ್. ಈಗ ಸಂತೋಷ ಎಷ್ಟಿರುತ್ತೋ ದುಃಖನೂ ಅಷ್ಟೇ ಇರುತ್ತೆ. ಈಗ ನೀವು ಡೆಲಿವರಿ ಮಾಡಿದ್ದ ಸಮಯದಲ್ಲಿ ಕೂಡ ಒಂದಷ್ಟು ಮಕ್ಕಳನ್ನ ಕಳ್ಕೊಳ್ಬೇಕಾಗತ್ತೆ ಆ ತಾಯಿ, ಆ ದುಃಖನ ನೀವು ಹೇಗೆ ತಡಿತಾ ಇದ್ರಿ, ತಾಯಿಗೆ ಹೇಗೆ ಸಮಾಧಾನ ಮಾಡ್ತಾ ಇದ್ರಿ?
5: ಇದು ತುಂಬಾ ದುಃಖವಾದಂತ ವಿಷಯ, ಯಾಕೆಂದ್ರೆ ತಾಯಿ ಮಗು ಇಬ್ರು ಸುರಕ್ಷಿತವಾಗಿರ್ಬೇಕು ಅಂತಾನೆ ನಮ್ಮ ಹತ್ರ ಬರ್ತಾರೆ. ಆ ವಿಷಯದಲ್ಲಿ ನನ್ನ ಹತ್ರ ತುಂಬಾ ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಬಹಳ ಹೆಮ್ಮೆ ವಿಷಯ. ನಾನು ಡೆಲಿವರಿ ಮಾಡಿದ್ದವು ಸಾಧಾರಣವಾಗಿ ಎಲ್ಲ ಮಕ್ಕಳು ಬದುಕಿದ್ದಾರೆ. ನನ್ನ ನೆನಪಲ್ಲಿ ಸತ್ತಿರೋದು ಒಂದೋ ಎರಡೋ ಇರ್ಬೋದು. ಅದೇನು ಅಂದ್ರೆ ಅಚಾತುರ್ಯ ಹೇಗಾಯ್ತು ಅಂದ್ರೆ, ಅವ್ರು ಡಯಾಬಿಟಿಸ್ ಇತ್ತು ತಾಯಿಗೆ. ನಾವೆಲ್ಲ ರೆಡಿ ಮಾಡಿಕೊಂಡು ನಾಡದ್ದು ಅವಳಿಗೆ ಸಿಜೇರಿಯನ್ ಮಾಡಿ ಮಗುನ 8 ತಿಂಗಳ ಮೇಲೆ, ಒಂದು ವಾರನೂ ಆಗಿರ್ಲಿಲ್ಲ ಇನ್ನು, ತೆಗೆದು ಬಿಡ್ಬೇಕು ಅಂತ ಮಾಡ್ಕೊಂಡಿದ್ವಿ. ಆದ್ರೆ 2 ದಿನ ಮುಂಚೆನೆ ಹೊಟ್ಟೆಲ್ ಹೊಟ್ಟೋಯ್ತು ಆ ಮಗು. ಆಕೆಗೆ ಮಕ್ಕಳು ಇರ್ಲಿಲ್ಲ ಪಾಪ, ಅದು ತುಂಬಾ ದುಃಖ ಆಯ್ತು. ಯಾಕೆಂದ್ರೆ ಅವಳಿಗೂ ದುಃಖ, ನನಗೆ ಹೇಳಕ್ಕೂ ಕೂಡ ದುಃಖ ಆಯ್ತು, ಅವಳಿಗೂ ದುಃಖ ಆಯ್ತು. ಅವಳಿಗೆ ಆಮೇಲೆ ಸಮಾಧಾನ ಮಾಡಿ ಹೇಳ್ದೆ, ನೋಡಮ್ಮ ನಿನ್ಗೆ ಇನ್ನೊಂದ್ಸತಿ ನೀನ್ ಪ್ರೆಗ್ನೆಂಟ್ ಆದಾಗ ನಿಂಗೊಂದು ಮಗುನ ಕೊಡ್ಲೇಬೇಕು, ನಾನು ನಿಶ್ಚಯಿಸಿದ್ದೀನಿ ನಾನು ಮಾಡ್ಕೊಡ್ಬೇಕು ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ನ ಮೇಲೆ ಭಾರ ಹಾಕು, ಶಹರ್ನಿಶಿ ನಾನು ಕಷ್ಟಪಟ್ಟು ನಿನಗೊಂದು ಮಗು ಉಳಿಸ್ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದೆ. ಆಮೇಲೆ ಅವಳು ಮತ್ತೆ ಒಂದು 6 ತಿಂಗಳಲ್ಲೇ ಪ್ರೆಗ್ನೆಂಟ್ ಆದ್ಲು. ಪುನಃ ಬಂದ್ಲು, ಅವಳಿಗೆ ಮೊದಲನೇ ದಿನದಿಂದ ಕೊನೆ ದಿನದವರೆಗೂ ಅವಳಿಗೆ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಏನೇನು ಬೇಕೋ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸಿ ಬಹಳ ಕೇರ್ಫುಲ್ ಆಗಿ ಅವಳನ್ನ ನೋಡಿಕೊಂಡು 8 ತಿಂಗಳ ಮೇಲೆ 2 ದಿನ ಆದ ತಕ್ಷಣನೇ ಅವಳಿಗೆ ಸಿಜೇರಿಯನ್ ಮಾಡಿ ಮಗು ತೆಗೆದುಕೊಟ್ವಿ. ಮಗು ತಾಯಿ ಇಬ್ರು ಚೆನ್ನಾಗಿದ್ದಾರೆ, ತುಂಬಾ ಸಂತೋಷ ಆಯ್ತು. ಆ ಥರದ ಸ್ಥಿತಿಗತಿಗಳು ತುಂಬಾ ಆಗಿವೆ ಆಗುತ್ತೆ. ಆದ್ರೂ ನನ್ನ ಕೈಯಲ್ಲಿ ಹೆಚ್ಚು ಮಕ್ಕಳು ಸತ್ತಿಲ್ಲ, ಅದೊಂದು ನನಗೆ ಹೆಮ್ಮೆ ವಿಷಯ. ಯಾವ ಮಕ್ಕಳನ್ನು ನನಗೆ ನೆನಪಕ್ಕೆ ಬರುವಂತದ್ದು ಬಹಳ ಕಮ್ಮಿ. ಈ ಒಂದು 51 ವರ್ಷದಲ್ಲಿ ಒಂದೋ ಎರಡೋ ಮಕ್ಕಳು ಹೋಗಿರ್ಬೋದೇ ಹೊರತು ಬಹಳ ಕಮ್ಮಿ ಮಕ್ಕಳು ಸಾವಾಗಿರೋದು. ಯಾಕೆಂದ್ರೆ ನಂಗೆ ತುಂಬಾ ಭಯ ಜಾಸ್ತಿ, ಮಕ್ಕಳು ತಾಯಿ ಮಕ್ಕಳಿಬ್ರು ಸುರಕ್ಷಿತವಾಗಿರ್ಬೇಕು, ಅದೊಂದೇ ನನಗೆ ಮನಸ್ಸಿನ ಸ್ಥಿತಿ ಅದು. ಆದ್ರಿಂದ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನು ಯೋಚನೆ ಮಾಡಿದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೇನೆ ಅವ್ರು ಚೆನ್ನಾಗಿರಕ್ ಸಾಧ್ಯ.
4: ನಿಜ,
5: ನಮ್ಮ ಒಂದು ಚಿಕಿತ್ಸೆಯಿಂದ ಅವರು ಸುಖವಾಗಿ ಮನೆಗೆ ಹೋಗೋದು ಸಾಧ್ಯ. ಆದ್ರಿಂದ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಅವ್ರನ್ನ ನೋಡ್ಕೋಬೇಕು.
4: ನಿಮ್ಮನ್ನ ನಂಬಿ ಬಂದವರನ್ನ ನೀವು ಆರಾಮಾಗಿ ಸುರಕ್ಷಿತವಾಗಿ ಕರೆಕ್ಟ್ ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಜವಾಬ್ದಾರಿ ಹೊತ್ತಿರೋದಕ್ಕೆ ನಿಮಗೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೇಳಲೇಬೇಕಾಗಿದೆ. ನಾವು ಈಗ ನೀವು ಇಷ್ಟು ವರ್ಷದಿಂದ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇರುವಾಗ ಹಿಂದಿರುಗಿ ನೋಡಿದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಅಂತ ಒಂದಿರುತ್ತೆ. ನೀವು ಶುರು ಮಾಡಿದಾಗಿಂದ ಇರಬಹುದು, ಈಗ ನೀವೇನು ಮುಂದುವರೆಸ್ಕೊಂಡು ಹೋಗ್ತಾ ಇರೋ ಈಗಲೂ ಇರಬಹುದು, ಆ ಫ್ಯಾಮಿಲಿ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ಹೇಳಬಹುದು. ಸೊ ಆ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಎಷ್ಟು ಮುಖ್ಯ, ಹಾಗೆ ಹೇಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ?
5: ಖಂಡಿತವಾಗ್ಲೂ. ಇದರಲ್ಲಿ ನನ್ನ ಪತಿಯವರಾದ ಡಾಕ್ಟರ್ ಸುಬ್ರಾವ್ ಅವರು ಕೂಡ ಡಾಕ್ಟರ್ ನೇನೆ, ಗವರ್ನಮೆಂಟ್ ಇದ್ರ ಕೆಲಸದಲ್ಲಿ ಇದ್ದವರು. ಅವರ ಸಹಕಾರ ತುಂಬಾ ಇದೆ, ಯಾಕೆಂದ್ರೆ ಅವರು ಯಾವತ್ತೂ ಒಂದು ದಿನನೂ ನನಗೆ ಇದ್ ಮಾಡ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಅರ್ಧರಾತ್ರಿಗೆ ಎದ್ದೋದ್ರು ಹೋಗು ಪೇಷಂಟ್ ನ ನೋಡು, ಅವ್ರಿಗೆ ಒಳ್ಳೇದ್ ಮಾಡ್ಬೇಕು, ನಾವು ನಮಗಿದೊಂದು ಅಪರೂಪವಾದಂತಹ ದೇವರು ನಮ್ಗೆ ಕೊಟ್ಟಿರೋ ಅವಕಾಶ, ಇದನ್ನ ನಾವು ಖಂಡಿತವಾಗ್ಲೂ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ, ಯಾವ ಗಳಿಗೆ ಆಗ್ಲಿ ಯಾವ ಕ್ಷಣಕ್ಕಾಗ್ಲಿ ಪೇಷಂಟ್ ಬಂದ್ರೆ ಇವತ್ತಿಗೂ ಅವ್ರು ಅದೇ ಮಾತು ಹೇಳ್ತಾರೆ, ತಕ್ಷಣ ಹೋಗಿ ಪೇಷಂಟ್ ನ ನೋಡ್ಬಿಡು, ಅವ್ರ ತೊಂದರೆನ ನಿವಾರಣೆ ಮಾಡ್ಬೇಕು ಅಂತ. ಅವ್ರ ಸಹಕಾರ ಇದ್ದಿದ್ರಿಂದ ನನಗೆ ತುಂಬಾ ಈ ರೀತಿ ಒಂದು ಸಾಧನೆ ಮಾಡಿ ಇಷ್ಟು ವರ್ಷಗಳು ಕೂಡ ಕೆಲಸ ಮಾಡಕ್ಕೆ ಅನುಕೂಲವಾಯ್ತು. ಹಾಗೆ ನಮ್ಮ ತಂದೆ ತಾಯಿಯವರು ಅಷ್ಟೇನೆ, ನಾನು ಓದುವಾಗ ತುಂಬಾ ಒಂದು ದಿನನಾದ್ರೂ ನಮ್ಮ ತಾಯಿ ನನ್ನ ಕೆಲಸಕ್ಕೆ ಕರೀತಿರ್ಲಿಲ್ಲ, ಇಲ್ಲ ಓದ್ಬೇಕು ಓದ್ಬೇಕು, ಹೋಗಮ್ಮ ನೀನ್ ಓದ್ಕೋ ಹೋಗು, ಹೋಗಮ್ಮ ನೀನ್ ಓದ್ಕೋ ಹೋಗು. ಹಾಗೆ ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವರು ಬಹಳ ಮಧ್ಯಮ ವರ್ಗದಿಂದ ಬಂದವರು, ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಒಳ್ಳೇದಿರಲಿಲ್ಲ. ಅಂಥದ್ರಲ್ಲೂ ಕೂಡ ನಮ್ಮ ತಂದೆ ಸಾಲ ಸೋಲ ಮಾಡಿ ನಮಗೆ ಫೀಸ್ಗಳು ಕಟ್ಟಿ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಓದ್ಸಕ್ಕೆ ತುಂಬಾ ಸಹಾಯ ಮಾಡಿದ್ರು. ಈ ಸಮಯದಲ್ಲಿ ಅವ್ರನ್ನೇ ನನ್ನ ದೇವರು ಅಂತ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ.
4: ಈಗ ಫ್ಯಾಮಿಲಿ ಸಪೋರ್ಟ್ ಒಂದ್ ಕಡೆ ಆದ್ರೆ ನೀವು ನಿಮ್ಮ ಪೇಷಂಟ್ ಜೊತೆ ಇರುವಂತಹ ಸಂಬಂಧ ಇನ್ನೊಂದು ಕಡೆ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಡಾಕ್ಟರ್ ಮತ್ತೆ ಪೇಷಂಟ್ ಸಂಬಂಧ ಅನ್ನೋದು ಹೇಗಿರ್ಬೇಕು ಅಂತ ಹೇಳ್ತೀರಾ?
5: ನಾನು ಇದಕ್ಕೇನು ಹೇಳ್ತೀನಪ್ಪ ಅಂತಂದ್ರೆ, ವೈದ್ಯರು ರೋಗಿಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅವರಿಗೆ ಬೇಕಾಗಿರೋದು ಸಾಂತ್ವನ ಮೊದಲನೇದಾಗಿ, ಎರಡನೇದು ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಟು ಅವ್ರಿಗೆ ಗುಣಮುಖರಾಗಬೇಕು, ಬೇಗ ಬೇಗ ವಾಸಿ ಮಾಡಬೇಕು ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ವೈದ್ಯರಿಗೆ ಸಹನೆ ತಾಳ್ಮೆ ಇದ್ದಾಗ ಮಾತ್ರ ಅವ್ರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದ ಔಷಧಿ ಕೊಡಕ್ಕೆ ಸಾಧ್ಯ. ಕೆಲವು ಸತಿ ಏನಾಗುತ್ತೆ, ಕೋಪನೋ ಒತ್ತಡನೋ ಯಾವುದಕ್ಕೋ ಸಿಕ್ಕಿ ವೈದ್ಯರುಗಳು ಸ್ವಲ್ಪ ರೇಗಾಡೋದು ಎಲ್ಲ ಮಾಡಿಬಿಡ್ತಾರೆ. ಅದು ಆಗುತ್ತೆ ಪರಿಸ್ಥಿತಿನಲ್ಲಿ, ಅಂದರೆ ತುಂಬ ಒತ್ತಡ ಇದ್ದಾಗ, ತುಂಬ ಪೇಷಂಟ್ಸ್ ಇರುವಾಗ ಅವ್ರಿಗೂ ಬಹಳಷ್ಟು ಟೆನ್ಷನ್ ಇರುತ್ತೆ, ಆ ಟೈಮಲ್ಲಿ ಹಾಗಾಗುತ್ತೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೇಕು. ಯಾಕೆಂದ್ರೆ ಸಂಪೂರ್ಣವಾಗಿ ವೈದ್ಯರನ್ನೇ ನಂಬಿಕೊಂಡು ರೋಗಿಗಳು ಬರ್ತಾರೆ. ಆ ರೋಗಿಗಳು ಅಂತ ಭಾವನೆ ಇಟ್ಕೊಂಡು ಬಂದಾಗ ನಾವು ಅವರಿಗೆ ಸಮರ್ಪಕವಾಗಿ ಸುಸೂತ್ರವಾಗಿ ಅವ್ರು ಚೆನ್ನಾಗಾಗಲಿ ಅಂತ ಹೇಳಿ ಸಮಾಧಾನಕರವಾದ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಟ್ಟು ಅವ್ರನ್ನ ನೋಡದೆ ಹೋದ್ರೆ ಅವರು ನಮ್ಮನ್ನ ನಂಬೋದೇ ಇಲ್ಲ. ಅವರಿಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಅವರು ಅವರ ಜೊತೆ ನಾವು ತುಂಬಾ ಒಳ್ಳೆಯ ಒಂದು ವಿಶ್ವಾಸವಂತಾಗಿ ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅವ್ರ ಕಾಯಿಲೆಯನ್ನ ಗುಣಮುಖವಾಗಿ ಮಾಡೋ ಹಾಗೆ ಮಾಡಬೇಕು.
4: ಈಗ ನೀವು ಡಾಕ್ಟರ್ ಆದಾಗಿನಿಂದ ಈಗಿನವರೆಗೂ ಒಂದು ಸಾಕಷ್ಟು ಸ್ತ್ರೀರೋಗ ತಜ್ಞೆಯಾಗಿ ನೀವು ಎಷ್ಟು ಸಾವಿರಾರು ಮಕ್ಕಳುಗಳನ್ನ ನೀವು ಹೆರಿಗೆ ಮಾಡಿಸಿರಬಹುದು. ಆ ಒಂದು ಕ್ಷಣನ ನೆನಪಿಸ್ಕೊಳ್ಳೋದಾದ್ರೆ ಆ ಸಾರ್ಥಕತೆ ನಿಮಗೆ ಹೇಗಿದೆ ಅಂತ ಹೇಳ್ತೀರಾ?
5: ಬಹಳ ಸಂತೋಷವಾದಂತ ವಿಚಾರ. ಯಾಕೆಂದ್ರೆ ನನಗೆ ಈ 51 ವರ್ಷಗಳಿಂದ ಇರೋ ಪೇಷಂಟ್ಸ್ಗಳು ಇವತ್ತಿಗೂ ಇದ್ದಾರೆ. ಅವ್ರು ಯಾರು ವಯಸ್ಸಾಗಿರೋರು ದೈವಾಧೀನರಾಗಿದ್ರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ನನ್ನ ಹತ್ರ ಬರ್ತಾರೆ, ಯಾವುದೋ ಒಂದು ಮದುವೆ ಮನೆಗೆ ಹೋಗ್ತೀನಿ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ, ಎಲ್ಲೇ ಹೋದರೂ ಓಡ್ ಬರ್ತಾರೆ, ತಬ್ಕೋತಾರೆ, ನನ್ನ ನಮಸ್ಕಾರ ಮಾಡ್ತಾರೆ, ನೀವೇ ನನ್ನನ್ನು ಡೆಲಿವರಿ ಮಾಡಿದ್ದು ಅಂತ ಹೇಳ್ತಾರೆ. ಇನ್ಯಾರೋ ಬರ್ತಾರೆ, ಅಮ್ಮ ನೀವು ನನ್ನ ಜೀವ ಉಳಿಸಿದ್ರಿ, ನನಗೆ ಒಳ್ಳೇದು ಮಾಡಿದ್ರಿ, ನಿಮ್ಮನ್ನು ಯಾವತ್ತೂ ಮರೆಯಲ್ಲ ನಾನು ಅಂತ ಹೇಳ್ತಾರೆ. ಇಂತಹ ಸಾರ್ಥಕದ ಕ್ಷಣಗಳು ಬಹಳಷ್ಟು ಸಂತೋಷ ಸಂತೃಪ್ತಿ ಕೊಡತ್ತೆ ಎಲ್ಲದಕ್ಕಿಂತ ಹೆಚ್ಚು. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಬಹಳ ಮುಖ್ಯ ಅಲ್ಲ ಜೀವನದಲ್ಲಿ. ದುಡ್ಡಿನಿಂದ ಎಲ್ಲ ಆಗುತ್ತೆ ಅಂತಾನು ನಾವು ಅನ್ಕೋಬಾರ್ದು. ಆ ಒಂದು ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯದಲ್ಲಿ ಸಿಗೋ ತೃಪ್ತಿ ತುಂಬಾ ದುಡ್ಡು ಸಂಪಾದನೆ ಮಾಡಿದ್ರೆ ಸಿಗೋದಿಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನನಗೆ ತುಂಬಾ ಇದೆ. ಯಾಕೆಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ, ಎಲ್ಲಾ ಕಡೆಯಿಂದನೂ ನನಗೆ ಪೇಷಂಟ್ಸ್ ಸಪೋರ್ಟ್ ಮಾಡಿದ್ರು. ನನ್ನ ವೃತ್ತಿಗೆ ಪ್ರೋತ್ಸಾಹ ಹೆಚ್ಚು ನನ್ನ ಪೇಷಂಟ್ಸೇ ಕೊಟ್ಟಿದ್ದಾರೆ. ಮೇಡಮ್ ನೀವು ಸದಾ ಇರಬೇಕು, ನಿಮ್ಮನ್ನು ನಾವು ನೋಡ್ತಾನೆ ಇರಬೇಕು, ನೀವು ಸದಾ ನಮಗೆ ಔಷಧಿ ಕೊಡಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗಬೇಡಿ, ನಮ್ ಜೊತೆ ಇರಿ ಅಂತ ಬಹಳಷ್ಟು ಜನ ಹರಿಸ್ತಾರೆ, ಹಾರೈಸ್ತಾರೆ. ಇದು ಬಹಳ ಮುಖ್ಯವಾದಂತ ವಿಚಾರ.
4: ನಿಜವಾಗ್ಲೂ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಭಾವುಕರಾಗಿ ಈ ಮಾತನ್ನ ಹೇಳ್ತಾ ಇದ್ದೀರಾ.
5: ಖಂಡಿತವಾಗ್ಲೂ ತುಂಬಾ ಸಂತೃಪ್ತಿಯಾಳಾಗಿದ್ದೀನಿ ನಾನು.
4: ಈಗ ನಾವು ಮತ್ತೊಂದು ಕಡೆ ನೋಡೋದಾದ್ರೆ, ಈಗ ಡಾಕ್ಟರ್ ಅಂದ ತಕ್ಷಣ ನಾನು ಮದುವೆ ಆಗುವಂತಹ ಹುಡುಗ ಕೂಡ ಡಾಕ್ಟರ್ ಆಗಿರ್ಬೇಕು, ನನ್ನ ಮುಂದಿನ ಪೀಳಿಗೆ ಏನಿದೆ ನಾವು ಅವರನ್ನು ಕೂಡ ಡಾಕ್ಟರ್ ವೃತ್ತಿಯಲ್ಲೇ ಮುಂತರಬೇಕು ಅಂತ ಯೋಚಿಸುವಂತ ಒಂದು ಕ್ರಮ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
5: ಅದೇನಾಗತ್ತೆ ಅಂದ್ರೆ, ವೈದ್ಯರಾದಾಗ ಸದಾ ಕಾಲ ನಮ್ಮ ಕೆಲಸದಲ್ಲೇ ನಾವು ಆಸಕ್ತರಾಗಿರ್ಬೇಕಾಗತ್ತೆ. ಈಗ ಬೇರೆಯವ್ರಿಗೆ ಏನಾಗುತ್ತೆ, 10-5 ಗಂಟೆ ಕೆಲಸ ಮುಗಿದೋಗುತ್ತೆ, ಮನೆಗೆ ಹೋಗ್ತಾರೆ, ಅವರಿಗೆ ಫ್ಯಾಮಿಲಿ ಲೈಫ್ ಇರುತ್ತೆ.
4: ಹೌದು,
5: ಡಾಕ್ಟರ್ಗೆ ಹಾಗಾಗಲ್ಲ. ಅದರೊಳಗಾಗಿ ಲೇಡಿ ಡಾಕ್ಟರ್ಸ್ ಆಗ್ಬಿಟ್ರೆ ಅವ್ರಿಗಂತೂ ತುಂಬಾ ಕಷ್ಟ, 24 ಗಂಟೆನೂ ಕೆಲವು ಸತಿ ಹೋಗ್ಬೇಕಾಗತ್ತೆ. ಅದರೊಳಗಾಗಿ ಸ್ತ್ರೀ ರೋಗ ತಜ್ಞರಾದ್ರೆ ಇನ್ನೂ ಕಷ್ಟ, ಅರ್ಧ ರಾತ್ರಿಗೂ ಎದ್ದು ಡೆಲಿವರಿ ಮಾಡ್ಬೇಕಾಗತ್ತೆ. ಆದ್ರಿಂದ ಈ ವೈದ್ಯರನ್ನೇ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಅವ್ರ ಕಷ್ಟ ಗೊತ್ತಾಗುತ್ತೆ ಸುಲಭವಾಗಿ, ಅವರು ಅದೇ ತರ ಹೋಗ್ಬೇಕಾಗತ್ತಲ್ಲ ಬೇರೆ ಎಮರ್ಜೆನ್ಸಿ ಇದ್ರೆ. ಆದ್ರಿಂದ ಅದು ಸೂಕ್ತವಾದಂತಹ ವಿಚಾರನೆ. ಇವಾಗೆಲ್ಲ ಸಾಧಾರಣ ವೈದ್ಯರು ವೈದ್ಯರನ್ನೇ ಮದುವೆ ಮಾಡ್ಕೋತಾರೆ. ಜೊತೆ ಜೊತೆಯಾಗಿ ಇದ್ದಾಗ ಅವರಿಗೆ ಅವ್ರದ್ದು ಕಷ್ಟ ಸುಖ ಅರ್ಥ ಆಗುತ್ತೆ, ಆಮೇಲೆ ಒಂದು ಹೊಂದಾಣಿಕೆ ಬರುತ್ತೆ ಸಂಸಾರದಲ್ಲಿ. ಕೆಲವು ಸತಿ ಏನಾಗುತ್ತೆ, ಗಂಡ ಬೇರೆ ವೃತ್ತಿನಲ್ಲಿದ್ರೆ ಅಯ್ಯೋ ಹೆಂಡತಿ ಬಂದು ಊಟನೇ ಹಾಕಲ್ಲ, ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅನ್ನೋ ಭಾವನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಅವರಿಗೆ ಮನೋಸ್ಥಿತಿನೇ ಬೇರೆ ಆಗುತ್ತೆ, ಕೋಪ ತಾಪಗಳು ಒಂಥರ ಸಂಸಾರದಲ್ಲಿ ಒಂದು ರೀತಿ ಸಾಮರಸ್ಯ ಇರೋದಿಲ್ಲ. ಅವಾಗ ಅದಾಗದಲ್ಲೇ ಇರ್ಬೇಕಾದ್ರೆ ಡಾಕ್ಟರ್ ಡಾಕ್ಟರ್ನೇ ಮದುವೆ
4: ಮಾಡ್ಕೋಬೇಕು.
5: ಖಂಡಿತವಾಗ್ಲೂ ಖಂಡಿತವಾಗ್ಲೂ
4: ನಿಜ ನೀವು ಹೇಳಿದ್ದು. ಅಂದ್ರೆ ಅವರವರ ಒಂದು ಮನಸ್ಥಿತಿಗೆ ತಕ್ಕಂತೆ ಅವರು ಮದುವೆ ಮಾಡ್ಕೊಂಡಾಗ ಅವರು ಒಂದು ಉತ್ತಮ ಜೀವನ ಸಾಗಿಸಬಹುದು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನೀವು ಹೇಳ್ತಾ ಇದ್ರಿ ಸ್ತ್ರೀ ರೋಗ ತಜ್ಞೆ ಆಗಿರೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಡೆಲಿವರಿ ಟೈಮ್ ಇದೆ ಅಂದ್ರೆ ಮಧ್ಯರಾತ್ರಿ ಹೋಗ್ಬೇಕು ಅಂತ.
5: ಖಂಡಿತ.
4: ನೀವು ಇಷ್ಟರ ಮಧ್ಯೆ ನಿಮ್ಮ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತಾ ಇದ್ದೀರಾ?
5: ಮಧ್ಯದಲ್ಲಿ ನಾನು ಒಂದೊಂದ್ ಅರ್ಧರ್ಧ ಗಂಟೆ ಬಂದಾಗ ನೋಡ್ತೀನಿ. ಈಗ ನಮ್ಮ ಯಜಮಾನರಿಗೂ ವಯಸ್ಸಾಗಿದೆ, ಅವ್ರನ್ನ ನೋಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಡೆಲಿವರಿಗಳು ಹೋಗಿ ಮಾಡ್ತೀನಿ. ಅದೇ ತರದಲ್ಲಿ ಒಂದು ನಿಗದಿತ ಸಮಯ ಅಂತ ಇಟ್ಕೊಂಡಿರ್ತೀನಿ, ಆದ್ರೂ ಅಕಸ್ಮಾತ್ ಆ ಸಮಯದಲ್ಲೂ ಏನಾರು ಎಮರ್ಜೆನ್ಸಿ ಬರ್ಬೋದು, ಅದು ಗೊತ್ತಾಗೋದಿಲ್ಲ. ಬಂದಾಗ ಹೋಗ್ಲೇಬೇಕಾಗತ್ತೆ, ಹೇಳಿ ಹೋಗ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ಆದ್ರೂ ಹೆಚ್ಚು ಹೆಚ್ಚು ಸಂಸಾರದಲ್ಲಿ ನಮ್ ಸಂಸಾರಕ್ಕೆ ಆಗ್ಲಿ, ನಮ್ ಪತಿದೇವ್ರ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಈ ವಿಚಾರದಲ್ಲೂ ಕೂಡ ಆಸಕ್ತಿ ಇದೆ ನನಗೆ. ನಾನು ಹೋಗಿ ನೋಡ್ಕೋತಾ ಇರ್ತೀನಿ, ಸಮಯ ಸಿಕ್ಕಿದಾಗ ನಾನು ಹೋಗಿ ನೋಡ್ಕೋತೀನಿ, ವಿಚಾರಿಸ್ತೀನಿ. ಸೊ ಅದನ್ನ ಇದನ್ನು ಮ್ಯಾನೇಜ್ ಮಾಡ್ತೀನಿ.
4: ಈಗ ನಿಮ್ಮ ರೀತಿ ನಾನು ಕೂಡ ಡಾಕ್ಟರ್ ಆಗಬೇಕು ಅಂತ ಯೋಚಿಸುವಂತ ಮಕ್ಕಳಿಗಾಗ್ಲಿ, MBBS ಮಾಡ್ತಾ ಇರುವಂತವ್ರಿಗಾಗ್ಲಿ, ಅಥವಾ ಈಗಾಗ್ಲೇ ನಾನು ವೈದ್ಯ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ, ನಾನು ಇವರಷ್ಟೇ ವರ್ಷ, ಇನ್ನೂ ಜಾಸ್ತಿ ವರ್ಷ ನಾನು ಈ ಫೀಲ್ಡ್ ಅಲ್ಲೇ ಇರಬೇಕು ಅನ್ನುವಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದ್ರೂ ಟಿಪ್ಸ್ ಅಂತ ಹೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
5: ಮಕ್ಕಳಿಗೆ ಈಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ, ಡಾಕ್ಟರ್ ಆಗಿ ನಾನು ತುಂಬಾ ಸಂಪಾದನೆ ಮಾಡಬೇಕು ಅಂತ ಕೆಲವರಿಗೆ ವ್ಯಾಮೋಹ ಇರುತ್ತೆ. ಇನ್ ಕೆಲವರಿಗೆ ನನ್ನನ್ನೇ ಎಲ್ರು ಗೌರವಿಸಬೇಕು, ನಾ ಒಳ್ಳೆ ಪದವಿಗೆ ಹೋಗ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನ ಆಕಾಂಕ್ಷೆ ಇರುತ್ತೆ. ಈ ತರ ಎಲ್ಲ ಇದ್ದಾಗ ವೈದ್ಯರಾಗೋದು ಬೇರೆ ವಿಷಯ, ಆದ್ರೆ ಒಳ್ಳೆಯ ವೈದ್ಯರು ಅಂದ್ರೆ ತುಂಬಾ ಒಳ್ಳೆ ಆತ್ಮಸಾಕ್ಷಿ ಇಟ್ಕೊಂಡು ಕೆಲಸ ಮಾಡುವಂತ ವೈದ್ಯರುಗಳು ಆಗ್ಬೇಕು ನನ್ನ ಪ್ರಕಾರವಾಗಿ. ಯಾಕೆ ಅಂದ್ರೆ ಇವತ್ತಿನ ದಿನ ವೈದ್ಯ ವೃತ್ತಿ ಒಂದು ವ್ಯಾಪಾರೀಕರಣ ಆಗ್ತಾ ಇದೆ. ಸುಮ್ಮನೆ ದುಡ್ಡಿಗೋಸ್ಕರ ನಾವು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ವೈದ್ಯರಾಗಬಾರ್ದು. ನಮ್ಮ ಹುಡುಗರು ಈಗ ಓದುವಂತ ಮಕ್ಕಳಿಗೆ ಯುವಕರಿಗೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂದ್ರೆ, ತುಂಬಾ ಸಂಯಮ ಇರ್ಲಿ, ನಿಮ್ಮಲ್ಲಿ ತಾಳ್ಮೆ ಇರ್ಲಿ, ಕೋಪ ಮಾಡ್ಕೋಬೇಡಿ, ಪ್ರತಿಯೊಂದು ವಿಚಾರದಲ್ಲೂ ಸಹನೆ ಇಟ್ಕೊಂಡು ನಮ್ಮ ರೋಗಿಗಳನ್ನ ನೋಡಿ. ದುಡ್ಡು ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ ಮನುಷ್ಯನಿಗೆ. ಆದ್ರೆ ನಾವು ಒಂದು ಸೇವಾ ಮನೋಭಾವವನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂತಹ ವಿಚಾರ. ತಾಳ್ಮೆಯನ್ನ ಇಟ್ಕೊಳ್ಳೇಬೇಕು, ಇದೊಂದು ಲೀಡರ್ಶಿಪ್ ಕ್ವಾಲಿಟಿನೂ ನಿಮ್ಮಲ್ಲಿ ಬರಬೇಕು. ಇದು ಮೂರು ಇಟ್ಕೊಂಡಾಗ ಖಂಡಿತವಾಗ್ಲೂ ಉತ್ತಮವಾದಂತಹ ವೈದ್ಯರಾಗ್ತೀರಾ. ಆದ್ರಿಂದ ಒಳ್ಳೆಯ ವೈದ್ಯರಾದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಬಹಳಷ್ಟು ಗೌರವನೂ ಸಿಗುತ್ತೆ, ಸಂತೋಷನೂ ಸಿಗುತ್ತೆ, ಸಂತೃಪ್ತಿನೂ ಸಿಗುತ್ತೆ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಎಲ್ಲ ರೀತಿಯಲ್ಲೂ ಉತ್ತಮವಾಗಿ ನೀವು ಬಾಳ್ತೀರಾ. ಒಂದು ಮಾನವೀಯತೆ ಮೌಲ್ಯಗಳನ್ನ ಯಾರೂ ಮರಿಬೇಡಿ. ದಯವಿಟ್ಟು ಎಲ್ಲರೂ ತಾಳ್ಮೆ, ಸಹನೆಯಿಂದ, ಶಾಂತಿಯಿಂದ ಮಾಡಿದಾಗ ನೀವು ಕೂಡ ಒಬ್ಬ ಸಾಧಕರಾಗಕ್ಕೆ ಖಂಡಿತವಾಗ್ಲೂ ಸಾಧ್ಯವಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ದುಡ್ಡು ಮಾತ್ರ ಬರುತ್ತೆ ಹೋಗುತ್ತೆ, ಅದು ಮುಖ್ಯ ಅಲ್ಲ. ಒಳ್ಳೆ ವೈದ್ಯರು ಅಂತ ಅನ್ನಿಸ್ಕೊಳ್ಳೋದು ಬಹಳ ಮುಖ್ಯ. ಈ ನಮ್ಮ ಯುವ ಜನಾಂಗಕ್ಕೆ, ಯುವ ಡಾಕ್ಟರ್ಗಳಿಗೆ, ಈಗ ಬರ್ತಿರೋರಿಗೆ ಒಳ್ಳೆ ವೈದ್ಯರಾಗಿ ರೋಗಿಗಳಿಗೆ ಸಹಾಯ ಮಾಡಿ, ಅವರಿಗೆ ಪ್ರೋತ್ಸಾಹ ಕೊಡಿ, ಅವರಿಗೆ ಒಂದು ನಿಮ್ಮಲ್ಲಿ ನಂಬಿಕೆ ಹುಟ್ಟುವಂತ ಕೆಲಸ ಮಾಡಿ, ನೀವು ಕೂಡ ಸಂತೋಷವಾಗಿ ನೆಮ್ಮದಿಯಿಂದ ಒಳ್ಳೆ ಸಾರ್ಥಕ ವೈದ್ಯರಾಗಿ ಬಾಳಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
4: ಖಂಡಿತ, ಸಾರ್ಥಕ ವೈದ್ಯರು ಅಂತ ತಗೊಂಡಾಗ ನೀವು ನಮ್ಮಲ್ಲಿ ಇರೋ ಒಬ್ಬ ಸಾರ್ಥಕ ವೈದ್ಯ ಅಂತ ಹೇಳಲಿಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ಇದೆ.
5: ತುಂಬಾ ಸಂತೋಷ, ಧನ್ಯವಾದ ನಿಮಗೆ.
4: ಈಗ ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
5: ಅಯ್ಯೋ, ಖಂಡಿತವಾಗ್ಲೂ ನನಗೆ ತುಂಬಾ ಸಂತೃಪ್ತಿ ಇದೆ, ಸಂತೋಷ ಇದೆ. ಅಮ್ಮ ಅಂತ ಕರೀತಾರೆ ಕೆಲವರು, ಅಕ್ಕ ಅಂತಾರೆ ಬಂದವರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅಜ್ಜಿ ಅಂತ ಹೇಳಿಸ್ತಾರೆ. ಎಲ್ಲ ತರದಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ, ಎಲ್ಲಾ ರೀತಿನಲ್ಲೂ ನಾನು ಸಂತೋಷ ಪಟ್ಟಿದ್ದೀನಿ. ನಾನು ನನ್ನ ವೃತ್ತಿನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ.
4: ಖಂಡಿತ, ಈ ಎಲ್ಲ ಅಂಶಗಳು ನಿಮ್ಮ ಜೀವನದಲ್ಲಿ ಸದಾ ಹೀಗೆ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇಷ್ಟು ಹೊತ್ತು ಆಕಾಶವಾಣಿಗೆ ಬಂದು ನಿಮ್ಮ ವೈದ್ಯ ವೃತ್ತಿಯ ಬಗ್ಗೆ, ನೀವು ಒಬ್ಬ ಸಾಧಕಿಯಾಗಿ ನಮ್ಮ ಜೊತೆ ಇದ್ದದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
5: ನನ್ನ ಮನಸ್ಸಿನಲ್ಲಿರೋದೆಲ್ಲ ಹೇಳಿದ್ದೀನಿ ಇವತ್ ನಾನು. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ, ನನ್ನನ್ನ ಒಂದು ಈ ಕರೆದು ಈ ಒಂದು ನಾಲ್ಕು ಮಾತುಗಳನ್ನ ಆಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮಗೂ ಕೂಡ ನಾನು ತುಂಬಾ ಸಂತೋಷದಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.
3: ಇದುವರೆಗೆ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವರ್ಷದಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಶಾವಾಣಿ ಬಾನ ಬಣ್ಣಗಳ
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿತಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
4: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
5: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೆ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
6: ನೋಡು, ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1455 पर कॉल करें।
1: ಕೇಳುಗರೇ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಮಧುರವಾದಂತಹ ಚಿತ್ರಗೀತೆಗಳು ಬಿತ್ತರವಾಗಲಿದೆ. 2:40 ಭಾವಗೀತೆಗಳು. ಇದರಲ್ಲಿ ಕೆಎಸ್ ನರಸಿಂಹಸ್ವಾಮಿ, ಎಂಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಎಂ ಗೋಪಾಲಕೃಷ್ಣ ಅಡಿಗ ಹಾಗೂ ಕುವೆಂಪು ಅವರು ರಚಿಸಿರುವಂತಹ ಕವನಗಳನ್ನು ಆಲಿಸಬಹುದು. 3:00 ನೇರ ಫೋನ್ ಇನ್ ಕಾರ್ಯಕ್ರಮ. 4:00 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ.
2: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲ ಅನಿವಾರ್ಯ. ಬಾಲ್ಯ, ಯೌವನ, ಮಧ್ಯವಯಸ್ಸು ಇದನ್ನೆಲ್ಲ ಮನುಷ್ಯ ಆನಂದಿಸ್ತಾನೆ. ಆದ್ರೆ ವೃದ್ಧಾಪ್ಯ ಬಂದಾಗ ಸ್ವಲ್ಪ ನಿರಾಶಾವಾದಿ ಆಗ್ಬಿಡ್ತಾನೆ. ಅಯ್ಯೋ, ಏನು ಇಷ್ಟು ಬೇಗ ನಂಗೆ ಮುಪ್ಪು ಬಂದ್ಬಿಡ್ತಾ ಅಂತ. ಅದರಲ್ಲೂ ಕೂಡ ವೃತ್ತಿಯಲ್ಲಿ ಇರುವಾಗ ಒಂದು ಕಾರ್ಯಕ್ಷೇತ್ರದಲ್ಲಿ ನಿರಂತರವಾಗಿ ಬ್ಯುಸಿ ಆಗಿರ್ತಾರೆ. ನಿವೃತ್ತಿ ಆದ ತಕ್ಷಣ ದೊಡ್ಡ ಪ್ರಶ್ನಾರ್ಥಕ ಚಿಹ್ನವೇ ಅವ್ರಿಗೆ ಕಣ್ ಮುಂದೆ ಬಂದ್ ನಿಂತು ಬಿಡುತ್ತೆ, ಮುಂದೆ ಏನು ಅನ್ನೋದು. ಜೊತೆಗೆ ವಯಸ್ಸು ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ಕಾಡ್ತವೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯದಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಅಥವಾ ತೊಂದರೆಗಳು ಯಾವುದು, ಈ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರಿದ್ದಾರೆ. ನಮಸ್ಕಾರ ಕೆಎಸ್ ಪವಿತ್ರ ಅವರು.
3: ನಮಸ್ಕಾರ ಮೇಡಮ್.
2: ಈಗ ಪವಿತ್ರ ಅವರ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಇಳಿ ವಯಸ್ಸು 60 ಅರಳು ಮರಳು ಅಂತೆಲ್ಲ ನಾವು ಕೇಳ್ತಿರ್ತೀವಿ. ಆದ್ರೆ ಈಗ ನಾವು ಒಂದ್ ಸ್ವಲ್ಪ ಬದಲಾಯಿಸಿಕೊಂಡಿದ್ದೀವಿ ಅಂತ ಹೇಳಬೇಕು. 60 ಅರಳು ಮರಳು ಅಲ್ಲ, 60 ಮರಳಿ ಅರಳು ಅಂತ. ಹಂಗಾಗಿ ಈ ಇಳಿ ವಯಸ್ಸು ಅಂತಂದ್ರೆ ತಮ್ಮ ಒಂದು ಮನೋವೈದ್ಯಕೀಯ ಭಾಷೆಯಲ್ಲಿ ಯಾರನ್ನ ತಾವು ಇಳಿ ವಯಸ್ಸಿನವರು ಅಂತ ಪರಿಗಣಿಸ್ತೀರಿ?
3: ಮನೋವೈಜ್ಞಾನಿಕ ಪರಿಭಾಷೆಯಲ್ಲಿ ಮಾತ್ರ ಅಲ್ಲ, ವೈದ್ಯಕೀಯವಾಗಿ ಕೂಡ ದೇಹ ಹಾದು ಹೋಗುವಂತಹ ಹಂತಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ದೈಹಿಕ ಬದಲಾವಣೆಗಳು ಒಂದು 40-50 ವಯಸ್ಸಿನಲ್ಲಿ ಆರಂಭವಾದ್ರೂ ಕೂಡ ಅದರ ನಂತರದಲ್ಲಿ ಮೆದುಳು, ದೇಹದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಹಲವು ವಿಧದ ಬದಲಾವಣೆಗಳು ಕಂಡು ಬರುತ್ತೆ. ಹಾಗಾಗಿ ಈ ಬದಲಾವಣೆಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಸಾಮಾಜಿಕವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳು, ನಿಯಮಗಳೆಲ್ಲ ಈಗ ಬದಲಾಗಿರಬಹುದು. ಇಳಿವಯಸ್ಸು ಯಾವುದು ಅನ್ನೋದ್ರ ಬಗ್ಗೆ ತುಂಬಾ ಬದಲಾಗಿರಬಹುದು. ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ಹಲವು ಹಿರಿಯ ನಾಗರಿಕರು 80 ಹರೆಯದಲ್ಲೂ ಕೂಡ ಯುವಕರನ್ನ ನಾಚಿಸೋ ರೀತಿಯಲ್ಲಿ ದುಡಿಯೋದನ್ನ ಕೂಡ ನಾವು ನೋಡಿರಬಹುದು. ಆದ್ರೂ ಕೂಡ ದೈಹಿಕ ಮತ್ತು ಮೆದುಳಿನ ಈ ಎರಡೂ ಕ್ಷಮತೆಯನ್ನ ನಾವು ನೋಡ್ತಾ ಹೋದ್ರೆ ಆ 60 ಗಡಿಯನ್ನ ನಾವು ಇಳಿ ವಯಸ್ಸಿನ ಆರಂಭ ಅಂತ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ 60 ಮೇಲ್ಪಟ್ಟು ನಾವು ಈ ವೃದ್ಧಾಪ್ಯ, ಓಲ್ಡ್ ಏಜ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ನಾವು ಕರಿಬೇಕಾಗತ್ತೆ. ಆದ್ರೆ ಮತ್ತೆ ನಾನೀಗ ಹೇಳಿದ ಹಾಗೆ ಇದು ಒಂದು ಸಾಮಾನ್ಯವಾಗಿ ವೈದ್ಯಕೀಯ ಪರಿಭಾಷೆಯಲ್ಲಿ ಇರುವಂತದ್ದು. ಇದಕ್ಕೆ ಅಪವಾದಗಳಿದೆ. ಈಗ ಯಾರಿಗೋ ಒಬ್ಬರಿಗೆ 50 ನೆನಪಿನ ತೊಂದರೆಗಳು ಉಂಟಾಗಬಹುದು, ಮತ್ತೊಬ್ಬರಿಗೆ 90 ಆದ್ರೂ ಕೂಡ ನಾನು ಹೇಳಿದಾಗೆ ಯುವಕರನ್ನು ನಾಚಿಸೋ ರೀತಿಯಲ್ಲಿ ಅವರು ದುಡಿತಾ ಇರಬಹುದು. ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಆ ಬದಲಾವಣೆ ಇರಬಹುದು. ಆದ್ರೆ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ 60 ಅದರ ಗಡಿ ಅಂತ ನಾವು ತೆಗೆದುಕೊಳ್ತೀವಿ.
2: ಈಗ 60 ಗಡಿಯನ್ನ ನಾವು ತೆಗೆದುಕೊಂಡಾಗ ಈ ವರ್ಷದಲ್ಲಿ ಸಾಮಾನ್ಯವಾಗಿ ದೈಹಿಕವಾಗಿ ಹಲವಾರು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ತಲೆ ಕೂದಲು ಬೆಳ್ಳಗಾಗೋದಿರಬಹುದು, ಬಾಯಲ್ಲಿನ ಹಲ್ಲುಗಳು ಸಡಿಲವಾಗೋದಿರಬಹುದು, ಮೊಣಕೈ ಮೊಣಕಾಲು ನೋವುಗಳು ಶುರು ಆಗ್ತಿರಬಹುದು, ಇದೆಲ್ಲ ಸಾಮಾನ್ಯ. ಇದರ ಜೊತೆಗೆ ಮಾನಸಿಕವಾಗಿಯೂ ಕೂಡ ವ್ಯಕ್ತಿ ಒಂದ್ ಸ್ವಲ್ಪ ಕೂಗುತ್ತಾನೇನೋ ಅಂತ.
3: ಖಂಡಿತವಾಗಿ, ಯಾಕಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಅನ್ಯೋನ್ಯವಾದ ಸಂಬಂಧ ಇದೆ. ಅಷ್ಟೇ ಅಲ್ಲ, ನನ್ಗನ್ಸತ್ತೆ ದೈಹಿಕವಾಗಿ ನಾವು ಯಾವ ರೀತಿ ಕಾಣಿಸ್ತೀವಿ ಅನ್ನೋದೇನಿದೆ ಅದು ನಮ್ಮ ಆತ್ಮವಿಶ್ವಾಸ, ನಾವು ಬೇರೆಯವರ ಜೊತೆಗೆ ನಡ್ಕೊಳ್ಳುವ ರೀತಿ, ಅಥವಾ ಸೋಷಿಯಲ್ ಗ್ಯಾದರಿಂಗ್ಸ್ ಅಂದ್ರೆ ಸಾಮಾಜಿಕ ಸಮಾರಂಭಗಳಿಗೆ ಹೋಗಬೇಕಾದಾಗ ನಾವು ಹೇಗೆ ಕಾಣ್ತೀವಿ ಅನ್ನೋದು ಇವೆಲ್ಲ ನಮಗೆ ತುಂಬಾ ಮುಖ್ಯ ಆಗತ್ತೆ. ಬೇರೆಯವರಿಗೆ ಏನ್ ಅನ್ಸುತ್ತೆ ಅನ್ನೋದು ಕೂಡ ನಮಗ್ ಮುಖ್ಯ ಆಗತ್ತೆ. ಇದು ಮಾನವ ಸಹಜವಾಗಿ ನಮ್ಮಲ್ಲಿ ಇರುವಂತದ್ದು, ಮತ್ತೆ ಅದನ್ನ ನಾವು ಒಪ್ಕೊಳ್ಬೇಕು. ಈಗ ನಾನು ನನ್ನ ಯಾವ ತರ ನಾನು ಕಾಣ್ತೀನಿ ಅನ್ನೋದ್ರ ಬಗ್ಗೆ ನನಗೇನು ನನಗೆ ಭಯನೇ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರು ಪ್ರಾಯಶಃ ಅದನ್ನ ತುಂಬಾ ಅದು ಮುಚ್ಚುತ್ತಾ ಇದ್ದಾರೆ ಅಂತಷ್ಟೇ ಅರ್ಥ. ಅದ್ರ ಬದಲು ನಾವು ಮನುಷ್ಯ ಸಹಜವಾಗಿ ನಮ್ಗೆ ನಾವು ಹೇಗ್ ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಾನದ್ರ ಬಗ್ಗೆ ಕಾಳಜಿ ವಹಿಸ್ತೀನಿ ಅಂತ ಒಪ್ಕೊಳ್ಳೋದು ಸರಿಯೇ. ಹಾಗಾಗಿಯೇ ನಮ್ಗೆ ಈ ರೀತಿಯ ದೈಹಿಕ ಬದಲಾವಣೆಗಳು 60 ವಯಸ್ಸಿನಲ್ಲಿ ಅವು ಪೂರ್ಣಗೊಳ್ತಾ ಇರುತ್ತೆ. ಅಂದ್ರೆ 40-45 ಒಂದೊಂದು ಕೂದಲು ಬೆಳ್ಳಗಾಗೋದು, ಒಂದು ಕಣ್ಣಿನ ಕೆಳಗಡೆ ನೆರಿಗೆ ಮೂಡೋದು ಇವೆಲ್ಲ ಆರಂಭವಾಗಿರುತ್ತೆ. ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯ ದೈಹಿಕ ಬದಲಾವಣೆಗಳು, ಪುರುಷರಲ್ಲಿ ದೈಹಿಕ ಬದಲಾವಣೆಗಳು, ಇಬ್ಬರಿಗೂ ಕಟ್ಟಿಟ್ಟ ಬುತ್ತಿ. ಅದು ಅದು ಪೂರ್ಣಗೊಳ್ಳುವಂತ ಸಮಯ 60. ಮತ್ತೊಂದು ಸಮಸ್ಯೆ ಏನು ಅಂದ್ರೆ, ಮಾನಸಿಕವಾಗಿ ಈ ದೈಹಿಕ ಬದಲಾವಣೆಗಳು ತರೋದಷ್ಟೇ ಅಲ್ಲ, ಮಾನಸಿಕವಾಗಿ ಮನಸ್ಸಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವ್ ಯಾರು ಒಪ್ಕೊಳ್ಳಲ್ಲ. ನಾನ್ ಹೇಳಿದೆ ಮಿದುಳಿಗೆ ಕೂಡ ವಯಸ್ಸಾಗತ್ತೆ, ಹಾಗಾಗಿ 60 ಗಡಿ ಮಾಡಿದೆ ಅಂತ. ಮಿದುಳಿಗೆ ವಯಸ್ಸಾಗತ್ತೆ ಅನ್ನೋದನ್ನ ನಾವು ತುಂಬಾ ಜನ ಒಪ್ಕೊಳ್ಳಲ್ಲ. ನನ್ನ ಹತ್ರ ಬರುವಂತ ಬಹಳಷ್ಟು ರೋಗಿಗಳು ಏನ್ ಹೇಳ್ತಾರೆ ಅಂದ್ರೆ, ನಾನು ಮೊದ್ಲು ನಂಗೆ ಸುಸ್ತಾಗ್ತಿರ್ಲಿಲ್ಲ ಇಷ್ಟು ಕೆಲಸ ಮಾಡಿದ್ರೆ, ಈಗ ಯಾಕೆ ಸುಸ್ತಾಗ್ತಾ ಇದೆ? ಹಾಗಾಗಿ ನಿಮ್ಗೆ ವಯಸ್ಸಾಗ್ತಾ ಇದೆ, ಆ ವಯಸ್ಸು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಅನ್ನೋದನ್ನ ಅವ್ರು ಸುಲಭವಾಗಿ ಒಪ್ಕೊಳ್ಳಲ್ಲ. ಅಂದ್ರೆ ಈಗ ನಾನು 20 ವರ್ಷಕ್ಕೆ ನಾನು 15 ಜನಕ್ಕೆ ಅಡಿಗೆ ಆರಾಮಾಗಿ ಮಾಡಿ ಹಾಕ್ತಿದ್ದೆ ಅಂದ್ರೆ, 60 ವರ್ಷಕ್ಕೆ ನಾನು 15 ಜನಕ್ಕೆ ಅಡಿಗೆ ಮಾಡಿ ಹಾಕ್ಲೇಬೇಕು ಅನ್ನೋದು ಆ ನಿರೀಕ್ಷೆ ಏನಿದೆ ಅದು ಸಾಧು ಅಲ್ಲ. ಹಾಗಾಗಿ ಈ ಮನಸ್ಸಿಗೆ ವಯಸ್ಸಾಗುವಂತ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಗಮನಿಸಬೇಕು, ಒಪ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಜನ ಹಿರಿಯ ನಾಗರಿಕರು ಹೇಳೋದನ್ನ ನಾನು ನೋಡಿದೀನಿ ಏನಂತ, ಅಯ್ಯೋ ಅಲ್ಲೋರ್ ಬರ್ತದಲ್ಲ ಎಷ್ಟು ವಯಸ್ಸಾದವ್ರ ತರ ನಡೀತಿದ್ದಾರೆ ನೋಡು ಅಂತ ಹೇಳ್ತಾರೆ. ಅಂದ್ರೆ ತಾವು ತಮ್ಗೇನು ಅದು ಅಥವಾ ಹೇಳ್ತಾರೆ ಅಂದ್ರೆ ಅವ್ರು ತುಂಬಾ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ, ಆದ್ರೆ ತಮಗೆ ಅದೇ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅಥವಾ ಈಗ ನಾವೇ ಸುಮ್ನೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಯೋಚನೆ ಮಾಡಿ ನೋಡಿದ್ರೆ, ನಾವು ಹಿಂದೆ ನಮಗೆ 25 ವರ್ಷ ಇದ್ದಾಗ 40 ವರ್ಷ ಆದವರನ್ನ ಏನೋ ತುಂಬಾ ವಯಸ್ಸಾದವರು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ನಮಗ 40 ವಯಸ್ಸು ಬಂದಾಗ ನಮ್ಗೆ ಯಾರು ಅಕಸ್ಮಾತ್ ಆಂಟಿ ಅಂತ ಕರೆದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ. ಅಂಕಲ್ ಅಂತ ಕರೆದ್ರೆ ನಾವು ಮತ್ತೆ ಅವತ್ತು ಹೋಗಿ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ನಿಂತ್ಕೊಂಡು ನಾನು ಅಂಕಲ್ ತರ ಕಾಣಿಸ್ತೀನಿ ನಿಜವಾಗ್ಲು ಅನ್ನೋದನ್ನ ನೋಡ್ತಾರೆ. ಆದ್ರೆ ಅವ್ರು 25 ವರ್ಷ ಆಗಿದ್ದಾಗ 40 ವರ್ಷದವರನ್ನ ಅವರು ತಮ್ಕಿಂತ 15 ವರ್ಷ ಅಷ್ಟೇ ದೊಡ್ಡವರು, ಅವರಿಗೂ 25 ವರ್ಷದವರಿಗೆ ಇರುವಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಎಲ್ಲಾ ಹಕ್ಕುಗಳು ಇದೆ ಅಂತ ನಾವು ಗಮನಿಸಿರುವುದಿಲ್ಲ. ಹಾಗಾಗಿ ಮಾನಸಿಕವಾಗಿ ಕೂಡ ನಾವು ಈ ವಯಸ್ಸಾಗುವಿಕೆಯನ್ನು ಒಪ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಾವು ತಲೆ ಕೂದಲಿಗೆ ಬಣ್ಣ ಹಚ್ಚೋದ್ರ ಬಗ್ಗೆ ಅಥವಾ ನಾವು ಸುಂದರವಾಗಿ ದೈಹಿಕವಾಗಿ ಕಾಣಬೇಕು, ನಮ್ಮ ಚರ್ಮ ಚೆನ್ನಾಗಿ ಉಳಿಬೇಕು ಅಂತ ಫೇಶಿಯಲ್ ಮಾಡ್ಕೊಳ್ಳೋದು, ಇವುಗಳನ್ನ ನಾವು ಮಾಡ್ತೀವೋ, ಇದು ಎಲ್ಲರಿಗೂ ಪುರುಷರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ತಾ, ಅದೇ ರೀತಿಯಲ್ಲಿ ಮನಸ್ಸು ವಯಸ್ಸಾಗುವುದನ್ನ ತಡೆಯೋದಿಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳದೆ ಹೋದ್ರೆ ಮಾನಸಿಕ ಸಮಸ್ಯೆಗಳು ಎಲ್ಲರಿಗೂ ಖಂಡಿತವಾಗಿ ಒಂದಲ್ಲ ಒಂದು ಹಂತದಲ್ಲಿ ಕಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ.
2: ಈಗ ಯಾವೆಲ್ಲ ಮಾನಸಿಕ ಸಮಸ್ಯೆಗಳು 60 ವರ್ಷದ ನಂತರದಲ್ಲಿ ಕಾಡಬಹುದು ಅಂತ ಹೇಳ್ತೀರಿ?
3: ನೀವು ಮೊದಲನೇ ಹೇಳಿದ್ರಿ, ನಿವೃತ್ತಿ ಆದಾಗ ಅಂದ್ರೆ ಅಲ್ಲಿಯವರೆಗೆ ಒಂದು ವೇಳಾಪಟ್ಟಿ ಇದ್ ಬಿಡುತ್ತೆ, ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕು ಎಲ್ಲ ಮುಗಿಸ್ಬೇಕು. 60 ವರ್ಷ ಆದ ತಕ್ಷಣ ನೀವು ನಿವೃತ್ತಿ ಆಯ್ತು ನಿಮ್ದು ಅಂತ ಹೇಳಿದಾಗ ತುಂಬಾ ಜನಕ್ಕೆ ಅದೊಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ತುಂಬಾ ನಿವೃತ್ತಿಯನ್ನು ಪ್ಲಾನ್ ಮಾಡಿರ್ತಾರೆ ತುಂಬಾ ಜನ, ನಾವು ರಿಟೈರ್ ಆದ್ಮೇಲೆ ಈ ತರ ಮಾಡ್ಬೇಕು, ಮಗನ ಹತ್ರ ಹೋಗಿ ಸೆಟ್ಲ್ ಆಗ್ಬೇಕು, ಮಗಳ ಹತ್ರ ಹೋಗಿ ಸೆಟ್ಲ್, ಇದೆಲ್ಲ ಮಾಡಿರ್ತಾರೆ. ಆದ್ರೂ ಕೂಡ ಎಲ್ಲೂ ಒಂದ್ ಕಡೆ ಅವರಿಗೆ ತಮ್ಮ ಕೆಲಸ ಏನಾಗಿದೆ ಅದನ್ನ ನಿವೃತ್ತಿ ಆದ ತಕ್ಷಣ ತಮ್ಮನ್ನು ತುಂಬಾ ಸುಲಭವಾಗಿ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ. ಆ ನಿವೃತ್ತಿ ಆದ ಮರು ದಿವಸ ತಮಗೆ ಆ ಆಫೀಸ್ ನಲ್ಲಿ ಯಾವ ಜವಾಬ್ದಾರಿಯೂ ಇಲ್ಲ, ತಮಗೆ ಒಂದು ಗುರುತಿಸೋದು ಕೂಡ ಇಲ್ಲ ಅನ್ನುವಂತಹ ಒಂದು ಖಿನ್ನತೆಯ ಗುರುತು ಕಾಡುತ್ತೆ. ಆದ್ರೆ ತುಂಬಾ ಜನ ಈ ರೀತಿಯ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ಅದನ್ನ, ಒಂದು ಜೀವನದ ಹಂತದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಮಸ್ಯೆ ಅಂತ ತುಂಬಾ ಜನ ಅದರಿಂದ ಬೇಗ ಹೊರಗಡೆ ಬರ್ತಾರೆ. ಅದರ ನಂತರ ಬರುವಂತದ್ದು ಸಹಜವಾಗಿ ಹಾರ್ಮೋನ್ಗಳ ಬರುವಂತದ್ದು, ಇದು ಅದು 60 ವರ್ಷದ ಮೇಲೆ ತುಂಬಾ ಬರಲ್ಲ, ಯಾಕಂದ್ರೆ 40-45 ಒಳಗಡೆ ಅದು ಮುಗ್ದು ಹೋಗ್ತಾ ಇರುತ್ತೆ. ಹಾಗಾಗಿ 60 ನಂತರ ಬರುವಂತ ಖಿನ್ನತೆಯಲ್ಲಿ ತುಂಬಾ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಮುಂದೇನು ಅನ್ನುವಂತಹ ಯೋಚನೆ. ತುಂಬಾ ಜನರಿಗೆ ಸಾವಿನ ಭಯ ಕಾಡುತ್ತೆ, ಬೇರೆ ಬೇರೆ ರೀತಿಯ ದೈಹಿಕ ಸಮಸ್ಯೆಗಳಿಂದ ಖಿನ್ನತೆ ಉಂಟಾಗುವುದು ಈ ವಯಸ್ಸಿನಲ್ಲಿ ತುಂಬಾ ಸಾಮಾನ್ಯ. ಅಂದ್ರೆ ಸಕ್ಕರೆ ಕಾಯಿಲೆ ಬಂತು ಖಿನ್ನತೆ, ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಬೇಕು ಆ ಸಮಯದಲ್ಲಿ ಅನ್ನುವಂತಹ ಖಿನ್ನತೆ, ಬೋರ್ಡಮ್ ಮಾತಾಡೋದಕ್ಕೆ ನಮ್ಗೆ ಯಾರು ಇಲ್ಲ ಅನ್ನುವಂತಹ ಖಿನ್ನತೆ, ಇದು ತುಂಬಾ ಒಂಟಿತನ ಕಾಡೋದೇನಿದೆ ಅದು ತುಂಬಾ. ಅಂದ್ರೆ ಇವಾಗ ತುಂಬಾ ಜನ ಮಕ್ಕಳ ಹತ್ರ ಗಂಟೆಗಟ್ಟಲೆ ಫೋನ್ ನಲ್ಲಿ ಮಾತಾಡೋದನ್ನ ನಾನು ನೋಡ್ತೀನಿ. ಅವರಿಗೆ ಒಂದ್ ದಿವಸ ಫೋನ್ ಬರ್ಲಿಲ್ಲ ಅಂತ ಅಂದ್ರೆ
2: ಒಂಥರ ಚಡಪಡಿಕೆ,
3: ತುಂಬಾ ಚಡಪಡಿಕೆ ಅಷ್ಟೇ ಅಲ್ಲ, ಅವತ್ತಿಡೀ ಒಂದು ಮನಸ್ಸು ಪೂರ್ತಿ ಖಿನ್ನ ಮನಸ್ಕರಾಗಿ ಅವರು ಆ ದಿವಸವನ್ನ ಕಳೀತಾರೆ. ಹಾಗಾಗಿ ಖಿನ್ನತೆ ಅನ್ನುವಂಥದ್ದು, ಇಳಿವಯಸ್ಸಿನ ಖಿನ್ನತೆ ಏನಿದೆ ಅದು ತುಂಬಾ ಸಾಮಾನ್ಯವಾಗಿ, ಅದರ ಜೊತೆಗೆ ಮಿನಿಮಮ್ ಕಾಗ್ನೇಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ, MCI ಅಂತ ಹೇಳ್ತೀವಿ, ಇದು ಡಿಮೆನ್ಷಿಯಾ ಅಲ್ಲ, ಮುಪ್ಪು ಕಾಯಿಲೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ನಮ್ಮ ಗ್ಲೋಬಲ್ ಇಂಟಲೆಕ್ಟ್, ನಮ್ಮ ಇಡೀ ಬೌದ್ಧಿಕ ಶಕ್ತಿ ಏನಿರುತ್ತೆ ಆ ಸಾಮರ್ಥ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅದೆಲ್ಲವೂ ಇರಲ್ಲ, ಆದ್ರೆ ಕೆಲವು ನೆನಪಿನ ಸಾಮರ್ಥ್ಯದಲ್ಲಿ ಅಲ್ಲಲ್ಲಿ ಕೊರತೆಗಳು ಇವು ಕಾಣೋದಕ್ಕೆ ಶುರುವಾಗುತ್ತೆ. ಇದಲ್ದೇನೆ ಬೇರೆ ನಮ್ಮ ಅಡಲ್ಟ್ಹುಡ್ ಅಲ್ಲಿ ಅಂದ್ರೆ ಹಿರಿಯರಲ್ಲಿ ಬರುವಂತಹ ಎಲ್ಲ ಮಾನಸಿಕ ಸಮಸ್ಯೆಗಳು ಕೂಡ ಈ ವಯಸ್ಸಿನಲ್ಲೂ ಬರಬಹುದು. ಅಂದ್ರೆ ಇವಾಗ ತುಂಬಾ ಜನಕ್ಕೆ ಪಾರ್ಶ್ವವಾಯು ಆಗತ್ತೆ, ಲಕ್ವ ಹೊಡೆಯೋದು ಅಂತ ಹೇಳ್ತೀವಲ್ಲ, ಅದಾಗತ್ತೆ. ಅದಾದ ಮೇಲೆ ಈಗ ಬಿಪಿ ಜಾಸ್ತಿ ಆಗಿ ಲಕ್ವ ಹೊಡೆದಿರುತ್ತೆ ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಲಕ್ವ ಹೊಡೆದಿರುತ್ತೆ. ಆ ಲಕ್ವ ಹೊಡೆದ ಮೇಲೆ ಅವರು ದೈಹಿಕವಾಗಿ ಒಂದು ಹೇಗೋ ಮಾಡಿ ಫಿಸಿಯೋಥೆರಪಿಯಿಂದ, ಮಾತ್ರೆ ಔಷಧಿಗಳಿಂದ, ಸಕಾಲದಲ್ಲಿ ತಕ್ಷಣ ಚಿಕಿತ್ಸೆ ಸಿಕ್ಕುವುದರಿಂದ ಅವರು ಬದುಕೊಂಡ್ಬಿಡ್ತಾರೆ. ಆದ್ರೆ ಬದುಕಿದ ಮೇಲೆ ಅವರ ಜೀವನದ ಗುಣಮಟ್ಟ ಏನಿರುತ್ತೆ ಅದು ಸರಿಯಾಗಿರುವುದಿಲ್ಲ. ಫಿಸಿಯೋಥೆರಪಿಗೆ ಹೋಗೋದಿಕ್ಕೆ ಅವರು ಒಪ್ಪಲ್ಲ. ಸೊ ಇದನ್ನ ಪೋಸ್ಟ್ ಸ್ಟ್ರೋಕ್ ಡಿಪ್ರೆಷನ್ ಅಂತ ಕರಿತೀವಿ, ಅಂದ್ರೆ ಲಕ್ವ ನಂತರದ ಖಿನ್ನತೆ ಅಂತ. ಸೊ ಇದು ಕೂಡ ಹಿರಿಯರಲ್ಲಿ ವೃದ್ಧರಲ್ಲಿ ನಾವು ವಿಶೇಷವಾಗಿ ನೋಡುವಂತದ್ದು.
2: ಆಮೇಲೆ ಒಂದ್ ಸ್ವಲ್ಪ ಹೊಂದಾಣಿಕೆ ಸ್ವಭಾವ ಕೂಡ ಕಡಿಮೆ ಆಗತ್ತೆ ಅಂತ ಅನಿಸ್ತದೆ. ಅಂದ್ರೆ ನಾನಿರುವಾಗ ಹಿಂಗ್ ಮಾಡ್ತಿದ್ದೆ, ಈಗ ಯಾಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು?
3: ಹೌದು, ಅದು ಒಂದು ಸಂಬಂಧಗಳ ಸಮಸ್ಯೆಯ ಒಂದು ದೊಡ್ಡ ತಲೆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಅದನ್ನ ಇದ್ ಮಾಡಬಹುದು. ಬೇರೆ ಬೇರೆ ರೀತಿಯ ಸಂಬಂಧಗಳು, ಕೆಲವು ಸಂಬಂಧಗಳು ಕಳೆದು ಹೋಗೋದು, ಅಂದ್ರೆ ಫ್ರೆಂಡ್ಸ್, ಫ್ರೆಂಡ್ಶಿಪ್, ಅದರಲ್ಲಿ ಕೆಲವರು ವಯಸ್ಕರು, ಅದೇ ಸಮಾನ ವಯಸ್ಕರು ಯಾವುದೋ ಕಾರಣದಿಂದ ತೀರ್ ಹೋಗೋದು. ಸೊ ಗೆಳೆತನದ ನಷ್ಟ. ಎರಡನೇದು ಮನೆಯಲ್ಲಿ ಇರುವಂತಹ ಕಿರಿಯರ ಜೊತೆಗೆ, ಅಂದ್ರೆ ವಯಸ್ಸಿನಲ್ಲಿ ಕಿರಿಯರ ಜೊತೆಗೆ ಹೊಂದಾಣಿಕೆಯ ಸಮಸ್ಯೆ. ಅಂದ್ರೆ ಏನು, ಇವಾಗ ಒಂದು ತಂದೆ ತುಂಬಾ ಸಮಯದಿಂದ ಒಂದು ಬಿಸ್ನೆಸ್ ಅನ್ನ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಇವಾಗ 60 ವರ್ಷ ಆಗಿದೆ, 65 ವರ್ಷ ಆಗಿದೆ, ಮಗ ಈಗ 40 ಹತ್ತಿರದಲ್ಲಿದ್ದಾನೆ. ಈಗ ಜವಾಬ್ದಾರಿಗಳನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಆ ಜವಾಬ್ದಾರಿಗಳನ್ನ ಬಿಟ್ಕೊಡ್ಬೇಕಾದ್ರೆ ಎಲ್ಲೋ ತನ್ನ ಅಧಿಕಾರ ಕಡಿಮೆ ಆಯ್ತು, ತನ್ನ ಮಾತಿಗೆ ಮನ್ನಣೆ ಕಡಿಮೆ ಆಯ್ತು. ಇದು ತುಂಬಾ ಆನುವಂಶಿಕವಾಗಿ ಏನು ವ್ಯಾಪಾರ ನಡ್ಕೊಂಡು ಬರತ್ತಲ್ಲ ಅಂತ ಎಲ್ಲ ಕಡೆಗಳಲ್ಲಿ ನಾವು ಇದನ್ನ ನೋಡಬಹುದು. ಹಾಗಾಗಿ ಈಗ ತಂದೆ ತಾಯಿಗೆ ಮಕ್ಕಳು ದೊಡ್ಡವರಾದ ಹಾಗೆ ಅನ್ಸೋದೇ ಇಲ್ಲ. ಸೊ ಅವಾಗ ಅವ್ರಿಗೆ ಏನನ್ಸುತ್ತೆ, ಇವರಿಗೆ ಜವಾಬ್ದಾರಿ ಬಂದಿಲ್ಲ, ಇವರಿಗೆ ಬಿಟ್ರೆ ಇವಾಗ ವ್ಯಾಪಾರಕ್ಕೆ ಅಥವಾ ಬಿಟ್ರೆ ಇವ್ರು ತಪ್ಪು ಮಾಡ್ಬಿಡ್ತಾರೆ, ಅದರಿಂದ ತುಂಬಾ ತೊಂದರೆ ಆಗತ್ತೆ, ಹಾಗಾಗಿ ನನ್ನ ಮಾತನ್ನೇ ಕೇಳಬೇಕು. ಸೊ ನ್ಯಾಚುರಲಿ ಸಹಜವಾಗಿ ಇದು ಮಕ್ಕಳಿಗೆ
2: ಒಪ್ಪಿಗೆ
3: ಆಗಲ್ಲ. ಮತ್ತೆ ಮತ್ತೊಂದನ್ನ ಇಲ್ಲಿ ಎಲ್ಲ ಹಿರಿಯ ನಾಗರಿಕರು, ಇದನ್ನು ಕೇಳ್ತಾ ಇರುವಂತ ಎಲ್ಲ ಹಿರಿಯ ನಾಗರಿಕರು ಗಮನಿಸಬೇಕಾದೇನು ಅಂದ್ರೆ, ನಮ್ಮ ಆಯುಷ್ಯದ ಮಟ್ಟ ಏನಿದೆ ಅದು ಜಾಸ್ತಿ ಆಗಿದೆ. ನಮ್ಮ ಪ್ರೀ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 32 ವರ್ಷ ಆಗಿತ್ತು ನಮ್ಮ ಏನು ಆಯುಷ್ಯ. ಅದು ಈಗ ಎಲ್ಲ ನಮ್ಮ ಸುಧಾರಿತ ವೈದ್ಯಕೀಯ ಗುಣಮಟ್ಟದಿಂದ 80 ವರ್ಷದವರೆಗೆ ಬಂದಿದೆ. ಹಾಗಾಗಿ ಈಗ 40 ವರ್ಷದ ಮಗ ತನ್ನ ಕೈಗೆ ಪೂರ್ತಿ ಜವಾಬ್ದಾರಿ ಬರಬೇಕು ಅಂತಂದ್ರೆ ಅವನ ಮಗ 40 ವರ್ಷ ಆಗುವವರೆಗೂ ಕಾಯ್ಬೇಕಾಗತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿರಿಯ ನಾಗರಿಕರು ಏನಂತ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಜವಾಬ್ದಾರಿಗಳನ್ನ ಚಿಕ್ಕವರಿಗೆ ಕೊಟ್ಟು ತಾವು ಹಿಂದೆ ನಿಂತು ಅವರನ್ನ ಮುನ್ನಡೆಸೋದೇನಿದೆ ಅದು ಅಧಿಕಾರವನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸುವ ರೀತಿ ಅಷ್ಟೇ. ಮತ್ತೆ ಅಧಿಕಾರವನ್ನ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಇದು ಎಲ್ಲ ಕಡೆಗೂ ಬರೋದಕ್ಕೆ ಸಾಧ್ಯ ಇದೆ. ಈಗ ಮನೆಯಲ್ಲಿ ಅತ್ತೆ ಸೊಸೆಯಲ್ಲೂ ಅಷ್ಟೇ, ಈಗ ಅಡಿಗೆ ಮನೆಯಲ್ಲಿ ಯಾವ ರೀತಿಯ ಅಡಿಗೆಯನ್ನ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಪದ್ಧತಿಗಳನ್ನ ಮಾಡ್ಬೇಕು, ಯಾವ ರೀತಿಯಲ್ಲಿ ಹಬ್ಬಗಳನ್ನ ಮಾಡ್ಬೇಕು, ಇದೆಲ್ಲದರ ಬಗ್ಗೂ ಕೂಡ ಗಂಡಸರು ಹೆಂಗಸರು ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳು, ಹೊಂದಾಣಿಕೆ ಸಮಸ್ಯೆಗಳು ಬರೋದಿಕ್ಕೆ ಸಾಧ್ಯ ಇದೆ. ಮತ್ತೆ ಈ ಹೊಂದಾಣಿಕಾ ಸಮಸ್ಯೆಗಳು ಖಿನ್ನತೆಯನ್ನು ಉಂಟು ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಯಾಕಂದ್ರೆ ಸೋಷಿಯಲ್ ಆರಿಜಿನ್ಸ್ ಆಫ್ ಡಿಪ್ರೆಷನ್ ಅನ್ನೋದು ಒಂದು ತುಂಬಾ ಅಧ್ಯಯನದ ವಿಷಯ. ಮತ್ತೆ ನಮ್ಮ ಭಾರತೀಯರಲ್ಲಿ ಈ ಸೋಷಿಯಲ್ ಆರಿಜಿನ್ಸ್ ಅನ್ನೋದು, ಸಾಮಾಜಿಕ ಮೂಲಗಳೇನಿದೆ ಖಿನ್ನತೆದು, ಅದು ತುಂಬಾ ಮುಖ್ಯವಾದಂತಹ ಒಂದು ಸಂಗತಿ.
2: ಈಗ ಪವಿತ್ರ ಅವರ, ಇದರ ಜೊತೆಗೆ ಈ ಮರೆವಿನ ಕಾಯಿಲೆ ಕೂಡ ಒಂದು ಸಾಮಾನ್ಯವಾದದ್ದು
3: ಅಲ್ಲ? ಖಂಡಿತ ಖಂಡಿತ. ಈಗ ಹೆಚ್ಚೆಚ್ಚು ಜನ ಹೆಚ್ಚೆಚ್ಚು ಆಯುಷ್ಯವನ್ನ ಹೊಂದಿದ ಹಾಗೆ ನಾವು ಮತ್ತಷ್ಟು ಹೆಚ್ಚಳವನ್ನ ಡಿಮೆನ್ಷಿಯಾ ಕಾಯಿಲೆಯಲ್ಲಿ ಕೂಡ ನೋಡ್ತಾ ಇದೀವಿ. ಅದರ ಜೊತೆಗೆ ಡಿಮೆನ್ಷಿಯಾ ಹೆಚ್ಚಾದ ಹಾಗೆ ಇಡೀ ಸಮಾಜದಲ್ಲಿ ಆರೈಕೆ ಮಾಡುವಂತಹ ಕಷ್ಟಗಳು ಕೂಡ ನಮ್ಗೆಲ್ಲರಿಗೂ ಈಗ ನಿಚ್ಚಳವಾಗಿ ತೋರ್ತಾ ಇದೆ.
2: ಹೌದು,
3: ಇಷ್ಟರವರೆಗೆ ಮನೆಯಲ್ಲಿ ವಯಸ್ಸಾದವ್ರನ್ನ ಗೌರವದಿಂದ ನೋಡ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲರೂ ತುಂಬಾ ಒತ್ತಿ ದೊಡ್ಡದಾಗಿ ಹೇಳ್ಬಿಡ್ತಿದ್ವಿ. ಆದ್ರೆ ಈಗ ದಿವಸ ಮಾಡ್ತಾ ಹೋಗ್ಬೇಕಾದಾಗ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗದಂತಹ, ತಾಯಿಯನ್ನ ನೋಡ್ಕೋಬೇಕಾದಂತಹ, ಅತ್ತೆಯನ್ನ ನೋಡ್ಕೋಬೇಕಾದಂತಹ, ಮಾವ, ಪ್ರತಿಯೊಬ್ರು ಈ ತರ ಎಷ್ಟು ಜನರನ್ನ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಗಳು ತುಂಬಾ ಜನರಿಗಿದೆ. ವಿಶೇಷವಾಗಿ ಮಹಿಳೆಯರಿಗಂತೂ ಅದು ಅನಿವಾರ್ಯವಾಗಿ ಬಂದಿರುತ್ತೆ. ಅಂತ ಸಮಯದಲ್ಲಿ ಕೂಡ ನಾವು ನಾನು ಯಾವಾಗ್ಲೂ ಹೇಳ್ತೀನಿ ಏನಂದ್ರೆ, ಮಲಗಿರಬಹುದು, ಈಗ ನಮ್ಮ ಇಡೀ ದೇಹಕ್ಕೆ ತುಂಬಾ ವಯಸ್ಸಾಗತ್ತೆ. ಈಗ ನಾನೇ ನಾಳೆ 80 ವರ್ಷ ಆದಾಗ ನನ್ನ ದೇಹಕ್ಕೆ ತುಂಬಾ ವಯಸ್ಸಾಗಿರುತ್ತೆ, ನನ್ಗೆ ಒಂದು ಕೆಲಸನ ಮಾಡಕ್ ಆಗ್ತಾ ಇರಲ್ಲ, ಆದ್ರೆ ನನ್ನ ನಾಲ್ಗೆ ಚುರುಕಾಗೇ ಇರಬಹುದು. ಸೊ ಆಗ ನಾವು ಮಾತಾಡುವಂತ ಮಾತೇನಿದೆ ಅದು ಎದ್ದು ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರು ನಾನು ಕೊಂಕುಮಾತ್ನಲ್ಲಿ ವ್ಯಂಗ್ಯ ಮಾತ್ನಲ್ಲಿ ಬೇಕಾದಷ್ಟು ಜನರನ್ನ ನೋಯಿಸಬಹುದು. ಆ ಎಚ್ಚರ ನಮಗಿರಬೇಕು. ಯಾಕಂದ್ರೆ ನಾನು ಹೇಳುದು ಇದು ಬರೀ ಇವತ್ತಿನ ಹಿರಿಯ ನಾಗರಿಕರಿಗಷ್ಟೇ ಅಲ್ಲ, ಇವತ್ತಿನ ಮಧ್ಯವಯಸ್ಕರು ಯುವ ಜನರು ನಾಳೆ ಹೇಗೆ ಚಿಗುರೆಲೆ ಹಣ್ಣೆಲೆ ಆಗೇ ಆಗುತ್ತೆ.
2: ಹೌದು, ಅಂದ್ರೆ ಅದೇ ಮುಂಚಿತವಾಗಿ ನಾವು ಒಂದು ಸಿದ್ಧತೆ ಮಾಡಿಕೊಳ್ಳಬೇಕು.
3: ಹೌದು ಹೌದು, ಈ ರೀತಿಯ ಸಂಬಂಧದ ಸಮಸ್ಯೆಗಳನ್ನ ತಡೆಯೋದಿಕ್ಕಂತೂ ನಾವು ಖಂಡಿತವಾಗಿ ನಮ್ಮ ಯೌವನವನ್ನ ನೆನೆಸಿಕೊಂಡು ಮುಂದಿನ ವೃದ್ಧಾಪ್ಯವನ್ನ ಕಲ್ಪಿಸಿಕೊಂಡು ನಾವು ಜನರನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ

0: ಒಂದು ಭಾಗ. ಮೊದಲು ನನ್ಗನ್ಸೋದು ಜೀವನ ಶೈಲಿ ತುಂಬಾ ಮುಖ್ಯ. ಯಾಕಂದ್ರೆ ಜನ ಏನ್ ಅನ್ಕೊಂಡಿರ್ತಾರಂದ್ರೆ ಬಂದ ತಕ್ಷಣ ಡಾಕ್ಟರ್ ತುಂಬಾ ಹೊತ್ತು ಮಾತಾಡ್ತಾರೆ, ನಮ್ದೆಲ್ಲ ಸಮಸ್ಯೆಗಳು ಪರಿಹಾರ ಆಗೋಗುತ್ತೆ, ನಾವು ಮತ್ತೆ ವಾಪಸ್ ಹೋಗಿ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ. ಹಂಗ ಆಗೋದಿಲ್ಲ. ಯಾಕೆ ಹಾಗಾಗಲ್ಲ ಅಂದ್ರೆ, ಒಂದು ಜೀವನ ಶೈಲಿಯನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಿಕ್ಕೆ ನಮಗ್ ಬೇಕಾದ್ದು ಮನಸ್ಸಷ್ಟೇ. ಈಗ ನಾನು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡ್ತೀನಾ ಇಲ್ವಾ, ಸರಿಯಾದ ಪ್ರಮಾಣದ ನೀರನ್ನ ಕುಡಿತೀನಾ ಇಲ್ವಾ, ವ್ಯಾಯಾಮವನ್ನ ಪ್ರತಿನಿತ್ಯ ನಿಯಮಿತ ವೇಳೆಗೆ ಮಾಡ್ತೀನಾ ಇಲ್ವಾ, ಇದೆಲ್ಲ ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದು ಸುಲಭ, ಇದನ್ನ ಒಂದಿಷ್ಟು ಮನಸ್ಸು ಮಾಡಿದ್ರೆ ಇದನ್ನ ಮಾಡೋದು ಕಷ್ಟ ಅಲ್ಲ. ಇದನ್ನ ಪ್ರತಿಯೊಬ್ರು ಪಾಲಿಸಬಹುದು. ಇದು ಮೊದಲು ಬೇಕಾಗಿದ್ದು. ಯಾವುದಾದ್ರೂ ದೈಹಿಕ ಸಮಸ್ಯೆಗಳಿದ್ರೆ ಅದಕ್ಕೆ ನಿಯಮಿತವಾಗಿ ಔಷಧಿಯನ್ನ ಸೇವಿಸುವುದು ಕೂಡ ತುಂಬಾ ಮುಖ್ಯ. ಅದು ಲಕ್ವ ಹೊಡೆಯೋದು, ಈ ರೀತಿಯ ಹಾರ್ಟ್ ಅಟ್ಯಾಕ್ ಆಗೋದು, ಈ ರೀತಿಯ ಸಮಸ್ಯೆಗಳನ್ನ ತಡೆಯುತ್ತೆ ಅನ್ನೋದನ್ನ ಎಲ್ಲ ಹಿರಿಯ ನಾಗರಿಕರು ನೆನ್ಪಿಟ್ಕೊಳ್ಬೇಕು. ಯಾರು ಮಧ್ಯವಯಸ್ಕರು ತಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು, ಇದನ್ನ ಅವ್ರು ಮಾಡೋ ಹಾಗೆ ಮಾಡ್ಕೋಬೇಕು. ಆವಾಗ ಆಪ್ತ ಸಮಾಲೋಚನೆಯನ್ನ ನಾವು ತಡೆಗಟ್ಬಿಡ್ಬಹುದು.
1: ಹೌದು ಹೌದು,
0: ಅದು ಮೊದಲನೇದು. ಎರಡನೇದು, ನೀವು ಹೇಳಿದ ಹಾಗೆ ನಾನು ಹೇಳಿದ್ನಲ್ಲ, ಮಾತಾಡೋದಿಕ್ಕೆ ಜನ ಬೇಕಾಗಿದೆ. ಸೊ ನಮ್ಗೆ ದುಡ್ಡು ಕೊಟ್ಬಿಟ್ಟು ನಾವು ಏನ್ ಬೇಕಾದ್ರೂ ತಂದು ಕೊಡ್ಬಹುದು. ಈಗ ಒಂದೊಂದು ರೂಮಲ್ಲಿ ಒಂದೊಂದು ಟಿವಿ ಹಾಕ್ಸಿಟ್ಬಿಡ್ಬಹುದು, ಸುಲಭ. ಅಷ್ಟು ಸಾವಿರ ಕೊಟ್ಬಿಟ್ಟು ಟಿವಿ ಹಾಕ್ಸಿಡ್ಬಹುದು, ಕೇಬಲ್ ಬೇಕಾ ಅವ್ರಿಗೆ ಹಾಕ್ಸಿಡ್ಬಹುದು, ಮೊಬೈಲ್ ಒಬ್ಬೊಬ್ಬರಿಗೆ ಒಂದೊಂದು ಮೊಬೈಲ್ ಕೊಡಿಸ್ಬಿಡ್ಬಹುದು. ಕುತ್ಕೊಂಡು ಮಾತಾಡಿ ಅಂದ್ರೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ.
1: ಅದ್ರಲ್ಲೂ ಈ ಮೊಬೈಲ್ ಬಂದ ಮೇಲಂತೂ ಪರಸ್ಪರ ಮಾತು, ಒಂದು ವಿಚಾರ ಹಂಚಿಕೊಳ್ಳುವಿಕೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಎಲ್ಲಾನು ನಿಂತು ಹೋಗ್ಬಿಟ್ಟಿದೆ.
0: ಹೌದು, ಬಟ್ರೆ ಹಿರಿಯ ನಾಗರಿಕರಿಗೆ ಮೊಬೈಲ್ ನ ಒಂದು ವರದಾನ ಆಗ್ಬಿಟ್ಟಿದೆ ಇವಾಗ. ಯಾಕಂದ್ರೆ ಅವರು ವಾಟ್ಸ್ಆಪ್, ಫೇಸ್ಬುಕ್ ಅದನ್ನೆಲ್ಲ ಕಲ್ತ್ಕೊಂಡು ತುಂಬಾ ಹಿರಿಯ ನಾಗರಿಕರು ತುಂಬಾ ಆಕ್ಟಿವ್ ಆಗಿ ಅದರಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತೀವಿ. ಹಾಗಾಗಿ ನಾನು ಸ್ಮಾರ್ಟ್ ಟೆಕ್ನಾಲಜಿನ ನಾನು ನನ್ಗನ್ಸತ್ತೆ ಅವರಿಗೆ ಅದು ಹಿರಿಯ ನಾಗರಿಕರಿಗೆ ಅದೊಂದು ವರದಾನವೇ. ಬಟ್ ಆದ್ರೆ ಅವರು ಮಾತಾಡೋದ್ರಿಂದ, ಅವರು ನಮ್ಮ ಜೊತೆ ಸಮಾಜದ ಜೊತೆ ಮುಖತಃ ಮಾತನಾಡೋದ್ರಿಂದ ಸಮಾಜಕ್ಕೆ ಉಪಯೋಗ ಇದೆ, ಅದನ್ನ ನಾವು ಕಳ್ಕೊಳ್ತಾ ಇದೀವಿ. ಅವರೆಲ್ಲರೂ ವಾಟ್ಸ್ಆಪ್, ಫೇಸ್ಬುಕ್ ಅಲ್ಲಿ ಮಗ್ನರಾಗೋದ್ರೆ ನಮ್ಮ ಮೊಮ್ಮಕ್ಕಳ ಜೊತೆಗೆ, ನಮ್ಮ ಮಕ್ಕಳ ಜೊತೆಗೆ ಆಟ ಆಡೋರು, ನಮ್ಮ ಜೊತೆಗೆ ಮಾತನಾಡೋರು, ಏನೋ ಕತೆಗಳನ್ನ ಹೇಳೋರು, ಅವರ ಜೀವನಾನುಭವಗಳನ್ನ ಹಂಚಿಕೊಳ್ಳೋರು, ಇದು ನಮಗೆ ಉಪಯೋಗ ಆಗತ್ತೆ ಮುಂದೆ. ಹಾಗಾಗಿ ನಾವು ಮಾತಾಡ್ಬೇಕು. ಅವರಿಗೆ ಬೇಕು ಅಂತಲ್ಲ, ನಮಗೆ ಅದರಿಂದ ಲಾಭ ಸಿಗಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯವರು ಖಂಡಿತವಾಗಿ ಒಂದು ದಿವಸಕ್ಕೆ 10 ನಿಮಿಷ, ಮತ್ತೇನು ಅಲ್ಲ, ಅವರವರ ತಂದೆ ತಾಯಿ ಜೊತೆಗೆ ಆ ಮಕ್ಕಳು ಮಾತಾಡ್ಬೇಕು. ಅಂದ್ರೆ ಈಗ ತುಂಬಾ ಸಲ ಜನ ಏನಂತಾರೆ, ನಮ್ಮ ಹೆಂಡತಿ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಹತ್ರ ಅಂತ ಹೇಳ್ತಾರೆ, ಅಥವಾ ಅತ್ತೆ ಮಾವ ಸೊಸೆ ಮಾಡ್ಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತಾರೆ, ಮಗಳು ಮಾಡಕ್ಕಾಗಲ್ಲ, ಮಗಳು ಗಂಡನ್ ಮನೇಲಿದ್ದಾರೆ, ಮಗ ಬರ್ತಾನೆ ಇವಾಗ ನನ್ ಜೊತೆಗೆ ಅಂತ ಹೇಳ್ತಾರೆ. ಹಾಗ್ ಮಾಡೋದಲ್ಲ. ಮಗ ಆಗ್ಲಿ ಮಗಳಾಗ್ಲಿ ತನ್ನ ಹೊತ್ತು ಹೆತ್ತು ಬೆಳೆಸಿದಂತ ತಂದೆ ತಾಯಿಗಳಿಗೆ ಕನಿಷ್ಠ ಒಂದು ದಿವಸಕ್ಕೆ ಇಷ್ಟು ಸಮಯ ಅಂತ ಹೇಳಿ ಅದಕ್ಕೆ ಮೀಸಲಿಟ್ಟು, ಈಗ ನಾವು ಸ್ನಾನಕ್ಕೆ 10 ನಿಮಿಷ ಮಾಡ್ಲೇಬೇಕು ಅಂತ ನಾವು ಇಟ್ಕೊಳ್ತೀವಿ, ಏನಾದ್ರೂ 10 ನಿಮಿಷ ತಪ್ಪಿಸಲ್ಲ ನಾವು, ಅದೇ ರೀತಿಯಲ್ಲಿ ಮೀಸಲಿಡಬೇಕು ಅಂತ ನನಗನ್ಸುತ್ತೆ. ಅದು ಮಕ್ಕಳ ಕರ್ತವ್ಯ. ಮತ್ತೆ ತಂದೆ ತಾಯಿಗಳು ಅಷ್ಟೇ, ಅದನ್ನ ಡಿಮಾಂಡ್ ಮಾಡ್ಬೇಕು. ಹಿರಿಯ ನಾಗರಿಕರು ನೀವು ಅದನ್ನ ಆಗ್ರಹಿಸಬೇಕು. ಯಾಕಂದ್ರೆ ಹಿರಿಯ ನಾಗರಿಕರ ಅಕಸ್ಮಾತ್ ಮಗಂಗೆ ತುಂಬಾ ಕೆಲಸ, ಅಯ್ಯೋ ಮಗಳು ಡಾಕ್ಟರ್ ತುಂಬಾ ಕೆಲಸ ಅವಳಿಗೆ, ಅವಳು ಪರವಾಗಿಲ್ಲ ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರಲ್ಲ ಎಷ್ಟೋ ಸಲ ಹತ್ರ ಬರ್ಬೇಕಾದ್ರೆ. ಅವಾಗ ನಾನು ಹೇಳ್ತೀನಿ, ನೀವ್ ಹೇಳಿ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಆದ್ರೂ ಬರ್ಬೇಕು, ನನ್ ಜೊತೆ ಬರೋದ್ರಿಂದ ನನ್ಗೆ ಸಂತೋಷವಾಗತ್ತೆ ಅಂದ್ರೆ ತುಂಬಾ ಜನ ಮಕ್ಳು ಬರ್ತಾರೆ.
1: ಬರ್ತಾರೆ ಖಂಡಿತ. ಮತ್ತೆ ನೀವು ಹೇಳ್ದಂಗೆ ಮಕ್ಕಳ ಕರ್ತವ್ಯ ಕೂಡ ಹೌದು.
0: ಹೌದು ಖಂಡಿತ.
1: ಅದು ಗಂಡ್ ಮಕ್ಕಳೇ ನೋಡ್ಕೊಳ್ಳಿ, ಹೆಣ್ ಮಕ್ಕಳೇ ನೋಡ್ಕೊಳ್ಳಿ ಅನ್ನುವಂತ ಯಾವುದೇ ಒಂದು ಡಿಫರೆನ್ಸ್ ಇಲ್ಲ ಇಲ್ಲಿ.
0: ಇಲ್ಲ ಇಲ್ಲ, ಯಾಕಂದ್ರೆ ಈಗ ಆಸ್ತಿ ಹಕ್ಕು ಎಲ್ಲರಿಗೂ ಬಂದಿದೆ.
1: ಹೌದು ಹೌದು ಹೌದು.
0: ನಾವು ಆಸ್ತಿ ಹಕ್ಕು ಅಂದಾಗ ನಾವು ಚೆನ್ನಾಗಿ ಜೋರಾಗಿ ಇಲ್ಲ ಎಲ್ಲರಿಗೂ ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಲ್ಲ, ಅಂದಮೇಲೆ ಆರೈಕೆಯಲ್ಲೂ ಕೂಡ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಸಮಾನವಾಗಿ ಪಾಲ್ಗೊಳ್ಬೇಕು ತಮ್ಮ ತಮ್ಮ ತಂದೆ ತಾಯಿಗಳ ಆರೈಕೆಯಲ್ಲಿ.
1: ಹೌದು ಹೌದು. ಈಗ ಪವಿತ್ರ ಅವರೇ, ಈ ತರದ ಸಮಸ್ಯೆಗಳು ನಮಗೆ ಬರಬಾರದು. ನನ್ನ ವೃದ್ಧಾಪ್ಯ ಆರೋಗ್ಯಕರವಾಗಿರಬೇಕು, ದೈಹಿಕವಾಗಿನೂ ಆಯ್ತು ಮಾನಸಿಕವಾಗಿನೂ ಆಯ್ತು ಅಂದಾಗ ನಮ್ಮ ಜೀವನ ಶೈಲಿಯನ್ನ ಹೇಗೆ ಯಾವಾಗಿನಿಂದ ಮಾರ್ಪಡಿಸ್ಕೊಳ್ತಾ ಬರಬೇಕು?
0: ನಮ್ಮ ವಿಜ್ಞಾನದಲ್ಲಿ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ. ಈ ಪರಿಕಲ್ಪನೆಯಲ್ಲಿ ಏನಂದ್ರೆ, ಇವಾಗ ತಂದೆ ತಾಯಿಯಲ್ಲಿ ಸಕ್ಕರೆ ಕಾಯಿಲೆ ಇದೆ ಅಂತ ಇಟ್ಕೊಳ್ಳೋಣ. ಹುಟ್ಟಿದ ಮಗು ನಡೆಯಕ್ಕೆ ಶುರು ಮಾಡಿದಾಗಿಂದ ಆ ಮಗುವಿನ ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತರೋದು ಮುಂದೆ ಆ ಮಗುವಿನಲ್ಲಿ ಸಕ್ಕರೆ ಕಾಯಿಲೆ ಬರೋದನ್ನ ತಡೆಗಟ್ಟುತ್ತೆ ಅನ್ನುವಂಥದ್ದು ಈ ಪ್ರೈಮೋರ್ಡಿಯಲ್ ಪ್ರಿವೆನ್ಷನ್ ನ ಒಂದು ಪರಿಕಲ್ಪನೆ. ಈ ಹಿನ್ನೆಲೆಯಿಂದ ನಾವು ಮಾನಸಿಕ ಆರೋಗ್ಯವನ್ನು ಕೂಡ ನೋಡಬೇಕು. ಯಾಕಂದ್ರೆ ಈಗ ನಾವು ಮನಸ್ಸನ್ನ ದೇಹವನ್ನ ವಿಂಗಡಿಸಿ ನೋಡುವಂತಹ ಕ್ರಮ ಇವಾಗ ತುಂಬಾ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಮನಸ್ಸು ಕೂಡ ದೇಹದೊಳಗೆ ಇರುವಂತಹ ಒಂದು ಅಂಗವೇ ಅಂತ ಆಗಿರೋದ್ರಿಂದ ಈ ಏನು ಪ್ರಿಪರೇಷನ್ ಸಿದ್ಧತೆ ಏನಿದೆ ಅದು ಮೊದಲಿನಿಂದಲೇ ಆರಂಭವಾಗಬೇಕು. ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈಗ 60 ವರ್ಷದಲ್ಲಿ 55 ವರ್ಷ ಅಷ್ಟೊತ್ತಿಗೆ ಅವರು ಮಂಡಿ ನೋವು ಅಂತ ಬರ್ತಾರೆ ತುಂಬಾ ಜನ. ಆವಾಗ ನಾವು ವಾಕಿಂಗ್ ಮಾಡಿ ನೀವು ಪ್ರತಿ ದಿವಸ 1 ಗಂಟೆ ನಡೀರಿ ಅಂತ ಅಂದ್ರೆ ಅವ್ರಿಗೆ
1: ಆಗ್ತಾರೆ,
0: ಅವ್ರಿಗೆ ಅಭ್ಯಾಸ ಇರಲ್ಲ. ಆವಾಗೇನು ಅವರಿಗೆ ಈಗ ಬೆಳಗ್ಗೆ ಎದ್ದು ನಾವು ಅವ್ರಿಗೆ ತಿಂಡಿ ಕಟ್ಟಬೇಕು ಅವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಅವ್ರಿಗೆ ಅಭ್ಯಾಸವೇ ರೂಢಿಯೇ ಬೆಳೆದಿಲ್ಲ,
1: ರೂಢಿನೇ ಇರಲ್ಲ, ಮತ್ತೆ ದೇಹ ಪರ್ಮಿಟ್ಟು ಮಾಡಲ್ಲ ನೋವಿನಿಂದ.
0: ಕರೆಕ್ಟ್. ಹಾಗ

0: ನನ್ಗೆ ಏನನ್ಸುತ್ತೆ ಅಂದ್ರೆ ಪ್ರತಿಯೊಬ್ಬರೂ ಕೂಡ ನಾನು ಮೊದಲಲ್ಲಿ ಹೇಳಿದ ನಾಲ್ಕು ನಿಯಮಿತವಾದ ಆಹಾರ ಸೇವನೆ, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು, ಅದ್ರ ಜೊತೆಗೆ ವ್ಯಾಯಾಮ ಮಾಡೋದು, ಒಂದು ಕನಿಷ್ಠ ಅರ್ಧ ಗಂಟೆ ಪ್ರತಿ ದಿವಸ ವ್ಯಾಯಾಮ ಮಾಡೋದು, ಮತ್ತೆ ರಾತ್ರಿ ಸುಖಕರವಾದ ನಿದ್ರೆ. ಆ ನಿದ್ರೆ ಬರಲ್ಲ ನಮ್ಗೆ ಮಲ್ಕೊಂಡ್ರೆ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ನಾಳೆ ಏನೇ ಜವಾಬ್ದಾರಿ ಇರ್ಲಿ ಅದನ್ನ ಪಕ್ಕಕ್ಕಿಟ್ಟು ಇವತ್ತೇನ ನಿದ್ರೆಯನ್ನ ನಾನ್ ಮಾಡ್ತೀನಿ ಅಂತ ಹೇಳಿ ನಿದ್ರೆಯನ್ನ ತನ್ನ ಗುರಿಯಾಗಿ ಮಾಡ್ಕೊಳ್ಬೇಕು. ಸುಖ ನಿದ್ರೆ ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. ಆವಾಗ ತನ್ನಿಂತಾನೆ ಹಲವು ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು. ಈ ನಾಲ್ಕು ಸೂತ್ರಗಳನ್ನ ಅವರು ಅನುಸರಿಸಿದ್ರೆ ಪ್ರತಿಯೊಬ್ರು ಸಾಕಷ್ಟು ಕಾಯಿಲೆಗಳನ್ನ ಬರದೇ ಇರೋ ಹಾಗೆ ತಡೆಗಟ್ಟಬಹುದು. ಇದು ಮೊದಲಿನಿಂದ ಬೆಳಿಬೇಕು, ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನ ಬೆಳೆಸಬೇಕು. ಬರೀ ನಾವು ಹಿರಿಯರಾಗಿ ನಾವು ಮಾತ್ರ ಪಾಲಿಸೋದಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಆ ಶಿಸ್ತನ ಪಾಲಿಸಿ ಅವರಿಗೆ ಇದೇ ತರ ಪಾಲಿಸಬೇಕು ಅನ್ನುವಂತಹ ಪ್ರಾಯೋಗಿಕ ಮಾದರಿಯನ್ನ ಹಾಕೊಟ್ರೆ ಅವರ ವೃದ್ಧಾಪ್ಯ, ಯಾಕಂದ್ರೆ ನಾವೆಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಮುಂದೆ, ಮಕ್ಕಳು ಹೇಗಿರ್ತಾರೆ ಮುಂದೆ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಲ್ಲ. ಸೊ ಮಕ್ಕಳು ವಯಸ್ಸಾದಾಗ ಕೂಡ ಇವು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಇರ್ಬೇಕು.
1: ಅದನ್ನ ಮುಂಚಿಂದನೇ ಅವ್ರಿಗೆ ಹಾಕೊಟ್ಬಿಟ್ರೆ ಅದೇ ಕ್ರಮ ಮುಂದುವರಿತದೆ
0: ಖಂಡಿತ.
1: ಮತ್ತೆ ಈ ವೃದ್ಧಾಪ್ಯದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಹೇಳ್ತೀರಿ. ಇದರ ಜೊತೆಗೆ ಉತ್ತಮ ಪುಸ್ತಕಗಳ ಓದುವಿಕೆ, ಒಂದು ಸತ್ಸಂಗ,
0: ಹೌದು,
1: ಒಂದು ಧ್ಯಾನ,
0: ಹವ್ಯಾಸಗಳು, ಯಾವುದೇ ರೀತಿಯ ಹವ್ಯಾಸಗಳು, ಧ್ಯಾನವನ್ನು ಅಷ್ಟೇ. ನೀವು ಧ್ಯಾನವನ್ನ ಕಲಿತು ಪ್ರಾಣಾಯಾಮ ಕಲಿತು ಯೋಗಾಭ್ಯಾಸಕ್ಕೆ ನಿಮ್ಗೆ ಪ್ರತಿ ದಿವಸ ಹೋಗಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ, ಮಾಡಿ, ಅದು ಒಳ್ಳೇದೇ. ಒಂದು ಆ ಗುಂಪು ಸಿಗತ್ತೆ, ಅದು ತುಂಬಾ ಒಳ್ಳೇದೆ. ಅಕಸ್ಮಾತ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಯಾವುದೇ ಒಂದು ಆಸಕ್ತಿ ಪೂರ್ಣ ಚಟುವಟಿಕೆಯನ್ನ ತೆರೆದ ಮನಸ್ಸಿನಿಂದ ಮಾಡಿದ್ರೆ ಆವಾಗ ತನ್ನಿಂತಾನೆ ಮನಸ್ಸು ಏಕಾಗ್ರಗೊಳ್ಳುತ್ತೆ. ಆ ಕ್ರಿಯೆಯೂ ಕೂಡ ಧ್ಯಾನವೇ ಆಗುತ್ತೆ. ಅಂದ್ರೆ ಈಗ ಒಂದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನ ಪಕ್ಕದಲ್ಲೇ ಹಾಕೊಂಡು ನಾವು ದಿವಸ ಒಂದ್ ಗಂಟೆ ಶಟಲ್ ಆಡ್ತಿದ್ದೀವಿ ಅಂತ ಅನ್ಕೊಂಡ್ರೆ ಆ ಶಟಲ್ ಆಡ್ಬೇಕಾದ್ರೆ ಆ ಕಾರ್ಕ್ ಎಲ್ಲಿ ಹೋಗುತ್ತೆ, ಬ್ಯಾಟ್ ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸಹಜವಾಗಿ ಆ ಒಂದು ಗಂಟೆಯೂ ಕೂಡ ನಿಮ್ಗೆ ಧ್ಯಾನದ ಏನು ಪ್ರಯೋಜನ ಇರುತ್ತೆ ಅದನ್ನೇ ಕೊಡುತ್ತೆ.
1: ಧ್ಯಾನದ ಜೊತೆ ಜೊತೆಗೆ ದೈಹಿಕ ಕಸರತ್ತು ಆಗುತ್ತೆ ಅದರ ಜೊತೆ.
0: ಖಂಡಿತ ಖಂಡಿತ.
1: ಆಯ್ತು ಡಾಕ್ಟರ್ ಪವಿತ್ರ ಅವರೇ, ವೃದ್ಧಾಪ್ಯ ಅನ್ನೋದು ಒಂದು ಶಾಪ ಅಲ್ಲ, ಅದನ್ನ ನಾವು ವರವಾಗಿ ಮಾಡ್ಕೊಳ್ಬೇಕು. ಅದಕ್ಕೆ ಮುಂಚಿಂತನೆ ನಾವು ಒಂದು ಜೀವನ ಶೈಲಿಯಲ್ಲಿ ಮಾರ್ಪಾಡನ್ನ ತಂದ್ಕೊಳ್ಬೇಕು, ಮತ್ತೆ ಉತ್ತಮ ಹವ್ಯಾಸಗಳನ್ನ ಜೋಡಿಸ್ಕೊಳ್ಬೇಕು. ನಾಳೆ ನಂದು ವೃದ್ಧಾಪ್ಯ ಬಂದೇ ಬರ್ತದೆ ಅನ್ನುವ ಒಂದು ಮಾನಸಿಕ ಸಿದ್ಧತೆಯಲ್ಲಿ ನಾವು ಮಧ್ಯ ವಯಸ್ಸಿನಿಂದನೇ ರೆಡಿ ಆದಾಗ ವೃದ್ಧಾಪ್ಯವನ್ನ ಬಹಳ ಪ್ರೀತಿಯಿಂದ ನಾವು ಸ್ವಾಗತ ಮಾಡ್ತೀವಿ.
0: ಸಾವಿನ ಭಯವನ್ನು ಕೂಡ ನಾವು ಎದುರಿಸಬೇಕು ಈ ವಯಸ್ಸಿನಲ್ಲಿ. ಹಾಗಾಗಿ ಸಾವಿನ ಭಯದ ಬಗ್ಗೂ ಕೂಡ ನಾವು ಸಾಹಿತ್ಯವನ್ನ ಓದೋದ್ರಿಂದ ನಮಗೆ ಮತ್ತಷ್ಟು ಆ ಭಯ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ನೆನಪಿಸಿಕೊಳ್ಬೇಕು ಮುಖ್ಯವೇ. ಜೈನ ಸಾಹಿತ್ಯವನ್ನ ಓದಿದ್ರೆ ಪ್ರತಿ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುನ್ನಡಿತಾನಷ್ಟೇ ಜೀವಿ. ಹಾಗಾಗಿ ಸಂಪೂರ್ಣವಾಗಿ ನಾಶ ಅನ್ನೋದು ಜೈನ ಸಾಹಿತ್ಯದಲ್ಲಿ ಆಗೋದಿಲ್ಲ. ಸೊ ಒಂದು ಭವದಿಂದ ಇನ್ನೊಂದು ಭವಕ್ಕೆ ಮುಂದುವರೆದಾಗ ಅವನು ಮತ್ತೂ ಮೇಲಕ್ಕೇರ್ತಾ ಹೋಗ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಅಂದ್ಕೊಂಡು ಪ್ರಬುದ್ಧ ಮನಸ್ಸಿನಿಂದ ಅದನ್ನ ಸ್ವೀಕರಿಸಿದ್ರೆ ಸಾವಿನ ಭಯವೂ ಕೂಡ ಯಾರಿಗೂ ಇರೋದಿಲ್ಲ ಅಂತ ನನಗೆ ಅನಿಸುತ್ತೆ.
1: ಬಹಳಷ್ಟು ಉತ್ತಮವಾದ ಸಲಹೆಗಳನ್ನ ನಮ್ಮ ಹಿರಿಯ ನಾಗರಿಕರಿಗೆ ತಾವು ನೀಡಿದಿರಿ. ಧನ್ಯವಾದಗಳು ಡಾಕ್ಟರ್ ಪವಿತ್ರ ಅವರೇ.
0: ನಮಸ್ಕಾರ ಮೇಡಮ್.
2: ವೃದ್ಧಾಪ್ಯದಲ್ಲಿ ಬರಬಹುದಾದಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಕುರಿತಂತೆ ಇದುವರೆಗೂ ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಕುರಿತಾಗಿ ಪತ್ರಕರ್ತ ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳೋಣ. ಭಾರತವು ಆಹಾರ ಸಂಸ್ಕರಣಾ ಉದ್ಯಮದಲ್ಲಿ ಜಾಗತಿಕವಾಗಿ ಗುರುತಿಸಿಕೊಂಡಿದೆ. ಮಸಾಲೆಗಳ ಅತಿದೊಡ್ಡ ಉತ್ಪಾದಕ, ಗ್ರಾಹಕ ಮತ್ತು ರಫ್ತುದಾರ ರಾಷ್ಟ ಎನಿಸಿಕೊಂಡಿದೆ. ಆಹಾರ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳ ಎರಡನೆಯ ಅತಿದೊಡ್ಡ ಉತ್ಪಾದಕ ಮತ್ತು ವಿಶ್ವದ ಅತಿದೊಡ್ಡ ಹಾಲಿನ ಉತ್ಪಾದಕ ಎಂದು ಹೆಸರು ಗಳಿಸುತ್ತಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಅಭಿಯಾನದಂತಹ ಕಾರ್ಯಕ್ರಮ ಸರ್ಕಾರವು ದೇಶದಲ್ಲಿನ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ನಿರ್ಧರಿಸಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಆರಂಭ ಮಾಡಿದ ಸ್ಥಳೀಯರಿಗೆ ಧ್ವನಿ ಅಭಿಯಾನದಿಂದ ಸ್ಫೂರ್ತಿ ಪಡೆದು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನ June 29, 2020 ಆರಂಭಿಸಲಾಯಿತು. ಇದು ಕೇಂದ್ರೀಯ ಅನುದಾನಿತ ವಲಯದ ಯೋಜನೆಯಾಗಿದ್ದು ದೇಶದ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಆಹಾರ ಸಂಸ್ಕರಣಾ ಉದ್ಯಮದ ಅಸಂಘಟಿತ ವಿಭಾಗದಲ್ಲಿ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ವೈಯಕ್ತಿಕ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಮತ್ತು ವಲಯದ ಕಾನೂನುಬದ್ಧಗೊಳಿಸುವಿಕೆಯನ್ನು ಉತ್ತೇಜಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದೆ. ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯ ದೇಶದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳನ್ನು ಮೇಲ್ದರ್ಜೆಗೆ ಏರಿಸುವಿಕೆಗಾಗಿ ಹಣಕಾಸು, ತಾಂತ್ರಿಕ ಮತ್ತು ವ್ಯವಹಾರ ಬೆಂಬಲವನ್ನು ಒದಗಿಸಲು ಕೇಂದ್ರ ಪ್ರಾಯೋಜಿತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಜಾರಿಗೆ ತಂದಿದೆ. ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳು ಮತ್ತು ಉತ್ಪಾದಕರ ಸಹಕಾರ ಸಂಘಗಳಂತಹ ಕೃಷಿ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಗುಂಪುಗಳನ್ನು ಬೆಂಬಲಿಸಲು ಈ ಯೋಜನೆ ವಿಶೇಷ ಒತ್ತು ನೀಡಿದೆ. ಈ ಯೋಜನೆಯನ್ನು ಕಿರು ಉದ್ಯಮಗಳು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸಲು ಮತ್ತು ಈ ಉದ್ಯಮಗಳ ಉನ್ನತೀಕರಣ ಮತ್ತು ನಿಯಮಬದ್ಧಗೊಳಿಸುವಿಕೆಯನ್ನು ಬೆಂಬಲಿಸುವಲ್ಲಿ ಗುಂಪುಗಳು ಮತ್ತು ಸಹಕಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ವೈಯಕ್ತಿಕ ಉದ್ಯಮಿಗಳಿಗೆ ಮತ್ತು ಗುಂಪುಗಳಿಗೆ ಈ ಯೋಜನೆಯ ಅಡಿಯಲ್ಲಿ ಸಿರಿಧಾನ್ಯಗಳು, ಬೆಲ್ಲ, ಬೇಕರಿ ಉತ್ಪನ್ನಗಳು ಸೇರಿದಂತೆ ವಿವಿಧ ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ %50 ಅಥವಾ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತಿದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು 6 ಲಕ್ಷ ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪಾಲು 9 ಲಕ್ಷ ರೂಪಾಯಿಗಳು. ಈ ಸಹಾಯಧನವು ವೈಯಕ್ತಿಕ ಉದ್ದಿಮೆದಾರರಿಗೆ %35 ಸಬ್ಸಿಡಿಯೊಂದಿಗೆ, ಕರ್ನಾಟಕ ಸರ್ಕಾರದಿಂದ %15 ಹೆಚ್ಚುವರಿ ಟಾಪ್ ಅಪ್ ಸಬ್ಸಿಡಿಯೊಂದಿಗೆ ದೊರೆಯುತ್ತದೆ. ಸ್ವಸಹಾಯ ಸಂಘಗಳಿಗೆ, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಪ್ರಾಥಮಿಕ ಬಂಡವಾಳವಾಗಿ 40,000 ರೂಪಾಯಿಗಳವರೆಗೆ ಹಾಗೂ ಸಂಘಗಳಿಗೆ 4 ಲಕ್ಷದವರೆಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಆಹಾರ ಸಂಸ್ಕರಣಾ ಕೈಗಾರಿಕೆಯ ಹಾಲಿ ಅಸಂಘಟಿತ ವಲಯದಲ್ಲಿರುವ ಕಿರು ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ವೃದ್ಧಿಸುವುದು ಹಾಗೂ ವಲಯದ ನಿಯಮಬದ್ಧಗೊಳಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಇದರ ಉದ್ದೇಶವಾಗಿದೆ. ರೈತ ಉತ್ಪಾದಕರ ಸಂಸ್ಥೆಗಳು ಅಂದರೆ FPOಗಳು, ಸ್ವಸಹಾಯ ಗುಂಪುಗಳು ಹಾಗೂ ಉತ್ಪಾದಕರ ಸಹಕಾರ ಸಂಘಗಳಿಗೆ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಈ ಯೋಜನೆ ತುಂಬಾ ಸಹಕಾರಿಯಾಗಿದೆ. ಹಾಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, FPOಗಳು, ಸ್ವಸಹಾಯ ಗುಂಪುಗಳು ಹಾಗೂ ಸಹಕಾರಿಗಳ ಸಾಲ ಸೌಲಭ್ಯಗಳನ್ನು ಹೆಚ್ಚಿಸುವುದು, ಬ್ರ್ಯಾಂಡಿಂಗ್ ಹಾಗೂ ಮಾರ್ಕೆಟಿಂಗ್ ಅನ್ನು ಬಲಪಡಿಸುವ ಮೂಲಕ ಸಂಘಟಿತ ಸರಬರಾಜು ಸರಪಳಿಯೊಂದಿಗೆ ಏಕೀಕರಣಗೊಳಿಸುವುದು, ಈಗಿರುವ 2 ಲಕ್ಷ ಉದ್ದಿಮೆಗಳನ್ನು ಔಪಚಾರಿಕ ಚೌಕಟ್ಟಿನೊಳಗೆ ಸೇರಿಸಲು ಬೆಂಬಲ ಒದಗಿಸುವುದು, ಸಾಮಾನ್ಯ ಸಂಸ್ಕರಣಾ ಸೌಲಭ್ಯ, ಪ್ರಯೋಗಾಲಯಗಳು, ದಾಸ್ತಾನು ಶೇಖರಣೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್ ಹಾಗೂ ಇನ್ಕ್ಯುಬೇಷನ್ ಸೇವೆಗಳಂತಹ ಸಾಮಾನ್ಯ ಸೇವೆಗಳ ದೊರವಿಕೆಯನ್ನು ಹೆಚ್ಚಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆಯೇ ಸಂಸ್ಥೆಗಳನ್ನು ಬಲಪಡಿಸುವುದು, ಆಹಾರ ಸಂಸ್ಕರಣಾ ವಲಯದಲ್ಲಿ ಸಂಶೋಧನೆ ಹಾಗೂ ತರಬೇತಿಯನ್ನು ಬಲಪಡಿಸುವುದು, ಉದ್ಯಮಿಗಳಿಗೆ ವೃತ್ತಿಪರ ಹಾಗೂ ತಾಂತ್ರಿಕ ಬೆಂಬಲವನ್ನು ದೊರೆಯುವಂತೆ ಮಾಡುವುದು ಇದರ ಇನ್ನಿತರ ಉದ್ದೇಶಗಳು. ಈ ಯೋಜನೆಗೆ ಕೇಂದ್ರ ಸರ್ಕಾರ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿಗಳ ಅನುದಾನವನ್ನು ಒದಗಿಸಿದೆ. ಈ ಯೋಜನೆಯಡಿ ಬರುವ ವೆಚ್ಚಗಳನ್ನು 1 ಜಿಲ್ಲೆ 1 ಉತ್ಪನ್ನ, ಕಚ್ಚಾ ವಸ್ತುಗಳ ಖರೀದಿ, ಸಾಮಾನ್ಯ ಸೇವೆಗಳು ಹಾಗೂ ಉತ್ಪನ್ನಗಳ ಮಾರ್ಕೆಟಿಂಗ್, ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು 1 ಜಿಲ್ಲೆ 1 ಉತ್ಪನ್ನ ODOP ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುತ್ತದೆ. ಈ ಯೋಜನೆಗೆ ಮೌಲ್ಯ ಸರಪಳಿ ಅಭಿವೃದ್ಧಿಗಾಗಿ ಬೆಂಬಲ ಹಾಗೂ ಮೂಲಭೂತ ಸೌಕರ್ಯದ ಸರಿಹೊಂದಿಕೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ. ಒಂದು ಜಿಲ್ಲೆಯಲ್ಲಿ ಉತ್ಪನ್ನದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಕ್ಲಸ್ಟರ್ಗಳು ಇರಬಹುದು. ಒಂದು ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯ ನೆರೆಯ ಜಿಲ್ಲೆಗಳನ್ನು ಒಳಗೊಂಡಂತಹ ಒಡಿಒಪಿ ಉತ್ಪನ್ನದ ಕ್ಲಸ್ಟರ್ ಕೂಡ ಇರಬಹುದಾಗಿದೆ. ವೈಯಕ್ತಿಕ ಅಥವಾ ಗುಂಪು ವರ್ಗದ ಕಿರು ಉದ್ಯಮಗಳಿಗೆ ವೈಯಕ್ತಿಕ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಸಾಲ ಸಂಬಂಧಿತ ಸಬ್ಸಿಡಿಯನ್ನು ಪ್ರತಿ ಯೂನಿಟ್ಗೆ 10 ಲಕ್ಷ ರೂಪಾಯಿ ಮಿತಿಯೊಂದಿಗೆ ನೀಡಲಾಗುವುದು. ಫಲಾನುಭವಿಯ ಕೊಡುಗೆಯು ಯೋಜನಾ ವೆಚ್ಚದ ಕನಿಷ್ಠ ಶೇಕಡ 10% ಆಗಿರಬೇಕು ಮತ್ತು ಉಳಿದ ಮೊತ್ತವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡೆಯಬೇಕು. ಮೂಲ ಬಂಡವಾಳಕ್ಕಾಗಿ ಸ್ವಸಹಾಯ ಗುಂಪುಗಳಿಗೆ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಕಾರ್ಯನಿರತ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಖರೀದಿಗಾಗಿ 40,000 ರೂಪಾಯಿಗಳವರೆಗೆ ಮೂಲ ಬಂಡವಾಳ, ಪ್ರತಿ ಸ್ವಸಹಾಯ ಗುಂಪುಗಳಿಗೆ ಗರಿಷ್ಠ 4 ಲಕ್ಷ ರೂಪಾಯಿ ಒಳಪಟ್ಟಿರುತ್ತದೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಉತ್ಪನ್ನಗಳಲ್ಲಿ ತೊಡಗಿರುವ ಘಟಕಗಳಿಗೆ ಬೀಜ ಬಂಡವಾಳವನ್ನು ನೀಡುವಲ್ಲಿ ಆದ್ಯತೆಯನ್ನು ನೀಡಲಾಗುವುದು. ಎಲ್ಲ ಸದಸ್ಯರು ಆಹಾರ ಸಂಸ್ಕರಣೆಯಲ್ಲಿ ಭಾಗಿಯಾಗುವಂತಿಲ್ಲ, ಆದ್ದರಿಂದ ಒಕ್ಕೂಟಗಳ ಮಟ್ಟದಲ್ಲಿ ಮೂಲ ಬಂಡವಾಳವನ್ನು ಒದಗಿಸಲಾಗುತ್ತದೆ. ಈ ವಿನೂತನ ಯೋಜನೆಗೆ ಯಾರೆಲ್ಲ ಅರ್ಹರು ಎಂದರೆ ರೈತ ಉತ್ಪಾದಕ ಸಂಸ್ಥೆ, ಸ್ವಸಹಾಯ ಗುಂಪುಗಳು, ಸಹಕಾರಿ ಸಂಘಗಳು, ಅಸ್ತಿತ್ವದಲ್ಲಿರುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳು, ವ್ಯಕ್ತಿಗಳು ಅಥವಾ ಗುಂಪುಗಳಿಗೆ ಹೊಸ ಘಟಕಗಳು. ಒಂದು ಜಿಲ್ಲೆ ಒಂದು ಉತ್ಪನ್ನಕ್ಕಾಗಿ ಮಾತ್ರ ಬೆಂಬಲವಾಗಿರುತ್ತದೆ. ಕನಿಷ್ಠ ವಿದ್ಯಾರ್ಹತೆ ಯಾವುದು ಬೇಕಾಗಿಲ್ಲ. ಅರ್ಜಿದಾರರು ಉದ್ಯಮದ ಮಾಲೀಕತ್ವದ ಹಕ್ಕನ್ನ ಅಥವಾ ಪಾಲುದಾರಿಕೆ ಸಂಸ್ಥೆಯನ್ನು ಹೊಂದಿರಬೇಕು. ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಯೋಜನೆಯ ಪ್ರಯೋಜನಗಳನ್ನು ಆಯ್ಕೆ ಮಾಡಲು 4 ವಿಭಿನ್ನ ರೀತಿಯ ಅರ್ಜಿ ನಮೂನೆಗಳಿವೆ. ಆಫ್ಲೈನ್ ಅರ್ಜಿಗಳ ಸಂಬಂಧ ಸಹಕಾರಿ ಸಂಘಗಳು ಸಾಮಾನ್ಯ ಮೂಲಸೌಕರ್ಯ ಪಡೆಯಲು ಪ್ರತ್ಯೇಕ ನಮೂನೆಗಳು ಇವೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಕುರಿತು ಎಂಟಿ ಯೋಗೇಶ್ ಕುಮಾರ್ ಅವರ ಲೇಖನ ಕೇಳಿದರೆ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಳಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು.

0: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸೋದು,
1: ಕೆಲಸಕ್ಕೆ ಕಚೇರಿಗಳಿಗೆ ಹೋಗೋದು,
0: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
1: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು ಇವೆಲ್ಲ ಅನಿವಾರ್ಯ.
0: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
1: ಹಳ್ಳಗಳು ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
0: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
1: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
0: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
1: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
0: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂತಾಂಗ್ ಆದಿಪೂರ್ಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಜಕಾರ್ತದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಈ ಕುರಿತು ಘೋಷಿಸಿದರು. ಈ ಅತ್ಯುನ್ನತ ಪ್ರಶಸ್ತಿಯನ್ನು ಭಾರತದ ಜನತೆಗೆ ಸಮರ್ಪಿಸಿದ ಪ್ರಧಾನಿ ನರೇಂದ್ರ ಮೋದಿ, ಇದು ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಪ್ರತಿಬಿಂಬವಾಗಿದೆ ಎಂದು ಕೃತಜ್ಞತೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಉಭಯ ನಾಯಕರು ನಡೆಸಿದ ನಿಯೋಗ ಮಟ್ಟದ ಮಾತುಕತೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಪ್ರಗತಿಯ ಹೊಸ ಹಂತವನ್ನು ತಲುಪಿದ್ದು ಇಂದಿನಿಂದ ಬಾಂಧವ್ಯದಲ್ಲಿ ಹೊಸ ಸುವರ್ಣ ಅಧ್ಯಾಯ ಆರಂಭವಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ರಕ್ಷಣೆ, ಭದ್ರತೆ, ಕಡಲ ವಲಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ವಿಸ್ತರಿಸಲು ನಿರ್ಧರಿಸಲಾಯಿತು. ಆರೋಗ್ಯ ವಲಯದಲ್ಲಿ ಭಾರತದ ಕೈಗೆಟಕುವ ದರದ ಔಷಧಗಳನ್ನು ಇಂಡೋನೇಷ್ಯಾಕ್ಕೆ ಸುಲಭವಾಗಿ ಲಭ್ಯವಾಗಿಸುವ ಮತ್ತು ಆಹಾರ ಭದ್ರತೆಗಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಗೋಧಿ ತಳಿಗಳನ್ನು ಪೂರೈಸುವ ಮಹತ್ವದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಆರ್ಥಿಕ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಭಾರತದ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಇಂಡೋನೇಷ್ಯಾದ ಪಾವತಿ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಮತ್ತು ಪ್ರಮುಖ ಖನಿಜಗಳು ಹಾಗೂ ಸ್ಟೈನ್ಲೆಸ್ ಸ್ಟೀಲ್ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಉಭಯ ದೇಶಗಳು ಸಹಮತ ವ್ಯಕ್ತಪಡಿಸಿದವು. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಪ್ರಂಬನನ್ ದೇವಾಲಯಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ದೇವಾಲಯವು ವಿಶ್ವದ ವಿವಿಧ ದೇಶಗಳ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. 9ನೇ ಶತಮಾನದ ಅದ್ಭುತ ಹಿಂದೂ ದೇವಾಲಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರುವ ಪ್ರಂಬನನ್ ಇಂಡೋನೇಷ್ಯಾದ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವ, ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭವಾಗಲಿದೆ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಅವರು, ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಹಾಗೂ ವಿವಿಧ ಕ್ಷೇತ್ರಗಳ ಪರಿಣಿತರು ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಈ ಸಚಿವರ ಸಭೆಗೆ ಮುನ್ನ ನಿನ್ನೆ ಮತ್ತು ಇಂದು ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಬ್ರಿಕ್ಸ್ ಮಹಿಳಾ ಕಾರ್ಯಸೂಚಿಯ ಆದ್ಯತಾ ಕ್ಷೇತ್ರಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದ್ದಾರೆ. ಮಹಿಳೆಯರ ನಾಯಕತ್ವವನ್ನು ಉತ್ತೇಜಿಸುವುದು, ಆರ್ಥಿಕ ಅವಕಾಶಗಳನ್ನು ವಿಸ್ತರಿಸುವುದು ಹಾಗೂ ಡಿಜಿಟಲ್ ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಬಲಪಡಿಸುವ ಕುರಿತು ಉನ್ನತ ಮಟ್ಟದ ಸಂವಾದಕ್ಕೆ ಈ ಸಚಿವರ ಸಭೆ ವೇದಿಕೆಯಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದನೌಕೆ ಮಹೇಂದ್ರಗಿರಿ F-38 ಬರುವ ಶನಿವಾರ ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ ಮಾಡಲಿದೆ. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ದನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆ

0: ಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೆಹಲಿ ಸರ್ಕಾರದ ಮಹತ್ವಾಕಾಂಕ್ಷೆಯ 70 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಅಭಿಯಾನದ ಅಂಗವಾಗಿ ನವದೆಹಲಿ ಮಹಾನಗರ ಪಾಲಿಕೆ ಎನ್ಡಿಎಂಸಿ ನಗರದ 34 ಸ್ಥಳಗಳಲ್ಲಿ ಬೃಹತ್ ವೃಕ್ಷಾರೋಪಣ ಕಾರ್ಯಕ್ರಮ ಆಯೋಜಿಸಿದೆ. ಈ ವಿಶೇಷ ಅಭಿಯಾನದಡಿ ಸುಮಾರು 600 ಮರಗಳು ಹಾಗೂ 50,000 ಪೊದೆಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾರಾಷ್ಟದಲ್ಲಿ ಕಳೆದ 2 ದಿನಗಳಿಂದ ಬೀಸುತ್ತಿರುವ ಬಿರುಗಾಳಿ ಸಹಿತ ಭಾರೀ ಮಳೆಗೆ 13 ಜನರು ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ. ಪ್ರವಾಹದಿಂದಾಗಿ ಸುಮಾರು 100 ಮನೆಗಳು ಹಾನಿಗೊಳಗಾಗಿದ್ದು ನೂರಾರು ಜನರು ನಿರಾಶ್ರಿತರಾಗಿದ್ದಾರೆ ಎಂದು ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ವರದಿ ಮಾಡಿದೆ. ಕಳೆದ 48 ಗಂಟೆಗಳಲ್ಲಿ ಲೋನಾವಾಲಾದಲ್ಲಿ ಗರಿಷ್ಠ 625 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಮುಂಬೈ, ರಾಯಗಡ, ಠಾಣೆ ಮತ್ತು ರತ್ನಗಿರಿಯಲ್ಲೂ ಭಾರೀ ಮಳೆಯಾಗಿದೆ. ಮುಂಬೈನಲ್ಲಿ ಕಟ್ಟಡ ಕುಸಿದು 6 ಜನರು ಸೇರಿ ಒಟ್ಟು 7 ಮಂದಿ ಮೃತಪಟ್ಟರೆ ಸಿಂಧುದುರ್ಗ, ಪಾಲ್ಗರ್ ಮತ್ತು ಸತಾರದಲ್ಲಿ ಸಾವು ನೋವು ಸಂಭವಿಸಿವೆ. ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಬದಲಾಪುರ ಸೇರಿದಂತೆ ಹಲವೆಡೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಭೂಕುಸಿತದ ಭೀತಿಯಿರುವ ಮಾಥೇರಾನ್, ಲೋನಾವಾಲಾ, ಖೋಪೋಲಿ, ಗಿರಿಧಾಮಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಕ್ಕೆ ನಿಯೋಜಿಸಲಾಗಿದೆ. ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಅಮರನಾಥ ಯಾತ್ರೆಯ 6ನೇ ತಂಡವನ್ನು ಇಂದು ಮುಂಜಾನೆ ಬಿಗಿ ಭದ್ರತೆ ನಡುವೆ ಕಳುಹಿಸಿಕೊಡಲಾಯಿತು ಎಂದು ಒಟ್ಟು 8,815 ಯಾತ್ರಾರ್ಥಿಗಳು ಕಾಶ್ಮೀರದ ಪವಿತ್ರ ಅಮರನಾಥ ಗುಹಾ ದೇಗುಲದತ್ತ ಪ್ರಯಾಣ ಬೆಳೆಸಿದರು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಇವರಲ್ಲಿ 3,989 ಮಂದಿ ಬಾಲ್ತಾಲ್ ಮಾರ್ಗದ ಮೂಲಕ ಹಾಗೂ 4,826 ಮಂದಿ ಪಹಲ್ಗಾಮ್ ಮಾರ್ಗದ ಮೂಲಕ ಯಾತ್ರೆ ಕೈಗೊಂಡಿದ್ದಾರೆ. ಯಾತ್ರಾರ್ಥಿಗಳ ಸುಗಮ ಸಂಚಾರಕ್ಕಾಗಿ ಒಟ್ಟು 363 ವಾಹನಗಳನ್ನು ನಿಯೋಜಿಸಲಾಗಿದೆ. ಪೊಲೀಸ್, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಿಆರ್ಪಿಎಫ್ ಹಾಗೂ ಇತರ ಭದ್ರತಾ ಪಡೆಗಳ ಬಿಗಿ ಭದ್ರತೆಯಲ್ಲಿ 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 3ರಂದು ಅಮರನಾಥ ಯಾತ್ರೆ ಪ್ರಾರಂಭವಾದಾಗಿನಿಂದ ಕಳೆದ 4 ದಿನಗಳಲ್ಲಿ 85,779 ಯಾತ್ರಿಕರು ಯಾತ್ರೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ನಿನ್ನೆ ಒಂದೇ ದಿನದಲ್ಲಿ 28,818 ಯಾತ್ರಿಕರು ದರ್ಶನ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಯಾಟಲ್ನಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ವಿರುದ್ದ ಬೆಲ್ಜಿಯಂ ತಂಡ 4-1 ಗೋಲುಗಳ ಅಂತರದಿಂದ ಜಯ ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ತನ್ನ ಮುಂದಿನ ಪಂದ್ಯದಲ್ಲಿ ಬೆಲ್ಜಿಯಂ ಸೆಮಿಫೈನಲ್ಗೆ ಏರಲು ಸ್ಪೇನ್ ತಂಡದ ಸವಾಲು ಎದುರಿಸಲಿದೆ. ಕಳೆದ ರಾತ್ರಿ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ವಿರುದ್ದ 1-0 ಗೋಲುಗಳಿಂದ ಜಯಗಳಿಸಿದ ಸ್ಪೇನ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಇಂದು ಅಟ್ಲಾಂಟಾದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿರುವ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಬಳಿಕ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಕೆನಡಾದ ವ್ಯಾನ್ಕೋವರ್ನಲ್ಲಿ ನಡೆಯಲಿರುವ ಇದೇ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಹಾಗೂ ಕೊಲಂಬಿಯಾ ತಂಡಗಳು ಸೆಣಸಾಟ ನಡೆಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವ ಬಿಂತಾಂಗ್ ಆದಿಪೂರ್ಣ ಪ್ರದಾನ. ಕೇರಳದ ಕೊಚ್ಚಿಯಲ್ಲಿ ನಾಳೆಯಿಂದ 2 ದಿನಗಳ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಆರಂಭ. ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇದೇ 11ರಂದು ವಿಶಾಖಪಟ್ಟಣದಲ್ಲಿ ಕಾರ್ಯಾರಂಭ. ಮಹಾರಾಷ್ಟದಲ್ಲಿ ಧಾರಾಕಾರ ಮಳೆ, 13 ಮಂದಿ ಸಾವು, 100 ಮಂದಿ ನಿರಾಶ್ರಿತ. ಗಿರಿಧಾಮಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬೆಲ್ಜಿಯಂ ಕ್ವಾರ್ಟರ್

0: ಫೈನಲ್ಗೆ ಲಗ್ಗೆ. ಇಂದು ಅರ್ಜೆಂಟೀನಾ ಈಜಿಪ್ಟ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿಯ ದಿನ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರು ಮಾಡಬೇಕಾಗಿದ್ದಿಷ್ಟೇ, ಕರೆ ಮಾಡಿ 1 ನಿಮಿಷ ಈ ಬಗ್ಗೆ ಮಾತಾಡಿ, ನಂತರ ಚಿತ್ರಗೀತೆ ಹಾಡಿ. ನೀವು ಹಾಡೋ ಚಿತ್ರಗೀತೆಯಲ್ಲಿ ಪ್ರೀತಿ ಅಥವಾ ಶಾಂತಿ ಈ ಎರಡೂ ಕೂಡ, ಎರಡರಲ್ಲಿ ಯಾವುದಾದ್ರೂ ಒಂದು ಪದ ಇರಬೇಕು. ಓಕೆನಾ? ಯೋಚನೆ ಮಾಡಿ. ನಮ್ಮ ಹತ್ರ ಎಲ್ಲ ಇದೆ, ಪ್ರತಿಯೊಂದು ಇದೆ, ಸಂಪೂರ್ಣ ನಾವು ಪರಿಪೂರ್ಣವಾಗಿ ಆಸ್ತಿ ಎಲ್ಲ ಇಟ್ಕೊಂಡಿದ್ದೀವಿ. ಆದರೆ ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಏನಾಗಬಹುದು ನಮ್ಮ ಜೀವನ? ಹಾಗೆಯೇ ನಮಗೆಲ್ಲ ಐಶ್ವರ್ಯ ಕೂಡ ಇದೆ, ಅಂಥ ಸಂದರ್ಭದಲ್ಲಿ ಪ್ರೀತಿ ಇಲ್ಲ ಅಂತಂದರೆ ಹೇಗೆ? ಇದನ್ನು ಬಹಳ ಜನ ನಾವು ಅನುಭವಿಸಿರ್ತೀವಿ, ಇದ್ರ ಮಹತ್ವ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಶಾಂತಿ ಮತ್ತು ಪ್ರೀತಿಯ ಅಂತಾರಾಷ್ಟ್ರೀಯ ದಿನದ ಈ ಸಂದರ್ಭದಲ್ಲಿ ನೀವು ಕರೆ ಮಾಡಿ 1 ನಿಮಿಷ ಇದ್ರ ಬಗ್ಗೆ ಮಾತಾಡಿ, ನಂತರ ಚಿತ್ರಗೀತೆ ಹಾಡಿ. ನೀವು ಹಾಡೋ ಚಿತ್ರಗೀತೆಯಲ್ಲಿ ಶಾಂತಿ ಅಥವಾ ಪ್ರೀತಿ ಎರಡರಲ್ಲಿ ಯಾವುದಾದ್ರೂ ಒಂದು ಪದ ಇರಬೇಕು. ಹಾಗಿದ್ರೆ ದೂರವಾಣಿ ಸಂಖ್ಯೆ ನಾವು ಇನ್ನೊಂದು ಸರಿ ನೆನಪಿಸ್ತಾ ಇದ್ದೀನಿ, 08282200704. ಕರೆ ಮಾಡ್ತೀರಲ್ಲ, ಇನ್ಯಾಕೆ ತಡ? ಹಲೋ ಹಲೋ
2: ಹಲೋ ಸರ್, ಭದ್ರಾವತಿಯಿಂದ ಗೋರ್ಪಡೆ.
1: ಹಲೋ,
2: ನರೇಂದ್ರ ಗೋರ್ಪಡೆ ಸರ್. ಹಲೋ
1: ಹಲೋ
2: ಹಲೋ ಹಲೋ ಸರ್, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
1: ಓಕೆ, ಗೋರ್ಪಡೆ ಅವ್ರು ಯಾಕೆ ಸರಿಯಾಗಿ ಕೇಳಿಸ್ತಾ ಇಲ್ಲ
2: ಹೇಳಿ.
1: ಈ ಕೇಳಿಸ್ತಾ ಇದೆ, ಈ ಕೇಳಿಸ್ತಾ ಇದೆ. ಓಕೆ,
2: ಈಗ ಶಾಂತಿ ಮತ್ತು ಪ್ರೀತಿ ಬಗ್ಗೆ 1 ನಿಮಿಷ ಮಾತಾಡಬೇಕು.
1: ಹೌದು
2: ಹೌದು, ಈ ಒಂದು ಶಾಂತಿ ಮತ್ತು ಪ್ರೀತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಬೇಕು, ಯಾಕಂತಂದ್ರೆ ಈಗ ನಮ್ಮ ಎಲ್ಲೇ ಆಗ್ಲಿ ಒಂದು ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬದಿಂದ ಹಿಡಿದು
1: ಹೌದು
2: ಅಂತರಾಷ್ಟ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಎಲ್ಲಿ ಹೋದರೂ ಸಹ ಇದು ಎರಡು ಇದ್ರೆ ಮಾತ್ರ ನೆಮ್ಮದಿ ಅನ್ನೋ ಒಂದು ವಾತಾವರಣ ನಾವು ಕಾಣಬಹುದು.
1: ಖಂಡಿತ ಸರ್, ಬಹಳ ಅರ್ಥಪೂರ್ಣವಾಗಿ ಹೇಳಿದ್ರಿ. ಚಿತ್ರಗೀತೆ ಹೇಳ್ಬೋದಾ ಈಗ?
2: ಓಕೆ ಸರ್, ಇದು ಚಿತ್ರದ ಹೆಸರು ಹೃದಯ ಗೀತೆ.
1: ಓಕೆ.
2: ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ.
1: ಥ್ಯಾಂಕ್ ಯು ಸರ್, ಸೊಗಸಾಗಿ ಹಾಡಿದ್ರಿ, ಥ್ಯಾಂಕ್ ಯು.
2: ನಮ್ಮ ಪ್ರೇಮ ಶಾಶ್ವತ, ಧನ್ಯವಾದಗಳು.
1: ಥ್ಯಾಂಕ್ ಯು. ಮುಂದಿನ ಕರೆಗೆ ಹೋಗೋಣ. ಕೆಳಗಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಇಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿಯ ದಿನ. ಈ ಸಂದರ್ಭದಲ್ಲಿ ಕರೆ ಮಾಡಿ ಈ ಬಗ್ಗೆ 1 ನಿಮಿಷ ಮಾತಾಡಿ, ನಂತರ ಹಾಡು ಹೇಳಿ. ಆ ಹಾಡಲ್ಲಿ ಶಾಂತಿ ಅಥವಾ ಪ್ರೀತಿ ಎರಡರಲ್ಲಿ ಯಾವುದಾದ್ರೂ ಒಂದು ಪದ ಇರಲಿ. ಹಲೋ
3: ಹಲೋ
1: ಹೇಳಿ. ಜಯಕ್ಕ ಜಯಕ್ಕ ಹೇಳಿ, ಇವತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿ ದಿನ.
3: ಸರ್, ಬೆಳಗ್ಗೆ ಮಾತಾಡಿದೆ ನಾನು.
1: ಯಾವ್ದ್ರ ಬಗ್ಗೆ ಮಾತಾಡಿದ್ರಿ?
3: ಇದೇ.
1: ಹೌದಾ?
3: ಮನೆ ಬಗ್ಗೆ.
1: ಹೇಳಿ.
3: ಮನೆ ಬಗ್ಗೆ ಮಾತಾಡಿದೆ ಬೆಳಗ್ಗೆ.
1: ಓಕೆ, ಈಗ ಶಾಂತಿ ಬಗ್ಗೆ ಮಾತಾಡಿ.
3: ಶಾಂತಿ ಬಗ್ಗೆ
1: ಅಂದ್ರೆ ಮತ್ತೆ ಯಾರನ್ನು ನೆನ್ಪಿಸ್ಕೊಂಡು ಮಗಳ ಮೊಮ್ಮಗಳನ್ನ ನೆನ್ಪು ಮಾಡ್ಕೊಂಡಲ್ಲ. ಶಾಂತಿ ಹೇಳ್ಬಿಟ್ರಲ್ಲ ನೀವು.
3: ಹೌದು.
1: ಓಕೆ.
3: ಪ್ರೀತಿ ಕೊಟ್ಟರು ಸಿಗ್ಲಾರ್ದು, ಈಗ ಸಿಗ್ಬೇಕಾಗಿದೆ.

0: ನಮಗೆ ಆಕಾಶವಾಣಿಯಿಂದಾನೇ ಶಾಂತಿ.
1: ತುಂಬಾ ತುಂಬಾ ಧನ್ಯವಾದಗಳು. ಯಾವ ಹಾಡು ಹೇಳ್ತೀರಿ?
0: ನಾನು ಹಳ್ಳಿ ಮಾಸ್ಟ್ರಿಂದ. ಅಕ್ಕ ನಿನ್ ಗಂಡ ಹೇಗಿರಬೇಕು, ಲಕ ಲಕ ಅಂತ ಅನ್ನತಿರಬೇಕು, ಪ್ರೀತಿಯಾಗಿ ಹಾಡಬೇಕು, ಪ್ರೀತಿಯಿಂದ ನೋಡಬೇಕು, ಅಕ್ಕ ನಿನ್ ಗಂಡ ಹೇಗಿರಬೇಕು.
1: ತುಂಬಾ ತುಂಬಾ ಧನ್ಯವಾದಗಳು.
0: ನೆನಪಿರಬೇಕು
1: ಅಲ್ಲ ನೋಡಿ, ನೀವು ಓದಿಲ್ಲ ಅಂತೀರಿ, ಸ್ಕೂಲಿಗೆ ಹೋಗಿಲ್ಲ ಅಂತೀರಿ, ಮತ್ತೆ ಕಾರ್ಯಕ್ರಮಕ್ಕೆ ಎಷ್ಟು ಚೆನ್ನಾಗಿ ಸ್ಪಂದಿಸ್ತೀರಿ, ಎಷ್ಟು ಚಂದ ಹಾಡಿದ್ರಿ, ನಿಮಗೆ ಓದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ನಾವು
0: ಕಲ್ತಿರೋದಂತ
1: ಹೇಳ್ತಾ ಇಲ್ಲ. ಅಯ್ಯೋ, ತುಂಬಾ ದೊಡ್ಡ ಮಾತು. ಜಯಕ್ಕ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಓಕೆ, ಕೇಳಿದ್ರಿ, ಕೇಳಿದ್ರಿ ಅಲ್ಲ. ಹಲೋ,
2: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ.
2: ನಿಮ್ಮ ಪ್ರೀತಿ, ನಿಮ್ಮ ಶಾಂತಿ ಮಾತುಗಳು ನಮಗೆ ಹೆಂಗೆಂಗು ಎಂದೆಂದು ಸಾಲಿ ಅಂತ ಅನ್ಕೊಂಡಿದ್ದೀವಿ.
1: ತುಂಬಾ ತುಂಬಾ ಧನ್ಯವಾದಗಳು ಸರ್.
2: ರಾಜಶೇಖರ್ ಅಂತ. ಶಾಂತಿ ಎಲ್ಲಾರು ಮನಸ್ಸಲ್ಲೂ ಇರ್ಬೇಕು ಅಂದ್ರೆ ಇಡೀ ದೇಶನೇ ನಾನು ಹೇಳೋದು ಸರ್. ಒಂದು ಶಾಂತಿಯುತವಾಗಿ ಇದ್ರೆ ಯಾವುದೇ ಯುದ್ಧ ಆಗ್ಲಿ, ಒಂದು ಮಾರಣ ಹೋಮವಾಗ್ಲಿ ಆಗೋದೇ ಇಲ್ಲ.
1: ಪ್ರಪಂಚಕ್ಕೆ ಇವತ್ತು ಶಾಂತಿಯ ಅನಿವಾರ್ಯತೆ ಇದೆ.
2: ಹೌದು, ಅನಿವಾರ್ಯತೆ ಇದೆ. ಯಾಕೆಂದ್ರೆ ಒಬ್ಬ ತಿಳಿಸ್ಕೊಂಡು ಯಾವ್ದೋ ಒಂದು ವಿಚಾರಕ್ಕೆ ಯುದ್ಧ ಮಾಡಿ ಸಾವಿರಾ ಜನ ಸಾಯಿಸೋದ್ರಿಂದ ಅರ್ಥನೇ ಇರ್ತಿಲ್ಲ. ಅದೇ ಒಂದು ಶಾಂತಿಯಿಂದ ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಯಾವುದೇ ಯುದ್ಧ ಬೇಡ, ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಸಹಬಾಳ್ವೆ ಬಹಳತ್ವ ಮಾಡೋಣ ಅನ್ನೋ ಒಂದು ಭರವಸೆ ಇರುತ್ತೆ.
1: ಪ್ರೀತಿ ತುಂಬಾ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ಚಿತ್ರಗೀತೆ ಯಾವ್ದು ಹೇಳ್ತೀರಿ?
3: ನೋಡುವ ಕನ್ನಡಿಗ ನೆನಪಿನ ಕೋಟೆಗಳ ಮೂಡುತ್ತಿದೆ, ಅಭಿಮಾನ ಮೈದುಂಬಿ ಪೊರೆಬಹುದು.
2: ಸಾಕು ಸರ್, ಇನ್ನು ಕೆಲವು ಸುಮಾರು ಜನ ಇದ್ದಾರೆ.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಕರೆ ಮಾಡಿ. ಇವತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿ ದಿನ, ಈ ಕುರಿತು ಒಂದು ನಿಮಿಷ ಮಾತಾಡಿ, ನಂತರ ಹಾಡು ಹೇಳಿ. ಹಲೋ,
4: ಹಲೋ ಸರ್, ನಮಸ್ಕಾರ.
1: ನಮಸ್ಕಾರ, ಯಾರು?
4: ಬೀನಾ ಕುಂಟ್ರಾ ಸರ್.
1: ಓಕೆ, ಬೀನಾ ಮೇಡಮ್ ಹೇಳಿ.
4: ಶಾಂತಿ ಬಗ್ಗೆ ಹೇಳಿದ್ರಿ ಸರ್. ಶಾಂತಿಯಿಂದ ಯಾವುದೇ ವಿಚಾರ ಆಗಲಿ, ಶಾಂತಿಯಿಂದ ಯೋಚನೆ ಮಾಡಿದಾಗ ಮಾತ್ರನೇ ನಮಗೆ ಅದಕ್ಕೆ ಒಂದು ಪರಿಹಾರ ಹೊಳೆಯೋದು. ಅದು ಬಿಟ್ಟು ರಿವೆಂಜ್ ರಿವೆಂಜ್ ಅಂತ ಹೋದ್ರೆ ಅವಾಗ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತ.
1: ಓಕೆ ಓಕೆ.
4: ಹಾಡು ಇದು. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆಡೆಯ ಪ್ರೀತಿ ಸ್ವಾಗತ, ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ, ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಸುದಿನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ.
1: ಧನ್ಯವಾದಗಳು ಮೇಡಮ್, ಮುಂದಿನ ಕರೆಕೊಳ್ಳೋಣ. ಕೇಳುಗ್ರಿ, ನೆನಪು ಮಾಡ್ಕೊಳ್ಳಿ, ಶಾಂತಿ ಅಥವಾ ಪ್ರೀತಿ ಯಾವ ಹಾಡಲ್ಲಿದೆ ಆ ಹಾಡನ್ನು ಹೇಳಬೇಕು, ಮತ್ತೆ ಈ ಎರಡು ಪದಗಳ ಬಗ್ಗೆ ಒಂದು ನಿಮಿಷ ಮಾತಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿಯ ದಿನ. ಹಲೋ
5: ಸರ್, ನಮಸ್ತೆ.
1: ನಮಸ್ಕಾರ.
5: ಚಂದ್ರಶೇಖರ್ ಚಿಂಚನಹಳ್ಳಿಯಿಂದ.
1: ಓಕೆ ಚಂದ್ರಶೇಖರ್ ಅವರೇ ಹೇಳಿ.
5: ಸರ್, ಪ್ರೀತಿ ಎಲ್ಲರಲ್ಲೂ ಇರಬೇಕು.
1: ಓಕೆ.
5: ಪ್ರೀತಿ ಇದ್ರೆ ನೆಮ್ಮದಿ ಇರುತ್ತೆ. ನೆಮ್ಮದಿ ಇದ್ರೆ ಎಲ್ಲಾರು ಖುಷಿಯಾಗಿರ್ಬೋದು. ನಾವ್ ಮನುಷ್ಯ ಮನುಷ್ಯನೇ ಅಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂತ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡ್ಬೇಕು. ಹಾಡ್ ಹೇಳ್ತೀನಿ ಸರ್. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಬೇರೆ ಚಾನ್ಸ್ ಸಿಕ್ಕಿ ಸರ್, ಒಳ್ಳೆ ಕಾರ್ಯಕ್ರಮ ಇದು.
1: ಥ್ಯಾಂಕ್ ಯು.
5: ಒಳ್ಳೆ ಟ್ರಾಫಿಕ್ ಇದೆ.
1: ಓಕೆ, ಮುಂದಿನ ಕರೆಗೆ ಹೋಗೋಣ. ಆತ್ಮೀಯ ಕೆಳಗರೆ, ಕರೆ ಮಾಡಿ ತುಂಬಾ ಸೊಗಸಾಗಿ ಸ್ಪಂದಿಸ್ತಾ ಇದ್ದೀರಿ. ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡ್ತಾ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ. ಹಲೋ,

0: ನಮಸ್ತೆ ಸರ್.
1: ನಮಸ್ಕಾರ.
0: ಕೇಶವ್ ಲವರ್ಕ ಭದ್ರಾವತಿಯಿಂದ
1: ಹೇಳಿ. ಕೇಶವ್,
0: ಶಾಂತಿ ಪ್ರೀತಿ ಬಗ್ಗೆ ಕೇಳಿದ್ರಾ?
1: ಹೌದು.
0: ಅಷ್ಟು ಶಾಂತಿ ಪ್ರೀತಿ ಅನ್ನೋದು ನಮ್ಮ ಮನಸ್ಸಲ್ಲಿ ಬುದ್ಧಿಲಿ ಎರಡು ಬರಬೇಕು ಸರ್.
1: ಓಕೆ.
0: ಎರಡಲ್ಲೂ ಬಂದಾಗ ಹೊರಗಡೆ ಆಟೋಮೆಟಿಕ್ ಆಗಿ ಶಾಂತಿ ಪ್ರೀತಿ ಅನ್ನೋದು ಬಂದೇ ಬರುತ್ತೆ. ಇವತ್ತಿಗೂ ದೇಶದಲ್ಲಿ ಆಗ್ಲಿ ಹೊರಗಡೆನೆ ಆಗ್ಲಿ ನಡೀತಾ ಇರೋದು ಎಲ್ಲಿ ಅಂತ ಅಂದ್ರೆ ಮನಸ್ಸಲ್ಲಿ ಶಾಂತಿನೂ ಇಲ್ಲ, ಪ್ರೀತಿನೂ ಇಲ್ಲ, ಇದಾವೆ ಇಲ್ಲ ಅಂತ ಹೇಳಲ್ಲ, ಕಮ್ಮಿ ಇದೆ.
1: ಹಾಗಾಗಿ
0: ದೇಶ ದೇಶಗಳ ನಡುವೆ ಗಡಿ ವಿವಾದಗಳಾಗ್ಲಿ ಆಗ್ಲಿ ನಡೀತಾ ಇರೋದು.
1: ಆಯ್ತು, ಚಿತ್ರಗೀತೆ ಯಾವ್ದು ಹೇಳ್ತೀರಿ?
0: ಯುದ್ಧ ಕಂಡ ಇಲ್ಲ ಸೋಲೆ ಇಲ್ಲ ಹಾಡು ಹಾಡುವಾಗ ಗೆಲುವೆ ಎಲ್ಲ ಇನ್ನ ಪ್ರೀತಿ ಕಾಯುವಾಗ ಜೀವನ ರಾಗ
1: ಹಾಡುತ್ತ ಈಗ ಜೀವನ ರಾಗ ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಕರೆ ಮಾಡಿ ಯಾರು ನೆನಪು ಮಾಡ್ಕೊಂಡ್ರಿ? ಹಲೋ.
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್ ಕೃಷ್ಣ.
1: ಹೇಳಿ ಮಂಜುನಾಥ್ ಸರ್.
2: ಪ್ರೀತಿ ಮತ್ತೆ ಶಾಂತಿ, ಮನೇಲಿ ಶಾಂತಿಯಿಂದ ಇದ್ರೆ ಗಂಡ ಹೆಂಡತಿ ಲಂಡನೇ ಇರುತ್ತೆ. ಆ ಪ್ರೀತಿ ಒಂದು ಬೆಲೆ ಇರುತ್ತೆ. ಹೊರಗಡೆ ಬಂದಾಗ ನಾವು ಯಾರ ಹತ್ರ ಒಂದೆರಡು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರು ಇನ್ನೊಬ್ಬ ನಮ್ಮನ್ನ ಮಾತಾಡಿಸ್ತಾರೆ. ಹಾಗಾಗಿ ಯಾರ ಹತ್ರ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕು, ಮನೇಲಿ ಶಾಂತಿಯಿಂದ ಇರ್ಬೇಕು, ಕುಟುಂಬ ಚೆನ್ನಾಗಿ ನಡೆಯುತ್ತವಾಗ.
1: ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಮಂಜುನಾಥ್ ಅವರೇ. ಚಿತ್ರಗೀತೆ ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
2: ಹೇಳ್ತೀನಿ ಸರ್. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರ್ಲಿಲ್ಲ, ಹೂವಂತಿಯ ಅಹವಂತಿಯ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರ್ಲಿಲ್ಲ, ಹೂವಂತಿಯ ಅಹವಂತಿಯ. ಧನ್ಯವಾದ ಸರ್.
1: ಧನ್ಯವಾದ ಸರ್. ಹಲೋ ಹಲೋ, ಹಲೋ
3: ಹಲೋ,
1: ಹೇಳಿ. ಯಾರು ಯಾರು?
3: ಫಣೀಂದ್ರ ಅಂತ, ಶಿವಮೊಗ್ಗದಿಂದ ಸರ್, ವಿನೋಬ ನಗರ.
1: ಫಣೀಂದ್ರ ಸರ್ ಹೇಳಿ.
3: ಶಾಂತಿ ಮತ್ತೆ ಪ್ರೀತಿ ಇವೆರಡು ಅಕ್ಕ ತಂಗಿರ್ ಇದ್ದಂಗೆ ಸರ್. ಇಲ್ಲಿ ಶಾಂತಿ ಇರುತ್ತೆ, ಅಲ್ಲಿ ಪ್ರೀತಿ ಇರುತ್ತೆ, ಆಮೇಲೆ ಜಗಳಗಳಾಗಲ್ಲ. ಹಾಗಾಗಿ ಪ್ರೀತಿ ಶಾಂತಿಯಿಂದ ನೆಮ್ಮದಿ. ಯಾವತ್ತು ನೋಡಿ, ನಾವೊಬ್ಬರನ್ನ ಪ್ರೀತಿಸಿದಾಗ ಅವರು ನಮ್ಮ ಹತ್ರ ಬರ್ತಾರೆ, ನಾವು ಎರಡು ಹೆಜ್ಜೆ ಬರ್ತೀವಿ ಅವ್ರ ಹತ್ತು ಹೆಜ್ಜೆ ಬರ್ತಾರೆ. ನಾವೊಬ್ರನ್ನೊಬ್ರು ಮಾತಾಡದೇ ಇದ್ರೆ ಪ್ರೀತಿ ಬೆಳೆಯಲ್ಲ. ಹಾಗಾಗಿ ಮುಖ್ಯವಾಗಿ ಪ್ರೀತಿ ಮುಖ್ಯ ಅಂತ ಅನ್ಸುತ್ತೆ. ಜೀವನದ ಪ್ರಪಂಚದಲ್ಲೆಲ್ಲ ಪ್ರೀತಿ ಇರಬೇಕು. ಪ್ರೀತಿಗೆ ಯಾವ್ದು ಭಾಷೆ ಇಲ್ಲ ಸರ್. ನೋಡಿ, ಭಾಷೆ ಬರೆದಿದ್ರು ಕೂಡ ನಮ್ಮ ಆಂಗಿಕ ಇದರಿಂದನೇ ಅವ್ರು ನೋಡಿ ಅರ್ಥ ಮಾಡ್ಕೊಳ್ತಾರೆ ಇವ್ರು ಹೇಳ್ತಿರೋದು ಈ ತರ ಇದೆ ಅಂತ. ಹಾಗೆ ಪ್ರೀತಿ ಮುಖ್ಯ ಅಂತ ಅನ್ಸುತ್ತೆ ಜೀವನದಲ್ಲಿ.
1: ಧನ್ಯವಾದಗಳು ಸರ್, ಧನ್ಯವಾದಗಳು. ಹಾಡು ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
3: ಹಾಡು ಇದ್ರದ್ದು ಸರ್, ಅಂಜೆ ತಗೊಂಡದ್ದು.
1: ಓಕೆ.
3: ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ
1: ಈ ಹಾಡು ಆಲ್ರೆಡಿ ಹೇಳಿ ಆಗಿತ್ತು ಮಂಜುನಾಥ್ ಅವರು ಹೇಳಿದ್ರು. ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ನಮ್ಮ ದೂರವಾಣಿ ಸಂಖ್ಯೆ 0828220074. ಹಲೋ
4: ಹಲೋ, ನಮಸ್ತೆ ಸರ್.
1: ನಮಸ್ಕಾರ.
4: ಶ್ಯಾಮ್ ಸುರೇಶ್ ಹಾಲಪ್ಪ ಸರ್ಕಲ್.
1: ಹೇಳಿ.
4: ಶಾಂತಿಯ ಬಗ್ಗೆ ಕೇಳಿದ್ರಿ. ಶಾಂತಿ ಅಂದ್ರೆ ನಾವು ಪ್ರತಿಯೊಂದರಲ್ಲೂ ಯಾವುದೇ ಒಂದು ವಿಚಾರದಲ್ಲೂ ಉದ್ವೇಗ ಮಾಡ್ಕೊಳ್ಳದಲ್ಲಿ ನಿಧಾನವಾಗಿ ಆಲೋಚನೆ ಮಾಡಿದ್ರೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗುತ್ತೆ. ಮತ್ತೆ ನಾವು ಶಾಂತಿ ರೀತಿಯಿಂದ ವರ್ತನೆ ಮಾಡ್ಕೊಂಡ್ರೆ ಯಾವುದೇ ತೊಂದರೆ ತಾಪತ್ರಗಳಿಗೆ ಸಿಗಾಕೊಳ್ಳಕ್ಕೆ ಅವಕಾಶ ಇರಲ್ಲ.
1: ಓಕೆ.
4: ಈಗ ಒಂದು ಭಕ್ತ ಜ್ಞಾನ ದೇವ ಫಿಲಮ್ ಹೇಳ್ತೀನಿ ಸರ್.
1: ಹೇಳಿ.
4: ಪ್ರೀತಿ ಬನದ ಹೂಗಳೇ ಮುದ್ದೆ.

0: थैंक यू
1: धन्यवाद।
0: ओके हिंदू अंतर्राष्ट्रीय शांति मत्तु प्रीतिय दिन ಈ ಸಂದರ್ಭದಲ್ಲಿ ಈ ಎರಡು ಬದುಕಳ ಕುರಿತು ಒಂದು ನಿಮಿಷ ಮಾತಾಡಿ, ಹಾಗೆಯೇ ನೀವು ಒಂದು ಚಿತ್ರಗೀತೆ ಹಾಡಿ. ಆ ಹಾಡಲ್ಲಿ ಪ್ರೀತಿ ಅಥವಾ ಶಾಂತಿ ಎರಡರಲ್ಲಿ ಯಾವುದಾದ್ರೂ ಒಂದು ಪದ ಬಳಕೆ ಆಗಿರಲಿ,

0: ಹಲೋ
1: ಹೇಳಿ. ಇಲ್ಲ ಗೌಡ ಅವರು, ಯಾವ ಹಾಡು ಹೇಳ್ತೀರಿ?
0: ಅನ್ಯಾಯ ಕಂಡಾದ ಸಿರಿ ಬಂಡು ಸಿರಿದನ್ ಅಪರಾಧ ಇದ್ದಾಗ ಬಾಳೆಂದು ಬಾಳೆಂಬುವ ಹಾಡಿನಲ್ಲಿ ಪ್ರೇಮ ಪ್ರೀತಿ ನನ್ನ ಸಿರು ನ್ಯಾಯ ನೀತಿ ನನ್ನ ಸಿರು.
1: ಆಯ್ತು, ಈಗ ಒಂದ್ ನಿಮಿಷ ಮಾತಾಡಿ ಈ ಶಾಂತಿ ಮತ್ತು ಪ್ರೀತಿ ಬಗ್ಗೆ.
0: ಜೀವನದಲ್ಲಿ ಸಾ ಸೈಲೆಂಟ್ ಆಗಿದ್ರೆ ಅದೇ ಇದು ಸರ್, ಸೈಲೆಂಟ್ ಆಗಿದ್ರೆ ಅದೇ ಇದು ಸರ್, ಗಲಾಟೆ ಮಾಡ್ಕೊಂಡ್ರೆ ಅದು ಇದು ಸರ್, ಹೋರಾಟ.
1: ಅಲ್ಲ ನೀವು ಹಂಗ ಹೇಳಿದ್ರೆ ಹಿಂಗೆ, ಸೈಲೆಂಟ್ ಆಗಿದ್ರೆ ಅದು ಒಂದ್ ಇದು ಸರ್, ಸೈಲೆಂಟ್ ಆಗಿದ್ರೆ ಅದು ಒಂದ್ ಇದು ಸರ್ ಅಂದ್ರೆ ಹೆಂಗೆ?
0: ಅದೇ ಸರ್, ಮನಸ ಸೈಲೆಂಟ್ ಆಗಿದ್ರೆ ಶಾಂತಿ ಆಗಿರ್ತಾನೆ ಅಂತ.
1: ಓಹೋ ಹಂಗೆ,
0: ಗಲಾಟೆ ಮಾಡ್ಕೊಂಡ್ರೆ ಘೋರ ಆಗಿರ್ತಾನೆ ಅಂತ.
1: ಓಹೋ ಆಯ್ತು, ಎಲ್ಲೇಗೌಡ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದ,
0: ತುಂಬಾ ಥ್ಯಾಂಕ್ಸ್ ಸರ್.
1: ಓಕೆ, ಸ್ನೇಹಿತರೆ ಕರೆ ಮಾಡ್ತಾ ಇದ್ದೀರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದೀರಿ. ಪಾಪ ಕೆಲವರಂತೂ ಘನಘೋರವಾಗಿ ಟ್ರೈ ಮಾಡ್ತಾ ಇದ್ದೀರಿ. ನಿಮ್ಗೆ ಬೇಗ ಕರೆ ಸಿಕ್ಕಲಿ ಅಂತ ಹಾರೈಸ್ತೀನಿ. ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ ರಮೇಶ್ ಸರ್, ಹೆಂಗದಿರಿ?
2: ಆರಾಮದೇವ್ರಿ ಸರ್, ನೀವ್ ಹೆಂಗದಿರಿ ಸರ್?
1: ಆರಾಮದೇನ್ರಿ ಸರ್, ಮತ್ ಹೇಳ್ರಿ ಶಾಂತಿ ಮತ್ತು ಪ್ರೀತಿ ಬಗ್ಗೆ ಒಂದ್ ನಿಮಿಷ ಮಾತಾಡ್ರಿ.
2: ಹೌದ್ರಿ ಸರ್, ಶಾಂತಿ ದಿನ ತಿಳ್ಕೇಶ್ ಒಂದ್ ದಿನಾರ ನಮ್ಮಂತವ್ರಿಗೆ ಸ್ವಲ್ಪ ಗಡಿಬಿಡಿ ಇರೋರಿಗೆ ನೆನಪ್ ಮಾಡಿ ಕೊಡ್ತೈತ್ರಿ ಸರ್ ನಮ್ಮ ಆಕಾಶವಾಣಿ. ಅದಕ್ಕೆ ಧನ್ಯವಾದಗಳು ಹೇಳ್ಬೇಕು ಸರ್.
1: ಓಕೆ,
2: ಯಾವ ದಿನ ಯಾವ ದಿನ ಆಚರಿಸ್ತೇವೆ ಅನ್ನೋದೇ ಗೊತ್ತಿರಂಗ್ರಿ ಸರ್ ನಮಗೆಲ್ಲ, ಮೊಬೈಲ್ ಹಿಡ್ಕೊಂಡು ಅಡ್ಡಾಡೋರಿಗೆ.
1: ಹೌದು,
2: ನಮ್ ರೇಡಿಯೋ ಮಾತ್ರ ನೆನಪ್ ಮಾಡಿಸ್ತೈತ್ರಿ ಸರ್. ಒಂದ್ ದಿನದಾಗ ವರ್ಷದಾಗ ಒಂದ್ ದಿನಾರ ಇದನ್ನ ನೆನಪ್ ಮಾಡಿಸ್ಬೇಕಂತ ಅದ್ರ ವಿಚಾರ ಐತಂದ್ರ ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್ ನಾವು.
1: ಓಕೆ,
2: ಹಂಗಾಗಿ ಎಲ್ಲರಲ್ಲೂ ಶಾಂತಿ ಪ್ರೀತಿ ಎರಡಿದ್ರು ಸರ್ ಏನೆಲ್ಲ ಗೆಲ್ಬಹುದು ಸರ್. ದ್ವೇಷದಿಂದ ಏನನ್ನು ಗೆಲ್ಲಕ್ ಆಗಂಗಿಲ್ಲ ಅಂತ ಹೇಳ್ತೀನಿ ಸರ್, ಇದು ನನ್ನ ಅನುಭವ.
1: ಓಕೆ ಓಕೆ,
2: ಈ ಶಾಂತಿ ಪ್ರೀತಿ ಎರಡಿದ್ರೆ ಎಲ್ಲಾನು ಗೆಲ್ತೇವೆ ಸರ್, ಎಲ್ಲಾನು ನಮ್ದೇ ಸರ್.
1: ಆಯ್ತು, ಹಾಡು ಯಾವ್ದು ನೆನ್ಪ್ ಮಾಡ್ಕೊಂಡ್ರಿ?
2: ಹಾಡು ಸರ್ ಒಂದು ರವೀಂದ್ರ ರಾಜ್ಕುಮಾರ್ ಅವ್ರ ಹಾಡ್ತೀನಿ ಸರ್.
1: ಹೇಳಿ.
2: ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ, ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಸರ್ ಇಲ್ಲಿ ಬಹಳ ಜನದೊಳಗದಿನ್ರಿ ನಾನು, ಮುಂದಿನವರಿಗೆ ಅವಕಾಶ ಮಾಡಿ ಕೊಡ್ತೀನಿ. ಅವಕಾಶಕ್ಕೆ ಧನ್ಯವಾದ ಸರ್.
1: ಓಕೆ, ಥ್ಯಾಂಕ್ ಯು. ಹಲೋ
3: ಹಲೋ
1: ಹೇಳಿ, ಯಾರು
3: ಸರ್? ನಮಸ್ತೆ, ನಿಧಿ ಗಂಗರಾಧ.
1: ನಮಸ್ಕಾರ ರಾಧಾ ಅವರೇ, ಈಗ ಒಂದು ನಿಮಿಷ ಮಾತಾಡಿ ಶಾಂತಿ ಮತ್ತು ಪ್ರೀತಿ ಬಗ್ಗೆ.
3: ಸರ್ ಶಾಂತಿ ಪ್ರೀತಿ ಹೊಂದಾಣಿಕೆ ಇವೆಲ್ಲ ಬರೋದು ತಿಳುವಳಿಕೆಯಿಂದ ಸರ್. ನನ್ನ ಪ್ರಕಾರ
1: ಆಯ್ತು,
3: ತಿಳುವಳಿಕೆ ಇದ್ರೆ ಅಲ್ಲಿ ಶಾಂತಿನ ಕಾಪಾಡ್ತೀವಿ, ತಿಳುವಳಿಕೆ ಇಲ್ಲ ಅಂದ್ರೆ ಶಾಂತಿನ ಕಾಪಾಡಲ್ಲ, ಹೋರಾಟ ಮಾಡ್ತೀವಿ
1: ಅಶಾಂತಿ.
3: ಫಸ್ಟ್ ತಿಳುವಳಿಕೆ ಅನ್ನೋದು ಮುಖ್ಯ ಸರ್ ಅಲ್ಲಿ. ನಾಲೆಡ್ಜ್ ಇಸ್ ಪವರ್ ಅಂತ.
1: ಓಕೆ ಓಕೆ,
3: ತಿಳುವಳಿಕೆ ಇದ್ದಾಗ ಅಲ್ಲಿ ನಾವು ಇರೋ ವಾತಾವರಣನ ಕದಡಲ್ಲ, ಆಟೋಮೆಟಿಕ್ ಆಗಿ ಅಲ್ಲಿ ಶಾಂತಿನೂ ಉಳಿಯುತ್ತೆ, ನೆಮ್ಮದಿನೂ ಉಳಿಯುತ್ತೆ.
1: ಓಕೆ, ಹಾಡು ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
3: ಭಾಗ್ಯವಂತರು ನಾವೇ, ಭಾಗ್ಯವಂತರು ತಾಯಿ ಪ್ರೀತಿಯ ತಂದೆ ಮಮತೆಯ ಪಡೆದ ನಾವುಗಳೇ ಭಾಗ್ಯವಂತರು. ಧನ್ಯವಾದಗಳು ಸರ್.
1: ಧನ್ಯವಾದಗಳು, ಮುಂದಿನ ಕರೆಗೂ ಬೇಡ.
3: ಓಕೆ ಸರ್,
1: ಕೇಳಿದ್ರೆ ಕರೆ ಮಾಡಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿಯ ದಿನದ ಸಂದರ್ಭದಲ್ಲಿ ಒಂದು ನಿಮಿಷ ಮಾತಾಡಿ, ಹಾಗೆ ಒಂದು ಚಿತ್ರಗೀತೆ ಹೇಳಿ, ಅದರಲ್ಲಿ ಶಾಂತಿ ಅಥವಾ ಪ್ರೀತಿ ಎರಡರಲ್ಲಿ ಒಂದು ಪದ ಬಳಕೆ ಆಗಿರಲಿ. ಹಲೋ
4: ಹಲೋ, ನಮಸ್ಕಾರಗಳು ಸರ್.
1: ನಮಸ್ಕಾರಗಳು, ಯಾರು?
4: ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
1: ಸಾಲಿಗ್ರಾಮ ಉಡುಪಿ, ಹೇಳಿ, ಒಂದು ನಿಮಿಷ ಮಾತಾಡಿ.
4: ಇವತ್ತು ಏನು ಶಾಂತಿ ಮತ್ತು ಪ್ರೀತಿಯ? ನೋಡಿ, ಶಾಂತಿ ಪ್ರೀತಿ ಅನ್ನುವುದು ಎಲ್ಲೋ ಮಾರುಕಟ್ಟೆಯಲ್ಲಿ ಎಲ್ಲೂ ದೊರಕುವ ವಸ್ತು ಅಲ್ಲ, ನಮ್ಮ ಆಂತರಿಕವಾಗಿ ಉತ್ಪನ್ನವಾಗುವ ಒಂದು ವಿಷಯ ಅಲ್ವಾ. ಮತ್ತೊಂದು, ಎರಡನೇದಾಗಿ, ನಮ್ಮ ಹತ್ರ ಎಷ್ಟೇ ಇದ್ರೂ ನಮ್ಮದು ಎಲ್ಲ ಇದ್ದು ನಮಗೆ ಶಾಂತಿ ಪ್ರೀತಿ ಇಲ್ಲದೆ

0: ಇರುವ ಸನ್ನಿವೇಶಗಳು ಎಷ್ಟೋ ಇದೆ. ಅದರಲ್ಲಿ ಈಗ ನಮ್ಮ ಫ್ರೆಂಡಿಗೆ ಒಬ್ಬರದ್ದು ಈಗ ಕತೆ ಹೀಗೆ ಇತ್ತು, ಎಲ್ಲ ಉಂಟು ಅವ್ರ ಹತ್ರ, ನೆಮ್ಮದಿ ಶಾಂತಿ ಇಲ್ಲ ಅಂತ ಹೇಳಿದ್ರು. ಕಳೆದ ವರ್ಷ ಮೇಲ್ ಇದು ಕತೆ ಇದು, ಅದನ್ನು ಸಣ್ಣ ಒಂದೇ ನಿಮ್ಗೆ ಹೇಳ್ತೇನೆ ಅಂದ್ರೆ, ಕಡೆಗೆ ಆಕಾಶವಾಣಿ ಕೇಳಲಿಕ್ಕೆ ಹೇಳಿದ್ದೇನೆ ಅವರಿಗೆ. ಆಕಾಶವಾಣಿ ಕೇಳಿದ ಮೇಲೆ ಈಗ ಒಂದ್ ವರ್ಷ ಎರಡು ತಿಂಗಳಾಯ್ತು, ಒಂದು ರೀತಿ 50% ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಆದ್ರಿಂದ ನಿಮ್ಮ ಆಕಾಶವಾಣಿ ಕೂಡ ಎಷ್ಟೋ ನೂರಾರು ಮಂದಿಗೆ ಒಂದು ಶಾಂತಿಯ ರಾಯಭಾರಿಯಾಗಿ ಕೂಡ ಕೆಲಸ ಮಾಡ್ತಾ ಇದೆ. ಅದು ಒಂದು ಖುಷಿಯ ಸಂಗತಿ.
1: ತುಂಬಾ ತುಂಬಾ ಧನ್ಯವಾದಗಳು ತಮ್ಗೆ.
0: ಆಯ್ತು, ಒಂದು ಸಣ್ಣ ಹಾಡು, ಒಂದ್ ಲೈನ್.
1: ಓಕೆ.
0: ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು, ನಗುತ್ತಿರೆ ಬನ್ನೀರು, ಅಳುತ್ತಿರೆ ಕಣ್ಣೀರು, ಪ್ರೀತಿಯ ಈ ಮನೆಯ ಹಾಡು ಹಾಡು. ನಗುವೆ ಸ್ನೇಹದ ಹಾಡು, ಮಗುವೆ ತಾಯಿಯ ಹಾಡು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕರೆಗೆ ಹೋಗೋಣ. ಕೇಳಿದ್ರಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿಯ ದಿನದ ಸಂದರ್ಭದಲ್ಲಿ ಒಂದು ನಿಮಿಷ ಇದ್ರ ಬಗ್ಗೆ ಮಾತಾಡಿ. ಹಲೋ,
2: ಹಲೋ,
1: ಹೇಳಿ
2: ಸರ್. ನಮಸ್ತೆ ಸರ್, ಸತೀಶ್ ವಿಜಯನಗರ.
1: ಹೇಳಿ ಸತೀಶ್ ಅವರೇ.
2: ಹಾ ಸರ್. ಸರ್ ಪ್ರೀತಿ, ಸರ್ ಪ್ರೀತಿ ಇಲ್ಲದೆ ಪ್ರಪಂಚ ಇಲ್ಲ ಸರ್. ಪ್ರೀತಿ ಪ್ರೀತಿ ಎಲ್ಲ ಸರ್, ಚೆನ್ನಾಗಿ ಪ್ರೀತಿ ಒಳ್ಳೆ ಪ್ರೀತಿ ಇದ್ರೆ ಸರ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಆಯ್ತಲ್ಲ ಸರ್, ಈಗ ಯುದ್ಧಗಳು ಆಗ್ತದಲ್ಲ ಸರ್, ಆತರ ಆಗಿ ಎಲ್ಲ ಪ್ರೀ ಎಲ್ಲ ನೆಮ್ಮದಿ ಎಲ್ಲ ಹಾಳಾಗೋದು ಸರ್.
1: ಓಕೆ ಓಕೆ.
2: ಪ್ರೀತಿ ಪ್ರೀತಿ ಭಾರಿ ಇಂಪಾರ್ಟೆಂಟ್ ಸರ್. ಒಬ್ಬರ ಮೇಲೆ ಒಬ್ರು ಪ್ರೀತಿ ಇಟ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಪ್ರೀತಿ ಇಟ್ಕೋಬೇಕು ಸರ್.
1: ಹಾಡು ಯಾವ್ದು ನೆನ್ಪು ಮಾಡ್ಕೊಂಡ್ರಿ
2: ಸರ್? ಇದು ಕರ್ಣ ಪಿಚ್ಚರ್ ಅಂತ ಸರ್. ಒಂದು
1: ಪ್ರೀತಿಯನ್ನುಸಿರು,
0: ಪ್ರೀತಿಯನ್ನುಸಿರು, ಪ್ರೀತಿಯನ್ನುಸಿರು, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ.

0: ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ ಪ್ರೀತಿ ಪ್ರೀತಿಯ ಸ್ನೇಹವ ನೀಡುವುದು ನೇಹವೇ ಸರುಷವ ತುಂಬುವುದು ಹರುಷವೇ ಸುಖವನ್ನು ನೀಡುವುದು ಆ ಸುಖ ನೆಮ್ಮದಿ ತುಂಬುವುದು ನೆಮ್ಮದಿ ಯೌವನ ಉಳಿಸುವುದು ಪ್ರೀತಿಯೇ ನನ್ನ ತಿರು ಪ್ರೀತಿಯೇ ನನ್ನ ತಿರು ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ
1: ಥ್ಯಾಂಕ್ ಯು
0: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್
1: ಸಮಯ ಆಗ್ತಾ ಇದೆ ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ ಹಾಡಿ ಹಲೋ
2: ಗುಡ್ ಆಫ್ಟರ್ನೂನ್ ಸರ್
1: ವೆರಿ ಗುಡ್ ಆಫ್ಟರ್ನೂನ್ ಸರ್ ಯಾರು ಮಾತಾಡೋದು
2: ಮಯೂರ್ ಕೋಟಿ ಜನಾಪುರ ಸರ್
1: ಹೇಳಿ ಸರ್ ಶಾಂತಿ ಮತ್ತು ಪ್ರೀತಿ
2: ಸರ್ ಶಾಂತಿ ಪ್ರೀತಿ ಪ್ರೇಮ ಸಹನೆ ನೆಮ್ಮದಿಯಿಂದ ಇದ್ರೆ ಎಲ್ಲ ಜೀವನವನ್ನು ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೋದು ಏನೇ ಒಂದು ಕೆಲಸ ಕಾರ್ಯದಲ್ಲಿ ಅದನ್ನು ಒಂದು ಶಾಂತಿ ಅನ್ನೋದು ಇರಬೇಕು ಮತ್ತೆ ಸಹನೆಯಿಂದ ಕೆಲಸ ಕಾರ್ಯಗಳು ಆಗ್ತವೆ ಒಂದು ಧೈರ್ಯ ಇರುತ್ತೆ ಒಂದು ಶಾಂತಿ ಪ್ರೀತಿಯಿಂದ ಇದ್ರೆ ಒಂದು ಧೈರ್ಯನೂ ಇರುತ್ತೆ ಏನೇ ಒಂದು ಕೆಲಸ ಆಗ್ತಿದೆ
1: ಅಂತ
2: ಹೇಳ್ಬೋದು ಅದೇ ಮುಖ್ಯ ಅಲ್ಲ ಸರ್ ಪ್ರೀತಿ ವಿಶ್ವಾಸ
1: ಶಾಂತಿ
2: ಅನ್ನೋದೇ ಮುಖ್ಯ ಅಲ್ವಾ ಮನುಷ್ಯನಿಗೆ ಅದೆಲ್ಲ ಅದು ಇತ್ತು ಅಂದ್ರೆ ಮನೆಯಲ್ಲಿ ಕುಟುಂಬ ಎಲ್ಲ ಆರಾಮಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ಕೋಬಹುದು
1: ಆಯ್ತು ಸರ್ ಹಾಡಿ ಯಾವ್ದು ನೆನಪು ಮಾಡ್ಕೊಂಡ್ರಿ
2: ಸರ್ ಅದು ಶಿಕಾರಿದು ಪ್ರೀತಿಸಿದೆ ಪ್ರೇಮಿಸಿದೆ ಏತಕೋನಾರಿಯೇ ಪ್ರೇಮದ ಆ ಭಾವವು ಮಾಡಿದಲ್ಲೇ ಪಾಲಿದೆ ಪ್ರೀತಿಸಿದೆ ಪ್ರೇಮಿಸಿದೆ ಏತಕೋನಾರಿಯೇ ಧನ್ಯವಾದ ಸರ್
1: ಥ್ಯಾಂಕ್ ಯು ಸರ್ ಕೇಳಿದ್ರೆ ದೂರವಾಣಿ ಸಂಖ್ಯೆ ಇನ್ನೊಂದು ಸರಿ ನೆನಪಿಸ್ತೀನಿ ಯಾಕೆಂದರೆ ಹೊಸ ಹೊಸ ಕರೆ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ 08282820074 ಹಲೋ
3: ಹಲೋ
1: ಹೇಳಿ
3: ಹಲೋ
1: ಹೇಳಿ ಯಾರು ಮಾತಾಡೋದು

0: ಕೇಳಿದ್ರಿ, ಕರೆ ಮಾಡಿ ಮಾತಾಡಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿ ದಿನದ ಸಂದರ್ಭದಲ್ಲಿ ಒಂದು ನಿಮಿಷ ಮಾತಾಡಿ, ಬಳಿಕ ಒಂದು ಹಾಡು ಹೇಳಿ. ಆ ಹಾಡಲ್ಲಿ ಪ್ರೀತಿ ಅಥವಾ ಶಾಂತಿ ಎರಡಲ್ಲಿ ಒಂದು ಪದ ಇರಲಿ. ಹಲೋ ಹೇಳಿ. ನಮಸ್ಕಾರ
1: ಸರ್, ನನ್ನ ಚಿತ್ರ ಶಿವಕುಮಾರ್ ಹೊಸ್ಮನೆ.
0: ಹೇಳಿ
1: ಸರ್. ಈಗ ಶಾಂತಿ ಪ್ರೀತಿ ಒಂದು ಮನೆ ಅಂದ್ರೆ ಅದು ಎರಡು ಇರ್ಬೇಕು ಸರ್. ಯಾಕಂದ್ರೆ ಮನೇಲಿ ಏನೇ ಒಂದು ಸಮಸ್ಯೆ ಆದಾದ್ರೂ ಪ್ರೀತಿ ಅನ್ನೋದು ತುಂಬಾ ಇದ್ರೆ ಶಾಂತಿ ಅನ್ನೋದು ತಾನಾಗಿ ಬರುತ್ತೆ ಸರ್.
0: ಓಕೆ ಓಕೆ. ಹಾಡಿ ಯಾವ್ದು ನೆನ್ಪು ಮಾಡ್ಕೊಂಡ್ರಿ
1: ಸರ್? ಕಂಠಿ ಫಿಲಮ್ದು ಜಿನು ಜಿನು ಸೋ ಜೈನಾ ಹನಿ ಮಿನು ಮಿನು ಸೋ ತುಟಿಗೆ ಬನಿ ನಯನದಲ್ಲಿ ಸಂಗಾತಿ ಸಂಪ್ರೀತಿ ನದಿ ನದಿ ನದಿಯುತ್ತಿದೆ ಜಿನು ಜಿನು ಸೋ ಜೈನಾ ಹನಿ ಮಿನು ಮಿನು ಸೋ ತುಟಿಗೆ ಬನಿ.
0: ಥ್ಯಾಂಕ್ ಯು. ಕೇಳಿದ್ರಿ? ಹಲೋ. ತುಂಬಾ ಜನ ಕರೆ ಮಾಡಿ ಮಾಡಿ ನಿಮ್ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದೀರಿ. ಹಲೋ ಹಲೋ ಹೇಳಿ ಹೇಳಿ. ಯಾರು ಮಾತಾಡೋದು?
2: ರಾಜೇಶ್ವರಿ ಅಂತ
0: ಹೇಳಿ. ಮೇಡಮ್,
2: ಶಾಂತಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಿ. ಶಾಂತಿ ಪ್ರೀತಿ ಜೀವನದಲ್ಲಿ ಎರಡು ಇರ್ಬೇಕು ಸರ್. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬೋದು ಸರ್. ಶಾಂತಿಯಿಂದ ಇರ್ಬೇಕು ಸರ್. ಗಡಿಬಿಡಿ ಮಾಡಬಾರ್ದು, ಯಾವ್ದಕ್ಕ ಉತ್ತರ ಮಾಡ್ಕೋಬಾರ್ದು ಸರ್.
0: ಆಯ್ತಮ್ಮ, ಹಾಡು ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
2: ಹಾಡು ಯಾವ್ದೇಳಿ? ನಂಜುಂಡಿ ಕಲ್ಯಾಣ ಫಿಲಂ.
0: ಹೇಳಿ.
2: ನಿಜವ ನುಡಿಯಲೆ ನನ್ನಾನಿನಲ್ಲಿ ಪ್ರೀತಿಯ ರಂಗೋ ಚೆಲ್ಲಿದೆ. ನಿಜವ ನುಡಿಯಲೆ ನನ್ನಾನಿನಲ್ಲಿ ಪ್ರೀತಿಯ ರಂಗೋ ಚೆಲ್ಲಿದೆ. ಥ್ಯಾಂಕ್ ಯು ಸರ್.
0: ಓಕೆ, ಥ್ಯಾಂಕ್ ಯು. ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಇನ್ನು 10 ನಿಮಿಷ ಇದೆ, ಹೆಚ್ಚು ಕಡಿಮೆ 10 ನಿಮಿಷದಲ್ಲಿ ಕರೆ ಮಾಡಿ ಹಾಡಿ. ಹಲೋ ಹಲೋ.
3: ನಮಸ್ತೆ ಸರ್.
0: ನಮಸ್ಕಾರ. ಯಾರು?
3: ಶಾಂತಿನಿ ಮಂಜುನಾಥ್ ಸರ್, ಹಾಸನದಿಂದ.
0: ಹೇಳಿ ಮೇಡಮ್.
3: ಹಾ ಸರ್, ಶಾಂತಿ ಮತ್ತೆ ಪ್ರೀತಿ ಅಂತ ಕೊಟ್ಟಿದ್ದೀರಾ. ಪ್ರೀತಿ ಇದ್ರೆ ಖಂಡಿತ ಅಲ್ಲಿ ಶಾಂತಿ ನೆಲೆಸಿರುತ್ತೆ ಅಂತ ಹೇಳ್ತೀನಿ ಸರ್. ಯಾಕೆಂದ್ರೆ ಪ್ರೀತಿನೇ ಮೂಲ ಶಾಂತಿಗೆ. ಹಾಗಾಗಿ ಎಲ್ಲ ಧರ್ಮಗಳ ತತ್ವಗಳ ಸಾರನೇ ಶಾಂತಿ ಮತ್ತೆ ಪ್ರೀತಿ ಅಂತ ಹೇಳ್ತೀನಿ ಸರ್.
0: ಆಯ್ತು. ಹಾಡಿ ಯಾವ್ದು ನೆನ್ಪು ಮಾಡ್ಕೊಂಡ್ರಿ
3: ಸರ್?
0: ಹಾಡಿ ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
3: ಹಾ ಸರ್, ಹೇಳ್ತೀನಿ ಸರ್. ಅಂದ್ರೆ ಕಿಲಾಡಿ ಕಿಟ್ಟು ಇರ್ಬೋದು ಇದು ಮೋಸ್ಟ್ಲಿ.
0: ಓಕೆ.
3: ಮೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಒಲವ ಸುರಿವ ದೇವತೆಯಾಗಿ. ಧನ್ಯವಾದ ಸರ್.
0: ಧನ್ಯವಾದಗಳು ಮೇಡಮ್. ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ ಹಲೋ.
4: ಶುಭ ಮಧ್ಯಾಹ್ನ.
0: ಶುಭ ಮಧ್ಯಾಹ್ನ. ಯಾರು ಮಾತಾಡ್ತಿರೋದು?
4: ವಿಶ್ವಾಸ್ ಅಂತ ಸರ್, ಮೈಸೂರು.
0: ಓಕೆ ಓಕೆ. ವಿಶ್ವಾಸ್ ಸರ್, ಆಕಾಶವಾಣಿ ಭದ್ರಾವತಿ ಕೇಳ್ತಾ ಇದ್ದೀರಿ?
4: ಹೌದು ಸರ್, ಕೇಳ್ತಾ ಇದ್ದೀರಿ. ಚೆನ್ನಾಗಿ ಬರ್ತಾ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಸರ್ ಹೋದ್ವಾರ ಎಲ್ಲ, ಈಗ ಸ್ವಲ್ಪ ಬರ್ತಾ ಇದೆ. ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿರುತ್ತೆ ಸರ್. ನಿಮ್ಮ ನಿರೂಪಣೆ ಶೈಲಿ ಬಹಳ ಇಷ್ಟ ನಮ್ಗೆ. ಗಾದೆ ಪ್ರೋಗ್ರಾಮ್ಗಳೆಲ್ಲ ಕೇಳ್ತಾ ಇರ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಹಾ ಸರ್,
0: ಥ್ಯಾಂಕ್ ಯು ಸರ್.
4: ಶಾಂತಿ ಇದಾ?
0: ಇವತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿ ದಿನ. ಇದ್ರ ಬಗ್ಗೆ 1 ನಿಮಿಷ ಮಾತಾಡಿ, ನಂತರ ಆ ಪದ ಇರುವಂತ ಒಂದು ಹಾಡು ಹೇಳಿ ಅಂತ.
4: ಶಾಂತಿ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಬೇಕಾಗಿದೆ, ಅದೇ ಮುಖ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ನೋಡಿ, ಯುದ್ಧಗಳು ನಡೀತಾ ಇದೆ, ಒಬ್ರೊಬ್ರ ಮೇಲೆ ದ್ವೇಷ ಮಾಡ್ತಾ ಇದಾರೆ, ಹಾಗಾಗಿ ದೇಶಗಳ ನಿರ್ಮೂಲ ಆಗೋಗ್ತಾ ಇದಾವೆ. ಇದರಿಂದಾಗಿ ಶಾಂತಿಯಿಂದ, ಹಿಂದೆಲ್ಲ ಶಾಂತಿಯಿಂದ ಪ್ರಪಂಚನೇ ಗೆಲ್ತಾ ಇದ್ರು, ಇವ್ ನೋಡಿ ಶಾಂತಿ ಅನ್ನೋದೇ ಇಲ್ಲದ ಆಗ್ಬಿಟ್ಟಿದೆ. ಪ್ರಪಂಚದ ಇದೇ ಹಾಳಾಗೋಗಿದೆ ನೆಮ್ಮದಿ ಅಂತ ಹೇಳ್ಬೋದು. ಶಾಂತಿ ಅತಿ ಮುಖ್ಯವಾಗಿ ಬೇಕು ಮನುಷ್ಯನ ಜೀವನದಲ್ಲಿ ಅಂತ ಭಾವನೆ ಸರ್.
0: ಖಂಡಿತ ಖಂಡಿತ.
4: ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಹಾಡು ಯಾರು ಹಾಡಿದ್ರ ಸರ್?

0: ಪ್ರೇಮ ಪ್ರೀತಿ ನನ್ನುಸಿರು ಅವ್ರು ಹೇಳ್ತಾರ?
1: ಹೇಳಿ ಸರ್, ಹೇಳಿ ಹೇಳಿ.
0: ಹೇಳ ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಅನ್ಯಾಯ

0: ಸ್ನೇಹಿತರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
1: ಹಲೋ
0: ಹೇಳಿ
1: ಸರ್. ಶೇಷಾಚಲ ಹಾಡಿನಲ್ಲಿ
0: ಶೇಷಾಚಲ ಸರ್ ಹೇಳಿ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ
1: ಸರ್? ಪ್ರೀತಿಸಿ ನೋಡು.
0: ಓಕೆ, ಒಂದ್ ನಿಮಿಷ ಮಾತಾಡಿ
1: ಸರ್. ಶಾಂತಿ ಮತ್ತೆ ಪ್ರೀತಿ ಇದ್ರೆ ದೇಶವನ್ನೇ ಗೆಲ್ಲಬಹುದು, ಮತ್ತು ನಮ್ಮ ಪರಿಸರದಲ್ಲಿ ನಾವು ಸಹಬಾಳ್ವೆಯಿಂದಿದ್ರೆ ಎಲ್ಲ ಗೆಲ್ಲಬಹುದು ಅಂತ ನನ್ನ ಅಭಿಪ್ರಾಯ ಸರ್.
0: ಓಕೆ ಓಕೆ, ಹಾಡು ಹೇಳಿ
1: ಸರ್. ಪ್ರೀತಿಸಿ ನೋಡು, ಪ್ರೇಮಿಸಿ ನೋಡು, ಪ್ರೀತಿಯೇ ಬಾಳಿನ ಒಲುಮೆಯ ಹಾಡು. ಪ್ರೀತಿಸಿ ನೋಡು. ಥ್ಯಾಂಕ್ ಯು ಸರ್.
0: ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ ತುಂಬಾ ಕರೆಗಳು ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡ್ತಾ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ
2: ಸರ್, ಮಹೇಶ್ ಸರ್.
0: ಮಹೇಶ್ ಹೇಳಿ ಮಾತಾಡಿ
2: ಸರ್. ಪ್ರೀತಿ ಬಗ್ಗೆ ಸರ್ ಹೇಳ್ಬೋದು ಸರ್? ಪ್ರೀತಿಯಿಂದ ಇಡೀ ಇದನ್ನ ಗೆಲ್ಬೋದು ಸರ್. ಒಂದು ಪ್ರೀತಿಯ ಮಾತಿಂದ ಎಷ್ಟೋ ಜನರ ಮನಸ್ಸನ್ನ ತರಿಸ್ಬೋದು ಅಂತ ಹೇಳ್ತೀನಿ ಸರ್. ಹಾಗೆ ಅದರಿಂದನೇ ಶಾಂತಿನೂ ಸಿಗುತ್ತೆ ಸರ್ ಪ್ರೀತಿಯಿಂದ.
0: ಶಾಂತಿ ದೂತ ಅಂತ ಹೇಳಿ ಯಾರು ನೆನ್ಪು ಮಾಡ್ಕೋತೀರಿ ಈ ಸಂದರ್ಭದಲ್ಲಿ? ಶಾಂತಿ ದೂತ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾರಿಗೆ ನೆನ್ಪು ಮಾಡ್ಕೋತೀರಿ?
2: ಶಾಂತಿ ಅಂದ್ರೆ ಸರ್ ಅವರು ಒಬ್ರು ಇದಲ್ಲ, ಅವರು
0: ಯಾರವರು?
2: ಶಾಂತಿ ದೂತ ಗೊತ್ತಾಗ್ತಾರೆ ಸರ್ ಅವರು.
0: ಭಗವಾನ್ ಬುದ್ಧ ಅವರು, ಭಗವಾನ್ ಬುದ್ಧ ಅವರು ಪ್ರತಿಪಾದಿಸಿದ್ದು ಅದನ್ನೇ, ಶಾಂತಿ ಪ್ರೀತಿ ಕರುಣೆ ಮೈತ್ರಿ ಅಂತ ಹೇಳಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಹೇಳಿ.
2: ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯಂತಿದೆ ಅನುದಿನವೂ ಸಂತೋಷವ ಹುಡುಕುತ್ತಲಿ ನಾ ಸೋತನೆ ಅನುರಾಗವೇ ಮುಳ್ಳಾಯಿತೆ ನೀ ಹಾಡಿದ ಶೋಕ ಗೀತೆಗೆ ಕಣ್ಣೀರಿನ ಕಾಣಿಕೆ.
0: ಥ್ಯಾಂಕ್ ಯು, ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಇನ್ನ ಎಷ್ಟು 5 ನಿಮಿಷ ಇದೆ ಕಾರ್ಯಕ್ರಮ ಮುಗಿದ ಮೇಲೆ. ಅಯ್ಯೋ ಇದು ನೆನಪಾಗಿತ್ತು ಹಾಡ್ಬೋದಾಗಿತ್ತು ಅಂತ ಅನ್ಕೊಳ್ಬೇಡಿ, ಈಗಲೇ ಕರೆ ಮಾಡಿ, ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಹೇಳಿ, ಅದರಲ್ಲಿ ಶಾಂತಿ ಮತ್ತು ಪ್ರೀತಿ ಅನ್ನೋ ಪದ ಇರಬೇಕು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರೀತಿ ದಿನದ ಸಂದರ್ಭದಲ್ಲಿ ಒಂದು ನಿಮಿಷ ಮಾತಾಡಬೇಕು. ಹಲೋ ಹಲೋ
3: ಹಲೋ
0: ಹೇಳಿ.
3: ನಾನು ಲಕ್ಷ್ಮಿಗರಿಂದ
0: ಹೇಳಿ ಮೇಡಮ್.
3: ಯಾವ್ದು ಬಗ್ಗೆ ಸರ್? ಅದೇ ಶಾಂತಿ ಬಗ್ಗೆ. ಹಲೋ
0: ಕೇಳಿಸ್ತಾ ಇದೆಯಾ?
3: ಹಾ ಕೇಳಿಸ್ತಾ ಇದೆಯಾ?
0: ಹೇಳಿ.
3: ನಂಗೆ ಬೇರೆ ವಾಯ್ಸ್ ಕೇಳಿದ್ರು ಅದಕ್ಕೆ ಕೇಳ್ತೀನಿ.
0: ಓಕೆ ಓಕೆ ಹೇಳಿ.
3: ಏನಿಲ್ಲ ಸರ್, ಈಗಿಂದ ಎಲ್ಲ ಕೆಲವೊಂದ್ ಕಡೆ ಅಂತೂ ಬರೀ ತೋರಿಕೆಯ ಪ್ರೀತಿ ಆಗ್ಬಿಟ್ಟಿದೆ. ಎಲ್ಲ ನಿಜವಾಗ್ಲು ಕೆಲವೊಂದು ಕಡೆ, ಎಲ್ಲ ಕಡೆ ಅಂತ ಹೇಳಪ್ಪ ಅಂತ ಏನೋ ಹೋಗ್ತಾರೆ, ಒಂದು ಬರೋ ಒಂದು ತೋರಿಕೆಯಾಗಿ ಒಂದು ಪ್ರೀತಿ ತೋರಿಸ್ಬಿಟ್ಟು ಬರ್ತಾರೆ. ಕೆಲವು ಕಡೆ ಮಕ್ಕಳಿಗೆ ಸುತ್ತ ಕೆಲವರು ಆ ರೀತಿ ವರ್ತಿಸೋದು ಉಂಟು.
0: ಅಂದ್ರೆ
3: ಏನೋ ಒಂಥರ ಅಲ್ಲೆಲ್ಲೋ ಬಿಟ್ಬಿಟ್ಟು ಬಂದು ಬೇಬಿಕ್ಕಿರಲ್ಲೋ ಅಥವಾ ಇನ್ನೆಲ್ಲೋ ಬಿಟ್ಟು ಬರ್ತಾರೆ. ಅಂದ್ರೆ ಎಲ್ಲರೂ ಅಂತಾರೆ, ಕೆಲವರು ಒಂದು ಅಸಡ್ಡೆ ಮಾಡ್ತಾರೆ ಪ್ರೀತಿ ಅನ್ನೋದಿದ್ರೆ. ಪ್ರೀತಿ ಅನ್ನೋದು ಹೆಚ್ಚಬೇಕು ಅಂತ ನನ್ನದು ಒಂದು ಶಾಂತಿನೂ ಅಷ್ಟೇ, ಜನರಲ್ಲಿ ತುಂಬಾ ಕಮ್ಮಿ ಆಗ್ತಾ ಇದೆ ಶಾಂತಿ ಅನ್ನೋದು. ಎಲ್ಲ ನೋಡಿದ್ರು ಗಲಾಟೆ ಇದೇ ಮಾಡ್ತಿರ್ತಾರೆ. ಅಲ್ಲೆಲ್ಲ ಪ್ರೀತಿ ಶಾಂತಿಯಿಂದ ಇದ್ರೆ ಆ ಸಮಸ್ಯೆಗಳು ಅದನ್ನೇ ಆರಾಮಾಗಿ ಬಗೆಹರಿಸ್ಬೋದು. ಸ್ವಲ್ಪ ಶಾಂತಿ ಇದ್ರೆ, ಸ್ವಲ್ಪ ಇದ್ರೆ ಇದ್ರೆ ಸಮಾಧಾನ
0: ಇದ್ರೆ
3: ಅಂದ್ರೆ ಒಂದು ಬಗೆ ಹತ್ರ ತುಂಬಾ ಕಷ್ಟ ಹೊಡೆದಾಟ ಪಟ್ಟಾಟದಲ್ಲಿ ಇರುವಾಗ್ಬಿಡುತ್ತೆ. ಕುಟುಂಬದಲ್ಲೇ ಆಗ್ಲಿ ಈ ಹೊರಗಡೆನೇ ಆಗ್ಲಿ
0: ಒಳ್ಳೆ
3: ರೀತಿಯಿಂದ ಬಗೆಹರಿಸ್ಬೋದು ನನ್ನ
0: ಅಭಿಪ್ರಾಯ. ನೆನ್ಪು ಮಾಡ್ಕೊಂಡ್ರಿ
3: ನೂತನ ನಂದಿ ಸಿರಿದೇವತೆಯು ಕೊನೆ ಕೊನೆಗಳಲ್ಲಿ ಶಾಂತಿಯ ಸೌರದ ಸುತ್ತಲಿ.

0: ಜ್ಞಾನದ ಜ್ಯೋತಿಯು ಬೆಳಗಿರಲಿ, ಈ ಚಂದದ ಮನೆಯಲ್ಲಿ, ಶ್ರೀಗಂಧದ ಗುಡಿಯಲ್ಲಿ, ಆನಂದದ ಹೊಳೆ ಅನುರಾಗದ ಮನೆ ಎಂದೆಂದೂ ತಿಮ್ಮುತ್ತಿರಲಿ. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ಮುಂದಿನ ಕರೆಗೆ ಹೋಗೋಣ. ಹಲೋ
2: ಹಲೋ
1: ಹೇಳಿ.
2: ಹಲೋ, ಮರಿಯಾ ಭದ್ರಾವತಿಯಿಂದ
1: ಹೇಳಿ.
2: ಶಾಂತಿ ಮತ್ತೆ ಪ್ರೀತಿಯಿಂದ ಕೊಟ್ಟಿದ್ದೀರಾ, ವಿಷಯ ಚೆನ್ನಾಗಿದೆ ಸರ್ ತುಂಬಾ.
1: ಹೇಳಿ.
2: ಶಾಂತಿ ಪ್ರೀತಿ ಅಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಅದು ಮನೆಯಲ್ಲಿ ಕುಟುಂಬದಲ್ಲಿ ಶಾಂತಿ ಇದ್ದಷ್ಟು ತುಂಬಾ ಒಳ್ಳೇದು. ಕುಟುಂಬಗಳು ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ, ಶಾಂತಿ ನೆಮ್ಮದಿಯಾಗಿ.
1: ಖಂಡಿತ ಖಂಡಿತ, ಒಳ್ಳೆ ಮಾತು ಹೇಳಿದ್ರಿ. ಹಾಡು ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
2: ಒಂದ್ ಹಳೆ ಹಾಡು ಹೇಳ್ತೀನಿ ಸರ್, ಅದು ಸ್ವಲ್ಪ ಬರುತ್ತೆ ನಂಗೆ, ಒಂಚೂರು ಹೇಳ್ತೀನಿ ಅಷ್ಟೆ.
1: ಹೇಳಿ ನೋಡುವ.
2: ಪ್ರೀತಿಗೆ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ, ಹಸಿವಿನಲ್ಲೂ ಹಬ್ಬಾನೆ. ಅಷ್ಟೇ ಸರ್ ಬರೋದು.
1: ದಿನವು ನಿತ್ಯವು ಗಾದಿನೇ, ನನ್ನ ನಿನ್ನ ಪಾಲಿ
2: ಬಾಳ್ವೆಗೆ.
1: ಓಕೆ, ಧನ್ಯವಾದಗಳು ಮರಿ ಅವರೇ.
2: ಧನ್ಯವಾದಗಳು ಸರ್.
1: ಓಕೆ ಸ್ನೇಹಿತರೆ, ಇನ್ನ ಎರಡು ನಿಮಿಷ ಇದೆ ನೋಡಿ, ಯಾರಿದ್ದೀರಿ ಲಕ್ಕಿ? ಹಲೋ
3: ಹಲೋ
1: ಹೇಳಿ.
3: ನಮಸ್ತೆ ಸರ್.
1: ನಮಸ್ಕಾರ ಮೇಡಮ್.
3: ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಸರ್.
1: ಏನ್ ಮೇಡಮ್ ಹಿಂಗನ್ಬಿಟ್ರಿ?
3: ಈಗ ಯಾರು ಸರ್ ಪ್ರೀತಿ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ? ಈಗೆಲ್ಲ ಬೂಟಾಟಿಕೆ ಪ್ರೀತಿ ಮಾಡ್ತಿರೋದು ಸರ್. ನಮ್ಮಂಗೆ ಏನು, ಎಲ್ಲ 38 ವರ್ಷ ಚೆನ್ನಾಗಿ ಸಂಸಾರ ಮಾಡ್ತಾರೆ ಸರ್. ಈಗೆಲ್ಲ ಏನಿಲ್ಲ, ನಾಲ್ಕು ಆಟ ಆಡ್ತಾರಷ್ಟೇ ಸರ್.
1: ಆಯ್ತು, ಹಾಡು ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
3: ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲವೇ. ಯಾಕೆ ಈ ವಾರ ಎಲ್ಲ ನಸಿನ ಕೋಟ ಸರ್, ನಂಗೆ ಲೈನೇ ಸಿಗ್ತಾ ಇಲ್ಲ.
1: ಸಿಕ್ತಲ್ಲ, ಹಾಡ್ತಾ ಇದ್ದೀರಿ ಚೆನ್ನಾಗಿ.
3: ಈಗ ಈಗ ಸಿಕ್ತು ನಿರ್ಮಲ, ನಾನು ಟ್ರೈ ಮಾಡಿ ಮಾಡಿ ಊಟಕ್ಕೆ ಬಿಟ್ಟಲ್ಲಿಂದ ಕೈ ತೊಳ್ಕೊಂಡು ಕೂತು ಕಾದು ಕಾದು ಸಾಕಾಗಿ ಈಗ ಲೈನ್ ಸಿಕ್ಕಿದೆ.
1: ಓಕೆ, ನಿಮ್ಮ ಉತ್ಸಾಹಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
3: ಧನ್ಯವಾದಗಳು ಸರ್.
1: ಕೇಳಿದ್ರಿ, ಒಂದೇ ಒಂದು ನಿಮಿಷ, ಬಹುಶಃ ಇದೆ ಲಾಸ್ಟ್ ಕರೆ ಅಂತ ಅನ್ಸುತ್ತೆ. ನೋಡೋಣ ಯಾರು ಕರೆ ಮಾಡ್ತಿದ್ದಾರೆ. ಹಲೋ
4: ಹಲೋ
1: ಹೇಳಿ.
4: ಹಲೋ ಸರ್, ನಮಸ್ಕಾರ ಸರ್. ಮದುವೆ ಮನೆಯಲ್ಲಿ ಪನಿಗೆ ಹೋದ್ರೆ ಬರೀ ಅನ್ನ ಸಾರು ಅಂದಂಗೆ ನನಗೆ ಪನೆ ಕಾರೆ ಸಿಕ್ಬಿಡ್ತು ಸರ್ ಇವತ್ತು.
1: ಓಕೆ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?

0: ಪ್ರೀತಿ ಇಲ್ಲೇ ನೋಡದೆ ನಿನ ಹೇಳದೆ ನಿನ್ನ ಪ್ರೀತಿ ಮಾಡಿದೆ, ಕಾರಣ ನೀ ಕೇಳಲು ನೀನೇಕೆ ಬರದೆ ಹೋದೆ. ನಿನ್ನ ವಿಷಯಕ್ಕೆ ಬರೋಣ ಸರ್, ಬೇಗ
1: ಬೇಗ ಒಂದು ಬೇಗ ಹೇಳಿ, ಬೇಗ ಹೇಳಿ.
0: ಆಯ್ತು ಸರ್, ಮನೇಲಿ ಎಲ್ಲರೂ ಒಂದು ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಎಲ್ಲರೂ ಒಂದ ಅಡಿಕೆ ಮೇಲೆ ಹೋದಾಗ ಪ್ರೀತಿ ಅಲ್ಲೇ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಮತ್ತೆ ನಮ್ಮ ಹೊರಗಡೆ ಬಂದಾಗ ನಾನು ನನ್ನದೇ ಅನ್ನೋದು ಎಲ್ಲದನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಅಲ್ಲಿ ಶಾಂತಿ ಕೂಡ ಇರುತ್ತೆ.
1: ಧನ್ಯವಾದಗಳು ಸರ್. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನನ್ನ ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ. ಯಾರಿಗೆ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. 3 ಗಂಟೆಯಿಂದ 4 ಗಂಟೆ ತನಕ ಮತ್ತೆ ಕಾರ್ಯಕ್ರಮ ಇರುತ್ತೆ. ನೇರ ಫೋನ್ ಇನ್ ಕಾರ್ಯಕ್ರಮ ಕರೆ ಮಾಡಿ ನಿಮಿಷದ ಹಾಡು ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು

0: ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲು ಕಾನೂನು ಚೌಕಟ್ಟಿದ್ದು, ರಾಜ್ಯದ ಎಲ್ಲಾ ಭಾಗಗಳ ಪರಿಸ್ಥಿತಿ ಪರಿಶೀಲಿಸಿದ ಬಳಿಕ ಘೋಷಣೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರಗಾಲ ಪರಿಸ್ಥಿತಿ ಅವಲೋಕಿಸಲು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರವಾಸ ಕೈಗೊಂಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಮೂರು ದಿನ ಬಿಟ್ಟು ಬೆಳಗಾವಿ ಕೂಡ ಹೋಗ್ತಾ ಇದ್ದೀನಿ. ಎಲ್ಲಾ ಕಡೆ ಹಳ್ಳಿಯಲ್ಲಿ ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಕಾನೂನು ಒಂದು ಚೌಕಟ್ಟಿದೆ. ಬರಗಾಲ ಘೋಷಣೆ ಮಾಡೋದು ಸಮಸ್ಯೆ ಬಗೆಹರಿಸಬೇಕು ಅಂತ ಈ ಬೇಡಿಕೆಗಳೆಲ್ಲ ಜನ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಹೊಸದಾಗಿ ಪ್ರಜಾ ಇಲಾಖೆ ಅಂತ ನೇಮಕ ಮಾಡಿ ಅದಕ್ಕೆ ಒಂದು ಮಿನಿಸ್ಟ್ರಿನ ಇಟ್ಟು ಅದಕ್ಕೆ ಎಲ್ಲ ಅವರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ಎಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ.
0: ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಸರ್ಕಾರಿ ಅತಿಥಿ ಗೃಹದ ಆವರಣದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ರೈತರು ಕಬ್ಬಿನ ಜಲ್ಲೆ ಜತೆಗೆ ತಮ್ಮ ಅಹವಾಲುಗಳನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದರು. ಬರಗಾಲ ಪರಿಸ್ಥಿತಿ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಅವರು, ಜನಪರ ಕೆಲಸ ಮಾಡದ ಅಧಿಕಾರಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಅಭಿವೃದ್ಧಿ ಒಂದೇ ವೇಗದಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಮಾತನಾಡಿ, ಒಬ್ಬನೇ ಒಬ್ಬ ಅರ್ಹ ಮತದಾರ ತನ್ನ ಮತದಾನದ ಹಕ್ಕು ಕಳೆದುಕೊಳ್ಳಬಾರದು. ಇಲ್ಲಿ ರಾಜಕಾರಣ ಮುಖ್ಯವಲ್ಲ, ಆದರೆ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಹೆಚ್ಎಂಟಿ ಭೂ ಪರಿವರ್ತನೆಯಾಗದ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ರಿಯಲ್ ಎಸ್ಟೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ತೆರವಿಗೆ ಆದೇಶ ನೀಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿ, ಮೊದಲು ಎನ್ಎಂಡಿಸಿ ವಿಐಎಸ್ಎಲ್ ಪುನಶ್ಚೇತನ ಮಾಡಲಿ ಎಂದು ತಿಳಿಸಿದ್ದಾರೆ. ಈಗಲೂ ಹೆಚ್ಎಂಟಿ ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನೆಡುತೋಪಿದೆ. ಈ ಅರಣ್ಯ ಭೂಮಿಯನ್ನು ಹೆಚ್ಎಂಟಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. 165 ಎಕರೆ ಭೂಮಿಯನ್ನು 300 ಕೋಟಿ ರೂಪಾಯಿಗೆ ಈಗಾಗಲೇ ಮಾರಾಟ ಮಾಡಿದೆ. ಇದೆಲ್ಲವನ್ನೂ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪರಿಶೀಲಿಸಲಿ ಎಂದು ಸಲಹೆ ನೀಡಿದ್ದಾರೆ. ಹೆಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ 7 ಕೋಟಿ ಕನ್ನಡಿಗರ ಆಸ್ತಿಯಾಗಿದ್ದು, ಇಲ್ಲಿನ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ಅವ್ಯವಹಾರ ಎಂದು ಆರೋಪಿಸುವುದರಲ್ಲಿ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿಯೋಗ ನಿರ್ಧರಿಸಿದೆ. ನವದೆಹಲಿಯಲ್ಲಿಂದು ಎಸ್ಐಆರ್ಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ನಿಯೋಗ ಜ್ಞಾಪಕ ಪತ್ರ ಸಲ್ಲಿಸಿದೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಹಾಗೂ ವಿ ಸೋಮಣ್ಣ ನಿಯೋಗದಲ್ಲಿದ್ದಾರೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸುವಂತೆ ಕೋರಿ ಎನ್ಡಿಎ ನಿಯೋಗ ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಬರಗಾಲದ ಆತಂಕದಲ್ಲಿ ಇದ್ದ ಹಲವಾರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಮಲೆನಾಡು ಮತ್ತು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ನದಿಗಳು ಉಕ್ಕಿ ಹರಿಯುತ್ತಿವೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ, ಖಾನಾಪುರ, ಶಿವಮೊಗ್ಗ ಜಿಲ್ಲೆಯ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕುಗಳು, ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿಯೂ ಭಾರೀ ಮಳೆಯಾಗುತ್ತಿದೆ. ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಹರಿಯುತ್ತಿರುವ ಹಲವು ನದಿಗಳು ಅಪಾಯ

0: ಮಟ್ಟ ಮೀರಿ ಹರಿಯುತ್ತಿವೆ. ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಂಡಿದೆ. ನಿನ್ನೆ 1449 ಕ್ಯೂಸೆಕ್ನಷ್ಟು ಇದ್ದ ಒಳಹರಿವು ಇಂದು 5734 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ನೀರಿನ ಪ್ರಮಾಣ ಕೊಂಚ ಏರಿಕೆ ಕಂಡಿರುವುದರಿಂದ ಮಂಡ್ಯ, ಬೆಂಗಳೂರು ಸೇರಿದಂತೆ ಹಲವೆಡೆಗೆ ಕುಡಿಯುವ ನೀರು ಮತ್ತು ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಾಗಿ ಅಣೆಕಟ್ಟೆಯಿಂದ 777 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಬಿತ್ತನೆ ಕಾರ್ಯ ಕೂಡ ಚುರುಕಿನಿಂದ ಸಾಗಿದೆ. ತುಂಗಭದ್ರಾ ನದಿಯಲ್ಲಿ ಸದ್ಯ 20,000 ಕ್ಯೂಸೆಕ್ನಷ್ಟು ನೀರು ಹರಿಯುತ್ತಿದ್ದು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮುಂಬರುವ ನವೆಂಬರ್, ಡಿಸೆಂಬರ್ ಅಷ್ಟೇ ಅಲ್ಲದೆ ಜನವರಿ ತಿಂಗಳವರೆಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಯಾವುದೇ ತೊಂದರೆಯಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶದ ವಿವಿಧ ರಾಜ್ಯಗಳಲ್ಲಿ 150 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಿಸಿ ಬ್ರಿಡ್ಜ್ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಸಿದ್ದಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಡಾ ಗಿರೀಶ್ ಭಾರದ್ವಾಜ್ ಇಂದು ಮುಂಜಾನೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇವರು ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಜನರ ನೆಮ್ಮದಿಯ ಬದುಕಿಗೆ ಆಸರೆಯಾಗಿದ್ದರು. ಈಗಾಗಲೇ ಇವರು ನದಿಗಳ ಮೇಲೆ 140 ತೂಗು ಸೇತುವೆ ನಿರ್ಮಿಸಿದ್ದಾರೆ. ಸ್ಥಳೀಯವಾಗಿ ದೊರೆಯುವ ಸಾಮಗ್ರಿಗಳನ್ನು ಬಳಸಿಕೊಂಡು ಕಡಿಮೆ ವೆಚ್ಚದಲ್ಲಿ ತೂಗು ಸೇತುವೆಗಳ ವಿನ್ಯಾಸ ಮತ್ತು ನಿರ್ಮಾಣ ಮಾಡುವುದು ಇವರ ವಿಶೇಷತೆಯಾಗಿತ್ತು. ಇವರ ಮಹಾನ್ ಸಾಧನೆಗೆ 2017 ದೇಶದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿತ್ತು. ಡಾ ಗಿರೀಶ್ ಭಾರದ್ವಾಜ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಡಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ ಟಾಪ್ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದ್ದು, ಈವರೆಗೆ 214,000 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೆ 145,036 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದ್ದು, 138,521 ಎಲೆಕ್ಟ್ರೋರಲ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, ಪ್ರಕ್ರಿಯೆಯು ಶೇಕಡ 87.9% ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಪರಿಸ್ಥಿತಿ ಅವಲೋಕಿಸಿ ಬರಗಾಲ ಪೀಡಿತ ಪ್ರದೇಶ ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿಯಿಂದಲೇ ಅರಣ್ಯ ಭೂಮಿ ಅತಿಕ್ರಮಣ, ಸಚಿವ ಈಶ್ವರ್ ಖಂಡ್ರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ, ನವದೆಹಲಿಯಲ್ಲಿ ಇಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಎನ್ಡಿಎ ನಿಯೋಗ ನಿರ್ಧಾರ. ಕೊಡಗು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಹಾಗೂ ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾ ಗಿರೀಶ್ ಭಾರದ್ವಾಜ್ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಬಿಪಿ ಶೋಭಾ ಹಾಡಿರುವ ಕೆಎಸ್ ನರಸಿಂಹಸ್ವಾಮಿ ಅವರು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಆತ್ಮೀಯ ಕೇಳಿದ್ರೆ ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತು ನಾನು ಗದ್ಯ ರೂಪದಲ್ಲಿ ಹೇಳ್ತೀನಿ, ಆ ಹಾಡು ಯಾವುದು ಅಂತ ನೀವು ಹೇಳಬೇಕು. ಆಗ್ಬೋದಾ? ರೆಡಿ ಇದ್ದೀರಿ? ಕರೆ ಮಾಡಿ ಹಾಡನ್ನು ಸಂಪೂರ್ಣವಾಗಿ ಕೇಳಿ, ಅಂದರೆ ನಾನು ಓದೋದನ್ನು ಸಂಪೂರ್ಣವಾಗಿ ಕೇಳಿ, ಆ ನಂತರದಲ್ಲಿ ನೀವು ಅದು ಯಾವ ಹಾಡು ಅಂತೇಳಿ ಹೇಳಬೇಕು. ಸೊ ಎಲ್ಲ ರೆಡಿಯಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನೋಡೋಣ. ಮೊದಲನೇ ಹಾಡು, ನಡೆದರೆ ನಿನ್ನ ಹೆಜ್ಜೆ ಮೇಲೆ ನನಗದೇ ಸಪ್ತಪದಿ, ಎಂದೆಂದು ಮಾತು ತಪ್ಪಲ್ಲ. ಈ ಹಾಡು, ಈ ಸಾಲು ಯಾವ ಹಾಡಲ್ಲಿದೆ ಹಾಡು ಹೇಳಬೇಕು ನೀವು. ಹಲೋ ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ ಮಂಜುನಾಥ್ ಅವರೇ, ನಾನು ಓದಿದ್ದು ಲೈನ್ ಕೇಳಿದ್ರಾ?
1: ಸರಿ ಕೇಳಿಸಿಲ್ಲ ಸರ್, ಈಗ ಅದು ತಿರುಗಿ ಸಿಟೇಷನ್.
0: ಓಕೆ. ನಡೆದರೆ ನಿನ್ನ ಹೆಜ್ಜೆ ಮೇಲೆ ನನಗದೇ ಸಪ್ತಪದಿ, ಎಂದೆಂದು ಮಾತು ತಪ್ಪಲ್ಲ. ಈ ಲೈನ್ ಯಾವ ಹಾಡಲ್ಲಿದೆ?
1: ಗೊತ್ತಿಲ್ಲ ಸರ್.
0: ಗೊತ್ತಾಗ್ತಿಲ್ವಾ? ಓಕೆ, ಮುಂದಿನ ಕರೆಗೆ ಹೋಗೋಣ ಹಾಗಿದ್ರೆ. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಈ ಲೈನು ಯಾವ ಹಾಡಲ್ಲಿ ಬರುತ್ತೆ, ಕರೆ ಮಾಡಿ ಹಾಡಬೇಕು. ನಡೆದರೆ ನಿನ್ನ ಹೆಜ್ಜೆ ಮೇಲೆ ನನಗದೇ ಸಪ್ತಪದಿ, ಎಂದೆಂದು ಮಾತು ತಪ್ಪಲ್ಲ. ಹಲೋ
2: ಹಲೋ ಸರ್, ನಮಸ್ತೆ.
0: ನಮಸ್ಕಾರ. ರಾಧಾ ಅವರೇ, ನಾನು ಹೇಳಿದ್ದು ಕೇಳಿದ್ರಲ್ಲ ಏನು? ಹೇಳಿ, ಯಾವ ಹಾಡದು?
2: ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನು ತಾನೇ ಹೇಳಿಕೊಟ್ಟೆ ಪ್ರೀತಿಸಲು. ಇದು ಸರ್ ಹಾಡು?
0: ತುಂಬಾ ಸೊಗಸಾಗಿ ಹೇಳಿದ್ರಿ. ಯಾವ ಪಿಕ್ಚರ್ ಹೇಳ್ಬೋದು ಇದು?
2: ಸರ್ ಮತ್ತಿದೆ ಸರ್.
0: ಓಕೆ, ಕೃಷ್ಣ ಫಿಲ್ಮ್ ಸಾಂಗ್ ಇದು. ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸರ್.
0: ಓಕೆ, ಕೇಳಿದ್ರೆ ಒಂದು ಲೈನ್ ಹೇಳಿದ್ದೆ, ಅದು ಯಾವ ಹಾಡು ಅಂತೇಳಿ ಪತ್ತೆ ಹಚ್ಚಿದ್ರು ರಾಧಾ ಅವರು ನಿದ್ಗೆಯಿಂದ. ಈಗ ನೆಕ್ಸ್ಟ್ ಹಾಡಿಗೆ ಹೋಗೋಣ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ, ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚಲುವಿನ ಗುಣಗಾನ. ಯಾವ ಹಾಡು? ಕರೆ ಮಾಡಿ ಪತ್ತೆ ಹಚ್ಚಿ ಹಾಡಿ. ಹಲೋ
3: ನಮಸ್ತೆ ಸರ್.
0: ನಮಸ್ಕಾರ. ಹೇಳಿ, ಯಾವ ಹಾಡಿದು?
3: ಇದು ಹಾಡು ಹೇಳ್ತೀನಿ.
0: ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಓಕೆ, ತಪ್ಪಾಯ್ತು, ಮುಂದಿನ ಕರೆಗೆ ಹೋಗೋಣ. ಅಲ್ಲ
3: ಅಲ್ಲ. ಓಕೆ ಸರ್, ಥ್ಯಾಂಕ್ ಯು.
0: ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ. ಈ ಸಾಲುಗಳು ಯಾವ ಹಾಡಲ್ಲಿದೆ, ಕರೆ ಮಾಡಿ ಹಾಡು ಹೇಳಿ. ನೆನಪು ಮಾಡ್ಕೊಳ್ಳಿ, ಈ ಸಾಲುಗಳು ಯಾವ ಹಾಡಲ್ಲಿದೆ? ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ. ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನು ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಹಲೋ, ಕರೆ ಮಾಡಿ ಯಾವ ಹಾಡಿದು ಪತ್ತೆ ಮಾಡಿ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ. ಹಲೋ
4: ನಮಸ್ತೆ ಸರ್, ಪ್ರೊಫೆಸರ್ ಧನರಾಜ್ ಅಂತ. ಹೇಗ ಅನ್ಸುತ್ತೆ
0: ಧನರಾಜ್? ಯಾವ ಹಾಡಿದು, ಯಾವ ಈ ಸಾಲುಗಳು ಯಾವ ಹಾಡಲ್ಲಿ ಬರುತ್ತೆ?
4: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಹೆಂಗೆ ಗೊತ್ತಿಡ್ರಿ? ಹೆಂಗ್ ಗೊತ್ತಿಡಿದ್ರಿ ಹಾಡು? ನಕ್ಕ ಬಿಟ್ರೆ ನಂಗೆ ಹೆಂಗ್ ಅರ್ಥ ಆಗ್ಬೇಕು ಅಂತ.
4: ಹಲೋ
0: ಹಲೋ ಹೆಂಗೆ ಪತ್ತೆ ಹಚ್ಚಿದ್ರಿ ಹಾಡಿದನ್ನ? ಓಕೆ, ಕಟ್ ಮಾಡಿಬಿಟ್ರು. ಇರಲಿ, ಸರಿಯಾದ ಉತ್ತರ ಅದು. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಎಸ್, ಇದೇ ಹಾಡು. ಸೊ ಮುಂದಿನ ಹಾಡಿಗೆ ಹೋಗೋಣ. ಲೈನ್ಗಳು ಈ ರೀತಿ ಇದೆ. ಯಾವುದು ಅಂದರೆ, ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆಟವ ನೋಡಲಿ, ನಿಂಗೆ ತಾಯಿ ತಂದೆ ಯಾರು ನೀ ಹೇಳುವೆಯಾ? ಕೇಳಿಸ್ಕೊತಿದ್ದೀರಾ? ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆಟವ ನೋಡಲಿ, ನಿಂಗೆ ತಾಯಿ ತಂದೆ ಯಾರು ನೀ ಹೇಳುವೆಯಾ? ಈ ಸಾಲುಗಳು ಯಾವ ಹಾಡಿನಲ್ಲಿ ಬರುತ್ತೆ? ಕರೆ ಮಾಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆಟವ ನೋಡಲಿ, ನಿಂಗೆ ತಾಯಿ ತಂದೆ ಯಾರು ನೀ ಹೇಳುವೆಯಾ? ನೆನಪು ಮಾಡ್ಕೊಳ್ಳಿ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಹಲೋ
5: ಹಲೋ ಸರ್,
0: ಹೇಳಿ.
5: ಭದ್ರಾವತಿಯಿಂದ ಗೋರ್ಪಡೆ.
0: ಗೋರ್ಪಡೆ ಅವರೇ ಹೇಳಿ.

0: ನಾವು ಹಾಡಿದ್ದು
1: ಚಿತ್ರದ ಹೆಸರು ಚಲನೆ ಚಿತ್ತಾರ.
0: ಓಕೆ.
1: ಕನಸೋಯಿದು ನನ್ನ ಸೋಯಿದು ನನ್ನೆದೆಯಲ್ಲಿ ತಂದ ಮೊದಲ ಸಿಂಚನ ನಾ ನಿನ್ನಲ್ಲಿ ನೀ ನನ್ನಲ್ಲಿ ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶುಭ ಆರಂಭವು ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕನ್ನ ಭಾಷೆಯು ಎಂತ ಆಹ್ಲಾದವು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿದ್ರೆ ಈಗ ಮತ್ತೆ ಬೇರೆ ಸಾಲುಗಳನ್ನು ಹೇಳ್ತೀನಿ. ಈ ಸಾಲುಗಳು ಯಾವ ಹಾಡಲಿದೆ ಹೇಳಬೇಕು. ಒಂದೇ ಕ್ಷಣ ಎದುರಿದ್ದು, ಒಂದೇ ಕ್ಷಣ ಎದುರಿದ್ದು ನನ್ನ ಬಾಳನ್ನು ನೀ ಸಿಂಗರಿಸಿದೆ. ಕೇಳಿದ್ರ? ಒಂದೇ ಕ್ಷಣ ಎದುರಿದ್ದು, ಒಂದೇ ಕ್ಷಣ ಎದುರಿದ್ದು ನನ್ನ ಬಾಳನ್ನು ನೀ ಸಿಂಗರಿಸಿದೆ. ಕರೆ ಮಾಡಿ ಈ ಹಾಡು ಯಾವ ಸಾಲಿನಲ್ಲಿದೆ, ಈ ಪದಗಳು ಯಾವ ಹಾಡಲ್ಲಿದೆ, ಈ ಸಾಲುಗಳು ಕರೆ ಮಾಡಿ ಹಾಡಿ. ಒಂದೇ ಕ್ಷಣ ಎದುರಿದ್ದು, ಒಂದೇ ಕ್ಷಣ ಎದುರಿದ್ದು ನನ್ನ ಬಾಳನ್ನು ನೀ ಸಿಂಗರಿಸಿದೆ. ನೆನಪು ಮಾಡ್ಕೊಳ್ಳಿ, ಬೇಗ ಬೇಗ ಕರೆ ಮಾಡಿ. ನೆನಪಾಗ್ತಾ ಇಲ್ವಾ? ನೆನಪು ಮಾಡ್ಕೊಳ್ಳಿ. ಒಂದೇ ಕ್ಷಣ ಎದುರಿದ್ದು, ಒಂದೇ ಕ್ಷಣ ಎದುರಿದ್ದು ನನ್ನ ಬಾಳನ್ನು ನೀ ಸಿಂಗರಿಸಿದೆ. ನೆನಪು ಮಾಡ್ಕೊಳ್ಳಿ. ನೆನಪಾಗ್ತಾ ಇಲ್ವಾ? ಸ್ವಲ್ಪ ಪ್ರಯತ್ನ ಪಡಿ. ನಾವಂತೂ ಹಾಡು ಹಾಕ್ತಾನೆ ಇರ್ತೀವಿ, ನೀವು ಕೇಳ್ತಾನೆ ಇರ್ತೀರಿ, ಕೇಳಿದಿರಿ ಕೂಡ ಈ ಹಾಡನ್ನು ಕೂಡ. ತುಂಬ ಪಾಪ್ಯುಲರ್ ಸಾಂಗು. ಯಾಕೆ ತಡವರಿಸ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ. ಒಂದೇ ಕ್ಷಣ ಎದುರಿದ್ದು, ಒಂದೇ ಕ್ಷಣ ಎದುರಿದ್ದು ನನ್ನ ಬಾಳನ್ನು ನೀ ಸಿಂಗರಿಸಿದೆ. ಏನಪ್ಪ ಇದು, ಮಧ್ಯಾಹ್ನ ಟೈಮು ಒಳ್ಳೆ ತಲೆ ತಿಂತಾ ಇದ್ದೀರಿ ಅಂತ ಅಂದ್ಕೋತಿರೋ ಗೊತ್ತಿಲ್ಲ. ಹಲೋ, ಹಲೋ,
2: ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು? ಹೇಳಿ ಗೀತಾ ಅವ್ರೆ. ಯಾವ ಹಾಡಿದ್ದು, ಪತ್ತೆ ಹಚ್ಚಿದ್ರ? ಖಂಡಿತವಾಗ್ಲೂ ಕರೆಕ್ಟ್. ಮುಂದೆ ಹೇಳಿ.
2: ಕಣ್ಣ ತುಂಬಾ ನಿನ್ನನ್ನು ನಾ ತುಂಬಿಕೊಂಡು, ನಿನ್ನಿಂದ ನನ್ನನು ನಾ ಕಂಡುಕೊಂಡನು, ನೀ ಯಾರೋ ಕಾಣಲು ನನ್ನೊಳ ನಿನ್ನು ಒಂದೇ ಒಂದು ಸಾರಿ ಕಣ್ ಮುಂದೆ ಬಾರೆ. ಧನ್ಯವಾದಗಳು.
0: ಧನ್ಯವಾದಗಳು. ಹೆಂಗ್ ಪತ್ತೆ ಹಚ್ಚಿದ್ರಿ ಹಾಡಿದನ್ನ?
2: ಹಾಗೆ ನೆನ್ಪಾಯ್ತು ಸರ್.
0: ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಏನಿದು, ನಾನು ಹೇಳಿದ್ದೆಲ್ಲ ಹಿಡಿದು ಹಿಡಿದು ಹಾಕ್ತಾ ಇದ್ದೀರಿ. ನಾನು ಎಷ್ಟು ಅಂತ ಹಾಡು ನೋಡ್ಲಿ, ಎಷ್ಟು ಅಂತ ಕೇಳಲಿ. ಓಕೆ, ಮುಂದಿನ ಹಾಡು. ಯಾರು ಏನೇ ಅನ್ನಲಿ, ಇಡೀ ಊರಿಗೂರೇ ಬರಲಿ, ಜೀವವು ನಿನ್ನದೇ, ಜೀವನ ನಿನ್ನದೇ. ಹೇಳ್ತೀರಾ? ಹಲೋ, ನೆನಪು ಮಾಡ್ಕೊಳ್ಳಿ ಈ ಸಾಲುಗಳು ಯಾವ ಹಾಡಲಿದೆ ಅಂತ. ಯಾರು ಏನೇ ಅನ್ನಲಿ, ಇಡೀ ಊರಿಗೂರೇ ಬರಲಿ, ಜೀವವು ನಿನ್ನದೇ, ಜೀವನ ನಿನ್ನದೇ. ಹಲೋ,
3: ಹಲೋ,
0: ಹೇಳಿ
3: ಸರ್. ನಮಸ್ತೆ.
0: ನಮಸ್ಕಾರ. ಓಕೆ, ಮೋನಿಕಾ ಅವರೇ, ಯಾವ್ದು ಹಾಡಿದ್ದು ಗೊತ್ತಾಯ್ತಾ?
3: ಫೋನ್ ಟ್ರೈ ಮಾಡ್ತಾ ಇದ್ದೆ, ಕೇಳಿಸ್ಕೊಳಕ್
0: ಆಗ್ಲಿಲ್ವಾ? ಈಗ ಕೇಳಿಸ್ಕೊಳ್ಳಿ. ಯಾರು ಏನೇ ಅನ್ನಲಿ, ಇಡೀ ಊರಿಗೂರೇ ಬರಲಿ, ಜೀವವು ನಿನ್ನದೇ, ಜೀವನ ನಿನ್ನದೇ.
3: ಯಾರು ಏನೇ ಅನ್ನಲಿ, ಇದು ಯಾರು ಗೊತ್ತು, ಇನ್ನೊಂದ್ಸಲ ಹೇಳಿ. ಯಾರು ಏನೇ ಅನ್ನಲಿ,
0: ಇಡೀ ಊರಿಗೂರೇ ಬರಲಿ, ಜೀವವು ನಿನ್ನದೇ, ಜೀವನ ನಿನ್ನದೇ.
3: ವಿಷ್ಣುವರ್ಧನ್ ಸಾಂಗ್
0: ಗೊತ್ತಿಲ್ಲಪ್ಪ ನಂಗೆ.
3: ಅದೇ ಇರಿ ಅದ್ಯಾ ಬೇರೆಯವ್ರು ಹೇಳುವಾಗ ನಮಗ್ ನೆನ್ಪಾಗ್ತಾ ಇರುತ್ತೆ. ಇವಾಗ್ಲೇ ನೋಡಿ ನೆನ್ಪಾಗ್ತಾ ಇಲ್ಲ. ಸರಿ ಬೇರೆ ಕಾಲ್
0: ಓಕೆ ಮುಂದಿನ ಕರೆ ಹೋಗ್ಬೋದಾ?
3: ಓಕೆ ಓಕೆ
0: ಓಕೆ ಥ್ಯಾಂಕ್ ಯು.
3: ಕಾಲ್ ಮಾಡ್ಬೋದಾ?
0: ಮಾಡಿ ಮಾಡಿ, ಹೇಳಿಲ್ಲ ಅಂದ್ರೆ ಮತ್ತೆ ಮಾಡಿ. ಓಕೆ. ಇವ್ರು ಯಾರೋ ಒಬ್ರು ಮೆಸೇಜ್ ಹಾಕ್ತಿದ್ದಾರೆ, ಸರ್ ನಂಬರ್ ಹೇಳಿ ಅಂತ ಹೇಳಿ ಬರ್ಕೊಂಡ್ಬಿಡಿ. 08282720074. ಓಕೆನಾ? ಸಾಲಗಳು ಈ ರೀತಿ ಇದೆ, ಯಾರು ಏನೇ ಅನ್ನಲಿ, ಇಡೀ ಊರಿಗೆ ಊರೇ ಬರಲಿ, ಜೀವವು ನಿನ್ನದೇ, ಜೀವನ ನಿನ್ನದೇ. ಹಲೋ,
4: ಹಲೋ
0: ಹೇಳಿ.
4: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
4: ಮಂಜುಳಾ ಸುರೇಶ ಮಾತಾಡ್ತಿದ್ದೀರಾ?
0: ಹೇಳಿ ಮೇಡಮ್, ಯಾವ ಹಾಡಿದು?
4: ಹೇಳ್ತೀನಿ ಸರ್. ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ, ಬೆಳ್ಳಿ ಐ ಲವ್ ಯು ಬೆಳ್ಳಿ ಮೋಡದ ಆಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ, ನೀನೇ ಇರುವೆ ಹತ್ರ ಬಿಡು ಆಸೆ ಕೂಸೆ. ಅದೇ ಸರ್,
0: ತುಂಬಾ ಧನ್ಯವಾದಗಳು, ಸರಿಯಾದ ಹಾಡು ಗುರುತಿಸಿದ್ರಿ. ಯಾರು ಏನೇ ಅನಲಿ, ಇಡಿ ಊರಿಗೂರೇ ಬರಲಿ, ಜೀವವು ನಿನ್ನದೆ, ಜೀವನ ನಿನ್ನದೆ, ನಿನ್ನ ಪ್ರೀತಿ ಸಿಗಲಿ. ಆ ಸಾಲುಗಳು ನಾನು ಹಾಡಿದ್ದು. ಓಕೆ, ಮುಂದಿನ ಗೀತೆಗೆ ನೋಡೋಣ ಯಾವ ಸಾಲುಗಳು. ಇಂದು ಈ ಯೌವನ ತಂದು ಪ್ರೇಮಾಯಣ, ಕಣಕಣವು ಕಂಕಣ. ನೆನಪು ಮಾಡ್ಕೊಳ್ಳಿ, ಇಂದು ಈ ಯೌವನ ತಂದು ಪ್ರೇಮಾಯಣ, ಕಣ ಕಣವು ಕಂಕಣ. ಈ ಸಾಲು ಯಾವ ಹಾಡಲಿದೆ ನೆನಪು ಮಾಡ್ಕೊಳ್ಳಿ. ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ, ಬೆಳ್ಳಿ ಐ ಲವ್ ಯು ಬಿಳಿ ಮೂಡದ ಆಣೆ, ನಿನಗೊಂದು ಪ್ರೇಮ ಪತ್ರ ಬರೆಯೋದು ನನಗಾಸೆ. ಹಲೋ ಹಲೋ ಹಲೋ, ಯಾಕ್ರಪ್ಪ ನೆನಪಾಗದೆ ಇದ್ರೆ ಕರೆ ಮಾಡ್ತೀರಾ? ಕರೆ ಮಾಡಿದ ಮೇಲೆ ಹೇಳಬೇಕಲ್ವಾ? ಇಂದು ಈ ಯೌವನ ತಂದು ಪ್ರೇಮಾಯಣ, ಕಣ ಕಣವು ಕಂಕಣ. ನೆನಪು ಮಾಡ್ಕೊಳ್ಳಿ, ಬಹಳ ಪಾಪ್ಯುಲರ್ ಸಾಂಗ್ ಇದು. ನಿನಗೊಂದು ಪ್ರೇಮ ಪತ್ರ ಬರೆಯೋದು ನನಗಾಸೆ, ನಾನೀ ಇರುವೆ ಹತ್ರ ಬಿಡು ಆಸೆ ಕೂಸೆ. ಹಲೋ
5: ಹಲೋ
0: ಹೇಳಿ.
5: ಹಲೋ ಸರ್, ನಮಸ್ಕಾರ. ಸರ್
0: ನಮಸ್ಕಾರ, ಯಾರು ಮಾತಾಡೋದು?
5: ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್.
0: ಓಕೆ, ಪತ್ತೆ ಹಚ್ಚಿದ್ರ
5: ಸರ್? ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು. ಸ್ವಲ್ಪ ಕಷ್ಟ ಆಗ್ತಾ ಇದೆಯಲ್ಲ ಸರ್ ಇವತ್ತಿನ ಪ್ರಶ್ನೆಗಳು.
0: ಇಲ್ಲ ಇಲ್ಲ ನೋಡಿ, ಈಗಾಗಲೇ ಕಾರ್ಯಕ್ರಮ ಶುರುವಾಗಿ 15 ನಿಮಿಷ ಆಯ್ತು, ಎಷ್ಟು ಚೆನ್ನಾಗಿ ಎಲ್ಲ ಕಂಡಿಡ್ತಾ ಇದ್ದಾರೆ.
5: ಅದೇ ಸರ್, ಎಲ್ಲರೂ ಚೆನ್ನಾಗೆ ಗುರುತಿಸ್ತಾರೆ, ಆದ್ರೆ ಇವತ್ತು ನನ್ನ ತಲೆನೇ ತಿರುಗ್ತಾ ಇದೆ.
0: ಓಕೆ ಓಕೆ ಓಕೆ, ಹಿಂಗೆಲ್ಲ ಮಾಡ್ಕೋಬೇಡಿ.
5: ಆನಂದ ನಾತಾಳಲಾರೆ.
0: ತಪ್ಪು ತಪ್ಪು ತಪ್ಪು.
5: ಓಕೆ ಸರ್, ಧನ್ಯವಾದಗಳು.
0: ಓಕೆ ಥ್ಯಾಂಕ್ ಯು. ಸ್ನೇಹಿತರೆ ನೆನಪು ಮಾಡ್ಕೊಳ್ಳಿ, ಈ ಸಾಲುಗಳು ಯಾವ ಹಾಡಲಿದೆ. ಇಂದು ಈ ಯೌವನ ತಂದು ಪ್ರೇಮಾಯಣ, ಕಣ ಕಣವು ಕಂಕಣ. ನೆನಪು ಮಾಡ್ಕೊಂಡ್ರ? ನೆನ್ಪು ಮಾಡ್ಕೊಂಡ್ರ? ನೆನ್ಪಾಗ್ತಿಲ್ವಾ? ನೋಡಿ ಬೇಗ ಬೇಗ ನೆನಪು ಮಾಡ್ಕೊಳ್ಳಿ. ಇಂದು ಈ ಯೌವನ ತಂದು ಪ್ರೇಮಾಯಣ, ಕಣಕಣವು ಕಂಕಣ. ಹಲೋ.
3: ಕಣ್ಣಲ್ಲೂ ನೀನೇ ನೀನೇ, ಮನದಲ್ಲೂ ನೀನೇ ನೀನೇ, ಎಲ್ಲೆಲ್ಲೂ ನೀನೇ ಕಾಣುವೆ. ಸರಿನಾ ಸರ್, ಪಲ್ಲಕ್ಕಿ ಸಿನಿಮಾ ಸಾಂಗ್.
0: ಯಾರು ಮಾತಾಡ್ತಿರೋದು?
3: ಅವನಿಕಾ.
0: ಪಾಸ್ ಆಗ್ಬಿಟ್ರಿ ಅಲ್ಲ. ಓಕೆ, ಧನ್ಯವಾದಗಳು.

0: மேடம். சரி உத்ரா, சரி உத்ரா.
1: ஓகே, தேங்க் யூ.
0: ஓகே, நோட்னா ಮುಂದಿನ ಹಾಡು ಯಾವುದು, ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂದು ಈ ಯೌವನ ತಂದು ಪ್ರೇಮಾಯಣ, ಕಣ ಕಣವು ಕಂಕಣ. ಕಣ್ಣಲ್ಲೂ ನೀನೆ ಸರಿ ಹಾಡದು, ಸರಿಯಾಗಿ ಹೇಳಿದ್ರು. ಮತ್ತೆ ಯಾವ ಹಾಡು ಹೇಳುದು ನಿಮಗೆ ನೋಡೋಣ. ಯಾವ ಹಾಡು ಹೇಳಿದ್ರು ಹಿಡಿದಾಗ್ತಾ ಇದ್ದೀರಪ್ಪ, ಅದೇ ಕಷ್ಟ ಆಗ್ತದೆ ನನಗೆ. ಓಕೆ, ಮೊದಲ ಹಿಡಿದ ಬಣ್ಣದ ಹೆಜ್ಜೆ, ಯಾಕೋ ಈ ಸಾಲೆ ತಪ್ಪಿದೆ. ಓಕೆ, ಇದು ಎಲ್ಲಿದ್ದರೇನು ನನ್ನ ಅರಮನೆ, ಯಾಕಿಂಗೆ ಹುಡುಕುತಿ ಸುಮ್ಮನೆ. ಎಲ್ಲಿದ್ದರೇನು ನನ್ನ ಅರಮನೆ, ಯಾಕಿಂಗೆ ಹುಡುಕುತಿ ಸುಮ್ಮನೆ. ಇದು ಯಾವ ಹಾಡು ಸ್ವಲ್ಪ ಗಮನಿಸಿ. ಹಲೋ ಹಲೋ, ನಮಸ್ಕಾರ. ಹಲೋ
2: ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾವ ಹಾಡು ಗೊತ್ತಾಯ್ತಾ? ಅಯ್ಯೋ, ಎಲ್ಲೇಗೌಡ ಅವರೇ, ರಥ ಸಪ್ತಮಿ ಅಲ್ಲ, ತಪ್ಪಾಯ್ತು. ಮುಂದಿನ ಕರೆಗೆ ಹೋಗೋಣ. ಅಲ್ಲ, ತಪ್ಪಾಯ್ತು,
2: ಹೇಳಿ ಸರ್.
0: ಏ, ಆಮೇಲೆ ಇದು ಬೇರೆ ಯಾರಾದ್ರೂ ಹೇಳಿ, ಆಮೇಲೆ ಹೇಳ್ತೀನಿ. ಇದನ್ನ ಯಾರಾದ್ರೂ ಹೇಳಿ, ಆಮೇಲೆ ಹೇಳ್ತೀನಿ ಬೇರೆದು. ಓಕೆ, ಎಲ್ಲಿದ್ದರೇನು ನನ್ನ ಅರಮನೆ, ಯಾಕೆಂಗೆ ಹುಡುಕುತಿ ಸುಮ್ಮನೆ. ಬಹಳ ಈಸಿ ಸಾಂಗ್ ಇದು, ಯಾಕೋ ಎಲ್ಲೇಗೌಡ ಅವರು ಗುರುತಿಸ್ಲಿಲ್ಲ. ಹಲೋ
2: ಹಲೋ
0: ಹೇಳಿ.
2: ಹಲೋ
0: ಹಲೋ ಹೇಳಿ, ಕೇಳಿಸ್ತಾ ಇದೆ ಹೇಳಿ ಸರ್.
2: ಎಲ್ಲ ಜೋಗಪ್ಪ ನಿನ್ ಅರಮಾನೆ, ಎಲ್ಲ ಜೋಗಪ್ಪ ನಿನ್ ಕೆಳಮಾನೆ, ಎಲ್ಲ ಜೋಗಪ್ಪ ನಿನ್ ಅರಮಾನೆ.
0: ಸರಿಯಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ತೆ ಯಾವ ಹಾಡು ಹೇಳಿ ನಿಮಗೆ ಅಂದರೆ, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ. ಹೇಳ್ಬೋದಾ? ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೂ ಹಬ್ಬ. ಹಲೋ, ನೆನಪು ಮಾಡ್ಕೊಳ್ಳಿ, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೂ ಹಬ್ಬ. ಇದು ಯಾವ ಪಿಕ್ಚರ್ ಅಂತ ನೆನಪು ಮಾಡ್ಕೋತಿದ್ದೀರಾ? ಹಲೋ
3: ಹಲೋ, ನಮಸ್ತೆ.
0: ನಮಸ್ಕಾರ,
3: ಕೇಶವ್ ಲವರ್ ಕಬಜಾತಿಂದ ಸರ್.
0: ಹೇಳಿ ಕೇಶವ್ ಅವರೇ.
3: ಸಾಲ ಹೇಳ್ತೀರಾ?
0: ಕೇಳಿಸ್ಕೊಳ್ಳಿಲ್ವಾ?
3: ಕಾರ್ ಡ್ರೈವ್ ಮಾಡ್ತಾ ಇದ್ದೆ, ಹಂಗಾಗಿ.
0: ಓಕೆ, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ.
3: ಇಂದು ಭೂಮಿಗೆಲ್ಲ ಹಬ್ಬ ನೆನಪಿರ್ಲಿದು, ಇಂದು ಗಾಳಿಗೆಲ್ಲ, ಇಂದು ಭೂಮಿಗೆಲ್ಲ ಹಬ್ಬ ಅಂತ ಸಂಗಿದೆ ಸರ್. ಅದು
0: ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ. ಇದೇ ಹಾಡು, ಸರಿಯಾಗಿ ಹೇಳಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇನ್ನು ಮುಂದಿನ ಹಾಡು ಯಾವ್ದು ಕೊಡಲಿ ನಿಮಗೆ? ಇದನ್ನು ತುಂಬ ಈಸಿ ಇದೆ, ಹೇಳ್ಬಿಡ್ತೀನಿ. ನೆನಪಿದೆಯ ಮೊದಲ ಸರಸ, ನೆನಪಿದೆಯ ಮೊದಲ ವಿರಸ, ಸಾಕು ಇದೆರಡೇ ಲೈನು. ಮುಂದಕ್ಕೆ ಹೋಗ್ಬಿಟ್ರೆ ಇನ್ನೂ ಈಸಿ ಆಗ್ಬಿಡ್ತೀನಿ ನಿಮಗೆ ಪತ್ತೆ ಹಚ್ಚಕ್ಕೆ. ನೆನಪಿದೆಯ ಮೊದಲ ಸರಸ, ನೆನಪಿದೆಯ ಮೊದಲ ವಿರಸ, ಈ ಸಾಲುಗಳು ಯಾವ ಹಾಡಲಿದೆ? ಹಲೋ
4: ಹಲೋ ಸರ್, ಇನ್ನು ಕೇಳಿಸ್ಕೊಂಡಿಲ್ಲ ನಾನು.
0: ಹಲೋ
4: ಹಲೋ ಸರ್, ನಾನು ಬೀನಾ ವಸಂತರಾವ್.
0: ಬೀನಾ ವಸಂತರಾವ್, ಈಗ ಹಿಂದೆ ಕರೆ ಮಾಡಿದ್ರಾ?
4: ಇಲ್ಲ ಸರ್,
0: ಮಾಡಿಲ್ಲ. ಓಕೆ ಓಕೆ, ಈ ಸಾಲು ಯಾವ್ದು ಅಂದ್ರೆ ನೆನಪಿದೆಯಾ ಮೊದಲ ಸರಸ ನೆನಪಿದೆಯಾ ಮೊದಲ ವಿರಸ.
3: ಇಲ್ಲವಾದರೆ ಹೀಗೆ ತಾಳಲಿ ಈ ಅಮೃತ ಧಾರೆ
0: ಕೋಟಿ ಜನುಮ ಜೊತೆ ಗಾತಿ
3: ಜನುಮ ಜೊತೆ ಗಾತಿ ಅಮೃತ ಧಾರೆ ಇಹಕು ಪರಸು ಸಂಗಾತಿ ಇಲ್ಲವಾದರೆ ಹೇಗೆ ತಾಳಲಿ. ಇದೆ ಅಲ್ಲ ಸರ್.
0: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ.
3: ಥ್ಯಾಂಕ್ ಯು ಸರ್.
0: ಓಕೆ ಆಯ್ತು, ಕೇಳಿದ್ರೆ ನೋಡೋಣ. ಈಗ ಇನ್ನೊಂದು ಲೈನ್ ಹೇಳ್ತಾ ಇದ್ದೀನಿ. ಹಾರಾಡೋ ಹಕ್ಕಿನೇ, ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋದು ಪ್ರೀತಿನೇ. ಹೇಳಿಯಪ್ಪ, ಈ ಸಾಲುಗಳು ಯಾವ ಹಾಡಲಿದೆ? ಹಾರಾಡೋ ಪ್ರೀತಿನೇ, ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋದು ಪ್ರೀತಿನೇ. ಹಲೋ.
1: ಹಲೋ
0: ಹೇಳಿ.
1: ಸತೀಶ್, ಶಿವಮೊಗ ವಿದ್ಯಾನಗರ.
0: ಸತೀಶ್ ಶಿವಮೊಗ ವಿದ್ಯಾನಗರ ಅಂದ್ರೆ ಗೊತ್ತಾಗ್ಬಿಡ್ತು ನೀವು 100% ಹಾಡು ಹೇಳ್ಬಿಡ್ತೀರಿ ಅಂತ.
1: ಇಲ್ಲ ಸರ್, ಇಲ್ಲ ಸರ್.
0: ಹೇಳಿ ಮತ್ತೆ
1: ಸರ್. ಇದು ಅಮೃತ, ಇದು ಇದಿಲ್ಲ ಸರ್, ಅಮೃತ ಇದು ಅಮೃತ ಇದು ಸರ್.
0: ಓ, ನೀವ್ ಯಾವ್ದೋ ಹಳೆದ್ ಹೇಳ್ತಿದ್ದೀರಿ, ಅದು ಹೇಳಿ ಆಯ್ತು, ಉತ್ತರ ಹೇಳಿ ಆಯ್ತು, ಈಗ ಈಗ ಹೇಳ್ತಿರೋದು ಬೇರೆ.
1: ಯಾವ ಸರ್? ಅದೇ ಕರೆಂಟ್ ಬರ್ತಾರೆ ಸರ್. ಹಾಗೆ ಹೇಳಿ ಸರ್.
0: ಹಾರಾಡೋ ಹಕ್ಕಿನೇ, ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋದು ಪ್ರೀತಿನೇ.
1: ಅಯ್ಯೋ ಇಲ್ಲ ಸರ್,
0: ಗೊತ್ತಾಗ್ಲಿಲ್ವಾ?
1: ಇಲ್ಲ ಸರ್.
0: ಸದ್ಯ ಬಚಾವಾದೆ ನಾನು. ಓಕೆ, ಥ್ಯಾಂಕ್ ಯು. ಕೇಳಿದ್ರೆ ನೆನಪು ಮಾಡ್ಕೊಳ್ಳಿ, ತುಂಬಾ ಪಾಪ್ಯುಲರ್ ಸಾಂಗ್ ಇದು. ಹಾರಾಡೋ ಹಕ್ಕಿನೇ, ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋದು ಪ್ರೀತಿನೇ. ನೆನಪು ಮಾಡ್ಕೊಳ್ಳಿ, ಯಾಕೆ ಕರೆ ಮಾಡಿದವ್ರು ಮತ್ತೆ ಮಾಡೋ ಹಂಗಿಲ್ಲ. ಓಕೆನಾ? ಹೇಳಿ. ಹಾರಾಡೋ ಹಕ್ಕಿನೇ, ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋದು ಪ್ರೀತಿನೇ. ಗೊತ್ತಾಗ್ತಿಲ್ವಾ? ಯಾರು ಬಂದ್ರಪ್ಪ ನೋಡ್ತೀನಿ ರೀ. ಹಲೋ ಹಲೋ
5: ಹಲೋ
0: ಹೇಳಿ.
5: ನಿನ್ನಾಣೆ
0: ಯಾರು ಮಾತಾಡ್ತಿರೋದು? ಒಂದ್ಸರಿ ಕರೆ ಮಾಡಿದ್ರೆ ಮತ್ತೆ ಮಾಡಂಗಿಲ್ಲ. ಓಕೆ, ಕೇಳಿದ್ರೆ ಒಂದ್ಸರಿ ಕರೆ ಮಾಡಿದ್ರು ಮತ್ತೆ ಮಾಡಬೇಡಿ. ಈ ಹಾಡು ಹೇಳಿ ಆಯ್ತು, ಏನು ಮಾಡ್ಲಿಕ್ಕಾಗಲ್ಲ, ಮುಂದೆ ಹೋಗ್ತೀನಿ. ಅವ್ರು ಹೇಳಿದ್ ಸರಿ,

0: ಗೆಳೆಯ ನನಗೂನು ಅಂತ ಬರುತ್ತೆ. ಸೊ ನನ್ನ ಪ್ರಶ್ನೆಗೆ ಉತ್ತರ ಬಂದಾಯಿತು. ಬೇರೆ ಹಾಡು ಯಾವ್ದು ಹೇಳೋದು, ಯಾವ್ದು ಕೊಡೋದು, ಯಾವುದು ನೆನಪಿಗೆ ಬರ್ತಿಲ್ವೇ? ಓಕೆ, ಇಲ್ಲೊಂದಿದೆ. ಯಾವುದು ಅಂದರೆ, ಇದೆ ಆಗಾಗ ಏರುವುದು ಆಗಾಗ ಇಳಿಯುವುದು. ಇದೊಂದೇ ಲೈನ್ ಸಾಕಪ್ಪ, ಮತ್ತೆ ಜಾಸ್ತಿ ಹೇಳಿದ್ರೆ ಗೊತ್ತಿಡ್ದು ಬಿಡ್ತೀರಾ. ಇದೇ ಆಗಾಗ ಏರುವುದು ಆಗಾಗ ಇಳಿಯುವುದು, ಈ ಸಾಲುಗಳು ಯಾವ ಹಾಡಲ್ಲಿದೆ, ಯಾವ ಪಿಕ್ಚರು ಅಂತ ಹೇಳಿದ್ರು ಸಂತೋಷನೇ. ಹೇಳ್ತೀರಾ, ಕರೆ ಮಾಡಿ. ದೂರವಾಣಿ ಸಂಖ್ಯೆ ನೆನಪು ಮಾಡ್ಕೊಳ್ಳಿ, 08282820074. ಇದೇ ಆಗಾಗ ಇರುವುದು ಆಗಾಗ ಇಳಿಯುವುದು. ಗೊತ್ತಿದೆ ನನಗೆ, ನೀವು ಹೇಳ್ಬಿಡ್ತೀರಿ. ಹಲೋ,
1: ನಮಸ್ಕಾರ ಸರ್.
0: ಹೇಳಿ ಸರ್. ಇರ್ತಾವ್ರಿ ಸರ್, ಇರ್ತಾವ್ರಿ. ಹೌದ್ರಿ, ಹಂಗ ಕೇಳ್ತಾ ಇರ್ರಿ. ಇದು ಇದು ಒಂದ್ ತಾಸಿನ ಪ್ರೋಗ್ರಾಮ್ ಅಲ್ರಿ, ಎಲ್ಲಾ ಬರ್ತಾವ್ರಿ. ನೀವು ಸ್ವಲ್ಪ ಅಪ್ಡೇಟ್ ಆಗಿರಲ್ಲ, ನಾನು ಆಗೀನಿ ನಿಮ್ ಜೋಡಿನಿ. ಥ್ಯಾಂಕ್ ಯು. ಕೇಳಿದ್ರೆ ಹೇಳಿ, ನೆನಪು ಮಾಡ್ಕೊಳ್ಳಿ. ಇದೆ ಆಗಾಗ, ಯಾರು ಬಂದ್ರು ನೋಡ್ತೀನಿ. ಹಲೋ ಹಲೋ
2: ಹಲೋ
0: ಹೇಳಿ.
2: ಹಲೋ, ಎಫ್ಎಂ ಭದ್ರಾವತಿನಾ?
0: ಯಾರು ಮಾತಾಡುತ್ತಾವು?
2: ನಾನು ಗುಣವತಿ ಭೀಮಪ್ಪ ಅಂತ, ದಾವಣಗೆರೆಯಿಂದ.
0: ಓಕೆ ಮೇಡಮ್, ಹೇಳಿ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಕೇಳ್ತಾ ಇದ್ದೀವಿ.
0: ಹಾ,
2: ಗಾಳಿಪಟ ಸಿನಿಮಾದ
0: ಯಾವುದು?
2: ಒಮ್ಮೊಮ್ಮೆ ಆರುವುದು, ಒಮ್ಮೊಮ್ಮೆ ಇಳಿಯುವುದು, ಅದು ಆಪ್ತ ಮಿತ್ರ 2 ಇದೆ.
0: ಯಾವ್ಯಾವ್ದು ಹೇಳ್ತಿದ್ರಿ ನೀವು? ಎರಡು, ಒಂದು ಗಾಳಿಪಟ ಅಂದ್ರಿ, ಒಂದು ಆಪ್ತ ಮಿತ್ರ ಅಂದ್ರಿ, ಅದು ಎರಡಲ್ಲಿ ಯಾವ್ದು?
2: ಅಲ್ಲ, ಆಪ್ತ ಮಿತ್ರದಲ್ಲಿ ಪಟ ಆರೋ ಗಾಳಿಪಟ ಅಂತ ಒಂದು ಹಾಡು ಬರುತ್ತಲ್ಲ,
0: ಹೇಳಿ ನೋಡೋಣ.
2: ಪಟ ಪಟ ಗಾಳಿಪಟ ಅಂತ ಬರುತ್ತೆ ಸರ್, ಅದು ಆ ಹಾಡದು.
0: ಹಾ, ಹಾಡು ಅಂದ್ಬಿಡ್ತೀರಾ? ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿ ಅಲ್ಲ.
2: ಪಟ ಪಟ ಗಾಳಿ ಪಟ.
0: ಥ್ಯಾಂಕ್ ಯು ಮೇಡಮ್, ಸಕ್ಸಾಗಿ ಹಾಡಿದ್ರಿ, ಅದೇ ಪಿಕ್ಚರು. ಧನ್ಯವಾದ ಕರೆ ಮಾಡಿದಕ್ಕೆ.
2: ಬಹಳ ದಿನದಿಂದ ಪ್ರಯತ್ನ ಮಾಡ್ತಿದ್ದೆ, ಇವತ್ತು ಕರೆ ಸಿಕ್ಕಿದೆ.
0: ಓಕೆ ಓಕೆ ಓಕೆ, ಧನ್ಯವಾದ. ಕಾರ್ಯಕ್ರಮ ಯಾವ್ದು ಕೇಳ್ತೀರಿ?
2: ನಾನು ರಾತ್ರಿ ಬರುತ್ತಲ್ಲ ಸರ್, 10 ಅದನ್ನ ಕೇಳ್ತೀನಿ. ಈಗ 3 4 ತನಕ ಈ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ.
0: ಓಕೆ ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ.
2: ಧನ್ಯವಾದ ಸರ್, ಥ್ಯಾಂಕ್ ಯು.
0: ಓಕೆ, ನೆಕ್ಸ್ಟ್ ಯಾವುದು? ನೋಡೋಣ, ಇದು ತುಂಬಾ ಸಿಂಪಲ್ ಆಗಿದೆ, ಇದನ್ನೇ ಹೇಳಿ. ಕಣ್ಣು ಮುಚ್ಚುರುಕು ಅಂತೂ, ಕೆನ್ನೆ ಸರಕು ಅಂತೂ, ಯಾಕೆ ಕಿರಿಕ್ಕು ಮಾಡ್ತೀಯೇ? ನೆನ್ಪ್ ಮಾಡ್ಕೋತೀರಾ? ಕಣ್ಣು ಮುಚ್ಚುರುಕು ಅಂತೂ, ಕೆನ್ನೆ ಸರಕು ಅಂತೂ, ಯಾಕೆ ಕಿರಿಕ್ಕು ಮಾಡ್ತೀಯೇ? ಯಾವ ಹಾಡಲ್ಲಿದೆ ಈ ಸಾಲು? ಹಲೋ,
3: ನಮಸ್ಕಾರ ಸರ್.
0: ನಮಸ್ಕಾರ ಸರ್.
3: ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಕೆಳಗೇರಿಯಿಂದ ಮಲ್ಲಪ್ಪ ಶೆಟ್ ಸರ್ ಮಾತಾಡೋಣ.
0: ಹೇಳ್ರಿ ಸರ್, ಯಾವ ಹಾಡ್ರಿ
3: ಕೇಳ್ರಿ ಸರ್? ಆಪ್ ಮೂಲಕ ಕೇಳ್ತಾರ್ರಿ, ಗೊತ್ತಾಗಿಲ್ಲ ಸರ್.
0: ಕಣ್ಣು ಮುಚ್ಚುರುಕು ಅಂತೂ, ಕೆನ್ನೆ ಸರಕು ಅಂತೂ, ಯಾಕೆ ಕಿರಿಕ್ಕು ಮಾಡ್ತೀಯ?
3: ಯಾಕೆ ಹುಡುಗ ಹಿಂಗ ಕಲಿ ಆರ್ತಿ?
0: ಇಲ್ರಿ ಸರ್, ತಪ್ಪಾತ್ರಿ.
3: ಹೌನ್ರಿ, ಆಯ್ತು. ನಮಸ್ಕಾರ ಸರ್.
0: ನಮಸ್ಕಾರ ಸರ್. ಕೇಳಿದ್ರಿ, ನೆನಪು ಮಾಡ್ಕೊಳ್ಳಿ, ಈ ಸಾಲುಗಳು ಯಾವ ಸಿನಿಮಾ ಸಾಂಗ್ನಲ್ಲಿದೆ? ಹಲೋ ಹಲೋ. ಓಕೆ, ಪಾಪ ರಿಸೀವ್ ಮಾಡದೆ ಅವ್ರಿಗೆ ಗೊತ್ತಾಗ್ಲಿಲ್ಲ, ಕಟ್ ಮಾಡ್ಬಿಟ್ರು ಅನ್ಸತ್ತೆ. ಹಲೋ ಹಲೋ
2: ಹಲೋ
0: ಹೇಳಿ, ಯಾರು?
2: ರಾಜೇಶ್ವರಿ ಸರ್, ನನ್ನ ತಂದೆ ಕೆಲವು.
0: ರಾಜೇಶ್ವರಿ ಮೇಡಮ್ ಹೇಳಿ, ಯಾವ ಹಾಡು?
2: ಶಿವಮೊಗ್ಗದಿಂದ ಸರ್ ರಾಜೇಶ್ವರಿ ಗೊತ್ತಾಯ್ತು ಯಾವ ಹಾಡಿದೇಳಿ ಗಾಳಿ ಸುಂಟರ ಗಾಳಿ ರಂಗು ರಂಗು ರಂಗು ರಂಗೋಲಿ
0: ಥ್ಯಾಂಕ್ ಯು ಮೇಡಮ್, ಅದನ್ನ ಹೇಳ್ಬಿಟ್ರಲ್ಲ ನಾನು, ಇನ್ನು ಎಷ್ಟಂತ ಹುಡುಕ್ಬೇಕು ಹೇಳಿ. ಆಯ್ತು ಮೇಡಮ್, ಯಾರು ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ಹಂಗೆ ಮುಂದಕ್ಕೆ ತಗೊಂಡು ಹೋಗ್ಬಿಡೋಣ ಅಂತ ನೀವು ಹಿಡಿದ್ಬಿಟ್ರಿ.
2: ನಾವು ಭದ್ರಾವತಿ ಇದಕ್ಕೆ ಒಂದ್ಸರಿ ಬಂದಿದ್ವಿ ಸರ್, ನಾವು ಸಂಘದಿಂದ ಇಂಟರ್ವ್ಯೂ ಇತ್ತು ನಮಗೆ.
0: ಓಕೆ,
2: ಅವಾಗ ಬಂದಿದ್ವಿ ಸರ್, ನಾವು ನಿಮ್ಮನ್ನ ಭೇಟಿ ಆಗಿದ್ವಿ.
0: ಓಕೆ ಓಕೆ, ನನಗೆ ನೆನಪಿಲ್ಲ ಮೇಡಮ್, ಮರ್ತು ಬಿಟ್ಟಿದ್ದೀನಿ, ಸಾರಿ.
2: ಹೌದಾ? ಓಕೆ ಸರ್, ಓಕೆ ಸರ್, ಗೊತ್ತಾಯ್ತಾ ಸರ್?
0: ಆಯ್ತು ಮೇಡಮ್, ಥ್ಯಾಂಕ್ ಯು. ಈಗ ಯಾವ ಹಾಡು ಹೇಳುದು? ಓಕೆ ಆಯ್ತು, ನೋಡಿ ಈ ಸಾಲಗಳನ್ನು ಗಮನ ಇಟ್ಟು ಕೇಳಿ. ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ, ಸುರಿಸೆ ಸವಿದೆ ಸತಿಯೇ ನೀ ಸವಿ. ಇನ್ನೊಂದ್ಸರಿ ಕೇಳಿ ಲೈನು. ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ, ಸುರಿಸೆ ಸವಿದೆ ಸತಿಯೇ. ನೆನ್ಪು ಮಾಡ್ಕೋತೀರಾ? ಅದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ, ಯಾರು ಹೇಳಿಲ್ಲ ಹೇಳಕ್ಕೆ ಕಷ್ಟಪಡ್ತೀರಿ ಅಂತ ನೋಡೋಣ. ನನಗೆ ಕಷ್ಟ ಆಗಿರ್ಬೋದು, ಆದರೆ ನಿಮಗೆ ಈಸಿ ಆಗಿರ್ಬೋದು. ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ, ಸುರಿಸೆ ಸವಿದೆ ಸತಿಯೇ. ಕರೆಕ್ಟ್, ಹುಡುಕಾಡ್ತಿದ್ದಾರೆ, ತಡ್ಕಾಡ್ತಿದ್ದಾರೆ ಕೇಳಿದ್ರು. ನೋಡೋಣ ಯಾವ ಹಾಡು ಹೇಳ್ತೀರಿ, ಯಾವ ಹಾಡು ಅಂತ ಪತ್ತೆ ಮಾಡ್ತೀರಿ. ಪತ್ತೆ ಮಾಡಿ, ಹುಣ್ಣಿಮೆಯ ಆಗಸ ಬೆಳಕಿನ ಪಾಯಸ, ಸುರಿಸೆ ಸವಿದೆ ಸತಿಯೇ, ಈ ಸಾಲು ಯಾವ ಹಾಡಲ್ಲಿದೆ ಅಂತ ನೋಡಿ. ಬೇಗ ಬೇಗ ನೆನಪು ಮಾಡ್ಕೊಳ್ಳಿ, ಯಾರೋ ಮಾಡಿದ್ರಪ್ಪ. ಹಲೋ ಹಲೋ, ವಾವ್, ಹೆದರ್ಕೊಂಡಿಟ್ಬಿಟ್ರು, ಗೊತ್ತಾಗ್ಲಿಲ್ಲ ಅವರಿಗೆ ಉತ್ತರ ಅನ್ಸುತ್ತೆ. ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ ನಮಸ್ತೆ ಸರ್, ಚಿತ್ರದುರ್ಗದಿಂದ ರೂಪ ಪಾಂಡವರು.
0: ಓಕೆ ಮೇಡಮ್, ಹೇಳಿ, ಯಾವ ಪಿಕ್ಚರ್ ಹಾಡಿದು?
2: ಇದು ಹಾಲುಂಡ ತವರು ಫಿಲಂ ಇಂದ ಸರ್. ಎಲೆ ಹೊಂದಿಸಿಲೆ ಎಲೆ ತಂಪೇರಲೆ ಅಂತ ಇದೆಯಲ್ಲ ಸರ್, ಈ ಹಾಡು ಇರ್ಬೋದು ಅಂತ.
0: ಇರ್ಬೋದು ಏನ್ ಮೇಡಮ್, ಅದೇನೇ
2: ಅದೇನಾ ಸರ್?
0: ಹೆಂಗ್ ಗೊತ್ತಿಡಿದ್ರಿ? ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಳೆ ಹುಂಬಿಸಿಲೆ ಎಲೆ ತಂಬೆಲರೆ, ಇಂಥ ಜೋಡಿನ ಎಲ್ಲಾರ ಕಂಡಿರ. ಈ ಹಾಡು ಸರಿಯಾದ ಉತ್ತರ ಅದು. ಮುಂದಿನ ಕರೆಗೆ ಹೋಗೋಣ. ನೋಡಿದ ಕ್ಷಣದಲ್ಲಿ ನಿಂತೆನಿ ಕಣ್ಣಲ್ಲಿ, ನೋಡಿದ ಕ್ಷಣದಲ್ಲಿ ನಿಂತೆನಿ ಕಣ್ಣಲ್ಲಿ, ಇದು ಯಾವ ಫಿಲಮ್ ಹಾಡು? ಪತ್ತೆ ಹಚ್ಚಿ ನೋಡೋಣ. ನೋಡಿದ ಕ್ಷಣದಲ್ಲಿ ನಿಂತೆನಿ ಕಣ್ಣಲ್ಲಿ, ಇನ್ನೊಂಚೂರು ಒಂದು ಪದ ಹೇಳಿದ್ರೆ ಮುಂದಕ್ಕೆ ಗೊತ್ತಿಡ್ಬಿಡ್ತೀರಾ ನೀವು, ಅಷ್ಟು ಶಾರ್ಪ್ ಇದ್ದೀರಿ. ಅದಕ್ಕೆ ಜಾಸ್ತಿ ಕ್ಲೂ ಕೊಡಕ್ ಹೋಗಲ್ಲಪ್ಪ. ನೋಡಿದ ಕ್ಷಣದಲ್ಲಿ ನಿಂತೀನಿ ಕಣ್ಣಲ್ಲಿ, ಇದಿಷ್ಟೇ ಸಾಕು ಕ್ಲೂ. ಹೇಳಿ, ಬೇಗ ಬೇಗ ಕರೆ ಮಾಡಿ, ಹಾಡಿ. 3:35 ಆಯ್ತು, ಓನ್ಲಿ ಇನ್ನು 25 ಮಿನಿಟ್ಸ್ ಬಾಕಿ ಇದೆ. ಹಲೋ, ಹಲೋ ಹಲೋ ಹಲೋ ಯಾರಿದು? ಉತ್ತರ ಗೊತ್ತಾದ್ರೆ ಮಾತ್ರ ಕಾಲ್ ಮಾಡಿ, ಸುಮ್ಮನೆ ಕಾಲ್ ಮಾಡಿ ಹಲೋ ಹಲೋ ಅಂತ ನನಗೆ ಕೂಗೋ ಥರ ಮಾಡಬೇಡಿ. ನೋಡಿದ ಕ್ಷಣದಲ್ಲಿ ನಿಂತೆ ನೀ ಕಣ್ಣಲ್ಲಿ. ಹಲೋ ಹಲೋ ಹಲೋ. ನೋಡಿ ಹೇಳ್ದಂಗೆ ಹೇಳ್ದಂಗೆ ಮತ್ತೆ ಹಂಗೆ ಮಾಡ್ತಿದಾರಲ್ಲ, ಯಾರೂ ಗೊತ್ತಾಗ್ತಾ ಇಲ್ಲ. ನೋಡಿದ ಕ್ಷಣದಲ್ಲಿ ನಿಂತೆನಿ ಕಣ್ಣಲ್ಲಿ ಈ ಸಾಲುಗಳು ಯಾವ ಹಾಡಲ್ಲಿವೆ? ಯಾವ ಹಾಡಿದು ಪತ್ತೆ ಮಾಡಿ. ಹಲೋ ಹಲೋ
4: ಹಲೋ
0: ಹೇಳಿ.
4: ಹಲೋ ಸರ್, ನಾನು ಸುಮಿತ್ರಾ ಮಾಂಡ್ರೆ, ಕವಿರಾಜ ಕೇಳಿದಷ್ಟೇ. ನಮಸ್ಕಾರ. ಅದು
0: ಗೊತ್ತಿಲ್ಲಪ್ಪ, ಹಾಡು ಯಾವ್ದು ಹೇಳಿ.
4: ಇನ್ನೊಂದ್ಸರಿ ಹೇಳಿ ಸರ್. ಅದು
0: ನೋಡಿದ ಕ್ಷಣದಲ್ಲಿ ನಿಂತೆನಿ ಕಣ್ಣಲ್ಲಿ. ನೆನ್ಪಾಗ್ತಿಲ್ವಾ ಹಾಡು? ಹಾಡು ಸ್ಟಾರ್ಟಿಂಗ್ ನೆನ್ಪಾಗ್ತಾ ಇಲ್ವಾ?
4: ಕಣ್ಣಲ್ಲಿ

0: فده كان مالي يمكن
1: فعليه ده
0: كيفيته هادو بيش
1: طبايته لا طبايته طبايته
0: سوري
1: ನೋಡಿ ಅರ್ಧಕ್ಕೆ ಬಂದಿದ್ದೀರಿ ಇನ್ನೊಂದು ಅರ್ಧ ಇದೆ ಓಕೆ ಇವ್ರು ಯಾಕೋ ಒಂದು 50% ಬಂದ್ರಪ್ಪ ಇನ್ನೊಂದು 50% ಹಿಂದೆ ಸರ್ಕೊಂಡ್ಬಿಟ್ರು ಬಹುಶಃ ಈಗ ಯಾವ್ದಾದ್ರು ಕಾಲ್ ಮಾಡಿದ್ರೆ ಖಂಡಿತ ಹೇಳ್ತೀರಿ ಅಂತ ಅನಿಸ್ತಾ ಇದೆ ನನಗೆ ಹಲೋ ಹಲೋ
2: ಹಲೋ ನಮಸ್ತೆ ಸರ್
1: ನಮಸ್ಕಾರ ಯಾರು ಮಾಡಿದ್ರು ಹೇಳಿ ಯಾವ ಹಾಡಿದು
2: ಕವಿರತ್ನ ಕಾಳಿದಾಸ
1: ಹಾಡು ಯಾವ್ದು
2: ಪ್ರಿಯತಮ ಅಂತ ಬರುತ್ತಲ್ಲ
1: ಹೇಳಿ
2: ನೋಡೋಣ ಕ್ಷಣದಲ್ಲಿ ನಿಂತೆ ನೀ ಕಣ್ಣಲ್ಲಿ ಆಸೆಯ ಹೂಗಳು ಅರಳಿದೆ ಅಷ್ಟೇ ಬರೋದು ಸರ್ ಪ್ರಿಯತಮ ಅಂತ ಬರುತ್ತಲ್ಲ ಆ ಹಾಡು ಸರ್
1: ಎಕ್ಸಾಕ್ಟ್ಲಿ ಮೇಡಮ್ ಸರಿಯಾದ ಉತ್ತರ ಹೇಳಿದ್ರಿ ನೋಡಿದ ಕ್ಷಣದಲ್ಲಿ ನಿಂತೆ ನೀ ಕಣ್ಣಲ್ಲಿ ಆಸೆಯ ಹೂಗಳ ಚೆಲ್ಲಿದೆ ಮನದಲ್ಲಿ ಹೃದಯದ ವೀಣೆಯ ತಂತಿಯ ಮೀಟುತ ವಿರಹದ ಗೀತೆಯ ಹಾಡಿದೆ ಕಿವಿಯಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮ ಸರಿನಾ ಮೇಡಮ್
2: ಸರಿ ಸರ್ ತುಂಬಾ ಚೆನ್ನಾಗಿ ಹಾಡ್ತೀರಾ
1: ಥ್ಯಾಂಕ್ ಯು ವೆರಿ ಮಚ್ ಕೇಳಿದ್ರಿ ಮತ್ತೆ ಯಾವ ಹಾಡಪ್ಪ ನಿಮಗೆ ನೆನಪು ಮಾಡಿಕೊಡ್ಲಿ ನಾನು ಓಕೆ ಇನ್ನೊಂದು ಹಾಡು ತಗೊಳ್ಳಿ ಕೇಳಿ ಗಮನ ಇಟ್ಟು ಸಿಮೆಂಟು ಸಿಗದು ಎಂದರು ಸಿಮೆಂಟು ಸಿಗದು ಎಂದರು ಕಟ್ಟಡ ಏರುತ್ತಿವೆ ಎಲ್ಲ ಯಾವ ಹಾಡಿದು ಸಿಮೆಂಟು ಸಿಗದು ಎನ್ನುತ್ತಲಿದ್ದರೂ ಮನೆಗಳು ಏಳುತ್ತಲಿವೆಯಲ್ಲ ಹೇಳಿಯಪ್ಪ ಯಾವ ಹಾಡಿದು ತುಂಬ ಜನ ಅಂತಿದ್ರು ಸಾರ್ ಬರೀ ಹೊಸ ಹಾಡೇ ಆಡ್ತಿದ್ದೀರಾ ಹಳೇದು ಹೇಳ್ರಿ ಅಂತ ಈಗ ಇದು ಹಳೆ ಹಾಡು ನೆನಪು ಮಾಡ್ಕೊಳ್ಳಿ ಸಿಮೆಂಟ್ ಸಿಗದು ಎನ್ನುತ್ತಲಿದ್ದರೂ ಮನೆಗಳು ಏಳುತ್ತಲಿವೆಯಲ್ಲ ಹೇಳ್ತೀರಿ ಮತ್ತೆ ಯಾರು ನಂಬರ್ ಕೇಳ್ತಿದ್ದಾರಲ್ಲ 08282720074 ಹಲೋ ಹಲೋ
3: ಹಲೋ ನಮಸ್ತೆ ಸರ್
1: ನಮಸ್ಕಾರ ಯಾರು
3: ಸರ್ ನಮಸ್ತೆ ಜ್ಯೋತಿ ಅವ್ರ ಸರ್
1: ಜ್ಯೋತಿ ಮೇಡಮ್ ನೆನ್ಪು ಮಾಡ್ಕೊಂಡ್ರೆ ಯಾವ ಹಾಡು ಅಂತ
3: ಅದೇ ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಏನು ಮಾಯವೋ ಏನು ಮರ್ಮವೋ ಗೆಲ್ಲುವ ಕುದುರೆ ಎಂದು ಗೆಲ್ಲುವುದು ಅಳ್ಳದ ಕಡೆಗೆ ನೀರು ಹರಿಯುವುದು ಹಣವಂತರಿಗೆ ಅಣ ಸೇರುವುದು ಆಯ್ತಲ್ಲ ಸರ್ ಅದ್ರೊಳಗೆ ಸಿಮೆಂಟ್ ರೇಟ್ ಏಳುತ್ತಲೋ ಅಂತ ಆಯ್ತು
1: ನೀವ್ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಿ ಅಂತ
3: ಸರ್ ಆಗ್ಲೇ ಕವಿರತ್ನ ಕಾಳಿದಾಸ ಹಾಡಿಗೆ ನಾನು ಪ್ರಿಪೇರ್ ಆಗ್ಬಿಟ್ಟಿದ್ದೆ
1: ಓಕೆ ಓಕೆ
3: ಅದು ಕಾಲು
1: ಓಕೆ ಅದಕ್ಕೆ
3: ಬೇಗ ಬೇಗ ನಾವು ತಿಳ್ಕೊಳಕ್ ಹೋದ್ರೆ ಸ್ವಲ್ಪ ಎಕ್ಸೈಟ್ ಆಗಿತ್ತು
1: ಥ್ಯಾಂಕ್ ಯು ಸೋ ಮಚ್ ಸರಿಯಾದ ಉತ್ತರ ಹೇಳಿದ್ರಿ ಧನ್ಯವಾದಗಳು ಸಿಮೆಂಟ್ ಸಿಗದು ಎನ್ನುತ್ತಲಿದ್ದರು ಮನೆಗಳು ಏಳುತ್ತಲಿವೆಯಲ್ಲ ಪೆಟ್ರೋಲ್ ಬೆಲೆಯು ಏರಿದರೇನು ಹೊಸ ಕಾರುಗಳಿಗೆ ಬರವಿಲ್ಲ ಜನರಲ್ಲಿ ಹಣವೇ ಇಲ್ಲ ಎಂದರು ಪೇಟೆ ಜಾತ್ರೆ ದಿನವೆಲ್ಲ ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ

0: ಅಣ್ಣಾ ಈ ಹಾಡು, ನೀನು ಮಾಯವೋ ನೀನು ಮರ್ಮವೋ, ಈ ಹಾಡು ಸರಿಯಾಗಿ ಉತ್ತರವನ್ನು ಹೇಳಿದಿರಿ. ಮುಂದಿನ ಸಾಲುಗಳನ್ನು ನೆನಪು ಮಾಡಿಕೊಳ್ಳಿ. ಸಂಗೀತವ ದಿನವು ನಾ ಕೇಳುವೆ, ಆ ಹಾಡಿಗೆ ತಲೆಯ ನೀ ತೂಗುವೆ, ಈ ಸಾಲು ಯಾವ ಹಾಡಲ್ಲಿದೆ ನೆನಪು ಮಾಡ್ಕೊಳ್ಳಿ. ಸಂಗೀತವ ದಿನವು ಕೇಳುವೆ, ಆ ಹಾಡಿಗೆ ತಲೆಯ ನೀ ತೂಗುವೆ. ಹಲೋ, ಓಕೆ ನೆನಪು ಮಾಡ್ಕೊಳ್ಳಿ. ಸಂಗೀತವ ದಿನವು ನಾ ಕೇಳುವೆ, ಆ ಹಾಡಿಗೆ ತಲೆಯ ನೀ ತೂಗುವೆ. ಹೇಳಿ, ನೆನಪು ಮಾಡ್ಕೊಳ್ಳಿ. ಸಂಗೀತವ ದಿನವು ನಾ ಕೇಳುವೆ, ಆ ಹಾಡಿಗೆ ತಲೆಯ ತೂಗುವೆ. ಯಾವ ಫಿಲ್ಮ್ ಸಾಂಗ್ ಇದು ನೆನಪು ಮಾಡ್ಕೊಳ್ಳಿ. ನೆನಪಾಗ್ತಾ ಇಲ್ವಾ? ಹಲೋ ಹಲೋ
1: ಹಲೋ
0: ಹೇಳಿ.
1: ಆಕಾಶವಾಣಿನಾ?
0: ಆಕಾಶವಾಣಿ, ತಾವ್ಯಾರು ಮಾತಾಡೋದು?
1: ಮರಿಯಾ.
0: ಓಕೆ, ಮರಿಯಾ ಅವರು ಬೆಳಿಗ್ಗೆ ಕಾಲ್ ಮಾಡಿದ್ರಿ ಅಲ್ಲ? ಓಕೆ, ಹಾಡು ನೆನಪಾಯ್ತಾ ಯಾವುದು ಅಂತ?
1: ನೆನಪಾಯ್ತು,
0: ಹೇಳಿ ನೋಡುವ.
1: ಯುಗ
0: ಪುರುಷನಾ? ಹೇಳಿ, ಹಾಡು ಹೇಳಿ ನೋಡುವ.
1: ಸಂಗೀತವೇ ನನ್ನ ಉಸಿರು, ಸಂಗೀತ ಸ್ವಲ್ಪ
0: ಇಲ್ಲ ಮೇಡಮ್. ಹಾಡು ಆನ್ಸರ್ ತಪ್ಪಾಯ್ತು ನಿಮ್ದು, ತಪ್ಪಾಯ್ತು ನಿಮ್ದು ಆನ್ಸರ್ ತಪ್ಪು.
1: ಓಕೆ ಸರ್, ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಟ್ರೈ ಮಾಡಿ ನೋಡೋಣ ಯಾವ ಫಿಲ್ಮ್ ಅಂತ. ಓಕೆ, ಸಂಗೀತವ ದಿನವನ್ನ ಕೇಳುವೆ, ಆ ಹಾಡಿಗೆ ತಲೆಯ ನೀ ತೂಗುವೆ. ಅಫ್ಕೋರ್ಸ್ ಸಂಗೀತಕ್ಕೆ ಎಲ್ಲರೂ ಕೂಡ ತಲೆ ತೂಗೋರಲ್ವಾ, ಆದ್ರೆ ಈ ಲೈನ್ ಯಾವ ಹಾಡಲ್ಲಿದೆ? ಹಲೋ
2: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡೋದು?
2: ಸರ್, ಗುರುಪುರದಿಂದ ಶಿವಮೊಗ್ಗ. ಬ್ಲೈಂಡ್ ಎಸ್ಟಿಡಿಗೆ ಒಂದ್ಸಲ ಬಂದಿದ್ರಿ ನೀವು?
0: ಹೌದಾ?
2: 2007
0: 2007
2: ರವಿಕುಮಾರ್ ಅಂತ.
0: 2007 2017 ಈಗ ನೆಕ್ಸ್ಟ್ ಇಯರ್ ಬಂದ್ರೆ 20 ವರ್ಷ.
2: ಹೌದು ಸರ್.
0: ವಾವ್,
2: ಎಸ್ಟಿಡಿಗೆ ಬಂದಿದ್ರಿ ಸರ್, ಪುರ್ಲೆಲ್ ಮಾರಿ ಹಬ್ಬ ಇತ್ತು.
0: ಓಕೆ ಓಕೆ, ಕರೆಕ್ಟ್, ನೆನಪಾಯ್ತು ನಂಗೆ. ನಿಮ್ಮನ್ನ ಮಾತಾಡ್ಸಕ್ಕೋಸ್ಕರ ಬಂದಿದ್ದೆ ನಾನು.
2: ಬಂದಿದ್ರಿ ಸರ್?
0: ಎಕ್ಸಾಕ್ಟ್ಲಿ ಸರ್.
2: ಅದು ಭಾಗ್ಯಲಕ್ಷ್ಮಿ ಬಾರಮ್ಮ ಫಿಲಂ ಇಂದಲ್ಲ ಸರ್, ರಾಜ್ಕುಮಾರ್ ದಾಡು.
0: ಹೌದು ಹೌದು ಸರ್, ಕರೆಕ್ಟ್. ಅದು
2: ಸಿಮೆಂಟ್ಗಳು ಜಾಸ್ತಿ ಆದರು, ಮನೆಗಳು ಏರುತ್ತಿದೆ.
0: ಸರಿಯಾದ ಉತ್ತರ ಅದು, ಸರಿಯಾದ ಉತ್ತರ. ಅದು
2: ಬ್ಲೈಂಡ್ ಸರ್, ರವಿಕುಮಾರ್ ಎಲ್ಲಾ ಹೋಯ್ತು ಸರ್, 2002 ಕೊನೆ ಆಯ್ತು ನಮ್ಮ.
0: ಹೌದು ಹೌದು, ಗೊತ್ತಾಯ್ತು. ಈಗ ಬೇರೆ ಹಾಡು ಬಂದಿದೆ. ಸಂಗೀತವ ದಿನವೂ ನಾ ಕೇಳುವೆ, ಆ ಹಾಡಿಗೆ ತಲೆಯ ನೀ ತೂಗುವೆ ಅಂತ.
2: ವಿಚಾರ ಮಾಡ್ಬೇಕು ಸರ್ ಇದು.
0: ಮಾಡಿ ಮಾಡಿ ಮಾಡಿ, ಧನ್ಯವಾದ ಕರೆ ಮಾಡಿದಕ್ಕೆ. ಓಕೆ ಸ್ನೇಹಿತರೆ, ನೆನಪು ಮಾಡ್ಕೊಳ್ಳಿ, ಬಹಳ ಪಾಪ್ಯುಲರ್ ಸಾಂಗ್ ಇದು. ನೆನಪು ಮಾಡ್ಕೊಂಡಿದ್ದೀರಿ, ಬಹುಶಃ ಲೈನ್ ಸಿಗ್ತಾ ಇಲ್ಲ ಅನ್ಸತ್ತೆ. ಹಲೋ ಹಲೋ
3: ಹಲೋ ಸರ್, ನಾನು ಫೋನ್ ಮಾಡಿದ್ದೆ, ಅದು ಆನ್ಸರ್ ಗೊತ್ತು, ಯಾರು ಹೇಳ್ತಿಲ್ಲ ಅಂತ ಮತ್ತೆ ಕಾಲ್ ಸಿಕ್ತು.
0: ಯಾರು ಮಾತಾಡೋದು ತಾವು?
3: ಗುಣವತಿ ದೀಪಪ್ಪ ಅಂತ, ದಾವಣಗೆರೆಯಿಂದ.
0: ಅಯ್ಯೋ ಮೇಡಮ್, ಮತ್ತೆ ಮಾಡ್ಬಿಟ್ಟಿದ್ದೀರಿ, ಬೇಡ ಮಾಡ್ಬೇಡ್ರಿ.
3: ಯಾರು ಮತ್ತೆ ಹೇಳಂಗೆ ಇಲ್ಲ, ಉತ್ತರ ನನಗೆ ಗೊತ್ತಿದೆ.
0: ಈಗ ಹೇಳ್ಬೇಡ್ರಿ, ಹೇಳ್ಬಿಡ್ರಿ, ಹೇಳ್ತಾರ ತಡೀರಿ, ಇನ್ನೊಂದ್ 2 ನಿಮಿಷದಲ್ಲಿ ಹೇಳ್ತಾರ ತಡೀರಿ, ಆಯ್ತಾ? ಈಗ ನೀವು ಹೇಳ್ಬಿಟ್ರೆ ಏನಾಗುತ್ತೆ, ನನಗೆ ಕಷ್ಟ ಆಗತ್ತೆ, ಮತ್ತೆ ನಾನು ಇನ್ನೊಂದು ಹಾಡು ಹುಡುಕ್ಬೇಕು ಅದಕ್ಕೆ. ಇಲ್ಲ ಇಲ್ಲ, ಗೊತ್ತಿದೆ ಗೊತ್ತಿದೆ, ಖಂಡಿತ ಗೊತ್ತಿದೆ. ಹಂಗೆ ಕೇಳ್ತಾರೆ, ಇನ್ನೊಂದ್ 2 ಕಾಲಲ್ಲಿ ಹೇಳ್ಬಿಡ್ತಾರ. ಓಕೆನಾ? ಓಕೆ. ನೋಡಿಯಪ್ಪ, ಇನ್ನು 2 ಕಾಲ ಅಂತ ಹೇಳಿದೀನಿ. ಸಂಗೀತವ ದಿನವೂ ನಾ ಕೇಳುವೆ. ಹಲೋ
4: ಹಲೋ
0: ಹೇಳಿ.
4: ತೀರ್ಥಪ್ರಸಾದ್ ಸರ್, ಮೇಟಿ ಕುರ್ಕೆ, ದೊಡ್ಡ ಮೇಟಿ ಕುರ್ಕೆ.
0: ಯಾರು ಮಾತಾಡೋದು?
4: ತೀರ್ಥಪ್ರಸಾದ್, ದೊಡ್ಡ ಮೇಟಿ ಕುರ್ಕೆ.
0: ತೀರ್ಥಪ್ರಸಾದ್ ಹೇಳಿ ಸರ್, ಯಾವ ಹಾಡು?
4: ಅದು ಸಂಯುಕ್ತ ಫಿಲಂ ಸರ್.
0: ಓಕೆ, ಹಾಡು ಯಾವುದು?
4: ನಿನ್ನಂದ ಕಾಣಲೆಂದು.
0: ಏ ಇಲ್ಲ ಸರ್, ತಪ್ಪಾಯ್ತು.
4: ಸಂಯುಕ್ತ ಫಿಲಂ ಏನು ಸರ್?
0: ಇಲ್ಲ, ನಾನು ಕನ್ಫರ್ಮ್ ಮಾಡಲ್ಲ, ಈಗ ನೀವೇ ಹೇಳಬೇಕು ಉತ್ತರ.
4: ರಥಸಪ್ತಮಿ ಇರ್ಬೇಕು ಸರ್.
0: ನೋಡಿ ಸರ್ ಇನ್ನು ಯಾವ್ಯಾವ್ದು ಹೇಳ್ತೀರಿ ಹೇಳಿ. ಏನು ಗೊತ್ತಿಲ್ಲ ಸರ್, ನೋಡೋಣ ತಡೀರಿ ಇನ್ನೊಬ್ರು ಯಾರು ಮಾಡ್ತಾರೆ ಕರೆಕ್ಟ್ ಆಗಿ ಹೇಳ್ತಾರಂತ. ಥ್ಯಾಂಕ್ ಯು. ಹ್ಮ್ ಹೇಳಿಯಪ್ಪ. ಹಲೋ ಹಲೋ, ಕರೆ ಮಾಡ್ತೀರಿ ಹಲೋ ಅಂತ ಅಂದ್ರೆ ಸುಮ್ಮನೆ ಇರ್ತೀರಿ. ಹಲೋ
5: ಹಲೋ
0: ಹೇಳಿ, ಯಾರು?
5: ಹಲೋ,
0: ಯಾರು ಮಾತಾಡೋದು?
5: ಶಾಂತ ಅಂತ
0: ಸರ್. ಎಲ್ಲಿಂದ ಅಮ್ಮ?
5: ಸಿದಾಪುರದಿಂದ.
0: ಓಕೆ, ಇದು ಯಾವ ಹಾಡು ನೆನ್ಪು ಮಾಡ್ಕೊಂಡ್ರ? ಗೊತ್ತಾಯ್ತಾ?
5: ಮೈಸೂರಿನಲ್ಲಿ ಬಾರಿ ಮಲ್ಲಿ ಅದಲ್ವಾ ಸರ್?
0: ಯಾರು ಮಾತಾಡ್ತಿರೋದು?
5: ಶಾಂತ ರವೀಂದ್ರ ಅಂತ.
0: ಶಾಂತ ರವೀಂದ್ರ ಮೇಡಮ್, ಇದು ಯಾವ ಪಿಕ್ಚರ್ ಅಂದ್ರಿ?
5: ಅದು ಪಿಕ್ಚರ್ ಹೆಸರು ಗೊತ್ತಾಗ್ತಿಲ್ಲ, ಹಾಡ್ ಗೊತ್ತಿದೆ ಸರ್.
0: ಹಾಡ್ ಯಾವ್ದು?
5: ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ.
0: ಹಿಂದೆ ಒಬ್ರು 50% ಆನ್ಸರ್ ಮಾಡಿದ್ರು, ನೀವೊಬ್ರು 50% ಆನ್ಸರ್ ಮಾಡಿದ್ರಿ.
5: ಅಲ್ಲ ಹೇಳ್ತೀನಿ ಸರ್ ಇನ್ನೊಂದ್ ಸ್ವಲ್ಪ. ಮಂಗಳೂರಿನಲ್ಲಿ ಬಾರಿ ಕಡಲು ಉಂಟಮ್ಮ, ಕೋಲಾರದಲ್ಲಿ ಚಿನ್ನದ ಗಂಗೆ ಉಂಟಮ್ಮ, ಈ ಊರಲ್ಲಿ ಏನುಂಟು ನೀನೇ ಹೇಳಮ್ಮ.
0: ಅದು ಶಿವನಿಗೆ ಗೊತ್ತಮ್ಮ, ಶಿವನಿಗೆ ಗೊತ್ತಮ್ಮ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಸಂಯುಕ್ತ ಫಿಲಂ ಅಂತೇಳಿ ಹಿಂದೆ ಹೇಳಿದ್ರು, ಹಾಡು ನೀವು ಹೇಳಿದ್ರಿ, ಸೊ ಸರಿಯಾದ ಉತ್ತರ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಮೇಡಮ್.
5: ಓಕೆ.
0: ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಉಂಟಮ್ಮ, ಮಂಗಳೂರಿನಲ್ಲಿ ಭಾರಿ ಕಡಲೆ ಉಂಟಮ್ಮ. ಈ ಹಾಡು ಸಂಯುಕ್ತ ಫಿಲಂದು. ಈಗ ನೆಕ್ಸ್ಟ್ ಲೈನ್ ಹೇಳ್ತೀನಿ. ನೆಕ್ಸ್ಟ್ ಲೈನ್ ಯಾವುದಂದ್ರೆ, ಒಂದೇ ನೀತಿ ಒಂದೇ ಜಾತಿ ಅನ್ನೋ ಮಂತ್ರಕ್ಕೆ ಪ್ರೀತಿ ಒಂದೇ ವಿಷಯದ ಸ್ಥಾಯಿ. ಕೇಳಿ, ಒಂದೇ ನೀತಿ ಒಂದೇ ಜಾತಿ ಅನ್ನೋ ಮಂತ್ರಕ್ಕೆ ಪ್ರೀತಿ ಒಂದೇ ವಿಷಯದ ಸ್ಥಾಯಿ. ನೆನ್ಪು ಮಾಡ್ಕೋತೀರಾ? ಹಲೋ ಹಲೋ ಹಲೋ ಹೇಳಿ
6: ಸರ್. ನಮಸ್ತೆ.
0: ನಮಸ್ಕಾರ. ಯಾರು
6: ಸರ್? ಮಲ್ಲಿಕಾರ್ಜುನ್.
0: ಮಲ್ಲಿಕಾರ್ಜುನವರೇ, ಎಲ್ಲಿಂದ?
6: ನೆಲವಾಗಿಲು.
0: ಓಕೆ, ಹೇಳಿ ಸರ್, ಯಾವ ಹಾಡಿದು?
6: ಅದೇ ಅದು ಸಂಯುಕ್ತ ಪಿಕ್ಚರ್ ಅಂತ.
0: ಕರೆಕ್ಟ್ ಸರ್, ಸರಿಯಾದ ಉತ್ತರ.
6: ಅದು ಮೈಸೂರಿನಲ್ಲಿ ಮಲ್ಲಿಗೆ ಹೂವು ಅಂತ ಇದೆ ಸರ್.
0: ಕರೆಕ್ಟ್ ಸರ್, ಕರೆಕ್ಟ್.
6: ಅದರಲ್ಲಿ ಬರುತ್ತೆ ಸರ್ ಅದ?
0: ಹೌದು ಹೌದು ಹೌದು,
6: ಆ ಲೈನ್ ಅದರಲ್ಲಿ ಬರುತ್ತೆ. ಅದು
0: ಸಂಗೀತವ ದಿನವನ ಕೇಳಿದೆ
6: ಅಂತ.
0: ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗಿದ್ದೀನಿ ನಾನು. ಒಂದೇ ನೀತಿ ಒಂದೇ ಜಾತಿ ಅನ್ನೋ ಮಂತ್ರಕ್ಕೆ ಪ್ರೀತಿ ಒಂದೇ ವಿಷಯದ ಸ್ಥಾಯಿ ಅಂತ. ಮಾಡಿ ಮಾಡಿ, ಇನ್ನೂ 10 ನಿಮಿಷ ಇದೆ. ಹಲೋ, ಕಟ್ ಆಯ್ತು. ಹಲೋ ಹಲೋ ಹಲೋ,
7: ನಮಸ್ಕಾರ ಸರ್. ಗುರುಪ್ರಜ್ಞ ಶಂಭುಲಿಂಗ.
0: ಶಂಭುಲಿಂಗ ಅವರೇ ಹೇಳಿ.
7: ಸಂಗೀತ ಬಗ್ಗೆ ಹೇಳಿದ್ರೆ ಅದು ರಥಸಪ್ತಮಿ ಸರ್.
0: ಹ್ಞೂ, ಅದಾಗಲೇ ಮುಗಿದು ಭಾಳ ಹೊತ್ತಾಯ್ತು ಸರ್.
7: ಈ ಸೆಕೆಂಡ್ ಕೇಳ್ತಾನೆ ಇದ್ದೆ ಸರ್, ಆಮೇಲೆ ಸಂಯುಕ್ತ ಬಂತದು.
0: ಓಕೆ ಓಕೆ ಆಯ್ತು, ಈಗ ಬೇರೆ ಲೈನ್ ಕೊಟ್ಟಿದ್ದೀನಿ ನಾನು.
7: ಹೇಳಿ.
0: ಒಂದೇ ನೀತಿ ಒಂದೇ ಜಾತಿ ಅನ್ನೋ ಮಂತ್ರಕ್ಕೆ ಪ್ರೀತಿ ಒಂದೇ ವಿಷಯದ ಸ್ಥಾಯಿ ಅಂತ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನೆನಪು ಮಾಡ್ಕೊಳ್ಳಿ. ಹಲೋ ಹಲೋ
8: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
8: ಸರ್ ಗೌತಮಿ, ಮಲಗೋಪ್ತಿಂದ.
0: ಗೌತಮಿ ಅವರೇ, ನೆನಪಾಯ್ತಾ ಯಾವ್ದು ಅಂತ?
8: ರಣಧೀರ ಸಿನಿಮಾದ್ದು.
0: ಓಕೆ,
8: ಏನ್ ಹುಡ್ಗಿರೋ ಇದ್ ಯಾಕೆ ಹಿಂಗ್ ಆಡ್ತಿರೋ
0: ಹೇಳಿ ನೋಡೋಣ.
8: ಸರ್ ಅಷ್ಟೇ ಬರೋದು.
0: ಇಲ್ಲ, ನೀವು ನಂತರನೇ ಓದಿದ್ದೀರಿ, ನೀವು ಹಾಡಬೇಕು.

0: ಓಕೆ, ಧನ್ಯವಾದ, ಕರೆ ಮಾಡಿ ಸರಿಯಾದ ಉತ್ತರವನ್ನು ಹೇಳಿದಿರಿ. ಈಗ ಮುಂದಿನ ಲೈನು, ತನ್ನಾಸೆ ಮಗನಲ್ಲಿ ತಾಯಿಯ ಪ್ರೀತಿ, ಒಲಿದಂಥ ಪತಿಯಲ್ಲಿ ಪತ್ನಿಯ ಪ್ರೀತಿ. ಹಲೋ
1: ಹಲೋ
0: ಹೇಳಿ.
1: ಹಲೋ ಸರ್, ನಾವು ಬಿದ್ರೆಯಿಂದ ಗಾಯತ್ರಮ್ಮ.
0: ಗಾಯತ್ರಕ್ಕ, ನಾನು ಹೇಳಿದ್ದು ಕೇಳಿಸ್ಕೊಂಡ್ರಾ?
1: ಕೇಳಿಸ್ಕೊಂಡು ಸರ್. ಅದು ರಣಧೀರ ಫಿಲಂ ಇಂದು, ರಣಧೀರ ಫಿಲಂ ಇಂದು, ಅದು ಒಂದೇ ನೀತಿ ಒಂದೇ ಪ್ರೀತಿ ಹೃದಯ ಹಾಡಿ ಹಾಡೋದಕ್ಕೆ ಅಂತ ಬರುತ್ತೆ. ಅದು
0: ಒಂದೇ ನೀತಿ ಒಂದೇ ಜಾತಿ ಅನ್ನೋ ಮಂತ್ರಕ್ಕೆ, ಪ್ರೀತಿ ಒಂದೇ ವಿಷಯದ ಸ್ಥಾಯಿ. ಸರಿನಾ?
1: ಭೂಮಿಗಾಗಿ ನಾನು ಜಯಿಸಬಲ್ಲೆ. ಸರ್, ಅದೇ ಅದೇ ಫಿಲಂ ಇಂದು.
0: ಹೌದೌದು, ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ.
1: ಧನ್ಯವಾದ.
0: ಆದ್ರೆ ಮುಂದಿನ ಕರೆಗೆ ಹೋಗ್ಬಿಟ್ಟಿದೀನಿ ನನಗೆ ಆಲ್ರೆಡಿ, ಅದಕ್ಕೆ ಉತ್ತರ ಬಂತು.
1: ಹೌದ್ರಾ?
0: ಆಯ್ತು ಸರ್. ಧನ್ಯವಾದ. ಕೇಳಿದ್ರೆ ನೆನ್ಪು ಮಾಡ್ಕೊಂಡ್ರ ಈ ಸಾಲು ಯಾವ ಹಾಡಲಿದೆ ಅಂತ? ತನ್ನಾಸೆ ಮಗನಲ್ಲಿ ತಾಯಿಯ ಪ್ರೀತಿ, ಒಲಿದಂಥ ಪತಿಯಲ್ಲಿ ಪತ್ನಿಯ ಪ್ರೀತಿ. ಹಲೋ
1: ಹಲೋ
0: ಹೇಳಿ. ಯಾರು ಮಾತಾಡೋದು? ಆಗ್ಲೇ ಆನ್ಸರ್ ಹೇಳಿದ್ರಿ ಅಲ್ಲ ನೀವು. ಓಕೆ, ಸಾಲು ಹಿಂಗಿದೆ: ತನ್ನಾಸೆ ಮಗನಲ್ಲಿ ತಾಯಿಯ ಪ್ರೀತಿ, ಒಲಿದಂಥ ಪತಿಯಲ್ಲಿ ಪತ್ನಿಯ ಪ್ರೀತಿ. ಪ್ರೀತಿ ವಾತ್ಸಲ್ಯ ಚಿತ್ರನು ಸರಿ, ಹಾಡು ಸರಿ, ಸರಿಯಾಗಿದೆ, ಸರಿಯಾಗಿದೆ. ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ.
1: ಧನ್ಯವಾದ.
0: ಓಕೆ, ಕೇಳಿದ್ರೆ ಈಗ ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು. ನೆನಪು ಮಾಡ್ಕೊಳ್ಳಿ ಈ ಸಾಲು ಯಾವ ಹಾಡಲಿದೆ ಅಂತ. ಸೊ ಇನ್ನು 5 ನಿಮಿಷ ಇದೆ, ಬೇಗ ಬೇಗ ಯೋಚನೆ ಮಾಡಿ. ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು, ಯಾವ ಫಿಲ್ಮು ನೆನಪು ಮಾಡ್ಕೊಳ್ಳಿ. ಆಗ್ಬೋದಾ? ನೆನಪು ಮಾಡ್ಕೋತೀರಾ? ಹೇಳ್ತೀರಿ? ಗ್ಯಾರಂಟಿ ಗೊತ್ತಿದೆ ನಿಮಗೆ? ನೋಡೋಣ ಯಾರು ಹೇಳ್ತೀರಿ ಸಾಂಗ್ ಇದು. ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು ಅಂತ ಹೇಳ್ತೀರಿ? ನೆನಪು ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ಹೇಗೆ? ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು. ನೆನಪು ಮಾಡ್ಕೊಳ್ಳಿ, ಬೇಗ ಬೇಗ, ಸಮಯ ಆಗ್ತಾ ಇದೆ. ಇನ್ನ 3 ನಿಮಿಷ ಇದೆ. 3 ನಿಮಿಷ ಆದ್ಮೇಲೆ ಅಯ್ಯೋ ಈಗ ನೆನಪಾಯ್ತು ಅನ್ಕೋಬೇಡಿ, ಈಗಲೇ ನೆನಪು ಮಾಡ್ಕೊಂಡ್ಬಿಡಿ. ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು. ಏನ್ ಮಾಡ್ತಾ ಇದ್ದೀರಿ? ಏನ್ ಅಭಿಷೇಕ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರ ಹಿಂಗೆ? ಓಕೆ, ನೆನಪು ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ ಬೇಗ. ಯಾಕೆ, ಏನ್ ಕಷ್ಟ ಆಯ್ತು? ಓಕೆನಪ್ಪ, ಲಾಸ್ಟ್ ಇದು ಒಂದು ಕ್ಲೂ ಕೊಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಹಾಡಿರೋ ಹಾಡು ನೆನಪು ಮಾಡ್ಕೊಳ್ಳಿ: ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು. ಹಲೋ ಹಲೋ
2: ಹಲೋ
0: ಹೇಳಿ. ನಮಸ್ಕಾರ.
2: ನಾನು ಹಾಡಿಂದ ಅಂತ ಮಾಡಿದ್ರೆ ಸರ್, ನೀವು ಕಟ್ ಮಾಡ್ಬಿಟ್ರಲ್ಲ ಸರ್.
0: ಯಾವಾಗ
2: ಅವಾಗ ಮಾಡಿದ್ದೆ, ನೀವು ಹಾಡಿಂದ ಬಾಕ್ತಿದ್ರಲ್ಲ ಅದಕ್ಕೆ ನಾನು ರಥಸಪ್ತಮಿಯಿಂದ ನೀವು ಕಟ್ಟೆ ಮಾಡ್ಬಿಟ್ರಿ.

0: ನೀವು ಕರೆ ಮಾಡಿ ಹಲೋ ಅಂದಾಗ ತಕ್ಷಣ ಮಾತಾಡ್ಬೇಕು ತಾನೆ, ಸುಮ್ಮನಿದ್ರೆ
1: ನಾನು ಹಾಳಾಗ್ತಿದ್ರಲ್ಲ, ಅದಕ್ಕೆ ನಾನು ಹೃದಯ ಸಪ್ತಮಿ ಡಾಕ್ಟರ್ ಅಂತ ಹೇಳೋಣ ಅಂತ ಇದೆ ಸರ್. ನೀವು ಅಷ್ಟಾಗಿ ಕಟ್ಟೆ ಮಾಡ್ಬಿಟ್ರಿ.
0: ಹೌದಾ, ಗೊತ್ತಾಗಿಲ್ಲ ನಮ್ಗೆ, ಯಾರು ಕಾರ್ ಮಾಡ್ತಾರೆ ಅಂತ ಏನು ಗೊತ್ತಾಗಲ್ಲ ನಂಗೆ, ಕಟ್ ಮಾಡ್ಬಿಟ್ರಿ ಅಂತಂದ್ರೆ. ಈಗ ಅದೇ ನಾನು ಹೇಳ್ತಾ ಇದ್ದೆ, ಸುಮ್ಮನೆ ಕರೆ ನಾನು ರಿಸೀವ್ ಮಾಡ್ತೀನಿ, ಹಲೋ ಹಲೋ ಅಂದ್ರೆ ಸುಮ್ಮನೆ ಇರ್ತಾರೆ, ಆಮೇಲೆ ಅವರೇ ಕಟ್ ಮಾಡ್ತಾರೆ. ಹ್ಮ್, ಈಗ ಹೇಳಿ ಸರ್.
1: ನಯನ ಕಮಲದಿಂದ ಪೂಜೆಯನ್ನು ಮಾಡು, ಮನದ ಗಂಗೆಯಿಂದ ಅಭಿಷೇಕವನ್ನು ಮಾಡು, ಶಿರವ ಚರಣದಲ್ಲಿ ಇರಿಸಿ ಧ್ಯಾನ ಮಾಡು, ಸುಲಭದಲ್ಲಿ ಆಗ ವೈಕುಂಠ ನಿನಗೆ ನೋಡು, ವೈಕುಂಠ ನಿನಗೆ ನೋಡು.
0: ಯಾವ ಪಿಕ್ಚರ್ ಇದು?
1: ಇದು ಪಿಕ್ಚರ್ ಗೊತ್ತಿಲ್ಲ ಸರ್, ಆದ್ರೆ ಹಾಡು ಗೊತ್ತಿಲ್ಲ.
0: ಯಾವ ಪಿಕ್ಚರ್ ಗೊತ್ತಿಲ್ವಾ?
1: ಸತ್ಯ ಧರ್ಮಗಳೇ ಅಂತ ಹಾಡು ಕೇಳ್ತಾ
0: ಇದೆ. ಓಕೆ ನೋಡೋಣ. ಈಗ ಫಿಲ್ಮ್ ಹೆಸರು ಯಾವ್ದಾದ್ರು ಯಾರಾದ್ರೂ ಹೇಳ್ತಾರೆ ನೋಡೋಣ. ಧನ್ಯವಾದ ಹಾಡು ಹೇಳಿದಕ್ಕೆ.
1: ಥ್ಯಾಂಕ್ ಯು ಸರ್.
0: ಕೇಳಿದ್ರೆ ಅವ್ರು ಹಾಡಂತೂ ಹೇಳ್ಬಿಟ್ರಪ್ಪ, ಅದು ನಿಜ. ಸತ್ಯ ಧರ್ಮಗಳೇ ಈ ಪಾದ ಕಮಲಗಳು, ಲಕ್ಷ್ಮಿಯ ಸೇವಿಸುವ ಶ್ರೀಹರಿ ಚರಣಗಳು. ಈ ಹಾಡು ಸರಿ, ಇದು ಯಾವ ಪಿಕ್ಚರ್ದು? ಪಿಕ್ಚರ್ ಹೆಸರು ಯಾವ್ದು ಹೇಳ್ತೀರಿ ಹೇಳಿ. ಇನ್ನು ಒಂದೇ ಒಂದು ನಿಮಿಷ ಇದೆ. ಹಲೋ ಹಲೋ
2: ಹಲೋ
0: ಹೇಳಿ
2: ಸರ್. ನಾನು ನಳಿನಿ, ಶಿವಮೊಗ್ಗದಿಂದ.
0: ಹೇಳಿ ಮೇಡಮ್.
2: ಸರ್, ಇದು ಭಕ್ತ ಪ್ರಹ್ಲಾದ ಪಿಕ್ಚರ್ ಅಂತ ಅನ್ಕೊಳ್ತಿರ್ಲಿಲ್ಲ.
0: ಇಲ್ಲ ಮೇಡಮ್, ಆನ್ಸರ್ ತಪ್ಪಾಯ್ತು. ಥ್ಯಾಂಕ್ ಯು. ಯಾವ ಫಿಲ್ಮು? ಇನ್ನು 30 seconds ಇದೆ, ಹೇಳ್ಬೋದಾ? ಹೇಳ್ತೀರಾ? ನೆನಪು ಮಾಡ್ಕೊಳ್ಳಿ. ಕೊನೆ ಕರೆ, ಕೊನೆ ಅವಕಾಶ. ಸತ್ಯ ಧರ್ಮಗಳೇ ಈ ಪಾದ ಕಮಲಗಳು. ಈ ಹಾಡು ಯಾವ ಪಿಕ್ಚರ್ದು? ನೆನಪು ಮಾಡ್ಕೊಂಡ್ರಾ? ನೆನ್ಪು ಮಾಡ್ಕೊಂಡ್ರಾ? ಓಕೆ, ಯಾರಿಗೂ ನೆನಪಾಗ್ಲಿಲ್ಲ. ಕೇಳಿದ್ರೆ ಇದು ಧರ್ಮ ಫಿಲ್ಮ್ ಸಾಂಗ್ ಇದು, ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದು. ಲೋಕ ಪಾವನ ಗಂಗೆ ಜನ್ಮವತಿದ ಪಾದ, ಶಿಲೆಯಾದ ಮುನಿ ಸತಿಗೆ ಜೀವ ನೀಡಿದ ಪಾದ, ಆಕಾಶ ಭೂಮಿಗಳ ಅಳೆದ ಶ್ರೀಪತಿ ಪಾದ, ಮುಕ್ತಿಯನ್ನು ಕರುಣಿಸುವ ವೆಂಕಟೇಶರ ಪಾದ. ಈ ರೀತಿ ಬರುತ್ತೆ, ಅನಂತರ ಹಾಡು ಶುರುವಾಗತ್ತೆ. ಸತ್ಯ ಧರ್ಮಗಳೇ ಈ ಪಾದ ಕಮಲಗಳು ಅಂತ ಹೇಳಿ. ಸೊ ಎನಿವೇ, ತುಂಬ ಜನ ಸೊಗಸಾಗಿ ಹಾಡಿದ್ರಿ, ಸ್ಪಂದಿಸಿದ್ರಿ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಟ್ರಿ. ತಮ್ಮೆಲ್ಲರೂ ಕೂಡ ತುಂಬ ತುಂಬ ಧನ್ಯವಾದಗಳು. ಮತ್ತು ಕರೆ ಯಾರಿಗೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿ ದಿವಸ ಕಾರ್ಯಕ್ರಮ ಇದ್ದೇ ಇರುತ್ತೆ, ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಹೇಳಿ. ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ನಿಮಗೆಲ್ಲ ಗೊತ್ತಿದೆಯಲ್ಲ, ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಬೇಟಾ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್.

ಕಿಶೋರ್ ಕುಮಾರ್ ಮತ್ತು ಮಹೇಂದ್ರ ಕಪೂರ್ ಹಾಡಿರುವ ಕರ್ಮ ಚಿತ್ರದ ಗೀತೆ.

ಕೊಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆಯನ್ನ ಕೇಳೋಣ. ರಾಹತ್ ಫತೇ ಅಲಿ ಖಾನ್ ಮತ್ತು ಅಶ್ಮಿ ಶಬರಿಯವರ ಸ್ವರದಲ್ಲಿ ಈ ಗೀತೆ. ಚಿತ್ರ ನೌಟಂಕಿ ಸಾಲಾ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕೊಡಗಿನ ಕಾವೇರಿ ಚಿತ್ರದು. ಕೇಳಿಬರುವ ಸ್ವರ ಚಿತ್ರ ಅವರದು, ಗೀತೆಗೆ ಸಾಹಿತ್ಯ ಹಂಸಲೇಖ ಅವರದು, ಸಂಗೀತನು ಹಂಸಲೇಖ ಅವರದೇ.

ಮುಂದಿನ ಗೀತೆಗಳು ಮೂಡಿಬರಲಿವೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಯೇಸುದಾಸ್ ಅವರ ಸ್ವರಗಳಲ್ಲಿ ಕಿಟ್ಟು ಪುಟ್ಟು ಚಿತ್ರದ ಗೀತೆಗಳು.

ಬಂದಮ್ಮ ನಾವು ಬಂಡರಲ್ಲ ಪುಲಿ ಪುಂಡರಲ್ಲ ನೋಡಿ ನಿಮ್ಮ ಜೋಡಿಯಾಗೋ ಆಸೆ ಬಂತಮ್ಮ

ತೊಂದರೆ ಇನ್ನು ಇನ್ನು ಇನ್ನು ನಿನ್ನ ನಿನ್ನ ನಿನ್ನ ಬಿಡೆ ಬಿಡೆ ಬಿಡೆ ಪಾಪ ನಿಲ್ಲೇ ಗೌರಮ್ಮ.

0: 吧。
1: ಚಿತ್ರಕೀರ್ತನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಕಿರಿಕ್ ಪಾರ್ಟಿ ಚಿತ್ರದ ಕೇಳಿಬರುವ ಸ್ವರಗಳು ವಿಜಯಪ್ರಕಾಶ್ ಮತ್ತು ಸಂಗಡಿಗರು.

ಕೇಳಿದರೆ ಆಕಾಶವಾಣಿ ಪತ್ರಾವತಿಯ ಕಾರ್ಯಕ್ರಮಗಳನ್ನ ನೀವೀಗ 675 ಹಾಗೂ 103.5 ಮೆಗಾ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದೀಗ ನಿಮಗಾಗಿ ಕೇಳಿಬರುವ ಗೀತೆ ಕಿಂದರಿ ಜೋಗಿ ಚಿತ್ರದ್ದು. ಮಂಜುಳಾ ಗುರುರಾಜ್ ಹಾಗೂ ಮನು ಅವರ ಸ್ವರಗಳಲ್ಲಿ ಈ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕೇಳುಗರೇನು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 675 ಕಿಲೋ ಹರ್ಟ್ಸ್ಗಳಲ್ಲಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳುಗರಿಗಾಗಿ ಈಗ ಒಂದು ಪ್ರಶ್ನೆ. ವಿಶ್ವವಿಖ್ಯಾತ ಜೋಗ ಜಲಪಾತವು ಭಾರತದ ಕರ್ನಾಟಕ ರಾಜ್ಯದಲ್ಲಿರೋದು ಗೊತ್ತೇ ಇದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕುಗಳ ಗಡಿಯಲ್ಲಿರೋದು. ಶರಾವತಿ ನದಿಯು ಸುಮಾರು 253 ಮೀಟರ್ ಅಂದ್ರೆ 830 ಅಡಿ ಎತ್ತರದಿಂದ 4 ವಿಭಿನ್ನ ಜರಿಗಳಾಗಿ ಧುಮ್ಮಿಕ್ಕುವಂತಹ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಸಾವಿರಾರು ಪ್ರೇಕ್ಷಕರು ಅಲ್ಲಿ ಜೋಗಕ್ಕೆ ಏನು ವಿಸಿಟ್ ಮಾಡ್ತಾ ಇರ್ತಾರೆ. ನೀವು ಕೂಡ ಮಾಡ್ತಿರ್ತೀರಾ, ನಿಮಗೆಲ್ಲ ತಿಳಿದಿರೋ ವಿಷಯನೇ. ಯಾಕೆ ಈ ಪ್ರಶ್ನೆ ಅಂತ ಅಂದ್ರೆ, ಇಲ್ಲೇ ಇರೋದು ನಿಮಗಾಗಿ ಪ್ರಶ್ನೆ. ಈಗ ಜೋಗ ಜಲಪಾತದಲ್ಲಿ 4 ವಿಭಿನ್ನ ಜರಿಗಳು ಧುಮ್ಮಿಕ್ತಾ ಇದೆಯಲ್ಲ, ಆ 4 ಹೆಸರುಗಳನ್ನ ನೀವೀಗ ಟೈಪ್ ಮಾಡಿ 9481527 ಕಳಿಸ್ಬೇಕು ಸಂದೇಶಗಳನ್ನ. 4 ವಿಭಿನ್ನ ಜರಿಗಳಾಗಿ ಜೋಗ ಜಲಪಾತ ಧುಮ್ಮಿಕ್ತಾ ಇದೆ ಅಲ್ವಾ? ಇನ್ನು ತುಂಬಿಲ್ಲ, ಇನ್ನು ಸಮಯ ಬೇಕಲ್ವಾ? ಯಾಕಂದ್ರೆ ಮಳೆ ಸ್ವಲ್ಪ ತಡವಾಗಿ ಬಂದಿದ್ದರಿಂದ ಇನ್ನು ನೋಡೋದಕ್ಕೆ ಇನ್ನು ಸಮಯ ಇದೆ. ಹೀಗೆ ನಿರಂತರವಾಗಿ ಮಳೆ ಬಂದ್ರೆ ಸದ್ಯದಲ್ಲೇ ಎಲ್ಲರೂ ಹೋಗಿ ಮತ್ತೊಮ್ಮೆ ವರ್ಷಕ್ಕೊಂದ್ಸಲ ಅದು ನೋಡಿದ್ರೆ ಒಂದು ಸಮಾಧಾನ ಅಲ್ವಾ? ಹಾಗಾಗಿ ನಿಮಗಾಗಿ ಮತ್ತೊಮ್ಮೆ ಪ್ರಶ್ನೆ. ಜೋಗ ಜಲಪಾತದಲ್ಲಿ ಸುರಿಯುತ್ತಿರುವಂತಹ ಆ ಒಂದು 4 ಜರಿಗಳ ಹೆಸರುಗಳನ್ನ ನೀವೀಗ ಟೈಪ್ ಮಾಡಿ 9481527206 ಸಂದೇಶಗಳ ಮೂಲಕ ಕಳಿಸ್ತಾ ಇರಿ. ಆ ಮುಂದಿನ ಗೀತೆಗಳು ನಿಮಗಾಗಿ, ಒಂದು ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಉತ್ತರಗಳು. ಕಾರ್ಯಕ್ರಮದಲ್ಲಿ ಜೊತೆಯಾಗೇ ಇರಿ, ಯಾಕಂದ್ರೆ ಇವತ್ತು ಅಕ್ಷರಗಳನ್ನ ಜೋಡಿಸಿ ಪದವನ್ನ ರಚನೆ ಮಾಡೋಣ, ಪದಗಳನ್ನ ಜೋಡಿಸಿ ವಾಕ್ಯವನ್ನ ರಚನೆ ಮಾಡೋಣ ಕಾರ್ಯಕ್ರಮದಲ್ಲಿ. ಇನ್ನು 7:45 ಜೊತೆಯಾಗಿರ್ತೀರಾ. ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನಿಮ್ ಜೊತೆಯಾಗಿ ಮುಂದುವರೆಸೋಣಂತೆ. ಈಗ ಕೇಳಿರುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬರ್ತಾ ಇರಲಿ. ಕೇಳಿದರೆ ಮುಂದಿನ ಈಗ ಕಾರ್ಯಕ್ರಮಕ್ಕೆ ಜಾಯಿನ್ ಆದ ಪ್ರಶ್ನೆ ಮತ್ತೊಮ್ಮೆ ಅನ್ನುವರಿಗಾಗಿ, ವಿಶ್ವವಿಖ್ಯಾತ ಜೋಗ ಜಲಪಾತದಲ್ಲಿ ಧುಮ್ಮಿಕ್ಕಿ ಅರಿಯುವ ಆ ವಿಭಿನ್ನ ಜರಿಗಳ ಹೆಸರುಗಳನ್ನು ನೀವೀಗ, 4 ಜರಿಗಳು ನಾನಂತುಕ್ಕಳು ಕೊಟ್ಟಾಗಿದೆ, ಆ 4 ಏನು ಜರಿಗಳು ಧುಮ್ಮಿಕ್ತಾ ಇದೆಯಲ್ಲ ಆ ಜರಿಗಳ ಹೆಸರುಗಳನ್ನು ನೀವೀಗ ಟೈಪ್ ಮಾಡಿ ಕಳಿಸ್ಬೇಕು ಅಷ್ಟೇ ಪ್ರಶ್ನೆ. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ಓದ್ತೇನೆ ಅಂತ ಹೇಳ್ತಾ ಮುಂದಿನ ಗೀತೆ

ಕೇಳುವರ ಸಂದೇಶಗಳನ್ನು ನೋಡೋ ಸಮಯ ಇದು. ಪ್ರಶ್ನೆ ಆಗಿತ್ತು, ಶರಾವತಿ ನದಿ ಜೋಗ ಜಲಪಾತ ವಿಭಿನ್ನವಾಗಿ ಜರಿಗಳು ನಾಲ್ಕು ಭಾಗಗಳಲ್ಲಿ ವಿಂಗಡಣೆ ಮಾಡಿ ಅದಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಾಗಿದೆ ಅಲ್ವಾ ಕೇಳಿದರೆ, ಆ ಹೆಸರುಗಳನ್ನು ನೀವೀಗ ಟೈಪ್ ಮಾಡಿ ಕಳಿಸಿ ಅನ್ನೋದಾಗಿತ್ತು. ಉತ್ತರಗಳು ಬಂದಿದೆ, ನೋಡೋಣ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಕಡೆಯಲ್ಲಿ ನಾನು ಹೇಳ್ತೇನೆ, ನೀವೇ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಸರಿ ಇದೆ ನನ್ನ ಉತ್ತರ ಅಂತ ತಿಳ್ಕೊಂಡ್ರೆ ಆಯ್ತಲ್ವಾ ಉತ್ತರವನ್ನು. ಯಾರೆಲ್ಲ ಕಲಿಸಿದ್ದಾರೆ, ಸಂಜೆ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಗೀತಾ ಮೇಡಮ್ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಾ? ನಾವಂತೂ ರೇಡಿಯೋ ಆಫ್ ಮಾಡದೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೇವೆ. ಪ್ರಸಾರ ಆಗ್ತಿರೋ ಗೀತೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ, ಸೊಗಸಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೇ ನನ್ನ ಉತ್ತರ ಅಂತ ಇದ್ದಾರೆ. ಸರಿಯಾದ ಉತ್ತರ ಟೈಪ್ ಮಾಡಿ ಕಳಿಸಿ. ಚಿತ್ರ ಶಿವಕುಮಾರ ಸುಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಶುಭ ಸ

ಸಂಜೆ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸಾರ ಆಗ್ತಿರೋ ಎಲ್ಲ ಗೀತೆಗಳು ಸೂಪರ್. ಜೊತೆಯಲ್ಲಿ ಉತ್ತರ ಸರಿಯಾಗಿದೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ಉತ್ತರ ಸರಿಯಾಗಿ ಬಂದರೆ. ಸುರೇಶ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಯೂರ್ ಕೋಟಿ ಜನ್ನಾಪುರ

ಜೊತೆಯಲ್ಲಿ ಉತ್ತರ ಕೂಡ ಬಂದಿದೆ. ಸಂಜಯ ನಮಸ್ತೆ, ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಉತ್ತರ ಕೂಡ ಸರಿಯಾಗಿದೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಓಕೆ ಸರಿಯಾಗಿದೆ ಉತ್ತರ. ಆಕಾಶವಾಣಿ ಭದ್ರಾವತಿ ಸಂಜೆ ಸ್ವಾಗತ, ನಿಮ್ಮ ಪ್ರಶ್ನೆಗೆ ಉತ್ತರ ಇದಾಗಿದೆ ಅಂತ ಇದ್ದಾರೆ ಮಂಜುಳಬಾಯಿ ಚಂದ್ರಹಾಸ ಗಡದೆ ಅವರು. ಶ್ರೀಮತಿ ಮಂಜುಳಬಾಯಿ ಚಂದ್ರಹಾಸ ಗಡದೆ ಅವರ ಉತ್ತರ ಆಗಿತ್ತು. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟಿಂದ ಸಂದೇಶ ಬಂದರೆ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಶುಭ ಸಂಜೆ ಮೇಡಮ್, ಚಿತ್ರಗೀತೆಗಳು ಸೂಪರ್, ಜೊತೆಯಲ್ಲಿ ಉತ್ತರ ಇದು ನಂದು ಅಂತ ಇದ್ದಾರೆ. ಶುಭ ಸಂಜೆ ನಮಸ್ಕಾರ ಅಂತ ಇದ್ದಾರೆ. ದೇವರು ಕೊಟ್ಟ ಅಕ್ಕ ಕುಶಲವೇ ಕ್ಷೇಮವೇ, ಖಂಡಿತ ಇಂಪಾಗಿ ಬರ್ತಿದೆ ಧ್ವನಿಯಲ್ಲಿ ನಿಮ್ಮ ಯಾಕೋ ಬದಲಾವಣೆ. ಒಮ್ಮೆ ನೋಡಿ, ಇಷ್ಟು ದಿನ ಬಹಳ ಬಿಸಿಲಿನಿಂದ ಅರಳ್ತಾ ಇದ್ವಿ, ಈಗ ಒಂದೇ ಬಾರಿ ಮಳೆ ಇಳಿದ್ರೆ ಮನುಷ್ಯನಲ್ಲೂ ಚೇಂಜಸ್ ಆಗತ್ತೆ ಅನ್ನೋದಕ್ಕೆ ಹಾಗೆ ಸ್ವಲ್ಪ ತಂಡಿ. ಮುರಳೀಧರವರು ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿ, ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಉತ್ತರ ಸರಿಯಾಗಿದೆ. ಸದಾಶಿವಪ್ಪ ಮಂಡಘಟ್ಟ ರಾಜಾರಾಣಿ, ಓಕೆ ಓಕೆ, ಉತ್ತರವನ್ನ ನಾನೇ ಹೇಳ್ಬಿಡ್ತಿದ್ದೆ, ಸದಾಶಿವಪ್ಪ ಮಂಡಘಟ್ಟದಿಂದ ಉತ್ತರ. ಮಹೇಶ್ವರಿ ಕಾಗೆಹಳ್ಳ, ಶುಭ ಸಂಜೆ, ಕಾರ್ಯಕ್ರಮಕ್ಕೆ ಸ್ವಾಗತ, ಸಂಜೆಯ ಚಿತ್ರಗೀತೆಗಳು ಚೆನ್ನಾಗಿ ಪ್ರಸಾರ ಆಗ್ತಾ ಇದೆ ಅಂತ ಉತ್ತರವನ್ನ ನೀಡಿದ್ದಾರೆ. ಹೆಚ್ ಪಿ ಗುರುಮೂರ್ತಿ ಎನ್ಆರ್ಪುರ, ಗುಡ್ ಈವ್ನಿಂಗ್ ಮೇಡಮ್, ಸೂಪರ್ ಮೆಲೋಡಿ ಸಾಂಗ್ಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ್ತ ಭದ್ರಾವತಿಯಿಂದ ಉತ್ತರ. ವಿಲ್ಸನ್ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ಉತ್ತರವನ್ನ ಕಳಿಸಿದ್ರೆ. ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಶಾಂತಾಚಾರ್ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್. ಶರಾವತಿ ನದಿಯಿಂದ, ಸೃಷ್ಟಿಯಾಗುವ ಜೋಗ ಜಲಪಾತವು ಭಾರತದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗಿದೆ, ಇದು ಧುಮ್ಮಿಕ್ಕಿ ಹರಿಯುವ ನಾಲ್ಕು ಜರಿಗಳು ಅಥವಾ ಹರಿವುಗಳು ಹೆಸರುಗಳು ಹೀಗಿದೆ ಅಂತ. ನಾನೀಗ ಉತ್ತರವನ್ನ ಎಲ್ಲರೂ ಸಂದೇಶಗಳಾದ್ಮೇಲೆ ಮುಂದುವರಿಸ್ತೇನಂತೆ. ನಾಲ್ಕು ವಿಶಿಷ್ಟ ಧಾರೆಗಳು ಜೋಗದ ಪ್ರಮುಖ ಆಕರ್ಷಣೆಯಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಅವರು. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಗುಡ್ ಈವ್ನಿಂಗ್ ಮೇಡಮ್, ಉದಾಗಿದೆ ನಮ್ಮ ಉತ್ತರ ಅಂತ ಇದ್ದಾರೆ. ವಿಶ್ವವಿಖ್ಯಾತ ಜೋಗ ಜಲಪಾತದ ನಾಲ್ಕು ಜರಿಗಳು ಯಾವುವು? ಉತ್ತರ ವಿಶ್ವವಿಖ್ಯಾತ, ಓಕೆ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಉತ್ತರ ಕಳುಹಿಸಿದವರು ಪ್ರಶಾಂತ್ ಕೆಪಿ ಕೆರೆಕೊಪ್ಪ ಬೇಗುವಳ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ ಸರಿಯಾದ ಉತ್ತರ. ಪುಷ್ಪ ವಿನೋಬ ನಗರ ಶಿವಮೊಗ್ಗ, ಸಂಜೆಯ ವಂದನೆಗಳು ಮೇಡಮ್. ಮಧ್ಯಾಹ್ನದಿಂದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ, ಕೇಳ್ತಾ ಇದ್ದೀವಿ ನಿರಂತರವಾಗಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ, ಧನ್ಯವಾದಗಳು ಅಂತ ಇದ್ದಾರೆ ಉತ್ತರದೊಂದಿಗೆ. ಸೀಗೆಬಾಗಿ ಭದ್ರಾವತಿಯಿಂದ ತಮ್ಮಯ್ಯ ಕೆಎಂಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ಸಂದೇಶ. ನಮ್ಮ ನೆಚ್ಚಿನ ಬಾನುಲಿಯ ಪ್ರೀತಿಯ ಸಹೋದರಿ ಸಂಜೆಯ ವಂದನೆಗಳು, ನೀವು ನೀಡಿದ ಪ್ರಶ್ನೆಗೆ ನಮ್ಮ ಉತ್ತರ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ ರಾಜು ಅವರು ಶಂಕರಘಟ್ಟದಿಂದ. ಎಚ್ ಜಿ ನಂಜುಂಡಪ್ಪ ಲತಾ ಹಾಗೂ ಕವನ ಕಂಬದಾಳು ಉತ್ತರವನ್ನ ಹೊಸೂರು ಇಲ್ಲಿಂದ ಉತ್ತರ ಬಂದಿದೆ. ಮುಂದಿನ ಸಂದೇಶ, ಮುಸ್ಸಂಜೆ ಶುಭಾಶಯಗಳು ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಕೇಳಿದ ಪ್ರಶ್ನೆಗೆ ಉತ್ತರ ಇದಾಗಿದೆ ಭದ್ರಾವತಿಯಿಂದ ಎಲ್ಲೇಗೌಡ ಅವರು. ಯಾಕಂದ್ರೆ ಯಾರು ಇದನ್ನ ತಪ್ಪು ಉತ್ತರ ಕೊಡಕ್ ಸಾಧ್ಯನೇ ಇಲ್ಲ, ಸುಮ್ಮನೆ ಒಂದು ಕ್ಯೂರಿಯಾಸಿಟಿ ಅಂತ ಪ್ರಶ್ನೆ ಕೇಳಿದ್ದಾಯ್ತು. ಶುಭ ಸಂಜೆಯ ನಮಸ್ಕಾರಗಳು ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಉತ್ತರಗಳು ಸರಿಯಾಗಿ ಇದೆ ಎಲ್ಲರೂ ಕೊಟ್ಟಿರುವಂತದ್ದು. ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆಯಿಂದ ಸೂಪರ್ ಸಾಂಗ್ಸ್ ಜೊತೆಗೆ ಉತ್ತರ. ಅಜಯ್ ವಂಡ್ಕರ್ ಲೋ ಇರುತ್ತ ಭದ್ರಾವತಿಯಿಂದ, ಪ್ರೀತಿಯ ಗೀತಾ ಜನ್ಯ ಮೇಡಮ್ ಅವರಿಗೆ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಉತ್ತರ ಇದಾಗಿದೆ. ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬೈನಿಂದ ಬಂದಂತಹ ಸಂದೇಶ. ರೇಖಾ ಕೋಟಿ ಶ್ರೇಯ ಗುಜ್ಜರ್ ಎನ್ ಟಿ ಬಿ ಲೇಔಟ್ ಉತ್ತರ ಸರಿಯಾಗಿ ಇದೆ. ನಿಮ್ಮಲ್ಲಿ ಬರುವ ಮಳೆಯಲ್ಲಿ ಕಲಬುರಗಿ ಕಡೆ ಕಳಿಸಿ ಪ್ಲೀಸ್ ಅಂತ ಇದ್ದಾರೆ. ಖಂಡಿತ ಸಾಧ್ಯವಾದರೆ ಉಫ್ ಅಂತ ನಾವಿಲ್ಲಿಂದ ಕಳಿಸಿ ಆಯ್ತು ನೋಡಿ, ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಹೀಗೆ ಮಳೆ ಆಗ್ಲಿ ಅಂತ ಆಶಿಸ್ತಾ ರಾಜಾರಾಣಿ. ಓಕೆ, ಶ್ರುತಿ ಸಂತೋಷ್ ಭದ್ರಾವತಿಯಿಂದ ಉತ್ತರವನ್ನ ನೀಡಿದ್ದಾರೆ. ನೋಡಿ, ಹೀಗೆ ಪ್ರಕೃತಿ ಜೊತೆಯಲ್ಲಿ ನಾವೇನು ಮನುಷ್ಯನ ಏನು ಆಟ ನಡೆಯೋದಿಲ್ಲ ಅಲ್ವಾ, ಅದ್ರ ಪ್ರಕೃತಿಗೆ ವಿರುದ್ಧವಾಗಿ ಹೋಗೋದಿಕ್ಕೂ ಆಗೋದಿಲ್ಲ ನಾವು. ಹಾಗಾಗಿ ಅದ್ರ ಜೊತೆಲೆ ಪ್ರೀತಿಯಿಂದ ಖುಷಿಯಿಂದ ಈ ಪ್ರಕೃತಿ ಮಾತೆನ ಉಳಿಸ್ತಾ ಹೋದ್ರೆ ಖಂಡಿತ ಎಲ್ಲರೂ ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಮುಂದಿನ ಸಂದೇಶ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗ.

ಶುಭಸಂಜೆ ಮೇಡಮ್, ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ತಡವಾಗಿ ರೇಡಿಯೋ ಹಾಕದೆ ಪ್ರಶ್ನೆ ಗೊತ್ತಾಗ್ಲೇ ಇಲ್ಲ ಅಂತ ಇದ್ದಾರೆ. ಆದರೂ ಹೇಗೋ ಒಮ್ಮೆ ಹೇಳುವ ಮಧ್ಯದಲ್ಲಿ ಉತ್ತರವನ್ನು ಕಳಿಸಿದ್ದಾರೆ ವೀಲೀಲಾ ವಿದ್ಯಾನಗರ ಅವರು ಶಿವಮೊಗ್ಗದಿಂದ. ಕೇಳುವರೆ, ಇದು ಗೊತ್ತಿರೋ ಅಂಥದ್ದೇ, ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಅಂತ ಒಂದು ಸಲ ನಾನು ನಾನು ನಾನು ಅಂತ ಸಂದೇಶ ಕಳಿಸ್ಬಿಟ್ರೆ ಆಯಿತು. ಯಾರೆಲ್ಲ ಜಾಗ ನೋಡಿದ್ದೀರಾ ಅಂತ ಕೇವಲ ಇನ್ನು 2 ನಿಮಿಷದಲ್ಲಿದೆ, ನನಗೂ ಕ್ಯೂರಿಯಾಸಿಟಿ ಇಷ್ಟೆಯೋ ಅದ್ರ ಜೊತೆನಲ್ಲೇ ಕಳಿಸ್ಬೋದಿತ್ತಲ್ಲ. ಯಾರೆಲ್ಲ ಜೋಗ ಜಲಪಾತವನ್ನು ನೋಡಿದ್ದೀರಾ, ಒಮ್ಮೆ ನಿಮ್ಮೆಲ್ಲರ ಸಂದೇಶಗಳು ಬರಲಿ, ನಾನು ಅಂತ ಅಷ್ಟೇ. ನೀವು ಓಕೆ ಎಸ್ ಅಂತನಾದರೂ ಕೊಡಿ, ನಾನು ನೋಡಿದ್ದೀನಿ ಅಂತನಾದರೂ ಕೊಡಿ, ಅದ್ರ ಗೊತ್ತಿದ್ರೆ ಕೊಡಿ, ಸಂದೇಶಗಳು ಬರ್ತಾ ಇರಲಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನಾನೀಗ ಹೇಳ್ತಾ ಇದ್ದೇನೆ. ನೋಡಿ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಮತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕುಗಳ ಗಡಿಯಲ್ಲಿ ಇರುವಂಥದ್ದಲ್ವಾ ಇದು ಜೋಗ ಜಲಪಾತ. ಅಲ್ಲಿಂದ ವಿಶ್ವವಿಖ್ಯಾತ ಜೋಗ ಜಲಪಾತದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯದೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ. ಓಕೆ, ಅದರ ಬಗ್ಗೆ ಮಾಹಿತಿ ಪ್ರಶ್ನೆಗಳು ಒಂದಿಷ್ಟು ನೀವು ಕೂಡ ಕೊಟ್ರಿ. ಸುಮಾರು 253 ಮೀಟರ್, 680 ಅಡಿಯಿಂದ ಬೀಳುವಂತಹ ಆ ವಿಭಾಗಗಳು, ಆ 4 ವಿಭಾಗಗಳಿಗೆ ಏನಾಗಿತ್ತು ಹೆಸರು ಹೇಳ? ರಾಜ, ರೋರರ್, ರಾಕೆಟ್ ಮತ್ತು ರಾಣಿ ಆಗಿತ್ತು ಹೆಸರುಗಳು. ರಾಜ, ರೋರರ್, ರಾಕೆಟ್ ಮತ್ತು ರಾಣಿ. ಕ್ರಾಸ್ ಚೆಕ್ ಮಾಡ್ಕೊಂಡ್ರ ಎಲ್ಲರ ಉತ್ತರಗಳು ಸರಿಯಾಗಿ ಇತ್ತಲ್ವಾ? ಕೇಳಿದರೆ ಎಲ್ಲರೂ ಕೂಡ ಈಗ ನಾನು ಯಾರ್ಯಾರೆಲ್ಲ ಜೋಗ ಜಲಪಾತವನ್ನು ನೋಡಿದ್ದೀರಾ ಅಂತ 7:45 ನಿಮ್ಮ ಜೊತೆಯಾಗೇ ಇರ್ತೀರಲ್ವಾ ಕಾರ್ಯಕ್ರಮದಲ್ಲಿ, ಅಲ್ಲಿ ನಾನು ನಿಮ್ಮ ಹೆಸರುಗಳನ್ನು ಮತ್ತೆ ನೋಡಿ, ಮತ್ತೆ ನೀವು ಹೋದಾಗ ಅಲ್ಲಿ ವಿಸಿಟ್ ಮಾಡಿರ್ತೀರಲ್ಲ, ಅಲ್ಲಿ ಏನಾದರೂ ಒಳ್ಳೊಳ್ಳೆ ಅನುಭವಗಳಾಗಿದ್ರು ಕೂಡ ಅಲ್ಲಿ ಹಂಚಿಕೊಂಡ್ರೆ ನಾನು ಸಂದೇಶದಲ್ಲಿ ಓದ್ತೇನೆ ಅಂತ ಹೇಳ್ತಾ ಉತ್ತರವನ್ನು ಸರಿಯಾಗಿ ಕೊಟ್ಟಿರೋ ನಿಮ್ಮೆಲ್ರಿಗೂ ಧನ್ಯವಾದಗಳು. ಯಾಕಂದರೆ ಬಹಳ ಖುಷಿಯಾಗಿ ಇವತ್ತು ಏನೆಲ್ಲ ಕಳಿಸಿದ್ದೀರಾ, ಒಂದು ತಪ್ಪಾಗಿರಲಿಲ್ಲ, ಹಾಗಾಗಿ ಸರಿಯಾದ ಉತ್ತರಗಳು ಬಂದಿತ್ತು. ಈಗ ನೀವು ಯಾರೆಲ್ಲ ಜೋಗ ಜಲಪಾತವನ್ನು ನೋಡಿದ್ದೀರಾ ಅನ್ನೋದನ್ನು ಸಂದೇಶಗಳ ಮೂಲಕ ಕಳಿಸ್ತಾ ಇರಿ. ಮುಂದಿನ ಗೀತೆಯನ್ನು ಕೇಳೋದಕ್ಕೆ ಸಮಯ ಆಯಿತು, ಕಾರ್ಯಕ್ರಮಕ್ಕೆ ಹೋಗೋಣ. ಕೇಳುಗರ ಜೊತೆಯಾಗಿರಲಿ ಉತ್ತರ ಮತ್ತೊಮ್ಮೆ. ರಾಜ, ರೋರರ್, ರಾಕೆಟ್ ಮತ್ತು ರಾಣಿ. ಮಳೆಗಾಲದಲ್ಲೇ ನೋಡಿದ್ರೆ ಆ ಒಂದು ರಮಣೀಯವಾದ ದೃಶ್ಯ ಅಂತಲೇ ಹೇಳ್ಬೋದು. ತಿಂಗಳ ಕೊನೆಯಲ್ಲಿ ಆಗಸ್ಟ್ ಡಿಸೆಂಬರ್ ಟೈಮಲ್ಲಿ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿರುತ್ತೆ. ಈಗ ಮಳೆ ಪ್ರಾರಂಭದ ಹಂತದಲ್ಲಿ ಖಂಡಿತ ನಮಗೆ ಆ ಒಂದು ಸೌಂದರ್ಯ ಸವಿಯೋದಕ್ಕೆ ಆಗೋದಿಲ್ಲ. ನಂತರದಲ್ಲಿ ಮತ್ತೊಮ್ಮೆ ಈ ಬಾರಿ ವಿಷಯ ಗೊತ್ತಾಗ್ತಿರುತ್ತೆ, ಹರಿಯುವ ಈ ಒಂದು ಜೋಗ ಜಲಪಾತವನ್ನು ಮತ್ತೊಮ್ಮೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಕೇಳಿದರೆ ಮುಂದಿನ ಕಾರ್ಯಕ್ರಮ

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕಾದಾಲತ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ದರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷ

0: ಪಕ್ಷಗಾರರು ಈ ಒಂದು ಅವಕಾಶ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ.
6: ಆಕಾಶವಾಣಿ ಭದ್ರಾವತಿ ಸಮಯ 6:05 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್. ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿ. ಇದರ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಹಾಗೂ ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಬಳಿಕ ಪರಿಸರ ಗೀತೆ ಪ್ರಸಾರವಾಗಲಿದೆ. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಯಕ್ಷಗಾನ SN ನಾಯಕ್ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ವಾಲಿ ಮೋಕ್ಷ, 10:00 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ.

ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನಾ, 6:30 ಚಿಂತನ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಕರುಣಾಲು ಬಾಬೆಳಕೆ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳನ್ನು ಆಲಿಸಬಹುದು. 6:40 ಯುಎಎಚ್ಎಸ್ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನು ಕೇಳಲಿದ್ದೀರಿ. ಮಾಹಿತಿ ನೀಡುವ ತಜ್ಞರು ಡಾಕ್ಟರ್ ಗೌಡ್ರು ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಕಾರ್ಯಕ್ರಮದ ಪ್ರಾಯೋಜಕರು

ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. 6:45 ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಯೋಗ ಪ್ರಾಣಾಯಾಮ ಗೋಪಾಲಕೃಷ್ಣ ಹೆಗಡೆ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟ್ರಲ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಾಳೆ ಬೆಳಗ್ಗೆ 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೀಮತಿ ಎಚ್ ಕೆ ಚಿತ್ಕಲಾ ಅವರ ಹಾಡುಗಾರಿಕೆ. 9:05 ಮಿಕ್ಸ್ ಮೆಲೋಡಿ. 9:35 ಭಾವಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು. 11:00 ನನ್ನ ಹಾಡು ನಾಯಕಿ. 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊರಬ ಶ್ರೀಮತಿ ಪುಷ್ಪ ಪಿಎಂ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಕೇಳಬಹುದು.

ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳಾ ವೇದಿಕೆ ನಾರ್ನಾಳ್ ಮದಗ ಅಮ್ಮುಂಜೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಬಹುದು. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾ ಗಿರೀಶ್ ಮೂಡ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಭೀಮಾ ಯೋಜನೆ, ಈ ಕುರಿತು ಮಾಹಿತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ. 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಎಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:15 2:15 ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ಪ್ರದೇಶ ಸಮಾಚಾರ. 3 ಕಾರ್ಯಕ್ರಮಗಳ ನಂತರ 2:40 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 3:01 ಚಾರ್ಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 6 ಗಂಟೆಯವರೆಗೆ ಆಲಿಸಲಿದ್ದೀರಿ. ಆರು 6 ಗಂಟೆಗೆ ಸೇವಾ ಮಾಹಿತಿ, 6:30 ರಸವಾರ್ತೆ. ಸಂಜೆಯ ಕಾರ್ಯಕ್ರಮದಲ್ಲಿ 6:51 ಕೃಷಿ ರಂಗ. ಎಸ್ಜಿಬಿ ಆಗ್ರೋ ಇಂಡಸ್ಟ್ರೀಸ್ ಸ್ಟಾಫ್ ಆಫ್ ಆಗ್ರೋ ಇಂಡಸ್ಟ್ರೀಸ್, ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗೌರವ ಅವರೊಡನೆ ನಡೆಸಿದ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ. 7:45 ಹಿಂದಿ ಚಿತ್ರಗೀತೆಗಳು.

ನಾಳೆ ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಅರ್ಹ ಸಾಧಕರಿಂದ ನಾಮನಿರ್ದೇಶನಗಳನ್ನು ಆಹ್ವಾನಿಸಿದ್ದು ಸಮಾಜದಲ್ಲಿ ಗಮನಾರ್ಹ ಪರಿಣಾಮ ಬೀರೂರಿದ ಗುರುತಿಸಲ್ಪಡದೆ ಉಳಿದಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಮಹಿಳಾ ಸಾಧಕಿಯರು ಮತ್ತು ಸಮಾಜ ಸೇವಕರು, ತಳಮಟ್ಟದ ಕಾರ್ಯಕರ್ತರು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿಗಳು, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಪೋಷಣೆ ಹಾಗೂ ಮಹಿಳೆಯರ ವಿರುದ್ಧದ ಅಪರಾಧಗಳ ತಡೆಗಟ್ಟುವಿಕೆ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದವರು, ಮಕ್ಕಳ ರಕ್ಷಣೆ, ದುರ್ಬಲ ವರ್ಗಗಳ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಕೆಲಸ ಮಾಡಿದವರು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಪೌಷ್ಟಿಕ ಆಹಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳು ಹಾಗೂ ಸಂಸ್ಥೆಗಳು ತಮ್ಮ ಸಾಧನೆಗಳ ವಿವರಗಳನ್ನು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31 ಕೊನೆಯ ದಿನಾಂಕವಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗದ ಆಲ್ಕೊಳ 100 ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಸಂಪರ್ಕಿಸಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಪ್ರಕಟಣೆ ಇದು. ಪ್ರಕಟಣೆ ಕೇಳಿದಿರಿ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಅವಲೋಕನ ವಿಷಯ ಸಹಕಾರದಿಂದ ಸಮೃದ್ಧಿ ಭಾರತದ ಸಹಕಾರ ಚಳವಳಿಯ 5 ವರ್ಷಗಳ ಸಬಲೀಕರಣ ಬರೆದವರು ಅಬೈದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಭಾರತದ ಸಹಕಾರ ಚಳವಳಿಯು ವಸುಧೈವ ಕುಟುಂಬಕಂ ಎಂಬ ತತ್ವದಲ್ಲಿ ಆಳವಾಗಿ ಬೇರೂರಿದೆ ಪ್ರತಿಯೊಬ್ಬರಿಗೂ ಸಮಾನ ಮಾಲೀಕತ್ವ ಪರಸ್ಪರ ಸಹಕಾರ ಮತ್ತು ಒಳಗೊಳ್ಳುವಿಕೆಯ ಅಭಿವೃದ್ಧಿಯನ್ನು ತಂದುಕೊಡುವಲ್ಲಿ ಸಹಕಾರ ಸಂಘಗಳು ದಶಕಗಳಿಂದ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿವೆ ಗ್ರಾಮೀಣ ಸಾಲ ಸೌಲಭ್ಯ ಹೈನುಗಾರಿಕೆ ಮೀನುಗಾರಿಕೆ ವಸತಿ ಹಾಗೂ ಮಾರುಕಟ್ಟೆ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಜನರಿಗೆ ಆರ್ಥಿಕ ಭದ್ರತೆ ಒದಗಿಸಿದ ಹೆಗ್ಗಳಿಕೆ ಈ ವಲಯಕ್ಕಿದೆ ದೇಶದ ಈ ಸಹಕಾರ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ತುಂಬಲು ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರವು 2021 ಜುಲೈ 6ರಂದು ಪ್ರತ್ಯೇಕ ಸಹಕಾರ ಸಚಿವಾಲಯವನ್ನು ಸ್ಥಾಪಿಸಿತು ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ದೇಶದ ತಳಮಟ್ಟದ ಆರ್ಥಿಕತೆಯನ್ನು ಬಲಪಡಿಸಲು ಶ್ರಮಿಸುತ್ತಿರುವ ಈ ಸಚಿವಾಲಯ ಇದೀಗ 5 ವರ್ಷಗಳನ್ನು ಪೂರೈಸಿದೆ ಭಾರತ ವಿಶ್ವದಲ್ಲೇ ಅತಿದೊಡ್ಡ ಸಹಕಾರ ವ್ಯವಸ್ಥೆಯನ್ನು ಹೊಂದಿರುವ ಹೆಮ್ಮೆಯ ದೇಶವಾಗಿದೆ ಇಂದು ದೇಶದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸಹಕಾರ ಸಂಘಗಳಿದ್ದು ಇವುಗಳಲ್ಲಿ 6.6 ಲಕ್ಷಕ್ಕೂ ಅಧಿಕ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಗ್ರಾಮೀಣ ಭಾರತದ 98% ಭಾಗವನ್ನು ತಲುಪಿರುವ ಈ ಜಾಲ ಬರೋಬ್ಬರಿ 30ಕ್ಕೂ ಹೆಚ್ಚು ವಿಭಿನ್ನ ಕ್ಷೇತ್ರಗಳಲ್ಲಿ ವ್ಯಾಪಿಸಿದೆ ಇದರ ಅಡಿಯಲ್ಲಿ ಸುಮಾರು 32 ಕೋಟಿಗೂ ಹೆಚ್ಚು ಸದಸ್ಯರು ಪ್ರಯೋಜನ ಪಡೆಯುತ್ತಿರುವುದು ಸಹಕಾರ ವಲಯದ ಅಗಾಧ ವ್ಯಾಪ್ತಿಗೆ ಸಾಕ್ಷಿಯಾಗಿದೆ ರೈತರು ಕುಶಲಕರ್ಮಿಗಳು ಹಾಗೂ ಹೈನುಗಾರರನ್ನು ನೇರವಾಗಿ ಮಾರುಕಟ್ಟೆಯೊಂದಿಗೆ ಜೋಡಿಸುವಲ್ಲಿ ಈ ವ್ಯವಸ್ಥೆಯು ಯಶಸ್ವಿಯಾಗಿದೆ ಕಳೆದ 5 ವರ್ಷಗಳಲ್ಲಿ ಈ ಸಚಿವಾಲಯವು 152ಕ್ಕೂ ಹೆಚ್ಚು ಪ್ರಮುಖ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಕೇವಲ ಸಾಲ ನೀಡುವ ಸಂಸ್ಥೆಗಳನ್ನಾಗಿ ಉಳಿಸದೆ ಅವುಗಳನ್ನು ಬಹುಸೇವೆಯ ಗ್ರಾಮೀಣ ಆರ್ಥಿಕ ಕೇಂದ್ರಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ ಈಗ ಇವು ರಸಗೊಬ್ಬರ ಮಾರಾಟ ಜನೌಷಧಿ ಕೇಂದ್ರಗಳು ಸಾಮೂಹಿಕ ಸೇವಾ ಕೇಂದ್ರಗಳು ಹಾಗೂ ಗ್ರಾಹಕ ಸೇವೆಗಳನ್ನು ಒದಗಿಸುತ್ತಿವೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಿನ್ನೆ ನಡೆದ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದರೆ ಪ್ಯಾಕ್ಸ್ ಸಂಘಗಳನ್ನು ಇಪ್ಯಾಕ್ಸ್ ಆಗಿ ಡಿಜಿಟಲೀಕರಣಗೊಳಿಸುವ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಡಿಜಿಟಲೀಕರಣದಿಂದಾಗಿ ಸಹಕಾರ ವಲಯದಲ್ಲಿ ಪಾರದರ್ಶಕತೆ ಹೆಚ್ಚಲಿದ್ದು ವ್ಯವಹಾರಗಳು ಮತ್ತಷ್ಟು ಸುಲಭವಾಗಲಿವೆ ತಂತ್ರಜ್ಞಾನದ ಅಳವಡಿಕೆಯಿಂದಾಗಿ ಪ್ರಾಥಮಿಕ

0: ಕೃಷಿ ಪತ್ತಿನ ಸಹಕಾರ ಸಂಘಗಳ ದಕ್ಷತೆ ಹೆಚ್ಚುತ್ತಿದೆ. ಈ ಯೋಜನೆಗಾಗಿ ಸರ್ಕಾರವು ಆರ್ಥಿಕ ವೆಚ್ಚವನ್ನು 2025ರ ವೇಳೆಗೆ ಸುಮಾರು 2925 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದೆ. 2027ರ ಮಾರ್ಚ್ 31ರೊಳಗೆ ಒಟ್ಟು 63,000 ಪ್ಯಾಕ್ಸ್ ಸಂಘಗಳನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸುವ ಗುರಿ ಹೊಂದಲಾಗಿದೆ. ಈಗಾಗಲೇ 63,428 ಹೆಚ್ಚು ಸಂಘಗಳು ಇಆರ್ಪಿ ತಂತ್ರಾಂಶವನ್ನು ಬಳಸುತ್ತಿದ್ದು ಇದನ್ನು ದೇಶದ 14 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಅಲ್ಲದೆ 42,700 ಹೆಚ್ಚು ಸಂಘಗಳಲ್ಲಿ ಆನ್ಲೈನ್ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಇದು ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ತಂದಿದೆ. ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆಗಾಗಿ ವಿಶ್ವದ ಅತಿದೊಡ್ಡ ವಿಕೇಂದ್ರೀಕೃತ ಧಾನ್ಯ ದಾಸ್ತಾನು ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು 100 ಸಂಘಗಳಲ್ಲಿ ಈಗಾಗಲೇ ಆಧುನಿಕ ಗೋದಾಮುಗಳನ್ನು ನಿರ್ಮಿಸಲಾಗಿದೆ. ಹೈನುಗಾರಿಕೆ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಶ್ವೇತಕ್ರಾಂತಿ 2.0 ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು 2028-2029 ವೇಳೆಗೆ ಹಾಲಿನ ಸಂಗ್ರಹಣೆಯನ್ನು ಶೇಕಡ 50% ಹೆಚ್ಚಿಸುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ರಾಷ್ಟೀಯ ಡೈರಿ ಅಭಿವೃದ್ದಿ ಮಂಡಳಿಯು ಹಾಲಿನ ಸಂಗ್ರಹಣೆ ಮತ್ತು ವಿತರಣೆಯ ಉಸ್ತುವಾರಿಗಾಗಿ ವಿಶೇಷ ಅಂತರ್ಜಾಲ ತಾಣವನ್ನು ಸಹ ಬಿಡುಗಡೆ ಮಾಡಿದೆ. ರಫ್ತು, ಸಾವಯವ ಉತ್ಪನ್ನಗಳು ಮತ್ತು ಗುಣಮಟ್ಟದ ಬಿತ್ತನೆ ಬೀಜಗಳ ಪೂರೈಕೆಗಾಗಿ 3 ಹೊಸ ರಾಷ್ಟೀಯ ಸಹಕಾರ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಗಳು ಗ್ರಾಮೀಣ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡುತ್ತಿವೆ. ನಗರ ಸಹಕಾರ ಬ್ಯಾಂಕುಗಳು ಆಧುನೀಕರಣಕ್ಕಾಗಿ ಸಹಕಾರ್ ಸಿಬಿಎಸ್ ಮತ್ತು ಗ್ರಾಹಕ ಸೇವೆಗಾಗಿ ಕೃತಕ ಬುದ್ದಿಮತ್ತೆ ಆಧಾರಿತ ಸಹಕಾರ್ ಸಹಯೋಗಿ ವೇದಿಕೆಗಳನ್ನು ಪರಿಚಯಿಸಲಾಗಿದೆ. ಸಾರಿಗೆ ವಲಯದಲ್ಲೂ ಸಹಕಾರ ಮಾದರಿಯನ್ನು ತರಲಾಗಿದ್ದು ಭಾರತ್ ಟ್ಯಾಕ್ಸಿ ಚಾಲಕರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗುತ್ತಿದೆ. ರಾಷ್ಟೀಯ ಸಹಕಾರ ಅಭಿವೃದ್ದಿ ನಿಗಮವು ಕಳೆದ ಆರ್ಥಿಕ ವರ್ಷದಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸುವ ಮೂಲಕ ಈ ವಲಯದ ಬೆಳವಣಿಗೆಗೆ ಪ್ರೇರಣೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನವ ಭಾರತದ ನಿರ್ಮಾಣದಲ್ಲಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಒಳಗೊಳ್ಳುವಿಕೆಯ ವಿಕಾಸದಲ್ಲಿ ಸಹಕಾರ ವಲಯವು ಶಕ್ತಿಯುತ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಮತ್ತು ರೈತರಿಗೆ ಸ್ವಾವಲಂಬನೆಯ ಹಾದಿ ತೋರಿಸುತ್ತಿರುವ ಈ ಚಳುವಳಿಯು ಸಮೃದ್ದ ಹಾಗೂ ಸದೃಢ ಭಾರತದ ಕನಸನ್ನು ನನಸು ಮಾಡುತ್ತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ರಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಸಾಗರ ತಾಲೂಕು ಕಾಗೋಡು ಗ್ರಾಮವಾಸಿ ರೇಣುಕಮ್ಮ ಕೋಮ್, 40 ಗಿರೀಶ್ ಎಂಬುವವರು ಕಾಣೆಯಾಗಿದ್ದು ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ಇವರ ಚೆಹರೆ ಹೀಗಿದೆ. 5.8 ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಎಡಗೈ ಮೇಲೆ ದಿವ್ಯಾ ಎಂಬ ಹಚ್ಚೆ ಗುರುತಿರುತ್ತದೆ. ಕಾಣೆಯಾದಾಗ ಯಾವುದೇ ಗುರುತು ಕಂಡು ಬಂದಿಲ್ಲ. ಸಂಪರ್ಕಿಸಬೇಕಾದ ವಿಳಾಸ ಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆ, ಸಾಗರ ವಿಭಾಗ, ಶಿವಮೊಗ್ಗ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸಮಯ 6:37 ಆಗುತ್ತಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ. अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
4: ತಂತ್ರಜ್ಞಾನ ತರಂಗ ಸೇಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೇಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸೇಡ್ಯಾಕ್ ಜೊತೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರೆ ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ಲಿ ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
0: ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಲ್ಲುವಂತೆ ಮಾಡೋಣ.
5: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ವಾರ್ತೆಗಳ ವಿವರ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ಕಲಬುರಗಿಯಲ್ಲಿಂದು ನಡೆದಂತಹ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಡೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡಾ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವಂತಹ 223,190 ಇ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಇ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ನೇತೃತ್ವದ ಎನ್ಡಿಎ ನಿಯೋಗ ನವದೆಹಲಿಯಲ್ಲಿಂದು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದೆ. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ದಾಖಲೆಗಳ ಸಮೇತ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಮತಪಟ್ಟಿ ಪರಿಷ್ಕರಣೆ ಮಾಡಬೇಕೆಂಬ ಬಗ್ಗೆ ಚುನಾವಣಾ ಆಯೋಗದ ನಿಯಮವಿದೆ. ಆದರೆ ರಾಜ್ಯದಲ್ಲಿ ಮಸೀದಿ, ದರ್ಗಾ, ಸಮುದಾಯ ಭವನಗಳಲ್ಲಿ ಕುಳಿತು ಎಸ್ಐಆರ್ ಪ್ರಕ್ರಿಯೆ ಮಾಡಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೇಂದ್ರ ಚುನಾವಣಾ ಆಯೋಗವು ರಾಜ್ಯಕ್ಕೆ ಈಗಾಗಲೇ ವೀಕ್ಷಕರನ್ನು ಕಳುಹಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮೇಲುಸ್ತುವಾರಿ ವಹಿಸಲು ಹೊರ ರಾಜ್ಯದ ದಕ್ಷ ಅಧಿಕಾರಿಯನ್ನು ನೇಮಕ ಮಾಡಲು ಕೋರಲಾಗಿದೆ.

0: ಮಾಡಲಿದೆ ಎಂದು ಮಾಹಿತಿ ನೀಡಿದರು. ನಿಯೋಗದಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಉಪನಾಯಕ ಅರವಿಂದ್ ಬೆಲ್ಲದ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಇದ್ದರು. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ದಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ದಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ನಗರದಲ್ಲಿ ಪ್ರಗತಿಯಲ್ಲಿರುವಂತಹ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಪ್ರಗತಿ, ಗುಣಮಟ್ಟ ಹಾಗೂ ಅನುಷ್ಠಾನದ ವಿವಿಧ ಅಂಶಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವರು, ಕಾಮಗಾರಿಯನ್ನು ನಿಗದಿತ ಕಾಲಮಿತಿಯ ಒಳಗೆ ಉತ್ತಮ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಾಮಗಾರಿ ನಡೆಯುವ ಅವಧಿಯಲ್ಲಿ ಸುರಕ್ಷತೆ ಮತ್ತು ಸುಗಮ ಸಂಚಾರ ನಿರ್ವಹಣೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆ ಜೊತೆ ಬೀಸಿದ ಗಾಳಿಗೆ ಹಲವೆಡೆ ಮನೆ ತೋಟಗಳಿಗೆ ಹಾನಿಯಾಗಿದೆ. ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯ ಪರಿಣಾಮ ವರದಾ ನದಿಯ ಒಳಹರಿವು ಹೆಚ್ಚಳವಾಗಿದೆ. ವರದಾ ನದಿ ಪ್ರವಾಹ ಸೃಷ್ಟಿಸುವ ಹಂತಕ್ಕೆ ಬಂದರೆ ಅದನ್ನು ಎದುರಿಸಲು ಕಂದಾಯ ಇಲಾಖೆ ಸಂಪೂರ್ಣ ಸಿದ್ದವಾಗಿದೆ. ಅಗತ್ಯವಿದ್ದಲ್ಲಿ ಮೊಗವಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಗಂಜಿ ಕೇಂದ್ರ ತೆರೆಯಲು ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಕನ್ನಡ, ಉಡುಪಿ, ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರವಾಗಿ ಮಳೆಯಾಗುತ್ತಿದೆ. ಕಾವೇರಿ, ಲಕ್ಷ್ಮಣತೀರ್ಥ ನದಿಗಳಲ್ಲಿಯೂ ನೀರಿನ ಹರಿವು ಹೆಚ್ಚಾಗಿದೆ. ನದಿ ತೊರೆ ಜಲಧಾರೆಗಳ ಬಳಿ ಜನರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತದಲ್ಲಿ ಸೆಲ್ಫಿ ತೆಗೆಯಲು ತೆರಳಿ ನದಿ ಮಧ್ಯೆಯ ಕಲ್ಲುಬಂಡೆಯಲ್ಲಿ ಸಿಲುಕಿದ್ದ ಆಂಧ್ರದ ಇಬ್ಬರು ಪ್ರವಾಸಿಗರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಮಡಿಕೇರಿ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗಷ್ಟೇ ನಿರ್ಮಿಸಲಾಗಿದ್ದಂತಹ 35 ಲಕ್ಷ ರೂಪಾಯಿ ವೆಚ್ಚದ ಪಾದಚಾರಿ ಮಾರ್ಗ ಮಳೆ ನೀರು ಹರಿದು ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಹಾರಂಗಿ ಜಲಾಶಯಕ್ಕೆ 1700 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಗುರುತಿಸಲಾದಂತಹ 397 ಕಾಳಜಿ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 3 ದಿನಗಳಿಂದ ನೆರೆಯ ಮಹಾರಾಷ್ಟ ಹಾಗೂ ಬೆಳಗಾವಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ನದಿಪಾತ್ರದ ಗ್ರಾಮಗಳಲ್ಲಿ ಎದುರಾಗಬಹುದಾದಂತಹ ಸಂಭವನೀಯ ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಸನ್ನದ್ದರಾಗಿ ಇರಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಎಸ್ಡಿಆರ್ಎಫ್ ಮತ್ತು ಅಗ್ನಿಶಾಮಕ ತಂಡಗಳು ಪ್ರವಾಹ ಪರಿಸ್ಥಿತಿ ಎದುರಿಸಲು ಸದಾ ಸನ್ನದ್ದರಾಗಿ ಇರಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಉತ್ತಮ ಮಳೆಯಾಗಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಳಗಾವಿ ಜಿಲ್ಲೆಗಳ 1-2 ಕಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇದೇ 9 ಮತ್ತು 10, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 9 ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ 8 ಹಾಗೂ 9 ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ರಾಜ್ಯದ ವಿವಿಧೆಡೆ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಶಾಲಾ ಮಕ್ಕಳನ್ನು ಬಳಸಲಾಗಿದೆ ಎಂಬ ಆರೋಪ ಕುರಿತಂತೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 12,30,337 ಮತದಾರರಿದ್ದು, 11,58,776 ಮಂದಿಯ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ 91.9% ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ ಎಂದು

0: ಜಿಲ್ಲಾ ಚುನಾವಣಾ ಅಧಿಕಾರಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗಳು ಬಿರುಸಿನಿಂದ ಸಾಗುತ್ತಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸುವ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು 36,979 ಗಣತಿ ನಮೂನೆ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆದೇಶದ ಮೇರೆಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಇಂದು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಬೆಳಗುಳಿ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಕಾರ್ಮಿಕ ಮಹಿಳೆ ಮೇಲೆ ಕಾಡು ಕೋಣ ದಾಳಿ ನಡೆಸಿದ್ದು ಮಹಿಳೆ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ಕಳಸಾ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೂಲಿ ಕಾರ್ಮಿಕರ ಗುಳೆ ತಪ್ಪಿಸಲು ಅಧಿಕಾರಿಗಳು ಕ್ರಮ ವಹಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಎಸ್ಐಆರ್ನಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನಿಯೋಗ ದೂರು. ಗ್ಯಾರಂಟಿ ಯೋಜನೆಗಳಿಂದ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯ ಮಿತಿ ದಾಟಿದ ಕರ್ನಾಟಕ. ಮೈಸೂರಿನ ಮೇಲ್ಸೇತುವೆ ಕಾಮಗಾರಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆಯೇ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿ.

0: ಮನೆಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ.

0: ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಗರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
5: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಲಿಸಲಿದ್ದೀರಿ. ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಂತಹ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಈ ಕುರಿತು ಬಾನುಲಿ ವರದಿಯ ಮೊದಲನೇ ಭಾಗವನ್ನು ಇದೀಗ ಆಲಿಸಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಹಾಗೂ ನಿರ್ಮಾಣ ಡಾಕ್ಟರ್ SM ಸುಧಾಕರ್.
4: ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ, ಖೇತ್ ಬಚಾವೋ ಅಭಿಯಾನ 2026 ಕುರಿತು ಬಾನುಲಿ ವರದಿಯ ಭಾಗವೊಂದು ಕೇಳುವಿರಿ. ಕಾರ್ಯಕ್ರಮ ನಿರೂಪಿಸಿದವರು ಡಾಕ್ಟರ್ ಆರ್ ಗಿರೀಶ್.
6: ಕೃಷಿ ಭೂಮಿ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನು ದಿನಾಂಕ 1/6/2026 30/6/2026 ನಾವು ಒಂದು ತಿಂಗಳು ಪೂರ್ತಿ ಒಂದು ಕೃಷಿ ಭೂಮಿ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಇದ್ರ ಜೊತೆಗೆ ನಮ್ಗೆ ಇವತ್ತು ಜಿಲ್ಲಾ BJP ರೈತ ಮೋರ್ಚಾ ವತಿಯಿಂದ ಸಾವಯವ ಕೃಷಿ ತರಬೇತಿ ಮತ್ತು ಮಾಹಿತಿ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಮೊದಲನೇದಾಗಿ ರೈತ ಗೀತೆಯಿಂದ ಶುರು ಮಾಡಬೇಕಾಗಿ ನಾನು ಕೇಳ್ತೀನಿ. ಎಲ್ಲರೂ ಎದ್ದು ನಿಂತು ರೈತ ಗೀತೆಗೆ ಗೌರವ ಸೂಚಿಸಬೇಕಾಗಿ ಕೇಳ್ತೀನಿ.

0: ಎಲ್ರಿಗೂ ಧನ್ಯವಾದಗಳು. ಈ ಒಂದು ಕೃಷಿ ಭೂಮಿ ಉಳಿಸಿ ಅಭಿಯಾನದ ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ರಾಘವೇಂದ್ರ ಕೆ ಮೆಸ್ತ, ವಿಸ್ತಾರ ನಿರ್ದೇಶಕರು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಇವರು ನಡೆಸಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ.
1: ಎಲ್ಲರಿಗೂ ನಮಸ್ಕಾರ. ಇವತ್ತು ಸಭೆಯ ಮುಖ್ಯಾತಿಥಿಗಳ ಆಗಿರುವಂತಹ ಸನ್ಮಾನ್ಯ ಸಂಸದರಾದ ಶ್ರೀ ರಾಘವೇಂದ್ರ ಅವರೇ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗೌರವಾನ್ವಿತ ಕುಲಪತಿಗಳಾದ ಆರ್ ಸಿ ಜಗದೀಶ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ನಿಕಟಪೂರ್ವ MLC ಅವರಾದ ರುದ್ರೇಗೌಡರವರೇ ಹಾಗೂ ಇನ್ನಿತರ ಗಣ್ಯರೇ, ಇಲ್ಲಿ ಸೇರಿರುವಂತ ಈ ನಮ್ಮ ಜಿಲ್ಲಾ BJP ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಕೃಷಿ ಸಖಿಯರೇ, ತಮಗೆಲ್ಲ ಗೊತ್ತಿದೆ ಗ್ರೀನ್ ರೆವಲ್ಯೂಷನ್ ಅಂದ್ರೆ ಹಸಿರು ಕ್ರಾಂತಿ ನಮ್ಮಲ್ಲಿ 1970ರಲ್ಲಾಯಿತು. ಆನಂತರವಾಗಿ ನಾವು ಹೆಚ್ಚು ಹೆಚ್ಚು ಉತ್ಪನ್ನಗಳನ್ನು ಕೊಡುವಂತಹ ಹೊಸ ಹೊಸ ತಳಿಗಳನ್ನ ನಾವು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ವಿ. ಹೆಚ್ಚು ಹೆಚ್ಚು ಗೊಬ್ಬರಗಳಿಗೆ, ಹೆಚ್ಚು ಹೆಚ್ಚು ನೀರಾವರಿಗೆ ಸ್ಪಂದಿಸುವಂತ ತಳಿಗಳನ್ನ ನಾವು ಬೆಳಲಿಕ್ಕೆ ಶುರು ಮಾಡಿದ್ವಿ. ಆ ಪ್ರಕಾರವಾಗಿ ಏನು ಹೆಚ್ಚಿಗೆ ಹೆಚ್ಚಿಗೆ ಬೆಳೀತಾ ಬೆಳೀತಾ ನಮ್ಮ ಕೃಷಿ ಭೂಮಿಯನ್ನು ನಾವು ಹಾಳು ಮಾಡ್ಕೊಂಡ್ವಿ. ಅಂದ್ರೆ ನಾವು ರೆಕಮೆಂಡೆಡ್ ಯಾವ್ದು ಶಿಫಾರಸು ಇದೆ ಅದಕ್ಕಿಂತಲೂ ಜಾಸ್ತಿ ಉಪಯೋಗ ಮಾಡ್ತಾ ಈಗ ಮಣ್ಣಿನ ಸತ್ವವನ್ನು ಕಳ್ಕೊಂಡ್ವಿ. ಹಾಗಾಗಿ ನೀರಾವರಿಯನ್ನು ಹೆಚ್ಚಿಗೆ ಉಪಯೋಗದ ಮೂಲಕ ಸವಳ ಭೂಮಿ ಆಯಿತು. ಆ ಪ್ರಕಾರವಾಗಿ ನಾವು ಏನು ಕೃಷಿಯಲ್ಲಿ ಈ ತರ ಒಂದು ಅತ್ಯಂತ ಯಾವ್ದು ಸಮಂಜಸವಲ್ಲದ ವಿಧಾನಗಳನ್ನು ಬಳಸಿಕೊಂಡು ಮಾಡಿದ್ದಕ್ಕಾಗಿ ಇವತ್ತು ಕೃಷಿಯಲ್ಲಿ ಇಳುವರಿ ಕೂಡ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಘನ ಕೇಂದ್ರ ಸರ್ಕಾರ ಕೃಷಿ ಭೂಮಿ ಉಳಿಸಬೇಕು ಅನ್ನುವಂತ ಒಂದು ಅಭಿಯಾನವನ್ನ ಶುರು ಮಾಡಿದೆ. ಇದರಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಮಾನ್ಯ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಿಗಳಾದ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ರವರು ಮಣ್ಣಿನ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಿಕ್ಕೆ ಈ ಕೃಷಿ ಭೂಮಿ ಅಭಿಯಾನವನ್ನ ದೇಶದಾದ್ಯಂತ June 1 to 30 ಹಮ್ಮಿಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಆರೋಗ್ಯಕರ ಮಣ್ಣು, ಸದೃಢ ರೈತರು ಮತ್ತು ಸಮೃದ್ಧ ಭಾರತ ಅನ್ನುವಂಥದ್ದು. ಈ ಒಂದು ಅಭಿಯಾನದಲ್ಲಿ ನಮ್ಮ ದೇಶದಾದ್ಯಂತ 1650 ಕ್ಷೇತ್ರ ತಂಡಗಳು ಭೇಟಿ ಕೊಟ್ಟಿವೆ. ಹಾಗೆ 500 ವಿಶೇಷ ಅಭಿಯಾನ ತಂಡಗಳು, 1150 ಬೆಂಬಲ ತಂಡಗಳನ್ನು ಇದರಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂತಹ 6 ಜಿಲ್ಲೆಗಳಿಂದ ಒಟ್ಟು 312 ಹಳ್ಳಿಗಳಲ್ಲಿ ಈ ಒಂದು ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಕೂಡ ಜಿಲ್ಲೆಯಾದ್ಯಂತ June 1 ಇವತ್ತಿನ ತನಕ ಒಟ್ಟು 18 ದಿನಗಳ ತನಕ 34 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕೃಷಿ ಭೂಮಿ ಉಳಿಸಿ ಅನ್ನುವ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಜೊತೆಗೆ 5,250 ರೈತರು ಇದರ ಫಲಾನುಭವಿಗಳಾಗಿದ್ದಾರೆ. ಅಷ್ಟೇ ಅಲ್ಲ, ವಿವಿಧ ಮಾಧ್ಯಮಗಳ ಮೂಲಕ ಕೂಡ ನಾವು ಈ ಕೃಷಿ ಭೂಮಿ ಉಳಿಸಿ ಅಭಿಯಾನವನ್ನ ಪ್ರಚಾರಕ್ಕೆ ಕೊಟ್ಟಿದ್ದೀವಿ, ವ್ಯಾಪಕವಾದ ಪ್ರಚಾರವನ್ನು ಕೂಡ ಕೊಟ್ಟಿದ್ದೀವಿ. ಆಮೇಲೆ ಈ ಒಂದು ಕಾರ್ಯಾಗಾರದಲ್ಲಿ ಎಲ್ಲೆಲ್ಲಿ ನಾವು ಒಂದು ಅಭಿಯಾನವನ್ನು ಕೈಗೊಳ್ಳುತ್ತೀವಿ ಅಲ್ಲಲ್ಲಿ ರೈತರಿಗೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ, ಜೈವಿಕ ಕೀಟನಾಶಕಗಳ ಬಳಕೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆಯನ್ನು ನಿರ್ವಹಣೆ ಮಾಡೋದು ಹೇಗೆ, ಇನ್ನಿತರ ವಿಷಯಗಳ ಬಗ್ಗೆ ತುಂಬಾ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಇವತ್ತಿನ ದಿವಸ ಸನ್ಮಾನ್ಯ ನಮ್ಮ ಸಂಸದರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರ ಮಾತುಗಳಿಂದ ನಾವು ಆಲಿಸಿದಾಗ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇನ್ನಿಷ್ಟು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ನಮಗೆ ಶಕ್ತಿ ಕೊಡ್ತದೆ ಅಂತ ಹೇಳ್ತಾ ಈ ಒಂದು ಸಮಾರಂಭಕ್ಕೆ ಕೃಷಿ ಸಖಿಯರು ಬಂದಿದ್ದಾರೆ, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗಗಳನ್ನು ಪಡೆದಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
0: ಈ ಒಂದು ಕೃಷಿ ಭೂಮಿ ಉಳಿಸಿ ಅಭಿಯಾನದ ಪ್ರಾಸ್ತಾವಿಕ ನಾನು ತಿಳಿಸಿಕೊಟ್ಟಂತ ಡಾಕ್ಟರ್ ರಾಘವೇಂದ್ರ

0: ತುಂಬಲೂ ಧನ್ಯವಾದಗಳು ಸರ್. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಡೆಸಿಕೊಟ್ಟಂತ ಮಾನ್ಯ ಸಂಸದರಾದ ಬಿ ವೈ ರಾಘವೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟಕರನ್ನು ನುಡಿಯನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ ಸರ್.
1: ನಮ್ಮ ಶಿವಮೊಗ್ಗದ ಹೆಮ್ಮೆಯ ಸಂಸ್ಥೆ ಯೂನಿವರ್ಸಿಟಿ, ನಮ್ಮ ಕೆಳದಿ ಶಿವಪ್ಪ ನಾಯ್ಕ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ, ಇದರ ಒಂದು ಅಡಿಯಲ್ಲಿ ಪ್ರಧಾನ ಮಂತ್ರಿಗಳು ಕೊಟ್ಟಂತ ಕರೆಗೆ ಹೂಗೊಟ್ಟು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ರೈತ ಮೋರ್ಚಾ, ನಮ್ಮ ಬಂದಂತಹ ರೈತರು ಮತ್ತೆ ನಮ್ಮ ವೈಸ್ ಚಾನ್ಸಲರ್ ಇವರ ಸಹಕಾರದಿಂದ ಒಂದು ವಿಶೇಷವಾದಂತಹ ಕೃಷಿ ಭೂಮಿ ಉಳಿಸಿ ಅಭಿಯಾನದ ಒಂದು ಸಂವಾದ ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮ, ಈ ಕಾರ್ಯಾಗಾರಕ್ಕೆ ಆಗಮಿಸಿದಂತ ಎಲ್ಲ ರೈತ ಬಾಂಧವರಿಗೆ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ಕೃಷಿ ಸಖಿಯರಿಗೆ ನಾನು ಅಭಿನಂದನೆಯನ್ನು ಮೊದಲ ತಿಳಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು ಸಿಂಧ್ಲಿಗಂಪ ಅವರೇ, ರೆಸ್ಪೆಕ್ಟೆಡ್ ವೈಸ್ ಚಾನ್ಸಲರ್ ಜಗದೀಶ್ ಅವರೇ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಕೈಗಾರಿಕಾ ಉದ್ಯಮಿಗಳಾಗಿ ಸುಮಾರು ದೊಡ್ಡ ಸಂಖ್ಯೆಯಲ್ಲಿ ರೈತರ ಮಕ್ಕಳಿಗೆ ಉದ್ಯೋಗ ಕೊಟ್ಟಂತ ಧೀಮಂತ ನಾಯಕರಾದಂತಹ ಸಮಾಜಶುತ ರುದ್ರೇಗೌಡರವ್ರೆ, ನಮ್ಮ ರೈತ ಮೋರ್ಚಾದ ಪ್ರಮುಖರು ಶ್ರೀನಿವಾಸ್ ಇದ್ದಾರೆ, ಬಿಳ್ಕಿ ಗಣೇಶ್ರು ಇದ್ದಾರೆ, ನಮ್ಮ ವಿಸ್ತರಣಾಧಿಕಾರಿಗಳಂತ ಹನುಮಂತ್ ಸ್ವಾಮಿ ಅವರೇ, ಸುನೀಲ್ ಅವರೇ, ವೇದಿಕೆ ಮುಂಭಾಗದಲ್ಲಿ ನಮ್ಮ ಕುಮಾರ್ ನಾಯ್ಡು ಇದ್ದಾರೆ, ಸಂತೋಷ್ ಬಳ್ಳಿಕರೆ ಅವರೇ, ಕೊಳೂರು ಸಂತೋಷ್ ಅವರೇ, ಮಹೇಶ್ ಅವರೇ, ಬಸವರಾಜ್ ಅವರೇ, ನಮ್ಮ ಪಕ್ಷದ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ಯಾವತ್ತೂ ಆಗ್ಬೇಕಾದಂತ ಒಂದು ಚಿಂತನೆ ತಡವಾಗಿ ಈಗಲಾದ್ರೂ ಕೂಡ ಆಗ್ತಾ ಇದೆಯಲ್ಲ ಅಂತೇಳಿ ಒಂದು ಸಮಾಧಾನ ಪಡ್ಕೊಳ್ಳುವಂತ ಒಂದು ಸಂದರ್ಭ, ಮತ್ತೆ ನಮ್ಮನ್ನು ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಿರುವಂತ ಸುದೀರ್ಘ ಅವಧಿಯ 12 ವರ್ಷ ಈ ದೇಶವನ್ನ ಆಳಿದಂತ ಹೆಮ್ಮೆಯ ಪ್ರಧಾನ ಮಂತ್ರಿಗಳಿಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನ ಮೊದಲು ಸಲ್ಲಿಸ್ತಾ ಇದ್ದೀನಿ. ತಿನ್ನುವಂತ ಅನ್ನ ವಿಷ ಆಗ್ಬಾರದು, ಈಗಾದ್ರೂ ಕೂಡ ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕು ಅಂತ ಹೇಳಿ ಪ್ರಧಾನ ಮಂತ್ರಿಗಳು ದೇಶಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಪ್ರಧಾನ ಮಂತ್ರಿಗಳು 2014ಕ್ಕೆ ಪ್ರಮಾಣ ವಚನ ತೆಗೆದುಕೊಂಡಾಗ ಅವ್ರ ಮೊದಲನೇ ಆದ್ಯತೆ ರೈತರ ಏಳ್ಗೆಗೋಸ್ಕರ, ಮೊದಲನೇ ಆದ್ಯತೆ ಸಾವಯವ ಕೃಷಿಗೋಸ್ಕರ ಕಾರ್ಯಕ್ರಮಗಳನ್ನ ಕೊಟ್ಕೊಂಡ್ಬಂದಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಇವತ್ತು ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಅವನ ನೆಲದಲ್ಲಿ ಉಳುಮೆ ಮಾಡಿ ಉಳುವಾ ಯೋಗಿಯಲ್ಲಿ ನೋಡಲಿ ಅಂತೇಳಿ ಈತನ ನಾವೇನು ಪ್ರಾರ್ಥನೆ ಮಾಡಿದ್ವಿ. ಆ ರೈತ ಒಂದು ಎಕರೆಯಲ್ಲಿ 100 ಸತಿ 1000 ಸತಿ ಹೆಜ್ಜೆ ಇಡ್ಬೇಕಾಗತ್ತೆ, ಉಳುಮೆ ಮಾಡ್ಬೇಕಾಗತ್ತೆ. ಹಾಗಾಗಿ ವಿಜ್ಞಾನ ಎಂದು ಎಷ್ಟೇ ಮುಂದುವರೆದ್ರು ಕೂಡ ಒಂದು ತುತ್ತು ಅನ್ನ ಕೊಡ್ಬೇಕು ಅಂದ್ರೆ ಆ ರೈತ ಉಳುಮೆ ಮಾಡಿದಾಗ ಮಾತ್ರ ಸಾಧ್ಯ ಅಂತ ಹೇಳಿ, ಆ ರೈತನಿಗೆ ಗೌರವ ಸಿಗ್ಬೇಕು ಅಂತ ಹೇಳಿ ಕೃಷಿ ಸನ್ಮಾನ್ ಯೋಜನೆ ವರ್ಷಕ್ಕೆ 6,000, ಅದೇನು 6,00,000, ಅದ್ಯಾವುದೋ ಆರ್ಥಿಕವಾಗಿ ನಿಮ್ಗೆ ಹೊಟ್ಟೆ ತುಂಬಲಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮ ಅಲ್ಲ ಅದು. ನಮ್ಮ ರೈತರಿಗೆ, ಈ ದೇಶಕ್ಕೆ ಅನ್ನ ಕೊಡಂತ ರೈತನಿಗೆ ಗೌರವದಿಂದ ಒಂದು ಸನ್ಮಾನದ ರೂಪವಾಗಿ ಕೊಟ್ಟಂತ ಒಂದು ಕಿರುಕಾಣಕ್ಕೆ ಅದು ಪ್ರಧಾನ ಮಂತ್ರಿಗಳು ಕೊಟ್ಟಿದ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆಲ್ಲರೂ ಕೂಡ ಈಗಾಗಲೇ 24ನೇ ಕಂತ ಒಟ್ಟು ನಮ್ಗೆ ತಲುಪಿರೋದು, ನಾಳೆ 22ನೇ ಕಂತು 25-26ನೇ ಸಾಲಿಗೆ ನಾಳೆ ಅದು ಅನೌನ್ಸ್ಮೆಂಟ್ ಆಗ್ತಾ ಇದೆ. ನಾಳೆ ಪ್ರಧಾನ ಮಂತ್ರಿಗಳು ಡೆಲ್ಲಿಯಿಂದನೇ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತಿನ್ನುವಂತ ಆಹಾರ ಪದಾರ್ಥ ವಿಷ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ನಾವು ಬೆಳೆದಂತ ಒಂದು ಬೆಳೆಯಲ್ಲಿ ಆ ಭೂಮಿ ಕೆಲವು ಉದುರೋಗುತ್ತೆ, ಕೆಲವನ್ನ ಒಕ್ಕಲತನ ಮಾಡಬೇಕಂತ ಸ್ವಲ್ಪ ವೇಸ್ಟ್ ಆಗುತ್ತೆ, ಹಕ್ಕಿ ಪಕ್ಷಿಗಳು ತಿನ್ನುತ್ತೆ, ಅವ್ರಿಗೆಲ್ಲರೂ ಕೂಡ ಕೊಟ್ಟಾದ್ಮೇಲೆ ಉಳಿಯಂತದ್ದು ರೈತನಿಗೆ ಮಾತ್ರ ಉಳಿಯುತ್ತೆ. ಸೊ ಆ ದೃಷ್ಟಿಯಿಂದ ಸಹಜ ನನ್ನ ಶ್ರಮಕ್ಕೆ ತಕ್ಕಂತೆ ಎಲ್ಲದೂ ಕೂಡ ನಾ ದುಂಡು ಮಾಡ್ಕೊಬೇಕು ಅನ್ನೋದು ಕೂಡ ರೈತರ ಒಂದು ಅಪೇಕ್ಷೆ ಇರುತ್ತೆ. ನಾವು ಕ್ರಿಮಿಕೀಟಗಳು ಬರಬಾರ್ದು ಅಂತ ಸ್ಪ್ರೇ ಮಾಡ್ತೀವಿ, ಈ ಇಲಿಗಳು ಹೆಗ್ಗಣಗಳು ಇಂಥವು ಬರಬಾರ್ದು ಅಂತ ಸ್ಪ್ರೇ ಮಾಡ್ತೀವಿ, ಈ ತರದ್ದು ಹೆಚ್ಚಿಗೆ ಈ ತರ ಪಾಯ್ಸನಸ್ ಏನು ಸ್ಪ್ರೇ ಮಾಡ್ತಾ ಇದೀವಿ, ಇದು ಆಹಾರದ ಮೇಲೆ ಪರಿಣಾಮ ಬೀರ್ತಾ ಇದೆ. ತಿನ್ನುವಂತ ಅನ್ನ ವಿಷ ಆಗ್ತಾ ಇದೆ. ಅವರೇಜ್ ಕುಟುಂಬಕ್ಕೆ ಒಬ್ಬರಿಗಾದ್ರೂ ಕೂಡ ಕ್ಯಾನ್ಸರ್ ಇಂದ ಬಳಲ್ತಾ ಇರೋದು ನಾವು ನೋಡ್ತಾ ಇದೀವಿ. ದಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕನ್ಸ್ಟ್ರಕ್ಷನ್, ದೇವಸ್ಥಾನ ಆಗ್ಬೇಕಿತ್ತು, ವಿದ್ಯಾ ಮಂದಿರಗಳು ಆಗ್ಬೇಕಾಗಿತ್ತು, ಆದ್ರೆ ಆಸ್ಪತ್ರೆಗಳ ಕನ್ಸ್ಟ್ರಕ್ಷನ್ಸ್ಗಳು ನಿರ್ಮಾಣಗಳು ದೇಶದಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ. ಇದೆಲ್ಲದೂ ಕೂಡ ನೀವು ಗಮನಿಸ್ತಾ ಇದ್ರಿ. ಮೊದಲು ಆಸ್ಪತ್ರೆಗಳ ಸಂಖ್ಯೆ ಕಮ್ಮಿ ಇತ್ತು, ಜನ ಒಂದು ಗೌರವದಿಂದ ಬದುಕ್ತಾ ಇದ್ರು,

0: ಇವತ್ತು ವಿಜ್ಞಾನವೂ ಮುಂದುವರಿತು, ಆಸ್ಪತ್ರೆ ಕೂಡ ಹೆಚ್ಚಾಗ್ತಾ ಇದೆ, ಡಾಕ್ಟರ್ಸ್ ಕೂಡ ಹೆಚ್ಚಾಗ್ತಾ ಇದೆ. ನಮ್ಮ ಮೋದಿ ಸಾಹೇಬರು ಮೆಡಿಕಲ್ ಸೀಟು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಇವತ್ತಿನ ಪಾಪ್ಯುಲೇಷನ್ಗೆ. ಅಂದ್ರೆ ಕಾರಣ ಏನು ಅಂದ್ರೆ, ನಾವು ಈ ಪರಿಸರದ ಮೇಲೆ ಮಾಡ್ತಿರೋ ದಬ್ಬಾಳಿಕೆ, ಮುಂದಿನ ಪೀಳಿಗೆಗೆ ಮಾಡ್ತಿರೋ ಅನ್ಯಾಯ, ಇವತ್ತು ನಮ್ಮನ್ನೇ ಇವತ್ತು ಈ ಒಂದು ವಿಷ ವರ್ತುಲಲ್ಲಿ ಸಿಕ್ಕಾಕ್ಸ್ಕೊಂಡು ನಮ್ಮ ಜೀವನ ಎಳಿತಿರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳೋದು, ದಯಮಾಡಿ ಒಂದು ಚೀಲ ಕಮ್ಮಿ ಆಗಲಿ, 4 ಚೀಲ ಕಮ್ಮಿ ಆಗಲಿ, ಕೊಡುವಂತ ಒಂದು ಚೀಲ. ಈಗ ತಾನೇ ನಮ್ಮ ಅಡಿಕೆ ಬೆಳೆಗಾರರು ಬಂದಿದ್ರು, ಸುಮಾರು ಒಂದು 70-80 ಜನ ವರ್ತಕರು, ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತ ವರ್ತಕರು ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಸಿರ್ಸಿ, ಸಿದ್ದಾಪುರದಿಂದ ನಿಮ್ಮ ಯಡಿಯೂರಪ್ಪ ಸಾಹೇಬರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಬಂದಿದ್ರು. ಸಮಸ್ಯೆ ಏನು, ಮಹಾರಾಷ್ಟ್ರದಲ್ಲಿ 52 ಲಾರಿ ಸೀಸ್ ಮಾಡಿದ್ದಾರೆ, ಡೆಲ್ಲಿ ಒಳಗೆ 42 ಲಾರಿ ಸೀಸ್ ಮಾಡಿದ್ದಾರೆ. ನಾವು ಕಳಿಸಿದಂತ ಅಡಿಕೆ ನಮ್ಮ ಮಲೆನಾಡಿನ ಹಳೆಯ ಒಂದು ಸಂಸ್ಕೃತಿ, ಆ ಜೊಗರು ಅಂತ ಹೇಳಿ ಹಾಕ್ತಾ ಇದೀವಿ ಬಣ್ಣಕ್ಕೆ. ಈಗ ರೆಡ್ ಆಕ್ಸೈಡ್ ಹಾಕಿ ಹಿಟ್ಯಾಚ್ ಒಳಗೆ ಮೇಲೆ ಕೆಳಗೆ ಮಾಡಿ ಚೀಲ ತುಂಬಿ ಆ ಜೊಗರಿಗಿಂತ ಕೆಂಪು ಚೆನ್ನಾಗಿ ಕಾಣತ್ತೆ ಅಂತ ಹೇಳಿ ತಿನ್ನುವಂತ ಮಗ ಅವನ ಹಾಸಿಗೆ ಹಿಡಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿದ್ರೆ ಪರವಾಗಿಲ್ಲ ಅಂತೇಳಿ ಚೀಲದಲ್ಲಿ ವಿಷ ತುಂಬಿ ಇಡೀ ದೇಶ ಕಣಿಸ್ತಾ ಇದೀವಲ್ಲ. ನಾವು ಅಡಿಕೆ ಬೆಳೆಗಾರರು, ಅಡಿಕೆ ಬೆಳೆಗಾರರು ಮಾಡ್ತಾ ಇಲ್ಲ, ಎಲ್ಲೋ ನಮ್ಮಂತ ಕೆಲವು ವ್ಯಕ್ತಿಗಳು ದುಡ್ಡಿನ ಆಸೆಗೆ ಮಾಡ್ತಿರೋ ತಪ್ಪು. ಇಡೀ ಅಡಿಕೆ ಇವತ್ತು ಮಹಾರಾಷ್ಟ್ರ ಬ್ಯಾನ್ ಆಗಿದೆ, ಮಹಾರಾಷ್ಟ್ರ ಲಾರಿ ನಿಲ್ಲಿಸಿದ್ದಾರೆ, ಅಲ್ಲಿ ಎಲ್ಲದೂ ಕೂಡ ಲ್ಯಾಬಿಗೆ ರಿಪೋರ್ಟ್ ಹೋಗಿದೆ. ರಿಪೋರ್ಟ್ ಅಲ್ಲಿ ನೆಗೆಟಿವ್ ಬಂತು, ಪಾಸಿಟಿವ್ ಬಂತು ಅಂತ ಅದ್ರಲ್ಲಿ ಪಾಯ್ಸನಸ್ ಇದೆ ಅಂತ ಹೇಳಿದ್ರೆ ಅಲ್ಲೇ ಕ್ರಶ್ ಮಾಡ್ತಾರೆ. ಲಕ್ಷಗಟ್ಟಲೆ ಮಾಲು ಅದು, ನಾಳೆ ಇವೆಲ್ಲ ಚೈನ್ ಲಿಂಕ್ ಇದೆ. ಒಂದಕ್ಕೊಂದು ರೈತರು ಬೆಳೀತಾನೆ, ವರ್ತಕನಿಗೆ ಕೊಡ್ತಾನೆ, ವರ್ತಕ ಅದನ್ನ ಎಲ್ಲಿ ಮುಟ್ಸ್ಬೇಕು ಮುಟ್ಸ್ತಾನೆ. ಇಲ್ಲೆಲ್ಲಾದ್ರೂ ಈ ಚೈನ್ ಅಲ್ಲಿ ಒಂದ್ ಲಿಂಕ್ ಕಟ್ ಆಯ್ತು ಅಂದ್ರೆ ಅದು ಹೊಡೆತ ಯಾರಿಗೆ ಅಂತ ನಮ್ಮ ರೈತರಿಗೆ ಬರ್ತಾ ಆಗೋದು. ಹಾಗಾಗಿ ಈ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇದೀವಿ. ಮುಳ್ಳು ಮೇಲೆ ಬಿದ್ದಂತ ಬಟ್ಟೆಯನ್ನು ಎಷ್ಟು ಹುಷಾರಾಗಿ ತೆಗೆದುಕೊಳ್ಬೇಕು. ಮೊನ್ನೆ ಶ್ರೀಲಂಕಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ರೆಸೊಲ್ಯೂಷನ್ ಮಾಡಿಬಿಟ್ರಲ್ಲ, ಅಡಿಕೆನೂ ಕೂಡ ವಿಷ ಹಾನಿಕರ. ಮೊದಲೇನಿತ್ತು, ಅಡಿಕೆಗೆ ಟೊಬ್ಯಾಕೋ ಮಿಕ್ಸ್ ಮಾಡಿದ್ರೆ ಹಾನಿಕರ ಅಂತ ಇತ್ತು, ಈಗ ಅಡಿಕೆನೇ ಹಾನಿಕರ. ಕಾರಣ ಏನು, ಅದಕ್ಕೆ ಹಚ್ಚುವಂತ ಬಣ್ಣ ಏನಿದೆ ಅದೇ ಇವತ್ತು ಪಾಯ್ಸನಸ್ ಆಗ್ತಾ ಇದೆ. ಕಾರಣ ಯಾರು, ನಮ್ ಕೆಲವು ವರ್ತಕರು, ನಮ್ ಕೆಲವು ರೈತರು ಮಾಡ್ತಿರೋ ತಪ್ಪು. ಇಡೀ ಪಾರಂಪರಿಕ ಒಂದು ಪರಂಪರೆಯ ಒಂದು ಬೆಳೆ ಆದಂತ ನಮ್ಮ ಅಡಿಕೆ, ಅಡಿಕೆ ಹೋದಂತ ಮಾನ ಆನೆ ಕೊಟ್ಟರು ಕೂಡ ಬರಲ್ಲ ಅಂತ ನಾವು ಇಡೀ ಏರಿಯಾದ ಗಾದೆ ನಾವೇನ್ ಕೇಳಿದ್ವಿ, ಆ ತಪ್ಪು ಆಗ್ತಾ ಇದೆಯಲ್ಲ ಇವತ್ತು. ಹಾಗಾಗಿ ನಾವು ದಯಮಾಡಿ, ರೈತ ಕುಲ ಯಾವತ್ತು ಕೂಡ ಭೂಮಿಗೆ ಅನ್ಯಾಯ ಮಾಡಲ್ಲ, ಸಮಾಜಕ್ಕೆ ಅನ್ಯಾಯ ಮಾಡಲ್ಲ. ಮಧ್ಯ ಕೆಲವು ಕೈಗಳು ತಪ್ಪಿನಿಂದ ಇವತ್ತು ಸೊಸೈಟಿಗೆ ವಿಷ ಉಳಿಸುವಂತ ಕೆಲಸ ಕೂಡ ಏನು ಆಗ್ತಾ ಇದೆ, ಅದನ್ನ ತಡೆಯೊಡೆಯುವಂತ ಕೆಲಸ ಆಗ್ಬೇಕು. ನಮ್ಮ ಬೆಳೆ, ನಾವು ಬೆಳೆಯುವಂತ ಬೆಳೆ 4 ಚೀಲ 4 ಕ್ವಿಂಟಲ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಕೊಡುವಂತ ಪದಾರ್ಥ ಆಹಾರ, ಒಳ್ಳೆ ಹೆಲ್ತಿ ಫುಡ್ ಅನ್ನ, ಸಾವಯವ ಕೃಷಿ. ಇವತ್ತು ನಿಮ್ಗೆ ಗೊತ್ತಿಲ್ಲ, ಹಾಲಿನ ರೇಟ್ ನಾವು ಪ್ಯಾಕೆಟ್ ಅಲ್ಲಿ 30-32 ಡೈರಿ ಹಾಲು ಸಿಗುತ್ತೆ ಅಂತ ಅನ್ಸುತ್ತೆ. ನೀವು ಒಳ್ಳೆ ಆರ್ಗ್ಯಾನಿಕ್ ಹಸು ಅದಕ್ಕೆ ಫುಡ್ ಹಾಕಿ ಲೀಟರ್ 100 ರೂಪಾಯಿ ಕೊಟ್ಟರು ಕೂಡ ತಗೊಳ್ಳೋದು ಜನ ಇದ್ದಾರೆ. ಮೊದಲು ಇವತ್ತು ಹೆಲ್ತ್ ಕಾನ್ಶಿಯಸ್ ತುಂಬ ಬಂದಿದೆ, ಆರೋಗ್ಯ ಹಾಳು ಮಾಡ್ಕೊಂಡಾದ್ಮೇಲೆ ಇವತ್ತು ನಮ್ಮ ಜನರಿಗೆ ಹೆಲ್ತ್ ಕಾನ್ಶಿಯಸ್ ಬಂದಿದೆ. ಹಾಗಾದ್ರೆ ಒಳ್ಳೆ ಹಾಲು ಕೊಡ್ಬೋದಾ, ಸಾವಯವ ರೈಸ್ ಅನ್ನ ಪದಾರ್ಥಗಳನ್ನ, ಮಸಾಲ ಪದಾರ್ಥಗಳನ್ನ ಕೊಡುವಂತ ಕೆಲಸವನ್ನು ಮಾಡ್ಬೋದಾ? ಹಾಗಾಗಿ ಕ್ವಾಲಿಟಿ ವಿಚಾರದಲ್ಲಿ ಯಾವತ್ತೂ ಕೂಡ ಕೊರತೆ ಆಗಿದೆ ಅಂತ ಇಲ್ಲಿ ಗಮನ ಕೊಡೋಣ ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ನಿಮ್ಮ ರಾಘಣ್ಣ ಎಂ ಪಿ ಆದ್ಮೇಲೆ ನನ್ನ ಮೊದಲನೇ ಆದ್ಯತೆ ವಿ ಸಿ ಅವರ ಇನ್ನೊಂದು ಮೊನ್ನೆ ಒಂದು 10 ಎಫ್ ಪಿ ಒಗಳಿಗೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಗಳಿಗೆ ಸಾಯಿಲ್ ಹೆಲ್ತ್ ಮೆಷಿನ್ ಅನ್ನ, ಒಂದೊಂದು ಮೆಷಿನ್ಗೆ 5 ಲಕ್ಷ ರೂಪಾಯಿ ಬೀಳುತ್ತೆ, 2.5 ಲಕ್ಷ ಮೆಷಿನ್ನು ಪ್ಲಸ್ ಅದಕ್ಕೆ ಅಟ್ಯಾಚ್ ಆಗಿರುವಂತ ಟೇಬಲ್ ಇದೆಲ್ಲ ಸೇರಿ 5 ಲಕ್ಷ ರೂಪಾಯಿ ಬೀಳುತ್ತೆ. ಮೊನ್ನೆ 10 ಸೆಂಟರ್ಸ್ ಗಳಿಗೆ ಕೊಟ್ಟಿದ್ದೀನಿ. ಇನ್ನು 50 ಎಫ್ ಪಿ ಒಗಳು ನಮ್ಮ ಶಿವಮೊಗ್ಗದಲ್ಲಿ ಏನಿದೆ ಎಲ್ಲದಕ್ಕೂ ಕೂಡ ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲರೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀನಿ ನಾನು ಎಂ ಪಿ ಫಂಡ್ ಅಲ್ಲಿ. ಹಾಗಾಗಿ ಅದನ್ನ ನಮ್ಮ ರೈತರು, ನಮ್ಮ ರೈತ ಮೋರ್ಚಾದಿಂದ ಕೂಡ ಎಜುಕೇಟ್ ಮಾಡಿ ಸಾಯಿಲ್ ಹೆಲ್ತ್ ಪರೀಕ್ಷೆ ಮಾಡ್ಲಿಕ್ಕೆ ಜಿಲ್ಲಾ ಕೇಂದ್ರಕ್ಕೆ ತರಬೇಕು, ತುಂಬಾ ಖರ್ಚು ಬರುತ್ತೆ. ಹಾಗಾಗಿ ಅಲ್ಲಲ್ಲೇ ನಿಮಗೆ 50 ಕೇಂದ್ರಗಳಲ್ಲಿ ಈ ಮಿಷನ್ ಅನ್ನ ಕೊಡಿಸುವಂತ ಕೆಲಸ ಆಗುತ್ತೆ. ದಯಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ರೈತರದ್ದು ಉಪಯೋಗಿಸ್ಕೊಂಡ್ರೆ ಮತ್ತೆ ಈ ವರ್ಷ ಸಾಯಿಲ್ ಪರೀಕ್ಷೆ ಮಾಡಿದ್ರೆ ಮುಂದಿನ ವರ್ಷನೂ ಮತ್ತೆ ಮಾಡ್ಬೇಕಾಗುತ್ತೆ, ಮಣ್ಣು ಪರೀಕ್ಷೆ ಮಾಡ್ಬೇಕಾಗತ್ತೆ. ಈ ವರ್ಷಕ್ಕೂ ಮತ್ತೆ ಮುಂದಿನ ವರ್ಷಕ್ಕೂ ಎಷ್ಟೋ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ತಕ್ಕಂತ ಏನು ಮೆಡಿಸಿನ್ ಕೊಡ್ತಾರೆ ಅದನ್ನ ನಾವು ಭೂಮಿಗೆ ಅಪ್ಲೈ ಮಾಡುವಂತ ಕೆಲಸವನ್ನ ಮಾಡೋಣ. ಹಾಗೆ ಬರುವಂತದಿಂದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ, ತಾಯಿ ಬೇರೆ ಅಲ್ಲ, ಅನ್ನ ಕೊಡುವಂತ ಭೂಮಿ ಬೇರೆ ಅಲ್ಲ, ಈ ಭೂಮಿಯ ಒಂದು ಆರೋಗ್ಯವನ್ನ ಕಾಪಾಡುವಂತ ಒಂದು ಸಂಕಲ್ಪವನ್ನ ಇವತ್ತು ನಾವೆಲ್ಲರೂ ಕೂಡ ಮಾಡೋಣ, ಆ ದಿಕ್ಕಲ್ಲಿ ಹೆಜ್ಜೆಡೋಣ, ಆ ದಿಕ್ಕಲ್ಲಿ ಶಕ್ತಿ ತುಂಬಂತ ಕಾರ್ಯವನ್ನ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಕೃಷಿ
1: ಸಖಿಯರು ಅಂತೇಳಿ ಕೆಲಸ ಮಾಡ್ತಾ ಇದಾರೆ. ಇದಕ್ಕೆ ಆದ್ಯತೆ ಕೊಡಿತಾವೆಲ್ಲರೂ ಕೂಡ, ರೈತರನ್ನ ಮೋಟಿವೇಟ್ ಮಾಡಿ ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂತ ತುಂಬಾ ಸಂತೋಷ. ಇವತ್ತು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ ಮೋದಿಜಿಯವರು ಕೊಡಂತ ಕೃಷಿ ಸನ್ಮಾನ ಯೋಜನೆಗೆ ಅವರು ಕೂಡ 4,000 ರೂಪಾಯಿ ಜೋಡಿಸ್ಕೊಟ್ಟಿದ್ರು, ಅದು ನಿಂತು ಹೋಗಿರ್ಬೋದು. ಮತ್ತೆ ಮುಂದೆ ಒಳ್ಳೆಯ ಕಾಲಗಳು ಬರುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಇದ್ದಾಗ 2,500 ಕೋಟಿ ನಾವು ಖರ್ಚು ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 2,000 ಕೆರೆಗಳಿಗೆ ನೀರು ತುಂಬುವಂಥ ಕೆಲಸನ ಕೂಡ ನಾವು ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿರುವಂಥ ಸುಮಾರು ಬೋರ್ವೆಲ್ಗಳಿಗೆ ವಿದ್ಯುತ್ತನ್ನು ಕೊಡುವಂಥ ಕೆಲಸ, ಬಗರ್ಕುಂ ಲ್ಯಾಂಡಲ್ಲಿ ಇದ್ರು ಕೂಡ ವಿದ್ಯುತ್ ಸಂಪರ್ಕ ಕೊಡುವಂಥ ಕೆಲಸಗಳು ಆಗಿರೋದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಇವತ್ತು ಈ ರೀತಿಯಂಥ ರೈತಮುಖಿಯಾದಂಥ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಕೊಡ್ತಾ ಇದೆ. ಇದು ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೋಣ ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ತುಂಬ ಸಂತೋಷ. ಇವತ್ತು ಈ ರೀತಿಯಂಥ ಒಂದು ವಿಚಾರ ವಿನಿಮಯಕ್ಕೋಸ್ಕರ ನಮ್ಮ ಯೂನಿವರ್ಸಿಟಿಯಿಂದ ನಮ್ಮ ಕಾರ್ಯಾಗಾರವನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ಗೌರವಯುತ ಬಂಗಾರಪ್ಪನವರು ಇದ್ದಾಗ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಾಲೇಜ್ ಆಗಿತ್ತು. ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆದಮೇಲೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಯಿತು ಅಲ್ವಾ. ಇವತ್ತು 20,000 ಎಕರೆ ಜಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ವಾಲಿಟಿ ಒಂದು ಸೆಂಟರ್ ಆಗಿ ಇವತ್ತು ಪರಿವರ್ತನೆ ಆಗಿದ್ದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಇಡೀ ದೇಶಕ್ಕೆ ನಮ್ಮ ಶಿವಪ್ಪ ನಾಯಕನ ಕೃಷಿ ಮತ್ತು ತೋಟಗಾರಿಕಾ ಯೂನಿವರ್ಸಿಟಿ ಏನಿದೆ, ನಮ್ಮ ಜಗದೀಶ್ ಅವರು ಗೌರವಂತ ವಿ ಸಿ ಅವರು ಸುದೀರ್ಘವಾದಂಥ ಅವ್ರದೇ ಒಂದು ಸೇವೆಯನ್ನು ಇಲ್ಲಿ ಸಲ್ಲಿಸಿದ್ದಾರೆ. ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ಒಬ್ಬ ಸುಪುತ್ರರು, ನಮ್ಮ ರೈತರ ಮಕ್ಕಳು ಕೂಡ ಬ್ಲೇಜರ್ ಹಾಕಬೇಕು, ಕೋಟ್ ಹಾಕಬೇಕು ಅಂಥೇಳಿ ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ. ರೈತ ಅಂದಮೇಲೆ ನಾವೇನೋ ನಮ್ಮ ಹಳೆ ಬಟ್ಟೆ ಹೀಗೇ ಇರಬೇಕು, ಜೀವನ ಪೂರ್ತಿ ಚಿಂತನೆ ಮಾಡಿಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಬೇಕು ಅಂತಿಲ್ಲ. ಅವ್ರ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆ ಕೃಷಿಕರಾಗಬೇಕು. ಮೊನ್ನೆ ವಿ ಆರ್ ಎಲ್ ಸಂಕೇಶ್ವರ್ ಅವರು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಮನೆಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ನಮ್ಮ ರುದ್ರೇಗೌಡರು ಕೂಡ ಸಮಯವನ್ನು ಕೊಟ್ಟಿದ್ದರು. ನಾವು ಇಬ್ಬರು ಅವ್ರ ತಮ್ಮ ಮಾತಾಡಬೇಕಾದಾಗ ಅಂಥ ಒಬ್ಬ ಸಂಕೇಶ್ವರ್ ಲಾರಿಯಿಂದ ಹಿಡಿದು ಒಂದು ಲಾರಿ ಡ್ರೈವರ್ ಆದಂಥವ್ರು, ಇವತ್ತು 1,000 ಲಾರಿ 1,000 ಬಸ್ ಇದೆ ಅವ್ರದ್ದು, ಮತ್ತೆ ಪ್ರೈವೇಟ್ ಫ್ಲೈಟು ಕೂಡ ಅವ್ರದ್ದಿದೆ ಅವ್ರದ್ದು. ಆ ವ್ಯಕ್ತಿ ಹೇಳಿದ್ದೇನು ಅಂದರೆ ಭವಿಷ್ಯ ಇರೋದು ಕೃಷಿಕನಿಗೆ ಮಾತ್ರ, ಭವಿಷ್ಯ ಇರೋದು ಕೃಷಿಗೆ ಮಾತ್ರ ಅಂತೇಳಿ ಮೊನ್ನೆ ನಮ್ಮ ರುದ್ರೇಗೌಡರು ಕೂಡ ಇದ್ರು ಅವತ್ತು ಮಾತಾಡಬೇಕಾದಾಗ ಆ ಒಬ್ಬ ಸಂಕೇಶ್ವರ ಅವರು ಹೇಳಿದಂತ ಒಂದು ಮಾತು. ಹಾಗಾಗಿ ಯಾರು ಕೂಡ ನಿರಾಸೆ ಆಗುವಂತ ಅವಶ್ಯಕತೆ ಇಲ್ಲ, ಕೃಷಿಗೆ ಆದ್ಯತೆ ಇದೆ, ಪ್ರಪಂಚಕ್ಕೆ ಅನ್ನ ಕೊಡುವಂತ ದೊಡ್ಡ ಜವಾಬ್ದಾರಿ ಭಾರತದ ರೈತರ ಮೇಲಿದೆ. ಸೊ ಅದಕ್ಕೆ ನಾವು ಕೂಡ ವಿಶ್ವಾಸದಿಂದ ನಮ್ಮ ಆರೋಗ್ಯ ಮತ್ತೆ ನಮ್ಮ ಭೂಮಿಯ ಆರೋಗ್ಯವನ್ನು ಇಟ್ಕೊಂಡು ಸಮಾಜಕ್ಕೆ ಒಂದು ಆರೋಗ್ಯವಾದಂತಹ ಆಹಾರವನ್ನು ಕೊಡುವಂತ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಈ ಒಂದು ಯೋಜನೆ ಮಾಡಿದಂತ ನಮ್ಮ ಬಿಜೆಪಿಯ ರೈತ ಮೋರ್ಚಾದ ಪದಾಧಿಕಾರಿಗಳಿಗೆ, ರೆಸ್ಪೆಕ್ಟೆಡ್ ವಿ ಸಿ ಅವರಿಗೆ, ರೆಸ್ಪೆಕ್ಟೆಡ್ ನಮ್ಮ ರುದ್ರೇಗೌಡರವರಿಗೆ, ಬಂದಂತ ಎಲ್ಲ ನಮ್ಮ ರೈತ ಬಂಧುಗಳಿಗೆ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.
2: ಈ ಒಂದು ಉದ್ಘಾಟಕರ ನುಡಿಯಲ್ಲಿ ಎಲ್ಲಾ ರೈತರು ನಾವು 1 ಮೂಟೆ ಆದ್ರೂ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಬಳಕೆ ಮಾಡೋದಕ್ಕೆ ಪ್ರತಿಜ್ಞೆ ಮಾಡೋದು, ಜೊತೆಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿನ ಉಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಉದ್ಘಾಟಕ ನುಡಿಯನ್ನು ನಡೆಸಿಕೊಟ್ಟಂತ ಮಾನ್ಯ ಸಂಸದರು ಲೋಕಸಭೆ ಶ್ರೀಯುತ ಬಿ ವೈ ರಾಘವೇಂದ್ರ ಸರ್ ಅವರು ನಡೆಸಿಕೊಟ್ರು, ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಿಶ್ವವಿದ್ಯಾಲಯ ತುಂಬುರಿದ ಧನ್ಯವಾದ ತಿಳಿಸ್ಕೊಟ್ಟಂತ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಮಾನ್ಯ ಸಂಸದರಿಗೆ ಗೌರವ ಅಂತ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ನಾನು ಕೇಳಿ. ಗೌರವವನ್ನು ನೀಡಿದಂತ ಎಲ್ಲ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಗೌರವ ಒಪ್ಪಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎಸ್ ರುದ್ರೇಗೌಡರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೈಗಾರಿಕೋದ್ಯಮಿಗಳು ಶಿವಮೊಗ್ಗ, ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು.
3: ಎಲ್ಲರಿಗೂ ನಮಸ್ಕಾರ. ಇಡೀ ದೇಶ ಇವತ್ತು ಕೃಷಿಯ ಬಗ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡುವಂತ ಈ ಸಂದರ್ಭ, ವಿಶೇಷವಾಗಿ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದ ನಂತರ ಅವರು ಘೋಷಣೆ ಮಾಡಿದಂತ ಮೊದಲ ವಿಷಯ ಅಂತ ಹೇಳಿದ್ರೆ ರೈತರ ಆದಾಯ ದ್ವಿಗುಣ ಆಗಬೇಕು, ರೈತರು ಆರ್ಥಿಕವಾಗಿ ಸಬಲರಾದರೆ ಈ ದೇಶದಲ್ಲಿ ಆಹಾರ ಉತ್ಪಾದನೆ ಮತ್ತು ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಆಗುತ್ತೆ ಅಂತೇಳಿ, ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇರೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಸ್ವತಃ ಅವರೇ ಹೊಲಗದ್ದೆಗಳಿಗೆ ಹೋಗಿ ರೈತರ ಜೊತೆಗೆ ವಿಚಾರ ವಿನಿಮಯ ಮಾಡೋದು, ಅದು ಇತ್ತೀಚೆಗೆ ಮನೆಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಮಂತ್ರಿಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೈತರ ಜೊತೆಗೆ ಸಂವಾದಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ತಾನೇ ಮಾನ್ಯ ನಮ್ಮ ಹೆಮ್ಮೆಯ ಸಂಸದರು ಯುವಕರು ಕಳೆದ 20 ವರ್ಷದಲ್ಲಿ

ಮಾಡಿದಂಥ ಕಾರ್ಯಗಳನ್ನ ನೀವೆಲ್ಲರೂ ನೋಡಿದ್ದೀರಾ. ಬಹುಶಃ ಇವತ್ತು ಶಿವಪ್ರಾಯಕ ಯೂನಿವರ್ಸಿಟಿ ಇಷ್ಟೊಂದು ಸುಸಜ್ಜಿತವಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಮಾತಾಡ್ತಾ ಇದ್ದೆ ನಮ್ಮ ವೈಸ್ ಚಾನ್ಸಲರ್ ಅವರ ಹತ್ರ. ಬೀಜ ಉತ್ಪಾದನೆಯಲ್ಲಿ ಸುಮಾರು 6 ಜಿಲ್ಲೆಗಳ ರೈತರು ಈ ಯೂನಿವರ್ಸಿಟಿಯಲ್ಲಿ ಉತ್ಪಾದನೆ ಮಾಡುವಂಥ ಬೀಜಗಳ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ಭಾಳಷ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿ. ಸುಮಾರು 1,000 ಎಕರೆ ಜಾಗದಲ್ಲಿ, ಅದರಲ್ಲಿ ಸುಮಾರು 400 ಎಕರೆ ಜಾಗದಲ್ಲಿ ಬೀಜ ಉತ್ಪಾದನೆ ಮಾಡ್ತಾ ಇರೋದು ಅಷ್ಟೇ. ಈಗ ಮುಂಚೆ ಎಲ್ಲ ನಾವು ಸುಮ್ಮನೆ ಅದು ಒಂದು ಘೋಷಣೆ ಇತ್ತು, ಲ್ಯಾಬ್ ಟು ಲ್ಯಾಂಡ್ ಅಂತ. ಅಂದರೆ ಪ್ರಯೋಗಾಲಯದಿಂದ ಭೂಮಿಗೆ, ಪ್ರಯೋಗಾಲಯದಲ್ಲಿ ಏನು ಮಾಡ್ತಾರೆ ಅದು ಅಲ್ಲೇ ಇರ್ತಿತ್ತು ಹೆಚ್ಚು ಕಮ್ಮಿ. ಆದರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಅದೆಲ್ಲವೂ ಕೂಡ ರೈತರಿಗೆ ವರ್ಗಾವಣೆ ಆಗ್ತಾ ಇದೆ. ಆದರೆ ರೈತರು ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಒಂದು ರೀತಿ ಬೇಸರನೇ ಆಗುತ್ತೆ. ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಮತ್ತೊಂದು ಘೋಷಣೆ ಎಂದರೆ ಭೂಮಿಯ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ನಮ್ಮ ಜಗ್ಗಿ ವಾಸುದೇವ್ ಅವರು ಇಡೀ ಪ್ರಪಂಚದಲ್ಲಿ ಓಡಾಡಿದರು ಮಣ್ಣಿನ ರಕ್ಷಣೆ ಮಾಡಿ ಅಂತೇಳಿ. ಅವರಷ್ಟೇ ಘೋಷಣೆ ಮಾಡೋದಿಲ್ಲ, ನಾವು ಕೂಡ ಯೋಚನೆ ಮಾಡಿದರೆ ಪ್ರತಿ ಹಳ್ಳಿಗಳಲ್ಲಿ ದನಗಳು ಕಡಿಮೆ ಆಗ್ತಾ ಇದೆ. ನಾನು ಭಾಳಷ್ಟು ಸರಿ ನಮ್ಮ ಹಳ್ಳಿಗೆ ಹೋದಾಗ ಮಾತಾಡ್ತಾ ಇದ್ದೇನೆ ಈ ಮನೆ ಸಂಸದರು, ಭಾಳಷ್ಟು ಜನ ಮನೆಯಲ್ಲಿ ಇರೋದೆ ಅವ್ರ ಜಮೀನುಗಳು ಇಲ್ಲಿದೆ ಅಂತ ನೋಡಿಲ್ಲ. ಆ ಪರಿಸ್ಥಿತಿ ನಾವು ತಲುಪಿದ್ದೀವಿ. ಯಾಕೆಂದರೆ ಎಲ್ಲದಕ್ಕೂ ಕೂಡ ನಾವು ಬೇರೆಯವ್ರ ಮೇಲೆ ಅವಲಂಬಿತರಾಗುವಂಥ ದಿನಗಳು ಹೆಚ್ಚಾಗಿದೆ. ಬೇರೆ ಕಡೆಗೆ ನಮ್ಮ ಆಸಕ್ತಿ ಜಾಸ್ತಿ ಆಗ್ತಾ ಇದೆ. ಭಾಳಷ್ಟು ಜನ ರೈತರು ನಗರಗಳಲ್ಲಿ ಬಂದು ಮನೆ ಮಾಡಿ ಅವಕಾಶ ಸಿಕ್ಕಾಗ ಊರಿಗೆ ಹೋಗಿ ಅಲ್ಲಿ ಭೂಮಿಯಲ್ಲಿ ಏನು ಬೆಳೀತಾ ಅದರ ಉತ್ಪಾದನೆ ತಗೊಂಬರೋವಂಥ ಪರಿಸ್ಥಿತಿ ಇದೆ. ಇದು ಬದಲಾದಾಗ ಮಾತ್ರ ಭಾರತ ಅತ್ಯಂತ ಆರ್ಥಿಕವಾಗಿ ಸದೃಢವಾದ ಭಾರತ ಆಗಿದೆ. ಮನೆಯ ಪ್ರೊಫೆಸರ್ ಹನುಮಂತ ಸ್ವಾಮಿಯವರು ಎಲ್ಲ ವಿಷಯಗಳನ್ನ ಹಂಚಿಕೊಂಡು, ಅದೇ ರೀತಿಯಲ್ಲಿ ICRA ಸುನೀಲ್ ಅವರು, ಪ್ರೊಫೆಸರ್ ಸುನೀಲ್ ಅವರು ಇದ್ದಾರೆ, ಇವ್ರ ಹತ್ರ ಎಲ್ಲ ನಾನು ಈಗ ಕಳೆದ 1 ಗಂಟೆಯಿಂದ ಸುಮ್ಮನೆ ಹಾಗೆ ಚರ್ಚೆ ಮಾಡ್ತಾ ಇದ್ದೆ. ಇದೆಲ್ಲ ವ್ಯವಸ್ಥೆ ಮಾಡಿದವರು ನಮ್ಮ ಶಿವಮೊಗ್ಗ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರೇ. ನಮ್ಮಲ್ಲಿ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಸದಸ್ಯರೇ ಇದ್ದೀರಿ. ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷರು ಸಿದ್ದಲಿಂಗಪ್ಪನವರು, ಅದೇ ರೀತಿ ನಮ್ಮ ಶ್ರೀನಿವಾಸ್ ಅವರು, ಭಾಳಷ್ಟು ಜನ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಸಂಖ್ಯೆ ಕಡಿಮೆ ಆಯಿತು ಇವತ್ತಿನ ಈ ಕಾರ್ಯಕ್ರಮ, ಸಾವಯವ ಕೃಷಿ ತರಬೇತಿ ಮತ್ತು ಮಾಹಿತಿ ಕಾರ್ಯಾಗಾರ. ಅಂದರೆ ಇದರ ಇಂಪಾರ್ಟೆನ್ಸನ್ನು ಇನ್ನೂ ನಾವು ಹೆಚ್ಚಿಗೆ ಹಳ್ಳಿಗಳಲ್ಲೂ ಕೂಡ ಪ್ರಚಾರ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಈಗ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕಾಯಿಲೆ ಇದ್ದಿದ್ದು ಹೃದಯಾಘಾತ, ಇತ್ತೀಚೆಗೆ ಬರ್ತಾ ಇರತಕ್ಕಂಥದ್ದು ಕ್ಯಾನ್ಸರ್, ಮತ್ತು ವಿಶೇಷವಾಗಿ ನರಗಳಿಗೆ ಸಂಬಂಧಪಟ್ಟಂಥ ರೋಗಗಳು ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್ಗಳು ಹೇಳೋ ಪ್ರಕಾರ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಆಹಾರ. ಆಹಾರ ಅತ್ಯಂತ ಕಲುಷಿತವಾದ ಭೂಮಿಯಲ್ಲಿ ನಾವು ಬೆಳೀತಾ ಇದ್ದೀವಿ. ಆಹಾರದಲ್ಲಿ ಸಾಕಷ್ಟು ಹಾನಿಕರ ವಸ್ತುಗಳನ್ನು ನಾವು ತುಂಬುತ್ತಾ ಇದ್ದೀವಿ. ಹಾಗಾಗಿ ನಮ್ಮ ಆರೋಗ್ಯದ ಗುಣಮಟ್ಟ ಕಮ್ಮಿ ಆಗ್ತಾ ಇದೆ. ಶಿವಮೊಗ್ಗದಲ್ಲೂ ಸಂಸದರ ಗಮನಕ್ಕೆ ಬಂದಿರಬೇಕು. ಪ್ರತಿ ತಿಂಗಳು ಒಂದು ಆಸ್ಪತ್ರೆ ಓಪನ್ ಆಗುತ್ತೆ, ಒಂದು ಹೋಟ್ಲ್ ಓಪನ್ ಆಗುತ್ತೆ. ಬಾಯಿ ರುಚಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ, ಅದಿರಲಿ. ಆದರೆ ಅಲ್ಲಿ ಉಪಯೋಗಿಸುವಂಥ ಆಹಾರ ಪದಾರ್ಥಗಳ ಗುಣಮಟ್ಟ ಹೇಗಿದೆ ಅಂತಂದರೆ ಅದು ನಿಜವಾಗೂ ಬಹಳ ಗಾಬರಿ ಹುಟ್ಟಿಸೋ ರೀತಿಯಲ್ಲಿದೆ. ಈ ಥರ ಸಂದರ್ಭಗಳನ್ನ ಕೇಂದ್ರ ಸರ್ಕಾರ ಆಲೋಚನೆ ಮಾಡಿರೋದು ಖಂಡಿತವಾಗೂ ಅತ್ಯಂತ ಪ್ರಶಂಸನೀಯ. ಅವರ ಆಲೋಚನೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಈಗ ಪ್ರೊಫೆಸರ್ ಹೇಳಿದಾಗೆ ಸುಮಾರು 6,500 ಕೇಂದ್ರಗಳಲ್ಲಿ ಇವತ್ತು ಈ ರೀತಿಯ ಸಂವಾದಗಳು ಪ್ರಚಾರ ನಡೀತಾ ಇದೆ. ನಾವು ಮಲೆನಾಡಿನವರು ಅತ್ಯಂತ ಕ್ರಿಯಾಶೀಲರು, ಯೋಚನೆ ಮಾಡೋ ಶಕ್ತಿ ಇರ್ತಕ್ಕಂಥವರು. ಇಲ್ಲಿ ಪ್ರಫುಲ್ ಚಂದ್ರ ಇದ್ದಾರೆ, ಕೃಷಿ ರತ್ನ ಪ್ರಶಸ್ತಿ ಪಡೆದಂಥವ್ರು. ಕೃಷಿ ಹೇಗೆ ಮಾಡಬೇಕು ಅಂತ ಬೇರೆಯವರಿಗೆ ಹೇಳಿಕೊಟ್ಟಂಥವ್ರು ನಾವು. ನೀವು ಇದನ್ನು ಅತ್ಯಂತ ಆಸಕ್ತಿಯಿಂದ ಆಲಿಸಿದಷ್ಟೇ ಅಲ್ಲ, ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಈ ವಿಚಾರಗಳು ಹೆಚ್ಚು ಪ್ರಚಾರ ಹೊಂದಿ ಇದರ ಪರಿಣಾಮ ಉತ್ತಮವಾದರೆ ಬಹಳ ದೊಡ್ಡ ಗೌರವವನ್ನು ನೀವು ಸಂಸದರಿಗೆ ಕೊಟ್ಟಂಗಾಗುತ್ತೆ ಅಂತ ನನ್ನ ಭಾವನೆ. ನಾವೆಲ್ಲ ಭಾಳಷ್ಟು ಸರ್ಕಾರಗಳು ಅಂದ್ಕೊಳ್ತಾ ಇದ್ದೀರಷ್ಟೇ, ಆದರೆ ಅದನ್ನು ಕಾರ್ಯಗತಕ್ಕೆ ತಂದರು ಸನ್ಮಾನ್ಯ ಯಡಿಯೂರಪ್ಪನವರು. ರೈತರಿಗೋಸ್ಕರ ಏನು ಮಾಡಿಲ್ಲ ಹೇಳಿ? ಕೃಷಿ ಬಜೆಟ್ ಇರ್ಬೋದು, ನಿಬ್ಬಡ್ಡಿ ಸಾಲ ಇರ್ಬೋದು, ರೈತರು ಏನು ಕೇಳಿದ್ರು ಇಲ್ಲ ಅಂದಿಲ್ಲ. ಈಗಾಗಲೇ ಮಾನ್ಯ ಸಂಸದರು ಹೇಳಿದಾಗೆ ಕೇಂದ್ರ ಸರ್ಕಾರ ಕೊಡುವಂಥ 6,000 ರೂಪಾಯಿ ಕೃಷಿ ದನಕ್ಕೆ ಇಲ್ಲಿ 4,000 ಸೇರಿಸಿ ಕೊಟ್ಟಿದ್ದು. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು, ಆರ್ಥಿಕವಾಗೂ ಚಿಂತನೆ ಮಾಡಬೇಕು, ಮಕ್ಕಳ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡಬೇಕು, ಮತ್ತು ಸಮಾಜದ ಆರೋಗ್ಯ, ಭೂಮಿಯ ಆರೋಗ್ಯ ಎಲ್ಲವನ್ನು ನಾವು ನೋಡಿದರೆ ಈ ರೀತಿಯ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗುತ್ತೆ ಅಂತ ಹೇಳ್ತಾ, ಅಂದರೆ ಜಗದೀಶ್ ಅವರು ಬಂದ ನಂತರ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು

0: ಸಾಕಷ್ಟು ಅಭಿವೃದ್ಧಿ ಕೆಲಸಗಳು. ವಿಶೇಷವಾಗಿ ನಾನು ಎಮ್ ಎಲ್ ಸಿ ಆಗಿದ್ದಾಗ ಒಂದ್ಸರಿ ಬಂದಿದ್ದೆ ಸರ್ ಇಲ್ಲಿ, ಅವರ ಜೊತೆಗೆ ಅವರ ಟೀಮ್ ಜೊತೆಗೆ ಈ ಚುಕ್ಕೆ ರೋಗ ಅಡಕೆಗೆ ಏನು ಬರುತ್ತಲ್ಲ ಅದ್ರ ಬಗ್ಗೆ ಸಾಕಷ್ಟು ಸರ್ಕಾರ ಹಣ ಕೊಡ್ತಾ ಇದೆ, ಅದು ಎಲ್ಲಿವರೆಗೆ ಬಂದಿದೆ, ಏನ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತೇಳಿ ಬಹಳಷ್ಟು ವಿಷಯಗಳನ್ನು ಅವತ್ತು ಹಂಚಿಕೊಂಡಿದ್ರು. ಈಗ ಈ ಮನೆ ಕೇಳ್ತಾ ಇದ್ದೆ 36% ಇಂದ ಎರೆ ಚುಕ್ಕೆ ರೋಗ ಈಗ 19% ಬಂದಿದೆ ಅಂತ ಹೇಳಿದ್ರು. ಅದು ಯಾವ ರೀತಿ ಅದಾಗ್ಯೋ ಅದು ಕಮ್ಮಿ ಆಗಿದೆಯೋ ಅಥವಾ ನಿಮ್ಮ ರಿಸರ್ಚ್ ಇಂದ ಹೆಲ್ಪ್ ಆಗಿದೆ ಅಂದಾಗ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವುಗಳು ಕೂಡ ಯೂನಿವರ್ಸಿಟಿ ನಿಮ್ದಿದು, ನೀವಿಲ್ಲಿಗೆ ಬಂದು ಅವ್ರ ಜೊತೆಗೆ ನೇರವಾಗಿ ಸಂಪರ್ಕ ಮಾಡ್ಬೋದು, ಇಂಟ್ರಾಕ್ಷನ್ ಮಾಡ್ಬೋದು. ಇಂಥ ಅವಕಾಶಕ್ಕೆ ಕಾಯ್ಬೇಕಾಗಿಲ್ಲ. ಏನು ಅವರು ಇನ್ವಿಟೇಷನ್ ಕೊಟ್ಟು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾಗಲಿ ಅಥವಾ ಪದಾಧಿಕಾರಿಗಳಲ್ಲಿ ನಿಮ್ಮನ್ನು ಕರಿಬೇಕು ಅಂತಿಲ್ಲ, ನೇರವಾಗಿ ನಾನು ಬೇಡ ಧಾರವಾಡ ಯೂನಿವರ್ಸಿಟಿ ಅಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ವಿಶೇಷವಾಗಿ ಹಾರ್ಟಿಕಲ್ಚರ್ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯಗಳನ್ನ ರೈತರು ಮಾಡ್ಕೊಳ್ತಾರೆ. ಇದರ ಸದುಪಯೋಗ ಆಗಲಿ ಅಂತೇಳಿ ಶುಭ ಹಾರೈಸಿ ನನಗೂ ನಿಮ್ಮೆಲ್ಲರ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾನ್ಯ ಸಂಸದರಿಗೆ ಹಾಗೂ ನಮ್ಮ ವೈಸ್ ಚಾನ್ಸಲರ್ ನಮ್ಮ ಜಗದೀಶ್ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳಿಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು.
1: ಇದುವರೆಗೆ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿಯ ಭಾಗ ಒಂದು ಕೇಳಿದಿರಿ. ಕಾರ್ಯಕ್ರಮ ನಿರೂಪಿಸಿದವರು ಡಾಕ್ಟರ್ ಆರ್ ಗಿರೀಶ್. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಕಾರ್ಯಕ್ರಮ ಪ್ರಸ್ತುತಪಡಿಸಿ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್. ನಿರ್ಮಾಣ ಸಹಾಯ ಶಬಾನಾ ಬಾನು.
2: ಕೇಳುಗರೆ, ಇದುವರೆಗೂ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಕೃಷಿ ಭೂಮಿ ಉಳಿಸಿ ಅಭಿಯಾನ 2026 ಕುರಿತು ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ಮಾಣ ಡಾಕ್ಟರ್ SM ಸುಧಾಕರ್. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ.

ಇದುವರೆಗೂ ಪರಿಸರ ಗೀತೆಯನ್ನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯ್ತು. ನಾಳೆ ಬೆಳಗ್ಗೆ 6:40ಕ್ಕೆ UAHS ನೇಗಿಲು ಬಿಡಿತ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನ ಕೇಳಲಿದ್ದೀರಿ. ತಜ್ಞರಾದ ಡಾಕ್ಟರ್ ಗೌಡ್ರು, ಪ್ರಮೋದ್ ಗೌಡ ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇವರಿಂದ, ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ. ಕಾರ್ಯಕ್ರಮವನ್ನ ಮುಗಿಸೋಣ ರೈತ ಬಾಂಧವರೇ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ.

ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದಿರಿ.

ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 9:30 ಯಕ್ಷಗಾನ, ಎಸ್ ಎನ್ ನಾಯಕ್ ಮತ್ತು ತಂಡದವರಿಂದ ಯಕ್ಷಗಾನ ಪ್ರಸಂಗ ವಾಲಿ ಮೋಕ್ಷ. ಇಂದು ರಾತ್ರಿ 10 ಕನ್ನಡ ಚಿತ್ರಗೀತೆಗಳನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಬಹುದು.

ನಾಳಿನ ಬೆಳಗಿನ ಪ್ರಸಾರದಲ್ಲಿ 7:45 ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಕೆ ಚಿತ್ಕಲಾ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು ಮೂಡಿಬರಲಿದೆ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೊರಬದ ಶ್ರೀಮತಿ ಪುಷ್ಪ ಪಿಎಂ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಆಲಿಸಬಹುದು.

0: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
1: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನ ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಕ್ಕೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡ್ ಜಿಲ್ಲೆಯಲ್ಲಿ ಭೂಕುಸಿತ, 6 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16 ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಜಕಾರ್ತದಲ್ಲಿ ಇಂದು ಇಂಡೋನೇಷ್ಯಾ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಭಾರತ ಮತ್ತು ಇಂಡೋನೇಷ್ಯಾ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ಅಪಾರ ಅವಕಾಶಗಳನ್ನು ಹೊಂದಿದೆ. ಭಾರತದ 140 ಕೋಟಿ ಜನರು ಮತ್ತು ಇಂಡೋನೇಷ್ಯಾದ 29 ಕೋಟಿ ಜನರು ಸಹಯೋಗದಲ್ಲಿ ಪ್ರಗತಿಯತ್ತ ಒಟ್ಟಾಗಿ ಮುನ್ನಡೆದಾಗ ಇತಿಹಾಸ ನಿರ್ಮಾಣವಾಗುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಜಂಟಿ ಕಾರ್ಯಪಡೆಯ ಕಾರ್ಯವಿಧಾನದ ಮೂಲಕ ಭಯೋತ್ಪಾದನೆಯನ್ನ ಎದುರಿಸಲು ಉಭಯ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ಗೆ ತನ್ನ ಬದ್ದತೆಯನ್ನು ಭಾರತ ಪುನರುಚ್ಚರಿಸಿದೆ. ಈ ಪ್ರದೇಶದಲ್ಲಿ ಸಂಚಾರದ ಸ್ವಾತಂತ್ರ್ಯವನ್ನು ಖಾತರಿಪಡಿಸುವುದು ಅಗತ್ಯವಿದೆ ಎಂದು ಹೇಳಿದ್ದಾರೆ. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ವಿದೇಶಿ ಕ್ಯಾಂಪಸ್ ಸ್ಥಾಪಿಸಲು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂಗೆ ಅನುಮೋದನೆ ನೀಡುವುದರ ಜೊತೆಗೆ ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ನೂತನ ಅಧ್ಯಾಯ ಸೇರ್ಪಡೆಯಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದ್ದಾರೆ. ಇಂತಹ ಪ್ರತಿಷ್ಠಿತ ಸಂಸ್ಥೆಯ ವಿದೇಶಿ ಕ್ಯಾಂಪಸ್ ಸ್ಥಾಪನೆಯು ಭಾರತದ ಜ್ಞಾನ ಪರಂಪರೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಜಾಗತೀಕರಣಗೊಳಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 20,000 ಹೆಚ್ಚು ಕೃಷಿ ಉದ್ಯಮಿಗಳು ಮತ್ತು 20 ಲಕ್ಷ ರೈತರನ್ನು ಸಬಲೀಕರಣಗೊಳಿಸುವ ಗುರಿ ಹೊಂದಿರುವ ಪ್ರಗತಿ ಯೋಜನೆಯನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು, ವಿಕಸಿತ ಭಾರತ ದೃಷ್ಟಿಕೋನ ಸಾಧಿಸಲು ಕೃಷಿ ಸಮೃದ್ಧ ಗ್ರಾಮಗಳು ಮತ್ತು ಸಮೃದ್ಧ ರೈತರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಈ ದೃಷ್ಟಿಕೋನವನ್ನು ಸಾಧಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳಿಗೆ ಇತರ ಸಂಸ್ಥೆಗಳು ಕೈ ಜೋಡಿಸಿದಾಗ ಕೆಲಸ ವೇಗ ಪಡೆಯುತ್ತದೆ ಎಂದು ಹೇಳಿದ್ದಾರೆ. ಪ್ರಗತಿ ಯೋಜನೆಯಡಿ 26,000 ಸಣ್ಣ ಉದ್ಯಮಿಗಳಿಗೆ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಈ ಉದ್ಯಮಿಗಳು ಒಂದು ಹಳ್ಳಿಯೊಳಗೆ ಕೆಲಸ ಮಾಡುತ್ತಾರೆ ಮತ್ತು ಗ್ರಾಮದ ಕೃಷಿಯನ್ನ ಪರಿವರ್ತಿಸಲು 100 ರಿಂದ 200 ರೈತರೊಂದಿಗೆ ಸಹಕರಿಸುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಬಹ್ರೇನ್ ಉಪಪ್ರಧಾನಿ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಎಸ್ ಜೈಶಂಕರ್, ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ವಿವಿಧ ವಲಯಗಳ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಮುಂದುವರೆಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳು ಮತ್ತು ಪರಿಸ್ಥಿತಿಯ ಕುರಿತಾಗಿಯೂ ಉಭಯ ನಾಯಕರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಜಮ್ಮು ಶ್ರೀನಗರ ಕಾರಿಡಾರ್ನಲ್ಲಿ 36 ಸುರಂಗಗಳು, 14 ಕಿಲೋಮೀಟರ್ ವಿಸ್ತೀರ್ಣದ ಜೋಜಿಲಾ ಸುರಂಗ, ಕೇದಾರ್ನಾಥ್ ರೋಪ್ವೇ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವರ್ಧಿತ ರಸ್ತೆ ಸಂಪರ್ಕ ಸೇರಿದಂತೆ ಪ್ರಮುಖ ಮೂಲಸೌಕರ್ಯ ಯೋಜನೆಗಳು ಸಂಪರ್ಕವನ್ನು ಬಲಪಡಿಸುತ್ತವೆ. ಅಲ್ಲದೆ ದೇಶದ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಮಾವೇಶ ಉದ್ದೇಶಿಸಿ ಮಾತನಾಡಿದ

0: ಮೂಲ ಸೌಕರ್ಯ ನೇತೃತ್ವದ ಬೆಳವಣಿಗೆಯ ಮೇಲೆ ಸರ್ಕಾರ ಗಮನ ಹರಿಸುತ್ತಿದೆ. ರಾಜಕೀಯವು ಸಾಮಾಜಿಕ ಆರ್ಥಿಕ ಪರಿವರ್ತನೆಯ ಸಾಧನವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಉಕ್ಕಿನ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಮತ್ತು ವಲಯದಲ್ಲಿ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಉಕ್ಕು ಉದ್ಯಮದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಭೆ ನಡೆಸಿದರು. ಸಭೆಯಲ್ಲಿ ಉಕ್ಕು, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಮೆಟ್ಕೋಕ್ ಕೈಗಾರಿಕೆಗಳ ಪ್ರಮುಖ ನಾಯಕರೊಂದಿಗೆ ವಲಯದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ಹೊಸ ಬೆಳವಣಿಗೆಯ ಅವಕಾಶಗಳನ್ನು ತೆರೆಯುವ ಕುರಿತು ರಚನಾತ್ಮಕ ಚರ್ಚೆಗಳು ನಡೆದಿವೆ. ಬಲವಾದ ಮತ್ತು ಹೆಚ್ಚು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಸರ್ಕಾರ ಉದ್ಯಮದೊಂದಿಗೆ ನಿಕಟ ಸಹಯೋಗ ಬೆಳೆಸಲು, ಅದರ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಮತ್ತು ಈ ವಲಯಗಳಲ್ಲಿ ಬಲವಾದ ಬೆಳವಣಿಗೆಯನ್ನು ಹೆಚ್ಚಿಸಲು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪುನರುಚ್ಚರಿಸಿದ್ದಾರೆ. ಕೇರಳಂನ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿಯ ಕಲ್ಲಾಡಿಯಲ್ಲಿ ವಯನಾಡು ಸುರಂಗ ರಸ್ತೆ ಯೋಜನೆಯ ನಿರ್ಮಾಣ ಸ್ಥಳದಲ್ಲಿ ಇಂದು ಸಂಭವಿಸಿದ ಭೀಕರ ಮಣ್ಣು ಕುಸಿತದಲ್ಲಿ ಮೂವರು ಮೃತಪಟ್ಟಿದ್ದು ಆರು ಮಂದಿ ಕಾಣೆಯಾಗಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿದ ಏಳು ಮಂದಿ ಕಾರ್ಮಿಕರನ್ನು ರಕ್ಷಿಸಲಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರಂತರ ಮತ್ತು ಧಾರಾಕಾರ ಮಳೆಯಿಂದಾಗಿ ನಿರ್ಮಾಣ ಸ್ಥಳದಲ್ಲಿ ಭೂಕುಸಿತ ಸಂಭವಿಸಿದೆ ಎಂದು ಕೇರಳ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇರಳ ಮುಖ್ಯಮಂತ್ರಿ ಬಿಡಿ ಸತೀಶನ್, ವಯನಾಡು ಸುರಂಗ ನಿರ್ಮಾಣ ಸ್ಥಳದಲ್ಲಿ ಉಂಟಾದ ಮಣ್ಣು ಕುಸಿತ ದುರದೃಷ್ಟಕರ ಘಟನೆಯಾಗಿದೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ಎಚ್ಚರಿಕೆಗಳ ನಂತರವೂ ಅಗೆದ ಮಣ್ಣನ್ನು ತೆಗೆದುಹಾಕುವಂತೆ ಅಧಿಕಾರಿಗಳ ನಿರ್ದೇಶನವನ್ನು ಪಾಲಿಸಲು ಗುತ್ತಿಗೆದಾರರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ರಾಜ್ಯ ಪೊಲೀಸ್ ಮತ್ತು ಅಗ್ನಿಶಾಮಕ ಹಾಗೂ ರಕ್ಷಣಾ ಸೇವೆಗಳ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನಿರಂತರ ಮಳೆ ಮತ್ತು ಮಣ್ಣಿನ ಸ್ವರೂಪವು ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆಯು ವಯನಾಡು ಮತ್ತು ಕಲ್ಲಿಕೋಟೆ ಪ್ರದೇಶಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು, ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ನಂತರ ಇರಾನ್ ವಿದೇಶಾಂಗ ಸಚಿವ ಸೈದ್ ಅಬ್ಬಾಸ್ ರಾಕ್ಷಿ ಅವರು ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ದೃಢವಾಗಿ ನಿರಾಕರಿಸಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಒಪ್ಪಂದ ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸುವವರೆಗೆ ಇರಾನ್ ಮಾತುಕತೆಗಳನ್ನು ಪ್ರಾರಂಭಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಇರಾನ್ ಜೊತೆ ಅಮೆರಿಕ ಒಪ್ಪಂದ ಮಾಡಿಕೊಳ್ಳುತ್ತದೆ, ಅಗತ್ಯವಿದ್ದರೆ ಇರಾನ್ನ ನಿರ್ಣಾಯಕ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ನಡೆಸುತ್ತದೆ ಎಂದು ಹೇಳಿದ್ದಾರೆ. ಈ ಹೇಳಿಕೆಯನ್ನು ಇರಾನ್ ಬಲವಾಗಿ ಖಂಡಿಸಿತು. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ಅವರೊಂದಿಗೆ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಕ್ಷಯರೋಗ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಕಟಿಬದ್ದವಾಗಿದೆ. ಈ ನಿಟ್ಟನಲ್ಲಿ ಎಲ್ಲಾ ಸಚಿವಾಲಯಗಳು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕ್ಷಯರೋಗ ಮುಕ್ತ ಭಾರತ ಈ ಗುರಿಯನ್ನು ಸಾಧಿಸುವಲ್ಲಿ ಯುವಕರ ಪಾತ್ರ ಮಹತ್ವದ್ದಾಗಿದ್ದು, ರಾಷ್ಟವ್ಯಾಪಿ ಅಭಿಯಾನ ವೇಗಗೊಳಿಸಲು ಮೈ ಭಾರತ್, ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಮತ್ತು ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿಯ ಸ್ವಯಂ ಸೇವಕರನ್ನು ಸಕ್ರಿಯವಾಗಿ ಸಜ್ಜುಗೊಳಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ದೆಹಲಿಯಲ್ಲಿ 70 ಲಕ್ಷ ಸಸಿಗಳನ್ನು ನೆಡುವ ಅಭಿಯಾನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೆಹಲಿಯ ಪರಿಸರವನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಈ ಅಭಿಯಾನವು ಮಹತ್ವದ ಉಪಕ್ರಮವಾಗಿದೆ. ದೆಹಲಿ ಸರ್ಕಾರ ಈ ದಿಕ್ಕಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಟ್ಟಿದೆ ಮತ್ತು ಈ ಪ್ರದೇಶದ 5,000 ಹೆಕ್ಟೇರ್ ಅನ್ನು ಅರಣ್ಯ ಭೂಮಿಯಾಗಿ ಘೋಷಿಸಿದೆ ಎಂದು ಹೇಳಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ 6,300 ಹೆಕ್ಟೇರ್ ಹಸಿರು ವಲಯವನ್ನು ಅರಣ್ಯ ಭೂಮಿಯಾಗಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲು ಮತ್ತು ಅದರ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಸಂಕಲ್ಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಇಂದು ರಾತ್ರಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಈಜಿಪ್ಟ್ ವಿರುದ್ದ ಸೆಣಸಾಟ ನಡೆಸಲಿದೆ. ನಂತರ ವ್ಯಾಂಕೋವರ್ನಲ್ಲಿ ನಡೆಯುವ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಕೊಲಂಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಇದಕ್ಕೂ ಮುನ್ನ ಸಿಯಾಟಲ್ನಲ್ಲಿ ಇಂದು ನಡೆದಂತಹ 16ರ ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡವನ್ನು 4-1 ಗೋಲುಗಳಿಂದ ಮಣಿಸಿ ಬೆಲ್ಜಿಯಂ ತಂಡ ಕ್ವಾರ್ಟರ್

0: ಫೈನಲ್ಗೆ ಪ್ರವೇಶ ಪಡೆದಿದೆ. ಇದೇ ಶುಕ್ರವಾರ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ಸ್ಪೇನ್ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ನ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ಇಂದು ರಾತ್ರಿ ನಡೆಯಲಿರುವ 5 ಪಂದ್ಯಗಳ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 104 ಅಂಕಗಳಷ್ಟು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 78,181 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 32 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 24,399 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 94.96 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಗ್ರಹ ಉಡಾವಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಂಡೋನೇಷ್ಯಾಗೆ ಬೆಂಬಲ ನೀಡಲು ಭಾರತ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ಕೇರಳಂನ ವಯನಾಡು ಜಿಲ್ಲೆಯಲ್ಲಿ ಭೂಕುಸಿತ, 3 ಮಂದಿ ಸಾವು, 6 ಜನರು ನಾಪತ್ತೆ. ಅಮೆರಿಕ ಜೊತೆ ಅಂತಿಮ ಒಪ್ಪಂದ ಕುರಿತು ಮಾತುಕತೆ ನಡೆಸಲು ಇರಾನ್ ನಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನ ಪಂದ್ಯದಲ್ಲಿಂದು ಅರ್ಜೆಂಟೀನಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಭದ್ರಾವತಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸನ್ನಮರೆ ಚಿತ್ರದ ಗೀತೆಗೆ ಧ್ವನಿಯಾದವರು ಫಲಕ್ ಶಬ್ಬೀರ್ ಅವರು. ಗೀತೆಗೆ ಸಾಹಿತ್ಯ ಮನೋಜ್ ಮುತಾಹಿರ್, ಸಂಗೀತ ಅಮಲ್ ಮಲ್ಲಿಕ್ ಅವರದು.

0: ಹಿಂದಿ. ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಿದಿರಿ. ಮೊಹಮ್ಮದ್ ರಫಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಅಮ್ ಕಿಸಿ ಸೆ ಕಮ್ ನಹಿ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಗೀತೆಗೆ ಸಾಹಿತ್ಯ ಮಜ್ರೂಹ್ ಸುಲ್ತಾನ್ ಪುರಿ ಅವರದು, ಸಂಗೀತ ಆರ್ ಡಿ ಬರ್ಬನ್ ಅವರದು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
3: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ

ಕೇಳುಗರೇ, ಸಂಜೆ ಜೋಗ ಜಲಪಾತವನ್ನು ಯಾರೆಲ್ಲ ವೀಕ್ಷಣೆ ಮಾಡಿದ್ದೀರಾ, ಯಾರೆಲ್ಲ ಭೇಟಿಯಾಗಿದ್ದೀರಾ? ನಾಲ್ಕು ರಾಜಾರ್ ಅವರು ರಾಕೆಟ್ ಅವ್ರನ್ನೆಲ್ಲ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ನಿಮಗಾಗಿ ಕಾರ್ಯಕ್ರಮ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡೋದು. ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡೋದಕ್ಕೆ ಮೊದಲನೆಯ ಅಕ್ಷರ ನಿಮಗಾಗಿ, ಈ ಪದ ರಚನೆಯಾಗೋದಕ್ಕೆ ಐದು ಅಕ್ಷರಗಳು ನಿಮಗಾಗಿ. ಮೊದಲನೆಯ ಅಕ್ಷರ ಮ, ಎರಡನೆಯ ಅಕ್ಷರ ಮೂರನೆಯ ಅಕ್ಷರ ಲ, ನಾಲ್ಕನೆಯ ಅಕ್ಷರ ಡ, ಐದನೆಯ ಅಕ್ಷರ ನೇ. ಮೊದಲನೆಯ ಅಕ್ಷರ ಮ, ಎರಡನೆಯ ಅಕ್ಷರ ಮೂರನೆಯ ಅಕ್ಷರ ಲ, ನಾಲ್ಕನೆಯ ಅಕ್ಷರ ಡ. ಈ ಐದು ಅಕ್ಷರಗಳನ್ನು ಜೋಡಿಸಿದಾಗ ಬರುವಂತಹ ಪದ ಯಾವುದಾಗತ್ತೆ? ಸಂದೇಶಗಳನ್ನು ಕಳಿಸೋದಕ್ಕೆ ನಿಮಗೆಲ್ಲ ನಮ್ಮ ಭದ್ರಾವತಿಯ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ, 9481527260. ಕೇಳಿದರೆ ಈ ಸಂಖ್ಯೆಗೆ ಈ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿ ಕಳಿಸ್ತಾ ಇರಿ. ಅಷ್ಟರಲ್ಲಿ ಈ ಗೀತೆಯ ನಂತರದಲ್ಲಿ ಯಾರೆಲ್ಲ ಜೋಗ ಜಲಪಾತವನ್ನು ನೋಡಿದ್ದೀರಾ ಅಂತ ಸಂದೇಶಗಳು ಬಂದಿದೆ, ಅದರ ಜೊತೆಯಲ್ಲಿ ಈ ಉತ್ತರವನ್ನು ಕೂಡ ನೋಡ್ತಾ ಹೋಗೋಣ. ಬನ್ನಿ, ಆರಂಭದ ಗೀತೆ

ಎಲ್ಲರ ಸಂದೇಶಗಳನ್ನು ನೋಡೋಣ. ಅದಕ್ಕೆ ಮುನ್ನ ನೀಡಿದಂತಹ ಅಕ್ಷರಗಳು ಹೀಗಿತ್ತು. ಪದಕ್ಕಾಗಿ ಮೊದಲನೆಯ ಅಕ್ಷರ ಮ, ಎರಡನೆಯ ಅಕ್ಷರ ಮು, ಮೂರನೆಯ ಅಕ್ಷರ ಲ, ನಾಲ್ಕನೆಯ ಅಕ್ಷರ ಡ, ಐದನೆಯ ಅಕ್ಷರ ನೆ. ಈ ಅಕ್ಷರಗಳನ್ನು ಜೋಡಿಸಿದಾಗ ಯಾವ ಪದ ರಚನೆ ಆಯಿತು ನೋಡೋಣ. ನಿಮ್ಮ ಸಂದೇಶಗಳನ್ನು ನೋಡಿದ ನಂತರದಲ್ಲಿ ಮೊದಲನೆಯ ಅಂದರೆ ಆರಂಭದ ಸಂದೇಶ ಇದೆ. ಕೆ ಪಿ ದಿನೇಶ್ ಭಟ್, ಅರ್ಚನಾಭಟ್, ಆದಿತ್ಯ ಭಟ್ ಕೌರಿ, ಮಂಡಗದ್ದೆ ಹೋಬಳಿಯಿಂದ ಐದು ಗಂಟೆ 30 ನಿಮಿಷದಲ್ಲಿ ಕೇಳಲಾದ ಪ್ರಶ್ನೆಗೆ ರಾಜ ರಾಣಿ ರೋರರ್ ರಾಕೆಟ್ ಅಂತ ಸಂದೇಶವನ್ನು ಕಳಿಸಿದ್ರೆ, ನಾನು ನೋಡಿದ್ದೇನೆ ಶ್ರುತಿ ಸಂತೋಷ್ ಭದ್ರಾವತಿಯಿಂದ, ಅವರು ಜೋಗ ಜಲಪಾತವನ್ನು ನೋಡಿದ್ದಾರಂತೆ. ನಾನು ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಕಳುಹಿಸಿದವರು ಪ್ರಶಾಂತ್, ಕೆ ಪಿ ಕೆರೆಕೊಪ್ಪ, ಬೇಗುವಳ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಮಹೇಶ್ವರ್ ಕಾಗೇಹಳ್ಳದಿಂದ ನಾನು ಅಂತ ಇದ್ದಾರೆ. ಕಾರ್ಯಕ್ರಮದಲ್ಲಿ ನಿರೂಪಣೆಗೆ ಧನ್ಯವಾದಗಳು ಮೇಡಮ್ ಅಂತ ಇದ್ದಾರೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ, ನಾನು ಮೂರು ನಾಲ್ಕು ಸಲ ನೋಡಿನಿ ಅಂತ ಇದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಾನು ಕೂಡ ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅತ್ತಾರ ಸುಷ್ಮಿತಾ ಶೆಟ್ಟಿಕೊಪ್ಪ, ನಾವು ನೋಡಿದ್ದೀವಿ ಅಂತ ಇದ್ದಾರೆ. ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಕೂಡ ನೋಡಿ ಫೋಟೋ ಕಳಿಸಿದ್ದಾರೆ. ಜೋಗ ಜಲಪಾತದ ಅದರ ಮುಂದೆ ತೆಗೆಸುವಂತಹ ಭಾವಚಿತ್ರವನ್ನು ಅವರು ಸೆಂಡ್ ಮಾಡಿದ್ದಾರೆ. ಪುಷ್ಪ, ವಿನೋಬನಗರ ಶಿವಮೊಗ್ಗದಿಂದ ಉತ್ತರ, ನಾವು ಕುಟುಂಬ ಸಮೇತ ನೋಡ್ಕೊಂಡು ಬಂದಿದ್ದೇವೆ ನೋಡಿ, ನಿಮಗೆಲ್ರಿಗೂ ಅಲ್ಲಿ ಹೋದಂತಹ ನೆನಪನ್ನು ನಮ್ಮ ಆಕಾಶವಾಣಿ ಭದ್ರಾವತಿ ನೆನಪು ಮಾಡಿಕೊಟ್ಟಿದೆ ಅಲ್ವಾ. ವಿ ಹ್ಯಾವ್ ವಿಸಿಟೆಡ್ ಮೆನಿ ಟೈಮ್ಸ್ ಟು ವರ್ಲ್ಡ್ ಫೇಮಸ್ ಡೋ ಫಾಲ್ಸ್. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ, ನಾನು ನೋಡಿದ್ದು ಬಹಳ ಮನೋಹರವಾಗಿತ್ತು, ಎರಡು ಕಣ್ಣು ಸಾಲದು ಅಂತ ತಿಳಿಸ್ತಾ ಇದ್ದಾರೆ. ನಾನು

ಹಲವಾರು ಬಾರಿ ಜೋಗ ಜಲಪಾತ ನೋಡಿರುವೆ. ಹೆಚ್ಚು ಕಡಿಮೆ ಪ್ರತಿ ಮಳೆಗಾಲದಲ್ಲೂ ರಾಜ ರಾಣಿ ರೋರ ರಾಕೆಟ್ ದಕ್ಷಿಣ ರಾಕೆಟ್ ಧುಮ್ಮಿಕ್ಕಿ ಹರಿಯುವ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಹೋಗೇ ಹೋಗ್ತೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಅಂತ ಹೇಳ್ತಿದ್ದಾರೆ, ನಾಳೆನೂ ಸಹ ಹೊರಟಿದ್ದೇವೆ ಅಂತ ಇದ್ದಾರೆ. ಈಗ ಮಳೆ ಬರ್ತಿರುವಾಗ ಆ ಜಲಪಾತಗಳ ಧಾರೆಯನ್ನು ನೋಡಿ ಕಣ್ತುಂಬಿಕೊಳ್ಳೋದೇ ನಮ್ಮ ಭಾಗ್ಯ. ಶಿವಮೊಗ್ಗ ಜಿಲ್ಲೆಯವರಾಗಿ ನಾವು ಈ ಸುಂದರ ಸೊಬಗನ್ನು ಸವಿಯದಿರಲು ಸಾಧ್ಯವೇ ಅಂತ ಇದ್ದಾರೆ ಭಾರತಿದೇವಿ. ಕೆ ಆರ್ ಎಸ್ ವಿ ಬಡಾವಣೆ ಶಿವಮೊಗ್ಗದಿಂದ ನೀವು ಹೋಗಿ ನಿಮ್ಮವರನ್ನು ಕರೆದುಕೊಂಡು ಹೋಗಿ ನಮ್ಮ ಜೋಗವನ್ನು, ಅಂದರೆ ಎಲ್ಲಿಂದ ಎಲ್ಲ ಬಂದು ನೋಡಿರ್ತಾರೆ ನಮಗೆ ಅವರು ಬಂದಂತಹ ಸ್ಥಳಗಳು ಗೊತ್ತಿಲ್ಲ, ಆದರೆ ಜೋಗ ಜಲಪಾತವನ್ನು ನೋಡೋದಕ್ಕೆ ಖಂಡಿತ ಒಂದು ಟ್ರಿಪ್ ಅಂತ ಮಳೆಗಾಲದಲ್ಲಿ ಎಲ್ಲರೂ ಬಂದು ನೋಡೋದಕ್ಕೆ ಬಹಳ ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಅನ್ನೋದು ನನಗೆ ಒಂದಿಷ್ಟು ಜನರ ಅನುಭವ ಹಂಚಿಕೊಂಡಿರೋದು ನನ್ನ ಹತ್ರ. ಹಾಗಾಗಿ ಹಂಪಣ್ಣ ನ್ಯಾಮತಿಯಿಂದ ಮೂರು ಬಾರಿ ನೋಡಿದ್ದೇನೆ, ಒಮ್ಮೆ ಸೈಕಲ್ ಪ್ರವಾಸದಲ್ಲಿ ಕೂಡ ಹೋಗಿದ್ದೆ ನಾನು ಅಂತ ತಿಳಿಸ್ತಾ ಇದ್ದಾರೆ. ಈಗ ಏನು ಅಕ್ಷರಗಳನ್ನು ನೀಡಲಾಗಿತ್ತಲ್ಲ ಅದಕ್ಕೆ ಕೂಡ ಪದವನ್ನು ರಚನೆ ಮಾಡಿ ಕಳಿಸಿದ್ದಾರೆ. ಕೇಳುಗರು ಅಕ್ಷರಗಳನ್ನು ಕೇಳಿಸ್ಕೊಂಡ್ರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಮತ್ತೊಮ್ಮೆ ನಾನು ಸಂದೇಶವನ್ನು ಓದ್ತಾ ಓದ್ತಾ ನೀವೆಲ್ಲ ಕಳಿಸಿರೋ ಉತ್ತರಗಳನ್ನು ಸರಿ ಇದೆ ಕಳಿಸಿದ್ದೀರಾ ಅಂತ ಹೇಳ್ತಾ ಸಾಕ್ತೇನೆ. ನಾನು ಕಾರ್ಯಕ್ರಮಕ್ಕೆ ಈಗ ಜಾಯಿನ್ ಆದೆ ಅಂತ ಹೇಳುವವರಿಗೆ ಮೊದಲನೇ ಅಕ್ಷರ ಮ, ಎರಡನೇ ಅಕ್ಷರ ಮೂ, ಮೂರನೇ ಅಕ್ಷರ ಲ, ನಾಲ್ಕನೇ ಅಕ್ಷರ ಡ, ಐದನೇ ಅಕ್ಷರ ನೇ. ಹಂಪಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಕ್ಷರಗಳನ್ನು ಜೋಡಿಸಿ ಪದ ರಚನೆಯಾಗಿದೆ, ಸರಿಯಾಗಿ ಇದೆ. ಸುರೇಶ್ ಶಿವಮೊಗ್ಗ, ಪ್ರತಿ ವರ್ಷ ನೋಡ್ತೀನಿ ಮಳೆಗಾಲದಲ್ಲಿ, ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಕೂಡ ಬಂದಿದೆ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಕಳಿಸಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಸರಿಯಾದ ಉತ್ತರ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಪ್ರಸಾರವಾದ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿತ್ತಂತೆ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಉತ್ತರವನ್ನು ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಪದ ರಚನೆ ಮಾಡಿ ಕಳಿಸಿಯಾಗಿದೆ. ಯಶೋಧ ಭದ್ರಾವತಿಯಿಂದ ಸರಿಯಾದ ಅಕ್ಷರಗಳನ್ನು ಜೋಡಿಸಿದ್ದಾರೆ ಸರಿಯಾಗಿ. ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು, ಸರಿಯಾಗಿದೆ ಉತ್ತರ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ ಅಕ್ಷರ ಮತ್ತೊಮ್ಮೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಪೂರ್ಣಪ್ರಜ್ಞಾ ಲೇಔಟ್ ಬೆಂಗಳೂರಿನಿಂದ, ಸೀತಾ ಸರ್ಕಲ್ ಬೆಂಗಳೂರಿನಿಂದ ಫ್ರಮ್ ವೀಣಾ ಅವರು, ನಾನು ಕೂಡ ನೋಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಅಕ್ಷರ ಮ, ಎರಡನೇ ಅಕ್ಷರ ಮೂ, ಮೂರನೇ ಅಕ್ಷರ ಲ, ನಾಲ್ಕನೇ ಅಕ್ಷರ ಡ, ಐದನೇ ಅಕ್ಷರ ನೆ. ಎಲ್ಲರ ಉತ್ತರಗಳನ್ನು ನೋಡೋ ಅಷ್ಟರಲ್ಲಿ ಬಂದರೆ ನಿಮ್ಮ ಉತ್ತರ ಕೂಡ ನಂತರದಲ್ಲಿ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ಉತ್ತರ ಸರಿಯಾಗೇ ಇದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರ ಉತ್ತರ ಸರಿಯಾಗಿದೆ. ನಮಸ್ತೆ ಮೇಡಮ್. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ. ಜಯಪುಟ್ಟಸ್ವಾಮಿ ಕೆನಡ, ಪ್ರಸಾರ ಆಗ್ತಿರೋ ಮೂರು ಹಿಂದಿ ಹಾಡುಗಳು ತುಂಬ ಇಷ್ಟ ಆಯಿತು, ಧನ್ಯವಾದಗಳು. ಹೌದು, ಮಳೆಗಾಲದಲ್ಲಿ ನಮಗೂ ಪ್ರಾರಂಭದ ಮಳೆಯಲ್ಲಿ ಸ್ವಲ್ಪ ಶೀತ, ಉತ್ತರ ಅಂತ ಕಳಿಸಿದ್ದಾರೆ. ಮಹೇಶ್ ಕುಮಾರ್ ಹೊಸೂರು ಶಿಕಾರಿಪುರದಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ. ವಿಶಾಲ್ ಹಾರ್ ಭದ್ರಾವತಿಯಿಂದ ಸರಿಯಾದ ಉತ್ತರ. ಎಚ್ ಆರ್ ರುದ್ರಸ್ವಾಮಿ ಕಣದಳ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ, ನಾನು ಕೂಡ ಜೋಗ ಜಲಪಾತವನ್ನು ನೋಡಿದ್ದೇನೆ. ಈ ಸಮಯದಲ್ಲಿ ನನಗೆ ಕನ್ನಡ ಚಲನಚಿತ್ರ ಗೀತೆ ಒಂದು ಹಾಡೊಂದು ನೆನಪಾಗ್ತಿದೆ. ಹೌದಲ್ವಾ, ನಮ್ಮ ರಾಜಣ್ಣ ಅವರ ಧ್ವನಿಯಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಸಾಯೋ ತನಕ ಸಂಸಾರದೊಳಗಡೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ, ಸತ್ತಾಗಿ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಇದೇ ನನ್ನ ಉತ್ತರ ಅಂತ ಸಂದೇಶವನ್ನು ಕಳಿಸಿದ್ರೆ. ಸುಬಾನ್ ಕೋರಿ ಹೊಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಿಂದಿ ಚಿತ್ರಗೀತೆಗಳು ಸೂಪರ್ ಅಂತ ಇದ್ದಾರೆ, ಉತ್ತರವನ್ನು ಕೂಡ ಜೊತೆಯಲ್ಲಿ ಕಳಿಸಿದ್ದಾರೆ. ಶಾಂತಾ ಚರ್ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಾವು ಮೂರು ಬಾರಿ ಜೋಗ ಜಲಪಾತಕ್ಕೆ ಭೇಟಿ ನೀಡಿದ್ದೇವೆ. ಪ್ರತಿಯೊಂದು ಭೇಟಿಯೂ ಹೊಸ ಅನುಭವವನ್ನು ನೀಡಿದೆ. ಜೋಗ ಜಲಪಾತ ರಾಜ ರಾಣಿ ರೋರರ್ ಹಾಗೂ ರಾಕೆಟ್ ಎಂಬ ನಾಲ್ಕು ಜಲಧಾರೆಗಳು ಧುಮ್ಮಿಕ್ಕಿ ಹರಿಯುವ ದೃಶ್ಯವನ್ನು ನೋಡಲು ಎರಡು ಕಣ್ಣುಗಳೇ ಸಾಲದು. ಒಮ್ಮೆ ಜಲಪಾತದ ಕೆಳಭಾಗದವರೆಗೆ ಇಳಿದು ಸ್ನಾನ ಕೂಡ ಮಾಡಿದ್ದಾರಂತೆ. ಇಂದಿಗೂ ಆ ಸವಿ ನೆನಪು ನನ್ನ ಮನಸ್ಸಿನಲ್ಲಿ ಹಸಿರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಹಚ್ಚ ಹಸಿರಿನ ಪ್ರಕೃತಿ, ತಂಪಾದ ವಾತಾವರಣ ಹಾಗೂ ಜಲಪಾತದ ಮನಮೋಹಕ ಸೌಂದರ್ಯ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ಅದು ಗೊತ್ತಿರೋರಿಗೆ ಗೊತ್ತಿರೋದು ಈ

ಸಂತೋಷ ಅಂತ ಹೇಳ್ತಾ, ಶರಾವತಿ ಹಿನ್ನೀರಿನಲ್ಲಿ ದೋಣಿ ವಿಹಾರ ಕೂಡ ಮಾಡಿದ ಅನುಭವವು ಅತ್ಯಂತ ವಿಶೇಷವಾಗಿತ್ತು. ಸುತ್ತಮುತ್ತಲಿನ ನೈಸರ್ಗಿಕ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಾ ಪ್ರಯಾಣ ಮಾಡುವಾಗ ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ ಮತ್ತು ಹೊಸ ಚೈತನ್ಯ ದೊರೆಯುತ್ತದೆ. ಜೋಗ ಜಲಪಾತವು ಪ್ರಕೃತಿಯ ಅದ್ಭುತ ಕೊಡುಗೆಯಾಗಿದ್ದು ಪ್ರಕೃತಿ ಪ್ರಿಯರು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸುಂದರ ಪ್ರವಾಸಿ ತಾಣವಾಗಿದೆ ಅಂತ ಶಾಂತಾಚಾರ್ಬಡಿಗೇರ್ ಕೊಕ್ಕನೂರು ಅವರ ಒಂದು ಒಳ್ಳೆಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡರು. ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರು ಉತ್ತರವನ್ನು ಕಳಿಸಿದ್ದಾರೆ. ಅಕ್ಷರಗಳನ್ನು ಜೋಡಿಸಿ ಶುಭ ಸಂಜೆ ಭಾರತಿ ಪ್ರಕಾಶ್, ಶಿವಮೊಗ್ಗದಿಂದ ಸರಿಯಾದ ಉತ್ತರ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್, ಶ್ರೀಧರ್ ಹಾಗೂ ಸ್ನೇಹ. ಶುಭ ಸಂಜೆ ಆಕಾಶವಾಣಿ ಭದ್ರಾವತಿಗೆ ಪ್ರಸಾರ ಆಗ್ತಿರೋ ಗೀತೆಗಳು ಚೆನ್ನಾಗಿದೆ. ಮಧ್ಯಾಹ್ನ 12:15ಕ್ಕೆ ಪ್ರಸಾರವಾದ ಡಾಕ್ಟರ್ ಅವರ ಸಂದರ್ಶನ ಇಷ್ಟ ಆಯ್ತಂತೆ. ಮಂಜುನಾಥ್ ಅವರು ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ ಸಂದೇಶ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಉತ್ತರ. ಸಲ್ಮಾ ಟೀಚರ್ ತರೀಕೆರೆ, ಜೋಗ್ ಫಾಲ್ಸ್ ನನ್ನ ಹೆಸರು, ನಾನು ಕೂಡ ಜೋಗ ಜಲಪಾತವನ್ನು ನೋಡಿದ್ದೇನೆ ಮೇಡಮ್, ನನ್ನ ಪಾಠದಲ್ಲೂ ಇದೇ ಮೇಡಮ್ ಅಂತ ಇದ್ದಾರೆ ಸೋನಿಯಾ. ಹೌದಲ್ವಾ, ಜೋಗ ಜಲಪಾತದ ಬಗ್ಗೆ ಬಹಳಷ್ಟು ಮಾಹಿತಿ, ಅವರಿಗೆ ಪಾಠ ಕೂಡ ಇದೆಯಂತೆ, ನೋಡಿ ಭೇಟಿ ನೀಡಿದ್ದಾರಂತೆ, ಉತ್ತರವನ್ನು ಕೂಡ ಕಳಿಸಿದ್ದಾರೆ. ನಾನು ಅಂದಾಜಿನ ಮೇಲೆ ಉತ್ತರವನ್ನು ಕಳಿಸಿದ್ದೇನೆ, ಸರಿಯಾಗಿರಬಹುದಾ ಅಂತ ಇದ್ದಾರೆ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಸರಿಯಾಗೇ ಇದೆ ಅಂತ ಹೇಳ್ತಾ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ನಾನು ತುಂಬ ಸಲ ನೋಡಿದ್ದೀನಿ, ಹತ್ತಿರದಲ್ಲಿ ಬಳೆ ಪದ್ಮಾವತಿ ಅಂದರೆ ಜೋಗಕ್ಕೆ ಹೋಗುವ ಆನ್ ದ ವೇ ಅದರ ಪದ್ಮಾವತಿ ದೇವಸ್ಥಾನ ಕೂಡ ಇದೆ, ಲಕ್ಷ್ಮೀ ದೇವಸ್ಥಾನ, ಅದು ಕೂಡ ಭೇಟಿ ಮಾಡಿದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ, ಉತ್ತರ ನೀಡಿದ್ದಾರೆ. ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ, ಐ ಆಮ್ ಬ್ಯುಸಿ ಸಾರಿ ಮಯೂರ್ಕೋಟಿ ಜನ್ನಾಪುರದಿಂದ, ಓಕೆ. ವಿನಯ್ ಕುಮಾರ್, ವಿನಯ್ ಶಿವಮೊಗ್ಗದಿಂದ ಓಟಿ ರಸ್ತೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ, ಸಂದೇಶಗಳು ಬರ್ತಾ ಇದೆ. ನೆಟ್ವರ್ಕ್ ಇಶ್ಯೂಸ್ ಇದ್ದರೆ ಮುಂದಿನ ಸಂದೇಶದಲ್ಲಿ ಮುಂದಿನ ಉತ್ತರವನ್ನು ನೋಡುವಾಗ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಪದವನ್ನು ರಚನೆ ಮಾಡೋದಕ್ಕಾಗಿ ನೀಡಿದಂತಹ ಮೊದಲನೆಯ ಪದಕ್ಕಾಗಿ ಕೊಟ್ಟಂತಹ ಅಕ್ಷರಗಳಿಗೆ ಬಂದಂತಹ ಪದ ಯಾವುದಪ್ಪ ಅಂದರೆ ಮೂಡಲ ಮನೆ. ಮೂಡಲ ಮನೆ ಆಗಿತ್ತು. ಎಲ್ಲರ ಉತ್ತರಗಳು ಸರಿಯಾಗಿ ಇತ್ತು ಅಲ್ವಾ? ಕ್ರಾಸ್ ಚೆಕ್ ಮಾಡಿಕೊಂಡ್ರ ಮುಂದಿನ ಪದಕ್ಕಾಗಿ ನಿಮಗಾಗಿ ಅಕ್ಷರಗಳು ಕೇಳುಗರೆ ಪ್ರಾರಂಭ ಮಾಡಿ ಜೋಡಿಸೋದಕ್ಕೆ. ಮೊದಲನೆಯ ಅಕ್ಷರ ಗು, ಎರಡನೆಯ ಅಕ್ಷರ ನಾ, ನಾ ಕಿಳಿ ನ, ಮೂರನೆಯ ಅಕ್ಷರ ವ, ನಾಲ್ಕನೆಯ ಅಕ್ಷರ ನ, ಐದನೆಯ ಅಕ್ಷರ ಮಾ, ಆರನೆಯ ಅಕ್ಷರ ಲು, ಏಳನೆಯ ಅಕ್ಷರ ದ, ಎಂಟನೆಯ ಅಕ್ಷರ ಮೊ. ಅಕ್ಷರಗಳು ಮತ್ತೊಮ್ಮೆ, ಮೊದಲನೆಯ ಅಕ್ಷರ ಗು, ಎರಡನೆಯ ಅಕ್ಷರ ನಾ ಕಿಳಿ ನ, ಮೂರನೆಯ ಅಕ್ಷರ ವ, ನಾಲ್ಕನೆಯ ಅಕ್ಷರ ನ, ಐದನೆಯ ಅಕ್ಷರ ಮಾ, ಆರನೆಯ ಅಕ್ಷರ ಲು, ಏಳನೆಯ ಅಕ್ಷರ ದ, ಎಂಟನೆಯ ಅಕ್ಷರ ಮೊ. ಈ ಅಕ್ಷರಗಳನ್ನು ಸ್ವಲ್ಪ ಟ್ರಿಕ್ಕಿಯಾಗಿ ಎಳದಿಂದ ಬಲ, ಬಲದಿಂದ ಎಳ ನೋಡಿದ್ರೆ ಬೇಗನೆ ನಿಮಗೆ ಪದ ರಚನೆ ಆಗತ್ತೆ ಅಂತ ಕ್ಲೂ ಕೂಡ ಕೊಟ್ಟಾಯ್ತು ನಾನು. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳು ಮತ್ತೊಮ್ಮೆ.

ಪದಕ್ಕಾಗಿ ಅಕ್ಷರಗಳನ್ನು ನೀಡಿದಾಗ ಅಕ್ಷರಗಳು ಗೊತ್ತಾಗ್ತಿಲ್ಲ ಅಂತಿದ್ದೀರಲ್ವಾ? ಮೊದಲನೆಯ ಅಕ್ಷರ ಗು, ಎರಡನೆಯ ಅಕ್ಷರ ನ, ಮೂರನೆಯ ಅಕ್ಷರ ವ, ನಾಲ್ಕನೆಯ ಅಕ್ಷರ ನ, ಐದನೆಯ ಅಕ್ಷರ ಮ, ಆರನೆಯ ಅಕ್ಷರ ಲು, ಏಳನೆಯ ಅಕ್ಷರ ದ, ಎಂಟನೆಯ ಅಕ್ಷರ ಮೊ. ಸರಿಯಾದ ಉತ್ತರಗಳು ಬಂದಿದೆ. ಯಾರೆಲ್ಲ ಈಗ ಕೇಳಿಸ್ಕೊಂಡ್ರಿ ಅವರು ಕೂಡ ಉತ್ತರಗಳನ್ನು ಕಳಿಸ್ಬಹುದು. ಆರಂಭದ ಸಂದೇಶ ಬಂದಿದೆ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಶಾಂತಿನಿ ಹಾಸನ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ರೂಪ ಹೆಚ್ಚು KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಸುರೇಶ್ ಶಿವಮೊಗ್ಗದಿಂದ, ನಳಿನಾ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಕುವೆಂಪು ನಗರ ಶಂಕರ ಘಟ್ಟದಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಮಹೇಶ್ ಹೊಸೂರು ಶಿಕಾರಿಪುರ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ವಿಶಾಲ್ ಆರ್ ಭದ್ರಾವತಿಯಿಂದ, ಸಿಟಿ ಚಂದ್ರಶೇಖರ್ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಸುಬಾರ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ, ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ, ನಾನು ಕೂಡ ಎರಡು ಬಾರಿ ಜೋಗ್ ಫಾಲ್ಸನ್ನು ನೋಡಿದ್ದೀನಿ. ಒಂದ್ಸಲ ನಮ್ಮನೆಯವರ ಆಫೀಸಿನಿಂದ ಟೂರ್ ಹೋಗಿದ್ವಿ, ಎರಡನೆಯ ಬಾರಿ ಅಲ್ಲಿ ನಮ್ಮನೆ ನೆಂಟ್ರೆಸ್ಟ್ರು ಇದ್ದಾರೆ, ಆಗ ಕೂಡ ಜೋಗ್ ಫಾಲ್ಸನ್ನು ನೋಡಿದ್ದೇನೆ. ಉತ್ತರ ಸರಿಯಾಗೇ ಇದೆ ಅಂತ

ಹೇಳ್ತಾ ಸಲ್ಮಾ ಟೀಚರ್ ಸರಿಯಾದ ಉತ್ತರವನ್ನು ಕೊಟ್ಟರೆ, ಹಂಪಣ್ಣ ನ್ಯಾಮತಿಯಿಂದ ಸರಿಯಾದ ಉತ್ತರ, ಕೆ ಪಿ ದಿನೇಶ್ ಭಟ್ ಅರ್ಚನಭಟ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ವಿದ್ಯಾಮಂದಿರದಿಂದ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಮತ್ತು ಅನಿತಾ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಭಾರತಿ ಪ್ರಕಾಶ್ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಗೇರ್ ಕುಕ್ಕನೂರು ಹರಿಹರ ತಾಲೂಕಿನಿಂದ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಗೊತ್ತಾಗ್ತಿಲ್ಲ ಅಂತಿದ್ದಾರೆ, ಯಶೋಧ ಭದ್ರಾವತಿಯಿಂದ ಇಲ್ಲ ಸರಿಯಾಗಿ ಇದೆ ಉತ್ತರ, ಈ ಎರಡನೆಯ ಅಕ್ಷರಗಳು ಗೊತ್ತಾಗಲಿಲ್ಲ ಅಂತಿದ್ದಾರೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಸರಿಯಾಗಿ ಇದೆ ಉತ್ತರ. ತೀರ್ಥ ಪ್ರಸಾದ್ ದೊಡ್ಡಮೇಟಿ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಉತ್ತರ ಸರಿಯಾಗಿದೆ. ಎಲ್ಲ ಅಕ್ಷರಗಳನ್ನು ಜೋಡಿಸಿದಾಗ ಬಂದಂತಹ ಉತ್ತರ ಇದಾಗಿತ್ತು. ಮೊದಲು ಮಾನವನಾಗು, ಮೊದಲು ಮಾನವನಾಗು ಆಗಿತ್ತು. ಎಲ್ಲ ಅಕ್ಷರಗಳನ್ನು ಸೇರಿಸಿ ನೀಡಿದಾಗ, ಅಂದರೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಎಂದಾಗ, ಕೇಳುಗರಿಗೆ ಬಹಳ ಸುಲಭವಾಗಿ ಈ ಟ್ರಿಕ್ಸ್ ಯಾವಾಗಲೂ ನಾವು ಬಳಸಿಕೊಂಡು ಅಕ್ಷರಗಳನ್ನು ಬೇಗ ಬೇಗ ಜೋಡಿಸ್ತಾ ಇರ್ತೀವಿ. ಹಾಗಾಗಿ ಮುಂದಿನ ಪದಕ್ಕಾಗಿ ಅಕ್ಷರಗಳು ಹೀಗೆ: ಮೊದಲನೆಯ ಅಕ್ಷರ ಕೆ, ಎರಡನೆಯ ಅಕ್ಷರ ಳ, ಮೂರನೆಯ ಅಕ್ಷರ ಬೆ, ಸ್ವಲ್ಪ ಬಿಡಿಸಬಹುದಾಗುತ್ತೆ. ನಾಲ್ಕನೆಯ ಅಕ್ಷರ ಬಾ, ಐದನೆಯ ಅಕ್ಷರ ಅಳು, ಆರನೆಯ ಅಕ್ಷರ ಅಣ್ಣ, ಏಳನೆಯ ಅಕ್ಷರ ರು, ಎಂಟನೆಯ ಅಕ್ಷರ ಕ. ಮೊದಲನೆಯ ಅಕ್ಷರ ಕೆ, ಎರಡನೆಯ ಅಕ್ಷರ ಳ, ಮೂರನೆಯ ಅಕ್ಷರ ಬೆ, ನಾಲ್ಕನೆಯ ಅಕ್ಷರ ಬಾ, ಐದನೆಯ ಅಕ್ಷರ ಅಳು, ಆರನೆಯ ಅಕ್ಷರ ಣ, ಏಳನೆಯ ಅಕ್ಷರ ರು, ಎಂಟನೆಯ ಅಕ್ಷರ ಕ. ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಪ್ರಾರಂಭ ಮಾಡಿದ್ರಿ, ನಾನಿನ್ಯಾವಾಗ್ಲೂ ಕೊಡೋದಿಲ್ಲ, ಸುಲಭವಾಗಿದೆ. ಇದೊಂದು ಗೀತೆಯ ನಂತರದಲ್ಲಿ 8:45 ನಿಮ್ಮ ಜೊತೆಯಾಗಿರ್ತೇನೆ, ಅಷ್ಟರಲ್ಲಿ ನಿಮ್ಮ ಉತ್ತರ ಬರಲಿ. ಇದೊಂದು ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಉತ್ತರಗಳು ಸುಲಭವಾಗಿದೆ. ಕೇಳುಗರೆ, ಎಡದಿಂದ ಬಲ, ಬಲದಿಂದ ಎಡ, ಅಷ್ಟೇ. ಗೀತೆಯನ್ನು ಕೇಳೋಣ.

ಸಮಯ ಸಾಕ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಂದೇಶಗಳು ಉತ್ತರವನ್ನು ಹೇಳಿ ಎಲ್ಲರ ಸಂದೇಶವನ್ನು ನಾನು ಹೇಳಿಬಿಡೋದಾ ಕೇಳಿದರೆ, ನೀವೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕರುಣಾಳು ಬಾಬೆಳಕೆ ಆಗಿತ್ತು ಉತ್ತರ. ಜೋಡಿಸಿದಂತಹ ಅಕ್ಷರಗಳನ್ನು ಸರಿಯಾದ ಎಲ್ಲರೂ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಿ ಕರುಣಾಳು ಬಾಬೆಳಕೆ ಅಂತ. ಹಾಗಾಗಿ ನಿಮ್ಮ ಹೆಸರನ್ನೆಲ್ಲ ನಾನೀಗ ಓದ್ತಾ ಹೋಗ್ತೇನೆ. ಕಡೆಯಲ್ಲಿ ಹೇಳೋದಕ್ಕಾಗದಿದ್ದರೆ ಕೆಲವೊಬ್ಬರೆಲ್ಲ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಹೇಳಲಿಲ್ಲ, ನಾವೇನು ಪದ ರಚನೆ ಆಯ್ತಂತ ಗೊತ್ತೇ ಆಗಲಿಲ್ಲ ಅಂತಾರೆ. ಸಮಯ ಆದ್ರೂ ಉತ್ತರ ಗೊತ್ತಾಯಿತು. ಈಗ ಎಲ್ಲರ ಹೆಸರುಗಳು, ಹಂಪಣ್ಣ ನ್ಯಾಮತಿಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಶಾಂತಿ ಹಾಸನ್ನಿಂದ ವಿದ್ಯಾಮಂದಿರದ ಭದ್ರಾವತಿಯಿಂದ ಸ್ನೇಹ ಮತ್ತು ಅನಿತಾ, ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರಘಟ್ಟದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಕರುಣಾಳು ಬಾಬೆಳಕೆ ಅಂತ ಸರಿಯಾಗಿ ಕೊಟ್ಟಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ, ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆಯಿಂದ, ಶಾಂತಾ ಚಾರ್ಬಡಿಗೇರ್ ಕುಕನೂರು ಹರಿಹರ ತಾಲೂಕು, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ವಿಜಯಪುರ ಸುದರ್ಶನ್ ಭರತ್ಕುಮಾರ್ ಬಂದೆ ನವಾಜ್, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಸಲ್ಮಾ ಟೀಚರ್ ಸರಿಯಾದ ಉತ್ತರವನ್ನು ನೀಡಿದ್ದಾರೆ, ವಿನಯ್ ಶಿವಮೊಗ್ಗ ಓಟಿ ರಸ್ತೆಯಿಂದ, ವಿಶಾಲ್ ಆರ್ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಭಟ್ಟಾದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ, ಪ್ರತಿದಿನ ಬೆಳಗ್ಗೆ 6:30ಕ್ಕೆ ಪ್ರಸಾರವಾಗುವ ಡಾಕ್ಟರ್ ಗುರುರಾಜ್ ಕರ್ಜಗಿವರ ಕಾರ್ಯಕ್ರಮ ಇದು ಅಂತ ಇದ್ದಾರೆ, ಖಂಡಿತ. ಬೆಳಗಾವಿ ಜಿಲ್ಲೆ ರಾಯಭಾಗ ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ ಸರಿಯಾದ ಉತ್ತರವನ್ನು ಕೊಟ್ಟರೆ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಸುಬಾನ್ಕೋರಿ ಹಗರ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ನಂದಿನಿ ಕೋಲ ಪ್ರಕಾಶ್ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಗೊತ್ತಾಯಿತು ಮೇಡಮ್ ಈ ಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ಕಳಿಸಿದ ಮೇಲೆ. ಯಶೋಧ ಭದ್ರಾವತಿಯಿಂದ ನೋಡಿ, ಇಷ್ಟು ಅಕ್ಷರಗಳನ್ನು ಕೊಟ್ಟರು, ಹೇಗಪ್ಪ ರೆಡಿ ಮಾಡೋದಂತ ಅದು ಪಾರ್ಟಿಸಿಪೇಟೇ ಮಾಡ್ತಿರಲಿಲ್ಲ. ಹಾಗಾಗಿ ಕೆಲವೊಂದು ಹಾಗೆ ಇರುತ್ತೆ, ಭಾಗವಹಿಸಲು ಆಗ್ತಾ ಇಲ್ಲ, ಕಡೆಯ ಎಲ್ಲ ಪದಗಳನ್ನು ಹೇಳಿ ಪ್ಲೀಸ್ ಅಂತ ಇದ್ದಾರೆ ವೀಣಾ ಪುಣಪ್ರಜ್ಞಾ ಲೇಔಟ್ ಬೆಂಗಳೂರಿನಿಂದ. ಆಯಿತು, ನಾನು ಇವತ್ತು ಕೇವಲ 3

ಪದಗಳನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗಿದ್ದು. ಮೂಡಲ ಮನೆ ಮೊದಲ ಪದವಾಗಿತ್ತು, ಮೊದಲು ಮಾನವನಾಗು ಎರಡನೆಯ ಪದವಾಗಿತ್ತು, ಕರುಣಾಳು ಬಾಬಿಳಕ್ಕೆ ಮೂರನೆಯ ಪದವಾಗಿತ್ತು. ಎಲ್ಲರೂ ಬಹಳ ಉತ್ಸಾಹದಿಂದ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಯಶವಂತ ಅಳಿಬಳ್ಳಿ ಅವರ ಸ್ವರದಲ್ಲಿ ಕವಿ ದರಾಬೇಂದ್ರೆ ಅವರ ರಚನೆಯ ಗೀತೆಯನ್ನ ಕೇಳಿದಿರಿ. ಮುಂದಿನ ಗೀತೆ ಸೌಮ್ಯ ಆರ್ ಜೈನ್ ಅವರ ಸ್ವರದಲ್ಲಿ ದೊಡ್ಡರಂಗೇಗೌಡರ ರಚನೆ.

ಆಕಾಶವಾಣಿ ಭದ್ರಾವತಿ ಯಕ್ಷಗಾನ ಎಸ್ಎನ್ ನಾಯಕ್ ಮತ್ತು ತಂಡದವರಿಂದ ಇಂದಿನ ಪ್ರಸಂಗ ವಾಲಿ ಮೋಕ್ಷ.

0: ಸುಗ್ರೀವ ಈ ಋಷ್ಯಭೂ ಕಾದ್ರಿಗೆ ನನ್ನನ್ನು ನೀನು ಕರೆಸಿಕೊಂಡೆ, ಸಾಧ್ಯಂತವಾದಂತಹ ನಿನ್ನ ಜೀವನದ ಘಟನೆಗಳೆಲ್ಲವನ್ನೂ ನನ್ನ ಪಾಲಿಗೆ ವಿಸ್ತರಿಸಿದೆ. ನಿನ್ನ ಅಣ್ಣನಾದಂತಹ ವಾಲಿಯಿಂದ ನಿನಗುಂಟಾದಂತಹ ವಿಪ್ಲವವನ್ನ ನನ್ನ ಪಾಲಿಗೆ ತೋಡಿಕೊಂಡಿಯಲ್ಲ.
1: ಸರಿ,
0: ಎಲ್ಲವನ್ನೂ ಕೇಳಿಸಿಕೊಂಡ ನಂತರದಲ್ಲಿ ವಾಲಿ ಒಬ್ಬ ಅನ್ಯಾಯಗಾರ, ಅಧರ್ಮಿ ಎನ್ನುವುದನ್ನು ಸಂಪೂರ್ಣವಾಗಿ ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ನಿನ್ನ ಮಡದಿಯಾದಂತಹ ರಮಿಯನ್ನು ಬಲಾತ್ಕಾರವಾಗಿ ತನ್ನ ಅಂಕಿತದಲ್ಲಿಟ್ಟುಕೊಂಡಿರುವಂತಹ ವಾಲಿಯನ್ನು ನಿಗ್ರಹಿಸುವುದು ಸೂಕ್ತ ಅನ್ನೋ ಹಾಗೆ ನಿರ್ಧಾರಕ್ಕೆ ಒಳಪಟ್ಟಿದ್ದೇನೆ. ಆದ್ದರಿಂದ ನೀನು ಹೇಳ್ತಾ ಇದೆಯಲ್ಲ, ದೇವತೆಗಳು ಸಹ ಭೀತಿ ಪಡ್ತಾ ಇದ್ದಾರೆ ಅಣ್ಣನಾದಂತಹ ವಾಲಿಗೆ ಅನ್ನೋ ಹಾಗೆ.
1: ಮಹಾಪರಾಕ್ರಮಿ
0: ಸುಗ್ರೀವ, ಇದೋ ನಿನ್ನನ್ನು ಮಿತ್ರನನ್ನಾಗಿ ಪರಿಗ್ರಹಿಸಿ ಹೇಳ್ತಾ ಇದ್ದೇನೆ. ಹೆದರಬೇಕಾದಂತಹ ಅಗತ್ಯ ಇಲ್ಲ. ಆ ನಿನ್ನ ಅಣ್ಣನಾದಂತಹ ದುಷ್ಟರಾದಂತಹ ವಾಲಿಯನ್ನು ಸಮರಮುಖದಲ್ಲಿ ಮರ್ದಿಸಿ ಕೊಡ್ತೇನೆ, ಅವರನ್ನ ಯುದ್ಧಕ್ಕೆ ಆಹ್ವಾನಿಸು.
1: ಶ್ರೀರಾಮಚಂದ್ರ, ನೀನು ಹೇಳಿದ ಎಲ್ಲ ಮಾತುಗಳು ನನಗೆ ಅರ್ಥವಾಯಿತು. ಆದರೆ ಅಣ್ಣನಾದ ವಾಲಿಯ ವಿಷಯದಲ್ಲಿ ನನಗೆ ಸ್ವಲ್ಪ ಸಂಶಯ ಇದೆ.
0: ಯಾವ ಸಂಶಯ ಸುಗ್ರೀವ?

0: ಕಡು ನಿನ್ನ ದೇವಿ ಬೆರಳನದು ಓ ರಾಘವ ಮಹಾವೀರ
1: ಸುಗ್ರೀವ
0: ಸೂರ್ಯ ಔಷಧರು ಸತ್ಯವಂತರು ಧರ್ಮವಂತರು ಮಹಾಪರಾಕ್ರಮಗಳು ಎಂಬುದನ್ನ ಕೇಳಿದ್ದೆ ಆದರೆ ನನ್ನ ಅಣ್ಣನ ವಿಷಯದಲ್ಲಿ ನನಗೆ ಸ್ವಲ್ಪ ಸಂಶಯ
1: ಏನದು
0: ನೀವೊಬ್ಬರು ದೊಡ್ಡ ಮಹಾವೀರ ಪರಾಕ್ರಮಗಳೆಂದು ಅರ್ಥವಾದರೂ ನನ್ನ ಅಣ್ಣನ ಬಗ್ಗೆ ನನಗೆ ಭಯ ಇದೆ ಯಾಕೆಂತ ಹೇಳಿದ್ರೆ ನನ್ನ ಅಣ್ಣನ ಪರಾಕ್ರಮವನ್ನ ಹೇಳುವುದಾಗಿದ್ದರೆ ಇದು ಆ ದುಂದುಬೆಯ ಒಡಲು ಬಿದ್ದಿರುವ ಈ ದುಂದುಬೆಯ ಒಡಲನ್ನ ನನ್ನ ಅಣ್ಣ ಒಂದು ಮೊಳ ಎತ್ತಿ ಬಿಸಾಡುತ್ತಾನೆ ಹಾಗೆಯೇ ಸಪ್ತ ತಾಳಿಯ ಮರಗಳನ್ನ ಒಂದೇ ಬಾಣದಿಂದ ಅವನು ಅದನ್ನ ಕೆಳಗುತ್ತಾನೆ ಹೀಗೆ ಆತನ ಪರಾಕ್ರಮದ ಕುರಿತು ನೀವೇನಾದರೂ ನನಗೆ ತೋರಿಸಿಕೊಟ್ರೆ ಆ ಧೈರ್ಯ ನನ್ನ ಅಣ್ಣನನ್ನು ಕರೆಯಬಹುದು
1: ಸುಗ್ರೀವ ಹೆದರಬೇಕಾದಂತ ಅಗತ್ಯ ಇದೆ ಇದು ಈ ಕ್ಷಣದಲ್ಲಿ ಮಾಡಿ ತೋರಿಸ್ತೇನೆ ಸುಗ್ರೀವ
0: ಹಿರಿಯ
1: ನಿನ್ನ ಸಂಶಯ ನಿವಾರಣೆಗಾಗಿ ಇದು ನನ್ನ ಕಾಲ ತುದಿಯಿಂದ ದುಂದುಬಿಯ ಹೊಡವನ್ನು ಈ ರೇವಾಚವನತ್ತ ಹೋಗಿದ್ದೇನೆ ದಿವ್ಯವಾದಂತಹ ವರ್ಗದಿಂದ ಸತ್ತ ತಾಳೆಯ ವೃಕ್ಷಗಳನ್ನು ಕಡಿದಿಟ್ಟಿದ್ದೇನೆ ಯುದ್ಧಕ್ಕೆ
0: ಶ್ರೀರಾಮಚಂದ್ರ ಮೆಚ್ಚಿದೆ ನಿನ್ನ ಪರಾಕ್ರಮಕ್ಕೆ ಈಗ ನನಗೆ ಧೈರ್ಯ ಬಂದಿದೆ ನಾವು ನನ್ನ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸ್ತೇನೆ ಅಣ್ಣೋವಾಲಿ
2: ಇದೇ ಆಶ್ಚರ್ಯ ಕಿಷ್ಕಿಂಧೆಯ ಮಹಾದ್ವಾರವತ್ತ ಧ್ವನಿಯೊಂದು ನನ್ನನ್ನ ಯುದ್ಧಕ್ಕಾಗಿ ಆಹ್ವಾನಿಸ್ತಾ ಇದೆಯಲ್ಲ ಅದಾರದು ಎಂದು ವಿಚಾರಿಸಿದರೆ ಬೇರೆ ಯಾರದು ಅಲ್ಲ ನನ್ನ ಸಹೋದರನಾದಂತ ಸುಗ್ರೀವ ಮಹಾದ್ವಾರಕ್ಕೆ ಬಂದು ನನ್ನನ್ನು ಕರೆಯುತ್ತಾ ಇದ್ದಾನೆ ಬುದ್ಧಿ ಇಲ್ಲದವ ಹೋಗಿ ಅವನಿಗೆ ಬುದ್ಧಿ ಹೇಳಲೇಬೇಕು ಹೋಗಿ ತಡೆಯುತ್ತೇನೆ ತಡ ಇಲ್ಲ ಯುದ್ಧಕ್ಕಾಗಿ ಆಹ್ವಾನಿಸುವಷ್ಟು ಮುಂದುವರಿಯುತ್ತಾ ಇದ್ದೀಯಲ್ಲ
0: ಸರಿ
2: ನಿನ್ನ ಧೈರ್ಯವನ್ನು ಕಂಡು ಆಶ್ಚರ್ಯ ಪಡ್ತಾ ಇದ್ದೆ
0: ಮೆಚ್ಚುಗೆ ಪಡೆಯ
2: ಯಾಕೆಂದ್ರೆ ಎಷ್ಟೋ ಬಾರಿ ನಿನ್ನಗೆ ದಂಡಿಸಿದ್ದೇನೆ ಹೊಡೆದೋಡಿಸಿದ್ದೇನೆ ಬೇಡ ಈ ವಾಲಿಯ ಸಂಗಡ ಹುಡುಗಾಟಿಕೆಯನ್ನು ಮಾಡಬೇಡ ಮತ್ತೆ ಮತ್ತೆ ನನ್ನ ನೆಮ್ಮದಿಯನ್ನು ಹಾಳು ಮಾಡಬೇಡ ಎಂದು ಸಾರಿ ಹೇಳಿದರು ಮತ್ತೆ ನನ್ನನ್ನು ಕರೆಯುತ್ತಾ ಇದ್ದೀಯಲ್ಲ ಯಾಕಾಗಿ ಬಂದೆ ಯಾವ ಧೈರ್ಯವನ್ನಿಟ್ಟುಕೊಂಡು ಬಂದೆ ಹೇಳು
0: ಯಾಕಾಗಿ ಕರೆದೆ ಎಂಬ ಪ್ರಶ್ನೆಯೇ

0: ಸುಗ್ರೀವಂ, ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನ ನೀನು ಎತ್ತಾ ಇದೀಯ.
1: ಹ,
0: ಯಾಕೆ ಕರೆದೆ ಎನ್ನುವುದಾಗಿ.
1: ಹ್ಮ್,
0: ಇದೆಲ್ಲವೂ ನಿನಗೆ ಗೊತ್ತಿದ್ದಂತಹ ವಿಷಯ.
1: ಹೇಳಬಹುದು.
0: ನನ್ನ ಸತಿಯಾಗಿರುವಂತಹ ನನ್ನ ಅರ್ಧಾಂಗಿಯಾದ ಹೃದಯನ್ನ ನೀನು ಇಟ್ಟುಕೊಂಡಿದ್ದೀಯ.
1: ಹ್ಮ್,
0: ಅದನ್ನ ಕೇಳುವುದಕ್ಕಾಗಿಯೇ ನಾನು ಬರುತ್ತಾ ಇದ್ದೇನೆ. ನನ್ನ ಸತಿಯಾದ ಅರ್ಧಾಂಗಿಯಾದ ಆ ರುಮೆಯನ್ನ ತಕ್ಷಣ ಕೊಟ್ಟು ನೀತಿವಂತನಾಗಿ ಬಾಳಬೇಕೆಂದೇ ನನ್ನ ಆಶಯ. ಆದ್ದರಿಂದ ಇದೋ ನನ್ನ ಮಡದಿಯನ್ನು ಒಪ್ಪಿಸು.
1: ಸುಗ್ರೀವ, ನಿನಗೆಷ್ಟು ಬಾರಿ ಹೇಳಿದ್ರು ಬುದ್ಧಿ ಬಾರದು. ಯಾಕೆಂದ್ರೆ ನಿನ್ನ ಮಾಲಿನಿಯನ್ನ ನಾನು ಸೆಳೆದಿಟ್ಟುಕೊಂಡಿದ್ದೇನೆ ಎನ್ನುವುದು ನಿನ್ನ ಆಕ್ಷೇಪ.
0: ಅನ್ಯಾಯ.
1: ನಿನಗೆ ಹಿಂದೊಮ್ಮೆ ಮದುವೆ ಮಾಡಿಸಲವ ನಾನು. ಆದರೂ ಈ ರೀತಿಯಾದಂತಹ ಶಿಕ್ಷೆಯನ್ನು ನಿನ್ನ ಪಾಲಿಗೆ ನೀಡಿದ್ದೇನೆ ಯಾಕೆ ಎಂದು ನೀನು ವಿಚಾರಿಸಲಿಲ್ಲ. ಅದು ನನ್ನ ಸಾವನ್ನು ಬಯಸಿ ಅಂದು ಆ ಗುಹೆಯದ್ವಾರದಲ್ಲಿ ಕಲ್ಲನ್ನಿಕ್ಕಿ ವಾಲಿಯ ನಾಶಕ್ಕಾಗಿ ಹಾತೊರೆದವ ನೀನು. ಆದುದರಿಂದಾಗಿ ಈ ಶಿಕ್ಷೆಯನ್ನು ನಿನ್ನ ಪಾಲಿಗೆ ನೀಡ್ತಾ ಇದ್ದೇನೆ. ಯಾವ ವಾಲಿಯ ವಧೆ ಮಾಡಿ ಸಮಸ್ತ ವಾನರ ಅಧಿಪತಿಯಾಗಿ ಮೆರೆಯಬೇಕು ಎಂದು ಭಾವಿಸಿದ್ದೀಯ, ಆ ನಿನ್ನ ದುರ್ನೀತಿಗಾಗಿ ಕೊಟ್ಟಂತ ಶಿಕ್ಷೆ ಇದು ಅಲ್ಲದೆ ಹೋದರೆ ಸಹೋದರನಾದಂತಹ ನಿನ್ನ ದಾಂಪತ್ಯ ಸಾಗಬೇಕು ಎಂದು ಇಚ್ಛಿಸಿದವ ನಾನು. ಹೆಚ್ಚೇಕೆ, ಹೆಣ್ಣಿನ ಬಯಕೆ ನನಗಿದ್ದರೆ ಹೆಣ್ಣು ಆರ್ತನಾದಕ್ಕಾಗಿ ರಕ್ಷಣೆಗಾಗಿ ಧಾವಿಸಿದಂತ ವಾಲಿಯ ವ್ಯಕ್ತಿತ್ವವನ್ನು ಅರಿಯದೆ ಮತ್ತೆ ಮತ್ತೆ ಒಂದು ಕೇಳ್ತಾ ಇದೆಯಲ್ಲ, ನಾನು ನಿನಗೆ ಸತಿಯನ್ನ ಖಂಡಿತವಾಗಿ ಕೊಡುವುದಿಲ್ಲ, ಇದು ನಿನಗೆ ನೀಡಿದ ನಾನು ನೀಡಿದಂತಹ ಶಿಕ್ಷೆ ಎಂದು ಭಾವಿಸಿಕೋ. ಇದೋ ನಿನ್ನೆಲ್ಲ

ಮಾತು ಮಾತನ್ನು ಮಿಗುವರಲಿಕ್ಕೆ ಬಿಡುವುದಿಲ್ಲ. ಕಾಣುತ್ತಿರುವ ಮರವೊಂದನ್ನು ಮುರಿದು ಆಘಾತವಾಗಿ ನಿನ್ನ ತಲೆ ಮೇಲೆ ಬಡಿತಾ ಇದ್ದೇನೆ ತಾಳಿಕೋ.

ನನ್ನನ್ನ ಯುದ್ಧಕ್ಕೆ ಆಹ್ವಾನಿಸಿ. ನಾಲ್ಕು ಪೆಟ್ಟು ಬಿದ್ದ ಕ್ಷಣ ಧರಾತಲದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀಯಲ್ಲ ಸುಗ್ರೀವ, ಇದು ಈ ಕಾಲದಲ್ಲಿ ನಿನ್ನನ್ನು ಒದ್ದು ಕೊಲ್ಲುವುದಿತ್ತು. ನಾನು ನಿನ್ನನ್ನು ನಾಶಪಡಿಸಿದರೆ ಕೇಳುವು ನಾನು, ಆದರೂ ಯಾಕೋ ಮನಸ್ಸು ಬಾರದು. ಬುದ್ಧಿ ಬರಲಿ ಅಂತ ನಿನಗೆ ಮತ್ತೊಮ್ಮೆ ಬಿಡ್ತಾ ಇದ್ದೇನೆ. ಆದರೆ ಮತ್ತೊಮ್ಮೆ ನಮ್ಮ ಮಹಾದ್ವಾರಕ್ಕೆ ಬಂದು ನೀನು ಕರಿಬಾರದು. ಆದ್ದರಿಂದ ಒಂದಲ್ಲ ಒಂದು ಎರಡೂ ಕಾಲಿನಿಂದ ನಿನಗೆ ಒದೆದಿದ್ದೇನೆ. ಎಚ್ಚರಿಕೆ, ಇನ್ನೊಮ್ಮೆ ಈ ಮಹಾದ್ವಾರದ ಕಡೆಗೆ ಮುಖ ಮಾಡಿ ಬಂದರೆ, ನನ್ನನ್ನು ಕರೆದರೆ ನಿನ್ನ ಜೀವ ಹೋದೀತು. ಎಚ್ಚರ, ಹೋಗು ಬದುಕಿಕೋ. ಅಬ್ಬಬ್ಬಾ.

0: ಅಬ್ಬಬ್ಬಾ, ಸಾಕು ಸಾಕಾಗಿ ಹೋಯ್ತು. ಆ ಮಟ್ಟಿಗೆ ನನ್ನ ಅಣ್ಣ ಎಷ್ಟಕ್ಕೂ ಬೇಕು. ನನ್ನ ಪ್ರಾಣವನ್ನಾದರೂ ಬಿಟ್ಟು ಹೋದ್ನಲ್ಲ ಎಂಬುದೇ ಸಮಾಧಾನ.
1: ಆದರೆ
0: ನನ್ನನ್ನು ರಕ್ಷಿಸುವುದಕ್ಕಾಗಿ ಆ ರಾಮದೇವ ಇಲ್ಲಿಯೇ ಇದ್ದನಲ್ಲ, ಎಲ್ಲ ಹೋದ ಆತ ನೋಡ್ತೇನೆ. ಓ ರಾಮದೇವ.

0: ஓ ராமதேவா
1: சுக்ரீவா
0: நம்பி கெட்டே நான்
1: யாக்கு நம்பிதே
0: ಇಲ್ಲಿಯವರೆಗೆ ಸಂತೋಷದಿಂದ ಇದ್ದವ ನಾನು ಮತ್ತೆ ಅಣ್ಣನಿಂದ ಪೆಟ್ಟು ತಿನ್ನುವ ಸಂದರ್ಭ ಒದಗಿ ಬಂತು. ಶ್ರೀರಾಮ, ನನ್ನ ಒಯ್ಲಿಯ ಮುಂದೆ ನೀನು ನಿಲ್ಲಿಸಿ ಆ ಹೊಡೆಯುವುದನ್ನು ಬಡೆಯುವುದನ್ನು ನೋಡುತ್ತಾ ಚೆನ್ನಾಗಿ ನಿಂತು ನೋಡಿದೀಯಲ್ಲ ರಾಮ, ಯಾರಿಗೆ ಬೇಕಾಗಿತ್ತು ಇದು? ಆದರೆ ಸೂರ್ಯವಂಶದರು ಸತ್ಯವಂತರು ಧರ್ಮವಂತರು ಮಹಾಪರಾಕ್ರಮಿಗಳು ಎನ್ನುವುದನ್ನು ಕೇಳಿದ್ದೇನೆ, ಅದರಲ್ಲಿಯೂ ಆಡಿದಂತೆ ನಡೆಸಿಕೊಡುವವರು ಎನ್ನುವುದನ್ನು

0: ಬಂದಿದ್ದೇನೆ, ಆದ್ರೆ ಇಲ್ಲಿ ಪ್ರಯೋಜನ ಬಾರಲೇ ಇಲ್ಲ. ನನ್ನ ಅಣ್ಣನ ಆರಂಭಿಗೆ ನೀವು ಹೆದರದ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಹೀಗೆ?
1: ಸುಗ್ರೀವ ಧೈರ್ಯ ತಾಳು, ಧೈರ್ಯ ತಾಳು.

0: ಸುಗ್ರೀವ
1: ರಾಮದೇವ
0: ಧೈರ್ಯ ತಾಳು. ನಿನ್ನ ಪಾಲಿಗೆ ಮೋಸ ಆಯಿತು. ನಾನು ರಾಮನನ್ನು ನಂಬಿ ಕೆಟ್ಟೆ ಎಂದು ಓಳುಗರೆಯುತ್ತಾ ಇದ್ದೀಯಲ್ಲ, ಅವಶ್ಯಕತೆ ಇಲ್ಲ. ಕೆಲವೊಂದು ಸಂದರ್ಭಗಳೇ ಹಾಗೆ ಅನಿವಾರ್ಯವಾದಂತಹ ಪ್ರಸಂಗಗಳನ್ನು ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ಬರ್ತದೆಯೋ ಸುಗ್ರೀವ.
1: ಅಂಥದ್ದೇನು?
0: ಸೂರ್ಯವಂಶದಲ್ಲಿ ಹುಟ್ಟಿ ಧರ್ಮ ರಕ್ಷಕರಾಗಿ ಸತ್ಯ ಪರಂತಪರಾಗಿ ಅರಣ್ಯೋತ್ಸವ ವ್ರತೋತ್ಸವ ವನವಾಸವನ್ನ ವ್ರತವನ್ನಾಗಿ ಕೈಗೊಂಡಿರುವಂತಹ ಈ ರಾಮ ಎಂದು ತಪ್ಪು ಮಾಡಲಾರ, ಅನ್ಯಾಯ ಮಾಡಲಾರ. ಒಂದೇ ವೇಳೆ ನನಗೆ ಮೋಸ ಮಾಡುವವನೇ ನಾನಾಗಿದ್ದರೆ ನೀನು ಬಿದ್ದು ಅಳುತ್ತಿರುವಾಗ ನಾನು ಇಲ್ಲಿ ಇರ್ತೇ ಇರಲಿಲ್ಲ, ಎಲ್ಲಿಗೂ ಹೋಗಿ ಬಿಡ್ತಾ ಇದ್ದೆ. ಹಾಗೆ ಮಾಡಲಿಲ್ಲ, ನಿಂತು ಈ ಎಲ್ಲ ಘಟನಾವಳಿಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾನು ನೋಡ್ತಾ ಇದ್ದೇನೆ. ಹಾಗೆಯೇ ನೇರವಾಗಿ ನಿನ್ನ ನೀನು ಹೇಳಿದ ಹಾಗೆ ವಾಲಿಯ ಮೇಲೆ ನಾನು ಬಾಣಪ್ರಯೋಗಕ್ಕೆ ಮುಂದಾಗಲಿಲ್ಲ. ಅದಕ್ಕೆ ಬಲವಾದಂತಹ ಕಾರಣ ಇದೆ.
1: ಏನದು
0: ಸುಗ್ರೀವ? ವಾಲಿಯ ಜೀವನದ ಘಟನೆಗಳನ್ನ ನೀನು ನನ್ನ ಪಾಲಿಗೆ ಹೇಳ್ತಾ ಬಂದಿರುವಾಗ ಎಲ್ಲವನ್ನೂ ಸಾಧ್ಯಂತವಾಗಿ ಹೇಳಿದ್ದಿ. ವಾಲಿ ಮಹಾಪರಾಕ್ರಮಿ, ಅವನ ಗಾಂಭೀರ್ಯ, ಅವನ ನಡಿಗೆ ಎಲ್ಲವನ್ನೂ ನನ್ನ ಪಾಲಿಗೆ ವಿಸ್ತರಿಸಿದ್ದಿ. ಮಾತ್ರ ಅಲ್ಲ, ನಿನಗೆ ಅವನಿಂದ ಉಂಟಾದಂತಹ ಎಲ್ಲ ಅನ್ಯಾಯವನ್ನು ವಿವರಿಸಿದ್ದಿ. ಆದ್ರೂ ಒಂದನ್ನು ಮಾತ್ರ ನೀನು ಮರೆತಿದ್ದಿ ನನ್ನ ಪಾಲಿಗೆ ಹೇಳಲಿಕ್ಕೆ. ಯಾವುದದು ಹೇಳು? ವಾಲಿ ಹೇಗಿದ್ದಾನೆ ಅಂತ ನೀನು ಹೇಳಲಿಲ್ಲ.
1: ಓಹೋ,
0: ನಾನು ಕೇಳಲಿಲ್ಲ. ಈಗ ನಿಮ್ಮಿಕ್ಕರ್ತರ ಯುದ್ಧ ನಡೆಯುತ್ತಿರುವಾಗ ಕಣ್ಮುಟ್ಟ ನಾನು ನೋಡಿದ್ದ ದೃಷ್ಟಾಂತ ಇದು. ನೀನು ವಾಲಿ ಇಬ್ಬರನ್ನು ನೋಡಿದಾಗ ಒಂದೇ ಸಮನಾಗಿ ಕಾಣ್ತಾ ಇದ್ದೀರಿ, ಒಂದೇ ಆತನ, ಒಂದೇ ರೂಪ. ಯಾರು ವಾಲಿ, ಯಾರು ಸುಗ್ರೀವ ಅನ್ನುವುದನ್ನು ಈ ನಿಮ್ಮ ದ್ವಂದ್ವ ಯುದ್ಧದಲ್ಲಿ ನಾನು ಪರಿಗಣಿಸಲಾರದೇ ಹೋದೆ. ಒಂದೇ ವೇಳೆ ನಾನು ಬಿಟ್ಟಂತಹ ಮಾರ್ಗಣ, ವಾಲಿಗೆ ಬಿಟ್ಟ ಮಾರ್ಗಣ ಸುಗ್ರೀವನಿಗೆ ತಾಗಿ ಮೋಸವಾಗಿ ಹೋಗಿದ್ರೆ ನಾನು ಅನ್ಯಾಯ ಮಾಡಿದಂತಾಗುವುದಿಲ್ಲವೇ ಸುಗ್ರೀವ? ಆದ್ದರಿಂದಾಗಿ ನಿರ್ಧಾರಿತವಾದಂತಹ ಈ ರೂಪ ಭೇದವನ್ನ ಪರಿಕಲ್ಪಿಸಿಯೇ ಬಾಣ ಪ್ರಯೋಗ ಮಾಡಬೇಕು ಅನ್ನುವಂತಹ ಸಿದ್ಧಾಂತದ ಮೇರೆಗೆ ಈ ಸಲ ತಡೆದಿದ್ದೇನೆ. ನೀನು ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಅನುಜರಾದಂತಹ ಲಕ್ಷ್ಮಣನಲ್ಲಿ ಗಜ ಪುಷ್ಪದ ಮಾಲೆಯನ್ನ ಸಿದ್ಧಪಡಿಸಿ ನಿನ್ನ ಕೊರಳಿಗೆ ಹಾಕಲಿಕ್ಕೆ ಹೇಳಿದ್ದೇನೆ. ಇದು ನಿನ್ನ ಗುರುತು. ಈ ಮುಂದೆ ನಡೆಯಬಹುದಾದಂತಹ ಯುದ್ಧದಲ್ಲಿ ಇಂಥವರೇ ಸುಗ್ರೀವ ಅನ್ನುವುದನ್ನು ಗುರುತಿಸಲು, ಇಂಥವರೇ ವಾಲಿ ಅನ್ನುವುದನ್ನು ಪರಿಭೇದಿಸಲು ಈ ಮಾಲೆ ಸಾಕ್ಷಿಯಾಗಲಿಕ್ಕಿದೆ. ಆದ್ರಿಂದ ಹೆದರಬೇಕಾದ ಅಗತ್ಯ ಇಲ್ಲ. ವಾಲಿಯನ್ನು ಕರೆ ಪುನಃ ಯುದ್ಧಕ್ಕೆ.
1: ಓ ಶ್ರೀರಾಮಚಂದ್ರ, ಈ ಪಶುಗಳನ್ನ ಬಲಿ ಕೊಡುವಂತಹ ಸಂದರ್ಭದಲ್ಲಿ ಇಂತಹ ಮಾಲೆಗಳನ್ನ ಹಾಕ್ತಾರೆ, ಹಾಗೆ ನನ್ನ ಬಲಿ ಕೊಡುವುದಕ್ಕಾಗಿ ಮುಂದೋಗ್ತೀಯೋ ಹೇಗೆ ಎಂಬ ಸಂಶಯ ಮತ್ತೊಂದು.
0: ಸುಗ್ರೀವ, ಇದು ನಿನ್ನ ಬಲಿಹರಣ ಆಗಲಿಕ್ಕಿಲ್ಲ, ಇದು ನಿನಗೆ ಬಹುಮಾನವಾಗಿ ಈ ಮಾಲೆಯರಿನ ಪಾಲಿಗೆ ವರಪ್ರದಾನ ಆಗಲಿಕ್ಕಿದೆ. ಆದ್ರಿಂದ ಕರೆ ವಾಲಿಯನ್ನ.
1: ಸರಿ, ಹಾಗಿದ್ರೆ ಧೈರ್ಯ ಬಂದಿದೆ, ಈಗ ನನ್ನ ಅಣ್ಣನನ್ನ ಕರೆಯುತ್ತೇನೆ. ಅಣ್ಣ ವಾಲಿ
2: ಮತ್ತೊಮ್ಮೆ ಸುಗ್ರೀವ ಒಂದು ಯುದ್ಧಕ್ಕಾಗಿ ನನ್ನನ್ನ ಕರೀತಾ ಇದ್ದಾನೆ.

ಹೊರಟು ಬಿಡುವಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ತಾರೆ ಬಂದು ಅಡ್ಡ ನಿಂತು ನನ್ನನ್ನು ತಡೆಯಲು ಹೇಳಿದ್ಲು. ಶ್ರೀರಾಮನಂತೆ, ದಶರಥನ ಗಂಡನಂತೆ, ಆ ಸುಗ್ರೀವನ ಸಖ್ಯವನ್ನು ಮಾಡಿದ್ದಾನಂತೆ. ಅಷ್ಟೇ ಅಲ್ಲ, ಸುಗ್ರೀವನಿಗೆ ಅನುಗ್ರಹ ಮಾಡುವ ಸಲುವಾಗಿ, ನನ್ನನ್ನು ಮರ್ದಿಸುವ ಸಲುವಾಗಿ ಗೆಳೆತನ ಮಾಡಿದ್ದಾನಂತೆ, ಅಂಗದನು ಬಂದು ತಿಳಿಸಿದ್ದಾನೆಂದು ತಾರೆ ಹೇಳಿದ್ಲು. ವಿಚಾರ ಮಾಡಿದೆ, ಅವನೊಬ್ಬ ಸತ್ಯವಂತನಾಗಿದ್ದರೆ, ಘನವಂತನಾಗಿದ್ದರೆ, ಪೂರ್ವಾಪರವಾದಂತಹ ಜ್ಞಾನವುಳ್ಳವನಾಗಿದ್ದರೆ, ನೀತಿಯುತನಾದರೆ, ನ್ಯಾಯವನ್ನೇ ಕೊಡಿಸುವವನಾದರೆ ಯಾಕಿರಬಾರದು ಅವನು ಪಕ್ಷದಲ್ಲಿ? ಆಕ್ಷೇಪ ಇಲ್ಲ. ಹಾಗೆಂತ ನನ್ನಲ್ಲಿ ಯಾವುದೇ ವಿಚಾರ ಪ್ರಸ್ತಾಪ ಮಾಡಲಿಲ್ವಲ್ಲ. ಆದುದರ ದೆಸೆಯಿಂದಾಗಿ ಸುಗ್ರೀವ ಕರಡಾಕ್ಷಣ ಹೋಗಬೇಕಾದದ್ದು ವೀರೋಚಿತವಾದಂತಹ ಮಾರ್ಗ. ಆದ್ದರಿಂದ ಪುರದರ್ಕ್ಷಣೆಗೆ ಅಂಗದನನ್ನ, ಜಾಂಬವನನ್ನ, ಶಿಷ್ಯನನ್ನ ನೇಮಿಸಿದ್ದೇನೆ. ತಡ ಮಾಡುವುದಿಲ್ಲ, ಸುಗ್ರೀವನ ಧ್ವನಿಗೆ ಪ್ರತಿಧ್ವನಿಯಾಗಿ ಹೋಗಿ ಮಾತನಾಡುತ್ತೇನೆ. ಸುಗ್ರೀವ

0: ಮತ್ತೆ ಒಂದು ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಿ. ಬೇಡ, ಬದುಕಿಕೋ ಎಂದು ಕಾಲಿನಿಂದ ಒಡೆದು ಕರೆಸಿದರು. ಮತ್ತೆ ನನ್ನಲ್ಲಿ ಬಂದು ಯುದ್ಧವನ್ನು ಮಾಡ್ತಾ ಇದ್ದೀಯಲ್ಲ, ಏನ್ ಹೇಳಬೇಕು? ಈ ಸಲ ನಿನಗೆ ಸರಿಯಾದಂತ ಬುದ್ಧಿಯನ್ನ ಕಲಿಸ್ತೇನೆ. ಬೇಡ ಎಚ್ಚರಿಕೆ.
1: ನನ್ನೇ ಧೂರ್ತ ಎಂದು ಸಂಭವಿಸ್ತಾ ಇದೀಯ, ಧೂರ್ತ ನೀನೇ ಇದೀಯ. ಅರ್ಧಾಗಿ ಆದ ರುಮಿಯನ್ನ ಇಟ್ಟುಕೊಂಡದ್ದಲ್ಲದೆ ಧೂರ್ತತನವನ್ನ ಎಸಗ್ತಾ ಇದೀಯ. ತಕ್ಷಣ ನನ್ನ ಸತಿಯನ್ನ ಕೊಡುವ ಒಲ್ಲಿಯವರಿಗೂ ನಾನು ನಿನ್ನನ್ನ ಬಿಡುವುದಿಲ್ಲ.
0: ನಿನಗೆ ಸತಿಯಲ್ಲ, ಈ ಮರದ ಟೊಂಗೆ ಸಾಕು. ಹಿಡಿದು ಬಡಿ
2: ಯುದ್ಧಕ್ಕೆ.

ಮಾಡುವ ನಿರ್ಧಾರ ಮಾಡಿದ್ದೇನೆ. ವಾಲಿಯ ನಿಗ್ರಹ ಅನಿವಾರ್ಯವಾದ್ದರಿಂದ ಇದು ತೀಕ್ಷ್ಣವಾದಂತಹ ಬಾಣವನ್ನು ಮಾರ್ಗಡಕ್ಕೆ ಸಂಯೋಜಿಸಿ ವಾಲಿಯ

ಸುಗ್ರೀವನಲ್ಲಿ ದ್ವಂದ್ವ ಯುದ್ಧ ಮಾಡುತ್ತಿರುವಾಗ ಎಲ್ಲೆಂದಲೋ ಬಂದಂತಹ ಮಹಾಶರ ಬಂದು ನನ್ನ ದೇಹವನ್ನ ಕೊರೆಯುತ್ತಾ ಇದೆ. ವಾಮಹಸ್ತದಲ್ಲಿ ಅದು ಒಳಪ್ರವೇಶ ಮಾಡುವ ಹಾಗೆ ಭದ್ರವಾಗಿ ಹಿಡಿದಿದ್ದೇನೆ. ಇದೇನು ಆಶ್ಚರ್ಯ! ಈ ದ್ವಂದ್ವ ಯುದ್ಧದ ನೀತಿಯನ್ನ ಮೀರಿ ಈ ಮಹಾಸ್ತ್ರವನ್ನು ಪ್ರಯೋಗ ಮಾಡಿದಂತಹ ಜಾಣತನವನ್ನ ತೋರಿದವ ಯಾರು ಎಂದು ನೋಡಿದಾಗ ಅಲ್ಲೊಬ್ಬ ಕಾಣಿಸ್ತಾ ಇದ್ದಾನೆ. ಅಯ್ಯ ಜಾಣ,

ನೀನು ಜಾವ ಹೌದು, ಯಾಕೆಂದ್ರೆ ಮರೆಯಲ್ಲಿ ನಿಂತು ಬಾಳ ಬಿಟ್ಟಿಯಲ್ಲ, ಯಾಕೆ ಅಂತ ನನಗೆ ಅರ್ಥವಾಗುತ್ತಿಲ್ಲ. ಯಾಕೆಂದ್ರೆ ಇದು ಸುಗ್ರೀವ ನಾನು ದ್ವಂದ್ವ ಯುದ್ಧ ಮಾಡುತ್ತಿದ್ದೇವೆ. ಈ ಕಾಲದಲ್ಲಿ ನೀನು ನಿನ್ನ ಪರಾಕ್ರಮವನ್ನು ತೋರುವುದಿದ್ರೆ ಎದುರಿಗೆ ಬರುವುದಿತ್ತು, ಇಲ್ಲವೆ ಈ ಬಾಣವನ್ನ ಬಿಡುವಂತ ಕಾರಣ ನನಗೆ ಗೊತ್ತಿಲ್ಲ. ಹೆಂಗಳೆಯರ ಹಾಗೆ ಮರೆಯಲ್ಲಿ ನಿಂತು ಬಾಣ ಬಿಟ್ಟಿಯಲ್ಲ, ನೀನೇ ಇರೋ ದಶರಥನ.

0: ನೀನೇನು ದಶರಥನ ಮಗನಂತ ಶ್ರೀರಾಮ ಮಡದಿಯನ್ನು ಕಳೆದುಕೊಂಡು ಕಾನೂನಕ್ಕೆ ಬಂದೆಯಂತೆ. ಈ ಸುಗ್ರೀವನ ಗೆಳೆತನ ಮಾಡಿ ಇವನ ಸತ್ಯವನ್ನು ಬಯಸಿ ಇವನ ನೆರವನ್ನು ಪಡೆಯುವ ಸಲುವಾಗಿ ನ್ಯಾಯವನ್ನು ಅನ್ಯಾಯವನ್ನು ತಿಳಿಯದೆ ನನಗೆ ಬಾಣ ಬಿಟ್ಟಿಯಲ್ಲ, ಇದು ನ್ಯಾಯವೇ. ಈ ಕೋಡಗನ ಮನಸ್ಸೂ ನಿನಗೆ ನಿಷಿದ್ಧವೇ ಆಗಿದೆ. ಅಷ್ಟೇ ಅಲ್ಲ ಶ್ರೀರಾಮ, ಈ ಕಾಲದಲ್ಲಿ ನನ್ನಲ್ಲಿ ಬಂದು ಹೇಳಬಹುದಿತ್ತು, ಸುಗ್ರೀವನ ಅಲ್ಲಿಗೆ ನ್ಯಾಯ ಕೊಡಿಸುವುದಿತ್ತರೆ, ಮುಖಾಮುಖಿಯಾಗಿ ನನ್ನಲ್ಲಿ ನನ್ನ ತಪ್ಪನ್ನು ವಿಮರ್ಶೆ ಮಾಡಬಹುದಿತ್ತು. ಯಾವುದನ್ನೂ ಮಾಡದೆ, ಯಾವುದನ್ನೂ ವಿಚಾರ ಮಾಡದೆ ಏಕಪಕ್ಷೀಯವಾಗಿ ಈ ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡಿದೆಯಲ್ಲ, ಇದು ಸರಿಯಲ್ಲ. ನಿನಗೆ ಹೆಂಡತಿ ಬೇಕಿದ್ರೆ ಅದು ರಾವಣನನ್ನು ಒಂದು ಕಾಲದಲ್ಲಿ ಶಿಕ್ಷಿಸುವಂತಹ ವ್ಯಕ್ತಿ, ಅವನನ್ನ ತಂದು ಕಟ್ಟಿದಂತ ವ್ಯಕ್ತಿ, ನಿನಗೆ ನಾನು ನೆರವಾಗ್ತಿದ್ದೆ. ಯಾಕೆ ಹೀಗೆ ಮಾಡಿದೆ ಹೇಳು, ನಿನ್ನ ನ್ಯಾಯವನ್ನ ಹೇಳಿಬಿಡು.
1: ವಾಲಿ, ಎಲ್ಲವನ್ನು ನಿನ್ನ ಪಾಲಿಗೆ ಹೇಳ್ತೇನೆ. ದಾಂಪತ್ಯ ವಿಚ್ಛೇದನ ಅನ್ನುವಂತಹ ಕ್ರೂರವಾದಂತಹ ಕರ್ಮ ನಿನ್ನ ಪಾಲಿಗೆ ನಡೆದು ಹೋಗಿದೆ. ಸುಗ್ರೀವನ ಮಡದಿಯಾದಂತಹ ರುಮೆಯನ್ನ ನೀನು ಇಟ್ಟುಕೊಂಡು ಅಪರಾಧಿಯಾಗಿದ್ದಿ. ಇದು ಸತ್ಯಧರ್ಮವನ್ನು ಪರಿಪಾಲಿಸುವ ನಾವಾದ ಕಾರಣ ಆರ್ತ ಸಂರಕ್ಷಣಾ ಮನೋಧರ್ಮವನ್ನ ಅನುಸರಿಸಿ ಸುಗ್ರೀವನ ಪಕ್ಷಪಾತಿಯಾಗಿ ಬಂದು ಇದು ನಿನ್ನ ಪಾಲಿಗೆ ಕಾಯ ಖಂಡನಾದಂತಹ ಘೋರ ಶಿಕ್ಷೆಯನ್ನ ಕೊಟ್ಟಿದ್ದೇನೆ. ನೀನು ಬದುಕಬೇಕು ಅನ್ನುವಂತ ಆಸೆ ಇದ್ದದ್ದೇ ಹೌದಾದ್ರೆ ನಾನು ಬಿಟ್ಟಿರುವಂತಹ ಮಾರ್ಗವನ್ನ ಸೆಳೆದುಕೊಳ್ಳಲು ನಿನ್ನ ಪ್ರಾಣವನ್ನು ರಕ್ಷಿಸಲು ಸಮರ್ಥನಾಗಿದ್ದೇನೆ. ಹೇಳು, ನಿನಗೆ ಅನುಗ್ರಹ ಮಾಡಲು ಸಿದ್ಧನಾಗಿದ್ದೇನೆ, ಬಾಣವನ್ನು ಹಿಂದೆ ತೆಗೆದುಕೊಳ್ತೇನೆ.
0: ಶ್ರೀರಾಮ, ನಿನ್ನ ಮಹತ್ವವನ್ನು ನಾನು ಅರಿಯದೇ ಹೋಗಲಿಲ್ಲ. ಇದು ನೀನು ಯಾರು, ನಿನ್ನ ಯೋಗ್ಯತೆಯನ್ನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ. ಈ ಕಾಲದಲ್ಲಿ ಇದು ಕ್ಷಣ ಮಾತ್ರ ಗಾಯವಾದ್ರೆ ನಾನು ಬದುಕುವಲ್ಲ, ಆದುದರಿಂದಾಗಿ ನನಗೆ ಮತ್ತೆ ಯಾವುದು ಬೇಡ, ಮೋಕ್ಷವನ್ನು ನೀಡು.
1: ನೋಡಿ,

ಇದುವರೆಗೂ ಯಕ್ಷಗಾನ ಕೇಳಿದಿರಿ. ಮೂಡಿ ಬಂದ ಪ್ರಸಂಗ ವಾಲಿ ಮೋಕ್ಷ. ನಡೆಸಿಕೊಟ್ಟವರು ಎಸ್ಎನ್ ನಾಯಕ್ ಮತ್ತು ತಂಡದವರು. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳೋಣ. ನಾಗರ ಹಾವು ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿಜಯ ನಾರಸಿಂಹ, ವಿಜಯ ಭಾಸ್ಕರ್ ಅವರ ಸಂಗೀತಕ್ಕೆ ಸಾಹಿತ್ಯ ವಿಜಯ ನಾರಸಿಂಹ ಅವರದು.

ಮುಂದಿನ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಕೇಳೋಣ. ಗೀತೆಗೆ ಸಾಹಿತ್ಯ ವಿಜಯ ನಾರಸಿಂಹ, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಶುಭಮಂಗಳ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳೋಣ. ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರದು.

ما

లెక్క భరిస్తుంది.

ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆಗಳನ್ನು ಕೇಳೋಣ. ಮಸಣದ ಹೂವು ಚಿತ್ರದ ಗೀತೆಗಳು, ಕೇಳಿಬರುವ ಸ್ವರಗಳು ವಾಣಿ ಜಯರಾಮ್ ಮತ್ತು ಜಯಚಂದ್ರನ್ ಅವರವು.

ಬದಲ ಮತ್ತರ ಬಹುದಂತೆ ಆನೆಗಳ ಕುಶಗೀರಾ

ಇಂಪಾದ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಮುಂದಿನ ಗೀತೆಗಳು ಮಾನಸ ಸರೋವರ ಚಿತ್ರದಿಂದ ಆಯ್ದ ಗೀತೆಗಳು. ಕೇಳಿಬರುವ ಸ್ವರಗಳು ಜಯಚಂದ್ರನ್ ಹಾಗೂ ಸಂಗಡಿಗರವು. ಗೀತೆಗೆ ವಿಜಯ ನರಸಿಂಹ ಅವರ ಸಾಹಿತ್ಯ, ಸಂಗೀತ ವಿಜಯ ಭಾಸ್ಕರ್ ಅವರದು.

ಕಾರ್ಯಕ್ರಮದ ಕುರಿತಾಗಿ ಬಂದಂತಹ ಸಂದೇಶಗಳನ್ನು ನೋಡಿ ನಂತರದಲ್ಲಿ ಮುಂದಿನ ಗೀತಗಳಿಗೆ ಹೋಗೋಣ. ಮಧುರ ನೆನಪು ಈ ಸವಿ ನೆನಪು ಬೆಸೆದು ನಮ್ಮ ನಿಮ್ಮ ಅಂದಿನಿಂದ ಇಂದಿನವರೆಗೂ ಹೀಗೆ ಸಾಗಲಿಂತ ಇದ್ದಾರೆ ಬಾಬು ಮಲ್ಲಪ್ಪನಹಳ್ಳಿ ಹಿರಿಯೂರಿನಿಂದ ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿಚೋಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ ಸುಮಧುರವಾದ ಇಂಪಾದ ಅರ್ಥಪೂರ್ಣ ಹಾಡುಗಳಿಗಾಗಿ ಧನ್ಯವಾದಗಳನ್ನು ಹೇಳಿದರೆ ನಮಸ್ಕಾರ ಮೇಡಮ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿ

ಸಂಕಲ್ಪ ಕಾರ್ಯಕ್ರಮ ಪ್ರಸಾರ ಆಗ್ತಿದೆ. ಹಳೆಯ ಕನ್ನಡ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಂಪಾದ ಸಮಯದಲ್ಲಿ ಇಂಥ ಇಂಪಾದ ಹಾಡುಗಳನ್ನು ಕೇಳಲು ಮನಸ್ಸಿಗೆ ಹಿತವಾಗಿದೆ. ಧನ್ಯವಾದ ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ. ಅದ್ಭುತ ಹಾಡುಗಳ ರಾಗಮಾಲೆ, ಬಹುತೇಕ ಹಾಡುಗಳು ಪುಟ್ಟಣ ಚಿತ್ರದ ಆಯ್ಕೆಗಳೇ. ತುಂಬ ಮಧುರತೆಯನ್ನು ಹೊಂದಿದಂತಹ ಹಾಡುಗಳು ಮುರಾರಿ ಕುಲಕರ್ಣಿ ರಾಯಚೂರಿನಿಂದ. ಮೇಡಮ್ ಸವಿನೆನಪು ಸವಿನೆನಪಿನಡಿ ಹಳೆಯ ಹಾಡುಗಳು ತುಂಬ ಇಂಪಾಗಿದ್ವು. ಧನ್ಯವಾದಗಳು. ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್ ಆಲನಹಳ್ಳಿ ಮೈಸೂರಿನಿಂದ. ಉಮೇಶ್ ಅವರು ಸಿರಿಗೆರೆಯಿಂದ ಸೂಪರ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿದ್ರೆ. ನಮಸ್ತೆ, ಆಕಾಶವಾಣಿ ಚನ್ನಗಿರಿ ತಾಲೂಕು ಕಗತೂರು ಗ್ರಾಮ ಶಾರದ ಮಹನಮಂತಪ್ಪ, ಚಿತ್ರಗೀತೆಗಳು ಚೆನ್ನಾಗಿ ಮೂಡಿಬರ್ತಿದೆ, ಸುಮಧುರ ಹಾಡು ಕೇಳಲು ಕಿವಿ ಗಿಂಪು, ಇಂತಹ ಗೀತೆಗಳು ಪ್ರಸಾರ ಮಾಡ್ತಿರೋ ಆಕಾಶವಾಣಿಗೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಮಸಣದ ಹೂ ಚಿತ್ರದ ಹಾಡುಗಳು ಇಷ್ಟವಾದವಂತೆ. ಫ್ರಮ್ ವೀಣಾ ಪೂರ್ಣಪ್ರಜ್ಞಾಲಯ ಬೆಂಗಳೂರಿನಿಂದ. ಪುಟ್ಟಣ್ಣ ಕಣಗಾಲ್ ಅವರ ಫಿಲ್ಮ್ ಸಾಂಗ್ಸ್ ಯಾವತ್ತಿಗೂ ಅರ್ಥಪೂರ್ಣವಾದ ಸಾಹಿತ್ಯ, ಪ್ರಸಾರಕ್ಕಾಗಿ ಧನ್ಯವಾದಗಳು. ವಾರಿಣಿ ವಿಜಯನಗರ ಬೆಂಗಳೂರಿನಿಂದ. ಮುಂದಿನ ಗೀತೆಗಳು ಪ್ರಸಂಗದ ಗೆಂಡೆ ತಿಮ್ಮ ಚಿತ್ರಕ್ಕೆಂದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆಗಳನ್ನು ಕೇಳೋಣ. ಗೀತೆಗೆ ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಬಿಬಿ ಶ್ರೀನಿವಾಸ ಅವರ ಸ್ವರದಲ್ಲಿ ಮಾನಸ ಸರೋವರ ಚಿತ್ರದ ಮುಂದಿನ ಗೀತೆಯನ್ನ ಕೇಳ್ತಾ ಇದ್ದೀರಾ ಕೇಳಿದರೆ.

ಮನಸ್ಸಿಗೆ ಮುಳುಗಿಡುವ ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ರೆ, ಹಾಡುಗಳು ಪ್ರಸಾರ ಮಾಡ್ತಿರೋ ನಿಮಗೆ ಧನ್ಯವಾದಗಳು ಮೇಡಮ್. ಶಿವರುದ್ರಯ್ಯ ಈ ಹೊಸಮನೆ ಭದ್ರಾವತಿಯಿಂದ ಬಿ ಎಚ್, ಹಲೋ ಮೇಡಮ್, ಓಲ್ಡ್ ಈಸ್ ಗೋಲ್ಡ್ ಆಲ್ ಸಾಂಗ್ ಸೂಪರ್ ಗುಡ್ ನೈಟ್ ಮೇಡಮ್. ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಜಯಪುಟ್ಟಸ್ವಾಮಿ ಕೆನಡಾದಿಂದ ನಮಸ್ತೆ ಮೇಡಮ್. ಸವಿನೆನಪು ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ಪುಟ್ಟಣ ಕಣಗಾಲ್ ಅವರ ಚಿತ್ರದ ಹಾಡುಗಳು, ವಿಜಯ ನರಸಿಂಹ ಸಾಹಿತ್ಯ ರಚಿಸಿದ ಹಾಡುಗಳು ತುಂಬಾ ಅರ್ಥಪೂರ್ಣವಾಗಿರುತ್ತವೆ. ಈ ಹಾಡುಗಳನ್ನೆಲ್ಲ ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಆಯ್ಕೆ ಕೂಡ ತುಂಬಾ ಸೊಗಸಾಗಿದೆ. ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ರೆ ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ, ವಾಟ್ ಎ ಬ್ಯೂಟಿಫುಲ್ ವಂಡರ್ಫುಲ್ ಮೀನಿಂಗ್ಫುಲ್ ಮೆಮೊರಬಲ್ ಎಕ್ಸ್ಟ್ರಾ ಆರ್ಡಿನರಿ ಸಾಂಗ್ಸ್, ಥ್ಯಾಂಕ್ ಯು ಟು ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರ ಫಿಲ್ಮ್ ಸಾಂಗ್ಸ್ ಯಾವತ್ತಿಗೂ ಅರ್ಥಪೂರ್ಣವಾದ ಸಾಹಿತ್ಯ ಪ್ರಸಾರಕ್ಕಾಗಿ ಧನ್ಯವಾದಗಳು. ವಾರಣಿ ವಿಜಯನಗರ ಬೆಂಗಳೂರಿನಿಂದ, ನನ್ನ ಫೇವ್ರೆಟ್ ಸಾಂಗ್ ಮೇಡಮ್, ಥ್ಯಾಂಕ್ಸ್ ಎಲ್ ಲಾಟ್ ಫಾರ್ ಪ್ಲೇಯಿಂಗ್ ಅಂತ ಮತ್ತೊಮ್ಮೆ ಸಂದೇಶ ಬಂದಿದೆ. ನಮಸ್ತೆ, ನಿಮ್ಮ ಈಗ ಪ್ರಸಾರ ಆಗ್ತಿರೋ ಗೀತೆಗಳು 80 ದಶಕದ ಸರಮಾಲೆಗಳು. ಗೀತೆಗಳಿಗಾಗಿ, ಗೀತೆಗಳ ಪ್ರಸಾರಕ್ಕಾಗಿ ನಿಮಗೆ ಧನ್ಯವಾದಗಳು. ಗೀತೆಗಳನ್ನು ಕೇಳ್ತಾ ಇದ್ರೆ ಸಿನಿಮಾದಲ್ಲಿ ನೋಡಿದಷ್ಟೇ ಖುಷಿ ಆಗ್ತಿದೆಯಂತೆ. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ, ಅನಿವಾಸಿ ಭಾರತೀಯ ಮಾರುತೀಶ್ವರಂ ನಿರ್ದೇಶಿತ ಚಿತ್ರ ಪರಸಂಗದ ಗೆಂಡೆ ತಿಮ್ಮಲು ಕೇಶ್ ಇಮೇಜ್ಗೆ ಹೊಸ ತಿರುವು ಕೊಟ್ಟ ಸಿನಿಮಾ ಅಂತ ಇದು. ಚಿತ್ರ ರೀಟಾ ಆಂಚಲ್ ಚಿತ್ರದ ನಾಯಕಿಯಾಗಿದ್ರು ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ಶುಭರಾತ್ರಿ ಹಳೆಯ ಹಾಡುಗಳು ಮಧುರವಾಗಿ ಮೂಡಿ ಬರ್ತಾ ಇದೆ. ಫ್ರಮ್ ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ನಿಂದ, ಹಾವೇರಿ ಜಿಲ್ಲೆ ಹಾನಗಲ್ನಿಂದ ನಾಗರಾಜ್ ಮಂಜುಳಾ ನೇಹಾ ನಕ್ಷಾ ಇವರಿಂದ, ಹಳೆಯ ಹಾಡುಗಳು ಕನ್ನಡ ಚಿತ್ರಗೀತೆಗಳು ರಾತ್ರಿ ಸಮಯದಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ನೆನಪುಗಳು ಹೊಸ ಚಿಗುರು ಅನ್ನುವ ಹಾಗೆ ಅರ್ಥ ಗರ್ಭಿತವಾದ ಹಾಡುಗಳು. ಎಲ್ಲರಿಗೂ ಶುಭರಾತ್ರಿನ ತಿಳಿಸ್ತಾ ಇದ್ದಾರೆ. ಶಾಂತಾಚಾರ ಬಡಿಗೆ ಕುಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್. ಎಫ್ಎಂ ಭದ್ರಾವತಿ ಸವಿನೆನಪು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಬೆಳಗಿನಿಂದ ರಾತ್ರಿಯವರೆಗೂ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡ್ತಾ ಇರೋ ಎಲ್ಲ ನಿರೂಪಕರಿಗೆ ಅವರ ಶ್ರಮ ಶ್ಲಾಘನೀಯ. ವಿಶೇಷವಾಗಿ ಸುಮಧುರ ಹಳೆಯ ಹಾಡುಗಳನ್ನು ಕೇಳ್ತಾ ಇದ್ದಾಗ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹೋದಂತೆ ಅನುಭವವಾಗುತ್ತೆ. ಆ ಹಾಡುಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಸುತ್ತೆ.

ಮತ್ತೆ ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತೆ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡ್ತಾ ಇರುವ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ಶುಭರಾತ್ರಿ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ, ಶುಭರಾತ್ರಿ ಬಾನುಲಿ ಕೇಳುಗರಿಗೆ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ.

ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳೋದಕ್ಕೆ ಮುನ್ನ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಹಲೋ ಮೇಡಮ್, ಮಧುರವಾದ ನಿರೂಪಣೆಯೊಂದಿಗೆ ಒಳ್ಳೊಳ್ಳೆ ಹಾಡುಗಳು, ಮಧ್ಯಕಾಲೀನ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರ ಆಗ್ತಾ ಇದೆ, ನಾನು ಕೂಡ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಗೀತೆಗಳನ್ನು. ಈಗ ಮೂಡಿ ಬಂದ ನೋಟದಾಗಿ ನಗೆಯ ಬಿರಿಹ, ಈ ಹಾಡು ನನಗೆ ತುಂಬ ಇಷ್ಟ. ಲೋಕೇಶ್ ಅವರು ಈ ಹಾಡಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮಳೆಯ ಮಧುರ ಹನಿಗಳ ನಾದದೊಂದಿಗೆ ಮತ್ತಷ್ಟು ಹಾಡುಗಳು ಕೇಳುವ ತವಕದಲ್ಲಿದ್ದೇವೆ. ಎಲ್ಲರಿಗೂ ನನ್ನ ವಂದನೆಗಳು. ಶುಭರಾತ್ರಿ ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಕೆಪಿ ದಿನೇಶ್ ಭಟ್ ಚರಮಠ, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿ, ಶುಭರಾತ್ರಿ ನಮಸ್ಕಾರ ಮೇಡಮ್, ಹಳೆಯ ಗೀತೆಗಳು ಚೆನ್ನಾಗಿ ಕೇಳಿ ಬಂದವು, ಧನ್ಯವಾದಗಳು ಅಂತ ಹೇಳಿದ್ರೆ ಗೀತೆಗಳ ಮಾಧುರ್ಯ ಮನಸ್ಸನ್ನು ಆವರಿಸಿಬಿಟ್ಟಿದೆ. ವೇದ ಶೆಟ್ಟಿ ಕಾಳವಾರ ಕುಂದಾಪುರದಿಂದ, ನಮಸ್ತೆ ಮೇಡಮ್, ನಿಲಯದಿಂದ ಪ್ರಸಾರ ಆಗ್ತೀವಿ, ಹಳೆಯ ಗೀತೆಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ, ವಂದನೆಗಳು. ಭಾಗ್ಯ ರವೀಂದ್ರ, ಚೈತ್ರ ವಿದ್ಯಾ ಮಂದಿರ ಭದ್ರಾವತಿಯಿಂದ

ಕಾವೇರಿ ವೆಂಕಟಗಿರಿರಾವರ ಅವಧಾನ ಕಾದಂಬರಿಯ ಆಧಾರಿತ ಚಿತ್ರಾಮೃತಗಳಿಗೆ ಪುಟ್ಟಣ್ಣ ಅವರಿಗೆ ಕಳೆದು ಹೋದ ಯಶಸ್ಸನ್ನು ಮರಳಿಸಿದ ಚಿತ್ರ ಇದು ಅಂತ ಇದ್ದಾರೆ ಮುರಾರಿ ಕುಲಕರ್ಣಿ ರಾಯಚೂರಿನಿಂದ. 80 ಲಕ್ಷ್ಮೀನಾರಾಯಣ ವಿಟ್ಲ 80ರ ದಶಕದ ಕೆಲವು ಹಾಡುಗಳು ಮಾಯವಾಗಿಬಿಟ್ಟಿದೆ ಅಂತಿದ್ದಾರೆ. ಕಾರಣ

ಹೇಳ್ತಾ ಸುರಿಯುತ್ತಿರುವ ಮಳೆ, ತಣ್ಣನೆಯ ಗಾಳಿ, ನಿದ್ರೆಗೆ ಜಾರುವ ಸಮಯದಲ್ಲಿ ಇಂಪಾದ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಶುಭ ಮಂಗಳ ಪ್ರಸಂಗದ ಗಿಡ ಗೆಂಡೆ ತಿಮ್ಮ, ಮಾನಸ ಸರೋವರ ಅಮೃತ ಘಳಿಗೆ, ಚಿತ್ರದ ಹಾಡುಗಳು ಮನಸ್ಸಿಗೆ ಮುದ ನೀಡಿದ್ವು ಎಂದು ಮರೆಯಲಾಗದ ಹಾಡುಗಳು ಮೇಡಮ್, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತಿದ್ದಾರೆ. ಜೊತೆಯಲ್ಲಿ ಶಿವರಾತ್ರಿಯನ್ನ ಕೂಡ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದ ಕಡೆಯ ಗೀತೆಯ ಒಂದೆರಡು ಸಾಲುಗಳನ್ನ ಕೇಳೋಣ, ನಂತರದಲ್ಲಿ ಕಾರ್ಯಕ್ರಮವನ್ನ ಮುಗಿಸೋದು. ಇಲ್ಲಿಯವರೆಗೂ ಯಾರೆಲ್ಲ ಜೊತೆಯಾಗಿದ್ರಿ ಕಾರ್ಯಕ್ರಮದಲ್ಲಿ, ಎಲ್ರಿಗೂ ಮತ್ತೊಮ್ಮೆ ಶುಭರಾತ್ರಿಯನ್ನ ಹೇಳೋಣ. ಗೀತೆಯ ನಂತರದಲ್ಲಿ ದೆಹಲಿ ಕೇಂದ್ರದಿಂದ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನ ಕೇಳೋಣಂತೆ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಸುಖ ನಿದ್ರೆ ನಿಮ್ಮದಾಗ್ಲಿ ಅಂತ ಹೇಳ್ತಾ ಶುಭರಾತ್ರಿ ಕೇಳುಗರೇ.

4.4 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಮತ್ತು FM ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ 101.4 ಹಾಗೂ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಈಗ ಸ್ಟುಡಿಯೋ ಸಮಯ ಸರಿಯಾಗಿ 11:10:47. ಆತ್ಮೀಯ ಕೇಳುಗರಿಗೆಲ್ಲ ಶುಭ